ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು ಅಕ್ಟೋಬರ್ 5, ಸೋಮವಾರ, 2026 ಇಸವಿ. ಶ್ರೀ ಶುಕ 1949, ಶ್ರೀ ಪರಾಭವ ಸಂವತ್ಸರದ ದಕ್ಷಿಣಾಯಣ, ಶರದ್ ಋತು, ಆಶ್ವಯುಜ ಮಾಸ. ಯೋಗ ಶಿವ ಕರಣ ವಣಿಕ್. ಈ ದಿನದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ವರ್ಲ್ಡ್ ಹ್ಯಾಬಿಟೇಟೆಡ್ ಡೇ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ವಚನ ವಿಹಾರ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ್ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಆನೆಯ ಬಗ್ಗೆ ಶೇಖರ್ ಗೌಡರವರು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆಯ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದು, ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು, ಹಾಡನ್ನು ಹೇಳಬಹುದು. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆ ಜೊತೆಗೆ ಸಂದೇಶ ನೀಡುವ ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಳ್ಳಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ಅಡಿಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಮಧ್ಯಾಹ್ನ 1:00 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜಿ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯರಿ ವಿಜಯ ಹೆಚ್ಎಸ್ ಇವರು ನಡೆಸಿಕೊಡಲಿದ್ದಾರೆ. ರಂಗ ಶಿಕ್ಷಣದ ಮೂಲಕ ಶಿಕ್ಷಣ, ಸೃಜನಶೀಲತೆ, ಕೌಶಲ್ಯ, ಸ್ವಾವಲಂಬನೆ, ಈ ವಿಷಯ ಕುರಿತು ಪಾಪು ಶ್ರೀನಿವಾಸ್ ರವರು ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಜಿಎಲ್ ಜನಾರ್ದನ್ ರವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳ ಅನಾವರಣ ಮಾಡುವ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನು ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳು, ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು, ಸಂಜೆ 6:30 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಧುರಾ ಟೆಕ್ಸ್ಟೈಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಆರ್ಜೆ ಅರ್ಪಿತ್ ಅವರು ಈ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ರಾತ್ರಿ 7:45ಕ್ಕೆ ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ಶೇಖರ್ ಗೌಳೇರ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096276 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ವಾರದ ಮೊದಲ ದಿನ, ಹೊಚ್ಚ ಹೊಸ ಭರವಸೆಗಳೊಂದಿಗೆ ನಿಮ್ಮ ಬೆಳಗಿನ ಪಯಣಕ್ಕೆ ಜೊತೆಯಾಗೋಕೆ ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಬಂದಿದ್ದಾಯ್ತು. ಅಂದ ಹಾಗೆ ಸೋಮವಾರ ಅಂತ ಹೇಳಿದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗೋದು ಶಿವನ ವಾರ. ಪ್ರತಿ ಸೋಮವಾರವೂ ನಾವು ದಿನದ ಕೆಲಸ ಆರಂಭಿಸೋ ಮುನ್ನ ಶಿವನ ನೆನಪು ಮಾಡ್ಕೊಳ್ತೀವಿ ಅಲ್ವಾ? ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಶಿವ ಅಂದ ಕೂಡಲೇ ನಮಗೆ ಕಣ್ಮುಂದೆ ಬರೋದು ಅವನ ಜಟೆಯಲ್ಲಿರೋ ಆ ಮುದ್ದಾದ ಅರ್ಧ ಚಂದ್ರ? ಹರ ಹರ ಮಹಾದೇವ, ಓಂ ನಮ ಶಿವಾಯ. ನಮ್ಮ ಕಣ್ಣಿಗೆ ಶಿವನ ರೂಪ ಅಂತಂದ್ರೆ ಜಟೆ, ಗಂಗಾ, ಕಂಠದಲ್ಲಿ ಸರ್ಪ, ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ತ್ರಿಪುಂಡ್ರ ಮತ್ತು ಜಟೆಯ ಮೇಲೆ ಹೊಳಿತಾ ಇರುವಂತಹ ಆ ಸುಂದರ ಅರ್ಧ ಚಂದ್ರ. ಆದ್ರೆ ಸ್ನೇಹಿತರೆ, ಚಂದ್ರನಿಗೆ ಶಿವನೊಂದಿಗೆ ಇರುವ ಸಂಬಂಧ ಏನು? ಯಾಕೆ ಪೂರ್ಣ ಚಂದ್ರನಲ್ಲ ಅರ್ಧ ಚಂದ್ರ ಯಾಕೆ? ಅದರ ಹಿಂದೆ ಇರೋ ಪೌರಾಣಿಕ ಕಥೆ ಏನು? ಮತ್ತು ಈ ಚಂದ್ರನು ನಮಗೆ ನೀಡುವ ಆಧ್ಯಾತ್ಮಿಕ ಸಂದೇಶವೇನು ಅಂತ ನಾವೀಗ ತಿಳಿಯೋಣ. ಇದರ ಹಿಂದೆ ಒಂದು ಅದ್ಭುತ ಪೌರಾಣಿಕ ಕಥೆ ಇದೆ ಸ್ನೇಹಿತರೆ. ಚಂದ್ರನಿಗೆ ಬಂದ ಶಾಪ ಏನು ಅಂತಂದ್ರೆ, ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವ ಕಥೆಯ ಪ್ರಕಾರ ಪ್ರಜಾಪತಿ ದಕ್ಷನಿಗೆ 27 ಪುತ್ರಿಯರು ಇದ್ರು. ಈ 27 ಪುತ್ರಿಯರನ್ನು ಚಂದ್ರದೇವನು ವಿವಾಹವಾದನು. ಈ 27 ಪುತ್ರಿಯರನ್ನು ಆಕಾಶದಲ್ಲಿರುವ 27 ನಕ್ಷತ್ರಗಳೊಂದಿಗೆ ಸಂಬಂಧಿಸಲಾಗಿದೆ. ಆದರೆ ಚಂದ್ರನು ತನ್ನ ಪತ್ನಿಯರಲ್ಲಿ ರೋಹಿಣಿಯ ಮೇಲೆ ಹೆಚ್ಚು ಪ್ರೀತಿ ಮತ್ತು ಗಮನ ತೋರಿಸುತ್ತಿದ್ದನು. ಇದರಿಂದ ಉಳಿದ ಪತ್ನಿಯರು ದುಃಖಿತರಾಗಿ ತಮ್ಮ ತಂದೆಯಾದ ದಕ್ಷನ ಬಳಿ ದೂರು ನೀಡಿದರು. ದಕ್ಷನು ಚಂದ್ರನಿಗೆ ತನ್ನ ಎಲ್ಲ ಪತ್ನಿಯರನ್ನು ಸಮಾನವಾಗಿ ಗೌರವಿಸಬೇಕೆಂದು ಎಚ್ಚರಿಸಿದರು. ಆದರೆ ಚಂದ್ರನ ವರ್ತನೆಯಲ್ಲಿ ಬದಲಾವಣೆ ಆಗಲಿಲ್ಲ. ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನಿಗೆ ತನ್ನ ತೇಜಸ್ಸನ್ನು ಮತ್ತು ಕಾಂತಿ ಕ್ಷೀಣಿಸುವ ಶಾಪ ನೀಡಿದನು. ಶಾಪದ ಪರಿಣಾಮವಾಗಿ ಚಂದ್ರನು ದಿನದಿಂದ ದಿನಕ್ಕೆ ತನ್ನ ಪ್ರಕಾಶವನ್ನು ಕಳೆದುಕೊಳ್ಳಲು ಆರಂಭಿಸಿದನು. ಚಂದ್ರನ ತೇಜಸ್ಸು ಕಡಿಮೆಯಾಗುತ್ತಾ ಹೋಯಿತು. ದೇವತೆಗಳಿಗೂ ಚಿಂತೆ ಉಂಟಾಯಿತು. ಕೊನೆಗೆ ಚಂದ್ರನು ತನ್ನ ಶಾಪದಿಂದ ಮುಕ್ತಿ ಪಡೆಯೋದಕ್ಕೆ ಭಗವಾನ್ ಶಿವನನ್ನು ಆಶ್ರಯಿಸಿದನು. ಚಂದ್ರನು ಶಿವನಿಗೆ ಶರಣಾಗ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಶಿವನ ಶಿರದ ಮೇಲೆ ಅರ್ಧ ಚಂದ್ರ ಯಾಕಿರ್ತಾನೆ ಅನ್ನೋದನ್ನ ತಿಳಿಸ್ತಾ ಇದ್ದೆ. ಚಂದ್ರನು ತನ್ನ ಶಾಪದಿಂದ ಮುಕ್ತಿ ಪಡೆಯೋದಕ್ಕೆ ಭಗವಾನ್ ಶಿವನನ್ನು ಆಶ್ರಯಿಸಿದನು. ಆಗ ಅವನ ಸಂಕಟವನ್ನು ಕಂಡ ಶಿವನು ಕರುಣೆ ತೋರಿಸಿದನು. ಚಂದ್ರನನ್ನು ಸಂಪೂರ್ಣವಾಗಿ ನಾಶವಾಗಲು ಬಿಡದೆ ಶಿವನು ಅವನಿಗೆ ತನ್ನ ಜಟೆಯಲ್ಲಿ ಸ್ಥಾನ ನೀಡಿದನು. ಅದರ ಮೂಲಕ ಚಂದ್ರನಿಗೆ ಹೊಸ ಆಶ್ರಯ ಮತ್ತು ರಕ್ಷಣೆ ದೊರೆಯಿತು. ಇದರಿಂದ ಶಿವನು ಚಂದ್ರಶೇಖರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಸ್ನೇಹಿತರೆ, ಅಂದ್ರೆ ತಲೆ ಮೇಲೆ ಚಂದ್ರನನ್ನು ಧರಿಸಿರುವವನು ಚಂದ್ರಶೇಖರ. ಆದ್ರೆ ಯಾಕೆ ಅರ್ಧ ಚಂದ್ರ ಅಂತ ಹೇಳೋದಾದ್ರೆ, ಇಲ್ಲಿ ಕತೆ ಮತ್ತೊಂದು ಸುಂದರವಾದ ತತ್ವವನ್ನ ನೆನಪಿಸುತ್ತೆ. ಸ್ನೇಹಿತರೆ, ಚಂದ್ರನು ಸದಾ ಒಂದೇ ರೂಪದಲ್ಲಿರುವುದಿಲ್ಲ. ಅಮಾವಾಸ್ಯೆಯಿಂದ ಆರಂಭಿಸಿ ಬೆಳೆಯುತ್ತಾನೆ, ಪೂರ್ಣವಾಗುತ್ತಾನೆ, ಮತ್ತೆ ಕ್ಷೀಣಿಸುತ್ತಾನೆ. ಇದು ಪ್ರಕೃತಿಯ ಚಕ್ರ. ಸೋ ಸ್ನೇಹಿತರೆ, ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ಒಮ್ಮೆ ಸಂತೋಷ, ಒಮ್ಮೆ ದುಃಖ, ಒಮ್ಮೆ ಯಶಸ್ಸು, ಒಮ್ಮೆ ವಿಫಲತೆ, ಒಮ್ಮೆ ನೆಮ್ಮದಿ, ಮತ್ತೊಮ್ಮೆ ಕಷ್ಟ. ಜೀವನ ಬದಲಾಗ್ತಲೇ ಇರುತ್ತೆ ಅಲ್ವಾ? ಆದರೆ ಶಿವನು ಅವರು ಸ್ಥಿರ, ಚಂದ್ರನು ಬದಲಾಗ್ತಾ ಇರ್ತಾನೆ, ಆದರೆ ಅವನನ್ನು ಧರಿಸಿರುವ ಶಿವನು ಅಚಲ. ಇದೇ ಈ ರೂಪದ ಒಂದು ಆಳವಾದ ಸಂದೇಶ ಸ್ನೇಹಿತರೆ. ಅಂದ್ರೆ ಸ್ನೇಹಿತರೆ, ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಚಂದ್ರನನ್ನು ಮನಸ್ಸಿನ ಜೊತೆಗೆ ಸಂಬಂಧಿಸಲಾಗುತ್ತೆ. ನಮ್ಮ ಮನಸ್ಸು ಚಂದ್ರನಂತೆಯೇ ಬದಲಾಗ್ತಾ ಇರತ್ತೆ. ಒಂದು ಕ್ಷಣ ಸಂತೋಷವಾಗಿರ್ತೀವಿ, ಮತ್ತೊಂದು ಕ್ಷಣ ದುಃಖಿಸ್ತಾ ಇರ್ತೀವಿ. ಒಂದು ಕ್ಷಣ ಧೈರ್ಯ, ಮತ್ತೊಂದು ಕ್ಷಣ ಭಯ. ಒಂದು ದಿನ ಸ್ಪಷ್ಟತೆ, ಮತ್ತೊಂದು ದಿನ ಗೊಂದಲ. ಆದರೆ ಶಿವನ ತಲೆಯ ಮೇಲೆ ಚಂದ್ರನಿರುವುದು ಒಂದು ಸುಂದರ ಸಂದೇಶವನ್ನ ನೀಡುತ್ತೆ. ಮನಸ್ಸು ನಮ್ಮ ಮೇಲೆ ಆಳಬಾರದು. ನಾವು ನಮ್ಮ ಮನಸ್ಸನ್ನು ಜಾಗೃತಿಯಿಂದ ಗಮನಿಸಬೇಕು. ಭಾವನೆಗಳನ್ನು ನಾಶ ಮಾಡುವುದು ಆಧ್ಯಾತ್ಮಿಕತೆಯಲ್ಲ. ಅವುಗಳನ್ನು ಅರ್ಥ ಮಾಡಿಕೊಂಡು, ನಿಯಂತ್ರಿಸಿಕೊಂಡು, ಸಮತೋಲನದಿಂದ ಬದುಕುವುದು ಮುಖ್ಯ. ಸೋ ಶಿವನ ತಲೆ ಮೇಲಿರುವ ಚಂದ್ರನ ವಿಶೇಷ ಸಂದೇಶ ಏನಪ್ಪಾ ಅಂದ್ರೆ, ಚಂದ್ರನನ್ನು ಶಿವನು ನಾಶ ಮಾಡಲಿಲ್ಲ, ಅವನನ್ನು ತಿರಸ್ಕರಿಸಲಿಲ್ಲ, ಅವನನ್ನು ತನ್ನ ಜಟೆಯಲ್ಲಿ ಆಶ್ರಯಿಸಿದನು. ಇದರಲ್ಲಿಯೂ ಒಂದು ಸುಂದರ ಸಂದೇಶವಿದೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿರುವ ದುರ್ಬಲತೆಗಳು, ಭಾವನೆಗಳು, ಕಷ್ಟಗಳು ಅಥವಾ ಏರುಪೇರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದಿಲ್ಲ. ಅವುಗಳನ್ನ ಅರಿತುಕೊಂಡು, ಅವುಗಳ ಮೇಲೆ ಜಾಗೃತಿಯನ್ನು ಬೆಳೆಸಿಕೊಂಡು, ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಬದುಕಬೇಕು. ಶಿವನ ತಲೆ ಮೇಲಿರುವ ಚಂದ್ರನು ನಮಗೆ ಮನಸ್ಸಿನ ಮೇಲಿನ ಜಾಗೃತಿಯೇ ನಿಜವಾದ ಶಕ್ತಿ ಎಂದು ನೆನಪಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಮನಸ್ಸು ಪ್ರತಿದಿನ ಬದಲಾಗುತ್ತೆ. ಪರಿಸ್ಥಿತಿಗಳು ಬದಲಾಗುತ್ತೆ, ಸಂಬಂಧಗಳು ಬದಲಾಗುತ್ತೆ, ಕಾಲ ಬದಲಾಗುತ್ತೆ. ಆದ್ರೆ ಇವೆಲ್ಲವನ್ನು ಗಮನಿಸುವ ಒಂದು ಸಾಕ್ಷಿ ಚೈತನ್ಯ ನಮ್ಮೊಳಗಿದೆ. ಶಿವನ ಜಟೆಯಲ್ಲಿ ಶಾಂತವಾಗಿ ಹೊಳೆಯುವ ಅರ್ಧ ಚಂದ್ರನು ಇದೇ ಸತ್ಯವನ್ನು ನೆನಪಿಸುವ ಒಂದು ದಿವ್ಯ ಸಂಕೇತವೆಂದು ಭಕ್ತಿ ಪರಂಪರೆ ಕಾಣುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ಶಿವನ ಜಟೆಯಲ್ಲಿ ಅರ್ಧ ಚಂದ್ರ ಯಾಕೆ ಅನ್ನೋದನ್ನ ನಾವು ಈಗಷ್ಟೇ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಿಲ್ಲಿಸ್ಬೇಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ. ಹಾಡಿ ಮಕ್ಕಳೇ, ಹಾಡಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ತಾಜಾ ಚಹದ ಪರಿಮಳ, ಬೆಳಗಿನ ತಂಗಾಳಿ, ಹಕ್ಕಿಗಳ ಚಿಲಿಪಿಲಿ, ಇದ್ರ ಜೊತೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಮನೆ ಅಂತಂದ್ರೆ ಬರೀ ನಾಲ್ಕು ಗೋಡೆಗಳಲ್ಲ, ಅದೊಂದು ನೆಮ್ಮದಿಯ ಗೂಡು ಅಲ್ವಾ? ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ನಾವಿರೋ ಮನೆಗೆ ಮಾತ್ರವಲ್ಲ, ನಾವು ವಾಸಿಸೋ ಈ ಇಡೀ ಊರಿಗೆ, ಈ ಪರಿಸರಕ್ಕೆ ಹಾಗೂ ಪ್ರಕೃತಿಗೆ ನಾವೆಲ್ಲರೂ ಋಣಿಯಾಗಿದ್ದೇವೆ. ಹಾಗಾಗಿ ಇವತ್ತು ವಿಶ್ವ ಹ್ಯಾಬಿಟೇಟ್ ದಿನ ಅಂದ್ರೆ ವರ್ಲ್ಡ್ ಹ್ಯಾಬಿಟೇಟ್ ಡೇ ಅಂತ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಸೋಮವಾರದಂದು ಈ ದಿನವನ್ನ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಕೂಡ ಆಚರಣೆ ಮಾಡಲಾಗುತ್ತೆ. ಹ್ಯಾಬಿಟೈಟ್ ಅಂದ್ರೆ ನಾವೆಲ್ಲರೂ ವಾಸಿಸುವ ಆವಾಸ ಸ್ಥಾನ, ನಮ್ಮ ಮನೆ, ನಮ್ಮ ನಗರ, ನಮ್ಮ ಪ್ರಕೃತಿ. ಸೊ ಇವತ್ತಿನ ಈ ದಿನ ನಮಗೆ ಮುಖ್ಯವಾಗಿ ಎರಡು ವಿಷಯಗಳನ್ನ ನೆನಪಿಸುತ್ತೆ. ಮೊದಲನೇದಾಗಿ, ಪ್ರತಿಯೊಬ್ಬರಿಗೂ ಸುರಕ್ಷಿತ ಆಶ್ರಯ ಅಂದ್ರೆ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಮತ್ತು ಪ್ರತಿಯೊಂದು ಮನುಷ್ಯನಿಗೂ ಸುಸಜ್ಜಿತ ಸುರಕ್ಷಿತವಾದ ವಾಸಸ್ಥಳ ಸಿಗುವಂತಾಗಬೇಕು. ಇನ್ನ ಎರಡನೇದಾಗಿ, ನಮ್ಮ ನಗರ ಮತ್ತು ಪರಿಸರದ ಜವಾಬ್ದಾರಿ. ನಾವು ಬೆಳೀತಾ ಇರೋ ಜೊತೆಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು, ಹಸಿರನ್ನು ಹಾಳು ಮಾಡದೆ ಸುಸ್ಥಿರವಾಗಿ

ಈ ಕಾಯ್ದುಕೊಳ್ಳಬೇಕು. ಹಾಗಾದ್ರೆ ಇವತ್ತು ನಾವು ಇರೋ ಜಾಗ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಮತ್ತು ಆರೋಗ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಸೊ ಈ ಒಂದು ದಿನದ ಸ್ಥಾಪನೆ ಹಾಗೂ ಹಿನ್ನೆಲೆಯ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ವಿಶ್ವ ಹ್ಯಾಬಿಟೈಟ್ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಸ್ಥಾಪನೆ ಯಾರು ಮಾಡಿದ್ರು, ಇದರ ಹಿನ್ನೆಲೆ ಏನು ಅಂತ ಹೇಳೋದಾದ್ರೆ, ಎಸ್, ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಅವರು ಈ

ಒಂದು ದಿನವನ್ನ ಸ್ಥಾಪನೆ ಮಾಡಿದ್ರು. ಏನಪ್ಪಾ ಅಂದ್ರೆ 1985 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 40/2 ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಈ ದಿನವನ್ನು ಘೋಷಿಸಿತು. ಸ್ನೇಹಿತರೆ, 1986 ಪ್ರಪಂಚದಲ್ಲೇ ಮೊದಲ ಬಾರಿಗೆ ವಿಶ್ವ ಹ್ಯಾಬಿಟೈಟ್ ದಿನವನ್ನ ಆಚರಿಸಲಾಯಿತು. ಕೀನ್ಯಾದ ನೈರೋಬಿಯಲ್ಲಿ ಮೊದಲ ಆಚರಣೆಯ ಸ್ಥಳ. ಹಾಗೆ ಮೊದಲ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ ಶೆಲ್ಟರ್ ಈಸ್ ಮೈ ರೈಟ್, ಅಂದ್ರೆ ಆಶ್ರಯ ನನ್ನ ಹಕ್ಕು ಅಂತಾಗಿತ್ತು. ನಂತರ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಸೋಮವಾರದಂದು ಈ ದಿನವನ್ನು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ. ಇದು ಯಾಕೆ ಆಚರಣೆಗೆ ಬಂತು ಅಂತ ನೀವು ಕೇಳಬಹುದು. 20th ಉತ್ತರಾರ್ಧದಲ್ಲಿ ಪ್ರಪಂಚದಾದ್ಯಂತ ನಗರಗಳು ಅತ್ಯಂತ ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದವು. ಈ ತೀವ್ರ ನಗರೀಕರಣದಿಂದಾಗಿ ಹಲವು ಜಟಿಲ ಸವಾಲುಗಳು ಸೃಷ್ಟಿಯಾದವು. ಸ್ನೇಹಿತರೆ, ಉದ್ಯೋಗ ಹುಡುಕಿ ನಗರಗಳಿಗೆ ಬಂದ ಲಕ್ಷಾಂತರ ಜನರು ಮೂಲಭೂತ ಸೌಕರ್ಯಗಳಿಲ್ಲದೆ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವಂತಾಯಿತು. ಸಮಾಜದ ಕೆಳವರ್ಗದ ಮತ್ತು ಬಡ ಜನರಿಗೆ ಸುರಕ್ಷಿತ ಹಾಗೂ ಕೈಗೆಟುಕುವ ಬೆಲೆಯ ಮನೆಗಳು ಸಿಗದಂತಾಯಿತು. ನಗರಗಳ ಅತಿಯಾದ ವಿಸ್ತರಣೆಯಿಂದಾಗಿ ಕಾಡುಗಳು ಮತ್ತು ಹಸಿರು ಪ್ರದೇಶಗಳು ನಾಶವಾಗಿ ವಾಯುಮಾಲಿನ್ಯ, ತ್ಯಾಜ್ಯ ಸಮಸ್ಯೆ ಹಾಗೂ ಹವಾಮಾನ ವೈಪರೀತ್ಯ ಹೆಚ್ಚಾಯಿತು. ಈ ಎಲ್ಲಾ ಸವಾಲುಗಳನ್ನು ನಿವಾರಿಸುವುದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವಾನ್ವಿತ ಆಶ್ರಯ ನೀಡುವುದು ಮತ್ತು ನಗರಗಳನ್ನು ಪರಿಸರ ಸ್ನೇಹಿಯಾಗಿ ಬೆಳೆಸುವುದು ಜಗತ್ತಿನ ಪ್ರತಿಯೊಂದು ದೇಶದ ಕರ್ತವ್ಯ ಎಂದು ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನ ಜಾರಿಗೆ ತಂದಿತು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕಾಗಿ ಪ್ರತಿಯೊಬ್ಬ ಜೀವಿಗೂ ಸುರಕ್ಷಿತ ಮತ್ತು ಸುಸಜ್ಜಿತ ನೆರಳು ಸಿಗುವಂತೆ ಮಾಡುವುದು. ನಮ್ಮ ನಗರ ಮತ್ತು ಪಟ್ಟಣಗಳು ಮುಂಬರುವ ಪೀಳಿಗೆಗೆ ಸುರಕ್ಷಿತವಾಗಿರಲು ಇಂದಿನಿಂದಲೇ ಸುಸ್ಥಿರ ಯೋಜನೆಗಳನ್ನ ರೂಪಿಸುವುದು, ಹಾಗೆ ನಗರಗಳಲ್ಲಿನ ಬಡತನ ಮತ್ತು ಕೊಳಚೆ ಪ್ರದೇಶಗಳನ್ನ ಉತ್ತಮ ಸೌಲಭ್ಯವುಳ್ಳ ಆವಾಸ ಸ್ಥಾನಗಳಾಗಿ ಮಾರ್ಪಡಿಸಲು ಸರ್ಕಾರಗಳನ್ನು ಪ್ರೇರೇಪಿಸುವುದು. ನಗರ ಪ್ರದೇಶಗಳಲ್ಲಿ ಇಂಧನ ಬಳಕೆ ನಿಯಂತ್ರಣ, ಸೂಕ್ತ ತ್ಯಾಜ್ಯ ನಿರ್ವಹಣೆ ಮತ್ತು ಹಸಿರು ವಲಯಗಳನ್ನ ಹೆಚ್ಚಿಸುವ ಮೂಲಕ ಪ್ರಕೃತಿಯನ್ನು ರಕ್ಷಿಸುವುದು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ವಿಶ್ವಸಂಸ್ಥೆಯು ಪ್ರಮುಖ ಅಂಗಸಂಸ್ಥೆಯಾದ ಯುಎನ್ ಹ್ಯಾಬಿಟೈಟ್ ಪ್ರತಿ ವರ್ಷ ಈ ದಿನದ ಆಚರಣೆ ಹಾಗೂ ಅಭಿಯಾನಗಳ ನೇತೃತ್ವ ವಹಿಸುತ್ತೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ದೊಡ್ಡ ದೊಡ್ಡ ಬದಲಾವಣೆಗಳು ಯಾವತ್ತೂ ಸಣ್ಣ ಸಣ್ಣ ಹೆಜ್ಜೆಗಳಿಂದಲೇ ಶುರುವಾಗೋದು. ಇವತ್ತು ನೀವು ನಿಮ್ಮ ಮನೆಯಂಗಳದ ಗಿಡಕ್ಕೆ ಹಾಕೋ ಒಂದಿಷ್ಟು ನೀರಿರಲಿ, ಪ್ಲಾಸ್ಟಿಕ್ ಬಳಸಲ್ಲ ಅಂತ ತಗೊಳ್ಳೋ ಒಂದು ಸಣ್ಣ ನಿರ್ಧಾರವಿರಲಿ, ನಿಮ್ಮ ಈ ಕಾಳಜಿಯೇ ನಮ್ಮ ಭೂಮಿಯನ್ನ ಪ್ರತಿಯೊಬ್ಬರಿಗೂ ಸುರಕ್ಷಿತವಾದ ಸುಂದರವಾದ ಆವಾಸ ಸ್ಥಾನವಾಗಿ ಮಾಡುತ್ತೆ. ಸರಿ, ಹಾಗಿದ್ರೆ ಗಡಿಯಾರ ಮುಳ್ಳು ಓಡ್ತಾನೆ ಇದೆ. ನಿಮ್ಮೆಲ್ಲರಿಗೂ ಮಾಹಿತಿ ತಿಳಿಸ್ತಾ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಆದ್ರೆ ನಿಮ್ಮ ಈ ಪ್ರೀತಿಯ ಆರ್ಜೆ ಇವತ್ತಿನ ನಿಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದಾಳೆ. ಸೊ ಇಡೀ ದಿನ ಚುರುಕಾಗಿರಿ, ಪ್ರತಿಯೊಂದು ಕ್ಷಣವನ್ನ ಆನಂದಿಸಿ, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮ್ಮ ದಿನ ಇವತ್ತು ತುಂಬಾ ಪ್ರಸನ್ನವಾಗಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 15 ಮುಂದುವರೆದ ಭಾಗ. ನನ್ನ ಕಷ್ಟಗಳು ಇನ್ನೂ ಆಳವಾಗಿದ್ದವು. ಏಸು ಒಬ್ಬನೇ ಪರಮಾತ್ಮನ ಅವತಾರ ಪುತ್ರ. ಅವನನ್ನು ನಂಬಿದವರಿಗೆ ಮಾತ್ರವೇ ಅಮೃತತ್ವ ದೊರೆಯುತ್ತದೆ ಎಂಬುದನ್ನು ನಂಬುವುದು ನನ್ನಿಂದ ಸಾಧ್ಯವಿರಲಿಲ್ಲ. ದೇವರಿಗೆ ಮಕ್ಕಳು ಇರುವುದಾದರೆ ನಾವೆಲ್ಲ ಅವನ ಮಕ್ಕಳೇ. ಯೇಸುವು ದೇವರ ಹಾಗೆ ಇದ್ದಾನೆ ಅಥವಾ ಅವನೇ ದೇವರು ಎಂದು ಹೇಳುವುದಾದರೆ ಮನುಷ್ಯರೆಲ್ಲ ದೇವರಂತೆ ಇದ್ದಾರೆ ಅಥವಾ ಅವರೆಲ್ಲ ದೇವರು ಎನ್ನಬಹುದು. ಯೇಸುವು ತನ್ನ ಮರಣದಿಂದಲೂ ಮತ್ತು ರಕ್ತದಿಂದಲೂ ಪ್ರಪಂಚದ

ಪಾಪವನ್ನೆಲ್ಲ ಪರಿಹಾರ ಮಾಡಿದ ಎಂಬ ಮಾತನ್ನು ಅಕ್ಷರಶಃ ನಂಬಲು ನನ್ನ ವಿವೇಕ ಒಪ್ಪಲಿಲ್ಲ. ಇದನ್ನು ರೂಪಕಾಲಂಕಾರವಾಗಿ ಪರಿಗಣಿಸಿದರೆ ಸ್ವಲ್ಪ ಸತ್ಯ ಇರಬಹುದು. ಎರಡನೆಯದಾಗಿ, ಕ್ರೈಸ್ತ ಮತ ಅನುಸಾರವಾಗಿ ಮನುಷ್ಯರಿಗೆ ಮಾತ್ರ ಆತ್ಮ ಉಂಟು, ಉಳಿದ ಪ್ರಾಣಿಗಳಿಗೆ ಇಲ್ಲ. ಅವುಗಳ ಮರಣದೊಂದಿಗೆ ಅವುಗಳು ಪೂರ್ತಾ ನಾಶವಾಗುತ್ತದೆ. ನನ್ನ ನಂಬಿಕೆ ಇದಕ್ಕೆ ವಿರುದ್ಧವಾಗಿದ್ದಿತು. ಯೇಸುವು ತ್ಯಾಗಿ, ಮಹಾತ್ಮ, ದೈವಾಂಶ ಪುರುಷ, ಧರ್ಮೋಪದೇಶಕ, ಹುತಾತ್ಮನೆಂದು ನಾನು ನಂಬಲು ಸಿದ್ಧನಾಗಿದ್ದೆ. ಆದರೆ ಆತನು ಸೃಷ್ಟಿಯಲ್ಲಿ ಪುರುಷೋತ್ತಮನೆಂದು ಒಪ್ಪಲು ನಾನು ಸಿದ್ಧವಿರಲಿಲ್ಲ. ಆತನು ಶಿಲುಬೆಯ ಮೇಲೆ ಮೃತ್ಯುವನ್ನು ಹೊಂದಿದ್ದುದು ಪ್ರಪಂಚಕ್ಕೆ ಒಂದು ದೊಡ್ಡ ಆದರ್ಶ. ಅದರಲ್ಲಿ ಗುಪ್ತವಾದ ರಹಸ್ಯ ಚಮತ್ಕಾರವಾಗಲಿ ಪವಾಡವಾಗಲಿ ಇದ್ದಿತೆಂಬುದನ್ನು ನನ್ನ ಹೃದಯ ಒಪ್ಪಲಿಲ್ಲ. ಇತರ ಧರ್ಮಾವಲಂಬಿ ಸಾಧು ಸಂತರ ಪವಿತ್ರ ಜೀವನದಲ್ಲಿ ದೊರಕಿದ್ದ ಯಾವ ಮಹತ್ವವೂ ಕ್ರೈಸ್ತ ಧರ್ಮದ ಪವಿತ್ರ ಜೀವಿಗಳಿಂದ ನನಗೆ ದೊರಕಲಿಲ್ಲ. ಕ್ರೈಸ್ತರಲ್ಲಿ ಭಗವಂತನ ಕೃಪೆಯಿಂದ ಉಂಟಾಗುತ್ತಿದ್ದ ಪರಿವರ್ತನೆ ಇತರ ಧರ್ಮಾನುಯಾಯಿಗಳಲ್ಲಿಯೂ ಭಗವಂತನ ಕೃಪೆಯಿಂದ ಉಂಟಾಗುತ್ತಿದ್ದುದು ನನಗೆ ಗೊತ್ತಿತ್ತು. ಸಿದ್ಧಾಂತದ ದೃಷ್ಟಿಯಿಂದ ನೋಡಿದರೂ ನನಗೆ ಕ್ರೈಸ್ತ ಸಿದ್ಧಾಂತದಲ್ಲಿ ಯಾವ ಅಲೌಕಿಕತೆಯೂ ಕಾಣಬರಲಿಲ್ಲ. ತ್ಯಾಗ ದೃಷ್ಟಿಯಿಂದ ನೋಡಿದರೆ ಹಿಂದೂ ಧರ್ಮಾನುಯಾಯಿಯ ತ್ಯಾಗ ಕ್ರೈಸ್ತರನ್ನು ಮೀರಿಸುವುದಾಗಿ ನನಗೆ ತೋರಿತು. ಕ್ರೈಸ್ತ ಧರ್ಮ ಸಂಪೂರ್ಣ ಧರ್ಮವೆಂದಾಗಲಿ ಸರ್ವೋತ್ಕೃಷ್ಟ ಧರ್ಮವೆಂದಾಗಲಿ ಪರಿಗಣಿಸುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಸಮಯ ದೊರಕಿದಾಗಲೆಲ್ಲ ನನ್ನ ಕ್ರೈಸ್ತ ಮಿತ್ರರನ್ನು ನನ್ನ ಈ ಹೃದಯ ಮಂಥನದೊಡನೆ ಭಾಗಿಯಾಗಿ ಮಾಡಿಕೊಂಡೆ. ಆದರೆ ಅವರು ಕೊಟ್ಟ ಪ್ರತ್ಯುತ್ತರದಿಂದ ನನಗೆ ಸಮಾಧಾನವಾಗಲಿಲ್ಲ. ನಾನು ಕ್ರೈಸ್ತ ಮತವನ್ನು ಅದು ಸಂಪೂರ್ಣ ಮತ, ಅತ್ಯುತ್ತಮ ಮತ ಎಂದು ನಂಬಲು ಹೇಗೆ ಸಾಧ್ಯವಾಗಲಿಲ್ಲವೋ, ಹಾಗೆಯೇ ಹಿಂದೂ ಧರ್ಮವು ಅಂತಹ ಧರ್ಮವೆಂದು ನಂಬಲಾಗಲಿಲ್ಲ. ಹಿಂದೂ ಧರ್ಮದ ದೋಷಗಳು ನನಗೆ ಎದ್ದು ಕಾಣುತ್ತಿದ್ದವು. ಒಂದು ವೇಳೆ ಅಸ್ಪೃಶ್ಯತೆ ಹಿಂದೂ ಧರ್ಮದ ಭಾಗವಾಗಿದ್ದರೆ ಅದೊಂದು ಕೊಳೆತ ಅಥವಾ ಅನಾವಶ್ಯಕ ಭಾಗ. ಹಿಂದೂಗಳಲ್ಲಿ ಅಸಂಖ್ಯಾತ ಸಂಪ್ರದಾಯಗಳು, ಜಾತಿಗಳು ಏಕೆವೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ವೇದಗಳು ದೇವರ ವಾಕ್ಯ, ಅವನಿಂದಲೇ ಪ್ರಣೀತ ಎಂದು ಹೇಳುವುದರ ಅರ್ಥವೇನು? ವೇದವು ಈಶ್ವರ ಪ್ರಣೀತವಾದರೆ ಕುರಾನ್ ಏಕೆ ಅಲ್ಲ, ಬೈಬಲ್ ಏಕೆ ಅಲ್ಲ? ಕ್ರೈಸ್ತ ಮಿತ್ರರು ನನ್ನನ್ನು ತಮ್ಮ ಮತಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆ ಮುಸಲ್ಮಾನ ಮಿತ್ರರು ತಮ್ಮ ಮತಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅಬ್ದುಲ್ಲಾ ಸೇಠರು ನನಗೆ ಯಾವಾಗಲೂ ಕುರಾನನ್ನು ಓದಿ ಅಧ್ಯಯನ ಮಾಡಿ ಎಂದು ಹೇಳುತ್ತಲೇ ಇದ್ದರು. ಅವರು ಕುರಾನಿನ ಸೊಗಸು ಮಹಿಮೆಗಳನ್ನು ಕುರಿತು ಆಗಾಗ ಹೇಳುತ್ತಲೇ ಇದ್ದರು. ನಾನು ರಾಯಚಂದ ಭಾಯಿಯವರಿಗೆ ನನ್ನ ಕಷ್ಟಗಳನ್ನೆಲ್ಲ ಕುರಿತು ಕಾಗದ ಬರೆದೆ. ಭಾರತದಲ್ಲಿದ್ದ ಇತರ ಧರ್ಮಶಾಸ್ತ್ರಜ್ಞರೊಂದಿಗೂ ಪತ್ರ ವ್ಯವಹಾರ ನಡೆಸಿದೆ. ನನಗೆ ಪ್ರತ್ಯುತ್ತರವೂ ದೊರೆಯಿತು. ರಾಯಚಂದ ಭಾಯಿಯವರ ಕಾಗದದಿಂದ ನನ್ನ ಮನಸ್ಸಿಗೆ ಕೊಂಚ ಶಾಂತಿ ಉಂಟಾಯಿತು. ಅವರು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಹಿಂದೂ ಧರ್ಮವನ್ನು ಇನ್ನೂ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಎಂದು ಬರೆದಿದ್ದರು. ಅವರ ಕಾಗದದಲ್ಲಿ ಒಂದು ವಾಕ್ಯ ಹೀಗೆ ಇದ್ದಿತ್ತು: ನಿಷ್ಪಕ್ಷಪಾತ ದೃಷ್ಟಿಯಿಂದ ವಿಚಾರ ಮಾಡಿದ ಮೇಲೆ ಹಿಂದೂ ಧರ್ಮದಲ್ಲಿರುವ ಸೂಕ್ಷ್ಮವಾದ ಮತ್ತು ಮಹತ್ವದ ವಿಚಾರ, ಆತ್ಮನಿರೀಕ್ಷಣೆ ಮತ್ತು ದಯೆ ಇವು ಮತ್ತಾವ ಧರ್ಮದಲ್ಲಿಯೂ ಇಲ್ಲವೆಂಬುದು ನನಗೆ ದೃಢವಾಗಿ ಮನದಟ್ಟಾಗಿದೆ. ಕುರಾನಿಗೆ ಸೇಲ್ ಎಂಬುವರು ಬರೆದಿರುವ ಭಾಷಾಂತರವನ್ನು ನಾನು ಓದತೊಡಗಿದೆ. ಇಸ್ಲಾಂ ಧರ್ಮದ ಮೇಲಿನ ಇತರ ಗ್ರಂಥಗಳನ್ನು ತರಿಸಿಕೊಂಡೆ. ಇಂಗ್ಲೆಂಡ್ನಲ್ಲಿ ಕ್ರೈಸ್ತ ಮಿತ್ರರೊಂದಿಗೆ ಪತ್ರ ವ್ಯವಹಾರ ನಡೆಸಿದೆ. ಅವರ ಪೈಕಿ ಒಬ್ಬರು ನನ್ನನ್ನು ಎಡ್ವರ್ಡ್ ಮೇಟ್ಲ್ಯಾಂಡರಿಗೆ ಪರಿಚಯ ಮಾಡಿಸಿದರು. ಮೇಟ್ಲ್ಯಾಂಡರೊಂದಿಗೆ ನನ್ನ ಪತ್ರ ವ್ಯವಹಾರವನ್ನು ಪ್ರಾರಂಭಿಸಿದೆ. ಅವರು ತಾವು ಅನ್ನಾ ಕಿಂಗ್ಸ್ಫರ್ಡರು ಸೇರಿ ಬರೆದಿದ್ದ ದಿ ಪರ್ಫೆಕ್ಟ್ ವೇ, ಅಂದರೆ ಉತ್ತಮೋತ್ತಮ ಮಾರ್ಗ ಎಂಬ ಪುಸ್ತಕವನ್ನು ನನಗೆ ಕಳಿಸಿದರು. ಆ ಪುಸ್ತಕ ಪ್ರಚಲಿತ ಈಸಾಯಿ ಧರ್ಮನಂಬಿಕೆಗಳ ಖಂಡನೆಯಾಗಿದ್ದಿತು. ಅವರು ನನಗೆ ಮತ್ತೊಂದು ಪುಸ್ತಕವನ್ನು ಕಳಿಸಿದರು. ಅದರ ಹೆಸರು ಬೈಬಲಿನ ಹೊಸ ಅರ್ಥ ಎಂದು. ನಾನು ಈ ಎರಡು ಪುಸ್ತಕಗಳನ್ನು ಮೆಚ್ಚಿದೆ. ಅವು
ಹಿಂದೂ ಧರ್ಮವನ್ನು ಸಮರ್ಥಿಸುವಂತೆ ತೋರಿದವು. ಟಾಲ್ಸ್ಟಾಯ್ ಅವರು ಬರೆದ ದಿ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿದಿನ್ ಯು, ಅಂದರೆ ಪರಮಾತ್ಮ ಸಾಮ್ರಾಜ್ಯ ನಿನ್ನಲ್ಲಿಯೇ ಇದೆ ಎಂಬ ಪುಸ್ತಕ ನನ್ನನ್ನು ಮುಗ್ಧನನ್ನಾಗಿ ಮಾಡಿತು. ಅದು ನನ್ನ ಮನಸ್ಸಿನಲ್ಲಿ ಶಾಶ್ವತವಾದ ಪರಿಣಾಮವನ್ನು ಮಾಡಿತು. ಈ ಪುಸ್ತಕದ ಸ್ವಾತಂತ್ರ್ಯ ವಿಚಾರ ಶೈಲಿ, ಪ್ರೌಢ ನೀತಿ, ಸತ್ಯ ಪ್ರತಿಪಾದನೆ ಇವುಗಳ ಎದುರಿನಲ್ಲಿ ಕೋಟ್ಸರು ನನಗೆ ಕೊಟ್ಟಿದ್ದ ಪುಸ್ತಕಗಳೆಲ್ಲ ಶುಷ್ಕವಾಗಿ ತೋರಿದವು. ಹೀಗೆ ನನ್ನ ಅಧ್ಯಯನ ಕ್ರೈಸ್ತರು ಯೋಚಿಸದಿದ್ದ ದಾರಿಯಲ್ಲಿ ನನ್ನನ್ನು ಕೊಂಡೊಯ್ದಿತು. ಎಡ್ವರ್ಡ್ ಮೇಟ್ಲ್ಯಾಂಡ್ರೊಂದಿಗೆ ನನ್ನ ಪತ್ರ ವ್ಯವಹಾರ ಅನೇಕ ವರ್ಷಗಳವರೆಗೆ ನಡೆಯಿತು. ರಾಯಚಂದ ಭಾಯಿ ಅವರೊಂದಿಗೆ ಅವರು ಸ್ವರ್ಗಸ್ಥರಾಗುವವರೆಗೆ ನನ್ನ ಪತ್ರ ವ್ಯವಹಾರ ನಡೆದೇ ಇದ್ದಿತು. ಅವರು ಕಳುಹಿಸಿದ ಕೆಲವು ಪುಸ್ತಕಗಳನ್ನು ನಾನು ಓದಿದೆ. ಅವುಗಳ ಪೈಕಿ ಪಂಚೀಕರಣ, ಮಣಿರತ್ನಮಾಲ, ಯೋಗ ವಾಸಿಷ್ಠದ ಮುಮುಕ್ಷು ಪ್ರಕರಣ, ಹರಿಭದ್ರಾ ಸೂರ್ಯ ಷಡ್ದರ್ಶನ ಸಮುಚ್ಚಯ ಇದ್ದವು. ನಾನು ಯಾವ ಹಾದಿಯನ್ನು ಹಿಡಿಯಬೇಕೆಂದು ನನ್ನ ಕ್ರೈಸ್ತ ಮಿತ್ರರು ಬಯಸಿದ್ದರೂ ಆ ಹಾದಿಯನ್ನು ನಾನು ಹಿಡಿಯಲಿಲ್ಲವಾದರೂ ನನ್ನಲ್ಲಿ ಧರ್ಮ ಜಿಜ್ಞಾಸೆಯ ಬುದ್ಧಿಯನ್ನು ಜಾಗೃತಗೊಳಿಸಿದ್ದಕ್ಕಾಗಿ ನಾನು ಅವರಿಗೆ ಎಂದೆಂದಿಗೂ ಕೃತಜ್ಞನಾಗಿದ್ದೇನೆ. ನನಗೂ ಅವರಿಗೂ ಉಂಟಾದ ಈ ಬಾಂಧವ್ಯದ ನೆನಪನ್ನು ನಾನು ಯಾವಾಗಲೂ ಪೋಷಿಸುವೆ. ಮುಂದಿನ ವರ್ಷಗಳಲ್ಲಿ ಈ ಬಗೆಯ ಹಿತವಾದ ಮತ್ತು ಪವಿತ್ರವಾದ ಸಂಬಂಧಗಳು ಕಡಿಮೆಯಾಗಲಿಲ್ಲ, ಹೆಚ್ಚುತ್ತಲೇ ಹೋದವು. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹೀಗಿದೆ. ಆದ್ಯರ ವಚನ, ಪರುಷ ಕಂಡಯ್ಯ ಸದಾಶಿವನೆಂಬ ಲಿಂಗವ ನಂಬುವುದು ನಂಬಲೊಡನೆ ನೀ ವಿಜಯ ಕಂಡಯ್ಯ. ಆಧಾರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಜೇನು ಸವಿದಂತೆ. ಹಿರಿಯರ ವಚನಗಳು ಸ್ಪರ್ಶಮಣಿಯಂತೆ ವ್ಯಕ್ತಿತ್ವವನ್ನ ಪರಿಷ್ಕರಿಸಿ ಅಪ್ಪಟ ಬಂಗಾರವಾಗಿಸುತ್ತೆ. ಒಳ್ಳೆಯ ಉದ್ದೇಶದಿಂದ ಕೂಡಿರುವಂತಹ ಬೋಧನೆಯ ಮಾತುಗಳು, ಒಳ್ಳೆಯ ವಿಚಾರಗಳು ನಾಲಿಗೆಗೆ ಬೇವಿನಂತೆ ಕಹಿಯಾಗಿರ್ಬೋದು ಬೇವು, ಆದ್ರೆ ಉದರಕ್ಕೆಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯವನ್ನ ಉತ್ತಮ ಆಗಿಡುತ್ತೆ, ಹಲವು ಕಾಯಿಲೆಗಳಿಗೆ ಮದ್ದಾಗುತ್ತೆ ಈ ಕಹಿ ಬೇವು. ಇಂತಹ ಗುಣವನ್ನ ಹೊಂದಿದೆ. ಹಾಗಾಗಿ ವಚನಗಳಲ್ಲಿ ಕಟುತ್ವ ಇದ್ರೂ ಅದು ಬದುಕಿನ ಒಳ್ಳೆಯ ಮಾರ್ಗವನ್ನ ತೆರೆದಿಡುತ್ತೆ ವಚನಗಳು ಎಂಬುದನ್ನ ಬಸವಣ್ಣನವರು ಈ ವಿಚಾರದನ್ನ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಸಂಗನ ಶರಣರ ವಚನಗಳು ಜೇನು ಸವಿದಂತೆ. ಜೇನು ಎಷ್ಟು ಸಿಹಿಯಾಗಿರುತ್ತೆ, ಜೇನುತುಪ್ಪ ಅಷ್ಟೊಂದು ಸಿಹಿಯಾಗಿರುತ್ತೆ ಆದ್ಯರ ವಚನಗಳು ಎಂಬುದನ್ನ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಜಗಜ್ಯೋತಿ ಬಸವೇಶ್ವರರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಸುಭಾಷ್ ನಗರದವರೇ ಆದಂತಹ ಹಿರಿಯ ಸಾಹಿತಿಗಳು, ಹಾಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತಹ ಶ್ರೀಮತಿ ಕಮಲಕುಮಾರಿಯವರು ನಮ್ಮ ಜೊತೆಗಿದ್ದಾರೆ. ಕಮಲಕುಮಾರಿಯವರು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ. ಹಾಗಾದ್ರೆ ಕಮಲಕುಮಾರಿಯವರು ಬಸವಣ್ಣನವರ ಯಾವ ವಚನಗಳನ್ನ ಅರ್ಥೈಸ್ತಾರೆ ಅಂತ ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ನಮಸ್ಕಾರ ಪವಿತ್ರ ಮೇಡಮ್.
7: ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಯಾವ ವಚನಗಳನ್ನು ಹೇಳ್ತೀರಾ ಮೇಡಮ್?
8: ನಾನು ಈಗ ಬಸವಣ್ಣನವರ ವಚನವನ್ನು ಹೇಳಲಿದ್ದೇನೆ. ನಾನು ತೆಗೆದುಕೊಂಡಿರುವ ವಚನ ಜಗದಗಲ ಮುಗಿಲಗಲ.
9: ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಜಗದಗಲ ಮುಗಿಲಗಲ ಮಿಗೆಯ

ಸ್ಥಳಕ್ಕೆ ಬಂದು ಚೋಳು ಕಾದಿರಯ್ಯ, ನೀವೆನ್ನ ಕರಸ್ಥಳಕ್ಕೆ ಬಂದು ಚೋಳು ಕಾದಿರಯ್ಯ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ.

0: ಜಗದಗಲ ಮುಗಿಲಗಲ. ಈ ವಚನಕ್ಕೆ ಅರ್ಥ ನಮ್ಮ ಕಣ್ಣಿಗೆ ಕಾಣುವ ಸೃಷ್ಟಿಗೆ ಕಾರಣವಾದ ಚೇತನ ಒಂದು ಇರಲೇಬೇಕು. ಆದರೆ ಅದನ್ನು ಯಾರು ಕಂಡಿಲ್ಲ, ಯಾರು ನೋಡಿಲ್ಲ. ಆದರೆ ಬಸವಣ್ಣನವರು ಕಂಡ ಆ ಚೇತನದ ವಿಸ್ತಾರ ಜಗದಗಲ ಮುಗಿಲಗಲ. ಅಷ್ಟೇ ಅಲ್ಲ, ಅದಕ್ಕೂ ಮಿಗಿಲಾದ ಅಗಲ, ಅದರ ಪಾದ ಪಾತಾಳದಿಂದಲೂ ಅತ್ತತ್ತ ಇದ್ದರೆ, ಅದರ ಶಿರ ಬ್ರಹ್ಮಾಂಡದಿಂದ ಅತ್ತತ್ತ, ಅದು ಅಪ್ರಮಾಣ, ಅಗಮ್ಯ, ಅಗೋಚರ, ಅಪ್ರತಿಮ. ಅಂದರೆ ಅದು ಅಳತೆಗೆ ಮೀರಿದ್ದು, ಬುದ್ಧಿಗೆ ನಿಲಕದ್ದು, ಕಣ್ಣಿಗೆ ಕಾಣದ್ದು, ಅದ್ವಿತೀಯವಾದದ್ದು. ಅದಕ್ಕೆ ಅದೇ ಸಮ. ಹೇಗೆಂದರೆ ಸಾಗರಕ್ಕೆ ಸಾಗರವೇ ಸಮ, ಪ್ರಕೃತಿಗೆ ಪ್ರಕೃತಿಯೇ ಸಮ, ಆಕಾಶಕ್ಕೆ ಆಕಾಶವೇ ಸಮ, ಬಯಲಿಗೆ ಬಯಲೇ ಸಮ. ತನುಮನಗಳಿಗೆ ಅತೀತವಾದ ವಿರಾಟ್ ಚೇತನ ಭಕ್ತನ ಉಪಾಸನೆಗಾಗಿ ಅವರ ಕರಸ್ಥಳಕ್ಕೆ ಇಷ್ಟಲಿಂಗದ ರೂಪದ ಚುಳುಕಾಗಿ ಬಂದಿರುವುದು ಒಂದು ಅವರ್ಚನೀಯ ಸೋಜಿಗ ಮತ್ತು ದೈತ್ಯಾಕಾರದ ಆನೆಯನ್ನು ನಾವು ಹೇಗೆ ಕನ್ನಡಿಯಲ್ಲಿ ಸೆರೆಹಿಡಿಯುತ್ತೇವೋ ಹಾಗೆಯೇ ಬೃಹದಾಕಾರವಾಗಿರುವ ಆ ವಿರಾಟ್ ಸ್ವಸ್ವರೂಪವನ್ನು ನಾವು ಚುಳುಕಾಗಿ ಅಂಗೈಯಲ್ಲಿ ಧರಿಸಿ ಪೂಜಿಸುತ್ತೇವೆ. ಭೂಮಿಯ ಎಲ್ಲವನ್ನು ಒಳಗೊಂಡಿದೆ. ಹಾಗಾಗಿ ಪೃಥ್ವಿಯ ಆಕಾರದಲ್ಲಿ ಇಷ್ಟಲಿಂಗವನ್ನು ಸ್ಥಾಪನೆ ಮಾಡಿ ಅದನ್ನು ತಮ್ಮ ಕರಸ್ಥಳದಲ್ಲಿ ಇರಿಸಿ ಪೂಜಿಸುತ್ತಾರೆ.
1: ಬಸವಣ್ಣನವರ ಈ ವಚನ ಜಗದಗಲ ಮುಗಿಲಗಲ ಮಿಗಿಲಗಲ ನಿಮ್ಮಗಲ ಅನ್ನುವಂತಹ ವಚನದಲ್ಲಿ ಜಗದ್ಗುರು ಬಸವಣ್ಣನವರು ದೇವರ ವಿಶ್ವರೂಪ ಹಾಗೆ ಅಸ್ಮಿಯತೆಯನ್ನ ಈ ವಚನದಲ್ಲಿ ಹೇಳಿದಾರೆಂದ್ರೆ ದೇವರು ಭಕ್ತನ ಪ್ರೀತಿಗೆ ಒಲಿದು ಕರಸ್ಥಳಕ್ಕೆ ಬಂದು ಸರಳವಾಗುವ ಒಂದು ಅತ್ಯಂತ ಸುಂದರವಾದಂತಹ ಒಂದು ವಿಚಾರವನ್ನ ಈ ವಚನದಲ್ಲಿ ನಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಬಸವಣ್ಣನವರು ಮಾಡಿದ್ದಾರೆ ಎಂಬುದನ್ನ ಕಮಲಕುಮಾರಿಯು ತುಂಬಾ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಸುಭಾಷ್ ನಗರದವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ಒಂದು ವಚನ, ಜಾಗದಾಗಲ ಮುಗಿಲಾಗಲ ಎನ್ನುವಂತಹ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಬಸವಣ್ಣನವರ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ. ಬರ್
1: ಒಲೆ ಹತ್ತಿ ಊರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಊರಿದರೆ ನಿಲ್ಲಬಹುದೇನಯ್ಯ, ಒಲೆ ಹತ್ತಿ ಊರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಊರಿದರೆ ನಿಲ್ಲಬಹುದೇನಯ್ಯ, ಒಲೆ ಹತ್ತಿ

ನಾರಿಯು ತನ್ನ ಮನೆಯಲ್ಲಿ ಕಳುಹೋಡೆ, ನಾರಿಯು ತನ್ನ ಮನೆಯಲ್ಲಿ ಕಳುಹೋಡೆ, ತಾಯಿಯ

0: ಎದೂರುವೇ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೇ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೇ ಕೂಡಲ ಸಂಗಮ ದೇವ, ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಊರಿದರೆ ನಿಲ್ಲಬಹುದೇ ನಯ್ಯ, ಒಲೆ ಹತ್ತಿ ಊರಿದರೆ ನಿಲ್ಲಬಹುದಲ್ಲದೆ.
1: ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದರೆ ನಿಲ್ಲಬಹುದೇನಯ್ಯ. ಈ ವಚನದ ಅರ್ಥ ತುಂಬಾ ತುಂಬಾ ಅದ್ಭುತವಾಗಿದೆ, ಅರ್ಥಪೂರ್ಣವಾಗಿದೆ. ಅಡಿಗೆ ಒಲೆ ಹತ್ತಿ ಉರಿದರೆ ಅದನ್ನು ನಿಲ್ಲಿಸಬಹುದು ಅಲ್ವೇ? ಅಡಿಗೆ ಒಲೆ ಹತ್ತಿ ಉರ್ಕೊಂಡ್ರೆ ಅದನ್ನು ನಿಲ್ಲಿಸಬಹುದು, ಆದರೆ ದರೆ ಹತ್ತಿ ಉರಿದರೆ ನಿಲ್ಲಿಸಲು ಸಾಧ್ಯವೇ ಇಲ್ಲ. ದರೆ ಹತ್ತಿ ಉರಿದರೆ ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ನೀರಿನ ರಕ್ಷಣೆಗೆಂದು ಕಟ್ಟಿದ ಕೆರೆಯ ಏರಿಯೇ ನೀರನ್ನು ಕುಡಿದು ಬಿಟ್ಟರೆ, ನೀರಿನ ರಕ್ಷಣೆಗೆಂದು ಕಟ್ಟಿದ ಕೆರೆಯ ಏರಿಯೇ ನೀರನ್ನು ಕುಡಿದು ಬಿಟ್ಟರೆ, ಹೊಲದ ಬೆಳೆಯ ರಕ್ಷಣೆಗೆಂದು ಹಾಕಿದ ಬೇಲಿಯೇ ಬೆಳೆಯನ್ನು ಮೇಯ್ದರೆ, ಮನೆಯನ್ನು ನೋಡಿಕೊಳ್ಳಬೇಕಾದ ಗೃಹಿಣಿಯೇ ತನ್ನ ಮನೆಯಲ್ಲಿ

0: ಭವನು ಮೂಲ ಸ್ವರೂಪನು ಆದ ಅವನ ಅಭಯ ಅಸ್ತವನ್ನು ಬಿಟ್ಟು ಭವರಾಟದ ಭಾವನೆಯನ್ನು ತಪ್ಪಿಸಲು ನಾವು ಅನ್ಯ ಮಾರ್ಗವನ್ನು ಹಿಡಿಯಬಾರದು. ರಕ್ಷಕನೇ ಭಕ್ಷಕನಾಗಬಾರದು. ಅಂದರೆ ರಾಜನು ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳನ್ನು ನೋಡಿಕೊಳ್ಳುವ ರಾಜನಾಗಿರುತ್ತಾನೆ. ಆದರೆ ಅವನೇ ಭಕ್ಷಕನಾದರೆ ಪ್ರಜೆಗಳ ಪಾಡೇನು? ದೇವರು ನಮ್ಮ ಸದ್ಗತಿಗಳನ್ನು ಸಚ್ಚಾರಿತ್ರ್ಯಗಳನ್ನು ನೋಡಿ ಅಲ್ಲವೇ ನಮ್ಮನ್ನು ರಕ್ಷಿಸುವುದು.
1: ಬಸವಣ್ಣನವರ ಈ ವಚನದಲ್ಲಿ ನಮಗೆ ಆಶ್ರಯ ನೀಡಿದ ಶಕ್ತಿಯೇ ನಾಶಕ್ಕೆ ತಿರುಗಿದ್ರೆ ವಿನಾಶವನ್ನ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದನ್ನ ಈ ವಚನದ ಮೂಲಕ ನಾವು ತಿಳಿಬಹುದು. ಅಂದ್ರೆ ಒಲೆ ಹತ್ತಿ ಉರಿದ್ರೆ ನಿಲ್ಸಬಹುದು, ಆದ್ರೆ ಇಡೀ ದರೆನೆ ಹತ್ತಿ ಉರಿದ್ರೆ ನಿಲ್ಸೋದಕ್ಕೆ ಸಾಧ್ಯವೇ ಎಂಬುದನ್ನ ಶಿವಶರಣರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಈ ರೀತಿಯ ವಿಚಾರವನ್ನ ಅರ್ಥೈಸಿದ್ದಾರೆ. ಇದನ್ನೇ ಬಸವಣ್ಣನವರು ತಮ್ಮ ವಚನದಲ್ಲಿ ಕೂಡ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಅಂದ್ರೆ ನಮ್ಗೆ ಆಶ್ರಯ ನೀಡಿದ ಭೂಮಿಯೇ ಹೊತ್ತಿ ಉರಿದ್ರೆ ಅದನ್ನ ನಂದಿಸೋದಕ್ಕೆ ಯಾರಿಂದಲೂ ಇಡೀ ಜಗತ್ತಿನಲ್ಲೂ ಸಾಧ್ಯ ಇಲ್ಲ ಎಂಬುದನ್ನ ಇದರಲ್ಲಿ ನಾವು ತಿಳಿಬಹುದು. ನಂತರದಲ್ಲಿ ಸಹ ಕಮಲಕುಮಾರಿಯವರು ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಸುಭಾಷ್ ನಗರದವರೇ ಆದಂತಹ ಹಿರಿಯ ಸಾಹಿತಿಗಳಾದ ಶ್ರೀಯುತ ಕಮಲಕುಮಾರಿಯವರು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ.
1: ಎನ್ನಾಕಾಯವ ದಂಡಿಗೆಯ ಮಾಡಯ್ಯ, ಎನ್ನಾಕಾಯವ ದಂಡಿಗೆಯ ಮಾಡಯ್ಯ, ದಂಡಿಗೆಯ ಮಾಡಯ್ಯ, ಕಾಯವ ದಂಡಿಗೆಯ ಮಾಡಯ್ಯ, ದಂಡಿಗೆಯ ಮಾಡಯ್ಯ, ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಸೋರೆಯ ಮಾಡಯ್ಯ, ಶಿರವ ಸೋರೆಯ ಮಾಡಯ್ಯ, ಸೋರೆಯ ಮಾಡಯ್ಯ, ಶಿರವ ಸೋ

0: ಹರಿಸು ಕೂಡಲ ಸಂಗಮ ದೇವ ಆ ಕೂಡಲ ಸಂಗಮ ದೇವ ಆ ಕೂಡಲ ಸಂಗಮ ದೇವ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಇದರ ಅರ್ಥ ದೇವನ ಕೈಯಲ್ಲಿರುವ ದಂಡಿಗೆಯಾಗಿ ಜೀವನವೆಲ್ಲ ಶಿವಮಯವಾಗಬೇಕೆಂದು ಅಂಬಲಿಸಿ ಹಾಡುತ್ತಿದ್ದಾರೆ. ಈ ವಚನದಲ್ಲಿ ದಂಡಿಗೆ ಎಂಬುದು ಒಂದು ರೀತಿಯ ತಂತಿವಾದ್ಯ. ಅದರ ಖಚಿತವಾದ ರೂಪವೇನೆಂಬುದು ಸ್ಪಷ್ಟವಾಗಿಲ್ಲದಿದ್ದರೂ ಬಹುಶಃ ಇಂದಿನ ವೀಣೆಯಂತೆ ವಿವಿಧ ರಾಗಗಳನ್ನು ಮಧುರವಾಗಿ ನುಡಿಸಬಲ್ಲ ಒಂದು ಸೂಕ್ಷ್ಮ ಸಂವೇದನೆಯ ವಾದ್ಯವೆಂದು ಹೇಳಬಹುದು ಅಲ್ಲವೇ. ನನ್ನ ಇಡೀ ದೇಹವೇ ಆ ವಾದ್ಯವಾಗಲಿ ಎಂದು ಹೇಳುವಲ್ಲಿ ಅದರ ಕೆಲವು ವಿವರಗಳನ್ನು ಸೂಚಿಸುತ್ತಾರೆ. ಈ ಕಾಯ ಆ ವಾದ್ಯವಾದರೆ ನನ್ನ ಶಿರಸ್ಸು ಅದರ ಸೋರೆ ಬುರುಡೆಯಾಗಲಿ, ನರಗಳೇ ತಂತಿಗಳಾಗಲಿ, ಬೆರಳುಗಳು ಅದನ್ನು ಬಾರಿಸುವ ಕಡ್ಡಿಗಳಾಗಲಿ, ಸಂಗೀತಗಾರ ಅದನ್ನು ತನ್ನ ಹೆದೆಗೆ ಒತ್ತಿ ಬಾರಿಸುವಂತೆ ನೀನು ನನ್ನನ್ನು ಒತ್ತಿ ಹಿಡಿದು ಬತ್ತಿಸ ರಾಗವನ್ನು ನನ್ನ ಮೂಲಕ ನುಡಿಸು ಎಂದು ಹೇಳುತ್ತಿದ್ದಾರೆ. ಅಂತ ನಿರೀಕ್ಷೆಯ ತನ್ಮಯದ ಸುಂದರವಾದ ಭಾವಗೀತೆಯಿಂದ ಇಲ್ಲಿ ಮಿಡಿದಿರುವುದನ್ನು ನಾವು ಕಾಣಬಹುದು, ಅನುಭವಿಸಬಹುದು ಅಂತ ಹೇಳ್ತಾ ಇಷ್ಟು ಹೊತ್ತು ನನಗೆ ಈ ವಚನವನ್ನು ಹಾಡಲು ಅವಕಾಶ ಮಾಡಿಕೊಟ್ಟಂತ ಪವಿತ್ರ ಮೇಡಮ್ ಅವ್ರಿಗೂ, ಆ ಒಂದು ವೇದಿಕೆಯ ಎಲ್ಲ ಪ್ರಸಾರ ಮಾಡ್ತಾ ಇರುವ ಎಲ್ಲರಿಗೂ ನನ್ನ ತುಂಬ ಹೃದಯದ ಅಂತರಾಳದಿಂದ ಶರಣು ಶರಣಾರ್ಥಿ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಬಸವಣ್ಣನವರ ವಚನಗಳ ಕುರಿತು ಮಾಹಿತಿಯನ್ನು ನೀಡಿದ್ದೀರಾ. ಬಸವಣ್ಣನವರ ಪ್ರತಿಯೊಂದು ವಚನಗಳು ಕೂಡ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಬಸವಣ್ಣನವರು ಮಾಡಿದ್ರು. ಸಮಾಜದಲ್ಲಿನ ಅವ್ಯವಸ್ಥೆ, ಮೇಲು ಕೀಳು, ಮೌಢ್ಯಗಳನ್ನ ತೊಡೆದು ಹಾಕಲು ಅವಿರತ ಶ್ರಮಿಸಿದ್ರು. ತಮ್ಮ ವಚನಗಳ ಮೂಲಕ ಇಡೀ ವಿಶ್ವಕ್ಕೆ ಸಮಾನತೆಯನ್ನ ಸಾರುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಿದವರು ಬಸವಣ್ಣನವರು. ಜೊತೆಯಲ್ಲಿ ಸನಾತನ ಧರ್ಮದ ಸಂಕೋಲೆಯನ್ನ ಕಿತ್ತೊಗೆದು ಒಂದು ಪೀಳಿಗೆಯನ್ನೇ ತಮ್ಮ ಜೊತೆ ಪರಿವರ್ತಿಸಿದಂತಹ ವಿಶ್ವಗುರು ಬಸವಣ್ಣನವರು. ಇಂಥ ಬಸವಣ್ಣನವರ ವಿಚಾರಧಾರೆಯ ಕುರಿತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದ ಸಾಹಿತಿಗಳಾದ ಶ್ರೀಯುತ ಕಮಲಕುಮಾರಿಯವರು ಮಾಹಿತಿಯನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗ್ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
6: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
5: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
6: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683. ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ವಿಜ್ಞಾನ ಒಗೆವುದು, ಜಗ ಬೆಳೆದು ಚಿಗುರುತಿರೆ ಶಾಸ್ತ್ರ ಕರಟಿರಲಹುದೇ, ನಿಗಮ ಸಂತತಿಗೆ ಸಂತತಿಯಾಗದಿಹುದೇ, ಬಗೆ ಬಗೆಯ ಜೀವ ಸತ್ವ ವಿಕಾಸವಾಗುತ್ತಿರಲೊಗೆ ಉದಯ ವಿಜ್ಞಾನ ಮಂಕುತಿಮ್ಮ. ಜಗ ಬೆಳೆದು ಚಿಗುರುತಿರೆ, ಜಗತ್ತು ಬೆಳೆದು ಚಿಗುರ್ತಾ ಇದ್ದಾಗೆ ಶಾಸ್ತ್ರ ಕರಟಿರಲಹುದೇ. ಕರಟಿರಲು ಅಂದರೆ ಮುರುಟೋಗುತ್ತೆ, ಕರಡಾಗುತ್ತೆ ಅಥವಾ ಒಣಗುತ್ತೆ, ಹಾಗಾಗುತ್ತಾ ಶಾಸ್ತ್ರ? ಶಾಸ್ತ್ರ ಒಣಗಿ ಹೋಗುತ್ತಾ? ನಿಗಮ ಸಂತತಿಗೆ ಸಂತತಿಯಾಗದಿಹುದೇ. ನಿಗಮ ಸಂತತಿಗೆ, ನಿಗಮ ಅಂದರೆ ವೇದಕ್ಕೆ, ಅದು ಸಂತತಿ ಆಗದೇ ಇರುತ್ತಾ? ಬಗೆ ಬಗೆಯ ಜೀವಸತ್ವ, ಬೇರೆ ಬೇರೆ ರೀತಿಯ ಜೀವಸತ್ವಗಳು ವಿಕಾಸವಾಗುತ್ತಿರಲೊಗೆ ಉದಯ್, ವಿಕಾಸವಾಗ್ತಾ ಇರಲು ಒಗೆ ಉದಯ್, ಒಗೆವುದು ಅಂತಂದರೆ ಹುಟ್ಟುವುದು, ವಿಕಾಸವಾಗುವುದು, ಅದುವೇ ವಿಜ್ಞಾನ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜಗ ಬೆಳೆದು ಚಿಗುರುತ್ತಿರೆ, ಶಾಸ್ತ್ರ ಕರಟಿರಲು ಆಹುದೆ, ನಿಗಮ ಸಂತತಿಗೆ ಸಂತತಿ ಆಗದಿಹುದೆ, ಬಗೆ ಬಗೆಯ ಜೀವಸತ್ವ ವಿಕಾಸವಾಗುತ್ತಿರಲು ಒಗೆವುದೈ ವಿಜ್ಞಾನ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜಗತ್ತೆಲ್ಲ ಬೆಳೆದು ಹೊಸ ವಿಚಾರಗಳು ಚಿಗುರ್ತಾ ಇರಬೇಕಾದ್ರೆ ಅದಕ್ಕೆ ಪೂರಕವಾದ ಶಾಸ್ತ್ರ ಸುರುಟಿಕೊಂಡಿರೋದಕ್ಕೆ ಸಾಧ್ಯನಾ? ಜ್ಞಾನದ ಆಯಾಮಗಳು ಸಹ ಹೊಸ ಹೊಸ ವಿಚಾರಗಳ ನೆಲೆ ಆಗಬೇಕು. ಎಲ್ಲ ಕಡೆ ಹೊಸತ್ತಿನ ವಿಕಾಸ ಆಗ್ತಾ ಇರಬೇಕಾದ್ರೆ ಜ್ಞಾನ ಕೂಡ ವಿಕಾಸಗೊಳ್ಬೇಕು. ಮತ್ತು ಹಾಗೆ ವಿಕಾಸಗೊಂಡಿದ್ರಿಂದ ವಿಜ್ಞಾನದ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರಬೇಕು ಅಂತ ಜಗತ್ತಿನ ನಿರಂತರ ನವೀನತೆಯ ವಿಚಾರನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನೀವೆಲ್ಲ ನೋಡೇ ಇರ್ತೀರ, ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾವುದೋ ಒಂದು ಜಾಗದಲ್ಲಿ ಒಂದು ಬೃಹತ್ತಾದ ಮರ ಬಹಳ ವರ್ಷದಿಂದ ನೆಲೆ ನಿಂತಿರುತ್ತೆ. ನಮಗೆಲ್ಲರಿಗೆ ತಂಪಾದ ಗಾಳಿ, ನೆರಳು, ಹೂವು, ಹಣ್ಣು ಎಲ್ಲ ಕೊಡ್ತಿರತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಎಲೆ ಎಲ್ಲ ಉದುರೋದಿಕ್ಕೆ ಶುರುವಾಗತ್ತೆ. ಯಾಕೋ ಗಿಡ ಒಣಗಿ ಸತ್ತೋಗ್ಬಿಡುತ್ತೇನೋ ಅಂತ ಅನಿಸತ್ತೆ. ಯಾರೆಲ್ಲ ಅವರ ಕೈಯಿಂದ ಏನೆಲ್ಲ ಮಾಡೋದಕ್ಕಾಗಬಹುದು, ಅದಕ್ಕೆ ನೀರು ಹಾಕೋದಿರ್ಬೋದು, ಔಷಧ ಸಿಂಪಡಿಸೋದಿರ್ಬೋದು, ಏನೇ ಮಾಡಿದರೂ ಒಂದು ದಿವಸ ಅದು ಬಿದ್ದೋಗ್ಬಿಡತ್ತೆ. ಯಾಕೆ ಇಷ್ಟು ದೊಡ್ಡ ಮರ ಇಷ್ಟು ವರ್ಷದಿಂದ ಇದ್ದದ್ದು ಬಿದ್ದೋಯ್ತು ಅಂತ ನೋಡಿದ್ರೆ ಅದು ಅವಲಂಬಿಸಿದ್ದು ಬೇರಿನ ಶಕ್ತಿನ. ಎಲ್ಲಿವರೆಗೂ ಕಣ್ಣಿಗೆ ಕಾಣದ ಬೇರು ಸಾರ ಸರ್ವಸ್ವನ ನೆಲದಿಂದ ಹೀರಿ ಇಡೀ ಮರಕ್ಕೆ ಪೂರೈಸ್ತಾ ಇತ್ತೋ ಅಲ್ಲಿವರೆಗೆ ಆ ಮರ ಜೀವಂತವಾಗಿರುತ್ತೆ. ಯಾವಾಗ ಬೇರು ಶಕ್ತಿರಹಿತ ಆಯ್ತೋ ಅವತ್ತೇ ಮರದ ಬೆಳವಣಿಗೆ ಇರುವಿಕೆ ನಾಶ ಆಗತ್ತೆ ಅಲ್ವಾ? ಒಂದು ಮರಕ್ಕೆ ಹೀಗೆ ಬೇರು ಜೀವಮೂಲವಾಗಿರುವಾಗ ಈ ಬೃಹತ್ ಪ್ರಪಂಚಕ್ಕೆ ಆಧಾರವಾಗಿರುವ ಚಿಂತನೆಯ ಮೂಲಗಳಾಗಿರುವ ಶಾಸ್ತ್ರಗಳು ಒಣಗಿರೋದಕ್ಕೆ ಸಾಧ್ಯನಾ? ಪ್ರಪಂಚ ಯಾವಾಗಲೂ ಚಿಗುರ್ತಾನೆ ಇದೆ, ವಿಸ್ತಾರ ಆಗ್ತಾನೆ ಇದೆ. ಅದು ಹಾಗೆ ಬೆಳೀತಾ ಇದ್ರೆ ಅದರ ಮೂಲವಾದ ಶಾಸ್ತ್ರಗಳು ಚಿಂತನೆಗಳು ಗಟ್ಟಿಯಾಗಿದೆ ಅಂತ ಅರ್ಥ. ಆವತ್ತಿದ್ದ ಶಾಸ್ತ್ರಗಳು ಹಾಗೇ ಇರೋದಕ್ಕೆ ಸಾಧ್ಯ ಇಲ್ಲ, ಅವಕ್ಕೆ ಹೊಸ ಸಾಂದರ್ಭಿಕ ಚಿಂತನೆಗಳು ಆಲೋಚನೆಗಳು ಸೇರಿ ಹೊಸ ಶಾಸ್ತ್ರಗಳಾಗತ್ತೆ. ಆವತ್ತಿನ ನಿಗಮಗಳ ಸಂತತಿಗೆ ಹೊಸ ಕಾಲಧರ್ಮದ ವಿಚಾರಗಳು ಸೇರಿ ನವೀನ ನಿಗಮಗಳ ಸಂತತಿ ಸಮಾಜನ ಪೋಷಿಸುತ್ತೆ. ಪ್ರಪಂಚ ಬೆಳೀತಾ ಇದ್ದ ಹಾಗೆ ಹೊಸ ಹೊಸ ವಿಷಯಗಳ ಆವಿಷ್ಕಾರ ಆಗತ್ತೆ. ಜ್ಞಾನದ ಅಂಚು ಹಿಗ್ಗುತ್ತಾನೆ ಹೋಗುತ್ತೆ. ಮನುಷ್ಯ ಈಗ ಭೂಮಿಯ ಪಾತಾಳಕ್ಕೆ ಇಳಿದು ಸೂರ್ಯ ಮಂಡಲದಾಚೆ ದೃಷ್ಟಿ ಹರಿಸಿ ಸಮುದ್ರದ ಆಳಕ್ಕೆ ಹೋಗಿ ತನ್ನ ಅರಿವಿನ ಪರಿಧಿಗೆ ಬಂದ ಎಲ್ಲ ಜೀವಿಗಳ ವೈವಿಧ್ಯನ ಗುರುತಿಸಿ ಅಧ್ಯಯನ ಮಾಡಿದ್ದಾನೆ. ಮನುಷ್ಯನ ದೇಹದ ಪ್ರತಿ ಕಣಕಣವನ್ನ ಕಂಡು ಅದರ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನಿಸಿದ್ದಾನೆ. ಇದೇ ವಿಜ್ಞಾನ. ವಿಜ್ಞಾನ ಅಂದ್ರೆ ಬರೀ ಪ್ರಯೋಗಶಾಲೆಯಲ್ಲಿ ಮಾಡುವಂತಹ ಕ್ರಿಯೆ ಅಲ್ಲ, ವಿಶೇಷ ಜ್ಞಾನ ಅದು. ಯಾವ ಕ್ಷೇತ್ರದಲ್ಲೇ ಆಗಿರಬಹುದು ವಿಷಯವನ್ನ ಆಳವಾಗಿ ತಿಳಿಯೋದೇ ವಿಶೇಷ ಜ್ಞಾನ. ಹೀಗೆ ಬೇರೆ ಬೇರೆ ಜೀವಸತ್ವಗಳ ತಿಳುವಳಿಕೆ ಹೆಚ್ಚಾಗೋದೇ ವಿಜ್ಞಾನದ ಹುಟ್ಟು. ಒಂದು ಮರದಲ್ಲಿ ಹೊಸ ಚಿಗುರು ತಳೆದ್ರೆ ಅದು ಸೊಗಸು, ಹಾಗೆ ಹೊಸ ಚಿಗುರೇ ತಳೆಯದ ಮರನ ಬರಡು ಅಂತ ಹೇಳ್ತಾರೆ, ಅದು ಸೊಗಸನ್ನ ಕೊಡೋದಿಲ್ಲ. ಹಾಗೆ ಜಗತ್ತಿಗೆ ಶಕ್ತಿಯನ್ನ ಮತ್ತೆ ಹೊಸತನನ ನೀಡೋ ಆ ಪರಮಶಕ್ತಿಯೇ ನವನವೀನ ರೀತಿಯಲ್ಲಿ ಪ್ರಕಟಗೊಳ್ತಾ ಇರುವಾಗ ಆ ಜಗತ್ ಪ್ರಭೆಗೆ ವ್ಯಾಖ್ಯಾನವನ್ನ ನೀಡೋ ವೇದಶಾಸ್ತ್ರಗಳು ಸಹ ಹೊಸತನವನ್ನ ಅಳವಡಿಸಿಕೊಂಡ್ರೆ ನಿರಂತರವಾಗಿರೋದಕ್ಕೆ ಸಾಧ್ಯ. ಬದಲಾಗೋ ಕಾಲಕ್ಕೆ ತಕ್ಕ ಹಾಗೆ ಎಲ್ಲವೂ ಬದಲಾಗಬೇಕು. ಹಾಗೆ ಬದಲಾಗದ್ದು ಕಾಲಕ್ರಮದಲ್ಲಿ ನಾಶ ಆಗತ್ತೆ ಅಥವಾ ಲುಪ್ತವಾಗ್ಬಿಡತ್ತೆ. ಹಿಂದೆ ಇದ್ದಂತಹ ಹಲವಾರು ಸಂಸ್ಕೃತಿಗಳು, ಭಾಷೆಗಳು, ಆಚಾರ ವಿಚಾರಗಳು, ಜೀವನ ಕ್ರಮಗಳು ಇವತ್ತಿಲ್ಲದೆ ಇರೋದನ್ನು ನೋಡಿದರೆ ಬಹುಶಃ ಅವುಗಳ ಹೊಸತನಕ್ಕೆ ತಮ್ಮನ್ನು ತಾವು ಅಳವಡಿಸಿಕೊಳ್ಳದೆ ಹೋದವು ಅಂತ ಅನಿಸುತ್ತೆ. ಪಂಚಭೂತಗಳಿಂದಾದ ಈ ನಮ್ಮ ಭೂಮಿಯಲ್ಲಿ ನಿರಂತರವಾಗಿ ನವೀನತೆ ಕಂಡುಬರುತ್ತೆ. ಹಾಗಿದ್ದಲ್ಲಿ ಇವುಗಳನ್ನೆಲ್ಲ ಒಂದು ಸೂತ್ರದಲ್ಲಿ ನಡೆಸಿಕೊಂಡು ಹೋಗುವ ಜ್ಞಾನಕ್ಕೆ ಮೂಲವಾದ ಆ ಪರಮಶಕ್ತಿಯು ಸಹ ನಿತ್ಯ ನೂತನವಾಗಿರುತ್ತಲ್ವಾ? ಆದರೆ ಅದರ ನವೀನತೆನ ನಾವು ಕಾಣಬೇಕು. ಅದನ್ನು ಬಿಟ್ಟು ಯಾವತ್ತೋ ಪಾಲಿಸಿದ ಆಚಾರ ವಿಚಾರಗಳನ್ನು ಇವತ್ತು ಹಿಡ್ಕೊಂಡು ಕೂತ್ಕೊಂಡ್ರೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಂಡಾಗ ಆಗುತ್ತೆ. ನಿಂತ ನೀರು ಕೊಳೆಯತ್ತೆ, ನಾರತ್ತೆ, ಕೆಟ್ಟ ನಾತ ಹಬ್ಸತ್ತೆ, ರೋಗಗಳಿಗೆ ಕಾರಣ ಆಗತ್ತೆ, ಮತ್ತೆ ತನ್ನ ಗಮ್ಯದಿಂದ ದೂರ ಇರುತ್ತೆ. ಆದರೆ ಹರಿವ ನೀರು ತನ್ನ ಹರಿವಿಗೆ ಸಿಕ್ಕದ್ದನ್ನೆಲ್ಲ ತನ್ನೊಟ್ಟಿಗೆ ತಗೊಂಡು ಹೋಗುತ್ತೆ. ಮಾರ್ಗ ಹೊಸದಾದ್ರೂ ಖುಷಿಯಿಂದ ಹರಿಯುತ್ತೆ ಮತ್ತೆ ತನ್ನ ಗಮ್ಯನ ಸೇರತ್ತೆ. ಹಾಗಾಗಿ ನಮ್ಮ ಬದುಕುಗಳು ನಿಂತ ನೀರಾಗದೆ ಹರಿವ ನದಿ ಆದರೆ ನಾವು ಸಹ ನಮ್ಮ ಗಮ್ಯನ ಸೇರಬಹುದು. ಪ್ರಯತ್ನ ಪಟ್ಟರೆ ನಮ್ಮ ಮನಸ್ಸಲ್ಲೂ ಸಹ ಹೊಸತನ್ನ ಬರಮಾಡಿಕೊಳ್ಳೋ ಮತ್ತೆ ಹೊಸತನಕ್ಕೆ ಅಳವಡಿಸಿಕೊಳ್ಳೋ ಕ್ಷಮತೆನ ಬೆಳೆಸ್ಕೊಂಡು ನಾವು ಸಹ ನಿತ್ಯ ನೂತನರಾಗಿರಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಮಕ್ಕಳೇ, ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಯಾರ ಪರವಾಗಿದ್ದ ಹೇಳಿ?
11: ಶ್ರೀಕೃಷ್ಣ ಪಾಂಡವರ ಪರವಾಗಿದ್ದ.
10: ಅಂದ್ರೆ ಅವನು ಕೌರವರಿಗೆ ಏನು ಕೊಡ್ಲೇ ಇಲ್ವೆ?
11: ಏನ್ ಕೊಟ್ಟ? ಅವನು ಕೌರವರು ಸೋಡ್ಬೇಕು ಅಂತ ತಂತ್ರ ಹೂಡಿದ್ದ ಅಲ್ವಾ?
12: ಅವನು ಕೌರವರಿಗೆ ಏನಾದ್ರೂ ಕೊಟ್ನ ಪೊನ್ನಜ್ಜಿ?
10: ಹ್ಮ್, ಕೊಡ್ತಾನೆ. ಆತ ಇಬ್ಬರಿಗೂ ಪಕ್ಷಪಾತ ಮಾಡ್ಲಿಲ್ಲ ಅಂತ ಒಂದು ಕತೆ ಮಹಾಭಾರತದಲ್ಲಿ ಇದೆ. ಇವತ್ತಿನ ಕತೆ ಶ್ರೀಕೃಷ್ಣನು ನಾರಾಯಣಿ ಸೈನ್ಯವು ಅಂತ.
13: ಬಹಳ ಮಜವಾಗಿದೆ, ಹೇಳಿ ಅಜ್ಜಿ.
14: ಹಸ್ತಿನಾವತಿಯ ಅಧಿಕಾರಕ್ಕಾಗಿ ಪಾಂಡವ ಕೌರವರ ನಡುವಿನ ಜಗಳ ತಾರಕಕ್ಕೇರ್ಬಿಟ್ಟಿತ್ತು. ಅಧಿಕಾರಕ್ಕಾಗಿ ಯುದ್ಧ ಮಾಡುವುದು ಹೆಚ್ಚು ಕಮ್ಮಿ ನಿಶ್ಚಯ ಆಗಿ ಹೋಗಿತ್ತು. ಕೌರವರ ಪಕ್ಷದ ನೇತೃತ್ವವನ್ನು ಗಾಂಧಾರಿಯ ಸಹೋದರ ಆ ಕುಟಿಲ ಶಕುನಿ ಅಘೋಷಿತವಾಗಿ ತಾನೇ ವಹಿಸ್ಕೊಂಡ್ಬಿಟ್ಟಿದ್ದ. ತಮ್ಮ ಪಕ್ಷವನ್ನು ಬಲಪಡಿಸಬೇಕಾದಂತಹ ಎಲ್ಲ ತಂತ್ರಗಳ ಬಗ್ಗೆಯೂ ಕೂಡ ಆ ಶಕುನಿ ಯೋಚನೆ ಮಾಡ್ತಾ ಇದ್ದ. ಹಾಗಾಗಿ ಆತ ದುರ್ಯೋಧನನನ್ನು ಕರೆದು, ದ್ವಾರಕಾಧೀಶನಾದಂತಹ ಶ್ರೀಕೃಷ್ಣ ಪಾಂಡವರ ಪಕ್ಷಪಾತಿ, ಅವನನ್ನು ನಮ್ಮ ಪಕ್ಷಕ್ಕೆ ಸೆಳ್ಕೊಂಡ್ಬಿಟ್ರೆ ನಮಗಿರುವಂತಹ ಒಂದೇ ಒಂದು ದೊಡ್ಡ ಆತಂಕ ದೂರ ಆಗುತ್ತೆ. ಹಾಗಾಗಿ ನೀನು ಈ ಪಾಂಡವರು ಶ್ರೀಕೃಷ್ಣನನ್ನು ತಲುಪೋಕೆ ಮುಂಚೆಯೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಸಹಾಯ ಹಸ್ತವನ್ನು ಯಾಚಿಸು, ಶೀಘ್ರವಾಗಿ ಹೋಗು ಅಂತ ದುರ್ಯೋಧನನನ್ನು ಅವಸರ ಅವಸರವಾಗಿ ಹೊರಡಿಸ್ತಾನೆ. ಇತ್ತ ಪಾಂಡವರು ಕೂಡ ಸಮಾಲೋಚನೆ ಮಾಡ್ತಾರೆ. ಈ ಕುರುಕ್ಷೇತ್ರ ಯುದ್ಧವನ್ನು ಶ್ರೀಕೃಷ್ಣನ ಸಹಕಾರವಿಲ್ಲದೆ ಜಯಿಸೋದು ಅಸಾಧ್ಯ ಅಂತ ಧರ್ಮರಾಯ ಶ್ರೀಕೃಷ್ಣನ ಸಹಕಾರವನ್ನು ಬೇಡೋಕ್ಕೆ ಅರ್ಜುನನನ್ನು ಕೂಡ ಕಳಿಸ್ತಾನೆ. ಮೊದಲೇ ಹೊರಟಂತಹ ದುರ್ಯೋಧನ ದ್ವಾರಕೆಗೆ ಮೊದಲು ತಲುಪ್ತಾನೆ. ಬಂದವನೇ ಶ್ರೀಕೃಷ್ಣನ ವಾಸಸ್ಥಾನಕ್ಕೆ ಧಾವಿಸ್ತಾನೆ. ಒಳಗೆ ಬಂದು ನೋಡ್ತಾನೆ, ಶ್ರೀಕೃಷ್ಣ ತನ್ನ ಬಳಲಿಕೆ ತೀರಿಸ್ಕೊಳ್ಳೋಕ್ಕೋಸ್ಕರ ಶಾಂತವಾಗಿ ನಿದ್ರೆ ಮಾಡ್ತಾ ಇದ್ದ. ದುರ್ಯೋಧನ ಬೇರೆ ದಾರಿ ಕಾಣದೆ ಶ್ರೀಕೃಷ್ಣ ನಿದ್ದೆಯಿಂದ ಎಚ್ಚರ ಆಗೋದನ್ನೇ ಕಾಯ್ತಾ ಅವನ ತಲೆ ಬದಿಯ ಆಸನವೊಂದರಲ್ಲಿ ಕೂತ್ಕೋತಾನೆ. ಅಷ್ಟರಲ್ಲಿ ಅರ್ಜುನ ಕೂಡ ಅಲ್ಲಿಗೆ ಬಂದು ತಲುಪ್ತಾನೆ. ಅರ್ಜುನನನ್ನು ನೋಡಿದ ದುರ್ಯೋಧನ, ಇವನು ಈಗಲೇ ಬರಬೇಕಾ ಅಂತ ಒಂಥರ ಆತಂಕ ಕೋಪ ಪಡ್ತಾನೆ. ಆದರೆ ಏನು ಮಾಡೋಕ್ಕಾಗತ್ತೆ, ದುಮ್ಮು ದುಮ್ಮು ಮುಖ ಮಾಡಿಕೊಂಡು ಸುಮ್ಮನೆ ಕೂತ್ಕೋತಾನೆ. ಇತ್ತ ಅರ್ಜುನ ತನ್ನ ಪ್ರಿಯ ಸಖ ಶ್ರೀಕೃಷ್ಣ ಮಲಗಿ ವಿಶ್ರಾಂತಿ ತಗೊಳ್ಳೋದನ್ನು ನೋಡಿ ಅವನ ಮನದಲ್ಲಿ ಭಕ್ತಿ ಉಕ್ಕಿ ಹರಿಯುತ್ತೆ. ಈ ಶಾಂತ ಮೂರ್ತಿ ನಮ್ಮ ಜೊತೆ ಇದ್ದರೆ ಸಾಕು ಅಂತ ಬಹಳ ಭಕ್ತಿ ಭಾವದೊಂದಿಗೆ ಅವನ ಪಾದದ ಹತ್ರ ನೆಲದಲ್ಲಿ ಆಸೀನನಾಗ್ತಾನೆ. ಹೀಗೆ ಬದ್ಧ ವೈರಿಗಳಾದಂತಹ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಕೂಡ ಶ್ರೀಕೃಷ್ಣ ಹೇಳೋದನ್ನೇ ಕಾಯ್ತಾ ಎದುರು ಬದರಾಗಿ ಕೂತಿದ್ರು. ಸಮಯ ಕಳೀತಾ ಇದ್ದ ಹಾಗೆ ದುರ್ಯೋಧನನ ಚಡಪಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅರ್ಜುನ ಮಾತ್ರ ಸಂಯಮದಿಂದ ಕಾಯ್ತಾ ಇದ್ದ. ಕೊನೆಗೂ ಶ್ರೀಕೃಷ್ಣ ನಿದ್ದೆಯಿಂದ ಎದ್ದು ಕಣ್ಬಿಡ್ತಾನೆ. ತಕ್ಷಣ ಅವನ ದೃಷ್ಟಿ ತನ್ನ ಕಾಲ್ಬುಡದಲ್ಲಿ ಕೂತಿದ್ನಲ್ಲ ಅರ್ಜುನನತ್ತ ಹೋಗುತ್ತೆ. ಆತ ಪ್ರೀತಿಯಿಂದ, ಅರೆ ಅರ್ಜುನ, ನೀನಿಲ್ಲಿ ಯಾವಾಗ ಬಂದೆ? ಎಲ್ಲ ಸೌಖ್ಯನಾ? ನೆಲದ ಮೇಲೆ ಯಾಕೆ ಕೂತಿದ್ಯಾ? ಆಸನವನ್ನು ಗ್ರಹಿಸು. ಅಂದಾಗೆ ಇಷ್ಟು ತುರ್ತಾಗಿ ಬರೋ ಕಾರಣ ಏನು ಅಂತ ಕೇಳ್ದ. ಅರ್ಜುನ, ಮಾಧವ, ನಿನಗೆ ತಿಳಿದೇ ಇರೋದು ಯಾವುದಿದೆ ನಾನು ಅಂತ ಮಾತು ಮುಂದುವರಿಸ್ತಾ ಇರಬೇಕಾದ್ರೆ, ತಲೆಯ ಹತ್ರ ಕೂತಿದ್ನಲ್ಲ ದುರ್ಯೋಧನ, ಅವನ ಮಾತನ್ನು ತುಂಡರಿಸ್ತಾ, ನಾನು ಬಂದಿದ್ದೇನೆ ಶ್ರೀಕೃಷ್ಣ, ನನ್ನನ್ನು ಅಲಕ್ಷಿಸಿ ನೀನು ಅರ್ಜುನನ ಹತ್ರ ಮಾತುಕತೆ ಆಡ್ತಾ ಇದ್ದೀಯಲ್ಲ, ಇದು ಸರಿನಾ ಅಂತಂದ.
12: ಕೃಷ್ಣ ದುರ್ಯೋಧನನನ್ನ ನೋಡ್ಲೇ ಇಲ್ವೇ?
13: ಹೇಗ್ ನೋಡ್ತಾನವನು? ಅವನ್ ತಲೆ ಹತ್ರ ದಾಸನದಲ್ಲೇ ಕೂತಿದ್ನಲ್ಲ.
15: ಅದಕ್ಕೆ ಅವನಿಗೆ ದುರ್ಯೋಧನ ಬಂದಿದ್ದು ಗೊತ್ತೇ ಆಗ್ಲಿಲ್ಲ ಅಲ್ವಾ ಪೊನ್ನಜ್ಜಿ?
14: ಶ್ರೀಕೃಷ್ಣ ಸರ್ವಜ್ಞಾನಿ, ಅವನಿಗೆ ಗೊತ್ತಾಗದೆ ಇರೋದು ಯಾವ್ದಿದೆ ಹೇಳಿ? ಅವನ್ ಗೊತ್ತಿದ್ರು ಗೊತ್ತಿಲ್ದೇದ್ದವ್ರ ತರ ನಾಟಕ ಆಡ್ತಾನೆ ಅಷ್ಟೇ. ಆಗ ಶ್ರೀಕೃಷ್ಣ ತನ್ನ ಕತ್ತನ್ನು ತಿರುಗಿಸಿ ನೋಡಿ, ಓಹೋಹೋಹೋ ದುರ್ಯೋಧನ, ನೀನು ಬಂದಿದ್ಯಾ? ನಾನು ನಿನ್ನನ್ನೇ ಮಾತಾಡಿಸಿದ್ದೆ. ಆದ್ರೇನು ಮಾಡೋದು, ನೀನು ನನ್ನ ತಲೆ ಮೇಲೆ ಕೂತಿದ್ಯಲ್ಲ, ನಾನು ಹೇಗೆ ನಿನ್ನನ್ನು ನೋಡಲಿ ಅಂತ ಕೃಷ್ಣ ನಗ್ತಾ ಹೇಳ್ತಾನೆ.
12: ಆಹಾ, ಈ ಕೃಷ್ಣ ಬಲೇ ಕಿಲಾಡಿ.
15: ಹೇಗಂದ ನೋಡಿ,
13: ತಲೆ ಮೇಲೆ ಕೂತಿದ್ಯಾ ಅಂತ.
14: ಧ್ಯಾನ ಮಕ್ಕಳು ನೀವು. ಶ್ರೀಕೃಷ್ಣನ ಈ ಮಾತಿಗೆ ದುರ್ಯೋಧನ ದುಮುಗುಡ್ತಾನೆ. ನಂತರ ಶ್ರೀಕೃಷ್ಣ ಇಬ್ಬರ ಮಾತನ್ನು ಆಲಿಸ್ತಾನೆ. ದುರ್ಯೋಧನ, ಕೃಷ್ಣ, ಕೌರವ ಪಾಂಡವರ ನಡುವೆ ಯುದ್ಧ ನಿಶ್ಚಿತವಾಗಿದೆ. ಅದು ನಿನಗೆ ತಿಳಿಯದ್ದೇನಲ್ಲ, ನಾವಿಬ್ಬರೂ ನಿನಗೆ ಬಂಧುಗಳು. ಹಾಗಾಗಿ ಯುದ್ಧದಲ್ಲಿ ನಿನ್ನ ಸಹಾಯ ಹಸ್ತ ಯಾಚನೆ ಮಾಡಿ ನಾನು ಬಂದಿದ್ದೇನೆ. ನಿನ್ನ ಒಲವು ಪಾಂಡವರ ಕಡೆಗಿದೆ ಅನ್ನೋದು ನಂಗೊತ್ತು. ಪಕ್ಷಪಾತ ಮಾಡದೆ ನಮಗೂ ಸಹಾಯ ಮಾಡು ಅಂತ ಒರಟಾಗಿ ಹೇಳ್ದೆ. ಶ್ರೀಕೃಷ್ಣ ತನ್ನ ಎಂದಿನ ನಗು ನಕ್ಕು, ದುರ್ಯೋಧನ, ಸರಿಯಾಗಿ ಹೇಳ್ದೆ. ಕೌರವರು ಪಾಂಡವರು ನನಗೆ ಸಮಾನರು, ಬಂಧುಗಳು. ನಿಮಗೆ ನಾನು ಖಂಡಿತ ಪಕ್ಷಪಾತ ಮಾಡಲಾರೆ. ಇಂದು ನೀವಿಬ್ಬರೂ ಇಲ್ಲಿಗೆ ಬಂದಿದ್ದೀರಾ, ನೀವಿಬ್ಬರೂ ಸಂಬಂಧಿಗಳು. ಹಾಗಾಗಿ ನಾವು ಯಾರ ಪಕ್ಷದಲ್ಲೂ ಯುದ್ಧ ಮಾಡಲ್ಲ. ನನ್ನ ಕೈಲಾದ ಸಹಾಯ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ಅತೀ ಬಲಾಢ್ಯವಾದಂತಹ, ಸರ್ವ ರೀತಿಯಲ್ಲಿ ಸುಸಜ್ಜಿತವಾದಂತಹ ಯಾದವರ 4 ಅಕ್ಷೋಹಿಣಿ ನಾರಾಯಣಿ ಸೇನೆ ಒಂದು ಕಡೆ ಇದೆ, ನಾನೊಬ್ಬನೇ ಮತ್ತೊಂದು ಕಡೆ ಇದ್ದೀನಿ. ಈ ಎರಡು ಆಯ್ಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾರು ಯಾವುದನ್ನು ಬೇಕಾದರೂ ಆರಿಸ್ಕೊಳ್ಬಹುದು, ನಿಮ್ಮಲ್ಲಿ ಜಗಳ ಬೇಡ. ಆದರೆ ಒಂದು ಮಾತು, ನನ್ನನ್ನು ಆಯ್ಕೆ ಮಾಡಿಕೊಳ್ಳುವವ್ರ ಪಕ್ಷದಲ್ಲಿ ನಾನು ಇರ್ತೀನಾದರೂ ಶಸ್ತ್ರ ಹಿಡಿದು ಯುದ್ಧ ಮಾತ್ರ ಮಾಡಲ್ಲ. ಈ ಷರತ್ತನ್ನು ಇಬ್ಬರು ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಕಣ್ಣು ತೆಗೆದಾಗ ನನಗೆ ಮೊದಲು ಕಾಣಿಸ್ತವನು ಅರ್ಜುನ, ಹಾಗಾಗಿ ಮೊದಲು ಆಯ್ಕೆ ಮಾಡುವ ಅವಕಾಶ ಅವನಿಗೆ ಸಿಗುತ್ತೆ. ಅರ್ಜುನ ತನಗೆ ಇವೆರಡರಲ್ಲಿ ಯಾವ್ದು ಬೇಕೋ ಅದನ್ನು ಆರಿಸ್ಕೊಳ್ಳಿ, ಉಳಿದ ಆಯ್ಕೆ ನಿನ್ನದಾಗತ್ತೆ ದುರ್ಯೋಧನ ಅಂತ ಹೇಳ್ದ. ಇದರಿಂದ ವಿಚಲಿತನಾದಂತಹ ದುರ್ಯೋಧನ, ಇದೆಂಥ ನ್ಯಾಯ ಕೃಷ್ಣ? ನಿನ್ನ ಹತ್ರ ಮೊದಲು ಬಂದು ತಲುಪಿದವನು ನಾನು. ನಾನು ತಲೆ ಹತ್ರ ಕೂತಿರಲಿ, ಕಾಲ್ ಹತ್ರ ಕೂತಿರಲಿ, ಮೊದಲು ಆಯ್ಕೆ ಮಾಡುವಂಥ ಅವಕಾಶ ನನಗೆ ಸಿಗಬೇಕು ಅಂತ ಉದ್ವಿಗ್ನಾಗಿ ಹೇಳ್ದ. ಅವನು ಯೋಚನೆ ಮಾಡ್ತಾನೆ, ನಾರಾಯಣಿ ಸೈನ್ಯದ ಅತುಲ ಶಕ್ತಿಯ ಕೀರ್ತಿ ಸರ್ವವಿದಿತವಾಗಿದೆ. ಸಮರ ಕಲೆಯಲ್ಲಿ ಅದರಂತಹ ದಕ್ಷ ಸೇನೆ ಮತ್ತೊಂದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ. ಅಲ್ಲದೆ ಕೇವಲ ಕೃಷ್ಣ ಒಬ್ಬನನ್ನೇ ಆರಿಸ್ಕೊಂಡ್ರೆ ಏನು ಪ್ರಯೋಜನ? ಅದೂ ಸಮರದಲ್ಲಿ ಆತ ಶಸ್ತ್ರ ಹಿಡಿಯೋಲ್ಲ ಅಂದಮೇಲೆ ಅವನನ್ನು ಆಯ್ಕೆ ಮಾಡಿ ಏನು ಲಾಭ? ಅವನು ಇದ್ರೆಷ್ಟು ಬಿಟ್ಟರೆಷ್ಟು? ಆಯ್ಕೆ ಮಾಡುವ ಅವಕಾಶ ಅರ್ಜುನಿಗೆ ಸಿಕ್ಕರೆ ಖಂಡಿತ ಆತ ನಾರಾಯಣಿ ಸೇನೆಯನ್ನೇ ಆರಿಸ್ಕೊಳ್ತಾನೆ, ಹಾಗಾಗಬಾರ್ದು ಅಂತ ದುರ್ಯೋಧನ ಯೋಚನೆ ಮಾಡ್ದ.
15: ಅಬ್ಬಾ, ಎಂತ ದೂರ್ತ ಈ ದುರ್ಯೋಧನ, ಹೇಗೆ ಯೋಚನೆ ಮಾಡ್ತಾನೆ ನೋಡು.
14: ಇತ್ತ ಕೃಷ್ಣನ ಮಾತಿಗೆ ಅರ್ಜುನಿಗೆ ಮುಜುಗುರ ಆಗುತ್ತೆ. ಎರಡರಲ್ಲಿ ಒಂದನ್ನು ಮೊದಲು ಆರಿಸುವ ಅವಕಾಶವನ್ನು ಮಾಧವ ತನಗೇ ಕೊಡ್ತಾ ಇದ್ದಾನೆ. ಇದರಿಂದ ಕೃಷ್ಣ ಪಕ್ಷಪಾತಿ ಎನ್ನುವಂತಹ ಅಪಕೀರ್ತಿ ಅವನಿಗೆ ಬರುತ್ತೆ. ಮೊದಲು ಬಂದವ ದುರ್ಯೋಧನ ಆಗಿದ್ದರಿಂದ ಅವನೇ ತನಗೇನು ಬೇಕು ಅನ್ನೋದನ್ನು ನಿರ್ಧಾರ ಮಾಡಲಿ, ನಾನು ಎಲ್ಲ ಭಾರವನ್ನು ಕೃಷ್ಣನ ಮೇಲೆ ಹಾಕ್ತೀನಿ, ನನ್ನ ಪಾಲಿಗೆ ಏನು ಬಂದರೂ ಅದು ಕೃಷ್ಣನ ಪ್ರಸಾದ ಅಂತ ಹಣೆ ಒತ್ಕೊಳ್ತೀನಿ ಅಂತ ಯೋಚನೆ ಮಾಡಿದ. ನಂತರ ಕೃಷ್ಣ, ಮೊದಲು ದುರ್ಯೋಧನ ಬಂದಿದ್ದಾನೆ, ಅದಕ್ಕೆ ಮೊದಲು ಕೇಳುವ ಅವಕಾಶ ಅವನಿಗೇ ಇರಲಿ. ನಿನ್ನ ಮಾತಿನ ಪ್ರಕಾರ ನಾನೇ ಮೊದಲು ಆಯ್ಕೆ ಮಾಡಿದರೆ ನಿನಗೆ ಕೆಟ್ಟ ಹೆಸರು ಬರುತ್ತೆ, ಇದನ್ನು ನಾನು ಸಹಿಸ್ಲಾರೆ ಅಂತ ಹೇಳ್ದ.
11: ಪಾಪ ಅರ್ಜುನ, ಎಷ್ಟು ಒಳ್ಳೆ ಬುದ್ಧಿ ಅಂದು.
14: ಹೌದು. ಆಗ ಕೃಷ್ಣ, ಹಾಗೆ ಆಗಲಿ ದುರ್ಯೋಧನ, ಎರಡರಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ ಅಂತ ನಗನಗ್ತಾ ಕೇಳ್ದ. ದುರ್ಯೋಧನನಿಗೆ ಓ ಜೀವ ಬಂದ ಹಾಗಾಗುತ್ತೆ. ಆತ ಕೂಡಲೇ, ಕೃಷ್ಣ ನಿನ್ನ ನಾರಾಯಣಿ ಸೇನೆಯೇ ನಂದಾಗಲಿ ಅಂದಾಗ ಕೃಷ್ಣ ತಥಾಸ್ತು ಅಂತ ಹೇಳ್ದ. ಅರ್ಜುನ್ನಿಗೆ ದುರ್ಯೋಧನನ ಆಯ್ಕೆಯಿಂದ ಬಹಳ ಸಂತೋಷ ಆಗುತ್ತೆ. ಆತ ನಮ್ರನಾಗಿ ಕೃಷ್ಣನ ಪಾದಗಳಿಗೆ ಎರಗ್ತಾನೆ. ಹೇ ದೇವ, ಕರುಣಾ ಸಾಗರ, ನಮಗೆ ನೀನೊಬ್ಬನು ನಮ್ಮ ಜೊತೆಯಲ್ಲಿದ್ದರೆ ಸಾಕು, ಬೇರೆ ಏನೂ ಬೇಡ ಅಂತ ತುಂಬ ಹೃದಯದಿಂದ ವಂದಿಸ್ತಾನೆ. ಇಬ್ಬರು ತಮ್ಮ ತಮ್ಮ ಆಯ್ಕೆಯಿಂದ ಸಂತುಷ್ಟರಾಗಿ ಹಸ್ತಿನಾವತಿಗೆ ಹಿಂದಿರುಗ್ತಾರೆ. ದುರ್ಯೋಧನ ಓಡೋಡ್ತಾ ಬಂದು ಮೀಸೆ ತಿರುತ್ತಾ ಮಾವ ಶಕುನಿಗೆ ಎಲ್ಲ ವಿವರಗಳನ್ನು ತಿಳಿಸ್ತಾನೆ. ನಾನು ಕೃಷ್ಣನ ಬದಲಿಗೆ ಬಲಾಢ್ಯವಾದಂತಹ ನಾರಾಯಣಿ ಸೇನೆಯನ್ನು ಕೇಳಿದೆ. ನಾರಾಯಣಿ ಸೇನೆಯಿಂದ ನಮ್ಮ ಸೇನೆಯು ಅತ್ಯಂತ ಬಲಿಷ್ಠ ಆಗುತ್ತೆ. ಯುದ್ಧ ಮಾಡಿದ ಮೇಲೆ ಆ ಮಾಯಾವಿ ಕೃಷ್ಣ ನಮ್ಮ ಪಕ್ಷದಲ್ಲಿ ಇದ್ರೆಷ್ಟು ಹೋದ್ರೆಷ್ಟು ಅಂತ ಹೇಳ್ದ. ದುರ್ಯೋಧನನ ಮಾತು ಕೇಳಿ ಶಕುನಿ ತಲೆ ತಲೆ ಚಚ್ಕೊಳ್ತಾನೆ. ಎಂಥ ಕೆಲಸ ಮಾಡಿಬಿಟ್ಟೆ ದುರ್ಯೋಧನ, ಆ ಮಾಯಾವಿ ಕೃಷ್ಣ ಏನು ಬೇಕಾದರೂ ಮಾಡ್ತಾನೆ. ಅವನು ಮುಂದೆ ನಾರಾಯಣಿ ಸೇನೆಯ ಬಲ ತೃಣಕ್ಕೆ ಸಮಾನ. ಅವನೊಬ್ಬನನ್ನ ನಮ್ಮ ಕಡೆ ಸೆಳ್ಕೊಂಡು ಬಿಟ್ಟಿದ್ರೆ ನಾವು ಅಜೇಯರಾಗ್ತಿದ್ವಿ. ನಿನ್ನ ಕಾಲಿಗೆ ನೀನೇ ಕೊಡ್ಲಿ ಇಟ್ಟು ಹಾಕೊಂಡ್ಬಿಟ್ಟೆ ಅಂತ ತಳಮಳಿಸ್ತಾನೆ. ಶಕುನಿಯ ಮಾತು ಕೇಳಿ ದುರ್ಯೋಧನ ಪೆಚ್ಚಾಗ್ಬಿಡ್ತಾನೆ. ಮುಂದೇನಾಯಿತು ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಮಕ್ಕಳೇ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ತನ್ನ ಮಾತಿನಂತೆ ನಡ್ಕೊಳ್ತಾನೆ. ಅವನ 400,000 ಅಕ್ಷೋಹಿಣಿ ಸೇನೆ ದುರ್ಯೋಧನನ ಪಕ್ಷಕ್ಕೆ ಸೇರತ್ತೆ. ಶ್ರೀಕೃಷ್ಣ ಪಾಂಡವರ ರಕ್ಷಕನಾಗ್ತಾನೆ, ಅವರ ಪಕ್ಷದಲ್ಲಿ ನಿಲ್ತಾನೆ. ಆಮೇಲೆ ಭಗವಂತನಿಂದ ಸಮಸ್ತ ಸೇನಾಬಲ ಪಡೆದಂತಹ ದುರ್ಯೋಧನ ಯುದ್ಧದಲ್ಲಿ ಸೋತು ಸತ್ತೋಗ್ತಾನೆ. ಸಾಕ್ಷಾತ್ ಭಗವಂತ ಶ್ರೀಕೃಷ್ಣನನ್ನು ಪಡೆದ ಪಾಂಡವರು ವಿಜಯಶಾಲಿಗಳಾಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಮಕ್ಕಳೇ?
11: ಪುನಜ್ಜಿ, ಈ ಕತೆ ಬಹಳ ಚೆನ್ನಾಗಿತ್ತು.
16: ಶ್ರೀಕೃಷ್ಣನು ನಾರಾಯಣ ಸೈನ್ಯವು
13: ಇದರಲ್ಲಿ ತಿಳಿಯುತ್ತೆ ಭಕ್ತನಿಗೆ ಭಗವಂತನ ಆಶ್ರಯ ಶಾಶ್ವತವಾದದ್ದು ಅಂತ.
16: ಭಗವಂತನಿಂದ ಪಡೆದ ಲೌಕಿಕ ವಸ್ತುಗಳು
13: ಇಂದು ಇದ್ದು ನಾಳೆ ಹೋಗಬಹುದು.
14: ಹೌದು ಮಕ್ಕಳೇ, ಇನ್ನು ಸ್ವಲ್ಪ ದಿನಕ್ಕೆ ನೀವೇ ನನಗೆ ಜೀವನದ ನೀತಿ ಹೇಳೋ ಹಾಗೆ ಆಗ್ತೀರಾ?
13: ಇಲ್ಲ ಇಲ್ಲ ಅಜ್ಜಿ, ನೀವೇ ನಿಮ್ಮ ಕತೆ ಮೂಲಕ ನಮಗೆ ನೀತಿಯನ್ನು ಹೇಳ್ತೀರಾ.
14: ಹೌದಾ, ಹಾಗಂತೀರಾ?
9: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
7: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
8: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00-7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ನಂದಿನಿ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಲೋಹಿಯ ಜನ್ಮಶತಾಬ್ದಿ ಪ್ರತಿಷ್ಠಾನದಿಂದ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಚಿಂತನಾಸ್ತಕ ಯುವಜನರಿಗಾಗಿ 24 ಮತ್ತು 25 ಕುಪ್ಪಳ್ಳಿಯಲ್ಲಿ ಅಧ್ಯಯನ ಶಿಬಿರ ಆಯೋಜಿಸಲಾಗಿದೆ. ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು ಉಪನ್ಯಾಸ, ಚರ್ಚೆ ಹಾಗೂ ಸಂವಾದಗಳು ನಡೆಯಲಿವೆ. ನೆಲ್ಲುಕುಂಟೆ ವೆಂಕಟೇಶ್, ಧೂ ಸರಸ್ವತಿ, ಎ ನಾರಾಯಣ, ರಾಜಾರಾಮ್ ತೋಳ್ಪಾಡಿ, ನಿತ್ಯಾನಂದ ಬಿ ಶೆಟ್ಟಿ, ಎನ್ಎಂ ಇಸ್ಮಾಯಿಲ್, ಜಿ ಸಚ್ಚಿದಾನಂದ ಮೈಸೂರು.
2: ಬಿ ಅಮರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವ 20-40 ವರ್ಷದೊಳಗಿನ ಯುವಕ ಯುವತಿಯರು ಗಾಂಧಿ, ಲೋಹಿಯಾ ಹಾಗೂ ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು 10-20 ವಾಕ್ಯಗಳಲ್ಲಿ ಬರೆದು ಹೆಸರು, ಊರು, ವಿದ್ಯಾಭ್ಯಾಸ ಅಥವಾ ಉದ್ಯೋಗ ವಿವರಗಳೊಂದಿಗೆ ಶ್ರೀದೇವಿ ಅವರ ಮೊಬೈಲ್ಗೆ 10 October ವಾಟ್ಸಪ್ ಮಾಡಬಹುದು. 2 ದಿನಗಳ ಊಟ ಹಾಗೂ ವಸತಿ ಸೇರಿದಂತೆ ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಮತ್ತು ಉದ್ಯೋಗಿಗಳಿಗೆ 500 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀದೇವಿ 9880605037 ಸವಿತಾ ನಾಗಭೂಷಣ್ 9481351079 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಗೋವರ್ಧನ ಟ್ರಸ್ಟ್ನ 1 ವರ್ಷದ ಗೋ ಸೇವಾ ಪಯಣದ ಅಂಗವಾಗಿ 7 October ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರವನದಲ್ಲಿ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರಕ್ಕೆ ಶಂಕುಸ್ಥಾಪನೆ ಹಾಗೂ 8 October ಶುಭಮಂಗಳ ಸಮುದಾಯ ಭವನದಲ್ಲಿ ಗೋ ಸೇವಾ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ 8 October ಬೆಳಗ್ಗೆ 10:30 ಗೋ ಸೇವಾ ಸಂಭ್ರಮದಲ್ಲಿ ಉಪನ್ಯಾಸ, ಸಂವಾದ, ವಿವಿಧ ಗೋ ತಳಿಗಳ ಪ್ರದರ್ಶನ, ಗೋ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಇರಲಿದೆ. ಅಶ್ವಶಕ್ತಿ ಹಾಗೂ ವಿಶ್ವಬಂಧು ಗೋಶಾಲೆಯ ಸಾವಯವ ಗೊಬ್ಬರ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ, ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಮಾಜಿ DCMKS ಈಶ್ವರಪ್ಪ ಅಧ್ಯಕ್ಷತೆ ವಹಿಸುವರು. ಈ ವೇಳೆ ರೈತರೊಂದಿಗೆ ಸಾವಯವ ಕೃಷಿ, ಮಣ್ಣಿನ ಫಲವತ್ತತೆ, ಗೊಬ್ಬರ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸಂವಾದ ನಡೆಯಲಿದೆ ಎಂದು ಹೇಳಿದರು. 7 October 1:00 PM ಗೋ ಸಂಜೀವಿನಿ ಧಾಮಕ್ಕೆ ಶಂಕುಸ್ಥಾಪನೆಯನ್ನು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ನೆರವೇರಿಸುವರು ಎಂದರು. ಮಾಜಿ DCMKS ಈಶ್ವರಪ್ಪ, ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಕಾರ್ಯದರ್ಶಿಗಳಾದ ರಮೇಶ್ ಬಾಬು, ಎಂ ನಾಗೇಶ್, ಖಜಾಂಜಿ ಎಸ್ಕೆ ಶೇಷಾಚಲ, ಸೀತಾರಾಮ್, ನಾಗರಾಜ್, ಜಯಸ್ವಾಮಿ, ಉದಯ್ ಕುಮಾರ್, ಶ್ರೀಕಾಂತ್, ಶುಭಾ ರಾಘವೇಂದ್ರ, ಉಷಾ ಅರುಣ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸಹ್ಯಾದ್ರಿ ರಂಗತರಂಗದಿಂದ 40ನೇ ವರ್ಷದ ಸಂಭ್ರಮದ ಅಂಗವಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಕಾರ್ನಾಡರ ತುಗಲಕ್ ನಾಟಕವನ್ನು ಇಂದು ಸಂಜೆ 6:30 ನಗರದ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುವುದು ಎಂದು ಸಂಸ್ಥೆಯ ಗೌರವಾಧ್ಯಕ್ಷ ಕಾಂತೇಶ್ ಕದರಮಂಡಲಗಿ ತಿಳಿಸಿದರು. ಪತ್ರಿಕಾಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್.ಎಸ್. ಹಾಲಸ್ವಾಮಿ ನಾಟಕವನ್ನು ನಿರ್ದೇಶಿಸಿ ವಿನ್ಯಾಸ ಮಾಡಿದ್ದಾರೆ. ಶ್ರೀಪಾದ ತೀರ್ಥಹಳ್ಳಿ ಸಂಗೀತ, ಶಂಕರ ಬೆಳಲಕಟ್ಟೆ ಬೆಳಕು, ಮಂಜು ರಂಗಸಜ್ಜಿಕೆ ಹಾಗೂ ಡಿ.ಎಸ್. ರವಿಶಂಕರ್ ಮೇಕಪ್ ನಿರ್ವಹಣೆ ಮಾಡಲಿದ್ದಾರೆ ಎಂದರು. ತುಗಲಕ್ ನಾಟಕ ಅಧಿಕಾರ, ಆದರ್ಶ, ರಾಜಕೀಯ ಭ್ರಮ ನಿರಸನ ಹಾಗೂ ಮನುಷ್ಯನ ಸಂಕೀರ್ಣ ಮನಸ್ಸಿನ ವಿವಿಧ ಆಯಾಮಗಳನ್ನು ತೆರೆದಿಡುತ್ತದೆ. ನಾಟಕಕ್ಕೆ 100 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಿದೆ ಎಂದರು. ನಿರ್ದೇಶಕ ಆರ್.ಎಸ್. ಹಾಲಸ್ವಾಮಿ ಮಾತನಾಡಿ, ಕಾವ್ಯಾತ್ಮಕ ಪ್ರದರ್ಶನ ನೀಡಲಿದ್ದೇವೆ ಎಂದರು. ಎಸ್. ಸುರೇಶ್, ಎಂ.ಬಿ. ಕೆಂಚರಾಜ್, ಎಚ್.ವಿ. ಶ್ರೀನಿಧಿ ದೇಶಪಾಂಡೆ ಇದ್ದರು. ಮುಂದಿನ ವಿವರ. ಮಹಾನಗರ ಪಾಲಿಕೆಯು ದಸರಾ ಪ್ರಯುಕ್ತ ರಂಗ ದಸರಾ ಅಡಿಯಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಡ್ರಾಮಾ ಜೂನಿಯರ್ಸ್ ಹಾಗೂ 15 ವರ್ಷದ ಮೇಲ್ಪಟ್ಟವರಿಗೆ ಡ್ರಾಮಾ ಸೀನಿಯರ್ಸ್ ಎಂಬ ಜಿಲ್ಲಾ ಮಟ್ಟದ ಏಕಪಾತ್ರಾಭಿನಯ ಸ್ಪರ್ಧೆ ಆಯೋಜಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ವಿವಿಧಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಹೊರತುಪಡಿಸಿ ಯಾವುದೇ ಪ್ರಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಅಭಿನಯವನ್ನು 3-4 ನಿಮಿಷ ಅವಧಿಯಲ್ಲಿ ಅಭಿನಯಿಸಬೇಕು. ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ 11 ಅಕ್ಟೋಬರ್ ಮಧ್ಯಾಹ್ನ 2 ಗಂಟೆಗೆ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದ ಡ್ರಾಮಾ ಜೂನಿಯರ್ಸ್ಗೆ ಪ್ರಥಮ ಸ್ಥಾನಕ್ಕೆ 4,000 ರೂಪಾಯಿ, ದ್ವಿತೀಯಕ್ಕೆ 3,000 ರೂಪಾಯಿ ಹಾಗೂ ತೃತೀಯಕ್ಕೆ 2,000 ರೂಪಾಯಿ. ಡ್ರಾಮಾ ಸೀನಿಯರ್ಸ್ ವಿಭಾಗದಲ್ಲಿ ಪ್ರಥಮಕ್ಕೆ 5,000 ರೂಪಾಯಿ, ದ್ವಿತೀಯಕ್ಕೆ 4,000 ರೂಪಾಯಿ ಹಾಗೂ ತೃತೀಯಕ್ಕೆ 3,000 ರೂಪಾಯಿ ನಗದು ಬಹುಮಾನವನ್ನು ರಂಗ ದಸರಾ ಸಮಿತಿಯಿಂದ 19 ಅಕ್ಟೋಬರ್ 11:30 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರನ್ನು 10 ಅಕ್ಟೋಬರ್ ಸದಸ್ಯ ಕಾರ್ಯದರ್ಶಿಗಳು ರಂಗ ದಸರಾ ಸಮಿತಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳುವುದು. ವಿವರ ಹಾಗೂ ನೋಂದಣಿಗೆ ದೂರವಾಣಿ ಸಂಖ್ಯೆ 9591 484269 ಹಾಗೂ 83104251915 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಮಲವಗೊಪ್ಪದಲ್ಲಿರುವ ಭದ್ರಾ ಕಾಡಾ ಕೇಂದ್ರ ಕಚೇರಿಯಲ್ಲಿ 5 ಅಕ್ಟೋಬರ್ ಅಂದರೆ ಇಂದು ಬೆಳಗ್ಗೆ 11 ಗಂಟೆಗೆ ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ನೀರು ಬಳಕೆದಾರರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು ಮತ್ತು ಪದಾಧಿಕಾರಿಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರ ಹಾಗೂ ನೀರು ಬಳಕೆದಾರರ ಸಹಕಾರ ಸಂಘಗಳಿಗೆ ಕೃಷಿ ಯಂತ್ರೋಪಕರಣಗಳ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ರೈತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ತಿಳಿಸ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್.ಜೆ. ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ವಲಯದ ಭಾರತೀಯ ಅಂಚೆ ನೌಕರರ ಸಂಘಗಳ ವಲಯ ಕಾರ್ಯಕಾರಿಣಿ ಸಭೆ ಹಾಗೂ ಸಂಘಟನಾ ಕಾರ್ಯಾಗಾರವನ್ನು ಅಕ್ಟೋಬರ್ 4 ಮತ್ತು 5 ರಂದು ಅಂದರೆ ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ಭಾರತೀಯ ಅಂಚೆ ನೌಕರರ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಿಜೆ ಸುಂದರೇಶ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ವಲಯದ ಭಾರತೀಯ ಅಂಚೆ ನೌಕರರ ಸಂಘದ ಕಾರ್ಯದರ್ಶಿ ಕೆಆರ್ ನಾಗರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ ವಲಯದ ವಿವಿಧ ಸಂಘಗಳ ವಲಯ ಮಟ್ಟದ ಹಾಗೂ ವಿಭಾಗೀಯ ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಅಂಚೆ ನೌಕರರ ವಿವಿಧ ಸೇವಾ ಸಮಸ್ಯೆಗಳು, ಸಂಘಟನಾ ಚಟುವಟಿಕೆಗಳು ಹಾಗೂ ಮುಂಬರುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಯಲಿವೆ. APT 2 ಹೊಸ ಮಾದರಿಯ ಸದಸ್ಯತ್ವ ಪರಿಶೀಲನಾ ವ್ಯವಸ್ಥೆ ಕುರಿತು ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಭಾರತೀಯ ಸೇನೆಯಲ್ಲಿ ಸುದೀರ್ಘ 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬಂದ ಇಬ್ಬರು ಯೋಧರನ್ನು ಕುಟುಂಬಸ್ಥರು, ಸ್ನೇಹಿತರು, ಮಾಜಿ ಯೋಧರು ಗುರುವಾರ ನಗರದ ರೈಲ್ವೆ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಬೆಂಗಳೂರು ತಾಳಗೊಪ್ಪ ರೈಲಿನಲ್ಲಿ ಇಬ್ಬರು ಯೋಧರು ತವರಿಗೆ ಮರಳಿದರು. ಯೋಧರು ರೈಲಿನಿಂದ ಇಳಿಯುತ್ತಿದ್ದಂತೆ ಕುಟುಂಬಸ್ಥರು, ಸ್ನೇಹಿತರು ಘೋಷಣೆ ಕೂಗಿದರು. ಡೊಳ್ಳು ಬಾರಿಸಿ, ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸ್ವಾಗತಿಸಿದರು. ಹವಾಲ್ದಾರ್ ವಿಜಯ್ ಕುಮಾರ್ ಮಾತನಾಡಿ, ಸೇನೆಯಲ್ಲಿ ಪಂಜಾಬ್ ಗುವಾಹಟಿ, ಉತ್ತರ ಪ್ರದೇಶದ ಬಬೀನಾ, ಜಮ್ಮುವಿನ ಮೇಂಧಾರ್ ಸೆಕ್ಟರ್, ದೆಲ್ಲಿ, ಅರುಣಾಚಲ ಪ್ರದೇಶ, ಇತರೆಡೆ ಕರ್ತವ್ಯ ನಿರ್ವಹಿಸಿದ್ದೇನೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಜಮ್ಮುವಿನ ಖತುವಾ ಪ್ರದೇಶದಲ್ಲಿ ಡ್ರೋನ್ ಕಾರ್ಯಾಚರಣೆಯ ಜವಾಬ್ದಾರಿ ವಹಿಸಿಕೊಂಡಿದ್ದೆ ಎಂದು ವಿವರಿಸಿದರು. ಶಿವಾಜಿ ನಾಯಕ್ ಮಾತನಾಡಿ, ನನ್ನದು ಮೂಲತಃ ನ್ಯಾಮ್ತಿ ಪಟ್ಟಣ, ಶಿವಮೊಗ್ಗದಲ್ಲಿ ಕಾಲೇಜು ಶಿಕ್ಷಣ ಪಡೆದಿದ್ದೇನೆ. ಸಿಕಂದರಾಬಾದ್ನಲ್ಲಿ 2 ವರ್ಷ ಸೇನಾ ತರಬೇತಿ ಪಡೆದು ಪಂಜಾಬ್ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟೀಯ ರೈಫಲ್ಸ್ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡೆ. ಬಳಿಕ ಮುಂಬೈ, ರಾಜಸ್ಥಾನ್, ಉತ್ತರ ಪ್ರದೇಶ, ಪಠಾಣ್ಕೋಟ್ ಹಾಗೂ ವಿವಿಧ ಗಡಿ ಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸಿದೆ. ಕೊನೆಯದಾಗಿ ಗುವಾಹಟಿ ಮತ್ತು ಅಸ್ಸಾಂ ಭಾಗದಲ್ಲಿ ಸೇವೆ ಸಲ್ಲಿಸಿ ನಾನ್ ಕಮಿಷನ್ ಆಫೀಸರ್ ಆಗಿ ಸೇವೆ ಪೂರ್ಣಗೊಳಿಸಿದೆ ಎಂದರು.

ಜಿಲ್ಲಾಧ್ಯಕ್ಷ ಸಿಜೆ ಮಧುಸೂದನ್, ರಾಷ್ಟ್ರಭಕ್ತರ ಬಳಗದ ಕೆಇ ಕಾಂತೇಶ್, ಕುವೆಂಪು ವಿವಿ ಸಿಂಡಿಕೇಟ್ ಸದಸ್ಯ ಡಿಎಸ್ ಶಿವಕುಮಾರ್, ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್, ಪ್ರಮುಖರಾದ ಜೆಸುದಾಸ್, ನಾಗರಾಜ್ ನೇರಿಗೆ, ಗಣೇಶ್ ನಾವುಡ, ಎ ಗಂಗಾಧರ್ ಮತ್ತಿತರರಿದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟವರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಯ 8:30 ಆಗಿದೆ. ಹಾಗಿದ ಮೇಲೆ ಪರಿಸರ ಪರಿಚಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣವಾ? ಹಾಗಿದ ಮೇಲೆ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣವಾ? ಸೊ ಕಾರ್ಯಕ್ರಮ ನಡೆಸ್ಕೊಡೋಕೆ ನಾನಂತೂ ಬಂದದ್ದು. ಪ್ರತಿದಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದೊಂದೇ ವಿಷಯದ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾ ಹೋಗ್ತೀವಿ. ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ಎಷ್ಟೋ ಜೀವಿಗಳು, ನದಿ, ಜಲಪಾತಗಳು, ಗಿಡ, ಮರ, ಬಳ್ಳಿ, ಗುಡ್ಡ, ಬೆಟ್ಟ, ಕಾಡುಗಳು ಎಲ್ಲವೂ ಕೂಡ ಕಾಡುವಂಥದ್ದು. ಓಕೆ, ಇವತ್ತು ಒಂದು ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಆ ಪ್ರಾಣಿ ನೋಡಲಿಕ್ಕೆ ಕೂಡ ದೊಡ್ಡದಾಗಿದೆ, ಹಾಗೆ ಎಲ್ರಿಗೂ ಇಷ್ಟ ಆಗುವಂತಹ ಪ್ರಾಣಿ. ಜೊತೆಗೆ ಕೆಲವರು ಇದನ್ನ ಪೂಜೆ ಕೂಡ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಯಾವ ಪ್ರಾಣಿ ಅಂತ ಗೊತ್ತಾಯ್ತಾ? ಶಬ್ದ ಕೇಳಿಸ್ತಲ್ವಾ? ಹೌದು, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಆನೆ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹಾಗೇನೆ ಆನೆಯ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನ ಕೊಡೋದಕ್ಕಾಗಿ ನಮ್ಮೊಟ್ಟಿಗೆ ಇವತ್ತು ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ವೇತಾ ಶೇಖರ್ ಗೌಳೇರ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಶೇಖರ್ ಸರ್, ನಮಸ್ತೆ.
9: ನಮಸ್ಕಾರ.
8: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
9: ಧನ್ಯವಾದ.
8: ಓಕೆ, ಶೇಖರ್ ಸರ್ ಹೇಗಿದ್ದೀರಾ?
9: ಆರಾಮಾಗಿದ್ದೇನೆ.
8: ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ?
9: ಹೌದು,
8: ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಾಗ್ತಾ ಇರಿ ಸರ್. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆನೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಬಂದಿದ್ದೀರಾ ಸರ್. ಆನೆ ಕಂಡ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ ತನಕ ಇಷ್ಟಪಡ್ತಾರೆ, ಆನೆನ ನೋಡ್ಬೇಕು ಅಂತ ಖುಷಿ ಪಡ್ತಾರೆ. ಯಾಕೆ ಸರ್ ಈ ಖುಷಿ ಪಡ್ತಾರೆ, ಯಾಕೆ ಈ ಸಂತೋಷ ಆಗುತ್ತೆ?
9: ಆನೆ ಬಗ್ಗೆ ಎಲ್ಲರಿಗೂ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ ಅದರ ಗಾತ್ರ. ಅತಿ ದೊಡ್ಡ ಒಂದು ಪ್ರಾಣಿ ಅದು, ದೈತ್ಯ ಪ್ರಾಣಿ ಅದು. ಹೀಗಾಗಿ ಒಂದು ಊರಿಗೆ ಒಂದು ಆನೆ ಬಂತು ಅಂದರೆ ಸಾಕಷ್ಟು ಜನ ಎಲ್ಲ ಸೇರಿಬಿಡ್ತಾರೆ, ಆನೆ ಬಂದಿದೆ, ಆನೆ ಬಂದಿದೆ ಅಂತ ಹೇಳಿ. ಹೀಗಾಗಿ ನಮಗೆ ಆನೆ ಅಂದರೆ ತುಂಬ ಖುಷಿ. ರಾಜ ಮಹಾರಾಜರ ಕಾಲದಿಂದನೂ ಕೂಡ ಆನೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ, ಅದನ್ನು ವೈಭವಿಸ್ತಾ ಬಂದಿದ್ದೇವೆ. ಸಾಂಸ್ಕೃತಿಕವಾಗಿ ಅದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಾಣಿ ಅಂತ ಹೇಳಿ ನಾವು ಕಂಡುಕೊಂಡಿದ್ದೇವೆ. ಭಾವನಾತ್ಮಕವಾಗಿ ಕೂಡ ಆನೆ ನಮ್ಮ ಹತ್ತಿರದ ಆಪ್ತ ಜೀವಿ ಅಂತ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ಆನೆ ಬಂತೊಂದು ಆನೆ, ಯಾವ ಊರ ಆನೆ, ಶಿರಾಳಕೊಪ್ಪದ ಆನೆ, ಇಲ್ಲಿ ಯಾಕೆ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದೊಡ್ಡು, ಬೀದಿಗೊಂದೊಡ್ಡು, ಎರಡು ದುಡ್ಡು ಸೇರಿಸಿ ಸೋಮವಾರ ಸಂತೆಗೆ ಹೋಗಿ ಸೇರ್ಕೊಬ್ರಿ ತಂದು ಲಟ ಲಟ ಮುರಿದು ಚಿಗಿರಿ ಕೊಳ್ಳ ಕಟ್ಟಿ ಚಿಗಿರಿ ಹೊಡೆಯ ಜಾಣ, ಈ ಥರ ಒಂದು ಪದ್ಯ ಹೇಳ್ತಾ ಇದ್ರು ಮಕ್ಕಳಿಗೆಲ್ಲ. ಈ ಥರದ ಆನೆ ಪದ್ಯ ನಮಗೆ ಆವತ್ತಿಂದನೂ ಗೊತ್ತಿತ್ತು. ಆನೆ ಯಾಕೆ ಬಂತು ಊರಿಗೆ ಅಂತಂದರೆ ಹಾದಿ ತಪ್ಪಿ ಬಂತು ಅಂತ ಹೇಳಿ. ಯಾವ ಊರ ಆನೆ ಅಂದರೆ ಶಿರಾಳಕೊಪ್ಪದ ಆನೆ ಅಂತ ಅಲ್ಲಿ ಬರುತ್ತೆ, ಇನ್ನೊಂದು ಕಡೆ ಬಿಜಾಪುರದ ಆನೆ ಅಂತಲೂ ಕೂಡ ಬರುತ್ತೆ.
8: ಹೌದು ಸರ್.
9: ಹಾದಿ ತಪ್ಪಿ ಬಂತು ಅಂದರೆ ಕಾಡಿಂದ ಹಾದಿ ತಪ್ಪಿ ಊರಿಗೆ ಬಂದಿರತಕ್ಕಂಥ ಆನೆ ಕೂಡ ಆಗಿರ್ಬೋದು. ಹೀಗಾಗಿ ಆನೆ ಅಂದರೆ ಸುಮಾರು 10,000 ವರ್ಷಗಳ ಹಿಂದೆ ಈ ಆನೆ ಭೂಮಿ ಮೇಲೆ ಇತ್ತು ಅನ್ನೋದಕ್ಕೆ ಅನೇಕ ಪಳೆಯುಳಿಕೆಗಳು ನಮಗೆ ಸಿಗ್ತಾ ಇದೆ. ಆದರೆ ಎರಡು ಜಾತಿಯ ಆನೆಗಳು ಮಾತ್ರ ಪ್ರಮುಖವಾಗಿ ಉಳ್ಕೊಂಡಿವೆ ಭೂಮಿ ಮೇಲೆ.
8: ಓಕೆ.
9: ಆನೆ ಎಲ್ಲರ ಆಕರ್ಷಕವಾಗಿರ್ತಕ್ಕಂಥ ದೈತ್ಯ ಪ್ರಾಣಿ ಇದು. ಒಂದು ಆನೆ 12,000 ಕಿಲೋಗ್ರಾಂ ತೂಕುತ್ತೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ದೇಹ ದೊಡ್ಡದಿರ್ಬೋದು ಅಂತ ಹೇಳಿ.
8: 12,000 ಕಿಲೋಗ್ರಾಂ
9: ಅಷ್ಟು 12-14 ಅಡಿ ಎತ್ತರ ಇರತಕ್ಕಂಥ ಪ್ರಾಣಿ, 26 ಅಡಿ ಆಗಲೇ ಉದ್ದ ಇರತಕ್ಕಂಥ ಪ್ರಾಣಿ, ತುಂಬ ಭಾರವಾಗಿರ್ತಕ್ಕಂಥ ಪ್ರಾಣಿ, ಭಾಳ ದೊಡ್ಡ ಪ್ರಾಣಿ ಇದು. ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ ಈ ಆನೆನ ಹುಲಿ, ಚಿರತೆ, ಸಿಂಹ ಯಾವುದು ಬೇಟೆ ಆಡಲ್ಲ.
8: ಓ, ಆನೆನ ಬೇಟೆ ಆಡೋದು ಮತ್ತೆ
9: ಬೇಟೆ ಆಡೋದೇ ಇಲ್ಲ, ಯಾಕೆಂದ್ರೆ ಸಾಧ್ಯನೇ ಇಲ್ಲ. ಒಂದು ಸಿಂಹ ಅದನ್ನು ಅಟ್ಟಿಸ್ಕೊಂಡು ಹೋಗೋಕ್ಕಾಗಲ್ಲ, ಒಂದು ಹುಲಿ ಅಟ್ಟಿಸ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಸಾಮಾನ್ಯವಾಗಿ ಚಿರತೆಗಳು ಒಂದು ಗುಂಪು 7-8 ಗುಂಪುಗಳು ಸೇರಿ ಅದನ್ನು ನಿಲ್ಲಿಸಿ ಅದನ್ನು ಕೊಲ್ಲಬೇಕಾಗತ್ತೆ. ಅದು ಅಪರೂಪ ಅದು, ಯಾಕೆಂದರೆ ಆನೆ ಅದರ ಆನೆ ಬಲ ಅಂತಂದ್ರೆ ಒಂದು ದೊಡ್ಡದು ಅಂತ ಹೇಳ್ಬೋದು.
8: ಹೌದು.
9: ಮತ್ತು ಆನೆ ವಿಶೇಷ ಅಂದರೆ ಏನು ಅಂದರೆ, ಈಗ ನಾವು ಯಾವಾಗಲೂ ಹೇಳ್ತಿರ್ತವೆ ಆನೆ ನಡೆದದ್ದೇ ದಾರಿ ಅಂತ ಹೇಳಿ,
8: ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್.
9: ಹಾಂ, ಆನೆ ನಡೆದದ್ದೇ ದಾರಿ ಅಂತ ಹೇಳಲ್ಲ, ಆದರೆ ಆನೆ ನಡ್ಕೊಂಡು ಹೋಗ್ಲಿಕ್ಕೆ ಈಗ ದಾರಿನೇ ಇಲ್ಲ. ಮತ್ತು ಕಾಡೊಳಗಡೆ ದಾರಿ ತೋರಿಸಿದ್ದು ಯಾರು ಅಂತಂದರೆ ಆನೆನೇ. ಕಾಡೊಳಗಡೆ ಹೋಗೋಕ್ಕೆ ದಾರಿ ಇರಲಿಲ್ಲ, ಆನೆ ಹೋಗಿರೋ ಜಾಗದಲ್ಲಿ ನಾವು ಕಾಡೊಳಗಡೆ ಪ್ರವೇಶ ಮಾಡಿದ್ವಿ ಅಂತ ಹೇಳಿ ಆನೆ ಕಾರಿಡಾರ್ ಅಂತ ಕರಿತೇವೆ, ಆನೆಯ ಮೊಗಸಾಲೆ ಅಂತ ಕರಿತೇವೆ. ಹೀಗಾಗಿ ಒಂದು ಕಾಲದಲ್ಲಿ ಅತಿ ದೊಡ್ಡ ಕಾರಿಡಾರ್ಗಳು, ಕಾರಿಡಾರ್ ಅಂದರೆ ಮೊಗಸಾಲೆಗಳು, ಆನೆಗಳ ಓಡಾಟಕ್ಕೆ, ಆನೆಗಳ ಮಿಲನಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಜಾಗ ಇದ್ದು. ಹೀಗಾಗಿ ಆನೆ ಒಂದು ಅದ್ಭುತವಾದ ಒಂದು ಪ್ರಾಣಿ ಅದು. ಅದರ ಗಾತ್ರ, ನಡಿಗೆ, ಸೊಂಡಿಲು, ಅದರ ಚರ್ಮ, ಅದರ ಮೋಟು ಬಾಲ, ಅದರ ಚಿಕ್ಕ ಕಣ್ಣು, ಅದರ ಅದು ತಿನ್ನುವ ಆಹಾರ, ನೋಡುವ ನೋಟ, ಎಲ್ಲವೂ ಕೂಡ ಅಚ್ಚರಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ನೋಟ ಅಂತ ಹೇಳ್ಬೋದು. ಹಾಗಾಗಿ ಅದೊಂದು ಅದ್ಭುತವಾದ ಪ್ರಾಣಿ ಅದು.
8: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅದ್ಭುತವಾದ ಪ್ರಾಣಿ ಅದು ಆನೆ. ಆ ಆನೆಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತುಕತೆಯನ್ನ ನಡೆಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೇ ಇದ್ದು

0: ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆನೆಯ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಯಾಕಂದ್ರೆ ಎಲ್ಲರೂ ಇಷ್ಟಪಡುವಂತಹ ಪ್ರಾಣಿ, ಹಾಗೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿರುವಂತ ಈ ಆನೆ ಏನಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕೂಡ ಹಲವು ಕುತೂಹಲಕಾರಿ ವಿಷಯಗಳು ಇದೆ. ಹಾಗಿದ್ಮೇಲೆ ಇವತ್ತು ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಶೇಖರ್ ಗಳೆ ಅವರಿದ್ದಾರೆ. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಶೇಖರ್ ಸರ್, ಈಗ ನಾವು ಆನೆಯನ್ನ ನೋಡುವಾಗ, ಅದರಲ್ಲೂ ಅದರ ಇತಿಹಾಸವನ್ನ ನೋಡುವಾಗ ಸಾಕಷ್ಟು ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ನಾವು ಪೌರಾಣಿಕ ಸಿನಿಮಾಗಳನ್ನ ನೋಡುವಾಗಲಿ, ಹಾಗೆ ಹಿಸ್ಟರಿಯನ್ನ ಓದುವಾಗ ನಮ್ಗೆ ಆನೆಗಳ ಉಪಯೋಗಗಳು ಸ್ವಲ್ಪ ಮಟ್ಟಿಗೆ ತಿಳುತ್ತೆ. ಅಂದ್ರೆ ರಾಜರು ಕೂಡ ಆಗ ಆನೆ ಸವಾರಿಯನ್ನ ಮಾಡ್ತಿದ್ರು, ಹಾಗೆ ಗಜ ಪಡೆ ಅಂತ ಇರ್ತಿತ್ತು. ಯುದ್ಧದ ಸಮಯದಲ್ಲೆಲ್ಲ ಈ ಗಜ ಪಡೆಗಳನ್ನ ಬಳಸ್ಕೊಳ್ತಾ ಇದ್ರು. ಹಾಗಿದ್ರೆ ಈ ಆನೆಗೆ ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಸರ್? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ?
3: 10 ಲಕ್ಷ ವರ್ಷಗಳ ಹಿಂದೆ ಹಿಮಯುಗ ಅಂತ ಇತ್ತು. ಅಲ್ಲಿ ಈಗ ಎರಡೇ ಜಾತಿಯ ಆಫ್ರಿಕನ್ ಆನೆಗಳು, ಒಂದು ಏಷ್ಯಾದ ಆನೆಗಳು ಅಂತ ಎರಡೇ ಇದಾವೆ ಈಗ. ಆವಾಗ ಇನ್ನೆರಡು ಆನೆಗಳಿದ್ವು. ಒಂದು ಮ್ಯಾಮತ್ ಆನೆ ಅಂತ, ನೀವು ಹೊಡೆದ್ರೆ ತುಂಬ ಕೊಂಬುಗಳು ತಿರುಕೊಂಡು ದೈತ್ಯವಾಗಿರ್ತಕ್ಕಂಥ ಅದರ ಕೋರೆ ಹಲ್ಲುಗಳಿದ್ವು. ಅದಕ್ಕೆ ಮೈಮೇಲೆ ಝೂಲು, ಮೈಮೇಲೆ ಉದ್ದುದ್ದ ಕೂದಲುಗಳಿತ್ತು. ಹೀಗಾಗಿ ಅದು ಭಾರಿ ದೊಡ್ಡ ಆನೆ ಅಂತ ಕರೀತಾರೆ ಮ್ಯಾಮತ್ತನ್ನು. ಆ ಮ್ಯಾಮತ್ ಆನೆ ಇಲ್ಲ. ಅದು ಮ್ಯಾಮತ್ ಆನೆ ಆವಾಗ ಸುಮಾರು 10 ಲಕ್ಷ ವರ್ಷಗಳ ಹಿಂದೆ ಅದು ಸಾವನ್ನಪ್ಪಿತು ಅಂತ ಹೇಳ್ತಾರೆ, ನಿರ್ನಾಮ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಭಾರಿ ಚಳಿಯಿಂದ ಇರ್ಬೋದು, ಬೇರೆ ಬೇರೆ ಅವಾಂತರಗಳಿಂದ, ಈ ಭೂಮಿ ಮೇಲಿನ ಅವಾಂತರಗಳಿಂದ ಅವು ನಿರ್ನಾಮ ಆದವು. ಈಚೆಗೆ ಆನೆಗಳ ಸಂತತಿ ಬಂತು ಅಂತ ಹೇಳ್ಬೋದು. ಹೀಗಾಗಿ ಹೌದು, ಎಸ್, ಅದರ ಮೈ ಮೇಲೆ ಕೂದಲುಗಳು ಆ ಥರ ಇದೆ. ಮ್ಯಾಮತ್ ಇನ್ನೊಂದು ಆಸ್ಟ್ರೋಡೋಮ್ ಮಾಸ್ಟ್ರೋಡೋನ್ ಅಂತ ಒಂದು ಆನೆ ಇದೆ, ಅದು ಅದೇ ಥರದ್ದು. ಎರಡು ಆನೆಗಳು ಎಕ್ಸ್ಟಿಂಕ್ಟ್ ಆಗಿವೆ, ಅವು ನಿರ್ನಾಮ ಆಗಿವೆ, ಅವುಗಳ ವಂಶ ಇಲ್ಲ ಈಗ. ಆದರೆ ಅವುಗಳ ಅಸ್ಥಿ ಪಂಜರಗಳನ್ನು ಇಂಗ್ಲೆಂಡಿನ ಕೆಲವು ಮ್ಯೂಸಿಯಂಗಳಲ್ಲಿ ಪ್ರಪಂಚದ ಎಲ್ಲ ಪ್ರಾಣಿಗಳ ಅಸ್ಥಿ ಪಂಜರಗಳನ್ನು ಇಟ್ಟಿದ್ದಾರೆ. ಆಮೇಲೆ ನಮ್ಮ ಚೆನ್ನೈನಲ್ಲಿ ಕೂಡ ಒಂದು ಮರೀನಾ ಬೀಚಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮಲ್ಲಿ ಕೂಡ ಉದ್ದುದ್ದನೆ ತಿಮಿಂಗಿಲದ ಅಸ್ಥಿಪಂಜರ, ದೊಡ್ಡ ತಿಮಿಂಗಿಲದ ಅಸ್ಥಿಪಂಜರ, ಬೇರೆ ಬೇರೆ ಪ್ರಾಣಿಗಳ ಅಸ್ಥಿಪಂಜರಗಳನ್ನು ಇಟ್ಟಿದ್ದಾರೆ. ಹೀಗಾಗಿ ಅವುಗಳ ಅಸ್ಥಿಪಂಜರಗಳನ್ನು ನೋಡ್ಬೋದು. ಆದರೆ ಇವಾಗ ನಮ್ಮ ಕಣ್ಮುಂದೇ ಏಷ್ಯನ್ ಆನೆಗಳು ಮತ್ತು ಆಫ್ರಿಕನ್ ಆನೆಗಳನ್ನು ನಾವು ಜೀವಂತ ನೋಡ್ತಾ ಇದ್ದೇವೆ.
2: ಸರಿ, ಏಷ್ಯನ್ ಆನೆಗಳಿಗೂ ಆಫ್ರಿಕನ್ ಆನೆಗಳಿಗೂ ಏನು ಹೆಚ್ಚಾಗಿ ವ್ಯತ್ಯಾಸ ಇರುತ್ತೆ ಸರ್?
3: ಈಗ ಏಷ್ಯನ್ ಆನೆಗಳು ಆಫ್ರಿಕನ್ ಆನೆಗಳು ತುಂಬ ವ್ಯತ್ಯಾಸ ಇದೆ. ಆಫ್ರಿಕನ್ ಆನೆಗಳಲ್ಲಿ ಎರಡು ಥರ ವಿಧ, ಒಂದು ಬುಷ್ ಎಲಿಫೆಂಟ್ಸ್ ಅಂತ ಇವೆ, ಇನ್ನೊಂದು ಸವಾನಾ ಗ್ರಾಸ್ ಎಲಿಫೆಂಟ್ ಅಂತ ಇದೆ. ಹುಲ್ಲುಗಾವಲಿನಲ್ಲಿ ಬೆಳೀತಕ್ಕಂಥ ಜೀವಿಸ್ತಕ್ಕಂಥ ಆನೆಗಳು ಮತ್ತು ದಟ್ಟವಾದ ಕಾಡಲ್ಲಿ ವಾಸ ಮಾಡ್ತಕ್ಕಂಥ ಆನೆಗಳು. ಆಫ್ರಿಕನ್ ಆನೆಗಳು ಒಂದೇ. ಆಫ್ರಿಕನ್ ಆನೆಗಳಿಗೆ ಗಂಡು ಹೆಣ್ಣು ಎರಡಕ್ಕೂ ಕೂಡ ದಂತಗಳಿರುತ್ತೆ. ದಂತನೇ ಪ್ರಮುಖವಾಗಿರ್ತಕ್ಕಂಥದ್ದು. ಹಲ್ಲುಗಳಿಗೂ ಕೋರೆ ಹಲ್ಲುಗಳಿಗೂ ವ್ಯತ್ಯಾಸ ಇದೆ. ಆನೆಗಳಿಗೆ 26 ಹಲ್ಲುಗಳಿರುತ್ತೆ. ಕೆಳಗಡೆ 14, ಮೇಲ್ಗಡೆ 14, ಒಟ್ಟು 28 ಹಲ್ಲುಗಳಿವೆ. ಆದರೆ ಕೋರೆ ಹಲ್ಲುಗಳು ಮಾತ್ರ ಎರಡೇ. ಗಂಡು ಹೆಣ್ಣು ಎರಡಕ್ಕಿದೆ, ಎರಡಕ್ಕೂ ದಂತಗಳಿವೆ. ಹೀಗಾಗಿ ಆನೆ
2: ಆಫ್ರಿಕನ್ ಆನೆಗಳಲ್ಲಿ ಮಾತ್ರ
3: ಗಂಡು ಹೆಣ್ಣು ಎರಡಕ್ಕೂ ಇದೆ. ಆದರೆ ಏಷ್ಯಾದಲ್ಲಿ ಬರೀ ಗಂಡುಗಳಿಗೆ ಮಾತ್ರ ದಂತಗಳಿವೆ. ಹಾಗಾಗಿ ಭಾರತದಲ್ಲಿ ಟಸ್ಕರ್ ಅಂತ ಕರೀತಾರೆ ದಂತಗಳಿಗೆ, ಕೋರೆ ಹಲ್ಲುಗಳಿಗೆ ಟಸ್ಕ್ ಅಂತ ಕರೀತಾರೆ. ಹಾಗಾಗಿ ಅದನ್ನು ಟಸ್ಕರ್ ಅಂತ ಕರೀತಾರೆ. ಎಲ್ಲಿ ಅಂತಂದರೆ ಏಷ್ಯಾದಲ್ಲಿ, ಇಂಡಿಯಾದಲ್ಲಿ, ಥಾಯ್ಲ್ಯಾಂಡ್, ಮಲೇಷ್ಯಾ ಅಲ್ಲೆಲ್ಲ ಆನೆಗಳಿದ್ದಾವೆ. ಟಸ್ಕರ್ ಅದು, ಸಲಗ ಅಂತ ನಾವು ಕರಿತಾ ಇದ್ದೇವೆ ಅದನ್ನು. ಆಮೇಲೆ ಈ ಎಲಿಫೆಂಟ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಎಲಿಫಾಸ್ ಅಂತ ಒಂದು ವರ್ಡ್ ಇದೆ. ಎಲಿಫಾಸ್ ಅಂತಂದರೆ ಅದರ ಕೋರೆ ಹಲ್ಲುಗಳು, ಆ ಕಡೆ ಈ ಕಡೆ ಬಂದಿರತಕ್ಕಂಥ ಕೋರೆ ಹಲ್ಲುಗಳಿದಾವಲ್ಲ, ಅವುಗಳಿಗೆ ಎಲಿಫಾಸ್ ಅಂತ ಗ್ರೀಕ್ ಭಾಷೆಯಲ್ಲಿ ಕರೀತಾರೆ. ಹಾಗಾಗಿ ಅವರೇನೆ ಎಲಿಫೆಂಟ್ ಅಂತ ಕರೆದಿದ್ದು. ಹಾಗಾಗಿ ಗ್ರೀಕಿಂದ ಬಂದಿರತಕ್ಕಂಥ ಒಂದು ಭಾಷೆ ಅದು. ಹೀಗಾಗಿ ಬಹಳ ಮುಖ್ಯವಾಗಿ ಈ ಏಷ್ಯನ್ ಎಲಿಫೆಂಟ್ಸು ಮತ್ತು ಆಫ್ರಿಕನ್ ಎಲಿಫೆಂಟ್ಸು ಇವುಗಳನ್ನು ನೋಡ್ಬೋದು.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಆಫ್ರಿಕನ್ ಆನೆಗಳಿಗೂ ಹಾಗೆ ಏಷ್ಯನ್ ಆನೆಗಳಿಗೂ ಏನೆಲ್ಲ ಮುಖ್ಯವಾಗಿ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಶೇಖರ್ ಸರ್ ಹೇಳ್ತಾ ಇದ್ರು. ಹಾಗಿದ್ರೆ ಈ ಎರಡು ಆನೆಗಳ ಪೈಕಿ ಏನೆಲ್ಲ ಗುಣಲಕ್ಷಣಗಳಿತ್ತು ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಸಾಂಗ್ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ. ಸೊ ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಆನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಹಾಗೆ ಈ ಆನೆಗಳ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ನೀಡೋದಕ್ಕಾಗಿ ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಶೇಖರ್ ಗೌಡರವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಶೇಖರ್ ಸರ್, ನೀವು ಬ್ರೇಕ್ ಇಂತ ಮುಂಚೆ ಹೇಳ್ತಾ ಇದ್ರಿ ಆಫ್ರಿಕನ್ ಆನೆಗಳಿಗೂ ಹಾಗೆ ಏಷ್ಯನ್ ಆನೆಗಳಿಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ. ಹೀಗಿರುವಾಗ ಈ ಎರಡು ಆನೆಗಳ ಗುಣಲಕ್ಷಣಗಳು ಏನಿತ್ತು ಸರ್, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ?
1: ಅದರ ಕ್ಯಾರೆಕ್ಟರಿಸ್ಟಿಕ್ ಬಹಳ ಮುಖ್ಯ. ಆನೆಗೆ ಅದರ ಚರ್ಮ, ಅದರ ಚರ್ಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಇಂಚು ದಪ್ಪ ಇರುತ್ತೆ, ಒಂದು ಕಾಲು ಇಂಚು ದಪ್ಪ ಇರುತ್ತೆ. ಅದು ಅಷ್ಟು ದಪ್ಪದ, ಆ ದಪ್ಪದಿಂದನೇ ಒರಟು ಚರ್ಮದ ಆನೆ ಅದು. ಅದಕ್ಕೆ ಯಾಕೆ ಅಷ್ಟೊಂದು ಚರ್ಮ ದಪ್ಪ ಇರುತ್ತೆ, ನಮಗೆ ಯಾಕೆ ಅಷ್ಟೊಂದು ಚರ್ಮ ದಪ್ಪ ಇಲ್ಲ ಅನ್ನೋದಕ್ಕೆ ಪ್ರಮುಖವಾದ ಕಾರಣ ಅದು ಪ್ರಕೃತಿಯಲ್ಲಿ ಬದುಕ್ತಕ್ಕಂಥ ಪ್ರಾಣಿ ಅದು.
0: ಖಂಡಿತ
1: ತುಂಬಾ ಬಿಸಿಲಾದರೆ ಅದು ತಡ್ಕೊಳ್ಳೋಕ್ಕಾಗಲ್ಲ. ಈಗ ಒಂದು ಭಾರತದಲ್ಲಿ ಆಸಾಂನಲ್ಲಿ ದಿಗ್ಬೋಯಿ ಅಂತ ಇದೆ, ಅಲ್ಲಿ ಮೊಟ್ಟ ಮೊದಲ ಪೆಟ್ರೋಲ್ ಬಾವಿಯನ್ನು ತೋಡ್ತಾರೆ. ಭಾರತದ ಪೆಟ್ರೋಲಿಯಂ ರಿಫೈನರಿಗಳು, ಪೆಟ್ರೋಲಿಯಂ ವೆಲ್ಸ್ ಎಲ್ಲಿದೆ ಅಂತಂದರೆ ಅದು ನಾರ್ತ್ ಈಸ್ಟಿಂದ ಆರಂಭ ಆಗುತ್ತೆ. ಆಸಾಂನಲ್ಲಿ ಜಾಸ್ತಿ ಇದ್ದವು. ಈಗ ಸಾಗರ್ ಸಾಮ್ರಾಟ್, ಬಾಂಬೆ ಹೈನಲ್ಲಿ ಕೆಲವು ಇವೆಲ್ಲ, ಪಾಂಡಿಚೇರಿಯಲ್ಲಿವೆ, ಬೇರೆ ಬೇರೆ ಕಡೆ ಗುಜರಾತಲ್ಲಿವೆ ಪೆಟ್ರೋಲ್ ಬಾವಿಗಳು. ಮೊಟ್ಟ ಮೊದಲ ಪೆಟ್ರೋಲ್ ಬಾವಿ ಆರಂಭ ಆಗಿದ್ದು ಅಸ್ಸಾಂನಲ್ಲಿ. ಆ ಪೆಟ್ರೋಲ್ ಬಾವಿಯನ್ನು ಕಂಡುಹಿಡಿದಿದ್ದು ಹೇಗೆ ಅಂತಂದರೆ, ಒಂದು ಸಾರಿ ಒಂದು ಆನೆ ಅದು ಒಂದು ಗುಂಡಿಯಲ್ಲಿ ಮಲಗಿರುತ್ತೆ, ಆ ಗುಂಡಿಯಿಂದ ಎದ್ದು ಬರುತ್ತೆ. ಆ ಗುಂಡಿಯಿಂದ ಎದ್ದು ಬಂದಾಗ ಅದರ ಮೈ ಪಳಪಳ ಪಳ ಹೊಳಿತಾ ಇರುತ್ತೆ. ಅವ್ರಿಗೇನು, ಯಾಕೆ ಈ ಆನೆ ಇಷ್ಟೊಂದು ಮೈ ಪಳಪಳ ಹೊಳಿಯುತ್ತಲ್ಲ, ಯಾವಾಗಲೂ ಕೂಡ ಕೆಸರಲ್ಲಿ ಬಿದ್ದು ಕೆಸರಲ್ಲಿ ಹೊರಳಾಡಿ ಅದರ ಚರ್ಮ ಇಷ್ಟು ಹೊಳಿತಾ ಇರಲಿಲ್ಲ ಅಂತ ಅಬ್ಸರ್ವ್ ಮಾಡಿದಾಗ ಆವಾಗ ಒಂದು ತೈಲದ ಅಂಶ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ತೋಡಿದಾಗ ಅಲ್ಲಿ ಪೆಟ್ರೋಲಿಯಂ ವೆಲ್ ಸಿಗುತ್ತೆ. ಪೆಟ್ರೋಲಿಯಂ ಬಾವಿ ಸಿಗೋಕ್ಕೆ ಆನೆಗಳೇ ಕಾರಣ ಅಂತ ಹೇಳಿ ಅದನ್ನು ಒಂದು ಉದಾಹರಣೆ ಅಷ್ಟೇ. ಇದನ್ನು ಯಾಕೆ ಹೇಳಿದೆ ಅಂದರೆ, ಆನೆಗಳು ನೀರು ಕಂಡ ತಕ್ಷಣ ನೀರಲ್ಲಿ ಬಿದ್ದುಬಿಡ್ತವೆ. ನೀವು ಎಷ್ಟೇ ಕ್ಲೀನಾಗಿ ತೊಳೆದು ಅಂಬಾರಿಗೋಸ್ಕರ ದಸರಾಕ್ಕೋಸ್ಕರ ರೆಡಿ ಮಾಡಿ ಆನೆಗಳನ್ನು ಸ್ವಲ್ಪ ಮನುಷ್ಯನ ಈ ಮನೆಗಳಿಂದ ಆಚೆ ಬಿಟ್ಬಿಟ್ರೆ, ಕಾಡೊಳಗಡೆ ಬಿಟ್ಟರೆ ಅದು ನೀರು ಹೋಗಿ ನೀರಲ್ಲೇ ಬಿದ್ಕೊಳ್ಳುತ್ತೆ, ಅದು ಕೆಸರಲ್ಲೇ ಬಿದ್ಕೊಂಡ್ಬಿಡುತ್ತೆ ಎಮ್ಮೆಗಳ ಥರ. ಅದಕ್ಕೆ ಕಾರಣ ಅಂತಂದರೆ ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಬಿಸಿಲನ್ನು ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ. ಹಾಗಾಗಿ ನೀರಲ್ಲಿ ಬಿದ್ದು ಕೆಸರನ್ನು ಅಂಟಿಸ್ಕೊಳುತ್ತೆ ಮೈಗೆಲ್ಲ, ಆಮೇಲೆ ಕೆಸರನ್ನು ಹಾಕ್ಕೊಳ್ಳುತ್ತೆ. ಎಷ್ಟೋ ಸಾರಿ ಮಡ್ ಅಂತ ಈ ಧೂಳು ಇರುತ್ತಲ್ಲ, ಆ ಧೂಳನ್ನು ಮೈ ಮೇಲೆ ಹಾಕ್ಕೊಳ್ಳುತ್ತೆ, ಮಡ್ ಬಾತ್ ಮಾಡುತ್ತೆ ಅದು.
0: ಹೌದು.
1: ಹೀಗಾಗಿ ಅದಕ್ಕೆ ಯಾಕೆ ಅಂತಂದರೆ ಅದರ ಮತ್ತು ಅದರ ಬಣ್ಣ ಇದೆಯಲ್ಲ ಕಪ್ಪು ಬಣ್ಣ, ಆ ಕಪ್ಪು ಬಣ್ಣ ಗುಡ್ ಕಂಡಕ್ಟರ್ ಆಫ್ ಹೀಟ್, ಅದು ಬೇಗ ಬಿಸಿಲನ್ನು ಹೀರ್ಕೊಳ್ಳುತ್ತೆ,
0: ಬೇಗ ಹೀರ್ಕೊಳ್ಳುತ್ತೆ.
1: ಹೀಗಾಗಿ ಶಾಖವನ್ನು ಸಮತೋಲನ ಮಾಡಿಕೊಳ್ಳೋಕ್ಕೋಸ್ಕರ ಅದು ಆ ಥರ ಮಾಡುತ್ತೆ. ಆಮೇಲೆ ಅದರ ಕಿವಿಗಳು ದೊಡ್ಡ ದೊಡ್ಡ ಕಿವಿಗಳು. ಏಷ್ಯನ್ ಆಫ್ರಿಕನ್ ಆನೆಗಳು ಹೇಗಿದ್ದಾವೆ ಅಂತಂದರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಆಫ್ರಿಕದ ನಕಾಶೆ ಇದೆಯಲ್ಲ, ಆಫ್ರಿಕಾ ನಕಾಶೆ ಥರನೇ ಆಫ್ರಿಕದ ಆನೆಗಳ ಕಿವಿ ಇದೆ. ಆಮೇಲೆ ಏಷ್ಯನ್ ಆನೆಗಳು ಭಾರತದ ನಕಾಶೆ ಥರ ಇದೆ ಅಂತಂದರೆ, ಚಿಕ್ಕದು ಭಾರತದ ನಕಾಶೆ, ಚಿಕ್ಕದು ಆಫ್ರಿಕಾ ದೊಡ್ಡದು, ಚಿಕ್ಕ ಕಿವಿಗಳು ಅದಕ್ಕೂ ಸ್ವಲ್ಪ ದೊಡ್ಡ ಕಿವಿಗಳು, ಅಗಲ ಇರ್ತಕ್ಕಂಥವು. ಮತ್ತು ಅದರ ದೇಹದ ಒಂದು ತಾಪವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದರ ಕಿವಿಗಳು ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತಂತೆ. ಅದು ಯಾವಾಗಲೂ ಹೀಗೆ ಮಾಡ್ಕೊಳ್ತಾ ಇರುತ್ತಂತೆ. ಈ ಮಾಡ್ಕೊಳ್ತಾ ಇರೋದ್ರಿಂದ ಅದರ ದೇಹ ತಂಪಾಗುತ್ತೆ ಅಂತೆ, ತಂಪಾಗುತ್ತೆ, ಯಾವಾಗ ಬಿಸಿ ಬೇಕು ಆವಾಗ ಹಾಗೆ ಬಿಟ್ಬಿಡುತ್ತೆ. ಹೀಗಾಗಿ ಕಿವಿಗಳ ಮೂಲಕ ತನ್ನ ದೇಹದ ತಾಪವನ್ನು ಕಾಪಾಡಿಕೊಳ್ಳುತ್ತೆ, ಮತ್ತು ಧ್ವನಿ ತರಂಗಗಳನ್ನು ಸ್ವೀಕಾರ ಮಾಡೋದಕ್ಕೂ ಕೂಡ ಅದರ ಕಿವಿಗಳು ಸಹಾಯ ಮಾಡುತ್ತೆ. ಆಮೇಲೆ ಅದರ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗ ಯಾವುದಂದ್ರೆ ಸೊಂಡಿಲು. ಆ ಸೊಂಡಿಲ್ ಮೂಲಕ ಏನು ಮಾಡುತ್ತೆ ಅಂದರೆ, ಅದು ಪದಾರ್ಥಗಳನ್ನು ಸ್ವೀಕಾರ ಮಾಡುತ್ತೆ, ಪದಾರ್ಥಗಳನ್ನು ತಿನ್ನುತ್ತೆ, ನೀರು ಕುಡಿಯುತ್ತೆ, ನೇವರಿಸುತ್ತೆ. ಮತ್ತು ಆ ಸೊಂಡಲಿನ ತುದಿಯಲ್ಲಿ ಎರಡು ಬೆರಳಿದೆ, ಆಫ್ರಿಕದ ಆನೆಗಳಿಗೆ ಎರಡು ಬೆರಳಿದೆ, ಏಷ್ಯನ್ ಎಲಿಫೆಂಟ್ಗೆ ಒಂದೇ ಬೆರಳಿದೆ. ಆ ಬೆರಳಿನ ಮೂಲಕ ಏನು ಮಾಡುತ್ತೆ, ಅದು ಸ್ಪರ್ಶ ಮಾಡುತ್ತೆ
0: ಸೊಂಡಿಲ್ನ ತುದಿಯಲ್ಲಿ,
1: ತುದಿಯಲ್ಲಿ ಎರಡು ಬೆರಳು ಥರ ಇದೆ, ಈ ಥರ ಇದೆ ಆ ಕಡೆ ಒಂದು ಈ ಕಡೆ ಒಂದು, ಅದ್ರ ಮೂಲಕ ವಸ್ತುಗಳನ್ನು ತಗೊಳುತ್ತೆ. ಅದು ನೋಡಿ, 5 ರೂಪಾಯಿನೋ ಕಾಯಿನ್ ಇಟ್ಟರೆ ಅದು ತಗೊಳುತ್ತೆ, ಅದು ಹಣ್ಣಿಟ್ಟರೆ ತಗೊಳುತ್ತೆ ತಿನ್ನಕ್ಕೆ. ಮತ್ತು ತಲೆ ಮೇಲೆ ಕೈ ಇಡಬೇಕಾದ್ರೆ ಎಲ್ಲದನ್ನೂ ಕೂಡ ಸೊಂಡಿಲ್ ಮೂಲಕ ಮಾಡುತ್ತೆ. ಆಮೇಲೆ ಸೊಂಡಿಲು ತನ್ನ ರಕ್ಷಣೆ ಮಾಡ್ಕೊಳ್ಳುತ್ತೆ, ಯಾವ್ದಾರ ಅದೊಂದು ಚಿರತೆ ಬಂದು ಕುತ್ತಿಗೆ ಮೇಲೆ ಹತ್ತು ಕುತ್ಕೊಳ್ಳೋಕೆ ಬಂದರೆ ಅದು ಸೊಂಡಿಲ್ ಮೂಲಕ ಹಿಂಗೆ ಮಾಡಿ ಅದನ್ನು ಬಿಸಾಕುತ್ತೆ, ರಕ್ಷಣೆಗೋಸ್ಕರ ಸೊಂಡಿಲನ್ನು ಬಳಸ್ಕೊಳುತ್ತೆ. ಆಮೇಲೆ ಮರವನ್ನು ಮುರಿದು ಹಾಕುತ್ತೆ, ಆಮೇಲೆ ಬಿದಿರನ್ನು ಮುರಿದು ಹಾಕುತ್ತೆ, ಎಲೆಗಳನ್ನು ಮುರಿದು ಹಾಕುತ್ತೆ, ಆಮೇಲೆ ಮರಗಳ ತೊಗಟೆಯನ್ನು ಕೀಳುತ್ತೆ, ಆಮೇಲೆ ಅದರ ಟಸ್ಕ್ ಇದೆಯಲ್ಲ ದಂತಗಳು ಅದನ್ನು

0: ಭೂಮಿ ಒಳಗಡೆ ಹಾಕಿ ಏನಾದರೂ ಅಲ್ಲಿ ಗೆದ್ದಲು ಏನಾದರೂ ಇದ್ದರೆ ಅವುಗಳನ್ನು ತಗೊಡುತ್ತೆ. ಇಂಥ ಎಲ್ಲ ಕೆಲಸಗಳನ್ನು ಅದು ಕೋರೆ ಹಲ್ಲುಗಳ ಮೂಲಕ ಮತ್ತು ಸೊಂಡಲಿನ ಮೂಲಕ ಮಾಡಿಕೊಳ್ಳುತ್ತೆ. ಅದು ಕಣ್ಣುಗಳು ಮಾತ್ರ ಚಿಕ್ಕು, ಕಣ್ಣುಗಳ ಚಿಕ್ಕು ಆದರೂ ಕೂಡ ಅದರ ಸ್ಪರ್ಶ ದೊಡ್ಡದು. ಆಮೇಲೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ ಯಾವುದು ಅಂದರೆ ಅದರ ಕಾಲುಗಳು, ದೊಡ್ಡ ಕಂಬಗಳ ಥರ ಇರ್ತಕ್ಕಂಥ ಕಾಲುಗಳು.
1: ಹೌದು ಸರ್.
0: ಆಮೇಲೆ ಅಲ್ಲಿ ಆ ಅಂಗಾಲುಗಳು ಹೇಗಿರುತ್ತೆ ಅಂದರೆ ವೃತ್ತಾಕಾರವಾದ ಅಂಗಾಲುಗಳು, ಯಾಕೆಂದರೆ ಅದು ಗಂಟೆಗಟ್ಟಲೆ ಒಂದೇ ಕಡೆ ನಿಲ್ಲುತ್ತೆ, ಅದು ಮಲಗಲ್ಲ, ನಿಂತಲ್ಲೇ ಮಲ್ಕೊಳ್ಳುತ್ತೆ, ಅದು
1: ನಿಂತಲ್ಲೇ ಮಲಗುತ್ತೆ,
0: ನಿಂತಲ್ಲೇ ಮಲ್ಕೊಳ್ಳುತ್ತೆ, ರೆಸ್ಟ್ ತಗೊಳ್ಳಲ್ಲ. ನಮ್ಮ ಏಷ್ಯನ್ ಆನೆಗಳು ಆ ಥರ ಅಲ್ಲ, ಮಲ್ಕೊಂಡ್ಬಿಡ್ತಾವೆ ಇವು. ಆ ಆನೆ ಮಾತ್ರ, ಆಫ್ರಿಕನ್ ಆನೆ, ದೊಡ್ಡ ದೊಡ್ಡ ಕಂಬದಂಥ ಕಾಲುಗಳು ಅವು ಅಲ್ಲೇ ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡು ಅವು ತಮ್ಮ ಆಹಾರವನ್ನು ಎಲ್ಲವನ್ನು ಮಾಡಿಕೊಳ್ಳುತ್ತೆ.
2: ಓಕೆ, ಕೇಳ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ಆನೆಯಲ್ಲಿ ಏನೆಲ್ಲ ಗುಣಲಕ್ಷಣಗಳಿದೆ, ಎಷ್ಟೊಂದು ಸ್ಪೆಷಲ್ ಕ್ವಾಲಿಟೀಸ್ ಇದೆ ಅಂತ ಹೇಳಿ ನಮ್ಮ ಶೇಖರ್ ಸರ್ ಹೇಳ್ತಾ ಇದ್ರು. ಹಾಗೆ ಆನೆಯಲ್ಲಿ ನಾವು ಮೆಚ್ಚುವಂತಹ ಗುಣಗಳು ಕೂಡ ಇದೆ, ಇನ್ನಷ್ಟು ವಿಶೇಷ ಗುಣಗಳಿದೆ. ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕು ಅಂದ್ರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ಸೊ ನಾಳಿನ ಕಾರ್ಯಕ್ರಮದಲ್ಲಿ ಆನೆಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮ್ಮೊಟ್ಟಿಗೆ ಶೇಖರ್ ಗೌಡೆಯವರು ಕೂಡ ಇರ್ತಾರೆ, ಅವ್ರ ಜೊತೆ ಮಾತುಕತೆನ ಮುಂದುವರಿಸೋಣ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನೀವು ಇಷ್ಟು ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ? ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು.
3: ಹಾಗೆ ನೀವೇನಾದ್ರೂ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ರೆ ಯಾವ್ದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನ ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ನಿಮ್ಮ ಒಂದು ಲೈಫ್ ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫ್ ಅಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಾನೆ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಾನೆ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೇನೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನು ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿರುವಂತಹ ನಾಗಾಲ್ಯಾಂಡ್ ಬಗ್ಗೆ, ಹಾಗೆ ನಾಗಾಲ್ಯಾಂಡ್ ನಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಶೇಷ ಪ್ರವಾಸಿ ತಾಣಗಳ ಬಗ್ಗೆ ನಾನಿವತ್ತು ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾಗಾಲ್ಯಾಂಡ್ ಬುಡಕಟ್ಟು ಜನರ ವರ್ಣರಂಜಿತ ವೇಷಭೂಷಣ, ಮಸಾಲೆಯುಕ್ತ ಆಹಾರ, ಆಹ್ಲಾದಕರವಾದಂತಹ ಹವಾಮಾನಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ. ನಾಗಾಲ್ಯಾಂಡ್ನ ಹಚ್ಚ ಹಸಿರು ಪ್ರಕೃತಿ ಸೌಂದರ್ಯ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುತ್ತಿದ್ದು ಇಲ್ಲಿ ಪ್ರಕೃತಿ ಪ್ರಿಯರು ನೋಡಲೇಬೇಕಾದಂತಹ ಅನೇಕ ಪ್ರವಾಸಿ ತಾಣಗಳು ಇದೆ. ನೋಡಲೇಬೇಕಾದಂತಹ ಸ್ಥಳಗಳು ಅಂತ ಹೇಳಿದ್ರೆ ನಾಗಾಲ್ಯಾಂಡ್ನ ರಾಜಧಾನಿಯಾಗಿರುವಂತಹ ಕೋಹಿಮಾ, ಹಾಗೇನೆ ದೀಮಾಪುರ, ಹಾಗೆ ಒಕೋದಲ್ಲಿರುವಂತಹ ದೊಯಾಂಗ್ ಅಣೆಕಟ್ಟಿರಬಹುದು, ವಿಭಿನ್ನತೆಗೆ ಹೆಸರಾಗಿರುವ ಮಾನ್ ಪರ್ವತ ಶ್ರೇಣಿ, ಗುಡ್ಡಗಾಡು ಪ್ರದೇಶವಾಗಿರುವಂತಹ ಫೇಕ್, ಸಾಹಸಿ ಚಟುವಟಿಕೆಗಳಿಗೆ ತುಂಬಾನೇ ಫೇಮಸ್ ಆಗಿರುವಂತಹ ಕೀಪಾಯ್ರ್, ಈ ರೀತಿಯಾಗಿ ಸಾಕಷ್ಟು ತಾಣಗಳು ಈ ಒಂದು ನಾಗಾಲ್ಯಾಂಡ್ ನಲ್ಲಿ ಇದೆ. ಸೊ ಹಾಗಿದ್ರೆ ನಾಗಾಲ್ಯಾಂಡ್ ಬಗ್ಗೆ, ಇಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮ್ಮನ್ನ ನಾಗಾಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗೆ ನಾಗಾಲ್ಯಾಂಡ್ನಲ್ಲಿರುವಂತಹ ಕೆಲವೊಂದಿಷ್ಟು ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಕೂಡ ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ನಾಗಾಲ್ಯಾಂಡ್ನಲ್ಲಿರುವಂತಹ ಪ್ರವಾಸಿ ತಾಣಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಾಗಾಲ್ಯಾಂಡ್ನ ರಾಜಧಾನಿಯಾಗಿರುವಂತಹ ಕೊಹಿಮಾ ಭಾರತದ 7 ಸಹೋದರಿ ರಾಜ್ಯಗಳಲ್ಲಿ ಒಂದಾಗಿದೆ. ಕೊಹಿಮಾ ಬ್ರಿಟಿಷರು ನೀಡಿದ ಹೆಸರಾಗಿದೆ. ಈ ಒಂದು ಕೊಹಿಮಾ ಎನ್ನುವ ಹೆಸರನ್ನ ಬ್ರಿಟಿಷರು ನೀಡಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಇದರ ಮೂಲ ಹೆಸರು ಅಂದ್ರೆ ಈ ಕೊಹಿಮಾದ ಮೂಲ ಹೆಸರು ಕೆವೀರಾ ಅನ್ನೋದು ಆಗಿದೆ. ಕೊಹಿರವು ಸಮುದ್ರ ಮಟ್ಟದಿಂದ 1500 meters ಎತ್ತರದಲ್ಲಿರುವ ಕೊಹಿಮಾದಲ್ಲಿದೆ. ಬೆಟ್ಟ ಗುಡ್ಡಗಳು, ಪಚ್ಚೆ ಕಾಡುಗಳಿದ್ದು ಚಾರಣ ಕ್ಯಾಂಪಿಂಗ್ಗೆ ಸೂಕ್ತವಾದ ತಾಣ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದು ಎಲ್ಲಾ ಸಾಹಸಿ ಉತ್ಸಾಹಿಗಳು ಹೋಗಲೇಬೇಕಾದಂತಹ ಸ್ಥಳವಾಗಿದೆ. ಕೊಹಿಮಾವನ್ನ ಬ್ರಿಟಿಷರು ನಿರ್ಮಿಸಿದ್ದು ನಾಗಾ ಮತ್ತು ಕುಲ್ಕೀಸ್ ಬುಡಕಟ್ಟು ಜನಾಂಗದವರಿಗೆ ವಸ್ತು ಸಂಗ್ರಹಾಲಯ, ಮೃಗಾಲಯ, ಅಭಯಾರಣ್ಯ, ಕಣಿವೆಗಳು ಕೊಹಿಮಾದ ಆಕರ್ಷಣೆಯಾಗಿದೆ. ನಾಗಾಲ್ಯಾಂಡ್ನಲ್ಲಿರುವ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ನಗರ ಅಂದ್ರೆ ಅದು ದಿಮಾಪುರವಾಗಿದೆ. ವಿಮಾನ ನಿಲ್ದಾಣ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಗೆ ಆಗಮಿಸ್ತಾರೆ. ದಿಮಾಪುರವು ಪೂರ್ವ ಭಾಗದ ಗಡಿಯ ದನ್ಸಿರಿ ನದಿಯಿಂದ ಆವೃತವಾಗಿದ್ದರೆ ಪಶ್ಚಿಮ ಭಾಗವು ಹೆಚ್ಚಾಗಿ ಕಾಡುಗಳು ಮತ್ತು ಬೆಟ್ಟಗಳನ್ನು ಒಳಗೊಂಡಿದೆ. ಇನ್ನು ಈ ಸ್ಥಳವನ್ನೆಲ್ಲ ನೋಡೋದಕ್ಕೆ ಒಂದು ದಿನ ಬೇಕಾಗುತ್ತೆ. ಹಾಗೆ ಇಲ್ಲಿ ನಾಗಾಲ್ಯಾಂಡ್ ವಿಜ್ಞಾನ ಕೇಂದ್ರ ಮತ್ತು ಜುಲಾಜಿಕಲ್ ಪಾರ್ಕ್ನ ಕೂಡ ನೋಡಬಹುದಾಗಿದೆ. ಇನ್ನು ನೀವು ಮೊಕೋಕ್ಚುಂಗ್ಗೆ ಕೂಡ ಭೇಟಿಯನ್ನು ನೀಡಬಹುದು. ಈ ಮೊಕೋಕ್ಚುಂಗ್ ದಿಮಾಪುರ ಮತ್ತು ಕೊಹಿಮಾ ನಂತರ ನಾಗಾಲ್ಯಾಂಡ್ನ ಅತ್ಯಂತ ಮಹತ್ವದ ನಗರವಾಗಿದೆ ಮತ್ತು ಏವೋ ನಾಗದವರಿಗೆ ನೆಲೆಯಾಗಿರುವ ಜಿಲ್ಲೆ ಮೊಕೋಕ್ಚುಂಗ್ ಆಗಿದೆ. ಇಲ್ಲಿ ಜನಪ್ರಿಯ ಪ್ರವಾಸಿ ತಾಣಗಳೆಂದರೆ ಡಿಸ್ಟ್ರಿಕ್ಟ್ ಮ್ಯೂಸಿಯಂ, ಟೌನ್ ಮೇನ್ ಪಾರ್ಕ್ ಇರ್ಬೋದು, ಒನ್ಮನ್ ವಿಲೇಜ್ ಮತ್ತೆ ಏವೋ ವಿಲೇಜ್. ಇದಲ್ಲದೆ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಲಾಂಗ್ಕೂಮ್, ಲಾಂಗ್ಪಾಂಗ್ಕಾಂಗ್, ಮೋಪುಂಗ್ ಚುಕೇಟ್ ಮತ್ತೆ ಚುಚು ಇಮ್ಲಾಂಗ್ ನಂತಹ ಸ್ಥಳಗಳನ್ನ ಕೂಡ ನೋಡುವುದಕ್ಕೆ ಪ್ರವಾಸಿಗರು ಆಸಕ್ತಿಯನ್ನ ತೋರಿಸ್ತಾರೆ. ಕೃಷಿ ಈ ಪ್ರದೇಶದ ಪ್ರಮುಖ ಉದ್ಯೋಗವಾಗಿದ್ದು ಇಲ್ಲಿ ಬಿತ್ತನೆ, ಕೊಯ್ಲು, ತಿಂಗಳುಗಳಲ್ಲಿನ ಹಬ್ಬಗಳು ಪ್ರವಾಸಿಗರನ್ನ ಮೋಡಿ ಮಾಡುತ್ತೆ. ಅದೇ ರೀತಿಯಾಗಿ ನಾಗಾಲ್ಯಾಂಡ್ನಲ್ಲಿ ಇನ್ನೂ ಹಲವಾರು ಸ್ಥಳಗಳಿದೆ. ಅಲ್ಲಿ ಏನೇನಿದೆ, ಎಲ್ಲಿಗೆಲ್ಲ ಭೇಟಿಯನ್ನ ನೀಡಬಹುದು ಅಂತ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿರುವಂತಹ ನಾಗಾಲ್ಯಾಂಡ್ ಬಗ್ಗೆ, ಅಲ್ಲಿರುವ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಇಲ್ಲಿ ಏನು ಏನೆಲ್ಲ ಪ್ರವಾಸಿ ತಾಣಗಳಿದೆ, ಏನನ್ನೆಲ್ಲ ನೋಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ನಾಗಾಲ್ಯಾಂಡ್ ನಲ್ಲಿ ನೋಡಬಹುದಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ದೊಯಾಂಗ್ ಅಣೆಕಟ್ಟು. ಇದು ಒಕಾದಲ್ಲಿದೆ. ಒಕಾ ನಾಗಾಲ್ಯಾಂಡ್ ರಾಜ್ಯದ ಒಂದು ಪಟ್ಟಣವಾಗಿದೆ. ಇದು ರಾಜಧಾನಿ ಕೊಹಿಮಾದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಲೋನ್ಥಾ ಬುಡಕಟ್ಟು ಜನರು ಹೆಚ್ಚಾಗಿ ವಾಸವನ್ನ ಮಾಡ್ತಾರೆ. ಓಖಾ ಪಟ್ಟಣ, ಲಂಗ್ಸಾ ಗ್ರಾಮ, ಓಖಾ ಗ್ರಾಮ ಮತ್ತೆ ಒಕೋನ್ಸುಂಗನ ಕೂಡ ಒಳಗೊಂಡಿದ್ದು 80,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಇಲ್ಲಿ ವಾಸವನ್ನ ಮಾಡಿದೆ. ಇನ್ನು ಒಕೋದಲ್ಲಿರುವಂತಹ ಆಕರ್ಷಣೀಯ ಪ್ರವಾಸಿ ತಾಣ ಅಂತ ಹೇಳಿದ್ರೆ ದೊಯಾಂಗ್ ಅಣೆಕಟ್ಟು. ಇಲ್ಲಿಂದ ಸುಮಾರು 2 ಗಂಟೆಗಳ ದೂರದಲ್ಲಿದೆ. ಈ ಪ್ರದೇಶ ಅಮರ್ ಪಾಲ್ಕಾನ್ಗಳಿಗೆ ಹೆಸರುವಾಸಿಯಾಗಿದ್ದು ದೊಯಾಂಗ್ ಜಲಾಶಯದ ದಡಕ್ಕೆ ಹಾರುವ ಅಮೂರ್ ಫಾಲ್ಕಾನ್ 1,000 ಮೈಲಿಗಳಷ್ಟು ದೂರ ಹಾರುತ್ತೆ. ಹಾಗೆ ಇನ್ನು ನೀವು ಇಲ್ಲಿಗೆ ಭೇಟಿ ನೀಡಲೇಬೇಕಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಮಾನ್. ಕೋನ್ಯಾಕ್ಸ್ ನಾಗಾಗಳಿಗೆ ನೆಲೆಯಾದಂತಹ ಮಾನ್. ಈ ಒಂದು ಮಾನ್ ಕಡಿದಾದ ಇಳಿಜಾರುಗಳನ್ನು ಹೊಂದಿರುವ ಕಠಿಣ ಭೂ ಪ್ರದೇಶವಾಗಿದೆ. ಮಾನ್ ನಲ್ಲಿ ನೋಡಲು ಆಸಕ್ತಿ ಸ್ಥಳಗಳಿಲ್ಲದಿದ್ರು ಕೂಡ ಪ್ರಪಂಚದಾದ್ಯಂತಹ ಬಹಳಷ್ಟು ಜನರನ್ನ ಆಕರ್ಷಿಸುತ್ತೆ. ಯಾಕೆಂದ್ರೆ ಇಲ್ಲಿನ ಜನರು, ಸಂಸ್ಕೃತಿ, ಡ್ರೆಸ್ಸಿಂಗ್ ತುಂಬಾ ವರ್ಣರಂಜಿತವಾಗಿರುತ್ತೆ, ಹಾಗೆ ತುಂಬಾ ಭಿನ್ನವಾಗಿರುತ್ತೆ. ಹತ್ತಿರದಲ್ಲಿ ಹಲವಾರು ಹಳ್ಳಿಗಳಿದ್ದು ಬಹಳ ಸುಂದರವಾಗಿದೆ. ಹಾಗೆ ನಗರ ಜೀವನವನ್ನ ಹತ್ತಿರದಿಂದಲೇ ನೋಡಬಹುದು. ಹಾಗೆ ಇಲ್ಲಿ ಒಂದು ಜಲಪಾತವನ್ನ ಕೂಡ ನೋಡಬಹುದಾಗಿದೆ. ಹಾಗೆ ಇಲ್ಲಿಗೆ ಕೂಡ ಸಾಕಷ್ಟು ಜನರು ಭೇಟಿಯನ್ನ ನೀಡೋದನ್ನ ನೋಡಬಹುದು. ಹಾಗೆಯೇ ಇಲ್ಲಿಗೆ ಭೇಟಿಯನ್ನ ನೀಡೋದು, ಪ್ರವಾಸಿಗರು ಹೆಚ್ಚಾಗಿ ಭೇಟಿಯನ್ನ ನೀಡುವಂತಹ ಸ್ಥಳ ಅಂತ ಹೇಳಿದ್ರೆ ಫೇಕ್ ಜಿಲ್ಲೆಯ ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿರುವ ಗುಡ್ಡಗಾಡು ಪ್ರದೇಶ. ಜಿಲ್ಹೋಯ್ ಸರೋವರವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಫೇಕ್ ಜಿಲ್ಲೆಯ ಪ್ರಮುಖ ಬೆಟ್ಟಗಳು ಕಪಮೋಡ್ಜ್ ಮತ್ತೆ ಜೌನಿ ಬೌ. ಮುಖ್ಯ ನದಿಗಳು ಟಿಜು, ಲಾನಿ ಮತ್ತೆ ಸಿಡ್ಜು. ಕಿಜೋಕೆನ್ ಪ್ರವಾಸಿ ಗ್ರಾಮವು ಕಾಡಿನ ಮಧ್ಯದಲ್ಲಿರುವ ಉಕ್ಕಿ ಹರಿಯುವ ಫೇಕ್ ಜಲಪಾತ ಸಹ ಪ್ರವಾಸಿಗರನ್ನ ಕೈಬೀಸಿ ಕರೆಯೋದಂತೂ ಸುಳ್ಳಲ್ಲ. ಈ ಜಲಪಾತವನ್ನ ನೋಡೋದಕ್ಕೆ ಕಾಡು ಹಾದಿಯಲ್ಲಿ ಸ್ವಲ್ಪ ದೂರ ಸಾಗಬೇಕಾಗತ್ತೆ. ಆದ್ರೆ ಜಲಪಾತ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇನ್ನು ನಾಗಾಲ್ಯಾಂಡ್ ಹೆಚ್ಚು ಮಳೆ ಮತ್ತೆ ತೇವಾಂಶದಿಂದ ಕೂಡಿರುತ್ತೆ. ಮಳೆಗಾಲದ ಸಮಯದಲ್ಲಿ ಭೂಕುಸಿತ ಮತ್ತೆ ರಸ್ತೆ ತಡೆ ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಇನ್ನು ಬೇಸಿಗೆಯಲ್ಲಿ ಭಾರತದ ಉಳಿದ ಭಾಗಗಳಿಗಿಂತ ಕೂಡ ನಾಗಾಲ್ಯಾಂಡ್ ತಂಪಾಗಿರುತ್ತೆ. ಚಳಿಗಾಲದಲ್ಲಿ ತಾಪಮಾನ ಆಹ್ಲಾದಕರವಾಗಿದ್ದು ಈ ಸಮಯದಲ್ಲಿ ಪ್ರವಾಸ ಮಾಡುವುದು ಒಳ್ಳೆಯದು ಅಂತಾನೆ ಹೇಳಬಹುದು. ಇನ್ನು ನಾಗಾಲ್ಯಾಂಡ್ಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅಂತ ನೋಡೋದಾದರೆ, ನಾಗಾಲ್ಯಾಂಡ್ ಬೆಂಗಳೂರಿನಿಂದ 3,418.4 ಕಿಲೋಮೀಟರ್ ದೂರದಲ್ಲಿದ್ದು NH 44 ಮೂಲಕವಾದರೆ 71 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ರೋಡಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ನಾಗಾಲ್ಯಾಂಡ್ ತಲುಪೋದಕ್ಕೆ ಒಟ್ಟು 3 ಮಾರ್ಗಗಳಿದೆ. ಈ ಮೂಲಕ ಹೋದರೆ ಬೇಗ ತಲುಪಬಹುದು. ಇನ್ನು ವಿಮಾನದಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ದಿಮಾಪುರಕ್ಕೆ ವಿಮಾನದಲ್ಲಿ ಹೋದ್ರೆ 7 ಗಂಟೆ 24 ನಿಮಿಷದ ಸಮಯ ತೆಗೆದುಕೊಳ್ಳುತ್ತೆ. ಹಾಗೆ ರೈಲ್ ಮೂಲಕ ಹೋಗ್ತೀರಾ ಅಂದ್ರೆ ಬೆಂಗಳೂರಿನಿಂದ ದಿಮಾಪುರಕ್ಕೆ ರೈಲ್ನ ಮೂಲಕ ಹೋಗಬಹುದು. ರೈಲ್ನಲ್ಲಿ ಹೊರಟ್ರೆ ಸುಮಾರು 2 ದಿನಗಳು 10 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಇಂಫಾಲ್ಗೆ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿ ನಂತರ ಕೊಹಿಮಾಕ್ಕೆ ಟ್ಯಾಕ್ಸಿ ತೆಗೆದುಕೊಂಡು ಅತ್ಯಂತ ವೇಗದ ಆಯ್ಕೆಯನ್ನು ನೀವು ಮಾಡಿಕೊಳ್ಬಹುದು. ಇದು ಒಟ್ಟಾರೆ 7 ಗಂಟೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ನಾಗಾಲ್ಯಾಂಡ್ ಬಗ್ಗೆ, ನಾಗಾಲ್ಯಾಂಡ್ ನಲ್ಲಿರುವಂತಹ ಪ್ರವಾಸಿ ತಾಣಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9602769680962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಇದ್ರೆ ಅಥವಾ ಯಾವುದು ವಿಶೇಷವಾಗಿರೋ ಸ್ಥಳದ ಬಗ್ಗೆ ನೀವು ತಿಳಿಸ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9686 0906 9 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ

ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲ್ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
4: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
3: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
4: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
5: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸ್ತನದ ಕ್ಯಾನ್ಸರ್ನ ಕುರಿತಾದ ಒಂದು ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಸಂತೋಷ, ನಮ್ಮ ಭವಿಷ್ಯ ಇವೆಲ್ಲವೂ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಅದರಲ್ಲೂ ಕೂಡ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತನಾಡುವುದು ಅತ್ಯಂತ ಮುಖ್ಯವಾಗಿದೆ. ಹಾಗೆ ಇವತ್ತಿಗೂ ಕೂಡ ನಾವು ಕೆಲವು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಹಿಂಜರಿತೀವಿ. ಅಂತಹ ಒಂದು ಪ್ರಮುಖ ವಿಷಯವೇ ಸ್ತನದ ಕ್ಯಾನ್ಸರ್. ಎಲ್ಲವೊಂದು ಕಡೆ ಮಹಿಳೆಯರು ತಮ್ಮ ಮನೆಯವರ ಬಗ್ಗೆ, ತಮ್ಮ ಗಂಡ, ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ತಮ್ಮ ಬಗ್ಗೆ ತಾವು ಕಾಳಜಿಯನ್ನ ವಹಿಸೋದನ್ನೇ ಮರೆತು ಬಿಡ್ತಾರೆ ಅಂತಾನೆ ಹೇಳಬಹುದು. ಮಹಿಳೆಯರು ತಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಎಲ್ಲೋ ಒಂದು ಕಡೆ ಗಮನ ವಹಿಸೋದಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಬ್ರೆಸ್ಟ್ ನಲ್ಲಿ ಒಂದು ಗಂಟು ಕಾಣಿಸ್ಕೊಳ್ಳುತ್ತೆ. ಆ ಗಂಟಿನ ಬಗ್ಗೆ ಹೆಣ್ಣು ಮಕ್ಕಳು ಗಮನ ವಹಿಸ್ತಾ ಇರುವುದಿಲ್ಲ, ತಮ್ಮ ದೇಹದಲ್ಲಾದ ಬದಲಾವಣೆಗಳ ಬಗ್ಗೆ ಗಮನವನ್ನ ಕೊಡ್ತಾ ಇರುವುದಿಲ್ಲ. ಹಾಗೆ ಎಷ್ಟೋ ಜನರಲ್ಲಿ ಕ್ಯಾನ್ಸರ್ ಅಂತಿದ್ದಾಗೆ ಇದು ನಮಗ್ ಬರೋದಿಲ್ಲ ಅಂತ ಅವ್ರಿಗೆ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬಹುದು. ಹಾಗೆ ಎಷ್ಟೋ ಜನರಲ್ಲಿ ಸ್ತನದ ಕ್ಯಾನ್ಸರ್ ಬಗ್ಗೆ ಅಷ್ಟಾಗಿ ಅರಿವು ಕೂಡ ಇಲ್ಲ. ಹಾಗಿದ್ರೆ ಸ್ತನದ ಕ್ಯಾನ್ಸರ್ ಬಂದ್ರೆ ಅದರ ಲಕ್ಷಣಗಳು ಹೇಗಿರುತ್ತೆ, ಸ್ತನದ ಕ್ಯಾನ್ಸರ್ ಬಂದಂತಹ ವ್ಯಕ್ತಿಯ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಯಾವ್ದ್ಯಾವ್ದು, ಹಾಗೆ ಸ್ತನದ ಕ್ಯಾನ್ಸರ್ ಬಂದಂತಹ ವ್ಯಕ್ತಿಯ ಸ್ತನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸೋದಕ್ಕೆ, ಹಾಗೆ ಒಬ್ಬ ವ್ಯಕ್ತಿಯ ಆಹಾರ ಶೈಲಿ ಹೇಗಿರಬೇಕು, ಈ ಕ್ಯಾನ್ಸರ್ ಬರದಂತೆ ತಡೆಗಟ್ಟೋದಕ್ಕೆ ಅನ್ನುವ ಎಲ್ಲಾ ವಿಷಯವನ್ನ ಮಾತನಾಡೋದಕ್ಕೆ ನಮ್ ಜೊತೆ ಇವತ್ತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆಂಕೋಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಇದ್ದಾರೆ. ಹಾಗಿದ್ರೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಸ್ತನದ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಅಪರ್ಣಾ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.
1: ಮೇಡಮ್, ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗ್ತಾ ಇರುವುದನ್ನ ನೋಡ್ತಾ ಇದೀವಿ. ಸೊ ಹಾಗಿದ್ರೆ ಮೊದಲನೇದಾಗಿ ಮಹಿಳೆಯರು ತಮ್ಮ ಸ್ತನದ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಮೇಡಮ್?
8: ಖಂಡಿತ, ನೀವು ಹೇಳ್ದಾಗೆ ನಮ್ಮ ಭಾರತೀಯ ಮಹಿಳೆಯರಲ್ಲಿ ನಾವು ಕಂಡುಬರುವಂತಹ ಕ್ಯಾನ್ಸರ್ಗಳಲ್ಲಿ ಸ್ತನದ ಕ್ಯಾನ್ಸರ್ ನಂಬರ್ ಒನ್ ಆಗಿದೆ. ಮತ್ತು ಈ ಸ್ತನದ ಬಗ್ಗೆ ಮತ್ತು ಸ್ತನದ ಆರೋಗ್ಯದ ಬಗ್ಗೆ ಮಹಿಳೆಯರು ಎಷ್ಟು ತಿಳ್ಕೊಂಡ್ರೂ ಅದು ಕಡಿಮೆ ಅಂತ ಅನಿಸುತ್ತೆ. ಮತ್ತು ಹಾಗೆಯೇ ಈ ಸ್ತನದ ಬಗ್ಗೆ ಒಂದು ಭಯಕ್ಕಿಂತ ಅವರು ಒಂದು ಜಾಗೃತಿಯನ್ನು ಮೂಡಿಸ್ಕೋಬೇಕು, ಮತ್ತು ಒಂದು ಕಾಳಜಿಯನ್ನು ಅವರು ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತೀನಿ.
1: ಮೇಡಮ್, ಹಾಗೆಯೇ ಈಗ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ, ಸ್ತನದ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದ್ರೆ ಮೊದಲು ಕಾಣಿಸ್ಕೊಳ್ಳೋದೇ ಗಂಟು ಅಂತಾನೆ ಹೇಳಬಹುದು. ಸೊ ಹಾಗಿದ್ರೆ ಈ ಒಂದು ಗಂಟು, ಸ್ತನದಲ್ಲಿ ಏನು ಗಂಟು ಕಾಣಿಸ್ಕೊಳ್ಳುತ್ತೆ, ಅದು ಎಲ್ಲಾ ಗಂಟುಗಳು ಕೂಡ ಸ್ತನದ ಕ್ಯಾನ್ಸರೇ ಆಗಿರುತ್ತಾ, ಅಥವಾ ಸ್ತನದಲ್ಲಿ ಯಾವ ಬದಲಾವಣೆಯಾದಾಗ ವೈದ್ಯರನ್ನ ಭೇಟಿಯಾಗಬೇಕಾಗುತ್ತೆ?
8: ನೀವು ಹೇಳ್ದಾಗೆ ನಾವು ಮಹಿಳೆಯರಲ್ಲಿ ಫಸ್ಟು ಈ ಸ್ತನದ ಕ್ಯಾನ್ಸರ್ ಲಕ್ಷಣ ಅವ್ರಿಗೆ ಹೇಳೋದೆ ಸ್ತನದಲ್ಲಿ ನಿಮಗೆ ಗಂಟು ಕಾಣಿಸ್ಕೊಂಡ್ರೆ ಅದನ್ನ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗಂತ ಆ ಸ್ತನದಲ್ಲಿ ಕಾಣಿಸ್ಕೊಳ್ಳೋಂಥ ಎಲ್ಲ ಗಂಟೂ ಕ್ಯಾನ್ಸರ್ ಗಂಟೆ ಅಂತ ಹೇಳೋಕ್ಕಾಗಲ್ಲ. ಸ್ತನದಲ್ಲಿ ಅನೇಕ ಗಂಟುಗಳು ಕಾಣಿಸ್ಬೋದು, ಅದು ಕ್ಯಾನ್ಸರ್ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕ್ಯಾನ್ಸರೇ ಥರ ನಾನ್ ಕ್ಯಾನ್ಸರ್ ಗಂಟುಗಳು ಇರ್ಬೋದು. ಸೊ ಇದು ಯಾವ ಗಂಟು ಕ್ಯಾನ್ಸರು ಮತ್ತು ಯಾವುದು ಕ್ಯಾನ್ಸರ್ ಅಲ್ಲ ಅನ್ನೋದು ಅವ್ರಿಗೆ ಮಹಿಳೆಯರಿಗೆ ನೋಡಿಕೊಂಡಾಗ ಗೊತ್ತಾಗೋದಿಲ್ಲ. ಸೊ ಕೆಲವ್ರು ಏನನ್ಕೋತಾರೆ, ಇದು ನೋವು ಬಂದರೆ ಅದು ಮೋಸ್ಟ್ಲಿ ಮೋರ್ ಪ್ರಾಬ್ಲಮ್ಯಾಟಿಕ್ ಇರ್ಬೋದು, ಅಂದರೆ ನೋವು ಬಂದಾಗ ನಾವು ತೋರಿಸ್ಕೋಬೇಕು ಅಂತ ಅನ್ಕೋತಾರೆ. ಆದರೆ ಕ್ಯಾನ್ಸರಲ್ಲಿ ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುತ್ತೆ. ಗಂಟಲ್ಲಿ ನೋವೇ ಇರೋದಿಲ್ಲ, ಮತ್ತು ಅದು ಗ್ರ್ಯಾಜುವಲ್ ಆಗಿ ಅದು ಬೆಳ್ಕೋತಾ ಹೋಗುತ್ತೆ, ಮತ್ತು ನೋವು ಉಂಟಾಗೋಕ್ಕೆ ಅನೇಕ ತಿಂಗಳುಗಳೇ ತಗೊಳ್ಳುತ್ತೆ. ಸೊ ಗಂಟಿದೆ ಸ್ತನದಲ್ಲಿ ಆದರೆ ನೋವಿಲ್ಲ ಅಂತ ಅದನ್ನ ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಮತ್ತು ಸ್ತನದಲ್ಲಿ ಗಂಟು ಕಾಣಿಸ್ಕೊಂಡು ಜೊತೆಗೆ ಸ್ತನದ ಚರ್ಮದಲ್ಲಿ ಏನಾರ ಚೇಂಜಸ್ ಆದರೆ, ಅಂದರೆ ಚರ್ಮ ಗಟ್ಟಿಯಾಗೋದು ಅಥವಾ ಕೆಂಪಾಗೋದು ಅಥವಾ ಸ್ತನದ ಚರ್ಮದಲ್ಲಿ ಗುಳಿ ಬೀಳೋದು ಅಥವಾ ನಿಪ್ಪಲ್ಲು ಗುಳಿ ಬೀಳೋದು, ಮತ್ತು ನಿಪ್ಪಲಿಂದ ರಕ್ತಸ್ರಾವ ಆಗೋದು ಅಥವಾ ಕಂಕ್ಳಲ್ಲಿ ಗಂಟು ಕಾಣಿಸ್ಕೊಳ್ಳೋದು. ಸೊ ಸ್ತನದ ಗಂಟು ಜೊತೆಗೆ ಇದೆಲ್ಲ ಪ್ರಾಬ್ಲಮ್ಸು ಸಹ ಇರ್ಬೋದು. ಮತ್ತು ನಮಗೆ ನೀವು ಕೇಳಿರ್ಬೋದು, ಕ್ಯಾನ್ಸರಲ್ಲಿ ನಾವು ಆರಂಭಿಕ ಹಂತಗಳಲ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಪತ್ತೆ ಮಾಡಿದ್ರೆ ನಮಗೆ ಕ್ಯೂರ್ ಆಗುವಂಥ ಚಾನ್ಸಸ್ಸು ಹೈ ಚಾನ್ಸಸ್ ಇರುತ್ತೆ. ಸೊ ನಾವು ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ನ ಪತ್ತೆ ಮಾಡಬೇಕಂದ್ರೆ ಅವರು ಸ್ತನದಲ್ಲಿ ಗಂಟು ಕಾಣಿಸಿದ ತಕ್ಷಣವೇ ಅವರು ತೋರಿಸ್ಕೊಳ್ಳೋದು ಒಳ್ಳೆಯದು. ಹಾಗಂತ ಎಲ್ಲ ಗಂಟುನೂ ಕ್ಯಾನ್ಸರ್ ಅಲ್ಲ, ಅದು ನಾವು ಪರೀಕ್ಷೆಗಳನ್ನ ಮಾಡಿದಾಗಷ್ಟೇ ನಮಗೆ ಗೊತ್ತಾಗುತ್ತೆ.
1: ಒಟ್ಟಿನಲ್ಲಿ ಸ್ತನದಲ್ಲಿ ಯಾವುದೇ ಗಂಟು ಕಾಣಿಸ್ಕೊಂಡ್ರು ವೈದ್ಯರನ್ನ ಭೇಟಿ ಮಾಡೋದು ತುಂಬಾ ಮುಖ್ಯವಾಗುತ್ತೆ ಅಲ್ವಾ ಮ್ಯಾಮ್?
8: ಹೌದು.
1: ಓಕೆ, ಸೊ ಹಾಗೀಗ ಕ್ಯಾನ್ಸರ್ ಅಂತಿದ್ದ ಹಾಗೆ, ಬ್ರೆಸ್ಟ್ ಕ್ಯಾನ್ಸರ್ ಅಂತಿದ್ದ ಹಾಗೆ, ಎಲ್ಲೋ ಒಂದಿದೆ 50-60 ವರ್ಷ ಆದ್ಮೇಲೆ ವಯಸ್ಸಾದ ನಂತರ ಬರುವಂತಹ ಒಂದು ಕಾಯಿಲೆ ಅಂತ ಹೇಳಿ, ಇದು ವಯಸ್ಸಾದ ನಂತರ ಬರುವಂತಹ ಕಾಯಿಲೆ ಅಥವಾ ಕಡಿಮೆ ಏಜ್ ನಲ್ಲೇ ಯುವತಿಯರಲ್ಲೇ ಬರುವಂತಹ ಸಾಧ್ಯತೆ ಇದೆಯಾ?
8: ಖಂಡಿತ, ನೀವು ಹೇಳಿದ್ದು ಬಹಳಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ಸಣ್ಣದ ಕ್ಯಾನ್ಸರ್ ಒಂದೇ ಅಲ್ಲ, ಜನರಲ್ ಆಗಿ ಕ್ಯಾನ್ಸರು ವಯಸ್ಸಾಗ್ತಾ ಆಗ್ತಾ ಬರುವಂತಹ ಕಾಯಿಲೆ ಅದು. ಏನಾಗತ್ತೆ, ನಾವು ಹುಟ್ಟದಾಗಿಂದ 50-60 ಆಗೋ ತನಕ ಬಾಡಿಲಿ ಎಷ್ಟೊಂದೆಲ್ಲ ಡ್ಯಾಮೇಜಸ್ ಆಗಿರುತ್ತೆ. ಸೊ ಆ ಡ್ಯಾಮೇಜಸ್ ಎಲ್ಲ ಏನ್ ಮಾಡತ್ತೆ, ನಮ್ಮ ಆರೋಗ್ಯವಂತ ಕಣ್ಣುಗಳಲ್ಲಿ ಅನೇಕ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡತ್ತೆ. ಇದರಿಂದ ಮುಂದೆ 50-60 ಆದ್ಮೇಲೆ, ಎಸ್ಪೆಷಲಿ ಮೆನೋಪಾಸ್ ಆದ್ಮೇಲೆ ಈ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗತ್ತೆ. ಬಟ್ ಇವಾಗ ಏನಾಗ್ತಾ ಇದೆ, ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ, ನಮ್ಮ ಆಹಾರ ಶೈಲಿ ಬದಲಾಗ್ತಾ ಇದೆ. ಸೊ ಈ ತರ ಎಲ್ಲ ಚೇಂಜಸ್ ಆಗ್ತಾ ಇರೋದ್ರಿಂದ ನಾವು ಸಣ್ಣ ವಯಸ್ಸಲ್ಲೇನೆ 25-30 ವರ್ಷದಲ್ಲೇನೆ ನಾವು ಸಣ್ಣದ ಕ್ಯಾನ್ಸರ್ನ ನೋಡ್ತಾ ಇದ್ದೀವಿ. ಹಾಗೆ ಮತ್ತೆ ಸಣ್ಣದ ಕ್ಯಾನ್ಸರ್ ಒಂದೇ ಅಲ್ಲ, ಅನೇಕ ಈ ಒಬಿಸಿಟಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಓವರ್ ವೆಯ್ಟ್ ಬಾಡಿ, ದೇಹದ ತೂಕ ಜಾಸ್ತಿ ಆಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕ್ ಸಹ ಜಾಸ್ತಿ ಆಗತ್ತೆ. ಸೊ ಈಗ ಏನಾಗ್ತಾ ಇದೆ, ನಮ್ಮ ಇಂಡಿಯಾದಲ್ಲಿ ಈ ವೆಯ್ಟ್ ಜಾಸ್ತಿ, ಓವರ್ ವೆಯ್ಟೇ ಒಂದು ಪ್ಯಾಂಡಮಿಕ್ ಅಂತ ನಾವು ಹೇಳ್ತಾ ಇದೀವಿ. ಅಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಸ್ತನದ ಕ್ಯಾನ್ಸರು ಸಹ ಸಣ್ಣ ವಯಸ್ಸಲ್ಲೇ ನಾವು ನೋಡ್ತಾ ಇದ್ದೀವಿ. ಸೊ ನಮ್ಗೆ ಇನ್ನ ಜಾಸ್ತಿ ಏಜ್ ಆಗಿಲ್ಲ, ನಮ್ಗೆ 30 ಅಷ್ಟೇ, ನಮ್ಗೇನ್ ಕ್ಯಾನ್ಸರ್ ಇರ್ಬೋದಾ ಅಂತ ಕೆಲವ್ರು ಯೋಚನೆ ಮಾಡ್ತಾರೆ. ಸೊ ಕ್ಯಾನ್ಸರ್ಗೆ ಯಾವುದೇ ಒಂದು ಏಜ್ ಡಿಸ್ಕ್ರಿಮಿನೇಷನ್ನೇ ಇರೋದಿಲ್ಲ, ಈವನ್ ಸಣ್ಣ ವಯಸ್ಸಲ್ಲೂ ಸಹ ಕ್ಯಾನ್ಸರ್ ಕಾಣಿಸ್ಕೋಬಹುದು.
1: ಓಕೆ ಅಪರ್ಣಾ ಮೇಡಮ್, ಮಹಿಳೆಯರು ತಮ್ಮ ಸ್ತನದ ಬಗ್ಗೆ ತಿಳ್ಕೊಳ್ಬೇಕಾದಂತಹ ವಿಷಯಗಳು ಯಾವ್ದ್ಯಾವ್ದು, ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಹೇಗಿರುತ್ತೆ, ಹಾಗೆ ಯಾವ ಒಂದು ವಯಸ್ಸಿನಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗಿದ್ರೆ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತೀನಿ. ಹಾಗೆ ಈ ಒಂದು ಸ್ತನದ ಕ್ಯಾನ್ಸರ್ನ ಕುರಿತಾದ ಇನ್ನಷ್ಟು ಮಾಹಿತಿಯನ್ನ ಕೂಡ ನಿಮ್ಮಿಂದ ತಿಳ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸ್ತನದ ಕ್ಯಾನ್ಸರ್ನ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಬೆಳ್ಳಂಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸ್ತನದ ಕ್ಯಾನ್ಸರ್ನ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷವಾದ ಅತಿಥಿ ಕೂಡ ಇದ್ದಾರೆ. ನಮ್ಮ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಇದ್ದಾರೆ. ಹಾಗೆ ಅವರು ತುಂಬಾ ಚೆನ್ನಾಗಿ ಸ್ತನದ ಕ್ಯಾನ್ಸರ್ನ ಕುರಿತಾದ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಸ್ತನದ ಕ್ಯಾನ್ಸರ್ ಬಗ್ಗೆ, ಮಹಿಳೆಯರಲ್ಲಿ ಕಂಡು ಬರುವಂತಹ ಸ್ತನದ ಕ್ಯಾನ್ಸರ್ ಬಗ್ಗೆ, ಇದರ ಒಂದು ಲಕ್ಷಣಗಳು ಹೇಗಿರುತ್ತೆ, ಮಹಿಳೆಯರು ತಮ್ಮ ಸ್ತನದ ಬಗ್ಗೆ ಯಾವ ರೀತಿ ಗಮನವನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೇಡಮ್, ಹಾಗೇನೆ ಒಂದು ಸ್ತನದ ಕ್ಯಾನ್ಸರ್ ಅನ್ನೋದು ಹೆರಿಡಿಟಿಯಿಂದ ಬರುವಂತಹ ಸಾಧ್ಯತೆ ಇದೆಯಾ? ಮನೆಯಲ್ಲಿ ಅಜ್ಜಿಗೋ ಅಮ್ಮನಿಗೋ ಯಾರಿಗಾದ್ರೂ ಸ್ತನದ ಕ್ಯಾನ್ಸರ್ ಇದ್ರೆ ಮಕ್ಕಳಿಗೆ ಬರುವಂತಹ ಸಾಧ್ಯತೆ ಎಷ್ಟಿದೆ ಮೇಡಮ್?
8: ಖಂಡಿತ ಇರತ್ತೆ. ಸೊ ನಾವು ಒಂದು ಮೊದಲನೇ ಕಾರಣ, ನಾವು ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗತ್ತೆ ಅಂತ ಹೇಳಿದ್ವಿ. ಸೆಕೆಂಡ್ ಒನ್ ಏನಂದ್ರೆ, ಅನುವಂಶೀಯವಾಗಿ ಸಹ ಕ್ಯಾನ್ಸರು ಬರ್ಬೋದು. ಸೊ ಹಾಗಂತ ಈಗ ನಮ್ಮ ತಾಯಿಗಿದ್ರೆ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಬಂದೇ ಬರುತ್ತಾ ಅಂತಂದ್ರೆ ಬರ್ದಲೇ ಇರ್ಬೋದು. ಸೊ ನಾವೇನ್ ಹೇಳ್ತೀವಿ, ಒಂದು ತಾಯಿಗೆ 4 ಜನ ಮಕ್ಕಳಿದ್ರೆ 4 ಒಬ್ರಿಗೆ ಆ ಜೀನ್ಸು ಅವ್ರಿಗೆ ಬಂದಿರ್ಬೋದು. ಈ ತರ ಕ್ಯಾನ್ಸರ್ ಕಾರಕ ಜೀನ್ಸು ಎಲ್ಲ ಮಕ್ಳಿಗೂ ಅದು ಬಂದಿಲ್ಲದೆ ಇರ್ಬೋದು. ಮತ್ತೇನಾಗತ್ತೆ, ಈಗ ತಾಯಿಗೆ ಅಥವಾ ಅಜ್ಜಿಗಿದ್ರೆ ಅವ್ರಿಗೆ ಏಜ್ ಆಗ್ತಾ ಆಗ್ತಾ ಬಂದಿರ್ಬೋದು, ಅದು ಅನುವಂಶೀಯ ಅಲ್ದಲ್ಲೇನೂ ಇರಬಹುದು. ಸೊ ಈ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಡ ಹುಟ್ಟಿದವರು ಅಕ್ಕತಂಗಿರಲ್ಲಿರ್ಬೋದು ಅವರ ತಾಯಿಗಿರ್ಬೋದು ಅಜ್ಜಿಗೆ ಈ ಥರ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಸ್ತನದ ಕ್ಯಾನ್ಸರ್ ಇರ್ಬೋದು ಅಥವಾ ಅಂಡಾಶಯದ ಕ್ಯಾನ್ಸರ್ ಇದ್ದರೆ ಮಕ್ಕಳು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಅವ್ರಿಗೆ ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ, ಒಂದು ಸಿಂಪಲ್ ಬ್ಲಡ್ ಟೆಸ್ಟಿಂದ ಇದು ಅನುವಂಶೀಯ ಕ್ಯಾನ್ಸರ ನಮಗೂ ರಿಸ್ಕ್ ಇದೆಯಾ ಅಂತ ನೋಡ್ಬೋದು. ನೋಡಿ, ನೀವು ಕೇಳಿರ್ಬೋದು ಕ್ಯಾನ್ಸರು ಪತ್ತೆ ಆದಾಗಲೇ ಆಲ್ರೆಡಿ ಲಾಸ್ಟ್ ಸ್ಟೇಜಲ್ಲಿತ್ತು, ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿತ್ತು ಅಂತ ನಾವು ಕೇಳ್ತೀವಿ. ಸೊ ಈ ಜೆನೆಟಿಕ್ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ನಾವು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡೋ ಹಾಗೆ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಡು ಒಂದು ಜಾಗ್ರತೆಯಿಂದ ಇರ್ಬೋದು. ಸೊ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರು ಬ್ರೆಸ್ಟ್ ಕ್ಯಾನ್ಸರು ಅಥವಾ ಎನಿ ಕ್ಯಾನ್ಸರ್ ಇದ್ದರೂ ಸಹ ಆ ಮಕ್ಕಳು ತುಂಬ ಹುಷಾರಾಗಿರಬೇಕು.
10: ಓಕೆ, ಹಾಗೆ ಈಗ ತುಂಬ ಜನರಲ್ಲಿ ಏನಿರುತ್ತೆ ಅಂದರೆ ಬ್ರೆಸ್ಟ್ ದೊಡ್ಡ ಇದ್ದವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ, ಇದು ನಿಜಾನಾ ಮೇಡಮ್?
8: ಖಂಡಿತ. ಈ ಸ್ತನದ ಆ ಗಾತ್ರದ ಬಗ್ಗೆ ಆ ಆಕಾರದ ಬಗ್ಗೆ ತುಂಬ ಒಂದು ತಪ್ಪು ಕಲ್ಪನೆಗಳು ಇರುತ್ತೆ. ನೀವು ಕೇಳಿರ್ಬೋದು ಈಗ ಸ್ತನಗಳ ಸೈಜು ಚಿಕ್ಕದಿದ್ದರೆ ಅವ್ರಿಗೆ ಎದೆ ಹಾಲು ಜಾಸ್ತಿ ಬರಲ್ಲ ಅಂತ ಹೇಳ್ಕೊತಾರೆ, ಅದು ಖಂಡಿತ ಸುಳ್ಳು. ಅದು ಹಾಗೇ ಸ್ತನದ ಗಾತ್ರ ಜಾಸ್ತಿ ಇದ್ದವರು ಮಹಿಳೆಯರಿಗೆ ಒಂದು ಇದು ಗಾಬರಿ, ಅಯ್ಯೋ ನಮ್ಗೆ ದೊಡ್ಡದಿದೆಯಲ್ಲ ಬ್ರೆಸ್ಟು, ಇದರಿಂದ ಕ್ಯಾನ್ಸರ್ ರಿಸ್ಕು ಜಾಸ್ತಿನಾ ಅಂತ, ಅದು ಖಂಡಿತ ಅಲ್ಲ. ನೋಡಿ, ಈ ಸ್ತನದ ಕ್ಯಾನ್ಸರ್ ಹುಟ್ಟೋದು ಸ್ತನದಲ್ಲಿ ಈ ಹಾಲು ಉತ್ಪಾದಕ ಗ್ರಂಥಿಗಳಿರುತ್ತೆ. ಈಗ ಸ್ತನಗಳಿರೋದೇ ಮಗುಗೆ ಹಾಲು ಕುಡ್ಸಕ್ಕೆ ಅಂತಲ್ವಾ. ಸೊ ಈ ಸ್ತನದಲ್ಲಿ ಒಳಗಡೆ ಗ್ರಂಥಿಗಳಿರುತ್ತೆ. ಸೊ ಆ ಗ್ಲ್ಯಾಂಡ್ಸ್ ಸುತ್ತ ಫ್ಯಾಟು ಫೈಬರ್ಸು ಆ ಥರ ಸಪೋರ್ಟಿಂಗ್ ಟಿಶ್ಯೂ ಇರುತ್ತೆ. ಓಕೆ, ಸೊ ಈ ಸ್ತನದ ಗ್ರಂಥಿಗಳು ಜಾಸ್ತಿ ಇದ್ದು ಈ ಫ್ಯಾಟ್ ಎಲ್ಲ ಕಡಿಮೆ ಇದ್ರೆ ಅದಕ್ಕೆ ನಾವು ಬ್ರೆಸ್ಟ್ ಡೆನ್ಸ್ ಬ್ರೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಬ್ರೆಸ್ಟ್ ಡೆನ್ಸಿಟಿ ಏನಿದೆ ಅದು ನಮಗೆ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಸಪೋಸ್ ಒಬ್ಬಳು ಮಹಿಳೆಗೆ ಗಾತ್ರ ನೀವು ಹೇಗಾದರೂ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ ಪರವಾಗಿಲ್ಲ, ಅದರಲ್ಲಿ ಒಳಗಡೆ ಗ್ರಂಥಿಗಳು ಜಾಸ್ತಿ ಇದ್ದರೆ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಓಕೆ, ಸೊ ಈ ಬ್ರೆಸ್ಟ್ ಡೆನ್ಸಿಟಿ ನಮ್ಗೆ ಹೇಗೆ ಗೊತ್ತಾಗುತ್ತೆ, ನಾವು ಮುಟ್ಟು ನೋಡ್ಕೊಂಡ್ರೆ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗೋದಿಲ್ಲ. ಸೊ ಈ ಬ್ರೆಸ್ಟ್ ಡೆನ್ಸಿಟಿ ಹೇಗೆ ಗೊತ್ತಾಗತ್ತಂದ್ರೆ ನಾವೊಂದು ಮ್ಯಾಮೋಗ್ರಫಿ ಅಂತ ಸ್ತನದ ಎಕ್ಸ್ರೇ ಮಾಡ್ತೀವಿ, ಆ ಎಕ್ಸ್ರೇಲಿ ನಮಗೆ ಡೆನ್ಸ್ ಬ್ರೆಸ್ಟ್ ಇದ್ರೆ ಗೊತ್ತಾಗತ್ತೆ. ಸೊ ಈ ಥರ ಮ್ಯಾಮೋಗ್ರಫಿಲಿ ಫಸ್ಟ್ ಲೈನೇ ಬರೆದಿರ್ತಾರೆ ಡೆನ್ಸ್ ಬ್ರೆಸ್ಟ್ ಅಂತ. ಈ ಥರ ಡೆನ್ಸ್ ಬ್ರೆಸ್ಟ್ ಇರೋಂಥವ್ರಿಗೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಅವ್ರಿಗೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಸಹ ಹೇಳ್ತೀವಿ, ಮತ್ತೆ ಅವ್ರಿಗೆ ಲೈಫ್ ಸ್ಟೈಲಲ್ಲೂ ಸಹ ಮಾಡಿಫಿಕೇಶನ್ ಹೇಳ್ತೀವಿ.
10: ಓಕೆ, ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋದೆ ಸೆಲ್ಫ್ ಎಕ್ಸಾಮಿನೇಷನ್ ನ ಮಾಡಿಕೊಂಡಾಗ. ಸೊ ಹಾಗಿದ್ರೆ ಸೆಲ್ಫ್ ಎಕ್ಸಾಮಿನೇಷನ್ ನ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಮಹಿಳೆಯರು, ಹಾಗೆ ಸೆಲ್ಫ್ ಎಕ್ಸಾಮಿನೇಷನ್ ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಮೇಡಮ್?
8: ತುಂಬ ಮುಖ್ಯ ಆಗುತ್ತೆ. ಏನಾಗುತ್ತೆ, ಈ ಸ್ತನಗಳು ಅದು ಆಚೆ ಕಡೆ ಇದ್ದರೂ ಸಹ ಮಹಿಳೆಯರು ಅದನ್ನ ಮುಟ್ಟು ನೋಡ್ಕೊಳಕ್ಕಾಗಲಿ ಅಥವಾ ಕನ್ನಡಿಯಲ್ಲಿ ಮುಂದೆ ನಿಂತ್ಕೊಂಡು ಅದು ನೋಡ್ಕೊಳಕ್ಕಾಗಲಿ ಮುಜುಗರ ಪಡ್ತಾರೆ. ಯಾಕಂದರೆ ನಮ್ಮ ಸೊಸೈಟಿಲಿ ನಾವು ಆ ಥರ ಬೆತ್ತಲೆಯಾಗಿ ನಾವು ಯಾರನ್ನು ನೋಡಿರಲ್ಲ. ಒಂದೊಂದ್ಸತಿ ನಮಗೆ ನಮ್ಮನ್ನು ನೋಡ್ಕೊಳ್ಳೋಕ್ಕೇನೆ ಸ್ವಲ್ಪ ಮುಜುಗರ ಆಗುತ್ತೆ. ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಈ ಥರ ಆಗುತ್ತೆ. ಆದರೆ ನಾವು ಸ್ತನಗಳನ್ನ ಮುಟ್ಟಿ ನೋಡ್ಕೊಳ್ಳೋದು ಮತ್ತು ಹೇಗಿದೆ ಸ್ತನದಲ್ಲಿ ಆಕಾರ ಹೇಗಿದೆ, ಏನಾರ ವ್ಯತ್ಯಾಸ ಇದೆಯಾ ಸ್ಕಿನ್ನಲ್ಲಿ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಷ್ಟೊಂದು ಆರ್ಗನ್ಸ್ ಇದೆ ಬಾಡಿ ಒಳಗಡೆ, ಈಗ ದೊಡ್ಡ ಕರುಳಿರ್ಬೋದು ಅಥವಾ ಅಂಡಾಶಯ ಇರ್ಬೋದು ಲಂಗ್ಸ್ ಇರ್ಬೋದು, ನಾವು ಅದು ಮುಟ್ಟಿ ನೋಡ್ಕೊಳ್ಳೋ ಅಂಥದ್ದು ಚಾನ್ಸೇ ಇಲ್ಲ ಅಲ್ವಾ, ಇಂಟರ್ನಲ್ ಆರ್ಗನ್ಸ್ ಆಗಿರುತ್ತೆ. ಬಟ್ ಸ್ತನ ಆಚೆ ಕಡೆ ಇದ್ದರೂ ಸಹ ನಾವು ಅದನ್ನು ನೋಡ್ಕೊಳ್ಳದೆ ಅದ್ರ ಬಗ್ಗೆ ನಮಗೆ ಕಾಳಜಿ ಇಲ್ಲದೆ ಇದ್ದರೆ ಅದು ನಮ್ಮದೇ ಸೆಲ್ಫ್ ನೆಗ್ಲೆಕ್ಟೇ ಆಗ್ಬಿಡುತ್ತೆ. ಸೊ ಈ ಸ್ತನದ ಸ್ವಯಂ ಪರೀಕ್ಷೆ ಏನಿದೆ ಅದು ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬ ಮಹಿಳೆಯೂ ಮಾಡಬೇಕು. ಅದು ಯಾವಾಗ ಮಾಡಬೇಕು, ಹೇಗೆ ಮಾಡ್ಕೋಬೇಕು ಅಂದರೆ ನಿಮಗೆ 5 ನಿಮಿಷ ಸಾಕು ಮಾಡೋಕ್ಕೆ. ನೀವು ತಿಂಗಳಿಗೊಮ್ಮೆ ಇದು ಮಾಡ್ಕೋಬೇಕಾಗತ್ತೆ. ಅದರಲ್ಲಿ 2 ಸ್ಟೆಪ್ ಇರುತ್ತೆ. ಫಸ್ಟ್ ಒನ್ನು ನಾವು ನೋಡೋದು, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, 2 ಸ್ತನಗಳು ಸೇಮ್ ಶೇಪ್ ಹೇಗಿದೆ, ಮತ್ತು ನಿಪ್ಪಲ್ಸ್ ಯಾವ ಕಡೆ ತಿರ್ಕೊಂಡಿದೆ, ಮತ್ತು ಸ್ಕಿನ್ನಲ್ಲಿ ಚರ್ಮದಲ್ಲಿ ಏನಾರೋ ಬದಲಾವಣೆ ಇದೆಯಾ, ಏನಾರೋ ಗುಳಿ ಇದೆಯಾ ಅಂತ ನೋಡ್ಕೊಳ್ಳೋದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನಂದರೆ ನಾವೇ ಮುಟ್ಟಿ ನೋಡ್ಕೊಳ್ಳೋದು. ನಾವು ಸ್ಪರ್ಶಿಸಿ ನೋಡಿದಾಗ ನಮಗೆ ಗಂಟುಗಳೇನಾರೋ ಇದ್ದರೆ ಕಾಣಿಸ್ಕೊಳ್ಳುತ್ತೆ. ಸೊ ಇದೆರಡೂ ನೀವು ಸ್ಟೆಪ್ಪು ಯಾವಾಗ ಫಾಲೋ ಮಾಡಬೇಕಂದ್ರೆ ತಿಂಗಳಿಗೊಮ್ಮೆ ಮಾಡಬೇಕು. ಮುಟ್ಟಾಗತ್ತಲ್ಲ, ಮುಟ್ಟಾಗಿ ಒಂದು ಫಸ್ಟ್ ವೀಕ್ ಇರತ್ತಲ್ಲ ಆವಾಗ ಮಾಡ್ಕೋಬೋದು. ಅಥವಾ ನೀವು ಮೆನೋಪಾಸ್ ಆಗಿದೆ, ನಿಮಗೆ ಮುಟ್ ನಿಂತಿದೆ ಅಂದರೆ ಫಸ್ಟ್ ಡೇ ಆಫ್ ದ ಮಂತ್, ಇವತ್ತು 1ನೇ ತಾರೀಕು, ಇವತ್ತು ಮಾಡ್ಕೊಳ್ಳೋದು. ಈ ಥರ ನಾವು ಪರೀಕ್ಷಿಸಿ ನೋಡ್ಕೊಳ್ತಾ ಇದ್ದಾಗ ನಮಗೆ ಏನಾರ ವ್ಯತ್ಯಾಸ ಇದೆ ಅಥವಾ ಗಡ್ಡೆ ಇದೆ ಅಂತಂದರೆ ನಮ್ಗೆ ಗೊತ್ತಾಗತ್ತೆ. ಅಥವಾ ನಾವು ಯಾವತ್ತೂ ಮುಟ್ಟಿ ನೋಡಿಕೊಂಡೇ ಇಲ್ಲ ಅಂತಂದರೆ ಅದು ನಮ್ಮ ಗಡ್ಡೆ ಪತ್ತೆ ಆಗೋಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಪ್ರತಿಯೊಬ್ಬ ಮಹಿಳೆಯೂ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳೇಬೇಕು. ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ, ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ನಿಮಗೆ ಏನೂ ಅರ್ಥನೇ ಆಗಲ್ಲ, ಇದೇನು ಏನೂ ಗೊತ್ತಾಗೋದೇ ಇಲ್ಲ ಅಂತ ಅನಿಸುತ್ತೆ. ಬಟ್ ತಿಂಗಳು ತಿಂಗಳು ನೀವು ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಓ ಲಾಸ್ಟ್ ಮಂತ್ ಈ ಥರ ಇರಲಿಲ್ಲ, ಈ ಸತಿ ಏನೋ ಚೇಂಜ್ ಇದೆ, ಈ ಥರ ಗಡ್ಡೆ ನನಗೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
1: ಓಕೆ ಮೇಡಮ್, ಹಾಗೇನೆ ಮ್ಯಾಮೋಗ್ರಫಿ ಅಂತ ಅಂದರೆ ಏನು? ಹಾಗೇನೆ ಈ ಒಂದು ಸ್ಕ್ರೀನಿಂಗ್ ಮ್ಯಾಮೋಗ್ರಫಿಯನ್ನು ಮಾಡ್ಕೊಳ್ಳೋದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ? ಇದೇ ಏಜಲ್ಲಿ ಮಾಡ್ಕೋಬೇಕು, ಸ್ಕ್ರೀನಿಂಗ್ ಮ್ಯಾಮೋಗ್ರಫಿಯನ್ನು ಮಾಡಿಸ್ಕೋಬೇಕು ಅಂದರೆ ಇಷ್ಟು ವಯಸ್ಸಾಗಿರಬೇಕು ಅಂತ ಏನಾದರೂ ಇದೆಯಾ ಮ್ಯಾಮ್?
8: ಮ್ಯಾಮೋಗ್ರಫಿ ಅಂದರೆ ನಾವು ಸ್ತನದ ಒಂದು ಎಕ್ಸ್ರೇನ ಮಾಡ್ತೀವಿ. ಈ ಎಕ್ಸ್ರೇ ಮಾಡಿದಾಗ ಏನಾಗುತ್ತೆ, ಈ ಕ್ಯಾನ್ಸರ್ ಏನಾದರೂ ಅರ್ಲಿ ಸ್ಟೇಜಸ್ ಸಣ್ಣದಾಗಿ ಬೆಳೀತಾ ಇದ್ರೆ ಅದು ನಮಗೆ ಪತ್ತೆ ಆಗುತ್ತೆ. ನೋಡಿ, ಕ್ಯಾನ್ಸರ್ ಅನ್ನೋದು 1-2 ದಿವಸದಲ್ಲಿ ಬೆಳೆಯುವಂಥ ಕಾಯಿಲೆ ಅಲ್ಲ, ಇದಕ್ಕೆ ವರ್ಷಾನುಗಟ್ಟಲೆ ತೊಗೊಂಡಿರುತ್ತೆ, ಕೆಲವೊಮ್ಮೆ 10-15 ವರ್ಷನೇ ತೊಗೊಂಡಿರುತ್ತೆ ಅದು ಉಂಟಾಗೋಕ್ಕೆ. ಸೊ ಈ ಥರ ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್ಸ್ ಏನಿರುತ್ತೆ ಅಂಥದ್ದು ನಮಗೆ ಅದು ಗಡ್ಡೆ ಉಂಟಾಗಿ, ಗಡ್ಡೆ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿರುತ್ತೆ. ಸೊ ಈ ಮ್ಯಾಮೋಗ್ರಫಿ ಮಾಡಿಸಿದಾಗ ಏನಾಗುತ್ತೆ, ಅದು ಸಣ್ಣದ್ರಲ್ಲೇ ಒಂದು ಬೀಜ ಅಥವಾ ಮೊಳಕೆ ಥರ ಅದು ಬೆಳೀತಾ ಇರೋವಂಥ ಸ್ಟೇಜಲ್ಲಿ ನಾವು ಸ್ಟೇಜ್ 0 ಅಂತ ಹೇಳ್ತೀವಿ. ಇನ್ನೂ ಅದು ಕ್ಯಾನ್ಸರ್ ಅಷ್ಟು ಶಕ್ತಿ ಬಂದಿರಲ್ಲ ಅದಕ್ಕೆ, ಆ ಥರ ಅರ್ಲಿ ಸ್ಟೇಜಲ್ಲೇ ನಾವು ಪತ್ತೆ ಮಾಡ್ಬೋದು. ಸೊ ಈ ಮ್ಯಾಮೋಗ್ರಫಿನ ನಾವು ಯಾರು ಮಾಡ್ಕೋಬೇಕು ಅಂತಂದರೆ, ಈಗ ನೀವು ಫುಲ್ಲಿ 100% ಹೆಲ್ದಿ ಆಗಿದ್ದೀರಾ, ನಿಮಗೇನು ಪ್ರಾಬ್ಲಮೇ ಇಲ್ಲ, ಆದರೆ ನಿಮಗೆ 40 ಇಯರ್ಸ್ ಕ್ರಾಸ್ ಆಗಿದೆ ಅಂತಂದರೆ 40 ವರ್ಷ ಆಗಿರೋಂಥ ಪ್ರತಿ ಮಹಿಳೆಯೂ ಈ ಮ್ಯಾಮೋಗ್ರಫಿ ಮಾಡಿಸ್ಬೇಕು. ಇದನ್ನ ನೀವು 2 ವರ್ಷಕ್ಕೊಮ್ಮೆ ಮಾಡಿಸ್ಕೋಬೇಕು. ನೋಡಿ, ಕ್ಯಾನ್ಸರ್ ಸಿಂಪ್ಟಮ್ಸ್ ಎಲ್ಲ ಬಂದು ಅದರಿಂದ ನಿಮಗೆ ತೊಂದರೆ ಉಂಟಾಗಿ ನೀವು ಡಾಕ್ಟರ್ ಹತ್ರ ಬಂದು ತೋರಿಸಿ ಕ್ಯಾನ್ಸರ್ ಪತ್ತೆ ಆಗೋಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿರುತ್ತೆ. ಇದೇನೆಂದರೆ ನೋಡಿ, ದೇಶದಲ್ಲಿ ಇಷ್ಟು ಹೆಚ್ಚಾಗ್ತಾ ಇರೋವಾಗ ಕ್ಯಾನ್ಸರ್ಗಳು, ನಾವು ಅದನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಬೇಕಂದ್ರೆ ನಾವು ಆರೋಗ್ಯವಾಗಿದ್ದಾಗಲೇ ಒಂದು ಈ ಸಿಂಪಲ್ ಸ್ತನದ ಎಕ್ಸ್ರೇ, ಇದು ಮ್ಯಾಮೋಗ್ರಫಿ, ಇದರಿಂದ ನಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಪತ್ತೆ ಮಾಡ್ಬೋದು. ಮತ್ತು ಅರ್ಲಿ ಸ್ಟೇಜಲ್ಲಿ ಪತ್ತೆ ಆದರೆ ಕ್ಯೂರ್ ಆಗೋಂಥ ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ.
1: ಓಕೆ ಅಪರ್ಣಾ ಮೇಡಮ್, ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಸ್ತನದ ಕ್ಯಾನ್ಸರ್ ಕುರಿತಾಗಿ, ಹಾಗೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ, ಹಾಗೆ ಮ್ಯಾಮೋಗ್ರಫಿಯನ್ನು ಯಾವ ಒಂದು ಸ್ಟೇಜ್ನಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಸ್ತನದ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ತಿಳ್ಕೊಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸ್ತನದ ಕ್ಯಾನ್ಸರ್ನ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸ್ತನದ ಕ್ಯಾನ್ಸರ್ನ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಇದ್ದಾರೆ. ಹಾಗೆಯೇ ಇವರು ಸ್ತನದ ಕ್ಯಾನ್ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಸ್ತನದ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ಅಪರ್ಣಾ ಮ್ಯಾಮ್, ನೀವಾಗಲೇ ಮ್ಯಾಮೋಗ್ರಫಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರ, ಹಾಗೆ ಮ್ಯಾಮೋಗ್ರಫಿ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟೋ ಜನರಲ್ಲಿ ಮ್ಯಾಮೋಗ್ರಫಿ ಮಾಡಿಸ್ಲಿಕ್ಕೆ ಭಯ ಇದೆ. ಮ್ಯಾಮೋಗ್ರಫಿಯಿಂದ ರೇಡಿಯೇಷನ್ ಬರುತ್ತೆ, ಅದರಿಂದ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಒಂದು ಭಯ ಜನರಲ್ಲಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್?
8: ಖಂಡಿತ. ಈ ಮ್ಯಾಮೋಗ್ರಫಿಲಿ ನಾವು ಯೂಸ್ ಮಾಡುವಂತ ರೇಡಿಯೇಷನ್ ಏನಿದೆ ತುಂಬಾ ಲೋ ಡೋಸ್ ಇದೆ. ಸೊ ಈ ಎಷ್ಟು ರೇಡಿಯೇಷನ್ ನಿಮ್ಗೆ ಎಕ್ಸ್ಪೋಸ್ ಆಗತ್ತೆ ಒಂದು ಮ್ಯಾಮೋಗ್ರಫಿ ಮಾಡಿಸ್ಕೊಂಡ್ರೆ ಅಂದ್ರೆ ನೋಡಿ, ರೇಡಿಯೇಷನ್ನು ಬರೀ ಎಕ್ಸ್ರೇ ಮಷಿನ್ ಅಲ್ಲಿ ಅಷ್ಟೇ ಇರಲ್ಲ, ಈ ಸನ್ಲೈಟ್ ಅಲ್ಲಿ ಸನ್ನಿಂದ ನಮ್ಗೆ ಏನು ಲೈಟ್ ಬರ್ತಾ ಇರುತ್ತಲ್ಲ ಅದರಲ್ಲೇ ನಮಗೆ ರೇಡಿಯೇಷನ್ ಎಕ್ಸ್ಪೋಜರ್ ಇರುತ್ತೆ. ಸೊ ನೀವು ಭೂಮಿ ಮೇಲೆ ಒಂದು ವಾರ ಬದುಕಿದ್ರೆ ನಿಮಗೆ ಎಷ್ಟು ರೇಡಿಯೇಷನ್ ಎಕ್ಸ್ಪೋಜರ್ ಆಗುತ್ತೋ ಅಷ್ಟು ಎಕ್ಸ್ಪೋಜರು ಒಂದು ಮ್ಯಾಮೋಗ್ರಫಿಲ್ ಆಗುತ್ತೆ. ಸೊ ಅದು ತುಂಬ ಫ್ರೀಕ್ವೆಂಟ್ ಆಗಿ ಮಾಡಲ್ಲ, ನಾವು 2 ವರ್ಷಕ್ಕೊಮ್ಮೆ ಮಾಡ್ತೀವಿ. ಮತ್ತೆ ಇದರಿಂದ ಈ ಟೆಸ್ಟ್ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡಿಕೊಂಡು ಅವರ ಮಹಿಳೆ ಜೀವನೇ ಸಹ ಉಳಿಯುತ್ತೆ. ಸೊ ಆ ರೇಡಿಯೇಷನ್ ಎಕ್ಸ್ಪೋಜರು ಜಾಸ್ತಿ ಏನಿಲ್ಲ, ಅದ್ರ ಬಗ್ಗೆ ಮಹಿಳೆಯರು ಹೆದರೋ ಅಂತ ಅಗತ್ಯ ಇಲ್ಲ.
10: ಓಕೆ, ಸೊ ಹಾಗೇನೆ ಈಗ ಒಂದು ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟಲು ಮಹಿಳೆಯರು ತಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಮಾಡ್ಕೊಳ್ಬಹುದು? ಸೊ ನೀವು ಮೊದಲೇ ಹೇಳಿದ್ರಿ, ಮೊದಲೆಲ್ಲ ಏಜ್ ಆದವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇತ್ತು ಅಂತ, ಬಟ್ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ತಾ ಇದೆ. ಸೊ ನಮ್ಮ ಆಹಾರ ಪದ್ಧತಿ ಕೂಡ ಸರಿ ಇಲ್ಲ ಅನ್ನೋದಾಗಿ ನೀವು ಹೇಳ್ತಾ ಇದ್ರಿ. ಹಾಗಿದ್ರೆ ಮಹಿಳೆಯರ ಫುಡ್ ಹ್ಯಾಬಿಟ್ ಯಾವ ರೀತಿ ಇರಬೇಕು ಮ್ಯಾಮ್?
8: ಖಂಡಿತ, ನಮಗೆ ನಾವು ಇಷ್ಟೊಂದು ನೋಡಿ, ಆಂಕಾಲಜಿಸ್ಟ್ ಆಗಿ ನನ್ನ ಪ್ರಾಕ್ಟೀಸ್ ಶುರು ಮಾಡಿದಾಗ ಈಗ 15 ವರ್ಷದ ಹಿಂದೆ ನಾವು ಇಷ್ಟೊಂದು ನೋಡ್ತಾ ಇರಲಿಲ್ಲ ಬ್ರೆಸ್ಟ್ ಕ್ಯಾನ್ಸರು. ಈಗ ನಾವು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ನಮಗೇನೆ ಆಂಕಾಲಜಿಸ್ಟ್ ಆಗಿ ನಾವು ಡೈಲಿ ಕ್ಯಾನ್ಸರ್ ಪೇಷಂಟ್ಸೇ ನೋಡ್ತಾ ಇದ್ರು ನಮಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇಷ್ಟೊಂದು ಜಾಸ್ತಿ ಇದೆಯಲ್ಲ ಕ್ಯಾನ್ಸರ್ ಅಂದ್ಬಿಟ್ಟು. ಸೊ ಈ ಲೈಫ್ ಸ್ಟೈಲು ಚೇಂಜ್ ಆಗ್ತಾ ಇರೋದು 100% ಅದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿದೆ. ಸೊ ಇದರಲ್ಲಿ ನಾನು 2 ಅಂಶಗಳನ್ನ ಮಹಿಳೆಯರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಫುಡ್ಡು, ನೀವು ಹೇಳಿದ್ರಿ ಈಗ ಫುಡ್ಡು ಬಹಳ ಇಂಪಾರ್ಟೆಂಟು. ನೋಡಿ, ಆಹಾರ ನಮಗೆ ಅದು ಒಳ್ಳೆಯದು ಮಾಡ್ಬೋದು ಮತ್ತು ಕೆಟ್ಟದು ಮಾಡ್ಬೋದು ಅಲ್ವಾ. ಸೊ ನಾವು ಆಹಾರದಲ್ಲಿ ನಮ್ಮ ಪ್ಲೇಟು ಹೇಗಿರ್ಬೇಕಂದ್ರೆ, ಒಂದು ಐಡಿಯಲ್ ಪ್ಲೇಟು ಹೇಗಿರ್ಬೇಕಂದ್ರೆ, ಈಗ ನಾವು ಯೂಶಲಿ 3 ಸತಿ ಊಟ ಮಾಡ್ತೀವಲ್ವಾ, ಸೊ ಎವ್ರಿ ಮೀಲಲ್ಲೂ 50% ವೆಜಿಟೇಬಲ್ಸ್. ಓಕೆ, ನಾನು ವೆಜಿಟೇಬಲ್ಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ, ಔಷಧಿಗಳೆಲ್ಲ ಹೊಡಿತಾರಲ್ವಾ, ಅದರಲ್ಲೆಲ್ಲ ಪೆಸ್ಟಿಸೈಡ್ಸ್ ಇರತ್ತಲ್ವಾ ಅಂತ. ಸೊ ತರಕಾರಿಗಳನ್ನ ಹಣ್ಣುಗಳನ್ನ ತೊಳಿಲೇಬೇಕು, ಅಟ್ಲೀಸ್ಟ್ 1/2 ಗಂಟೆ ಉಪ್ಪು ನೀರಲ್ಲಿ ಹಾಕಿಟ್ಬಿಡಿ, ಅದಾದಮೇಲೆ ಪೀಲ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡಿ. ಸೊ ನಮ್ಮ ಪ್ಲೇಟಲ್ಲಿ 50% ತರಕಾರಿಗಳಿರಬೇಕು ಮತ್ತು ಹಣ್ಣುಗಳಿರಬೇಕು. ಇನ್ನು 25% ನಮ್ಮದು ಬ್ರೇಕ್ಫಾಸ್ಟ್ ಮೀಲ್ ಏನಿದೆ, ಉಪ್ಪಿಟ್ಟು, ಚಿತ್ರಾನ್ನ ಏನಿದ್ರು ಅದು ಕಾಲು ಭಾಗ ಇರಬೇಕಷ್ಟೇ. ಇನ್ನು 25% ಪ್ರೋಟೀನ್ಸ್ ಇರಬೇಕು. ಪ್ರೋಟೀನ್ಸ್ ಯಾವ ಥರ ನೀವು ಯೂಸ್ ಮಾಡ್ಬೋದು, ನೀವು ವೆಜಿಟೇರಿಯನ್ ಆಗಿದ್ರೆ ಕಾಳುಗಳಿರ್ಬೋದು, ಬೇಳೆಗಳಿರ್ಬೋದು, ಮೊಸರಿರ್ಬೋದು, ಪನ್ನೀರು ಆ ಥರ, ಅಥವಾ ನೀವು ನಾನ್ ವೆಜಿಟೇರಿಯನ್ ಆದರೆ ನೀವು ಎಗ್ಗು, ಫಿಶು, ಚಿಕನ್ ತೊಗೋಬೋದು. ಮತ್ತು ಈ ರೆಡ್ ಮೀಟ್ ಇದೆಯಲ್ಲ, ಈ ಹೆವಿ ಮೀಟ್ ಇರುತ್ತಲ್ಲ, ಈ ಮಟನ್ನು, ಪೋರ್ಕು, ಲ್ಯಾಂಬು, ಅವೆಲ್ಲ ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಮಾಡುತ್ತೆ. ಸೊ ಅದು ನೀವು ಲಿಮಿಟೆಡ್ ಆಗಿ ತೊಗೊಳ್ಳಿ. ನೋಡಿ, ಆ್ಯಕ್ಚುಲಿ ಪ್ಲೇಟಲ್ಲಿ ಅದಕ್ಕೆ ಜಾಗ ಇರೋದೇ 25%, ಅದರಲ್ಲೂ ಸಹ ರೆಡ್ ಮೀಟ್ನ ಸ್ವಲ್ಪ ಕಮ್ಮಿ ತಗೊಳ್ಳಿ. ರೆಡ್ ಮೀಟಿಂದ ಏನಾಗುತ್ತೆ, ಒಂದು ಅದರಲ್ಲಿ ಈ ಹಾರ್ಮೋನ್ಸು ಎಲ್ಲ ಏನು ಯೂಸ್ ಮಾಡ್ತಾರೆ ಅದು, ಮತ್ತು ಸೆಕೆಂಡ್ಲಿ ಅದೇನು ಮಾಡುತ್ತೆ, ವೆಯ್ಟು ಜಾಸ್ತಿ ಮಾಡುತ್ತೆ. ಈ ನಾನ್ ವೆಜ್ ತುಂಬ ನಾನ್ ವೆಜ್ ತೊಗೊಂಡ್ರೆ ಏನಾಗುತ್ತೆ, ಬಾಡಿ ವೆಯ್ಟು ಜಾಸ್ತಿ ಆಗುತ್ತೆ. ಸೊ ವೆಯ್ಟ್ ಜಾಸ್ತಿ ಆಗೋದ್ರಿಂದ ಈಸ್ಟ್ರೋಜನ್ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಗತ್ತೆ ಬಾಡಿಲಿ, ಅದರಿಂದ ಬ್ರೆಸ್ಟ್ ಕ್ಯಾನ್ಸರು ಸಹ ಜಾಸ್ತಿ ಆಗುತ್ತೆ. ಸೊ ಈ ಅವರು ತಿಂಡಿಗೂ ಅಷ್ಟೇ, ಮಧ್ಯಾಹ್ನ ಬಾಕ್ಸಿಗೂ ಅಷ್ಟೇ, ರಾತ್ರಿನೂ ಅಷ್ಟೇ, ಸೇಮ್ ಫಾರ್ಮುಲಾ ಯೂಸ್ ಮಾಡಿ. 50% ವೆಜಿಟೇಬಲ್ಸು, ಫ್ರೂಟ್ಸು, ಇನ್ನು 25% ಪ್ರೋಟೀನ್ಸು, ಇನ್ನು 25% ನಿಮ್ಮದು ರೈಸು, ಚಪಾತಿ ಏನಿದೆ ಅದು ತೊಗೊಳ್ಳಿ. ಸೊ ಈ ಥರ ಫುಡ್ಡಲ್ಲಿ ನಾವು ಜಾಸ್ತಿ ತರಕಾರಿಗಳು ಮತ್ತು ಹಣ್ಣುಗಳನ್ನ ಇನ್ಕ್ಲೂಡ್ ಮಾಡೋದ್ರಿಂದ ಏನಾಗುತ್ತೆ, ಈ ಕ್ಯಾನ್ಸರ್ ಕಾರಕಗಳನ್ನ ಅದು ಫೈಟ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಫೈಬರ್ಸ್ ಇರುತ್ತೆ, ಅದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ಅದು ವೆಯ್ಟ್ ಜಾಸ್ತಿ ಆಗದ ಹಾಗೇನೂ ಪ್ರೊಟೆಕ್ಷನ್ ಕೊಡುತ್ತೆ. ಈಗ ನೋಡಿ, ನಾವು ಫುಲ್ ಪ್ಲೇಟ್ ಉಪ್ಪಿಟ್ಟೆ ಹಾಕ್ಕೊಂಡ್ರೆ ಎಷ್ಟೊಂದು ನಮಗೆ ಬಾಡಿ ವೆಯ್ಟು ಜಾಸ್ತಿ ಆಗುತ್ತೆ, ಬಟ್ 1/2 ಡೈಲ್ಯೂಟ್ ಆಗಿಬಿಡುತ್ತೆ. ತರಕಾರಿ ಮತ್ತು ಹಣ್ಣಿದ್ರೆ ಸ್ವಲ್ಪ ವೆಯ್ಟು ಸಹ ಕಡಿಮೆ ಆಗುತ್ತೆ. ಮತ್ತು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಎಕ್ಸಸೈಸು. ಎಕ್ಸಸೈಸು ಎಷ್ಟು ಎಕ್ಸಸೈಸ್ ಮಾಡಿದ್ರೂ ಸಾಕಾಗಲ್ಲ, ಅಷ್ಟು ನಾವು ತಿಂತಾ ಇರೋ ಇದಕ್ಕೆ ಕ್ವಾಂಟಿಟಿಗೆ ನಾವು ಎಷ್ಟು ಎಕ್ಸಸೈಸ್ ಮಾಡಿದ್ರು ಸಾಕಾಗಲ್ಲ. ಹಾಗಂತ ಜಿಮ್ ಮೆಂಬರ್ಶಿಪ್ ತಗೋಬೇಕಾ ಅಂತಂದ್ರೆ ಖಂಡಿತ ಅಗತ್ಯ ಇಲ್ಲ. ನಾವು ಜಿಮ್ಮಿಗೆ ಹೋಗುವಂತ ಅಗತ್ಯ ಇಲ್ಲ. ನೀವು ಮನೇಲೇ ಮಾಡಿ, ಎಸ್ಪೆಷಲಿ ಮಹಿಳೆಯರಿಗೆ ಏನಾಗುತ್ತೆ, ಪಾಪ ಅವರು ಅಡುಗೆನೂ ಮಾಡಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು, ಅವರು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು, ಎಷ್ಟೆಲ್ಲ ಕೆಲಸಗಳಿರುತ್ತೆ. ಸೊ ಅವಾಗ ಜಿಮ್ಮಿಗೆ ನಾವು ಓಡಾಡೋದು ಕಷ್ಟ ಆಗೋಗ್ಬಿಡತ್ತೆ. ನೀವು ಮನೇಲೇ ಮಾಡುವಂತ ಸಿಂಪಲ್ ಫ್ಲೋರ್ ಎಕ್ಸಸೈಸಸ್ ಮಾಡಿ, ಅಥವಾ ಯೋಗ, ಸೂರ್ಯ ನಮಸ್ಕಾರ ಈ ಥರ ಮಾಡಿ, ಅಥವಾ ನಿಮಗೆ ಆಯಿತು ಆಚೆ ಹೋಗೋಕ್ಕಾಗತ್ತೆ ಅಂತಂದರೆ ಆವಾಗ ವಾಕು ಆರ್ ಸ್ವಿಮ್ಮಿಂಗು ಸೈಕ್ಲಿಂಗು ಯಾವುದಾದ್ರೂ ಮಾಡ್ಬೋದು. ಸೊ ಈ ಥರ ಡೈಲಿ ಅವರು ಅಟ್ಲೀಸ್ಟ್ 30 ಮಿನಿಟ್ಸು ಎಕ್ಸಸೈಸ್ ಏನಾದರೂ ಮಾಡಲೇಬೇಕು. ಮತ್ತು ಅದ್ರ ಜೊತೆಗೆ ಅವರ ಫುಡ್ಡು ಸಹ ಅಷ್ಟೇ, ಒಂದು ಸಮತೋಲನ ಆಹಾರ ಇರಬೇಕು. ಮತ್ತು ಮೂರನೇದು ನಾನು ಹೇಳಿರಲಿಲ್ಲ ಫಸ್ಟು, ಬಟ್ ನಿದ್ದೆ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಒಂದು 6 to 8 hours ಆಫ್ ಗುಡ್ ಸ್ಲೀಪ್, ಅದು ಸಹ ಏನು ಮಾಡುತ್ತೆ, ನಮ್ಮ ಬಾಡಿಲಿ ಆಗಿರೋ ಡ್ಯಾಮೇಜಸ್ನೆಲ್ಲ ಸ್ವಲ್ಪ ಹೀಲ್ ಮಾಡುತ್ತೆ. ಒಳ್ಳೆ ನಿದ್ದೆ ಮಾಡೋದು ಸಹ ಅವರ ಆರೋಗ್ಯ, ಸ್ತನದ ಆರೋಗ್ಯಕ್ಕೆ ಇಂಪಾರ್ಟೆಂಟು.
1: ಓಕೆ, ಸೊ ಹಾಗೆಯೇ ಕೊನೆಯದಾಗಿ ಮೇಡಮ್, ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇರುವಂತಹ ಮಹಿಳೆಯರಿಗೆ ನೀವು ಒಂದು ಮೆಸೇಜನ್ನು ಕೊಡೋದಾದರೆ ಏನು ಹೇಳ್ತೀರಾ?
8: ಮಹಿಳೆಯರೇ, ನಮಗೆ ಸಣ್ಣ ವಯಸ್ಸಿಂದನೂ ಹೇಳ್ಕೊಡ್ತಾ ಇರ್ತಾರೆ, ಈ ಸ್ತನಗಳನ್ನು ಮುಚ್ಚೋ ಥರ ನೀಟಾಗಿ ಕವರ್ ಮಾಡಿಕೊಂಡು ನೀವು ಹೋಗಬೇಕು ಆಚೆಗೆ ಅಂತ ಹೇಳ್ಕೊಡ್ತಾ ಇರ್ತಾರೆ. ಸ್ತನಗಳನ್ನ ಮುಚ್ಚಿಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಸ್ತನಗಳ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಅದು ಬರೀ ಎದೆ ಹಾಲು ಕುಡಿಸೋವಾಗ ಮಾತ್ರ ಅದ್ರ ಬಗ್ಗೆ ಕಾಳಜಿ ಇರುತ್ತೆ ಮಹಿಳೆಯರಿಗೆ, ಈವನ್ ಅದರ್ವೈಸ್ ಆಲ್ಸೋ ಅದ್ರ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಳಿ. ನಿಮ್ಮ ಪ್ರತಿ ತಿಂಗಳು 5 ನಿಮಿಷ ನಿಮ್ಮ ಸ್ತನದ ಆರೋಗ್ಯಕ್ಕೆ ಅಂತ ಎತ್ತಿಡಿ. ಸ್ತನಗಳನ್ನು ನೋಡ್ಕೊಳ್ಳೋದು ಮತ್ತು ಅದನ್ನ ಸ್ಪರ್ಶಿಸಿ ನೋಡಿಕೊಂಡು ನಿಮ್ಮ ಸ್ತನಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಕಾಳಜಿ ಇರಲಿ.
1: ಓಕೆ, ಧನ್ಯವಾದಗಳು ಮೇಡಮ್. ಮಹಿಳೆಯರು ಸ್ತನದ ಕ್ಯಾನ್ಸರ್ ಬಾರದೆ ಇರೋ ರೀತಿ ಯಾವ ರೀತಿ ಕಾಪಾಡಿಕೊಳ್ಬಹುದು, ಅವರ ಫುಡ್ ಹ್ಯಾಬಿಟ್ ಹೇಗಿರಬೇಕು, ಸೆಲ್ಫ್ ಎಕ್ಸಾಮಿನೇಷನ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅನ್ನೋ ಎಲ್ಲ ವಿಷಯವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್.
8: ಧನ್ಯವಾದಗಳು. ಮತ್ತು ನಾನು ಈ ಸ್ತನದ ಆರೋಗ್ಯದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ಓನ್ ಯುವರ್ ಬ್ರೆಸ್ ಅಂತ, ಅದು ಅಮೆಝಾನಲ್ಲಿ ಇಂಗ್ಲೀಷಲ್ಲಿದೆ. ಮತ್ತು ಅದರದ್ದು ಕನ್ನಡ ಟ್ರಾನ್ಸ್ಲೇಷನ್ನು ಸ್ತನ ಪುರಾಣ ಅಂತ ಬರಿತಾ ಇದ್ದೀನಿ, ಅದು ಸಹ ಸದ್ಯದಲ್ಲೇ ಬರಲಿದೆ.
1: ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಖಂಡಿತವಾಗ್ಲೂ ಆ ಪುಸ್ತಕದಿಂದ ಕೂಡ ತುಂಬ ಜನಕ್ಕೆ ಸಹಕಾರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಸ್ತನದ ಕ್ಯಾನ್ಸರ್ ಬಗ್ಗೆ. ಸೊ ಈ ಪುಸ್ತಕವನ್ನು ಓದಿ ಅವರಿಗೆ ಕೂಡ ಅವರ ಸ್ತನದ ಬಗ್ಗೆ ಗೊತ್ತಾಗಿ ಏನಾದರೂ ಆ ಥರ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅಂತಲೇ ಹೇಳ್ಬೋದಲ್ವಾ?
8: ಹೌದು, ಖಂಡಿತ.
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
8: ಥ್ಯಾಂಕ್ ಯು.
1: ಹಾಗೆ ನೀವು ಕೂಡ ಸಾಧ್ಯವಾದರೆ ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686927960 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಹೆಂಗಮ್ಮ ಮಲ್ಗೆ ಮಾರು,
14: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
13: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
14: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
15: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
16: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
17: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
18: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಸೋಮವಾರದ ಪ್ರಾರಂಭ, ಸೊ ವಾರದ ಮೊದಲನೇ ದಿನ ಅಂತಲೇ ಹೇಳ್ಬೋದು. ಸೊ ರೇಡಿಯೋ ಅಂತಂದಮೇಲೆ ಹಾಡುಗಳು, ಹಾಡುಗಳಂತ ಹೇಳಿದ್ಮೇಲೆ ಹೀರೋ ಹೀರೋಯಿನ್ಗಳು ಇದ್ದೇ ಇರ್ತಾರೆ, ಡ್ಯಾನ್ಸ್ ಸಾಹಿತ್ಯ ಎಲ್ಲವೂ ನೆನಪಾಗುತ್ತೆ ಅಲ್ವಾ? ಆದರೆ ಇವತ್ತು ನಾನು ನಿಮ್ಮ ಜೊತೆ ಮಾತನಾಡ್ತಾ ಇರೋದು ಒಂಥರ ಡಿಫ್ರೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಎಷ್ಟೋ ಸೂಪರ್ ಹಿಟ್ ಹಾಡುಗಳಿವೆ. ಆ ಹಾಡುಗಳಲ್ಲಿ ನಟ ನಟಿಯರ ಜೊತೆಗೆ ಇನ್ನೊಬ್ಬರು ಸ್ಪೆಷಲ್ಲಾಗಿ ಸೈಲೆಂಟಾಗಿ ಇರ್ತಾರೆ, ಯಾರು ಗೊತ್ತಾ? ಅದೇ ಪ್ರಾಪರ್ಟೀಸ್ಗಳು. ಪ್ರಾಪರ್ಟೀಸ್ಗಳು ಅಂತಂದರೆ ಏನೋ ಈ ಹ್ಯಾಟ್ ಯೂಸ್ ಮಾಡ್ತಾರೆ, ಗಿಟಾರ್ ಯೂಸ್ ಮಾಡ್ತಾರೆ, ಈ ರೋಸ್ ಯೂಸ್ ಮಾಡ್ತಾರೆ, ಈ ಪಕ್ಷಿಗಳು ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಬಳಸ್ಕೊಂಡು

0: ಒಂದು ಹಾಡನ್ನ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಅಲ್ಲಿ ಎತ್ತಿದ ಕೈ ಅಂತಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಅವರಂತೂ ಹಾಡು ಅಂದ ತಕ್ಷಣ ಅವರಿಗೆ ಈ ತರ ಪ್ರಾಪರ್ಟೀಸ್ ಇರದೇ ಇಲ್ಲ ಅಂದ್ರೆ ನಿದ್ದೆನೆ ಬರೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವಾಗಲೂ ಚೆನ್ನಾಗಿರೋ ಹಾಡನ್ನೇ ಅವ್ರು ತೆಗಿತಾ ಇರ್ತಾರೆ. ಸೊ ಗಿಟಾರ್ ಆಗಲಿ, ರೋಸ್ ಆಗಲಿ, ಕೋಳಿಗಳಾಗಲಿ ಅಥವಾ ಬಣ್ಣ ಬಣ್ಣದ ಛತ್ರಿಗಳಾಗಲಿ, ಇವನ್ನೆಲ್ಲ ಬಳಸಿ ಹಾಡನ್ನು ತೆಗೆದಿರುವಂತಹ ನಮ್ಮ ಕನ್ನಡ ಹಾಡನ್ನು ನೀವು, ನಿಮ್ಮ ಇಷ್ಟದ ಹಾಡನ್ನು ನೀವು ಇವತ್ತಿನ ಟಾಪಿಕ್ ಏನು, ನಿಮ್ಮ ಇಷ್ಟದ ಹಾಡುಗಳನ್ನು ಹಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಂತ ಹೇಳ್ತಾ, ಎಸ್ ಮಾರ್ನಿಂಗ್ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಲ್ಲಿ ಪ್ರಾಪರ್ಟಿ, ಮ್ಯೂಸಿಕ್ನಲ್ಲಿ ವೆರೈಟಿ. ನಿಮ್ಮ ಒಂದು ಆಯ್ಕೆಯಲ್ಲಿ ಯಾವ ಹಾಡನ್ನ ಹಾಡ್ತೀರಾ ಅಂತ ಕೇಳ್ತಾ, ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಸರ್, ಶುಭೋದಯ ತಮಗೆ.
1: ತಮಗೂ ಕೂಡ ಮೇಡಮ್. ನಾಷ್ಟ ಆಯ್ತಾ ಮೇಡಮ್?
0: ನಾಷ್ಟ ಆಯ್ತು, ನಿಮ್ದು ಆಯ್ತಾ?
1: ಆಯ್ತು ಮೇಡಮ್.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
1: ಗೊತ್ತಾಯ್ತು ಮೇಡಮ್. ಇದು
0: ಪ್ರಾಪರ್ಟೀಸ್ ಯೂಸ್ ಮಾಡಿ
1: ಅಂತದ ಹಾಡು ಹೇಳ್ಬೇಕಲ್ವಾ
0: ಮೇಡಮ್? ಖಂಡಿತ. ರೆಡಿನಾ?
1: ಸರಿ ಮೇಡಮ್, ನಾನು ಆಡ್ತೀನಿ ಮೇಡಮ್. ನಾನು ನನ್ನ ಹೆಂಡತಿದೆ ಒಂದು ಗೀತೆ ತಗೊಂಡಿದ್ದೀನಿ ಮೇಡಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು.
0: ಓಕೆ.
1: ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾ.

0: ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಏಳೆವೋ ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಎಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಎಣ್ಣೆ ಸಂಗೀತವೆಂದು ಹಾಡು. ಅರೆ ಶಬಪ್ಪ ಪಾರಿಬಪ್ಪ ಪ ಶಬಪ್ಪ ಪಾರಿಬಪ್ಪ ಜಾಲಿ ಮಾಡು ಲೈಫಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಏಳೆವೋ ಚೆಲುವೆ ಚೆಲುವಿನ ಹೂವೆ.
1: ಓಕೆ ಸೂಪರ್, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ ಎಸ್, ಸುಬ್ರಹ್ಮಣ್ಯವರು ಬೆಂಗಳೂರಿನಿಂದ ಕರೆ ಮಾಡಿ ನಾನು ನನ್ನ ಹೆಂಡತಿ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದ್ದಾಯಿತು. ಸೂಪರ್ ಆಗಿ ಹಾಡಿದ್ರು ರೋಸಸ್ಸು, ಸೂಪರ್ ಆಗಿರುವಂತಹ ಹಾಡು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಪ್ರೇಮ ಮೇಡಮ್.
1: ಓಕೆ ಪ್ರೇಮ ಅವರೇ, ಆಯ್ತಾ ನಾಷ್ಟ?
2: ಆಯ್ತು ಮೇಡಮ್, ರೊಟ್ಟಿ ಬಾಳೆಕಾಯಿ ಪಲ್ಯ ಮೇಡಮ್.
1: ಓ ಸೂಪರ್, ಬಾಳೆಕಾಯಿ ಪಲ್ಯ?
2: ಹೌದು ಮೇಡಮ್, ಬಾಳೆಕಾಯಿ ಪಲ್ಯ.
1: ಹಾ ಓಕೆ,
2: ಕಡಲೆಕಾಳು ಬಾಳೆಕಾಯಿ ಪಲ್ಯ ಮಾಡಿ.
1: ಸೂಪರ್ ಸೂಪರ್. ಓಕೆ, ಏ ತಿನ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಪ್ರೇಮ ಅವರೇ.
2: ಗೊತ್ತಾಯ್ತು ಮೇಡಮ್, ನಾನೊಂದು ಅದು ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿಪ.
2: ಕಾರ್ ಕಾರ್ ಕಾರ್ ಕಾರ್ ಎಲ್ಲೋಡಿ ಕಾರ್, ಕಾರ್ ಕಾರ್ ಕಾರ್ ಕಾರ್ ಎಲ್ಲೋಡಿ ಕಾರ್, ಸೊಂಟಕ್ ಬೆಲ್ಟ್ ಕಟ್ಟಿಕೊಂಡು ಫ್ರೀವೇ ನಲ್ಲಿ ಹಾರಿಕೊಂಡು ಎಕ್ಸಿಟ್ ನಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಟ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬಂದ್ರು ಹತ್ಕೊಂಡ್ ಹೋಯ್ತಾರೋ. ಸಿಕ್ಕಲ್ಲೆಲ್ಲ ಸೇವಿಂಗ್ ಮಾಡಿ ಟ್ರಾಫಿಕ್ ಅಲ್ಲೇ ಮೇಕಪ್ ಮಾಡಿ ವಾಕಿಂಗ್ ಲೈಟ್ ಅಲ್ಲಿ ಪ್ರೀತಿ ಮಾಡ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ ಅಲ್ಲಿ ಜಾಗ ಸಾಕಾಗಲ್ಲ, ಟಾಪ್ ಅಲ್ಲಿ ಕೂತ್ಕೊಂಡ್ ಬೇಡಿ ಸೇತಾರೋ. ಕಾರ್ ಕಾರ್ ಕಾರ್ ಕಾರ್ ಎಲ್ಲೋಡಿ ಕಾರ್, ಕಾರ್ ಕಾರ್ ಕಾರ್ ಕಾರ್ ಎಲ್ಲೋಡಿ ಕಾರ್.
0: ಇಷ್ಟ ಆಗಿದೆ ಮೇಡಮ್.
1: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
1: ಓಕೆ ಎಸ್, ನಮ್ಮ ಪ್ರೇಮ ಅವರು ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ ಕಾರ್ ಕಾರ್ ಅಂತ ಸಖತ್ ಈ ಹಾಡು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಅವರೇ, ಆಯ್ತಾ ತಿಂಡಿ?
3: ಇಲ್ಲ ಮೇಡಮ್, ಆಗಿಲ್ಲ. ನಿಮ್ದು?

0: ನಮ್ದಾಯ್ತು ಪಲಾವ್. ಓಕೆ ಮಹೇಶ್ವರಿ, ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
1: ಶಿಶು ಕುಮಾರ್ ಗಂಧರ್ವ ಫಿಲಂ ಇಂದ ಹೇಳ್ಬಿಡ್ತೀನಿ ಮೇಡಮ್.
0: ಓಕೆ ಓಕೆ. ಅದ್ರೊಳಗೆ
1: ಗಿಟಾರ್ ಇಡ್ಕೊಂಡು ನಾಳೆ ಹೇಳ್ತಾರಲ್ಲ.
0: ಓಕೆ.
1: ಎತ್ತನದ ಮಾಮರವೋ ಎತ್ತನದ ಕೋಗಿಲೆಯೋ ಹಾಡಾಗಲು, ಎತ್ತನದ ನೋವುಗಳು ಎತ್ತನದ ಶತ್ರುಗಳು ಕತೆ ಕೇಳಲು, ಎತ್ತನದ ಮಾಮರವೋ ಎತ್ತನದ ಕೋಗಿಲೆಯೋ ಹಾಡಾಗಲು, ಎತ್ತನದ ಕುಸುಮಗಳ ಎತ್ತನದ ದುಂಬಿಗಳ ಜೇನಾಗಲು, ಎತ್ತನದ ಕನ್ನಡವೋ ಎತ್ತನದ ಕಸ್ತೂರಿಯೋ ಇಂಪಾಗಲು, ಲಲಲಲ್ಲಲ್ಲಲ್ಲಲ್ಲ ಎತ್ತನದ ಹುಣ್ಣಿಮೆಯೋ ಎತ್ತನದ ನೈದಿಲೆಯೋ ಮೈ ಬಿರಿಯಲು, ಎತ್ತಣದ ಗಿರಿನವಿಲೋ ಎತ್ತಣದ ಕಾರ್ಮುಗಿಲೋ ಮೈ ದೋರಲು. ಈ ಸಂಬಳ.
0: ಓಕೆ ಸೂಪರ್, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಎಸ್, ಮಹೇಶ್ ಅವರು ಗಂಧರ್ವ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು, ಗಿಟಾರಿನ ಹಾಡನ್ನಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ ಶುಭೋದಯ ಉಮಾ ಮೇಡಮ್, ಆಯ್ತಾ ತಿಂಡಿ?
2: ಇಲ್ಲಪ್ಪ, ಇನ್ನು ಬಿಬಿ ಬಾತ್.
0: ಓ, ಬಿಬಿ ಬಾತ್. ಓಕೆ ಎಸ್, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇದನ್ನ ಗಿಟಾರ್ ಹಿಡ್ಕೊಂಡು ಹಾಡಿರೋದು ವಿಷ್ಣುವರ್ಧನ್, ಇವರು ರಾಕೇಶ್ ಅವ್ರದ್ದು.
0: ಓಕೆ, ಹಾಡಿ ಹಾಡಿ.

ಒಂದಾಗುತ್ತಾ ನಕ್ಕು ನಲಿಯಬೇಕು. ಹಾಡುತ್ತಾ ಕುಣಿದಾಡುತ್ತಾ ಮೈ ಮರೆಯಬೇಕು. ನಕ್ಕು ನಲಿಯಬೇಕು ಮೈ ಮರೆಯಬೇಕು. ಚೆಲ್ಲಾಟವ

ಬೆಳಗು ರಸಮಯ ನಿಮಿಷದ ಆನಂದಮೈ ತುಂಬಿದೆ ಮರೆಯದ ಅನುಭವ ನಮಗೆ ಕಾದಿದೆ

0: ಧನ್ಯವಾದ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಉಮಾ ಮೇಡಮ್.
0: ಥ್ಯಾಂಕ್ ಯು ಅಮ್ಮ.
1: ಓಕೆ, ಎಸ್ ತುಂಬ ಸಖತ್ತಾಗಿ ಹಾಡ್ತಾ ಇದ್ರು ನಮ್ಮ ಉಮಾ ಮೇಡಮ್ ಅವರು. ಕಳ್ಳ ಕುಳ್ಳ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾ ಇತ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇವರಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪರೇ, ಆರಾಮಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್ ಅವರೇ. ನೀವ್ ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ತಿಂಡಿ ಆಯ್ತು, ಪಲಾವ್.
2: ಹೌದಾ?
1: ನಿಮ್ಮನೇಲಿ?
2: ಅಯ್ಯೋ ಅದೇ ಕಣ್ರಿ, ಪಲಾವೇ ಮಾಡಿದಾರ, ಅದನ್ನೇ ತಿನ್ಕಂತಾನೆ ಕರೆ ಮಾಡಿದೆ.
1: ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
2: ನೋ ಮೇಡಮ್ ಅವರೇ, ಸೈಕಲ್, ಬೈಕ್, ಕಾರು, ವಿಮಾನ,
1: ಈ ತರ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ತೆಗ್ದಿದ್ದಾರೆ ನಮ್ಮ ಏನು ಹಾಡಲ್ಲಿ, ಕನ್ನಡ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲ ಎಲ್ಲದ್ರಲ್ಲೂ ಸಾಮಾನ್ಯವಾಗಿ.
2: ಹೌದು, ನಾನು ಸೈಕಲ್ ನಾಗ ಆಡೋದು ಹೇಳ್ತೇನೆ ಮೇಡಮ್.
1: ಹಾಡಿ ಹಾಡಿ ಹಾಡಿ.
2: ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಮಹಿಳೆಯರಿಗಾಗಿ ಉತ್ತಮ ಮಾಹಿತಿ ನೀಡಿದಂತ ಅಪರ್ಣ ಮೇಡಮ್ ಅವರಿಗೆ ನನ್ನ ಮತ್ತು ನಮ್ಮ ಎಲ್ಲ ಕೇಳುಗರ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಅವ್ರಿಗೆ ತಿಳಿಸ್ತೇವೆ. ಓಕೆ.
2: ಆಟವೇನು ನೋಟವೇನು ನನಗೆ ಹೇಳಿದ ಮಾತೇನು, ಮನದಲ್ಲೇನಿದೆ ಅದನ್ನು ಹೇಳದೆ ಏತಕ್ಕೆ ಕಾಡುವೆ. ನನ್ನ ಆಸೆ ಕಣ್ಣ ಬಾಸೆ ತಿಳಿಯಲಾಗದ ಒಗಟೇನು, ಏಕೆ ಸುಮ್ಮನೆ ಸುಳ್ಳು ಹೇಳುವೆ ನಿನ್ನೆ ನಾ ಬಲ್ಲೆನು. ಧನ್ಯವಾದಗಳು ಮೇಡಮ್ ಅವರೇ.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಸರ್.
2: ಧನ್ಯವಾದಗಳು ಮೇಡಮ್.
1: ಓಕೆ, ಚಿಕ್ಕಪ್ಪರು ವಸಂತ ಗೀತಾ ಚಿತ್ರದಲ್ಲಿ ನಮ್ಮ ರಾಜ್ಕುಮಾರ್ ಅವರು ಸೈಕಲ್ನಲ್ಲಿ ಆಡಿಸ್ತಾ ಅಂದರೆ ಸೈಕಲಲ್ಲಿ ತುಳ್ಕೊಂತ ಈ ಹಾಡನ್ನು ಹಾಡಿದುಂಟು ಅಂತಲೇ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಗಿದ್ದೀರಾ?
1: ಯಾರು ಅಂತ ಗೊತ್ತಿದೆ ಮೇಡಮ್?
0: ಬೈಬೇಡಿ ಪ್ಲೀಸ್. ರಾಮಚಂದ್ರ ಅವರು. ಸೂಪರ್. ಓಕೆ ರಾಮಚಂದ್ರ ಅವರೇ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್. ನಿಮ್ದು?
0: ನಮ್ದು ಆಯ್ತು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
1: ಇಲ್ಲ ಮೇಡಮ್.
0: ಇವತ್ತು ಪ್ರಾಪರ್ಟೀಸ್ ಅಂದ್ರೆ, ಇವಾಗ ಹಾಡಲ್ಲಿ ಈ ಟೋಪಿ ಆಗ್ಲಿ, ಸೈಕಲ್ ಆಗ್ಲಿ, ಈಗ ಕೂಲಿಂಗ್ ಗ್ಲಾಸ್ ಆಗ್ಲಿ, ಮೈಕ್ ಆಗ್ಲಿ, ಈ ತರ ಎಲ್ಲ ಪ್ರಾಪರ್ಟೀಸ್ ಇಟ್ಕೊಂಡು ಹಾಡ್ ತೆಗಿತಾರೆ. ಅದ್ರಲ್ಲೂ ನೀವು ನಮ್ಮ ರವಿಚಂದ್ರನ್ ಅವ್ರದ್ದು ಹಾಡುಗಳೆಲ್ಲ ನೋಡ್ಬೋದು ನೀವು. ಅದ್ರಲ್ಲಿ ಒಂದಿಷ್ಟು ವಸ್ತುಗಳನ್ನ ಇಟ್ಕೊಂಡು ಹಾಡನ್ನ ಮಾಡಿರ್ತಾರೆ. ಎತ್ತಿನ ಬಂಡಿ ಅಂತೆ, ಈ ತರ ಸ್ಕೂಟರ್ ಬೈಕ್ ಅಂತೆ, ಈ ತರ ಎಲ್ಲ ಇರುತ್ತೆ. ಆತರ ಇರುವಂತಹ ಹಾಡನ್ನ ಹಾಡಿ.
1: ಹಾಡಿ. ಮುತ್ತಿನ ಚೆಂಡು ಚೆಂಡು ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು ಈ ಮಂಡ್ಯದ ಕಂಡಿನ ಮುತ್ತಿನ ಚೆಂಡು ಮಂಡ್ಯದ ಕಂಡು ಕಂಡು ಕಂಡು ಮುತ್ತಿನ ಚೆಂಡು ಚೆಂಡು ಚೆಂಡು.
0: ಹಲೋ. ಸೂಪರ್
1: ಮೇಡಮ್. ಹಲೋ. ಫಂಕ್ಷನ್ ಬೈಕಿದ್ದೀನಿ ದಾಸನೂರು ಅಂತ.
0: ಓಕೆ. ಧನ್ಯವಾದಗಳು. ಬಿಳಿಗೆರೆಯಿಂದ. ಎಸ್, ನೆನ್ಪಿಟ್ಕೊಂತೀನಿ ಇವಾಗ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಓಕೆ, ಬಿಳಿಗೆರೆಯಿಂದ ನಮ್ಮ ರಾಮಚಂದ್ರ ಅವರು ಕರೆ ಮಾಡಿ ಮಂಡ್ಯದ ಗಂಡು ಸೈಕಲ್, ನಮ್ಮ ಅಂಬರೀಶ್ ಸರ್ ಅವರು ಸೈಕಲ್ ತುಳ್ಕೊಳ್ತಾ ಇಡೀ ಮಂಡ್ಯವನ್ನು ಸುತ್ಕೊಳ್ತಾ ಈ ಹಾಡನ್ನು ಹಾಡಿದರೆ, ಅದ್ಭುತವಾಗಿ ಹಾಡಿದರೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಅರೆ, ಕರೆ ಕಟ್ಟಾಯ್ತು. ಓಕೆ, ನೀವು ಕೂಡ ಕರೆ ಮಾಡ್ಬೋದು ಸ್ನೇಹಿತರೆ, ಕರೆ ಮಾಡಿ ಈ ಒಂದು ಕಾನ್ಸೆಪ್ಟಿಗೆ ಹಾಡ್ಬೋದು. ಕರೆ ಮಾಡಬೇಕಾದ್ರೆ ನಂಬರ್ 9686090926279. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ.
2: ಹಲೋ.
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್. ಆಯ್ತಾ ತಿಂಡಿ? ಇಡ್ಲಿ. ಓಕೆ. ಎಸ್, ಈಗ ಇವತ್ತಿನ ಕಾನ್ಸೆಪ್ಟ್ ರೆಡಿನಾ? ಇವತ್ತಿ ಕಾನ್ಸೆಪ್ಟಿಗೆ ಹಾಡಿ.
2: ಸೌಂದರ್ಯ ಇದು ಮಂಗಳ ಭಾಗದಿಂದ.
0: ಓಕೆ.
2: ವಸಂತ್ ಕುಮಾರ್ ಪಟೇಲ್ ಗಿಟಾರ್ ಇಟ್ಕೊಂಡಿರೋದು.
0: ಓಕೆ.
2: ಸೌಂದರ್ಯ ತುಂಬಿದೆ, ಸಂತೋಷ ತಂದಿದೆ, ಎಂದೆಂದು ಕಾಣದ ಶೋಭಾ ನಕ್ಕರೆ ಹಲೋ ಸಕ್ಕರೆ ತೆಲುವೆಲ್ಲ ಕಲೆಯಾಗಿ ಬಂದರೆ ಕುಡಿನೋಟ ಕಲೆಯಾಗಿ ಕುಂದರೆ ಸೋತಿತು ಮನ ಎತ್ತಿತು ಯೋವನ ವಾಟ್ ಶಾಲ್ ಐ ಕಾಲ್ ಯು ಮೀ ಚಂದ್ರಮೋಹನ್ ಸೌಂದರ್ಯ ತುಂಬಿದೆ ಸಂತೋಷ ತಂದಿದೆ ಎಂದೆಂದು ಕಾಣದ ಚಂದಿರ ಶೀತಲ ನೋಟಿದೆ ಚಂಚಲ. ಓಕೆ,
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೂಪರ್ ಆಗಿ ಹಾಡಿದ್ರು ನಮ್ಮ ಮೀನಾ ಮೇಡಮ್ ಅವರು. ಹೇಗೆ ಅಂತಂದರೆ, ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ಗಿಟಾರ್ ಇಟ್ಕೊಂಡು ಹಾಡ್ತಾ ಇರುವಂತಹ ಹಾಡನ್ನ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ. ನಮಸ್ತೆ. ನಮಸ್ ಅವರೇ.
3: ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ಆರಾಮದಿರಿ?
0: ಆರಾಮಿದ್ದೀವಿ. ನೀವು?
3: ನಾವು ಎಲ್ಲ ಆರಾಮ ರೀ ಮೇಡಮ್. ಸೂಪರ್ ವಾಗಿ ಕಾರ್ಯಕ್ರಮ ಮುಡಿ ಬರಗತ್ತೀರಿ ಮೇಡಮ್. ವೆಹಿಕಲ್ಗಳು ಎಲ್ಲ ಯಾಕಪ್ಪ ಅಂತಂದ್ರೆ ಕಾರ್ಯಕ್ರಮ ಚಲೋ ಮುಡಿ ಬರಗತ್ತೀರಿ.
0: ಓಕೆ,
3: ಕೇಳಕತ್ತೀನಿ ರೀ ಮೇಡಮ್. ಏನ್ ನಾಷ್ಟಾ ಮಾಡಿ ಬಂದ್ರಿ?
0: ಪಲಾವ್.
3: ಪಲಾವ್ ಆಯ್ತ್ರಿ ನಿಮ್ದು? ನಮ್ದು ಇವತ್ ಚಪಾತಿ ರೀ ಮೇಡಮ್. ಚಪಾತಿ ಬೆಂಡಿಕಾಯಿ ಪಲ್ಯ ರೀ.
0: ಸೂಪರ್ ಸೂಪರ್. ಓಕೆ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ನಾವೊಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಒಂದ್ ಎರಡು ಲೈನ್ ಹಾಡ್ತೀನಿ ನೋಡ್ರಿ ಮೇಡಮ್. ಯಾವ್ದಪ್ಪ ಅಂದ್ರೆ, ನಾನಿನ್ನ ಮರೆಯಲಾರ ಚಿತ್ರದಾಗ್ರಿ, ನಮ್ಮ ಲಕ್ಷ್ಮಿ ಅವರು ಅವರು ಗಾಡಿ ಮ್ಯಾಗ ಹಾಡೋದಲ್ರಿ ಅದು, ಟೂ ವೀಲರ್ ಮ್ಯಾಗ್ರಿ.
0: ಓಕೆ, ಹಾಡಿ ಹಾಡಿ.
3: ಹೌದ್. ನಿನ್ನ ಮರೆಯಲಾರೆ ನಾನಿನ್ನ

0: ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಲೀಲಾ, ವಿದ್ಯಾನಗರದಿಂದ.
0: ಓಕೆ ಲೀಲಾ ಮೇಡಮ್, ಆಯ್ತಾ ತಿಂಡಿ?
1: ತಿಂಡಿ ಈಗ ಮಾಡ್ಬೇಕು ಮೇಡಮ್.
0: ಉಪ್ಪಿಟ್ಟು? ಸೂಪರ್ ಸೂಪರ್. ಓಕೆ,
1: ನಿಮ್ದು?
0: ನಮ್ದು ಇವತ್ತು ಪಲಾವ್ ಆಯ್ತು.
1: ಪಲಾವ್
0: ಓಕೆ. ಇವತ್ತಿ ಕಾನ್ಸೆಪ್ಟ್ ರೆಡಿನಾ ಹಾಡ್ಲಿಕ್ಕೆ? ಹಾಡಿಮ.
1: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ಕೇಳುವ ತೆರೆಯ

ಯಕ್ಷಲೋಕವಿರಚಿಸಿ ನೋಡಿ ಮೂಡದಿಗಂತದೆ ಮೂಡುವೆನ್ನಿನ ವೈಸಿರಿ ರಂಜಿಸುತ್ತಿದ ಚೆಲುವೆಯ ಸುಪ್ರಭಾತ.

0: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ದೋಣಿ ಬಗ್ಗೆ ಹಾಡು ಹೇಳ್ತೀನಿ.
1: ಖಂಡಿತ, ಓಕೆ, ಥ್ಯಾಂಕ್ ಯು ಮ್ಯಾಮ್,
0: ಧನ್ಯವಾದಗಳು.
1: ಸೂಪರ್, ನಮ್ಮ ಲೀಲಾ ಅವರು ಮಿಸ್ ಲೀಲಾವತಿ ಚಿತ್ರದಿಂದ ದೋಣಿ ಸಾಗಲಿ ಸಖತ್ತಾಗಿ ಹಾಡಿದ್ರು. ದೋಣಿಯ ಒಂದು ಕಾನ್ಸೆಪ್ಟ್ ಅಂದ್ರೆ ದೋಣಿ ಪ್ರಾಪರ್ಟಿ ಇಟ್ಕೊಂಡು ಈ ಹಾಡನ್ನ ನಮ್ಮ ಲೀಲಾ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
2: ಹಲೋ ಶ್ವೇತಾ,
1: ನಮಸ್ತೆ.
2: ನಮಸ್ತೆ
1: ಗಿರಿಜಮ್ಮ, ಮಾಡ್ತಾ ತಿಂಡಿ?
2: ಹಾ, ತಿಂಡಿ ಇಲ್ಲ ಮೇಡಮ್, ಈಗ ಮಾಡ್ಬೇಕು.
1: ಓಕೆ,
2: ಪೂಜೆ, ದೇವ್ರ ಪೂಜೆ ಮಾಡ್ತಾ ಇದ್ದೆ. ಸೋಮವಾರ ಇವತ್ತು, ಲೇಟ್ ಆಗುತ್ತೆ.
1: ಲೇಟ್ ಆಗುತ್ತೆ, ಓಕೆ ಓಕೆ. ಎಸ್, ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಬೇರೆ ವೆಹಿಕಲ್ಸ್ ಇರಬೇಕಾ? ಯಾವುದಾದ್ರು
1: ಇಲ್ಲ, ಯಾವುದಾದ್ರು ಆಗುತ್ತೆ ಆಗುತ್ತೆ. ಮೈಕು, ಗಿಟಾರು, ಪ್ರಾಪರ್ಟೀಸ್ ಒಟ್ಟಲ್ಲ.
2: ನಾನು ಇದು ರಂಗೋಲಿ ಮುಯ್ದು, ಆ ಇನ್ಸ್ಟ್ರೂಮೆಂಟ್ ಹೆಸರು ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ.
1: ಗೊತ್ತಾಯ್ತು ಗೊತ್ತಾಯ್ತು.

0: slowly.
1: Yeah, ಈ ಸಾಂಗ್ ಶ್ವೇತಾ.
0: ಓಕೆ,
1: ಅದು ಇನ್ಸ್ಟ್ರೂಮೆಂಟ್ ಹೆಸರು ಏನ್ ಗೊತ್ತಾಯ್ತಾ?
0: ಅದಕ್ಕೆ ಫ್ಲೂಟ್ ಅಂದ್ರೆ ವೇಣು ಅಂತಾನು ಹೇಳ್ತಾರೆ ಅದಕ್ಕೆ. ಫ್ಲೂಟ್ ಸಂಬಂಧ
1: ತಗೊಂಡ್ ಬಂದು ಅವರು.
0: ಖಂಡಿತ ಖಂಡಿತ, ಹೌದು ಹೌದು, ಕರೆಕ್ಟ್ ಆಗಿ ನಂಗೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ.
1: ಇನ್ಸ್ಟ್ರೂಮೆಂಟ್ ಅಂತ ತಕ್ಷಣ ಸ್ವಲ್ಪ ಏನೋ ಅದ್ ಕೇಳ್ಕೋಬೇಕಂತ.
0: ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಎಸ್, ತುಂಬ ಚೆನ್ನಾಗಿ ಹಾಡಿದ್ರು. ಈ ಹಾಡು ಕೂಡ ತುಂಬ ಚೆನ್ನಾಗಿತ್ತು, ಒಂಥರ ಮೆಲೋಡಿಯಸ್ ಆಗಿದೆ. ಆದರೆ ಆ ಹಾಡಲ್ಲಿ ಯೂಸ್ ಮಾಡಿರೋದಂತರ ಹೆಂಗೆ ಅಂತಂದರೆ ಅದು ಹೇಳೋಕ್ಕೆ ಬರಲ್ಲ. ಬಟ್ ಯಾರು ಮ್ಯೂಸಿಕ್ ಕಲಿತಾರೋ ಅವ್ರ ಹತ್ರ ಹೋಗಿ ಕೇಳಬೇಕು, ನನಗೂ ಗೊತ್ತಿಲ್ಲ ಅದು ಏನು ಇನ್ಸ್ಟ್ರೂಮೆಂಟ್ ಅಂತ ಹೇಳಿ. ಬಟ್ ಅದು ವೇಣು ಅಂತ ಹೇಳ್ತಾರೆ, ವೀಣೆ ಅಲ್ಲ ವೇಣು ಅಂತ ಹೇಳ್ತಾರೆ, ಫ್ಲೂಟ್ ಅಂತಲೇ ಹೇಳ್ಬೋದು ಅದಕ್ಕೆ, ನನಗೆ ಗೊತ್ತಿರೋ ಹಾಗೆ. ಸೊ ತುಂಬ ಚೆನ್ನಾಗಿ ಹಾಡಿದರು ಗಿರಿಜಾ ಮೇಡಮ್ ಅವರು. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತಗೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM.

0: ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
7: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
7: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸೊ ಸೇತರೆ, ಇವತ್ತಿನ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಏನಿದೆ ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಏನು ಹಾಡಲ್ಲಿ ಪ್ರಾಪರ್ಟೀಸ್ ನ ಯೂಸ್ ಮಾಡಿರ್ತಾರೆ, ಮ್ಯೂಸಿಕ್ ಅಲ್ಲಿ ವೆರೈಟಿ ಅಂತಾನೆ ಹೇಳ್ಬೋದು. ಸಿನಿಮಾದ ಹಾಡುಗಳಲ್ಲಿ ಬಳಸಿದ ಗಿಟಾರ್ ಆಗಿರ್ಬೋದು, ಬೈಸಿಕಲ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹಾಡನ್ನ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹಾಡನ್ನ ತೆಗೆದಿರ್ತಾರೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
8: ನಮಸ್ತೆ ಮೇಡಮ್.
0: ನಮಸ್ತೆ,
8: ಗಂಗಾವತಿಯಿಂದ ಸುಧಾ ಮಾತಾಡ್ತಾ
0: ಇದ್ದೀನಿ. ಸುಧಾ ಅವರೇ, ಆಯ್ತಾ ನಾಷ್ಟ?
8: ಆಯ್ತು ನೋಡ್ರಿ, ಇಡ್ಲಿ ಚಟ್ನಿ ಸಾಂಬಾರ್.
0: ಓ ಸೂಪರ್ ಸೂಪರ್. ಓಕೆ ಮೇಡಮ್, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
8: ಬಯಲು ದಾರಿ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
0: ಹಾಡಿ ಹಾಡಿ.
8: ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ತೇಲುವ ಈ ಮೋಡದ ಮೇಲೆ ನೀನು ನಿಂತ ಹಾಗಿದೆ. ನಸು ನಗುತ ನಗು ನಗುತ ನನ್ನ ಕಾಡಿದಂತಿದೆ. ತೇಲುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ. ತನುವೆಲ್ಲ ಹಗುರ

0: ಥ್ಯಾಂಕ್ ಯು ಮೇಡಮ್.
1: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಅವರು ಪ್ಲೇನ್ ನಲ್ಲಿ ಆಡ್ತಾ ಇದ್ರು
1: ಈಗ ಹೆಲಿಕಾಪ್ಟರ್ ಅಲ್ಲಿ, ಅವಾಗ ಪ್ರೇಯಸ್ ಇಂದ ಹುಡುಕ್ತಾ ಇದ್ರು. ಇವಾಗ ಈಗಿನ ಟ್ರೆಂಡ್ ಹೆಂಗಿದೆ ಗೊತ್ತಾ, ಡ್ರೋನ್ ಅಲ್ಲೇ ಕೆಳಗಡೆ ನಿಂತ್ಕೊಂಡು ಅವ್ರ ಪ್ರೇಯಸ್ ಇಂದ ಹುಡುಕ್ತಾ ಇರ್ತಾರೆ ಡ್ರೋನ್ ಒಳಗೆ.
0: ಯೆಸ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಸೂಪರ್. ಎಲ್ಲಿರುವೆ ಅಂತ ನಮ್ಮ ಏನೋ ಹೆಲಿಕಾಪ್ಟರ್ ಇಂದ ನಮ್ಮ ಹೀರೋ ಹುಡುಕ್ತಾ ಇರ್ತಾರೆ ಹೀರೋಯಿನ್ನ. ಆ ಒಂದು ಹಾಡನ್ನು ನಮ್ಮ ಸುಧಾ ಅವರು ಹಾಡಿದ್ದಾಯಿತು ಬಯಲು ದಾರಿ ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಾಗೆ ನಮ್ಮ ವಿಶ್ವಾಸ್ ಅವರು ಗಿರಿಜಾ ಮೇಡಮ್ ಅವರಿಗೆ ತುಂಬ ಚೆನ್ನಾಗಿ ಹಾಡಿದ್ರು ಅವರು ಅಂತ ತಿಳಿಸ್ತಾ ಇದ್ರು. ರಂಗೋಲಿ ಚಿತ್ರದ ಒಂದು ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರು ಅಂತ ತಿಳಿಸಿದ್ರು. ಎಸ್ ಎಸ್. ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಶ್ವೇತಾ,
1: ಬಿಂದಾಸ್ ಮಾರ್ನಿಂಗ್ ನಿಮಗೂ ಕೂಡ. ಶಾಂತಾ ಮೇಡಮ್, ಆಯ್ತಾ ತಿಂಡಿ?
2: ತಿಂಡಿ ತಿನ್ಬೇಕು, ಉಪ್ಪಿಟ್ಟು.
1: ಉಪ್ಪಿಟ್ಟು, ಓಕೆ ಓಕೆ. ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಹೊಸ ಬೆಳಕು ಫಿಲಂ ಇಂದ ಹಾಡ್ತಾ
1: ಇದ್ದೀನಿ.
2: ಹೇಳಿಲ್ಲಲ್ಲ ಯಾರು?
1: ಇಲ್ಲ.
2: ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ಕಸ ಬೀರುತ್ತ ಆಕಾಶದಿ ಓಡಾಡುತ್ತ, ಅತ್ತ ಇತ್ತ ಸುತ್ತಮುತ್ತ ಚೆನ್ನ

0: ಬಂಗಾರದ ಕಸ ಬೀರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ನಮ್ಮ ಶಾಂತಾ ಮೇಡಮ್ ಅವರು ಸಖತ್ತಾಗಿ ಹಾಡಿದ್ರು. ಹೊಸ ಬೆಳಕು ಮೈಕ್ ಇಟ್ಕೊಂಡು ಹಾಡ್ತಾ ಇರುವಂತಹ ಹಾಡನ್ನ ಹಾಡಿದಾಯ್ತು ಹೊಸ ಬೆಳಕು ಚಿತ್ರದಿಂದ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆ ಕರೆ ಕಟ್ ಆಯ್ತು. ಹಲೋ,
2: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಸುನಿಂದ ಮ್ಯಾಮ್,
2: ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ನಾನು ಚೆನ್ನಾಗಿದ್ದೀನಿ.
1: ಓಕೆ, ಆಯ್ತಾ
2: ತಿಂಡಿ? ತಿಂಡಿ ಈಗ ಆಗಿದೆ, ತಿನ್ಬೇಕು ಅವಲಕ್ಕಿ.
1: ಹಾ, ಓಕೆ. ಯಾವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
2: ಹಾ, ಈಗ ನೋಡಿದೆ.
1: ಓಕೆ,
2: ನಾನು ಯಾವ್ದು ಗೀತಾ ಫಿಲಂ ಇಂದ ಹೇಳ್ತೀನಿ.
1: ಹಾಡಿಪ.
2: ಹಾಯ್ ಸಂಜು. ಹಾಯ್ ಗೀತಾ. ನಾನು ಊಟಿಗೆ ಹೋಗ್ತಾ ಇದ್ದೀನಿ, ಯಾವಾಗ? ನಾಳೆ ಬರ್ತೀತಾನೆ?

0: ಬಾಳುವಂದಾಟ ದಿನವು ಹೊಸ ನೋಟ. ಮರ್ತೆ ಹೋಯ್ತು, ಫುಲ್ ಹಾಡ್ ಬರುತ್ತೆ ನಂಗೆ. ಆಮೇಲೆ ಸ್ಟಾರ್ಟಿಂಗು ನಾನು ಹೇಳಕ್ ಮರ್ತೋಗ್ಬಿಡ್ತು, ಈಸಿ 2 6 2 6 ಅಂತ ಹೇಳೋಣ ಅಂತ ಅಷ್ಟೊಳಗೆ ಒಂಚೂರು ಚೇಂಜ್ ಆಯ್ತು. ಓಕೆ, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಓಕೆ,
1: ಓಕೆ. ನಮ್ಮ ಸುನಂದ ಮೇಡಮ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಸಖತ್ತಾಗಿ ಹಾಡು ಹೇಳ್ತಾ ಇದ್ರು. ಗೀತಾ ಚಿತ್ರದಲ್ಲಿ ಟೆಲಿಫೋನ್ ವಸ್ತು ಏನು ಟೆಲಿಫೋನ್ ಇಟ್ಕೊಂಡು ಪ್ರಾಪರ್ಟೀಸ್ ಯೂಸ್ ಮಾಡಿ ಆ ಒಂದು ಹಾಡನ್ನು ಸುನಂದ ಮೇಡಮ್ ಹಾಡಿದ್ದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಹುಚ್ಚೇಗೌಡ ಸರ್. ಆಯ್ತಾ ತಿಂಡಿ? ನಮ್ದು ಆಯ್ತು.
2: ಮೇಡಮ್ ಎಲ್ಲಾರ್ಗೂ ನಿಲಯದ ನಿರ್ದೇಶಕರು ಮತ್ತೆ ಎಲ್ಲಾ ಆರ್ಜೆಗಳು ಮತ್ತೆ ಎಫ್ ಎಂ ಕೇಳ್ತಾ ಇರ್ತಕ್ಕಂಥ ಎಲ್ಲಾ ನನ್ನ ಎಫ್ ಎಂ ಬಳಗದವರಿಗೆ ನನ್ನ ನಮಸ್ಕಾರಗಳು. ಶಿವಮೊಗ್ಗ ಆಕಾಶವಾಣಿಗೆ ನನ್ನ ನಮಸ್ಕಾರಗಳು ಮೇಡಮ್.
1: ನಮ್ ಕಡೆಯಿಂದ ನಿಮ್ಗೂ ಕೂಡ ನಮಸ್ಕಾರಗಳು. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಈ ಹಾಡುಗಳಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಯೂಸ್ ಮಾಡಿರ್ತಾರೆ ನೋಡಿರ್ತೀರಾ, ಈ ಛತ್ರಿ ಇಟ್ಕೊಂಡು ಹಾಡೋದು,
2: ಹಾಡುಗೋ ಟ್ರೈನ್ ಹೆಲಿಕಾಪ್ಟರ್ ಇದೆ ನಂದು ಹಡಗಿನಲ್ಲಿ ಒಂದು ಹಾಡು ಇದೆ ಮೇಡಮ್.
1: ಹಾಡಿ ಹಾಡಿ.
2: ಸರಿ ಹೇಳ್ತೀನಿ ಮೇಡಮ್.
3: Love me, hurry at me, kiss me, hurry, kill me, hold on, link, please.

me, hurt me, kiss me, or kill me. Oh, darling, please do something to me. ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ, ನಿನ್ನಸೆ ಅತಿಯಾಗಿ ಮನಸೋತು ನೊಂದಿದೆ. ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ, ನಿನ್ನಸೆ ಅತಿಯಾಗಿ

ಬೇರೆ ಸ್ವರ್ಗ ನೀ ಕಾಣುವೆ. ಅಲ್ಲವ್ ಮೀ ಹರ್ ಹೇಟ್ ಮೀ ಕಿಸ್ ಮೀ ಹರ್ ಕಿಲ್ ಮೀ ಓ ಡಾರ್ಲಿಂಗ್ ಪ್ರೇ ಟು ಸಮಥಿಂಗ್ ಟು ಮೀ ರು ರು ರು ರು ರು ರಂಗದ ನಿನಕೆನ್ನೆ ಹೊಸ ಹೂವಿನಂತಿರೆ ಕೆಂಪ.

0: Love me, hurt, hate me. Kiss me, hurt, kill me. Oh, darling, please do something to me. ఈ జగత్తరిగిల్ల అలవారు తొందరే, ఈ రాత్రి ననగాగి నీ నిల్లి బందరే, నిన్నెల్ల కల్పనే ఊవాద మేలే, నిన్నెల్ల ఆసే అన్నాద మేలే, ఎంత ఎన్నువే. కమ్ ఆన్ ఫ్రెండ్స్, జాయిన్ మీ.
1: సూపర్ సూపర్ ಸೂಪರ್ ಆಗಿ ಹಾಡಿದ್ರಿ ಉಚ್ಚೆಗೌಡ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ, ಲವ್ ಮಿ ಆರ್ ಹೇಟ್ ಮೀ, ಶಂಕರ ಗುರು ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು ನಮ್ಮ ರಾಜ್ಕುಮಾರ್ ಅವರು. ಹಡಗಲ್ಲಿ ಗಿಟಾರ್ ಹಿಡ್ಕೊಂಡು ತುಂಬ ಸೂಪರ್ ಆಗಿ ಹಾಡ್ತಾ ಇರ್ತಾರೆ. ಸೊ ಆ ಒಂದು ಹಾಡನ್ನು ಈಗ ಉಚ್ಚೆಗೌಡ ಸರ್ ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ,
2: ಶುಭೋದಯ ಮೇಡಮ್. ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಓಕೆ ಸರ್, ಆಯ್ತಾ ತಿಂಡಿ?
2: ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಕಾನ್ಸೆಪ್ಟ್ ಗೊತ್ತಾಯ್ತು ಮೇಡಮ್. ಪ್ರಾಪರ್ಟಿಯಿಂದ
1: ಹಾಡುಗಳನ್ನ ಹಾಡ್ಬೋದು.
2: ನಾನು ಮುಳ್ಳಿನ ಗುಲಾಬಿ ಚಿತ್ರದಿಂದ ಹೂವಿನ ಹಾಡ್ತೀನಿ ಮೇಡಮ್.
1: ಓಕೆ ಓಕೆ.
2: ಹಾ

0: ಓಕೆ, ಥ್ಯಾಂಕ್ ಯು, ಸೂಪರ್ ಆಗಿ ಆಡಿದ್ರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು,
1: ಮತ್ತೊಮ್ಮೆ ಶುಭೋದಯ ಮೇಡಮ್.
0: ಓಕೆ, ಬಸವರಾಜ್ ಅವರು ಮುಳ್ಳಿನ ಗುಲಾಬಿ ಚಿತ್ರದಿಂದ ಈ ಒಂದು ಸಖತ್ತಾಗಿ ಇರುವಂತಹ ಹಾಡನ್ನ ಹಾಡಿದಾಯ್ತು. ಪ್ರೇಯಸಿ ಅಂತ ಕೇಳಬೇಕಾಗಿತ್ತು, ನಾನು ಮರ್ತೋಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
2: ಹಾಯ್ ಶ್ವೇತಾ,
0: ಗುಡ್ ಮಾರ್ನಿಂಗ್ ಕುಸುಮ ಅವರೇ.
2: ಗುಡ್ ಮಾರ್ನಿಂಗ್ ಶ್ವೇತಾ.
0: ಆಯ್ತಾ ತಿಂಡಿ?
2: ತಿಂಡಿ ಟೊಮೊಟೊ ಬಾತ್ ಆಯ್ತು.
0: ಓಕೆ, ಸೂಪರ್ ಸೂಪರ್.
2: ನಮ್ದು
0: ಆಯ್ತು ಪಲಾವ್.
2: ಅಲ್ಲ,
0: ನಾನ್ ನಿಮಗ್ ಕೊಡ್ಬೇಕು ಅಂದ್ರೆ ನನ್ಗೂ ಒಂದ್ಸರಿ ನೆನಪಾಗೋದಿಲ್ಲ ಯಾವ್ದಪ್ಪ ಅಂತ, ನಾವು ಫಸ್ಟ್ ಹೋಮ್ವರ್ಕ್ ಮಾಡ್ಬೇಕು. ಎಸ್, ಕುಸುಮ ಅವ್ರು ಯಾವ ಹಾಡನ್ನ ರೆಡಿ ಆಗಿದ್ದೀರಾ?
2: ಇದು ವೀಣೆ ಇಟ್ಕೊಂಡು ಹಾಡಿರೋದು ಉಪಾಸನೆ ಚಿತ್ರದಲ್ಲಿ ಆರತಿ.
0: ಸೂಪರ್ ಸೂಪರ್.

0: ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಕುಸುಮಾ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ಕುಸುಮಾ ಅವರು ಸಖತ್ತಾಗಿ ಹಾಡ್ತಾ ಇದ್ರು. ಉಪಾಸನೆ ಚಿತ್ರದಿಂದ ವೀಣೆ ಪ್ರಾಪರ್ಟಿ ಇಟ್ಕೊಂಡು ಹಾಡಿರುವಂತಹ ಹಾಡನ್ನ ಕುಸುಮಾ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕೂ ಮುನ್ನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗ್ಬೇಡಿ, ಟ್ಯೂನಲ್ಲೇ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
2: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ, ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
2: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
1: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9000085116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾನ್ಸೆಪ್ಟ್ ಇಷ್ಟೇ, ಸೂಪರ್ ಆಗಿರೋ ಕಾನ್ಸೆಪ್ಟ್ ಅಂತ ಮೆಸೇಜ್ ಹಾಕಿದ್ದೀರಾ, ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ತಾ, ಹಾಡಲ್ಲಿ ಪ್ರಾಪರ್ಟಿ, ಮ್ಯೂಸಿಕ್ನಲ್ಲಿ ವೆರೈಟಿ, ಎಷ್ಟು ವೆರೈಟಿ ಸಾಂಗ್ಸ್ ಹಾಡ್ತಾ ಇದ್ದೀರಾ ಅಂತಂದರೆ ನಾನು ನೆನೆಸ್ಕೊಳ್ತಾ ಇದ್ದೀನಿ, ಓ ಈ ಒಂದು ಹಾಡಲ್ಲಿ ಈ ಒಂದು ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
6: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
6: ಸಲ್ಮಾ ಟೀಚರ್, ತರೀಕೆರೆಯಿಂದ.
1: ಸಲ್ಮಾ ಟೀಚರ್, ಸಲ್ಮಾ ಅವರೇ ಹೇಗಿದ್ದೀರಾ?
6: ಆರಾಮಿದ್ದೀವಿ ಮೇಡಮ್, ನೀವು?
1: ಹಾ, ಸೂಪರ್ ಆಗಿದ್ದೀವಿ. ಸಲ್ಮಾ ಅವರೇ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
6: ಮೊಮ್ಮಗಳು ಹೇಳ್ತಲಂತೆ ಮೇಡಮ್.
1: ಹಾಡಿ ಹಾಡಿ.
7: ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ

0: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು. ನಿಮ್ಮ ಹೆಸರೇನು?
0: ಸೋನಿಯಾ ಟಿಡಿ.
1: ಏನು?
0: ಸೋನಿಯಾ ಟಿಡಿ.
1: ಸೋನಿ.
0: ಸೋನಿಯಾ.
1: ಸೋನಿಯಾ. ಸೋನಿಯಾ, ಸೂಪರ್. ಥ್ಯಾಂಕ್ ಯು ಸೋನಿಯಾ.
2: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಸಲ್ಮಾ ಅವರೇ. ಓಕೆ ಮಾ, ಓಕೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
1: ಓಕೆ. ಅಲ್ಲ, ಸೋನಿಯಾ ಅವರು ಪುಟ್ಟ ಪುಟ್ಟ ಹುಡುಗಿ ಹಾಡೇನೋ ಹಾಡ್ಬಿಟ್ರು, ಆದ್ರೆ ನಂಗೆ ಪ್ರಾಪರ್ಟೀಸ್ ನೆನಪಾಗ್ತಿಲ್ವಲ್ಲ. ಯಾವ ಇವ್ದು ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡಿದ್ದಾರೆ? ಹೂವಿನ ಬಾಣದಂತೆ. ನಂಗೆ ಏನೋ ವೈರಲ್ ಆಗಿರೋ ಸಾಂಗ್ ನೆನಪಾಗ್ತಾ ಇದೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ? ಇದು ಚಿತ್ರ ಬಿರುಗಾಳಿ ಚಿತ್ರದಿಂದ ಈ ಹಾಡು ನೆನಪಾಗ್ತಿದೆ, ಬಟ್ ಪ್ರಾಪರ್ಟೀಸ್ ಏನಿದೆ ಅದರಲ್ಲಿ, ಅವರು ಸ್ಕರ್ಟ್ ಇಟ್ಕೊಂಡು ಓಡಾಡಿದ್ದೆ ನೆನಪಾಗ್ತಿದೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾರೆ ಕೇಳೋಣ. ಹಲೋ.
3: ಹಲೋ. ಹಲೋ.
1: ನಮಸ್ತೆ. ಎಸ್ ಬೀನಾ ಮೇಡಮ್, ಆಯ್ತಾ ತಿಂಡಿ?
3: ಆಯ್ತಮ್ಮ, ಈಗ ಉಪ್ಪಿಟ್ಟು ಆಯ್ತು. ಟ್ರೈ ಮಾಡ್ತಿದ್ನ, ಸಿಗೋಲ್ವ ಅನ್ಕೊಂಡೇನೆ, ಸಿಕ್ತಲ್ಲ.
1: ಸೂಪರ್ ಸೂಪರ್. ಓಕೆ.
3: ಇದು ಅಂದ್ರೆ ಯಾವ್ದು ವಾದ್ಯ ಬಳಸ್ಕೊಂಡಂತ ಅಂತ ಅಲ್ವಾ?
1: ಯಾವ್ದಾದ್ರು ಇದು ವಸ್ತುಗಳನ್ನ.
3: ಅದೇ, ಇದು ಒಂದು ಹಳೆ ಫಿಲಮ್, ಇದು ನಾಂದಿ ಫಿಲಮ್ ಅಂತ.
1: ಓಕೆ.
3: ಅದರಲ್ಲಿ ಇಬ್ರು ಕೂತ್ಕೊಂಡು ಒಂದು ವೀಣೆ ಇಟ್ಕೊಂಡು ಹಾಡ್ತಾರೆ.
1: ಓಕೆ ಓಕೆ, ಹಾಡಿಪ್ಪ.

ಸಖಿ ಚತುರೆಯೇನಿ ಹೇಳೇ ಮಾ ಮಡದಿಯು ಮನೆಯನ್ನು ಬೆಳಗುವಳು ಮಾರ್ಗವ ತೋರುವಳು ಮನೋಜನ ಬಾಳಿನ ಕಷ್ಟದೆ ಸುಖದೆ

0: ಓಕೆ
1: ಥ್ಯಾಂಕ್ ಯು ಬಿನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಲ್ಲ ಕೇಳಿದೀನಿ ಬಟ್ ಅದೇ ತುಂಬಾ ಕೇಳಿಲ್ಲ ನಾಂದೇ ಹಳೇದಲ್ವಾ
0: ಹಾಡಿದ್ದು.
1: ಎಸ್ ಎಸ್ ಓಕೆ ಮಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದ್ರು ನಮ್ಮ ಬೀನಾ ಮೇಡಮ್ ಅವರು. ವೀಣೆ ಇಟ್ಕೊಂಡು ಆ ಒಂದು ಪ್ರಾಪರ್ಟಿ ಯೂಸ್ ಮಾಡಿ ನಾಂದಿ ಚಿತ್ರದಲ್ಲಿ ಹಾಡಿರುವಂತಹ ಹಾಡನ್ನ ಬೀನಾ ಮೇಡಮ್ ಅವರು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ
1: ಶಾಂತಿನಿ ಮೇಡಮ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು. ಏನಪ್ಪ ಕಾಯಿ ಸಾಸ್ವೆ ಚಿತ್ರನ್ನ?
1: ಎಂತ
2: ಕಾಯಿ ಸಾಸ್ವೆ ಚಿತ್ರನ್ನ?
1: ಓಹೋ ನಂಗೆ ಗೊತ್ತಿಲ್ಲ ಇದು.
2: ಚಿತ್ರಾನ್ನದಲ್ಲಿ ಅದೊಂದು ವೆರೈಟಿ.
1: ಹಂಗೆ ಹಂಗೆ ಸರಿ ಸರಿ ಓಕೆ.
2: ನಿಮ್ದು?
1: ನಮ್ದು ಇದು ಪಲಾವ್.
2: ಪಲಾವ್
1: ಯತಿ ಕಾನ್ಸೆಪ್ಟ್ ರೆಡಿ ನಾ?
2: ಹಾ ಮೇಡಮ್, ಏನೋ ಡಿಫ್ರೆಂಟ್ ಆಗಿ ತಂದಿದ್ದೀರಾ. ಇನ್ಸ್ಟ್ರೂಮೆಂಟ್ ವೆರೈಟಿನ
1: ವೆರೈಟಿ ವೆರೈಟಿ ಏನೋ ವಸ್ತುಗಳು ಪ್ರಾಪರ್ಟೀಸ್ಗಳು
2: ಪ್ರಾಪರ್ಟಿ ವೆರೈಟಿ ಸಾಂಗ್ಸ್.
1: ಹೌದು
2: ಸರಿ ಸರಿ. ನಾನು ತುಂಬಾ ಹಳೆಯದಿದು ಕಲ್ಪನಾ ಅವರು ಕೈಯಲ್ಲಿ ಮಹತಿ ಅಂತಾರ ಅದಕ್ಕೆ, ಆದ್ರೆ ನಾರದರು ಇಟ್ಕೊಂಡಿರ್ತಾರ ಅಂತ
1: ಬರೋದು,
2: ಅದು ಅದನ್ನ ಇಟ್ಕೊಂಡಿರ್ತಾರೆ. ತಂಬೂರಿನು ಇಟ್ಕೊಂಡಿರ್ತಾರೆ ಹಳೆಯ ಚಿತ್ರ ನಾರಿ ಮುನಿದರೆ ಮಾಲೆ ಮಾಲೆ ಅಂತ ಚಿತ್ರ, ಅದ್ರಲ್ಲೊಂದು ಹಾಡು ಆರಿಸ್ಕೊಂಡಿದ್ದೀನಿ. ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಣ್ಮುಂದ್ ಬಂದೋಯ್ತಲ್ವಾ.
1: ಹೌದು
2: ಓಕೆ ಮೇಡಮ್. ಗೋಪಿ ಲೋಲ ಹೇ ಗೋಪಾಲ, ಈ ಜಗವೆಲ್ಲ ನಿನ್ನದೇ ಜಾ.

0: ಅಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಎಸ್ ಶಾಂತಿನಿ ಮೇಡಮ್ ಅವರು ಒಂದೊಳ್ಳೆ ಹಾಡನ್ನು ಹಾಡಿದ್ದಾಯಿತು ಹಳೆ ಫಿಲಮಿಂದು. ಏನು ಮಾಹತಿ ಮತ್ತು ತಂಬೂರಿ ಇಟ್ಕೊಂಡಿರುವಂತಹ ಒಂದು ಚಿತ್ರದ ಗೀತೆಯನ್ನು ಹಾಡಿದ್ದಾಯಿತು ಶಾಂತಿನಿ ಮೇಡಮ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ ಶ್ವೇತಾ ಮೇಡಮ್.
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ?
2: ಹಾಂ ಮೇಡಮ್, ಏನು ದೋಸೆ ಮಾಡಿದ್ರು ಮೇಡಮ್? ನಿಮ್ಮ
1: ದೋಸೆ ಇವತ್ತು ನಮ್ಮನ್ನು ಪಲಾವ್.
2: ಸ್ಪೆಷಲ್.
1: ಓಕೆ, ಇವತ್ತು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಾ?
2: ಮೇಡಮ್ ಗಿಟಾರ್ ಇಂದ ಸಾಂಗ್ಸ್ ಹೇಳ್ತೀನಿ. ಒಂದು ರವಿಚಂದ್ರ ಆಟವಾದಿ ಫಿಲಮ್ ಇದೆ.
1: ಓಕೆ, ಹಾಡಿ.
2: ಆಟವೋ ಹುಡುಗಾಟವೋ, ಆಟವೋ ಹುಡುಗಾಟವೋ ಪರಮಾತ್ಮ ನಾಟವೋ, ಆಟವೋ ಹುಡುಗಾಟವೋ ಪರಮಾತ್ಮ ನಾಟವೋ, ಆಟನು ಏನ ಮೇಡಮ್ ಇದು ಅರ್ಥನ? ಆಟ ಹುಡುಗಾಟವೋ ಪರಮಾತ್ಮ ನಾಟವು, ಆಟವೋ ಹುಡುಗಾಟವೋ ಪರಮಾತ್ಮ ನಾಟವು, ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟನು ಅವನೇ, ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟನು ಅವನೇ.
1: ಇಲ್ಲಪ್ಪ, ಹಾಡಿ ನೀವು ಹಾಡ್ತಾ ಇದ್ರಿ, ಏನೋ ಮಾಡಕ್ಕಾಗಲ್ಲ, ನೆನಪಾಗ್ಲಿಲ್ಲ ಅಂದ್ರೆ ಅಲ್ವಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ಉಲ್ಲಾಸ್ ಅವರು ಹಠವಾದಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಲಿರಿಕ್ಸ್ ಮರ್ತೋಯ್ತು ಅಂತಂದ್ರು. ಇಟ್ಸ್ ಓಕೆ ಉಲ್ಲಾಸ್ ಅವರೇ. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ? ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಉಮೇಶ್ ಅಂತ ಹೇಳಿ ಮಾತಾಡ್ತಾ
1: ಇದ್ದೀನಿ. ಓಕೆ ಉಮೇಶ್ ಅವರೇ, ಆಯ್ತಾ ನಾಷ್ಟ?
3: ಆಯ್ತು ಮೇಡಮ್.
1: ಓಕೆ, ಇವತ್ತಿನ
3: ತಮ್ದು ಆಯ್ತಾರೆ ಮೇಡಮ್?
1: ನಮ್ದು ಆಯ್ತು ಸರ್, ಇವತ್ತು ಪಲಾವ್.
3: ಓಕೆ, ನಾನು ನನ್ನ ಹೆಂಡತಿ ವೀಲ್ಚೇರ್ ನಿಂದ ಒಂದು ಸಾಂಗ್ ತಗೊಂಡಿದ್ದೆ ಮೇಡಮ್.
1: ಹಾ, ಹಾಡಿ ಹಾಡಿ.
3: ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ವೀರ ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಆಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ನೆಲೆ

0: ಓಕೆ, ಸೂಪರ್ ಸೂಪರ್. ಥ್ಯಾಂಕ್ ಯು ಉಮೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಮೇಡಮ್. ಓಕೆ, ಎಸ್ ಉಮೇಶ್ ಅವರು ಗಂಗಾವತಿಯಿಂದ ಕರೆ ಮಾಡಿ ನಾನು ನನ್ನ ಹೆಂಡತಿ ಚಿತ್ರದಿಂದ ಈ ಒಂದು ಗಿಟಾರಿನ ಸಾಂಗ್ ಅನ್ನ ಹಾಡಿದಾಯ್ತು. ಗಿಟಾರ್ ಇಟ್ಕೊಂಡು ನಮ್ಮ ರವಿಚಂದ್ರನ್ ಅವರು ಹಾಡಿದಂತಹ ಹಾಡನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ ಎಸ್ ಪರವಾಗಿಲ್ಲ, ನಮ್ಮ ಕೇಳುಗರು ಸೂಪರ್ ಆಗಿ ಸಖತ್ತಾಗಿ ಹಾಡು ಹೇಳ್ತಾ ಇದ್ದಾರೆ. ಪ್ರಾಪರ್ಟೀಸನ್ನು ನೆನೆಸ್ಕೊಂಡು ಅದನ್ನ ಪಾಪ ಅವರು ಹೋಮ್ವರ್ಕ್ ಮಾಡಿ ನಿಜ ತುಂಬ ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದೊಂದು ಪ್ರಾಪರ್ಟೀಸಿಗೂ ಒಂದೊಂದು ಕತೆ ಇರುತ್ತೆ ಸ್ನೇಹಿತರೆ. ನೀವು ನಂಬ್ತಿರೋ ಬಿಡ್ತಿರೋ ಆ ಒಂದು ಏನು ವಸ್ತುವನ್ನು ಯೂಸ್ ಮಾಡಿಕೊಂಡು ಹಾಡು ಹೇಳಿದ್ದನ್ನು ಎಷ್ಟೋ ಜನರು ತುಂಬಾ ಹಾಡನ್ನು ನೆನ್ಪಿಟ್ಕೊಂಡಿರ್ತಾರೆ. ಸೊ ಹಾಗೆ ಈಗ ನನಗೂ ಕೂಡ ಒಂದು ಹಾಡು ಹೇಳಿ ಅಂತ ಹೇಳಿದ್ದಾರೆ, ಆದರೆ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ
1: ಮೇಡಮ್. ಹಾ ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್. ಆಯ್ತಾ ಊಟ?
1: ಆಯ್ತು ಮೇಡಮ್.
0: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು ಮೇಡಮ್.
0: ಹಾಡಿ ಸರ್.
1: ಜೀಪ್ ನಲ್ಲಿ ಹೋಗ್ತಾರೆ ಮೇಡಮ್ ನಾಯಕ. ಅದ ಹಾಡ್ತೀನಿ ಮೇಡಮ್.
0: ಓಕೆ ಓಕೆ.
1: ಆ ಸಿನಿಮಾ ಹೆಸರು ಗೊತ್ತಾಗುತ್ತೆ ಹಾಡಲ್ಲ ಇದೆ.
0: ಓಕೆ ಓಕೆ.
1: ತಣ್ಣನೆ ಗಾಳಿ ಕಾಡೆಲ್ಲ ಅಲೆದು ಅರಗಿಳಿಗಳ ನೋಡಿ

0: बंदा जय सिंहा।
1: ಸರ್ ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಓಕೆ, ಥ್ಯಾಂಕ್ ಯು. ಸೋಮಶೇಖರ್ ಸರ್ ಅವರು ಜಯಸಿಂಹ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದ್ದಾಯಿತು. ಜೀಪ್ ಕಾನ್ಸೆಪ್ಟಲ್ಲಿ ಈ ಒಂದು ಹಾಡು ಹಾಡಿದ್ದಾಯಿತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ನಾನು ಕನ್ಫ್ಯೂಸ್ ಆದೆ, ಯಾಕಂದರೆ ನನಗೆ ಇಲ್ಲಿ ಈ ಹಾಡು ಹಾಡಿ ಮೇಡಮ್ ಅಂತ ಒಂದು ಲಿಸ್ಟೇ ಕಳಿಸ್ತಾ ಇದ್ದಾರೆ, ನಾನು ಯಾವುದನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಸದ್ಯಕ್ಕೀಗ ನನಗೆ ನೆನಪಿಗೆ ಬರ್ತಾ ಇರೋದು ಯಾವುದಪ್ಪ ಅದು, ಯಾವುದು ಎರಡು ಕಳಿಸಿದ್ದಾರೆ ನಮ್ಮ ಕೇಳುಗರು. ಆ ಹಾಡು ನನಗೆ ಬಂದರೆ ಹಾಡ್ತೀನಿ, ಓಕೆನಾ? ಇಲ್ಲ ಪ್ಲೇ ಮಾಡ್ತೀನಿ. ನಮ್ಮ ಶಾಂತಾ ಮೇಡಮ್ ಅವರು ಒಂದಿಷ್ಟು ಕಳಿಸಿದ್ದಾರೆ ಸಾಂಗು, ಸಖತ ಕಳಿಸಿದ್ದಾರೆ. 1, 2, 3, 4, 5, 6, 7, 8, 9, 10 ಸಾಂಗ್ ಕಳಿಸಿದ್ದಾರೆ. ಆ 10 ಸಾಂಗ್ಸಲ್ಲಿ ನನಗೆ ಈಗ ಅಷ್ಟು ನೋಡ್ಲಿಕ್ಕಾಗಲ್ಲ, ಕೊನೆಯದು ಯಾವುದು ಅಂತ ನೋಡ್ಬಿಡ್ತೀನಿ. ಓಕೆ, ಹಾಡೊಂದು ನಾ ಹಾಡುವೆನು, ಮೈಕ್ ಇಟ್ಕೊಂಡು ಹಾಡೋದು ನಮ್ಮ ಶ್ರುತಿಯವರು, ಏನು ಶ್ರುತಿ ಚಿತ್ರದಿಂದ.

ಓಕೆನಾ? ಎಸ್ ಮೇಡಮ್, ನಾನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಹಾ ಯಾವುದಿದೆ? ಎಸ್ ಶಾಂತಿನಿ ಅವರು ಹಾಸನದಿಂದ ನೀವು ತರುವ ವಿಷಯಕ್ಕೆ ಒಂದು ಒಳ್ಳೆ ಶೀರ್ಷಿಕೆ ಕೊಡ್ತೀರಾ, ಸೂಪರ್ ಆಗಿದೆ ಅಂತ ಒಂದು ಮೆಸೇಜ್ ಹಾಕಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಓಕೆ, ಈಗ ನೆಕ್ಸ್ಟು ಬೆಸುಗೆ ಚಿತ್ರದಿಂದ ಹಾಡಿ ಅಂತ. ಓ ನೋ ನೋ ನೋ, ನಂಗದು ಸ್ವಲ್ಪ ಹೈ ಪಿಚ್ ಇದೆ, ನಾನು ಬರೋದಿಲ್ಲ. ಸೊ ಈಗ ನನ್ನ ಇಷ್ಟದಂತಹ ಒಂದು ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀನಿ.

பயசிகி படுவை தானே ஓ அசிருகா சின பழைகளே ஸ்திரீ குல

ಓಕೆ, ಈಗ ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಹಾಡನ್ನು ಪ್ಲೇ ಮಾಡ್ತೀನಿ. ಈ ಹಾಡು ನನ್ನ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಒಬ್ಬರು ಕೇಳುವರು ಕೂಡ ಈ ಹಾಡನ್ನು ಡೆಡಿಕೇಟ್ ಮಾಡಿ ಎಲ್ಲರಿಗೂ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಹಾಡು ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986757961.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಸಿ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದ್ರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮ್ಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದ್ರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮ್ಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನ ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನ ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನ ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ, ಏನು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಯಾರಿಗೆ ಯಾರು ಅನ್ನುವಂತಹ ಕಥೆ, ಹಾಗೆ ನಾನೆಂಬುದು ಮರೆತಾಗ ಎನ್ನುವಂತಹ ಎರಡು ಕಥೆಯನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ವಾಸ್ತವ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಈ ಒಂದು ಕಥೆಯನ್ನ ಬರ್ತಿರುವವರು ಸಹನಾ ಪಾಟೀಲ್ ಎನ್ನುವರು. ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ವಾಸ್ತವ. ಎದುರುಗಿದ್ದ ವ್ಯಕ್ತಿಯನ್ನು ನೋಡಿ ಭೂಮಿಯೇ ನಡುಗಿದಂತೆ ಭಾಸವಾಯಿತು ಪ್ರಿಯಾಳಿಗೆ. ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತಳು. ಇಡೀ ಪ್ರಪಂಚವೇ ತನ್ನ ಸುತ್ತ ಸುತ್ತಿದಂತಾಯಿತು. ಏನಾಗ್ತಿದೆ ಎಂದು ಅರಿವಾಗುವುದರ ಒಳಗೆ ಮುಂದೆ ನಿಂತಿದ್ದ ವ್ಯಕ್ತಿ ಮಾತನಾಡಲು ಶುರು ಮಾಡಿದ. ಅರೆ ಪ್ರಿಯಾ, ಚೆನ್ನಾಗಿದ್ಯಾ? ಧ್ವನಿಯಿಂದ ಎಚ್ಚೆತ್ತ ಪ್ರಿಯಾ ಮಾತು ಬರದೆ ಬಡಬಡಾಯಿಸಿದಳು. ಹಾ ಸಂದೇಶ್, ಚೆನ್ನಾಗಿದ್ದೀನಿ. ನೀನು?
2: ಹೀಗಿದ್ದೀನಿ.
0: ನೀನೇನಿಲ್ಲಿ? ಮೈಸೂರಲ್ಲಿದ್ಯಾ ಅಂತ ಋತು ಹೇಳಿದ್ಲು. ಋತುಗೆ ಹೇಗ್ ಗೊತ್ತಾಯ್ತು ನಾನಿಲ್ಲಿರದು? ಇನ್ನು ಯೋಚನಾ ಲಹರಿಯಿಂದ ಪ್ರಿಯಾ ಹೊರಗೆ ಬಂದಿರಲಿಲ್ಲ. ಅಷ್ಟರಲ್ಲಿ ಮತ್ತೊಂದು ಪ್ರಶ್ನೆಯ ಈಟಿ ರೆಡಿಯಾಗಿತ್ತು. ಬೆಂಗಳೂರಿಗೆ ಯಾವಾಗ ಶಿಫ್ಟ್ ಆದೆ?
2: 2 ತಿಂಗಳಾಯ್ತು,
0: ಈಗ ಇಲ್ಲೇ ಇದ್ದೀನಿ. ಮತ್ತೆ ನೀನು? ಬೇಡ ಅಂದ್ರೂ ಕೆಟ್ಟ ಕುತೂಹಲಕ್ಕೆ ಅಂಕೆ ಶಂಕೆ ಇಲ್ಲದೆ ಬಾಯಿಂದ ಹೊರಬಿತ್ತು. ನಾನಿಲ್ಲೇ ಸಮುದ್ರ ಇನ್ಸ್ಟಿಟ್ಯೂಟ್ನಲ್ಲಿ ಟೀಚ್ ಮಾಡ್ತಿದ್ದೀನಿ. ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗಕ್ ಬಂದಿದ್ದೆ. ಅಣುಕಿಸುವ ಭಾವ ಎದ್ದು ಕಾಣುತ್ತಿತ್ತು ಆ ಕೊನೆಯ ಮಾತಿನಲ್ಲಿ. ಮುಂದೆ ಏನ್ ಕೇಳಬೇಕೋ ಗೊತ್ತಾಗದೆ ಹಾಗೆ ನಿಂತಳು ಪ್ರಿಯಾ. ಆಗ ಅವನೇ, ಇಲ್ಲೇ ಪಕ್ಕದ ಏರಿಯಲ್ಲೇ ನಮ್ಮ ಮನೆ ಇರೋದು, ಬಾ ಮನೆಗೆ ಕಾಫಿ ಕುಡ್ಕೊಂಡು ಹೋಗು, ಏನೋ ಅಂಜಿಕೆಯಿಂದನೇ ಕೇಳ್ದ. ಹಾ ಇಲ್ಲ, ಬೇರೆ ಏನೋ ಅರ್ಜೆಂಟ್ ಕೆಲಸ ಇದೆ, ಇನ್ನೊಮ್ಮೆ ಯಾವಾಗಾದ್ರೂ ಬರ್ತೀನಿ. ಹೌದಾ, ಸರಿ. ಕಾಂಟ್ಯಾಕ್ಟ್ ನಂಬರ್? ಇನ್ನೂ ಮಾತೇ ಮುಗ್ದಿರಲಿಲ್ಲ. ಆಗ್ಲೇ ಪ್ರಿಯಾ, ಸಂದೇಶ್ ನನಗೆ ಲೇಟ್ ಆಗ್ತಿದೆ, ಇನ್ನೊಮ್ಮೆ ಯಾವಾಗಾದ್ರೂ ಸಿಗ್ತೀನಿ, ಬರ್ಲಾ ಎಂದು ಹೇಳಿ ಉತ್ತರಕ್ಕೂ ಕಾಯಿದೆ ಹಿಂದೆ ಮುಂದೆ ನೋಡದೆ ಆಟೋ ಹತ್ತಿ ಕೂತೇ ಬಿಟ್ಲು. ಅವನು ಪ್ರಿಯಾ ಪ್ರಿಯಾ ಎಂದು ಕರಿತಾ ಇರೋದು ಕೇಳಿ ಕೂಡ ನಿಲ್ಲಬೇಕು ಅನ್ನಿಸ್ಲಿಲ್ಲ ಪ್ರಿಯಾಳಿಗೆ. ಬೇಡ ಬೇಡ ಎಂದ್ರು ನೆನಪುಗಳು ಒಂದೊಂದಾಗಿ ದಾಳಿ ಮಾಡತೊಡಗಿದವು. ಆಹಾ, ಎಷ್ಟು ಚೆನ್ನಾಗಿತ್ತು ಆ ಕಾಲೇಜು ದಿನಗಳು. ಪ್ರಿಯಾ 10 ಜನರಲ್ಲಿ ಎದ್ದು ಕಾಣುವ ಸರಳ ಸುಂದರಿ. ತನ್ನ ಮುಗುಳ್ನಗೆಯಿಂದಲೇ ಎಲ್ಲರನ್ನು ಆಕರ್ಷಿಸ್ತಾ ಇದ್ಲು. ಅವಳದೇ ಕ್ಲಾಸ್ ಅಲ್ಲದಿದ್ರೂ ಸಂದೇಶ್ ಇವಳಿಗೆ ಪರಿಚಿತನಾಗಿದ್ದ. 1 ವರ್ಷ ಸೀನಿಯರ್ ಆಗಿದ್ದ ಸಂದೇಶ್ ಎಲ್ಲರೊಂದಿಗೆ ಸ್ನೇಹದಿಂದ ಇರ್ತಿದ್ದ. ಜೊತೆಗೆ ಕಾಲೇಜ್ ಪ್ರೆಸಿಡೆಂಟ್ ಆದ್ಮೇಲಂತೂ ಪ್ರಿಯಾಳಿಗೆ ಇನ್ನೂ ಹತ್ತಿರವಾಗಿದ್ದ ಕಾರಣ ಪ್ರಿಯಾಗೆ ಇದ್ದ ಅದ್ಭುತ ಕಂಠಸಿರಿ ಅವಳಿಗೆ ವೇದಿಕೆ ಸಿಗಲು ಶತ ಪ್ರಯತ್ನ ಮಾಡುತ್ತಿದ್ದ. ಹೀಗೆ ಗೆಳೆತನದ ಸಂಬಂಧ ನಿಧಾನವಾಗಿ ಪ್ರೀತಿಗೆ ತಿರುಗಿತ್ತು. ಸಂದೇಶ್ ತಂಗಿ ಋತು ಕೂಡ ಪ್ರಿಯಾ ಕ್ಲಾಸ್ ಆಗಿದ್ರಿಂದ, ಒಳ್ಳೆ ಫ್ರೆಂಡ್ಸ್ ಆಗಿದ್ರಿಂದ, ಮನೆಗೂ ಕೂಡ ಹೋಗ್ಬರೋ ಸ್ವಾತಂತ್ರ್ಯ ಪ್ರಿಯಾಗಿತ್ತು. ಪ್ರಿಯಾ ಡಿಗ್ರಿ ಮುಗಿಸಿದ್ರು, ಸಂದೇಶ್ ಇನ್ನೂ ಜಾಬ್ ಹುಡುಕ್ತಾನೆ ಇದ್ದ. ಮನೆಯಲ್ಲಿ ಪ್ರಿಯಾಗೂ ಕೂಡ ಮದುವೆ ಮಾಡು ತರಾತುರಿಯಲ್ಲಿ ಎಲ್ಲರೂ ಗಂಡು ಹುಡುಕೋಕೆ ಶುರು ಮಾಡಿದ್ರು. ಮೊದಲೇ ಪೌರೋಹಿತ್ಯ ಮಾಡುವ ಕುಟುಂಬ ಪ್ರಿಯಾಳದ್ದು, ಅಷ್ಟು ಓದೋದಕ್ಕೆ ಬಿಟ್ಟಿದ್ದೆ ಜಾಸ್ತಿ ಅನ್ನೋ ಹಾಗೆ ಎಲ್ಲರೂ ವರ್ತಿಸ್ತಾ ಇದ್ರು. ಇನ್ನು ಪ್ರೀತಿ ಗೀತಿ ಇವೆಲ್ಲ ಮಾತಾಡೋ ಹಾಗೆ ಇರಲಿಲ್ಲ. ಇದೆಲ್ಲ ಗೊತ್ತಿದ್ದು ಪ್ರೀತಿಯ ಮೋಹಕ್ಕೆ ಪ್ರಿಯಾ ಬಿದ್ದಾಗಿತ್ತು. ನೋಡಲು ಬರುವ ಗಂಡುಗಳನ್ನ ಏನೇನೋ ಕಾರಣ ಹೇಳಿ ಒಪ್ಪದಿರೋದು ಒಂದು ದೊಡ್ಡ ಸಾಹಸದ ಕೆಲಸವಾಗಿತ್ತು. ಸಂದೇಶ್ ಕೂಡ ಊರಲ್ಲಿ ಇರದೆ ಇಂಟರ್ವ್ಯೂ ಅದು ಇದು ಅಂತ ಬೆಂಗಳೂರಲ್ಲೇ ಹೆಚ್ಚು ಇರ್ತಿದ್ದ. ಎಲ್ಲೋ ಹೊರಗೆ ಹೋದಾಗ ಫೋನ್ ಕಾಂಟ್ಯಾಕ್ಟ್ಗೆ ಸಿಕ್ಕರೆ ಬರೀ ಅಳೋದ್ರಲ್ಲೇ ಪ್ರಿಯಾ ಮಾತು ಮುಗಿಸ್ತಿದ್ಲು. ಸಂದೇಶ್ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ಏನನ್ನೂ ಚರ್ಚೆ ಮಾಡ್ತಿರ್ಲಿಲ್ಲ. ಯಾರೇ ಬಂದರೂ ಆಗಲ್ಲ ಅಂತ ಹೇಳು, ಇಷ್ಟ ಇಲ್ಲ ಅಂತ ಹೇಳು ಅಂದು ಮಾತನ್ನ ಮೊಟಕು ಮಾಡ್ತಿದ್ದ. ಕೊನೆ ಕೊನೆಗೆ ಮಾತಿಗೂ ಸಿಗದೆ ಇರುವಷ್ಟು ಬ್ಯುಸಿ ಆಗಿಬಿಟ್ಟಿದ್ದ. ಇಷ್ಟರಲ್ಲಿ ಪ್ರಿಯಾಗೆ ಮನೋಹರ್ ಎಂಬ ಹುಡುಗನ ಜೊತೆ ಮದುವೆಯ ಮಾತುಕತೆ ಕೊನೆ ಹಂತದವರೆಗೂ ಬಂದು ನಿಂತು ಬೇಡ ಅನ್ನೋಕೆ ಏನಾದರೂ ಕಾರಣ ಹುಡುಕೋಕ್ಕೂ ಮೊದಲೇ ಮನೆಯವರೆಲ್ಲ ಸೇರಿ ನಿರ್ಧಾರ ಮಾಡಿಬಿಟ್ಟಿದ್ರು. 2 ದಿನಗಳು ನಿರಂತರವಾಗಿ ಸಂದೇಶ್ ಮಾತನಾಡಲು ಸಿಗಲಿಲ್ಲ. 3ನೇ ದಿನ ಸಿಕ್ಕಾಗ ಮೌನವೊಂದೇ ಅವನ ಎಲ್ಲ ಪ್ರಶ್ನೆಗೂ ಉತ್ತರವಾಗಿತ್ತು. ಅವನ ಕೈ ಹಿಡಿದು, ಪ್ಲೀಸ್ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನಾನಿರೋಲ್ಲ ಅಂತ ಹೇಳಿ ಒಂದೇ ಸಮನೆ ಅತ್ತಿದ್ಲು. ಇಬ್ಬರು ಸೇರಿ ನಿರ್ಧಾರ ಮಾಡಿ ಓಡಿ ಹೋಗ್ಬೇಕೆಂದು ತೀರ್ಮಾನ ಮಾಡಿದ್ರು. ಅದರಂತೆ ರೈಲ್ವೆ ಸ್ಟೇಷನ್ಗೆ ಬಂದು ಇಬ್ಬರು ಕಾಯುತ್ತಾ ನಿಂತರು. ಸಂದೇಶ್ಗೆ ಈಗಲೂ ಅವರು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಸಂಪೂರ್ಣ ಸಮ್ಮತಿ ಇದ್ದಂತೆ ಕಾಣುತ್ತಿರಲಿಲ್ಲ. ಸರಿಯಾಗಿ ಮಾತನಾಡದೆ ಏನನ್ನೂ ಯೋಚನೆ ಮಾಡುತ್ತಾ ಸುಮ್ಮನೆ ಕೂತಿದ್ದ. ಪ್ರಿಯಾಗೆ ಎಲ್ಲ ಅರ್ಥವಾಗುತ್ತಿದ್ರು, ಯಾಕೆ ಹೀಗೆ ಅಂತ ಕೇಳಲು ಮನಸ್ಸಾಗಲಿಲ್ಲ. ತುಂಬಾ ಹೊತ್ತು ಮೌನವೇ ಇಬ್ಬರ ನಡುವೆ ಮಾತಾಗಿತ್ತು. ಅಲ್ಲಿಯೇ ಇದ್ದ ಒಂದು ಕುಟುಂಬದ ಕಡೆ ಇಬ್ಬರು ಗಮನ ಹೋಯಿತು. ಕುಡಿದು ಮಲಗಿರುವ ಗಂಡ, 3 ಮಕ್ಕಳು, ಮಾಂಸವೇ ಇಲ್ಲದೆ ಬಡಕಲಾದ ಹೆಂಡತಿ, ಬಟ್ಟೆ ಗಂಟು, ಗೊತ್ತು ಗುರಿ ಇಲ್ಲದ ಜೀವನ, ಎಲ್ಲವನ್ನ ನೋಡಿ ಪ್ರಿಯಾಗೆ ಅವಳ ಅಮ್ಮನ ಮಾತುಗಳೆಲ್ಲ ನೆನಪಿಗೆ ಬಂದವು. ನೋಡು ಪ್ರಿಯ, ಉದ್ವೇಗದಲ್ಲಿ ನಾವು ತೆಗೆದುಕೊಳ್ಳುವ ತೀರ್ಮಾನ ಯಾವತ್ತೂ ಸರಿ ಇರೋಲ್ಲ. ಆ ಕ್ಷಣಕ್ಕೆ ಸರಿ ಅನ್ನಿಸಿದ್ರೂ ಮತ್ತೆ ಪದೇ ಪದೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಆದ್ರೆ ಎಲ್ಲ ಮುಗಿದ್ಮೇಲೆ ಆ ಪಶ್ಚಾತ್ತಾಪಕ್ಕೂ ಬೆಲೆ ಇರೋಲ್ಲ. ಏನೋ ಕಂಡವಳಂತೆ ಪ್ರಿಯಾ ಒಮ್ಮೆಲೆ ಸಾವರಿಸಿಕೊಂಡು ಎದ್ದು ನಿಂತ್ಲು. ಸಂದೇಶ್, ನಂಗೆ ನಾವೆಲ್ಲೋ ತಪ್ಪು ಮಾಡ್ತಿದ್ದೀವಿ ಅನ್ಸ್ತಿದೆ ಅಲ್ವಾ? ಯಾಕೆ ಪ್ರಿಯಾ, ನನಗೆ ಮೋಸ ಮಾಡ್ತಿದ್ದೀನಿ ಅನ್ಸುತ್ತಾ? ಸಂದೇಶ್ ಮಾತಲ್ಲಿ ಯಾವ ಭಾವವೂ ಇರಲಿಲ್ಲ. ಹಾಗಲ್ಲ, ಇನ್ನು ನೀನ್ ಸೆಟ್ಲ್ ಆಗಿಲ್ಲ. ನಂಗೆ ಲೋಕಜ್ಞಾನ ಏನೂ ಇಲ್ಲ. ಸುಮ್ನೆ ಸಿನಿಮಾ ಶೈಲಿಯಲ್ಲಿ ಮನೆ ಬಿಟ್ಟು ಬಂದಿದ್ದೀವಿ. ಎಲ್ಲೋ ಏನೋ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಂಗೆ. ಹಾಗಂದ್ರೆ? ಸಂದೇಶ್ ಕೂತಲ್ಲಿಂದ ಎದ್ದು ನಿಂತ. ಜೀವನ ಅಂದ್ರೆ ಕಾಲ್ಪನಿಕ ಅಲ್ಲ ಸಂದೇಶ್. ಪ್ರೀತಿ ಮಾಡಿದ್ದು ತಪ್ಪಲ್ಲ, ಆದ್ರೆ ಇದು ಕರೆಕ್ಟ್ ಟೈಮ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಬರೀ ಪ್ರೀತಿಯಿಂದ ಜೀವನ ಆಗಲ್ಲ, ನಮ್ಗಿನ್ನೂ ಎಲ್ಲವನ್ನೂ ಗಳಿಸೋ ಸಾಮರ್ಥ್ಯನೂ ಬಂದಿಲ್ಲ. ಹೇಗ್ ಬದುಕಬೇಕು ಏನಾದ್ರೂ ಯೋಚನೆ ಮಾಡಿದೀಯಾ? ನಿನ್ನೆ ನೀನಿಲ್ದೆ ಜಗತ್ತೇ ಇಲ್ಲ ಅನ್ಸ್ತಿತ್ತು. ಇವತ್ತು ಆ ಪ್ರೀತಿಯ ಭಾವ ಕೂಡ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ನಿನ್ ಮನ್ಸಲ್ಲಿ ತುಂಬಾ ಗೊಂದಲಗಳಿವೆ. ನನ್ನ ವಿಷಯದಲ್ಲಿ ನೀನಂತೂ ಪೂರ್ತಿ ವಿಶ್ವಾಸ ಇಲ್ಲ ಅಲ್ವಾ? ನಿಜ ಹೇಳು. ಕತ್ತಿಯಷ್ಟೇ ಹರಿತವಾಗಿತ್ತು ಆ ಮಾತು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಎಲ್ಲ ಬೇಗ ಬೇಗ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆದ್ರೆ ಇವಾಗ ಏನ್ ಮಾಡ್ಬೇಕು ಹೇಳು? ಸುಮ್ನೆ ಇಬ್ರು ವಾಪಸ್ ಹೋಗ್ಬಿಡೋಣ. ಇಷ್ಟು ವರ್ಷ ಕನಸು ಕಟ್ಟಿ ಕೂತಿರುವ ಅಪ್ಪ ಅಮ್ಮನಿಗೆ ನೋವು ಮಾಡಿ ಕಣ್ಣೀರು ಹಾಕ್ಸೋದ್ ಬೇಡ. ನಮ್ಮಿಬ್ರ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ. ಸರಿ, ನಾನಿನ್ ಹೋಗ್ತೀನಿ ಅಂತ ತಿರುಗಿ ನೋಡದೆ ಸ್ಟೇಷನ್ನ ಎಕ್ಸಿಟ್ಗೆ ಬಂದಳು ಪ್ರಿಯಾ. ಆಗ್ಲೂ ಕೂಡ ಪ್ರಿಯಾ ಪ್ರಿಯಾ ಅನ್ನೋ ಕೂಗು ಕೇಳಿದ್ದರೂ ಲೆಕ್ಕಿಸದೆ ಬಂದಿದ್ಲು. ಆಮೇಲೆ ಕಾಲಚಕ್ರ ಬೇಗನೆ ಉರುಳಿತ್ತು. ಆಟೋ ನಿಂತ ಮೇಲೆಯೇ ಅವಳ ವಾಸ್ತವಕ್ಕೆ ಬಂದಿತು. ಅದೇ ಸಂದೇಶನ ನೋಡೋಣ ಅಂತ ಯೋಚಿಸ್ತಾ ಬರ್ತಿದ್ಲು. ತವಡುತ್ತಿದ್ದ ಪ್ರೀತಿಯ ಮಾತು ಎಲ್ಲವೂ ನೆನಪಿಗೆ ಬಂದು ವ್ಯಂಗ್ಯ ನಗು ಒಂದು ಸುಳಿದಾಡಿತು. ಗೇಟ್ ತೆಗೆಯುತ್ತಿದ್ದಂತೆ ಅಮ್ಮ ಎಂದು ಕೂಗುತ್ತಾ ಪುಟ್ಟ ಭೂಮಿ ಓಡಿ ಬಂದು ತಬ್ಬಿಕೊಂಡ್ಲು. 5 ವರ್ಷದ ಕಂದನ ಅಪ್ಪುಗೆಯಲ್ಲಿ ಎಲ್ಲವೂ ಅವಳಿಗೆ ಮರೆತೇ ಹೋಯ್ತು. ಅವಳನ್ನ ಕರೆದುಕೊಂಡು ಒಳಗೆ ಬಂದಾಗ ಗಂಡ ಮನೋಹರ್ ನಗ್ತಾ ಸ್ವಾಗತಿಸಿದ. ಯಾಕೋ ವಿಪರೀತ ತಲೆನೋವು ಕಣೆ, ಒಂದು ಕಾಫಿ ಸಿಗುತ್ತಾ ಪ್ಲೀಸ್? ಹಾ ತಂದೆ, ಎಂದು ಎಲ್ಲವನ್ನೂ ಮರೆತು ವಾಸ್ತವ ಎಂಬ ಅಡುಗೆ ಮನೆ ಹೊಕ್ಕಳು ಪ್ರಿಯೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟವಾಯಿತು. ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682279686 9620 9622799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ 500 ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನ, ಬರಹ, ಭಾಷಣ, ಅವರ ಕುರಿತಾದಂತಹ ಅನೇಕ ವಿಚಾರಗಳು ನಾಡಿನ, ದೇಶದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯನ್ನು ಪಡೆದುಕೊಂಡಿವೆ. ಹೀಗಾಗಿ ಅಂಬೇಡ್ಕರ್ ಓದು ಎನ್ನುವುದು ನಮ್ಮ ಓದಾಗಿದೆ, ಜನತೆಯ ಓದಾಗಿದೆ, ಜೀವಪರವಾದ ಓದು ಎನಿಸಿಕೊಂಡು ಅದು ಜನಮಾನಸದಲ್ಲಿ ನಿಂತುಕೊಂಡಿದೆ. ಇದು ಸಂತಸ ಮತ್ತು ಹೆಮ್ಮೆ, ಗೌರವದ ಸಂಗತಿಯೂ ಆಗಿದೆ. ಅಂಬೇಡ್ಕರ್ ಓದು ಎನ್ನುವುದು ಪ್ರಾರಂಭಗೊಂಡಿರುವುದು 7 ಸೆಪ್ಟೆಂಬರ್ 2020. ಅದು ಆರಂಭವಾದ ಅಂಬೇಡ್ಕರ್ ಓದು 2 ವರ್ಷ ಪೂರೈಸಿ ಮುನ್ನಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ತನಕ ಅದು 350 ಜನರು ಈ ಸರಣಿಯಲ್ಲಿ ಅಂಬೇಡ್ಕರ್ ಓದು ಓದಿದ್ದಾರೆ, ತಮ್ಮ ಚಿಂತನ ಲಹರಿಯನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚು ಕಡಿಮೆ 10%ಕ್ಕಿಂತ ಹೆಚ್ಚು ಮಹಿಳೆಯರು, ಮಹಿಳಾ ಕಣ್ಮಣಿಗಳು ಅಂಬೇಡ್ಕರ್ ಓದು, ಬರಹ ಮತ್ತು ಭಾಷಣಗಳ ಕುರಿತು ತಮ್ಮ ಚಿಂತನೆಗಳನ್ನು ಹೇಳಿದ್ದಾರೆ. ಇದು ಅತ್ಯಂತ ಗೌರವದ ಸಂಗತಿಯೂ ಕೂಡ ಆಗಿದೆ. ಈ ಸರಣಿ ಫಲಪ್ರದವಾಗಿ ಮುನ್ನಡೆದಿದೆ ಮತ್ತು ನಮ್ಮನ್ನು ಮುನ್ನಡೆಸುತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಬುದ್ಧ ಮತ್ತು ಆತನ ಧಮ್ಮವನ್ನು ಕುರಿತು ಖಂಡ 10ರಲ್ಲಿ ಸುಖ, ದುಃಖ, ದಾನ, ದಯೆ ಕುರಿತು ಅವರು ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಬಡತನವು ದುಃಖವನ್ನು ಹೆಚ್ಚು ಮಾಡುತ್ತದೆ, ಆದರೆ ಬಡತನವನ್ನು ನಿರ್ಮೂಲನೆ ಮಾಡಿದರೆ ಅದು ಸುಖವನ್ನು ನೀಡುತ್ತದೆ ಎಂದಿದ್ದಾರೆ. ಐಷಾರಾಮಿ ಜೀವನ ಶೈಲಿಯಿಂದ ಬದುಕಿಗೆ ಸಂತೋಷ ಸಿಗಲಾರದು, ಆದರೆ ಉನ್ನತ ಮಟ್ಟದ ಸಂಸ್ಕೃತಿಯ ಜೀವನ ಶೈಲಿ ಮಾತ್ರ ಸಂತೋಷವನ್ನು ಉಂಟು ಮಾಡುತ್ತದೆ. ಇದು ಬೌದ್ಧ ಧರ್ಮದ ಜೀವನ ಮಾರ್ಗವೂ ಆಗಿದೆ, ಜೀವನ ಶೈಲಿಯೂ ಆಗಿದೆ. ಹಸಿವು ಅತ್ಯಂತ ಹೀನವಾದ ಕಾಯಿಲೆಯಾಗಿದೆ. ಕಾಯಿಲೆ ಎಂದರೆ ಬಹುತೇಕವಾಗಿ ಅದು ಹಸಿವಿನಕ್ಕಿಂತ ಬೇರೆ ಯಾವುದೂ ಅಲ್ಲ ಎಂದಿದ್ದಾರೆ ಬುದ್ಧ. ಮನುಷ್ಯನಿಗೆ ಆರೋಗ್ಯವು ಇತರರಿಗೆ ಕೊಡುಗೆಗಳಿಗಿಂತಲೂ ಅತ್ಯಂತ ದೊಡ್ಡದೂ ಆಗಿದೆ. ತೃಪ್ತಿ ಎನ್ನುವುದು ಸಂಪತ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದೂ ಆಗಿದೆ. ವಿಶ್ವಾಸ

0: ಸುಖವು ಸಂಬಂಧಗಳಲ್ಲಿ ಉತ್ತಮವಾದದೂ ಆಗಿದೆ, ನಿಬ್ಬಾಣವು ಸುಖಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದೂ ಆಗಿದೆ ಎಂದಿದ್ದಾರೆ. ನಮ್ಮನ್ನು ದ್ವೇಷಿಸುವವರನ್ನು ದ್ವೇಷಿಸದೆ ಸಂತೋಷವಾಗಿ ಬದುಕುವುದನ್ನು ನಾವು ಕಲಿಯಬೇಕು. ರೋಗಗಳಿಂದ ನರಳುತ್ತಿರುವವರ ನಡುವೆ ರೋಗಗಳಿಂದ ಮುಕ್ತರಾಗಿ ಸಂತೋಷದಿಂದ ಬಾಳುವುದನ್ನು ನಾವು ಕಲಿಯಬೇಕು, ರೂಢಿಸಿಕೊಳ್ಳಬೇಕು. ದುರಾಸೆಯುಳ್ಳವರ ನಡುವೆ ದುರಾಸೆಯಿಂದ ಮುಕ್ತರಾಗಿ ಸಂತಸದಿಂದಿರುವುದನ್ನು ನಾವು ಕಲಿಯಬೇಕು. ಹೊಲಗಳು ಕಳೆಯಿಂದ ಹಾಳಾಗುವಂತೆ ಮಾನವನ ಗುಣಗಳು ಇಂದ್ರಿಯ ಲಾಲಸೆಗಳಿಂದ ಹಾಳಾಗುತ್ತವೆ. ವಿರಕ್ತರು ಅಥವಾ ವೈರಾಗಿಗಳಿಗೆ ಮಾಡಿದ ದಾನವು ಶ್ರೇಷ್ಠ ಫಲವನ್ನು ನೀಡುತ್ತದೆ. ಹೊಲಗಳು ಕಳೆಗಳಿಂದ ಹಾನಿಗೊಳಗಾಗುವಂತೆ ದುರಭಿಮಾನದಿಂದ ಮಾನವೀಯ ಗುಣಗಳು ಹಾಳಾಗಿವೆ. ಆದುದರಿಂದ ದುರಭಿಮಾನದಿಂದ ಮುಕ್ತರಾದ ಸಜ್ಜನರಿಗೆ ನೀಡಿದ ದಾನವು ಶ್ರೇಷ್ಠ ಫಲವನ್ನು ಕೊಡುತ್ತದೆ. ಹೊಲಗಳು ಕಳೆಗಳಿಂದ ಹಾನಿಗೊಳಗಾಗುವಂತೆ ಮಾನವನ ಗುಣಗಳು ಇಂದ್ರಿಯ ಲಾಲಸೆಗಳಿಂದ ಹಾಳಾಗಿವೆ. ಆದುದರಿಂದ ಐಹಿಕ ಬದುಕಿನ ಲೋಲುಪತೆಗಳಿಂದ ಮುಕ್ತರಾದವರಿಗೆ ನೀಡಿದ ದಾನವು ಶ್ರೇಷ್ಠ ಪ್ರತಿಫಲ ನೀಡುತ್ತದೆ. ಧಮ್ಮಕ್ಕೆ ನೀಡಿದ ದಾನವು ಎಲ್ಲ ಕೊಡುಗೆಗಳಿಗಿಂತ ಉತ್ತಮವಾದುದು. ಧಮ್ಮದ ಸಿಹಿಯು ಧಮ್ಮವನ್ನೇ ಮೀರಿ ನಿಲ್ಲುತ್ತದೆ. ಧಮ್ಮದಲ್ಲಿನ ಹರ್ಷ ಇತರ ಎಲ್ಲ ಹರ್ಷಗಳಿಗಿಂತಲೂ ದೊಡ್ಡದು ಎನ್ನಬಹುದಾಗಿದೆ. ಸೋತವನು ದುಃಖಿಯಾಗಿರುವುದರಿಂದ ಜಯವು ದ್ವೇಷವನ್ನು ಬೆಳೆಸುತ್ತದೆ. ಜಯಾಪಜಯಗಳೆರಡನ್ನೂ ತೊರೆದವನು ಜೀವನದಲ್ಲಿ ಸಂತೃಪ್ತನೂ, ಅವನು ಸಂತೋಷದಿಂದಿರುತ್ತಾನೆ. ಭಾವೋದ್ರೇಕಕ್ಕೆ ಸಮನಾದ ಬೆಂಕಿ ಬೇರೊಂದಿಲ್ಲ, ದ್ವೇಷಕ್ಕೆ ಸರಿ ಸಮಾನವಾದ ಬಾಣ ಮತ್ತೊಂದಿಲ್ಲ, ಮನುಷ್ಯನಿಗೆ ಶರೀರದಂತಹ ಯಾತನೆ ಮತ್ತೊಂದಿಲ್ಲ, ವಿಶ್ರಾಂತಿಗಿಂತ ಮಿಗಿಲಾದ ಸಂತೋಷವಿಲ್ಲ ಎಂದಿದ್ದಾನೆ ಬುದ್ಧ. ಇತರರ ಕೆಟ್ಟ ಮಾತುಗಳು ಮತ್ತು ಕೆಟ್ಟ ಕೃತ್ಯಗಳನ್ನು ನಿರ್ಲಕ್ಷಿಸು. ಇತರರ ಕಾರ್ಯಚಟುವಟಿಕೆಗಳ ಬಗ್ಗೆ ನೀನು ಗಮನಹರಿಸುವುದು ಬೇಡ. ನೀನು ಈವರೆಗೆ ಏನು ಮಾಡಿದ್ದೀಯಾ ಮತ್ತು ಮಾಡದೆ ಉಳಿದ ಕಾರ್ಯಗಳು ಯಾವುವು ಎನ್ನುವುದರತ್ತ ನಿನ್ನ ಗಮನವಿರಲಿ ಎಂದು ಎಚ್ಚರಿಸಿದ್ದಾರೆ. ಸಚ್ಚಾರಿತ್ರ್ಯ ಉಳ್ಳವನಿಗೆ ಜೀವನದಲ್ಲಿ ಪರಿಶುದ್ಧತೆಯನ್ನು, ಹುಡುಕುವವನಿಗೆ, ನಿರ್ಲಿಪ್ತನಾದವನಿಗೆ, ವಿಮುಕ್ತನಿಗೆ ಬದುಕು ಕಷ್ಟಕರವಾಗುತ್ತದೆ. ಶಕ್ತಿಯುತವಾದ ಕುದುರೆಯು ಚಾವಟಿ ಏಟಿಗೆ ಅವಕಾಶ ಕೊಡದಿರುವಂತೆ, ಬದುಕಿನಲ್ಲಿ ವಿಷಾದಕ್ಕೆ ಯಾವುದೇ ಅವಕಾಶ ನೀಡದಿರುವ ಹಾಗೂ ದ್ವೇಷಮುಕ್ತವಾದ ವ್ಯಕ್ತಿಯು ಈ ಜಗತ್ತಿನಲ್ಲಿ ಇರಲು ಸಾಧ್ಯವೇ? ಚಾವಟಿ ಏಟಿನ ಅಗತ್ಯವಿಲ್ಲದ ಕುದುರೆಯಂತೆ ಉಜ್ವಲವಾಗಿರು, ಕ್ರಿಯಾಶೀಲನಾಗಿರು, ಮುಂದುವರಿ ಎಂದಿದ್ದಾರೆ. ಯಾರಿಗೂ ಕಠಿಣವಾದ ಮಾತುಗಳನ್ನಾಡಬೇಡ. ನೀನು ಅಂತಹ ಮಾತುಗಳನ್ನು ಆಡಿದರೆ ಅವರು ಅದೇ ರೀತಿಯ ಕಠಿಣ ಮಾತುಗಳನ್ನಾಡುತ್ತಾರೆ. ನಿಟ್ಟಿನಲ್ಲಿ ಆಡುವ ಮಾತುಗಳು ನೋವಿನಿಂದ ಕೂಡಿರುತ್ತವೆ. ಏಟಿಗೆ ಪ್ರತಿಯಾಗಿ ಬೀಳುವ ಏಟು ನಿನ್ನಗೂ ತಟ್ಟುತ್ತದೆ ಎಂದಿದ್ದಾರೆ. ರಥದ ಗಾಲಿಗಳಿಗೆ ಕಡಾಣಿ ಹೇಗಿರುತ್ತದೆಯೋ ಹಾಗೆ ಈ ಜಗತ್ತಿಗೆ ಸ್ವಾತಂತ್ರ್ಯ, ವಿನಯಶೀಲತೆ, ವಿಶ್ವಾಸ ಮತ್ತು ನಿಸ್ವಾರ್ಥಗಳು ಇರುತ್ತವೆ. ಇದು ಬೌದ್ಧ ಧರ್ಮದ ಜೀವನ ಮಾರ್ಗವೂ ಆಗಿದೆ, ಜೀವನ ಸಂಸ್ಕೃತಿಯೂ ಆಗಿದೆ, ಜೀವನ ವಿಶಿಷ್ಟವಾದ ಶೈಲಿಯೂ ಆಗಿದೆ. ಅಂಬೇಡ್ಕರ್ ಓದು ಕುರಿತಾದಂತಹ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರೂ ಆಗಿರುವಂತಹ ಪ್ರೊಫೆಸರ್ ಅರುಣ್ ಜೋಳದ ಕುಳ್ಗಿಯವರು ನಡೆಸುತ್ತಾ ಬರುತ್ತಿರುವ ಈ ಕಾರ್ಯಕ್ರಮ ಸ್ವಾಗತಾರ್ಹವಾಗಿದೆ. ಅವರಿಗೆ ಶುಭ ಕೋರುತ್ತಾ ಮಾತು ಮುಗಿಸುತ್ತೇನೆ. ನಮಸ್ಕಾರ.
1: Our difficulty is how to make the heterogeneous mess that we have today take a decision.

ಅಂಬೇಡ್ಕರ್ ಓದಿಗೆ ಎಲ್ಲರಿಗೂ ಸ್ವಾಗತ. ನಾನು ಮಲ್ಲಿಗೆ ಸಿರಿಮನೆ. ಇಂದು ನಾನೇಕೆ ಬೌದ್ಧನಾದೆ ಎಂಬ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾಷಣವನ್ನು ಓದುತ್ತಿದ್ದೇನೆ. ಅನುವಾದ ಡಾಕ್ಟರ್ HS ಅನುಪಮ. 1956 ಅಕ್ಟೋಬರ್ 14 ತನ್ನವರೊಂದಿಗೆ ಬೌದ್ಧನಾಗುತ್ತಾ ಅಂಬೇಡ್ಕರ್ ಹೇಳಿದ ಮಾತುಗಳಿವು. ಹಿಂದೂ ಧರ್ಮವನ್ನು ತ್ಯಜಿಸುವ ನಿರ್ಧಾರವನ್ನು 1935 ನಾಸಿಕ್ನ ಯೋಲಾದಲ್ಲಿ ನಡೆದ ದೊಡ್ಡ ಸಮ್ಮೇಳನದಲ್ಲಿ ತೆಗೆದುಕೊಂಡೆ. ಆಗಿನಿಂದ ಹೋರಾಟ ಮುಂದುವರಿಸಿದ್ದೇನೆ. ಆ ಸಮ್ಮೇಳನದಲ್ಲಿ ಹಿಂದೂವಾಗಿ ಹುಟ್ಟಿದೆ, ಆದರೆ ಹಿಂದೂವಾಗಿ ಸಾಯಲಾರೆ ಎಂದು ಪ್ರತಿಜ್ಞೆ ಮಾಡಿದೆ. ಈಗ ಮತಾಂತರವು ನನಗೆ ಅಗಾಧ ತೃಪ್ತಿಯನ್ನೂ ನೆಮ್ಮದಿಯನ್ನೂ ನೀಡಿದೆ. ನರಕದಿಂದ ಮುಕ್ತಿ ದೊರೆತಂತೆ ಅನಿಸುತ್ತಿದೆ. ಮತಾಂತರಗೊಂಡ ನೀವೆಲ್ಲರೂ ಇದನ್ನು ಅನುಭವದಿಂದಲೇ ಅರಿತುಕೊಳ್ಳಬೇಕು. ಕುರುಡು ನಂಬಿಕೆಯ ಅನುಯಾಯಿಗಳು ಬೇಡ. ನನಗೆ ಕುರಿಗಳ ಬುದ್ಧಿ ಇಷ್ಟವಿಲ್ಲ. ಬುದ್ಧನಲ್ಲಿ ಶರಣಾಗ ಬರುವವರು ತಮ್ಮ ಸ್ವಂತ ಅರಿವಿನಿಂದ, ಸ್ವಂತ ತ್ಯಾಗದಿಂದ ಬರಬೇಕು. ಏಕೆಂದರೆ ಪಾಲಿಸಲು ಅತಿ ಕಷ್ಟವಾದ ಧರ್ಮ ಇದು. ಮನುಷ್ಯನ ಏಳ್ಗೆಗೆ ಧರ್ಮ ಅತ್ಯಂತ ಅಗತ್ಯ. ಕಾರ್ಲ್ ಮಾರ್ಕ್ಸ್ನ ಅನುಯಾಯಿಗಳು ಧರ್ಮವೆಂದರೆ ಅಫೀಮು ಎನ್ನುತ್ತಾರೆ. ಆದರೆ ಮಾರ್ಕ್ಸ್ನ ಈ ಹೇಳಿಕೆಯನ್ನು ಹಾಗೆ ಒಪ್ಪಲು ಬರುವುದಿಲ್ಲ. ಹಾಗೆ ಹೇಳುವವರಿಗೆ ಧರ್ಮವೆಂದರೆ ಏನೂ ಮುಖ್ಯವಲ್ಲ, ಅದು ಏನೂ ಅರ್ಥವಿಲ್ಲದ್ದು. ನಮ್ಮಲ್ಲೂ ಕೆಲವರು ತಿನ್ನು ಕುಡಿ ಮಜಾ ಮಾಡು ಎಂಬ ಸಂಪ್ರದಾಯದವರು, ಅವರಿಗೆ ಬೇಕಾಗಿರುವುದೆಲ್ಲ ತಿಂಡಿಗೆ ಬ್ರೆಡ್ ಬೆಣ್ಣೆ, ಮಧ್ಯಾಹ್ನ ರುಚಿಕಟ್ಟಾದ ಊಟ, ಮಲಗಲು ಸುಪ್ಪತ್ತಿಗೆ, ಸಮಯ ಕಳೆಯಲು ಸಿನಿಮಾ. ಅವರ ಜೀವನದಲ್ಲಿ ಧರ್ಮಕ್ಕೆ ಜಾಗವಿಲ್ಲ. ಅವರನ್ನು ನಾನು ಒಪ್ಪುವುದಿಲ್ಲ. ನನ್ನ ತಂದೆಯ ಬಡತನದ ದೆಸೆಯಿಂದ ಅದ್ಯಾವುದನ್ನೂ ನನಗೆ ಅನುಭವಿಸಲಾಗಲಿಲ್ಲ. ಜೀವನದಲ್ಲಿ ಎಷ್ಟೋ ದಿನಗಳವರೆಗೆ ಕಷ್ಟಪಟ್ಟು ದುಡಿಯುತ್ತಿದ್ದೆ, ಆದರೆ ಅದು ನನ್ನನ್ನು ಅಧರ್ಮೀಯನನ್ನಾಗಿ ಮಾಡಲಿಲ್ಲ. ಬಡವರು ಅನುಭವಿಸಿ ತಾಳಿಕೊಳ್ಳಬೇಕಾದ ಕಷ್ಟಗಳ ಅರಿವಿದೆ. ಜನರ ಆರ್ಥಿಕ ಸ್ಥಿತಿ ಸುಧಾರಿಸುವ ಕುರಿತು ನಾವು ಹೋರಾಟ ನಡೆಸಬೇಕು. ಆರ್ಥಿಕವಾಗಿ ಸಬಲರಾಗಿ ಸ್ವತಂತ್ರರಾಗಬೇಕು. ನನ್ನ ಜೀವಮಾನವಿಡೀ ಅದಕ್ಕಾಗಿಯೇ ಹೋರಾಡುತ್ತಿದ್ದೇನೆ. ಅದಷ್ಟೇ ಅಲ್ಲ, ಮನುಷ್ಯ ಕುಲವೇ ಆರ್ಥಿಕವಾಗಿ ಸಬಲರಾಗಬೇಕು. ಆದರೆ ಬೇರೆ ವಿಚಾರಗಳು ಇವೆ. ಮನುಷ್ಯ ಮತ್ತು ಪ್ರಾಣಿಯ ನಡುವೆ ವ್ಯತ್ಯಾಸಗಳಿವೆ. ತನ್ನ ಬದುಕಿಗಾಗಿ ಆಹಾರವೊಂದನ್ನು ಬಿಟ್ಟು ಪ್ರಾಣಿಗೆ ಮತ್ತೇನೂ ಬೇಡ. ಆದರೆ ಮನುಷ್ಯನಿಗೆ ದೇಹ ಮತ್ತು ಸಂವೇದನಾಶೀಲ ಮನಸ್ಸಿದೆ. ದೇಹದ ಜೊತೆ ಜೊತೆಗೆ ಮನಸ್ಸು ಬೆಳೆಯಬೇಕು. ಮನಸ್ಸು ಶುದ್ಧ ಆಲೋಚನೆಗಳೊಂದಿಗೂ ಕೂಡಿರಬೇಕು. ಕಾಯಿಲೆಗಳಿಂದ ಮುಕ್ತವಾಗಿರಬೇಕಾದರೆ ಹೇಗೆ ದೃಢವಾದ ದೇಹವನ್ನು ಹೊಂದಿರಬೇಕೋ, ಹಾಗೆ ದೇಹವನ್ನು ಆರೋಗ್ಯಯುತವಾಗಿಡಬೇಕಾದರೆ ಶುದ್ಧ ಮನಸ್ಸಿರಬೇಕು. ಇಲ್ಲದಿದ್ದರೆ ಮನುಷ್ಯ ಅಭಿವೃದ್ಧಿ ಹೊಂದುತ್ತಿದ್ದಾನೆಂದು ಹೇಳಲಾಗದು. ಮನುಷ್ಯನ ಮನಸ್ಸು ಏಕೆ ಕಾಯಿಲೆ ಬೀಳುತ್ತದೆ? ಮಹಾರಾಷ್ಟ್ರದ ಸಂತ ಕವಿ ರಾಮದಾಸ ಹೇಳುತ್ತಾನೆ, ಮನುಷ್ಯನಲ್ಲಿ ಉತ್ಸಾಹವಿಲ್ಲ ಎಂದರೆ ಅದರರ್ಥ ಒಂದು, ಅವನ ಮನಸ್ಸು ಅಥವಾ ಅವನ ದೇಹಕ್ಕೆ ಕಾಯಿಲೆಯಾಗಿರಬೇಕು. ಮನುಷ್ಯನ ಉತ್ಸಾಹವನ್ನು ಹೀರಿಬಿಡುವುದು ಯಾವುದು? ಉತ್ಸಾಹವಿಲ್ಲದಿದ್ದರೆ ಜೀವನವೇ ಗುಲಾಮಗಿರಿ ಎನಿಸುತ್ತದೆ, ಎಳೆದುಕೊಂಡು ಹೋಗಬೇಕಾದ ಭಾರವಾಗುತ್ತದೆ. ಉತ್ಸಾಹವಿಲ್ಲದಿದ್ದರೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಉತ್ಸಾಹ ಏಕೆ ಕಳೆದು ಹೋಗುತ್ತದೆ? ಮನುಷ್ಯನ ಮಟ್ಟಿಗೆ ಹೇಳುವುದಾದರೆ, ತನ್ನನ್ನು ತಾನು ಉಚ್ಚಾಯ ಸ್ಥಿತಿಗೊಯ್ಯಲು ಅವಕಾಶ ಇಲ್ಲದಿರುವುದು ಉತ್ಸಾಹವನ್ನು ಕಳೆದು ಹಾಕುತ್ತದೆ. ನಿರಾಶಾದಾಯಕ ಪರಿಸ್ಥಿತಿ ಉತ್ಸಾಹ ಕಳೆಯುತ್ತದೆ. ಅಂಥ ಮನಸ್ಸು ಕಾಯಿಲೆಗೊಳಗಾಗುತ್ತದೆ. ಸದ್ಯದ ಕಷ್ಟಗಳಿಂದ ಪಾರಾಗಲು ಯಾವುದೇ ಭರವಸೆ ಕಾಣದಿದ್ದರೆ ಆತ ಯಾವಾಗಲೂ ಅಸಂತೋಷಿಯಾಗಿರುತ್ತಾನೆ. ಉತ್ಸಾಹ ಹುಟ್ಟುವುದು ಯಾವಾಗ? ಒಬ್ಬ ಉಸಿರಾಡುವಷ್ಟು ಮುಕ್ತನಾಗಿದ್ದು ತನ್ನ ಕೆಲಸಕ್ಕೆ ಸೂಕ್ತ ಪ್ರತಿಫಲ ದೊರೆಯುತ್ತಿದ್ದರೆ ಉತ್ಸಾಹ ಸ್ಫೂರ್ತಿ ಹೊಂದುತ್ತಾನೆ. ಶಾಲೆಯಲ್ಲಿ ಮಾಸ್ತರರು, ಓಹೋ ಇಲ್ಲೊಬ್ಬ ಹೊಲೆಯ ಹುಡುಗನಿದ್ದಾನೆ, ತನ್ನ ತರಗತಿಯಲ್ಲಿ ಅದು ಹೇಗೆ ಅವನು ಮೊದಲ ಸ್ಥಾನ ಪಡೆಯಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದರೆ, ಮೊದಲ ಸ್ಥಾನ ಯಾವಾಗಲೂ ಬ್ರಾಹ್ಮಣನಿಗೆ ಮೀಸಲಾಗಿರುವುದೆಂದರೆ ಆ ಹೊಲೆಯ ಹುಡುಗ ಹೇಗೆ ಉತ್ಸಾಹ ಸ್ಫೂರ್ತಿ ಭರವಸೆಯನ್ನು ಹೊಂದುತ್ತಾನೆ?
ತನ್ನ ಬದುಕಿನಲ್ಲಿ ಉನ್ನತಿಯನ್ನು ಹೇಗೆ ಸಾಧಿಸುತ್ತಾನೆ? ದುರದೃಷ್ಟವಶಾತ್ ಅಸಮಾನತೆ ಮತ್ತು ಅನ್ಯಾಯದ ತತ್ವಗಳ ಮೇಲೆ ನಿಂತಿರುವ ಹಿಂದೂ ಧರ್ಮವು ಉತ್ಸಾಹ ತುಂಬಲು ಸಾಧ್ಯವಿಲ್ಲ. ಅಸ್ಪೃಶ್ಯರು ಹಿಂದೂ ಧರ್ಮದ ನೆರಳಿನಲ್ಲಿ ಗುಲಾಮಗಿರಿ ನಡೆಸುವ ತನಕ ಅವರ ಜೀವನ ಉತ್ತಮಪಡಿಸಿಕೊಳ್ಳಲು ಯಾವುದೇ ಭರವಸೆ ಉತ್ಸಾಹ ಹುಟ್ಟುವುದಿಲ್ಲ. ಹೆಚ್ಚೆಂದರೆ ಅವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವತ್ತ ಗಮನ ಕೊಟ್ಟರು. ಹೀಗೆ ಹೇಳುತ್ತಾ ಅಂಬೇಡ್ಕರ್ ನೆರೆದ ಜನರಿಗೆ ಬುದ್ಧನ ಮಾರ್ಗ, ಅದನ್ನು ಪಾಲಿಸುವ ಬಗೆ, ಅದರ ಪ್ರಾಮುಖ್ಯತೆ, ಮತಾಂತರದ ಅನಿವಾರ್ಯತೆ ಮೊದಲಾದ ವಿಷಯಗಳ ಕುರಿತು ಸರಳವಾಗಿ ಮನಮುಟ್ಟುವಂತೆ ಹೇಳಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಾವು ಬೌದ್ಧ ದೀಕ್ಷೆ ಪಡೆದುಕೊಂಡ ನಂತರ ಬೌದ್ಧ ಧರ್ಮ ಸ್ವೀಕರಿಸಲು ನೆರೆದಿದ್ದ ಜನಸಾಗರಕ್ಕೆ ತಾವೇ ರೂಪಿಸಿದ 22 ನಿಯಮಗಳನ್ನು ಬೋಧಿಸಿದರು. ಆ ಪ್ರತಿಜ್ಞೆಗಳು ಹೀಗಿವೆ. 1. ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ನನಗೆ ನಂಬಿಕೆ ಇಲ್ಲ, ಅವರನ್ನು ನಾನು ಪೂಜಿಸುವುದಿಲ್ಲ. 2. ದೇವರ ರೂಪವೆಂದು ಪರಿಗಣಿತರಾದ ರಾಮ ಮತ್ತು ಕೃಷ್ಣರಲ್ಲಿ ನನಗೆ ನಂಬಿಕೆ ಇಲ್ಲ, ಅವರನ್ನು ನಾನು ಪೂಜಿಸುವುದಿಲ್ಲ. 3. ಗೌರಿ ಗಣಪತಿ ಮತ್ತಿತರ ಹಿಂದೂ ದೇವತೆಗಳಲ್ಲಿ ನನಗೆ ನಂಬಿಕೆ ಇಲ್ಲ, ಅವರನ್ನು ನಾನು ಪೂಜಿಸುವುದಿಲ್ಲ. 4. ದೇವರ ಅವತಾರಗಳಲ್ಲಿ ನನಗೆ ನಂಬಿಕೆ ಇಲ್ಲ. 5. ಬುದ್ಧ ವಿಷ್ಣುವಿನ ಅವತಾರ ಎನ್ನುವುದನ್ನು ನಾನು ನಂಬುವುದಿಲ್ಲ, ಅದು ತಪ್ಪು ಮತ್ತು ಹುಚ್ಚುತನದ ವಿಚಾರ. 6. ಶ್ರಾದ್ದದಂತಹ ಆಚರಣೆಗಳನ್ನು ನಾನು ಮಾಡುವುದಿಲ್ಲ. 7. ಬುದ್ಧನ ನೀತಿ ಮತ್ತು ಕೆಲಸಗಳಿಗೆ ಧಕ್ಕೆ ತರುವಂತಹ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ. 8. ಸಮಾರಂಭಗಳನ್ನು ಬ್ರಾಹ್ಮಣರು ನೆರವೇರಿಸುವುದಕ್ಕೆ ನಾನು ಬಿಡುವುದಿಲ್ಲ. 9. ಮನುಷ್ಯರು ಸಮಾನರು ಎನ್ನುವುದನ್ನು ನಾನು ನಂಬುತ್ತೇನೆ. 10. ಸಮಾನತೆಗಾಗಿ ಹೋರಾಡುತ್ತೇನೆ. 11. ಬುದ್ಧನ 8 ಧರ್ಮಗಳನ್ನು ನಾನು ಪಾಲಿಸುತ್ತೇನೆ. 12. ಬುದ್ಧನ ಪರಮಿತವನ್ನು ನಾನು ಪಾಲಿಸುತ್ತೇನೆ. 13. ಎಲ್ಲ ಜೀವಿಗಳ ಬಗ್ಗೆಯೂ ಪ್ರೀತಿ ಮತ್ತು ಅನುಕಂಪವನ್ನು ತೋರಿಸುತ್ತೇನೆ, ಅವರ ರಕ್ಷಣೆ ಮಾಡುತ್ತೇನೆ. 14. ನಾನು ಕದಿಯುವುದಿಲ್ಲ. 15. ನಾನು ಸುಳ್ಳು ಹೇಳುವುದಿಲ್ಲ. 16. ನಾನು ಪಾಪ ಮಾಡುವುದಿಲ್ಲ. 17. ಮದ್ಯಪಾನವನ್ನಾಗಲಿ ಮಾದಕ ವಸ್ತುವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. 18. ಧಮ್ಮವನ್ನು ಪಾಲಿಸುತ್ತಾ ಪ್ರೀತಿಯಿಂದ ಪ್ರತಿದಿನವನ್ನು ಕಳೆಯ ಬಯಸುತ್ತೇನೆ. 19. ಹಿಂದೂ ಧರ್ಮ ಮಾನವೀಯತೆಯ ವಿರೋಧಿ, ಅದು ಮಾನವೀಯತೆಯ ಬೆಳವಣಿಗೆಯನ್ನೂ ಸಹಿಸುವುದಿಲ್ಲ. ಕಾರಣ, ಹಿಂದೂ ಧರ್ಮ ಅಸಹಾಯಕತೆಯ ಸೌಧದ ಮೇಲೆ ನಿಂತಿದೆ. ಹಾಗಾಗಿ ನಾನು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ. 20. ಬುದ್ಧನ ಧಮ್ಮವೇ ನಿಜವಾದ ಧಮ್ಮ ಎಂದು ನಾನು ನಂಬುತ್ತೇನೆ. 21. ಇದು ನನ್ನ ಪುನರ್ಜನ್ಮವೆಂದೇ ನನ್ನ ನಂಬುಗೆ. 22. ನನ್ನ ಜೀವನವನ್ನು ಬುದ್ಧನ ತತ್ವಾದರ್ಶಗಳಿಗೆ ಅನುಗುಣವಾಗಿ ಜೀವಿಸುತ್ತೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ.

ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಮೇಘನಾ ಕೆ. ಅಂಬೇಡ್ಕರ್ ಅವರ ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆಯಿಂದ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಪ್ರಜಾಪ್ರಭುತ್ವದ ಆದರ್ಶ ಕುರಿತು ಅಂಬೇಡ್ಕರ್ ಅವರ ಅಭಿಪ್ರಾಯ ಏನಾಗಿತ್ತು ಎಂಬ ಆಯ್ದ ಭಾಗವನ್ನು ನಿಮ್ಮ ಮುಂದೆ ಓದುತ್ತೇನೆ. ಮಾನ್ಯ ಉಪಾಧ್ಯಕ್ಷರೇ, ಈ ಬಗೆಯ ನಿರ್ದೇಶಕ ತತ್ವಗಳಲ್ಲಿ ಹಿತಾಸಕ್ತಿಯುಳ್ಳ ಸದನದ ಕೆಲವು ಸದಸ್ಯರ ಮನಸ್ಸಿನಲ್ಲಿ ಸಂವಿಧಾನದ ನಿಜವಾದ ಉಪಬಂಧಗಳ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಯುಂಟಾಗಿರುವಂತೆ ತೋರುತ್ತದೆ. ಈ ತಪ್ಪು ತಿಳುವಳಿಕೆ ಅಥವಾ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವಿಕೆಗೆ ಕಾರಣವೆಂದರೆ ಪ್ರಸ್ತಾವವನ್ನು ಸಮರ್ಥಿಸಿ ನಾನು ಮಾಡಿದ ಪ್ರಾರಂಭಿಕ ಭಾಷಣದಲ್ಲಿ ನಾನು ವಿಷಯದ ಈ ಅಂಶವನ್ನು ಉಲ್ಲೇಖಿಸಿರಲಿಲ್ಲ. ಈ ವಿಷಯವನ್ನು ಸದನದ ಮುಂದೆ ಸ್ಪಷ್ಟವಾದ ರೀತಿಯಲ್ಲಿ ಇಡುವ ಅಪೇಕ್ಷೆ ನನಗಿರಲಿಲ್ಲವೆಂದಲ್ಲ. ನನ್ನ ಭಾಷಣ ದೀರ್ಘವಾಗಿದ್ದು ಅದನ್ನು ಮತ್ತಷ್ಟು ಲಂಬಿಸಿ ಬೇಸರ ಉಂಟು ಮಾಡುವ ಮನಸ್ಸು ನನಗಿರಲಿಲ್ಲ. ಈಗ ನಾನು ಈ ಸದನದ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಈ ಬಗ್ಗೆ ಸಂವಿಧಾನದಲ್ಲಿ ನೀಡಿರುವ ಸ್ಥಾನವೇನೆಂಬುದನ್ನು ವಿವರಿಸುತ್ತೇನೆ. ನಾನು ಈಗಾಗಲೇ ಹೇಳಿರುವಂತೆ ನಮ್ಮ ಈ ಸಂವಿಧಾನವು ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯತಕ್ಕ ಒಂದು ರಾಜಕೀಯ ವ್ಯವಸ್ಥೆಯನ್ನು ಗೊತ್ತುಪಡಿಸುವ ಒಂದು ಶಾಸನ. ಸಂಸದೀಯ ಪ್ರಜಾಪ್ರಭುತ್ವ ಎಂದರೆ ಒಬ್ಬ ವ್ಯಕ್ತಿ ಒಂದು ಮತ ಎಂದು ತಿಳಿಯುತ್ತೇವೆ. ಸರ್ಕಾರವು ತನ್ನ ದೈನಂದಿನ ವ್ಯವಹಾರಗಳಲ್ಲಿ ಮತ್ತು ಒಂದು ನಿರ್ದಿಷ್ಟ ಅವಧಿಯ ತರುವಾಯ ಸರ್ಕಾರದ ಕಾರ್ಯಸಾಧನೆಯ ಮೌಲ್ಯಮಾಪನ ಮಾಡುವ ಅವಕಾಶವನ್ನು ಮತದಾರರಿಗೆ ಕೊಟ್ಟ ಸಂದರ್ಭದಲ್ಲಿ ಪ್ರತಿಯೊಂದು ಸರ್ಕಾರವು ಪರೀಕ್ಷೆಗೆ ಒಳಪಡುತ್ತದೆ ಎಂದೇ ಇದರ ಅರ್ಥ. ಈ ಸಂವಿಧಾನದಲ್ಲಿ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಕಾರಣವೆಂದರೆ ಯಾವುದೇ ನಿರ್ದಿಷ್ಟ ಜನಸಮುದಾಯದ ಶಾಶ್ವತ ಸರ್ವಾಧಿಕಾರವನ್ನು ಯಾವುದೇ ರೀತಿಯಲ್ಲಿ ಸ್ಥಾಪಿಸಲು ಅವಕಾಶ ಕೊಡಬಾರದೆಂಬುದೇ ನಮ್ಮ ಉದ್ದೇಶ. ನಾವು ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಾಗ ನಮಗೆ ಆದರ್ಶವಾಗಿರತಕ್ಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಹ ಸ್ಥಾಪಿಸಬೇಕೆಂಬುದು ನಮ್ಮ ಬಯಕೆಯಾಗಿತ್ತು. ಜನಗಳಿಗೆ ರಾಜಕೀಯ ಅಧಿಕಾರವನ್ನು ಪಡೆಯತಕ್ಕ ಅನುಕೂಲಗಳನ್ನು ಒದಗಿಸುವುದಷ್ಟೇ ನಮ್ಮ ಉದ್ದೇಶವಾಗಿರಲಿಲ್ಲ. ಅಧಿಕಾರ ವಹಿಸಿಕೊಳ್ಳುವವರು ಅನುಸರಿಸಬೇಕಾದ ಆದರ್ಶವನ್ನು ಗೊತ್ತುಪಡಿಸುವುದು ಸಂವಿಧಾನದ ಉದ್ದೇಶವಾಗಿತ್ತು. ಆರ್ಥಿಕ ಪ್ರಜಾಪ್ರಭುತ್ವವೇ ಆದರ್ಶ. ಆರ್ಥಿಕ ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಸ್ಥಾಪಿಸಬಹುದೆಂಬ ಬಗ್ಗೆ ನಮ್ಮಲ್ಲಿ ನಿಶ್ಚಿತ ಕಲ್ಪನೆಗಳೇನಾದರೂ ಇವೆಯೇ ಎಂಬುದು ಮುಖ್ಯ ಪ್ರಶ್ನೆ. ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ವಿಚಾರದಲ್ಲಿ ಜನರಲ್ಲಿ ವಿಭಿನ್ನ ಅಭಿಪ್ರಾಯಗಳುಂಟು. ಕೆಲವರು ವ್ಯಕ್ತಿವಾದದಲ್ಲಿ ನಂಬಿಕೆ ಇಟ್ಟವರು ಆರ್ಥಿಕ ಪ್ರಜಾಪ್ರಭುತ್ವಕ್ಕೆ ಅದೇ ಉತ್ತಮ ಹಾದಿ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಸಮಾಜವಾದಿ ವ್ಯವಸ್ಥೆಯು ಆರ್ಥಿಕ ಪ್ರಜಾಪ್ರಭುತ್ವದ ಅತ್ಯುತ್ತಮ ರೂಪವೆಂದು ಹೇಳುತ್ತಾರೆ. ಮತ್ತೆ ಕೆಲವರು ಕಮ್ಯುನಿಸ್ಟ್ ವ್ಯವಸ್ಥೆಯೇ ಆರ್ಥಿಕ ಪ್ರಜಾಪ್ರಭುತ್ವದ ಅತ್ಯುತ್ತಮ ರೂಪವೆಂದು ಹೇಳುತ್ತಾರೆ. ಆರ್ಥಿಕ ಪ್ರಜಾಪ್ರಭುತ್ವವನ್ನು ಹಲವಾರು ಮಾರ್ಗಗಳ ಮೂಲಕ ತರಬಹುದೆಂಬ ವಾಸ್ತವ ಸಂಗತಿಯನ್ನು ಗಮನಿಸಿ ನಿರ್ದೇಶಕ ತತ್ವಗಳಲ್ಲಿ ನಾವು ಉದ್ದೇಶಪೂರ್ವಕವಾಗಿಯೇ ಬಳಸಿದ ಭಾಷೆಯಲ್ಲಿ ಬದಲಾಯಿಸಲು ಸಾಧ್ಯವಿರುವಂತ ಒಂದು ತತ್ವವನ್ನು ಸೇರಿಸಿದ್ದುಂಟು. ಭಿನ್ನ ರೀತಿಯಲ್ಲಿ ಆಲೋಚಿಸುವ ಜನರಿಗೆ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಲು ತಮ್ಮದೇ ಆದ ಮಾರ್ಗದಲ್ಲಿ ಶ್ರಮಿಸಲು ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ. ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಲು
ಉತ್ತಮ ಮಾರ್ಗವೆಂದರೆ ಮತದಾರರ ಮನವೊಲಿಸಿ ಅನುಸರಿಸತಕ್ಕ ಮಾರ್ಗ. ಇದು ಅವರದೇ ದಾರಿಯಲ್ಲಿ ಸಾಗಲು ಜನರಿಗೆ ಪೂರ್ಣಾವಕಾಶವಿರುವ ಮಾರ್ಗ. ಮಾನ್ಯರೇ, ಈ ಕಾರಣಕ್ಕಾಗಿಯೇ ನಾಲ್ಕನೇ ಭಾಗದಲ್ಲಿನ ಅನುಚ್ಛೇದಗಳ ಭಾಷೆಯು ಕರಡು ರಚನಾ ಸಮಿತಿಯು ಉತ್ಕೃಷ್ಟವೆಂದು ಭಾವಿಸುವ ರೀತಿಯಲ್ಲಿರುವುದು. ಯಾವುದು ನಿಶ್ಚಿತವಲ್ಲವೋ, ಕಠೋರವಲ್ಲವೋ, ಅದಕ್ಕಾಗಿ ನಿಶ್ಚಿತವಾದ ಹಾಗೂ ಕಠೋರವಾದ ರೂಪ ಕೊಡುವುದು ಸರಿಯಲ್ಲ. ನಮ್ಮ ಆದರ್ಶವು ಬದಲಾಗುತ್ತಿರುವ ಪರಿಸ್ಥಿತಿಗಳನ್ನು ಸಮಯವನ್ನು ಆಲಕ್ಷಿಸಿ ಬದಲಾಗುತ್ತಿರಬೇಕು. ಆದ್ದರಿಂದ ನಿರ್ದೇಶಕ ತತ್ವಗಳಿಗೆ ಬೆಲೆಯೇ ಇಲ್ಲವೆಂದು ಹೇಳುವುದು ಸರಿಯಲ್ಲ. ಆರ್ಥಿಕ ಪ್ರಜಾಪ್ರಭುತ್ವವೇ ನಮ್ಮ ಆದರ್ಶವೆಂದು ಗೊತ್ತುಪಡಿಸುವ ಕಾರಣ ನಿರ್ದೇಶಕ ತತ್ವಗಳು ಅಮೂಲ್ಯವಾಗಿವೆ ಎಂದು ನನ್ನ ಅಭಿಪ್ರಾಯ. ಹಾಗೆಂತಲೇ ನಮ್ಮ ಸಂವಿಧಾನದಲ್ಲಿ ಬುದ್ಧಿಪೂರ್ವಕವಾಗಿ ನಿರ್ದೇಶಕ ತತ್ವಗಳನ್ನು ಸೇರಿಸಿದ್ದೇವೆ. ಏಕೆಂದರೆ ನಮ್ಮ ಆರ್ಥಿಕ ಆದರ್ಶವೇನು, ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಎಂಬ ನಿರ್ದೇಶನವಿಲ್ಲದೆ ಸಂವಿಧಾನ ಒದಗಿಸುವ ಅನೇಕ ಸಂಸದೀಯ ಸರ್ಕಾರವನ್ನು ಸ್ಥಾಪಿಸುವುದೊಂದೇ ನಮ್ಮ ಉದ್ದೇಶವಾಗಿರಲಿಲ್ಲ. ಈ ಪ್ರಶ್ನೆಯ ಬಗ್ಗೆ ಕಳವಳಗೊಳ್ಳುವ ನಮ್ಮ ಸ್ನೇಹಿತರು ನಾನು ಈಗ ತಾನೇ ಹೇಳಿದ ಈ ವಿಚಾರವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಎಂದರೆ ನಮ್ಮ ಸಂವಿಧಾನ ರಚನೆಯಲ್ಲಿ ಎರಡು ಉದ್ದೇಶಗಳಿವೆ. ಒಂದು, ರಾಜಕೀಯ ಪ್ರಜಾಪ್ರಭುತ್ವದ ಸ್ವರೂಪವನ್ನು ನಿರ್ಣಯಿಸುವುದು. ಎರಡನೆಯದು, ನಮ್ಮ ಆದರ್ಶವು ಆರ್ಥಿಕ ಪ್ರಜಾಪ್ರಭುತ್ವವೆಂದು ಗೊತ್ತುಪಡಿಸುವುದು ಮತ್ತು ಅಧಿಕಾರದಲ್ಲಿರುವ ಯಾವುದೇ ಸರ್ಕಾರವು ಆರ್ಥಿಕ ಪ್ರಜಾಪ್ರಭುತ್ವವನ್ನು ತರಲು ಶ್ರಮಿಸಬೇಕೆಂದು ಗೊತ್ತುಪಡಿಸುವುದು. ಇವುಗಳನ್ನು ಜ್ಞಾಪಿಸಿಕೊಂಡರೆ ಬಹಳ ಸದಸ್ಯರ ಮನಸ್ಸಿನಲ್ಲಿನ ತಪ್ಪು ತಿಳುವಳಿಕೆ ದೂರವಾಗುತ್ತದೆ. ನನ್ನ ಗೆಳೆಯ ಮಾನ್ಯ ತ್ಯಾಗಿಯವರು ಪ್ರಯತ್ನಿಸತಕ್ಕುದು ಮತ್ತು ಅಂತ ಇತರ ಪದಗುಚ್ಛವನ್ನು ತೆಗೆಯಬೇಕೆಂದು ನನಗೆ ಮನವಿ ಮಾಡಿದ್ದಾರೆ. ನಾವು ಯಾವ ಕಾರಣಕ್ಕಾಗಿ ಪ್ರಯತ್ನಿಸತಕ್ಕುದು ಎಂಬುದನ್ನು ಸೇರಿಸಿದ್ದೇವೆಂಬ ಬಗ್ಗೆ ತಪ್ಪು ತಿಳುವಳಿಕೆಯುಂಟಾಗಿದೆ ಎಂದು ಭಾವಿಸಿದ್ದೇನೆ. ಕರಡು ಸಂವಿಧಾನದಲ್ಲಿ ಬರುವ ಪ್ರಯತ್ನಿಸತಕ್ಕುದು ಪದ ನನ್ನ ಪ್ರಕಾರ ಬಹಳ ಮುಖ್ಯವಾದದ್ದು. ನಾವು ಅದನ್ನು ಏತಕ್ಕೆ ಬಳಸಿದ್ದೇವೆಂದರೆ ನಮ್ಮ ಉದ್ದೇಶ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ತಡೆಯುಂಟು ಮಾಡುವ ಸನ್ನಿವೇಶಗಳು ಬಂದಾಗ ಅಥವಾ ಸರ್ಕಾರದ ಪ್ರಯತ್ನದಲ್ಲಿ ಅಡ್ಡಿಯುಂಟಾದಾಗ ಆ ಸರ್ಕಾರಗಳು ಕಠಿಣ ಸನ್ನಿವೇಶಗಳಲ್ಲೂ ಕೂಡ ಈ ನಿರ್ದೇಶನಗಳನ್ನು ಜಾರಿಗೆ ತರಲು ಪ್ರಯತ್ನ ಮಾಡಲಿ ಎಂಬುದೇ ನಮ್ಮ ಉದ್ದೇಶ. ಈ ಕಾರಣಕ್ಕಾಗಿಯೇ ನಾವು ಪ್ರಯತ್ನಿಸತಕ್ಕುದು ಎಂಬ ಪದ ಬಳಸಿದ್ದೇವೆ. ಇಲ್ಲದಿದ್ದರೆ ಯಾವುದೇ ಸರ್ಕಾರವು ಈಗ ಸನ್ನಿವೇಶ ಅನುಕೂಲವಾಗಿಲ್ಲ ಅಥವಾ ಹಣಕಾಸಿನ ಕೊರತೆ ಇದೆ. ಆದ್ದರಿಂದ ಸಂವಿಧಾನ ಹೇಳುವ ಮಾರ್ಗದಲ್ಲಿ ಪ್ರಯತ್ನಶೀಲರಾಗಿ ಸಾಗಲು ಸಾಧ್ಯವಿಲ್ಲ ಎಂದು ಹೇಳಲು ಅವಕಾಶ ಒದಗಿ ಬರುತ್ತದೆ. ಆದ್ದರಿಂದ ಪ್ರಯತ್ನಿಸತಕ್ಕುದು ಎಂಬ ಪದ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದುದೆಂದು ಮತ್ತು ಅದನ್ನು ತೆಗೆಯುವುದು ಬಹಳ ತಪ್ಪಾಗುತ್ತದೆಂದು ನನ್ನ ಮಿತ್ರ ತ್ಯಾಗಿ ತಿಳಿಯುತ್ತಾರೆಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
3: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
5: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5 ರಿಂದ 10 ವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
5: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686689099. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686689099.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
4: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾವು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸುವಂತಹ ತರಕಾರಿಗಳು ಕೇವಲ ಸಾಂಬಾರ್ ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯ ವಿಭಿನ್ನ ರೆಸಿಪಿಗಳನ್ನು ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೀರೆಕಾಯಿ ತೋಳಿ ಅಥವಾ ಕ್ಯಾಪ್ಸಿಕಮ್ ತೋಳಿ ಜೊತೆಗೆ ಬೆಂಡೆಕಾಯಿ, ಈ ರೀತಿಯ ತರಕಾರಿಗಳಿಂದ ಪಲ್ಯ ಮಾಡ್ಬೋದು, ಸಾಂಬಾರನ್ನು ಕೂಡ ಮಾಡ್ಬೋದು. ಇದ್ರೊಟ್ಟೊಟ್ಟೆಗೆ ಸ್ಪೆಷಲ್ ಆಗಿ ಹೀರೆಕಾಯಿ ಬೋಂಡ ಮಾಡ್ತಾರೆ, ಜೊತೆಗೆ ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾರೆ. ಕ್ಯಾಪ್ಸಿಕಮ್ಮಲ್ಲಂತೂ ಸಾಕಷ್ಟು ರೆಸಿಪಿಗಳನ್ನು ಮಾಡ್ತಾರೆ. ಹಾಗೆ ಬೆಂಡೆಕಾಯಿ ಬೋಂಡ ಕೂಡ ಮಾಡ್ತಾರೆ ಸ್ನೇಹಿತರೆ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಹೆಚ್ಚಿ ಅದಕ್ಕೆ ಕಡಲೆ ಹಿಟ್ಟು, ಖಾರದ ಪುಡಿ ಹಾಕಿ ಈರುಳ್ಳಿ ಬಜ್ಜಿ ಥರ ಮಾಡೋದು ಉಂಟು, ಹಾಗೆ ಫ್ರೈ ಮಾಡ್ಕೊಳ್ಳೋದು ಉಂಟು. ಈ ರೀತಿಯ ವಿಭಿನ್ನವಾಗಿ ತರಕಾರಿಗಳಿಂದ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಹಾಗೆ ಇನ್ನು ಹೀರೆಕಾಯಿ ವಿಷಯಕ್ಕೆ ಬಂದರೆ ಸಾಕಷ್ಟು ರೆಸಿಪಿಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೀರೆಕಾಯಿಯಿಂದ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಜೊತೆಗೆ ಹೀರೆಕಾಯಿ ದೋಸೆ ಮಾಡ್ತಾರೆ, ಹೀರೆಕಾಯಿ ಸಾಂಬಾರ್ ಮಾಡ್ತಾರೆ, ಹಾಗೆ ಹೀರೆಕಾಯಿ ಸಿಪ್ಪೆಯಿಂದ ಕೂಡ ಚಟ್ನಿಯನ್ನು ಮಾಡೋದುಂಟು. ಜೊತೆಗೆ ಈ ಹೀರೆಕಾಯಿಯನ್ನು ಬಳಸಿ ಚಪಾತಿ ಮತ್ತು ಪೂರಿಯನ್ನು ಕೂಡ ಮಾಡ್ಕೊಳ್ಬೋದು ಅಂತ ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಶಿವಮೊಗ್ಗದ ವಿವೇಕಾನಂದ ಬಡಾವಣೆಯ ಭಾರತಿ ದೇವಿ KR ಮೇಡಮ್ ಅವರಿದ್ದಾರೆ. ಖಂಡಿತವಾಗ್ಲೂ ನನಗೂ ಕೂಡ ತುಂಬಾ ಕುತೂಹಲ ಇದೆ. ಸಾಮಾನ್ಯವಾಗಿ ನಾವೆಲ್ಲ ಹೀರೆಕಾಯಿಯಿಂದ ಚಟ್ನಿ, ಬೋಂಡ, ಪಲ್ಯ, ಸಾಂಬಾರು ಮಾಡ್ಕೊಂಡಿರ್ತೀವಿ ಕೂಡ. ಈ ಚಪಾತಿ ಅಥವಾ ಪೂರಿಯನ್ನು ಹೇಗೆ ಮಾಡ್ತಾರೆ ಹೀರೆಕಾಯನ್ನು ಬಳಸ್ಕೊಂಡು ಅನ್ನೋದು ಕುತೂಹಲ ತುಂಬಾ ಇದೆ, ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಭಾರತಿ ದೇವಿ KR ಮೇಡಮ್ ಅವರಿಂದ ಹೀರೆಕಾಯಿಯನ್ನು ಬಳಸಿ ಚಪಾತಿ ಅಥವಾ ಪೂರಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಹೀರೆಕಾಯಿಯಿಂದ ಆಗುವಂತಹ ಒಂದಿಷ್ಟು ಉಪಯೋಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಹೀರೆಕಾಯಿಯಲ್ಲಿ ನಾರಿನಂಶ ಹೆಚ್ಚಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಕಬ್ಬಿಣ ಮತ್ತು ಮೆಗ್ನೇಷಿಯಂ ಸಮೃದ್ಧವಾಗಿರುತ್ತೆ. ಜೊತೆಗೆ ಹೀರೆಕಾಯಿಯಲ್ಲಿ ಕ್ಯಾಲೋರಿ ಮತ್ತು ಕೊಬ್ಬಿನಾಂಶ ತುಂಬ ಕಡಿಮೆ ಇರೋದ್ರಿಂದ ತೂಕ ಇಳಿಸ್ಲಿಕ್ಕೆ ತುಂಬಾ ಪ್ರಯೋಜನಕಾರಿ. ಹಾಗೆ ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿ ಇಡುತ್ತೆ. ಮಧುಮೇಹ ನಿಯಂತ್ರಣಕ್ಕೆ ದಿ ಬೆಸ್ಟ್ ಫುಡ್ ಅಂತ ಹೇಳ್ತಾರೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಜೊತೆಗೆ ಡೈಜೆಷನ್ಗೆ, ಜೀರ್ಣಕ್ರಿಯೆಗೆ ದಿ ಬೆಸ್ಟ್ ಅಂತ ಹೇಳ್ತಾರೆ. ಇದರಲ್ಲಿರುವಂತಹ ನಾರಿನಾಂಶ ಮತ್ತು ನೀರಿನಾಂಶ ಮಲಬದ್ಧತೆಯನ್ನು ದೂರ ಮಾಡಿ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ. ಜೊತೆಗೆ ಹೀರೆಕಾಯಲ್ಲಿರುವಂತಹ ವಿಟಮಿನ್ ಬಿ ಸಿಕ್ಸ್ ಮತ್ತು ಕಬ್ಬಿಣದ ಅಂಶ ರಕ್ತಹೀನತೆ ಅಂದರೆ ಅನಿಮೆಯ ತಡೆಯಲು ಸಹಕಾರಿಯಾಗುತ್ತೆ. ರಕ್ತ ಸಂಚಾರ ಸುಧಾರಣೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಮುಖ್ಯವಾಗಿ ಇದರಲ್ಲಿರುವ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಕಣ್ಣಿನ ದೃಷ್ಟಿಯನ್ನು ಸುಧಾರಣೆ ಮಾಡುತ್ತೆ. ಲಿವರ್ನ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಜೊತೆಗೆ ದೇಹದಲ್ಲಿರುವಂತಹ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲಿಕ್ಕೆ ಸಹಾಯ ಆಗುತ್ತೆ. ಇಷ್ಟೆಲ್ಲ ಆರೋಗ್ಯಕ್ಕೆ ಉಪಯೋಗವಿರುವಂತಹ ಹೀರೆಕಾಯಿಯ ಸೇವನೆ ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದಾಗೆ ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಹೀರೆಕಾಯಿಯಿಂದ ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಜೊತೆಗೆ ಬೋಂಡ ಕೂಡ ಮಾಡ್ಬೋದು. ಇದರೊಟ್ಟಿಗೆ ಈ ರೀತಿಯಲ್ಲಿ ಕೂಡ ಚಪಾತಿ ಮತ್ತು ಪೂರಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು ರೆಡಿಯಾಗಿದ್ದಾರೆ. ಸೊ ಅವರಿಂದ ಹೀರೆಕಾಯಿಯನ್ನು ಬಳಸಿ ಚಪಾತಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ಭಾರತಿದೇವಿ ಕೆಆರ್ ಮೇಡಮ್ ಅವರಿದ್ದಾರೆ. ಈ ದಿನ ಸ್ಪೆಷಲ್ ಆಗಿ ಹೀರೆಕಾಯಿಯಿಂದ ಸಾಮಾನ್ಯವಾಗಿ ಚಟ್ನಿ, ಸಾಂಬಾರು, ಪಲ್ಯ ಈ ರೀತಿಯ ಒಂದು ರೆಸಿಪಿಗಳನ್ನು ಮಾಡಿಕೊಳ್ಬೋದು. ಅದರೊಟ್ಟಿಗೆ ಸ್ಪೆಷಲ್ ಆಗಿ ಹೀರೆಕಾಯಿಯನ್ನು ಬಳಸಿ ಚಪಾತಿ ಕೂಡ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಈ ಹೀರೆಕಾಯಿಯನ್ನು ಬಳಸಿ ಚಪಾತಿನ ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರಿಂದಲೇ ತಿಳಿತಾ ಹೋಗೋಣ.
5: ಹಲೋ, ಅಡಿಗೆ ಮನೆಯಲ್ಲಿ ಒಂದಷ್ಟು ಕಾರ್ಯಕ್ರಮದ ಆಯೋಜಕರಾದ ಆರ್ಜಿ ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ. ಮೇಡಮ್, ನಾನು ಭಾರತಿದೇವಿ ಕೆ ಆರ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ. ಇವತ್ತು ಒಂದು ವಿಭಿನ್ನವಾದ ರೆಸಿಪಿ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ, ಒಂದು ತರಕಾರಿ, ಯಾವುದು? ಹೀರೆಕಾಯಿ. ಹೀರೆಕಾಯಲ್ಲಿ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಸಾಂಬಾರು ಮಾಡ್ತೀವಿ. ಹೀರೆಕಾಯಿ ಬೋಂಡ ಫೇಮಸ್ಸು. ಮತ್ತು ತವೆ ಮಾಡ್ತೀವಿ, ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿನೂ ಮಾಡ್ತೀವಿ. ಆದರೆ ಹೀರೆಕಾಯಲ್ಲಿ ಚಪಾತಿ ಆಗಲಿ ಪೂರಿ ಆಗಲಿ ಮಾಡೋದು ಕೇಳಿದ್ದೀರಾ? ಅದನ್ನು ಮಾಡಬಹುದು. ಹೇಗಿರುತ್ತೆ, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಹೀರೆಕಾಯಿ ಪೂರಿ ಮತ್ತು ಚಪಾತಿ ಮಾಡೋಕ್ಕೆ ಒಂದೇ ಸರಿ ಹಿಟ್ಟು ತಯಾರು ಮಾಡ್ಕೋಬೋದು. ಏನೇನು ಬೇಕು ಅದಕ್ಕೆ ಅಂದರೆ, ಒಂದು ಎರಡು ದೊಡ್ಡ ಹೀರೆಕಾಯಿ ತಗೊಳ್ಳೋಣ. ಅದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಸಿಪ್ಪೆನ ತೆಗೆದು ಬಿಡೋಣ. ಸಿಪ್ಪೆನ ತೆಗೆದು ಸಣ್ಣಗೆ ಹೆಚ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೊಳ್ಳೋದು. ಮಿಕ್ಸಿಗೆ ಹಾಕುವಾಗ ಅದ್ರ ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಕಾಲು ಚಮಚ ಗರಂ ಮಸಾಲ, ಮತ್ತು ಒಂದು ಚಮಚ ಅಚ್ಚು ಖಾರದ ಪುಡಿ, ಉಪ್ಪು, ಮತ್ತು ಒಂದು ಬಟ್ಲು ಮೊಸರು. ಇಷ್ಟು ಹಾಕಿ ಗ್ರೈಂಡ್ ಮಾಡೋದು. ಆ ಗ್ರೈಂಡ್ ಮಾಡಿದ್ದನ್ನು ಒಂದು ದೊಡ್ಡ ಬೋಣಿಗೆ ಅಂತೀವಲ್ಲ, ಹಿಟ್ಟು ಕಲಸಕ್ಕೆ ಅನುಕೂಲ ಆಗೋವಂಥ ಒಂದು ಪಾತ್ರೆಗೆ ಹಾಕ್ಕೊಳ್ಳೋದು. ಆ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಗೋಧಿ ಹಿಟ್ಟು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸೋ ಹಾಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕ್ಕೊಂಡು ಕಲಸ್ಕೊಳ್ಳೋದು. ಅದು ಸ್ವಲ್ಪನ ಎತ್ತಿಟ್ಕೊಂಡ್ಬಿಡೋದು ಆ ಹಿಟ್ಟನ್ನು. ಇನ್ನೊಂದು ಸ್ವಲ್ಪ ಹಿಟ್ಟಿಗೆ ಒಂದು ಬೌಲು ಚಿರೋಟಿ ರವೆ ಹಾಕಿ ಸೇರಿಸಿ ಕಲಸಿಟ್ಕೊಳ್ಳೋದು. ಇದಕ್ಕೆ ಯಾವುದೇ ಎಣ್ಣೆ ಆಗಲಿ, ತುಪ್ಪ ಆಗಲಿ, ನೀರಾಗಲಿ ಏನು ಬೆರೆಸಿಲ್ಲ. ಅದೇನು ಹೀರೆಕಾಯಿ, ಮೊಸರು, ಈ ಕೊತ್ತಂಬರಿ ಸೊಪ್ಪು, ಆಮೇಲೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಆಮೇಲೆ ಒಂಚೂರು ಬಿಳಿ ಎಳ್ಳು, ಇಷ್ಟು ಹಾಕಿ ನಾವು ಕಲಿಸ್ತೀವಿ ನೋಡಿ. ಅಷ್ಟೇ, ಆ ಚಿರೋಟಿ ರವೆ ಹಾಕಿದ್ದ ಕಲಸಿದ್ದನ್ನು ಪೂರಿ ಮಾಡೋಕ್ಕೆ ಇಟ್ಕೊಳ್ಳೋದು. ಬರೀ ಗೋಧಿ ಹಿಟ್ಟು ಕಲಸಿದ್ದಾದ್ರು ಚಪಾತಿ ಮಾಡೋದು. ಗೋಧಿ ಹಿಟ್ಟು ಕಲಸಿದ್ದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷ ಮುಚ್ಚಿಡೋದು. ಈ ಕಡೆ ಚಿರೋಟಿ ರವೆ ಹಾಕಿದ್ದನ್ನು ಅಷ್ಟೇ ಚೆನ್ನಾಗಿ ನಾದಿ ತಕ್ಷಣಕ್ಕೆ ಮಾಡ್ಬೋದು. ಅದನ್ನು ಹಿಟ್ಟಲ್ಲಿ ಲಟ್ಟಿಸೋದು ಬೇಡ. ಯಾವಾಗಲೂ ಪೂರಿ ಮತ್ತು ಈ ಬನ್ಸ್ ಮಾಡಬೇಕಾದ್ರೆ ಹಿಟ್ಟು ಹಚ್ಚಿ ಲಟ್ಟಿಸೋದಕ್ಕಿಂತ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸಿದ್ರೆ ಈ ಕರಿಬೇಕಾದ್ರೆ ಆ ಎಣ್ಣೆ ಹಿಟ್ಟೆಲ್ಲ ಉದುರ್ಕೊಂಡು ಎಣ್ಣೆ ಕಪ್ಪಾಗತ್ತೆ. ಅದು ಆಗಲ್ಲ ಎಣ್ಣೆ ಹಚ್ಚಿ ಲಟ್ಟಿಸಿದ್ರೆ. ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಆ ಥರ ಎಣ್ಣೆ ಕಪ್ಪಾಗಿ ಈ ಕರಿದ ಪೂರಿ ಮೇಲೆಲ್ಲ ಒಂಚೂರು ಕಪ್ಪು ಥರ ಕೂರುತ್ತೆ ನೋಡಿ. ಅದರಿಂದ ಎಣ್ಣೆ ಹಚ್ಚಿ ದಪ್ಪಕ್ಕೆ ಪೂರಿ ಲಟ್ಟಿಸ್ಕೊಂಡು ಕರೆದ್ರೆ ಏನು ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಗೊತ್ತಾ. ಹೀರೆಕಾಯಿ ಪೂರಿ ಇತ್ಲಾಗಿ ತರಕಾರಿನೂ ಸೇರ್ತು. ಇದು ಒಂದು ವಿಭಿನ್ನವಾದ ರೆಸಿಪಿನೂ ಆಯಿತು ಅಲ್ವೇ. ಹಾಗೇ ಚಪಾತಿನ ಲಟ್ಟಿಸ್ಬಿಟ್ಟು ಎರಡು ಕಡೆಗೂ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಾಕಿ ಬೇಯಿಸಿದರೆ ಅದು ಚಪಾತಿಯೂ ಆಗುತ್ತೆ. ಇದನ್ನು ಯಾವುದೇ ಒಂದು ಚಟ್ನಿ, ಪಲ್ಯ, ಸಾಗು ಯಾವುದ್ರ ಜೊತೆಗೆ ಬೇಕಾದ್ರೂ ಸೇವಿಸ್ಬೋದು. ಭಾಳ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ.
4: ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಹೀರೆಕಾಯಿಯನ್ನು ಬಳಸ್ಕೊಂಡು ಯಾವ ರೀತಿ ಪೂರಿ ಮತ್ತು ಚಪಾತಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿದೇವಿ ಕೆ ಆರ್ ಮೇಡಮ್ ಅವರು. ಸಾಮಾನ್ಯವಾಗಿ ಮಕ್ಕಳು ಈ ತರಕಾರಿ ತಿನ್ನಲಿಕ್ಕೆ ಅಳ್ತಾರೆ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಕೆಲವರು ತಿನ್ನೋದೇ ಇಲ್ಲ. ಕೆಲವ್ರು ಯಾಕೆ, ದೊಡ್ಡವರೇ ತಿನ್ನಲ್ಲ. ಫಾರ್ ಎಕ್ಸಾಂಪಲ್, ಈಗ ಪಲಾವ್ ಮಾಡಿದಾಗ ಪಲಾವಲ್ಲಿರುವಂತಹ ಬೀನ್ಸು, ಕ್ಯಾರೆಟು, ಬಟಾಣಿ ಈ ರೀತಿಯ ಪದಾರ್ಥಗಳನ್ನು ಎತ್ತಿಟ್ಟು ಬರೇ ಅನ್ನವನ್ನು ಸೇವನೆ ಮಾಡೋದು ಉಂಟು, ಬರೇ ಅನ್ನವನ್ನು ತಿನ್ನೋದು ಉಂಟು. ಈ ರೀತಿಯಲ್ಲಿ ತರಕಾರಿಗಳನ್ನು ಮಿಕ್ಸ್ ಮಾಡಿ ಬಳಸಿದರೆ ಅಡುಗೆಯಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಜೊತೆಗೆ ಹೊಸ ರುಚಿಯನ್ನು ಕಂಡಿಡ್ದಂಗೆ ಆಗುತ್ತೆ ಅಲ್ವಾ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಭಾರತಿದೇವಿ ಕೆ ಆರ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿದೇವಿ ಕೆಆರ್ ಮೇಡಮ್ ಅವರು ಹೀರೆಕಾಯಿಯಿಂದ ಚಪಾತಿ ಮತ್ತು ಪೂರಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ ಅನ್ನೋದ್ರ ಬಗ್ಗೆ ಅವರಿಂದ ಕೇಳೋಣ.
1: ಆಮೇಲೆ ಇನ್ನೊಂದು ರೆಸಿಪಿ ಹೇಳ್ತೀನಿ, ಅದು ಅಷ್ಟೇ ಅಷ್ಟೇ ವಿಭಿನ್ನವಾಗಿದೆ. ಒಂದು ಔಷಧೀಯ ಗುಣವುಳ್ಳ ಸೊಪ್ಪು. ಯಾವುದದು? ದೊಡ್ಡಪತ್ರೆ ಸೊಪ್ಪು. ಎಲ್ಲರೂ ಕೇಳಿರ್ತೀರಲ್ವಾ? ಈ ದೊಡ್ಡಪತ್ರೆ ಸೊಪ್ಪಲ್ಲಿ ನಾವು ಹೆಚ್ಚಾಗಿ ಮಾಡೋದು ತಂಬುಳಿ, ಮತ್ತೆ ಬೋಂಡನೂ ಮಾಡ್ತೀವಿ. ಬೋಂಡ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಚಟ್ನಿ ಮಾಡ್ತೀವಿ. ಅದರೊಳಗೆ ಪಲ್ಯ ಮಾಡೋದೇನಾದ್ರು ಕೇಳಿದ್ದೀರಾ? ನೋಡಿ, ನಾನು ಹೇಳ್ತೀನಿ. ಪುಡಿ ಪಲ್ಯ, ಪುಡಿ ಪಲ್ಯ ಮಾಡಿ ಅನ್ನ ಕಲಸಿದ್ರೆ ದಡಿಪೆತ್ರೆ ಸೊಪ್ಪಿನ ಪಲ್ಯದನ್ನ. ಅದಕ್ಕೆ ಸಾಮಾನ್ಯವಾಗಿ ನಾವು ಯಾವ ತರಕಾರಿ ಹಾಕಿ ಮಾಡಿದ್ರು ವಾಂಗಿಬಾತು ಅಂದ್ಬಿಡ್ತೀವಿ. ವಾಂಗಿಬಾತು ಅಂದರೆ ಅದು ಬದನೆಕಾಯಲ್ಲಿ ಮಾಡೋದಕ್ಕೆ ಮಾತ್ರ ವಾಂಗಿಬಾತು ಅನ್ಬೇಕು. ವಾಂಗಿ ಅಂದರೆ ಬದನೆಕಾಯಿ ಅಂತ ಅಲ್ವಾ? ಅದಕ್ಕೆ ಇದನ್ನ ನಾವು ದಡಿಪತ್ರೆ ಸೊಪ್ಪಿನ ಪುಡಿ ಪಲ್ಯ, ಪುಡಿ ಪಲ್ಯದ ಅನ್ನ ಅಂತೀವಿ. ಪುಡಿ ಪಲ್ಯನೇ ಮಾಡಿ ಬೇಕಾದ್ರೂ ಇಟ್ಕೋಬಹುದು. ಅದು ಸುಮಾರು ಈಚೆನೆ ಇಟ್ಟರೆ ಒಂದು ವಾರದ ತನಕ ಇಟ್ಕೋಬಹುದು ರೂಮ್ ಟೆಂಪ್ರೇಚರಲ್ಲಿ. ಫ್ರಿಡ್ಜ್ನಲ್ಲಿಟ್ಟರೆ ಒಂದು ತಿಂಗಳವರೆಗೂ ಇಟ್ಕೋಬಹುದು. ಹಾಗಾದರೆ ಅದನ್ನು ಮಾಡೋದು ಹೇಗೆ, ಅದಕ್ಕೇನೇನು ಪದಾರ್ಥ ಬೇಕು ತಿಳ್ಕೊಳ್ಳೋಣ ಅಲ್ವೇ? ಒಂದು ಸುಮಾರು 50 ದಡಿಪತ್ರೆ ಸೊಪ್ಪುಗಳು, ಮೀಡಿಯಂ ಸೈಜ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದನ್ನು ಕಿತ್ತುಬಿಟ್ಟು ಚೆನ್ನಾಗಿ ತೊಳೆದು ಒರೆಸಿ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಈ 50 ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ನಾವು 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಮತ್ತು ಒಂದು 8-10 ಬ್ಯಾಡಗಿ ಮೆಣಸಿನಕಾಯಿ, ಇಷ್ಟನ್ನು ಒಂದು 1/4 ಚಮಚ ಎಣ್ಣೆ ಹಾಕಿ ಅದು ಹೊಂಬಣ್ಣ ಬರೋವರೆಗೆ ಹುರ್ಕೋಬೇಕು. ಹೊಂಬಣ್ಣ ಬಂದ ತಕ್ಷಣ 2 ಸ್ಪೂನ್ ಧನಿಯಾ, ಯಾವ ಸ್ಪೂನು? ಟೀ ಸ್ಪೂನು. ಮತ್ತು 1 ಸ್ಪೂನು ಜೀರಿಗೆ. ಇದನ್ನು ಹಾಕಿ ಒಂದೆರಡು ಸರಿ ಬಾಡಿಸಿ ಆರಿಸ್ಬಿಡ್ಬೇಕು ಸ್ಟವು. ಅದು ಬಾಣಲೆ ಬಿಸಿನಲ್ಲೇ ಆಗುತ್ತಲ್ಲ ಅಷ್ಟೇ ಸಾಕು ಹುರಿಯೋದು. ಯಾವುದನ್ನ? ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ. ಇದು ಹುರಿದಿದ್ದು ಆರಿದ ತಕ್ಷಣ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಒಂದು ಬಾಣಲೆ ಇಟ್ಟು 1/4 ಚಮಚ

0: ಎಣ್ಣೆ ನಾವು ಅಡುಗೆಗೆ ಯಾವುದು ಉಪಯೋಗಿಸ್ತೀವೋ ಆ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಒಂದು ಹಸಿಮೆಣಸಿನಕಾಯಿ ಹಾಕಿ ಅದು ಚಟಪಟ ಅಂತಂದ ಮೇಲೆ ಒಂದೆರಡು ಗೋಡಂಬಿ ಕಟ್ ಮಾಡಿ ಹಾಕಿ ಅದು ಹೊಂಬಣ್ಣ ಬಂದಮೇಲೆ ಈ ದಡಿಪತ್ರ ಸೊಪ್ಪೇನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಬೇಗ ಬೆಂದು ಬಿಡುತ್ತೆ ದಡಿಪತ್ರ ಸೊಪ್ಪು. ಆಮೇಲೆ ಅದಕ್ಕೆ ಉಪ್ಪು ಬೆಲ್ಲ ಹಾಕಿಬಿಟ್ಟು ಒಂದೆರಡು ಸರಿ ಬಾಡಿಸ್ಬೇಕು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಎಷ್ಟು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಕಿವುಚಿ ಅದರ ರಸ ಹಾಕ್ಬೋದು. ಇಲ್ಲ ಬೇಡ ಅಂದರೆ ಪಲ್ಯ ಎಲ್ಲ ಆದಮೇಲೆ ನಿಂಬೆ ಹಣ್ಣು ಹಿಂಡ್ಬೋದು. ಆಯಿತಾ, ನಿಂಬೆ ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಎರಡು ಸರಿ ಬಾಡಿಸಿ ಈ ಪುಡಿ ಏನು ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಅರ್ಧ ಹೋಳು ಕೊಬ್ಬರಿ ತುರಿನೂ ಹಾಕಿ ಕುಡಿಸ್ಬೇಕು ಚೆನ್ನಾಗಿ. ಅದನ್ನು ಮಾಡಿ ತೆಗೆದಿಟ್ಕೊಂಡ್ರೆ ಅದೇ ಮೊದಲೇ ಹೇಳಿದ್ನಲ್ಲ ಹಾಗೆ ರೂಮ್ ಟೆಂಪ್ರೇಚರಲ್ಲಿ ಒಂದು ವಾರದಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ಬೋದು, ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತಿಂಗಳಗಟ್ಟಲೆ ಇಟ್ಕೋಬೋದು. ಇದನ್ನೇ ನಾವು ಬಾತ್ ಕಲಿಸ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಮತ್ತು ಶೇಂಗಾ ಬೀಜ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಅನ್ನನ ಆರ ಹಾಕ್ಕೊಂಡ್ಬಿಟ್ಟು ಅನ್ನದ ಮೇಲೆ ಈ ಪುಡಿ ಹಾಕಿ ಅದರ ಮೇಲೆ ಈ ಬಿಸಿ ಒಗ್ಗರಣೆ ಹಾಕಿ ಕಲಸಬೇಕು. ಅದು ದಡಿಪತ್ರೆ ಸೊಪ್ಪಿನ ಪುಡಿ ಪಲ್ಯ ಆಗುತ್ತೆ. ಭಾಳ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಒಂದ್ಸರಿ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ.
1: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಔಷಧಿಯ ಗುಣ ಹೊಂದಿರುವಂತಹ ದೊಡ್ಡಪತ್ರೆಯಿಂದ ಕೂಡ ಈ ರೀತಿಯ ರೆಸಿಪಿ ಮಾಡ್ಕೊಳ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸಾಕಷ್ಟು ಬಾರಿ ಈ ದೊಡ್ಡಪತ್ರೆಯ ವಿಶೇಷತೆ ಬಗ್ಗೆ ನಾನು ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯಲ್ಲಿ ಆರೋಗ್ಯಕ್ಕೆ ಉತ್ತಮ ಉಪಯೋಗವನ್ನು ಕೊಡುತ್ತೆ ದೊಡ್ಡಪತ್ರೆ. ಆದರೆ ಬಳಸುವ ಕ್ರಮ ನಮಗೆ ಗೊತ್ತಿರಬೇಕು ಅಷ್ಟೆ. ಇದರಿಂದ ಚಟ್ನಿ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ಈ ರೀತಿಯಲ್ಲೂ ಕೂಡ ಸ್ಪೆಷಲ್ ರೆಸಿಪಿಯನ್ನು ಕೂಡ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಕೂಡ ಈ ರೀತಿಯ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತೀರಾ ಸ್ನೇಹಿತರೆ? ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಜೊತೆಗೆ ಬಾಣಂತಿ ಅಡುಗೆಗಳಿರ್ಬೋದು, ಹಾಗೆ ಕುರುಕಲು ತಿಂಡಿಗಳ ಬಗ್ಗೆ ಕೂಡ ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಭಾರತಿ ದೇವಿ ಕೆಆರ್ ಮೇಡಮ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶ

0: ನೀಡುತ್ತಿದೆ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜೈನ ಅರ್ಚಕರು, ಬೌದ್ಧ ಧರ್ಮಾಚಾರಿಗಳು ಮತ್ತು ಸಿಖ್ ಗ್ರಂಥಿಗಳಿಗೆ ಮಾಸಿಕ ಗೌರವ ಧನ ನೀಡಲು ಅರ್ಜಿ ಆಹ್ವಾನಿಸಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ನಿಗದಿತ ನಮೂನೆ ಅರ್ಜಿಯನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಬಸದಿ ನೋಂದಣಿ ಪ್ರತಿ, ಆಡಳಿತ ಮಂಡಳಿ ಪ್ರತಿ, ಅರ್ಚಕರ ಭಾವಚಿತ್ರ, ವಾಸಸ್ಥಳ ದೃಢೀಕರಣ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ಆಧಾರ್ ಕಾರ್ಡ್ ಪ್ರತಿ, ತಿಂಗಳ ಕರ್ತವ್ಯದ ಹಾಜರಾತಿ, ಸೇವಾ ದೃಢೀಕರಣ ಪತ್ರ, ಧಾರ್ಮಿಕ ವಿದ್ಯಾರ್ಹತೆ ಕುರಿತು ಅಗತ್ಯ ದಾಖಲೆ, ರೇಷನ್ ಕಾರ್ಡ್ ಪ್ರತಿ ಹಾಗೂ 100 ರೂಗಳ ಚಾಪ ಕಾಗದದಲ್ಲಿ ಪ್ರಮಾಣ ಪತ್ರ ಲಗತ್ತಿಸಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿ, 1ನೇ ಮಹಡಿ, ಸತ್ಯಶ್ರೀ ಆರ್ಕೇಡ್, 5ನೇ ಪ್ಯಾರಲೆಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದು. ಅಥವಾ ದೂರವಾಣಿ ಸಂಖ್ಯೆ 0818222226 ಹಾಗೂ ಜಿಲ್ಲಾ ಮಾಹಿತಿ ಕೇಂದ್ರ 7676888888, ತಾಲೂಕು ಮಾಹಿತಿ ಕೇಂದ್ರಗಳಾದ ಭದ್ರಾವತಿ 9538853680, ತೀರ್ಥಹಳ್ಳಿ 8861928235, ಶಿಕಾರಿಪುರ 7829136724, ಸಾಗರ 7338227, ಸೊರಬ 9513815551513, ಹೊಸನಗರ 9008447929 ಸಂಪರ್ಕಿಸಬಹುದೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ನಗರದ ರಂಗಪ್ಪ ವೃತ್ತ ಸಮೀಪದ ಹೊಸಮನೆ ಮುಖ್ಯರಸ್ತೆಯ ಜಯಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಕೋಡ್ 11335 ಬ್ಯಾಂಕಿನ ಶಾಖೆಯನ್ನು ನಗರದ ಚನ್ನಗಿರಿ ರಸ್ತೆಯ ನೇತ್ರಾವತಿ ಚಿತ್ರಮಂದಿರ ಬಳಿ ಇರುವ ಬಸ್ ಮಂಜಣ್ಣ ಕಾಂಪ್ಲೆಕ್ಸ್ನ ಕೆಳ ಅಂತಸ್ತಿನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಬ್ಯಾಂಕಿನ ವ್ಯವಹಾರವು ಅಕ್ಟೋಬರ್ 12ರ ಸೋಮವಾರದಿಂದ ಹೊಸ ಕಟ್ಟಡದಲ್ಲಿ ಕಾರ್ಯಾರಂಭಿಸಲಿದೆ. ಗ್ರಾಹಕರು ಸಹಕರಿಸಬೇಕೆಂದು ವ್ಯವಸ್ಥಾಪಕ ಪವನ್ ರಾಜು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ದಸರಾ 2026ರ ಪ್ರಯುಕ್ತ ಆಹಾರ ದಸರಾ ಸಮಿತಿ ವತಿಯಿಂದ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಕ್ಟೋಬರ್ 15ರಂದು ಸಂಜೆ 6 ಗಂಟೆಗೆ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಆಹಾರ ಮೇಳ, ಮಲೆನಾಡ ಸಾಂಪ್ರದಾಯಿಕ ವಿಶಿಷ್ಟ ಅಡುಗೆಗಳ ಪ್ರದರ್ಶನ ಮತ್ತು ಮಾರಾಟ. ಅಕ್ಟೋಬರ್ 16ರಂದು ಬೆಳಗ್ಗೆ 10ಕ್ಕೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಹೋದರ ಸಹೋದರಿಯರಿಂದ ಶೇಂಗಾ ಮತ್ತು ಕೊಬ್ಬರಿ ಉಪಯೋಗಿಸಿ ಪದಾರ್ಥ ತಯಾರಿಸುವ ಸ್ಪರ್ಧೆ ಏರ್ಪಡಿಸಲಾಗಿದೆ. ಅಕ್ಟೋಬರ್ 17ರಂದು ಬೆಳಗ್ಗೆ 10ಕ್ಕೆ ಹುಲಿಕೆರೆ ಶಾಂತಪ್ಪ ವೃತ್ತದಲ್ಲಿ ಸಂಚಾರಿ ಪೊಲೀಸರಿಗೆ ಹಾಗೂ ಸಾರ್ವಜನಿಕರಿಗೆ ಇಡ್ಲಿ ಮತ್ತು ಹಣ್ಣು ತಿನ್ನುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರು ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ 9086033982 ಅಥವಾ 9902525752ಗೆ ಸಂಪರ್ಕಿಸುವಂತೆ ಆಹಾರ ದಸರಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಉಪವಿಭಾಗ 1 ಘಟಕ 2ರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ ತೆರವು ಕಾಮಗಾರಿ ಇರುವುದರಿಂದ ಅಕ್ಟೋಬರ್ 6ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಬಾಪೂಜಿ ನಗರ, ಟ್ಯಾಂಕ್ ಮೊಹಲ್ಲಾ, ಸೋಮಯ್ಯ ಲೇಔಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಹಾನಗರ ಪಾಲಿಕೆಯು ದಸರಾ ಪ್ರಯುಕ್ತ ರಂಗ ದಸರಾ 2026 ಅಡಿಯಲ್ಲಿ ಕುಟುಂಬ ರಂಗ ಎಂಬ ಕಾರ್ಯಕ್ರಮ ಆಯೋಜಿಸುತ್ತಿದೆ. ಕಾರ್ಯಕ್ರಮದಲ್ಲಿ ಕುಟುಂಬ ಸದಸ್ಯರು ಅಥವಾ ಅಕ್ಕಪಕ್ಕದ ಮನೆಯವರು 5-12 ಜನ ಸೇರಿ ಯಾವುದೇ ಪ್ರಕಾರದ ಅರ್ಧ ಗಂಟೆ ಅವಧಿಯ ಕಿರುನಾಟಕವನ್ನು ತಮ್ಮ ಮನೆಯಲ್ಲಿಯೇ ಅಥವಾ ಹತ್ತಿರದ ಅನುಕೂಲಕರ ಸ್ಥಳದಲ್ಲಿ ಅಭಿನಯಿಸಬೇಕು. ವಿವಾದಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಒಳಗೊಂಡ ನಾಟಕ ಆಗಿರಬಾರದು. ಇದರಲ್ಲಿ ಮೆಚ್ಚುಗೆ ಪಡೆದ 4 ತಂಡಗಳನ್ನು ಆಯ್ಕೆ ಮಾಡಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಅಕ್ಟೋಬರ್ 19 ಬೆಳಗ್ಗೆ 10:30 ಪ್ರದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು. ನಾಟಕ ಪ್ರದರ್ಶಿಸಲು ನೋಂದಣಿ ಮಾಡಿದ ಮೊದಲ 20 ಕುಟುಂಬಗಳಿಗೆ ರಂಗದಸರಾ ಸಮಿತಿಯಿಂದ 1,000 ರು ಪ್ರೋತ್ಸಾಹಧನ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರು ಅಥವಾ ತಂಡದ ಹೆಸರನ್ನು 8 ಅಕ್ಟೋಬರ್ ಒಳಗೆ ಸದಸ್ಯ ಕಾರ್ಯದರ್ಶಿಗಳು ರಂಗದ

ಪರಿಸರ ಸಮಿತಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 8105918131 ಅಥವಾ 9449924746 ಸಂಪರ್ಕಿಸುವಂತೆ ಶಿವಮೊಗ್ಗ ದಸರಾ ಮಹೋತ್ಸವ ರಂಗ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಗೋವರ್ಧನ ಟ್ರಸ್ಟ್ 1 ವರ್ಷದ ಗೋಸೇವಾ ಪಯಣದ ಅಂಗವಾಗಿ ಅಕ್ಟೋಬರ್ 7ರಂದು ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರವನದಲ್ಲಿ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರಕ್ಕೆ ಶಂಕುಸ್ಥಾಪನೆ ಹಾಗೂ ಅಕ್ಟೋಬರ್ 8ರಂದು ಶುಭಮಂಗಳ ಸಮುದಾಯ ಭವನದಲ್ಲಿ ಗೋಸೇವಾ ಸಂಭ್ರಮ 2026 ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ಕಳೆದ 1 ವರ್ಷದಲ್ಲಿ 1000 ಮಂದಿ ಪ್ರತಿ ತಿಂಗಳು 100ರಂತೆ ಕೊಡುಗೆ ನೀಡುವ ಮೂಲಕ ಗೋಸೇವಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಗೋವುಗಳ ರಕ್ಷಣೆ ಪೋಷಣೆ, ಗೋಶಾಲೆಗಳಿಗೆ ನೆರವು, ಮೇವು ಪೂರೈಕೆ, ಸಾವಯವ ಕೃಷಿ ಹಾಗೂ ಗೋ ಉತ್ಪನ್ನಗಳ ಪ್ರಚಾರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಟ್ರಸ್ಟ್ ಕೈಗೊಂಡಿದೆ ಎಂದರು. ಗಾಯಗೊಂಡ ಹಾಗೂ ಅನಾರೋಗ್ಯಕ್ಕೊಳಗಾದ ಗೋವುಗಳಿಗೆ ಗೋ ಆಂಬ್ಯುಲೆನ್ಸ್ ಮೂಲಕ ವೈದ್ಯಕೀಯ ನೆರವು ಮತ್ತು ಚಿಕಿತ್ಸೆ ನೀಡಲಾಗಿದೆ. ರಕ್ಷಿಸಲಾದ ಗೋವುಗಳನ್ನು ಮಾಲೀಕರು ವಾಪಸ್ ಪಡೆಯದ ಸಂದರ್ಭದಲ್ಲಿ ಅವುಗಳ ಆರೈಕೆ ಮತ್ತು ಚಿಕಿತ್ಸೆಗೆ ಗೋ ಸಂಜೀವಿನಿ ಧಾಮ ಆರಂಭಿಸಲಾಗುತ್ತಿದೆ ಎಂದರು. ಅಕ್ಟೋಬರ್ 7ರಂದು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ನಡೆಯುವ ಶಂಕುಸ್ಥಾಪನೆಯನ್ನು ಶ್ರೀರಾಮಚಂದ್ರಾಪುರ ಮಠದ ಶ್ರೀರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನೆರವೇರಿಸುವರು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಧ್ಯಕ್ಷತೆ ವಹಿಸುವರು ಎಂದರು. ಅಕ್ಟೋಬರ್ 8ರಂದು ಬೆಳಗ್ಗೆ 10:30ಕ್ಕೆ ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಯುವ ಗೋಸೇವಾ ಸಂಭ್ರಮದಲ್ಲಿ ಉಪನ್ಯಾಸ, ಸಂವಾದ, ವಿವಿಧ ಗೋತಳಿಗಳ ಪ್ರದರ್ಶನ, ಗೋ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಇರಲಿದೆ. ಅಶ್ವಶಕ್ತಿ ಹಾಗೂ ವಿಶ್ವಬಂಧು ಗೋಶಾಲೆಯಲ್ಲಿ ತಯಾರಿಸಿದ ಸಾವಯವ ಗೊಬ್ಬರವನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಅಶ್ವಶಕ್ತಿ ಗೊಬ್ಬರವನ್ನು ಕುದುರೆಗಳ ಸಗಣಿಯಿಂದ ವೈಜ್ಞಾನಿಕವಾಗಿ ತಯಾರಿಸಲಾಗುತ್ತಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮಾರುಕಟ್ಟೆ ವಿಸ್ತರಣೆ ಯೋಜಿಸಲಾಗಿದೆ. ವಿಶ್ವಬಂಧು ಗೋಶಾಲೆಯಲ್ಲಿ ಗೋವುಗಳ ಸಗಣಿ ಸೇರಿದಂತೆ ವಿವಿಧ ಉತ್ಪನ್ನಗಳಿಂದ ಸಾವಯವ ಗೊಬ್ಬರ ತಯಾರಿಸಲಾಗುತ್ತಿದೆ ಎಂದರು. ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ರೈತರೊಂದಿಗೆ ಸಂವಾದ ನಡೆಯಲಿದೆ. ಸಾವಯವ ಕೃಷಿ, ಮಣ್ಣಿನ ಫಲವತ್ತತೆ, ಗೊಬ್ಬರ ಹಾಗೂ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಲಾಗುವುದು ಎಂದರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಕಾರ್ಯದರ್ಶಿಗಳಾದ ರಮೇಶ್ ಬಾಬು, ನಾಗೇಶ್ ಎಂ, ಖಜಾಂಚಿ ಎಸ್ಕೆ ಶೇಷಾಚಲ, ಸೀತಾರಾಮ್, ನಾಗರಾಜ್, ಜಯಸ್ವಾಮಿ, ಉದಯ್ಕುಮಾರ್, ಶ್ರೀಕಾಂತ್, ಶುಭಾ ರಾಘವೇಂದ್ರ, ಉಷಾ ಅರುಣ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಕಾರ್ಯಾಲಯವು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ಒಕ್ಕೂಟಗಳಲ್ಲಿ ಲೆಕ್ಕ ಪರಿಶೋಧನೆ ಕೈಗೊಳ್ಳಲು ಸಮುದಾಯ ಲೆಕ್ಕ ಪರಿಶೋಧಕರ ಆಯ್ಕೆಗೆ ಅರ್ಜಿ ಆಹ್ವಾನಿಸಿದೆ. ಬಿಕಾಂ, ಎಂಕಾಂ, ಬಿಬಿಎ ಅಥವಾ ಎಂಬಿಎ ವಿದ್ಯಾರ್ಹತೆ ಹೊಂದಿರುವ ಅರ್ಹ ಅಭ್ಯರ್ಥಿಗಳು ದಿನಾಂಕ 6/10/2026 28/10/2026 ಒಳಗೆ ಅರ್ಜಿ ಸಲ್ಲಿಸುವುದು. ಅರ್ಜಿ ಸಲ್ಲಿಸುವ ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕು ಪಂಚಾಯಿತಿ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ ಶಿವಮೊಗ್ಗ 8746040442, ಭದ್ರಾವತಿ 8660433211, ಹೊಸನಗರ 8277671195, ಸಾಗರ 9632272106, ಶಿಕಾರಿಪುರ 9482246699, ಸೊರಬ 9902493669, ಮತ್ತು ತೀರ್ಥಹಳ್ಳಿ 9741687576ಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು ದಸರಾ 2026 ಪ್ರಯುಕ್ತ ರಂಗದಸರಾ 2026 ಅಡಿಯಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಡ್ರಾಮಾ ಜೂನಿಯರ್ಸ್ ಹಾಗೂ 15 ವರ್ಷ ಮೇಲ್ಪಟ್ಟವರಿಗೆ ಡ್ರಾಮಾ ಸೀನಿಯರ್ಸ್ ಎಂಬ ಜಿಲ್ಲಾ ಮಟ್ಟದ ಏಕಪಾತ್ರಾಭಿನಯ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ವಿವಾದಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಹೊರತುಪಡಿಸಿ ಯಾವುದೇ ಪ್ರಕಾರದ ವಿಷಯಕ್ಕೆ ಸಂಬಂಧಿಸಿದಂತೆ ಅಭಿನಯವನ್ನು 3-4 ನಿಮಿಷ ಅವಧಿಯಲ್ಲಿ ಅಭಿನಯಿಸಬೇಕು. ಶಿವಮೊಗ್ಗ ಸುವರ್ಣ ಸಂಸ್ಕೃತಿ ಭವನದಲ್ಲಿ 11 ಅಕ್ಟೋಬರ್ 2:00 ಪ್ರದರ್ಶನ ಆಯೋಜಿಸಲಾಗಿದೆ. ಸ್ಪರ್ಧೆಯಲ್ಲಿ ವಿಜೇತರಾದ ಡ್ರಾಮಾ ಜೂನಿಯರ್ಸ್ಗೆ ಪ್ರಥಮ 4,000 ರು, ದ್ವಿತೀಯ 3,000 ರು ಹಾಗೂ ತೃತೀಯ 2,000 ಮತ್ತು ಡ್ರಾಮಾ ಸೀನಿಯರ್ಸ್ಗೆ ಪ್ರಥಮ 5,000, ದ್ವಿತೀಯ 4,000 ಹಾಗೂ ತೃತೀಯ 3,000 ರುಗಳನ್ನು ನಗದು ಬಹುಮಾನವಾಗಿ ರಂಗದಸರಾ ಸಮಿತಿಯಿಂದ 11 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರನ್ನು 10 ಒಳಗಾಗಿ ಸದಸ್ಯ ಕಾರ್ಯದರ್ಶಿಗಳು ರಂಗದಸರಾ ಸಮಿತಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳುವುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 9594 84249 ಅಥವಾ 8

3134715915 ಅಥವಾ 8296299216 ಸಂಪರ್ಕಿಸುವಂತೆ ಶಿವಮೊಗ್ಗ ದಸರಾ ಮಹೋತ್ಸವ ರಂಗ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಸಹ್ಯಾದ್ರಿ ರಂಗತರಂಗ ಸಂಸ್ಥೆಯ 40ನೇ ವರ್ಷದ ಸಂಭ್ರಮದ ಅಂಗವಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರ ತುಘಲಕ್ ನಾಟಕವನ್ನು ಅಕ್ಟೋಬರ್ 5 ಇಂದು ಸಂಜೆ 6:30 ನಗರದ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುವುದು ಎಂದು ಸಂಸ್ಥೆಯ ಗೌರವಾಧ್ಯಕ್ಷ ಕಾಂತೇಶ್ ಕದರಮಂಡಲಗಿ ತಿಳಿಸಿದರು. ನಾಟಕದ ವಿನ್ಯಾಸ ಹಾಗೂ ನಿರ್ದೇಶನವನ್ನು RS ಹಾಲಸ್ವಾಮಿ ನಿರ್ವಹಿಸಿದ್ದಾರೆ. ಶ್ರೀಪಾದ ತೀರ್ಥಹಳ್ಳಿ ಸಂಗೀತ, ಶಂಕರ ಬೆಳಲಕಟ್ಟೆ ಬೆಳಕು, ಮಂಜು ರಂಗಸಜ್ಜಿಕೆ ಹಾಗೂ DS ರವಿಶಂಕರ್ ಮೇಕಪ್ ಹೊಣೆ ವಹಿಸಿದ್ದಾರೆ ಎಂದು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. 1986 ಆರಂಭವಾದ ಸಹ್ಯಾದ್ರಿ ರಂಗತರಂಗ 4 ದಶಕಗಳಿಂದ ನಾಟಕ ಪ್ರದರ್ಶನ ಮತ್ತು ಮಕ್ಕಳ ಬೇಸಿಗೆ ಶಿಬಿರ, ಬೀದಿ ನಾಟಕ, ರಂಗ ಸಂಗೀತ ಹಾಗೂ ವಿವಿಧ ರಂಗ ತರಬೇತಿ ಶಿಬಿರಗಳ ಮೂಲಕ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ಹೇಳಿದರು. ಈ ನಾಟಕವು ಅಧಿಕಾರ, ಆದರ್ಶ, ರಾಜಕೀಯ ಭ್ರಮನಿರಸನ ಹಾಗೂ ಮನುಷ್ಯನ ಸಂಕೀರ್ಣ, ಮನಸ್ಸಿನ ವಿವಿಧ ಆಯಾಮಗಳನ್ನು ತೆರೆದಿಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9448414752 ಸಂಪರ್ಕಿಸಬಹುದು ಎಂದರು. ಸಲಹಾ ಸಮಿತಿ ಸದಸ್ಯರಾದ HS ನಾಗಭೂಷಣ್, HS ಸುರೇಶ್, MB ಕೆಂಚರಾಜ್ ಹಾಗೂ HV ಶ್ರೀನಿಧಿ ದೇಶಪಾಂಡೆ ಇದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್.

0: ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳಿಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ.
5: ಜಾಣ ಜಾಣೆಯರು ಪದವೊಂದು ಪದಕ ತಂದ ಕಥೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಗಂಟಿನ ತಿರುಳಿನಲ್ಲಿ ದಪ್ಪನಾದೊಂದು ರಸ ತುಂಬಿರುತ್ತಿತ್ತು. ಅದರ ತುಂಬ ಗಿಡ್ಡನೆಯ ದಪ್ಪದಾದ ತುದಿಗಳು ದುಂಡಗಿರುವ ಹಾಗೂ ಅನಿಲಿನ ಬಣ್ಣಗಳನ್ನು ಸುಲಭವಾಗಿ ಹತ್ತಿಸಿಕೊಳ್ಳುತ್ತಿದ್ದವು. ಆದರೆ ಗ್ರಾಮ್ ವಿವರಿಸಿದ ವಿಧಾನದಿಂದ ಬಣ್ಣ ಪಡೆಯದ ಉದ್ದನೆಯ ಬ್ಯಾಕ್ಟೀರಿಯಾಗಳು ನೆರೆದಿದ್ದವು. ಈ ಬ್ಯಾಸಿಲಿಗಳ ತುದಿಗಳು ನಡುವೆಗಿಂತಲೂ ಹೆಚ್ಚು ಬಣ್ಣ ಹಚ್ಚಿಕೊಳ್ಳುತ್ತಿದ್ದವು. ಸತ್ತವರ ಗಡ್ಡೆಗಳು ಹಾಗೂ ಅವರ ದುಗ್ಧ ನಾಳಗಳಿಂದ ಅಸಂಖ್ಯ ಪ್ರಮಾಣದಲ್ಲಿ ಇವನ್ನು ಪಡೆಯಬಹುದು. ರಕ್ತದಲ್ಲಿಯೂ ಇವು ಕಾಣುತ್ತವೆಯಾದರೂ ಸಂಖ್ಯೆ ಬಹಳವೇನಲ್ಲ. ಅಲ್ಲದೆ ಬಲು ತೀವ್ರವಾದ ರೋಗವಿರುವ ಸಾವಿನಂಚಿನಲ್ಲಿರುವವರ ರಕ್ತದಲ್ಲಿ ಮಾತ್ರ ಇದು ಕಾಣಬಹುದು. ಗಡ್ಡೆಯ ತಿರುಳನ್ನು ಅಗಾರ್ ಜೆಲ್ಲಿಗೆ ಸೇರಿಸಿದಾಗ ಪಾರದರ್ಶಕವಾದ ಬ್ಯಾಕ್ಟೀರಿಯಾ ಕಾಲನಿಗಳು ಜನಿಸುತ್ತವೆ. ಬೆಳಕನ್ನು ಇವುಗಳ ಮೇಲೆ ಪ್ರತಿಫಲಿಸಿದಾಗ ಅಂಚುಗಳು ಮಿರುಗುತ್ತವೆ. ಗ್ಲಿಸರಿನ್ ಮತ್ತು ಅಗಾರ್ ದ್ರಾವಣದಲ್ಲಿ ಇದರ ಕೃಷಿ ಇನ್ನೂ ಸಮೃದ್ಧಿಯಾಗಿರುತ್ತವೆ. ಈ ಬ್ಯಾಸಿಲಿಗಳು ಗರಣೆಗಟ್ಟಿದ ಸೀರಂ ಅರ್ಥಾತ್ ರಕ್ತದ್ರವದಲ್ಲಿಯೂ ಬೆಳೆಯಬಲ್ಲವು. ಇದು 19ನೇ ಶತಮಾನದ ಕೊನೆಯಲ್ಲಿ ದಾಖಲಾಗಿದ್ದ ಒಂದು ವಿವರಣೆ. ಯಾವುದೇ ವೈಜ್ಞಾನಿಕ ಪಠ್ಯದಲ್ಲಿ ಕಾಣುವ ವಿವರಣೆಯಂತೆ ಇರುವ ಈ ಸಾಧಾರಣ ವಾಕ್ಯದಲ್ಲಿರುವ ಒಂದು ಸಾಧಾರಣ ಪದ, ಇದನ್ನು ಬರೆದವನೇ ಅದರಲ್ಲಿ ವಿವರಿಸಿರುವ ರೋಗಾಣುಗಳನ್ನು ಪತ್ತೆ ಮಾಡಿದವ ಎನ್ನುವ ಅಂಶವನ್ನು ಬಯಲು ಮಾಡಿತು ಎನ್ನುವುದು ವಿಶೇಷ. ಸುಮಾರು 70 ವರ್ಷಗಳ ಕಾಲ ವೈದ್ಯಕೀಯ ಚರಿತ್ರೆಯಲ್ಲಿ ನಡೆದಿದ್ದ ವಾದವನ್ನು ಕೊನೆಗೊಳಿಸಿತು. ಈ ವಾಕ್ಯವನ್ನು ಬರೆದವನ ಹೆಸರನ್ನೇ ಆ ರೋಗಾಣುವಿಗೆ ಕೊಟ್ಟು ಅವನ ಹೆಸರನ್ನು ಅಜರಾಮರವನ್ನಾಗಿಸಿತು. ಈ ಪುಟ್ಟ ಪ್ಯಾರಾದಲ್ಲಿ ಬರೆದಿರುವ ಅಂಚು ದುಂಡಗಿರುವ ಹಾಗೂ ಹೆಚ್ಚು ಬಣ್ಣ ಹತ್ತಿಸಿಕೊಳ್ಳುವ ತುದಿಗಳು ಎನ್ನುವ ಪದಗಳು ಆತ ವಿವರಿಸಿದ ರೋಗಾಣುವೆ ಎಲ್ಲರಲ್ಲಿಯೂ ಕಾಯಿಲೆ ಉಂಟು ಮಾಡುತ್ತಿದೆ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದವು. ಹೀಗೊಂದು ವೈಜ್ಞಾನಿಕ, ರಾಜಕೀಯ ಹಾಗೂ ವೈಯಕ್ತಿಕ ಸ್ಪರ್ಧೆಗಳಿಂದಾಗಿ ವಾದ ವಿವಾದಕ್ಕೊಳಗಾಗಿದ್ದ ವ್ಯಕ್ತಿ ಸ್ವಿಟ್ಜರ್ಲೆಂಡಿನಲ್ಲಿ ಜನಿಸಿ ಫ್ರಾನ್ಸಿನ ವಿಜ್ಞಾನಿಯಾಗಿದ್ದ ಅಲೆಕ್ಸಾಂಡ್ರೆ ಯರ್ಸಿನ್ ಹುಟ್ಟಿದ ದಿನ ಇಂದು. ಬ್ರಿಟಾನಿಯಾ ವಿಶ್ವಕೋಶದ ಪ್ರಕಾರ ಯರ್ಸಿನ್ ಹುಟ್ಟಿದ್ದು 1863ನೇ ಇಸವಿ ಸೆಪ್ಟೆಂಬರ್ 23. ಆದರೆ ಇತರೆ ಇನ್ನೂ ಹಲವು ದಾಖಲೆಗಳು ಈತನ ಹುಟ್ಟುಹಬ್ಬ ಸೆಪ್ಟೆಂಬರ್ 22, 1863 ಎಂದು ದಾಖಲಿಸಿವೆ. ಬಹುಶಃ ಹುಟ್ಟಿನ ದಿನಾಂಕದಿಂದ ತನ್ನ ಸಾಧನೆಯವರೆಗೂ ಎಲ್ಲೆಡೆಯೂ ವಿವಾದಗಳನ್ನು ಎದುರಿಸಿದ ವಿಜ್ಞಾನಿಯೆಂದರೆ ಅಲೆಕ್ಸಾಂಡ್ರೆ ಯರ್ಸಿನ್ನೇ ಇರಬೇಕು. ಅಲೆಕ್ಸಾಂಡ್ರೆ ಯರ್ಸಿನ್ ಹುಟ್ಟಿದ್ದು ಸ್ವಿಟ್ಜರ್ಲೆಂಡಿನ ಲವಾಜ್ ಎನ್ನುವ ಪಟ್ಟಣದಲ್ಲಿ. ಈತನ ಬಾಲ್ಯದ ಬಗ್ಗೆ ಆಗಲಿ, ತಂದೆ ತಾಯಿ ಕುಟುಂಬದ ಬಗ್ಗೆ ಆಗಲಿ ಹೆಚ್ಚಿನ ವಿವರಗಳು ಇಲ್ಲ. ಬಾಲ್ಯದಲ್ಲಿ ಈತ ಬಲು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಎಂದಷ್ಟೇ ದಾಖಲೆಗಳು ಹೇಳುತ್ತವೆ. ಸ್ವಿಟ್ಜರ್ಲೆಂಡಿನಲ್ಲಿ ಪದವಿ ಪಡೆದ ನಂತರ ಈತ ವೈದ್ಯಕೀಯವನ್ನು ಅಧ್ಯಯನ ಮಾಡಬೇಕೆಂದು ಫ್ರಾನ್ಸ್ಗೆ ತೆರಳಿದ. ಆಗ ಫ್ರಾನ್ಸ್ ವೈದ್ಯಕೀಯ ಸಂಶೋಧನೆಗಳು ಹಾಗೂ ವೈದ್ಯಕೀಯ ತರಬೇತಿಯಲ್ಲಿ ಮುಂಚೂಣಿಯಲ್ಲಿದ್ದ ದೇಶ. ಅಲ್ಲಿ ಲೂಯಿ ಪಾಶ್ಚರ್, ಎಕೋಲಿ ರೋ ದಂತಹ ಸುಪ್ರಸಿದ್ಧ ವಿಜ್ಞಾನಿಗಳಿದ್ದರು, ವೈದ್ಯರಿದ್ದರು. ಹೀಗಾಗಿ ಅಲ್ಲಿ ವೈದ್ಯಕೀಯವನ್ನು ಕಲಿಯಬೇಕು ಎಂದು ತನ್ನ ತವರನ್ನು ಬಿಟ್ಟು ಯರ್ಸಿನ್ ಫ್ರಾನ್ಸಿಗೆ ವಲಸೆ ಹೋದ. ಫ್ರಾನ್ಸ್ನಲ್ಲಿ ಮೊದಲಿಗೆ ಲೌಸಾನೆಯಲ್ಲಿಯೂ, ಅನಂತರ ಮಾರ್ಬರಿನಲ್ಲಿಯೂ, ತದನಂತರ ಪ್ಯಾರಿಸ್ನಲ್ಲಿಯೂ ಈತ ವೈದ್ಯಕೀಯ ತರಬೇತಿ ಪಡೆದ. ಅನಂತರ ಅಲ್ಪಕಾಲ ವೈದ್ಯನಾಗಿ ಪ್ರಾಕ್ಟೀಸ್ ಕೂಡ ನಡೆಸಿದ. ಆದರೆ ರೋಗಿಗಳ ಚಿಕಿತ್ಸೆಗೆ ತಾನು ಹೇಳಿ ಮಾಡಿಸಿದ ವ್ಯಕ್ತಿ ಅಲ್ಲ ಎಂದು ಸ್ವತಃ ಭಾವಿಸಿದ ಯರ್ಸಿನ್ ಪ್ರಾಕ್ಟೀಸ್ ಬಿಟ್ಟು ಸಂಶೋಧನೆ ಮಾಡಬೇಕೆಂದು ತೀರ್ಮಾನಿಸಿದ. ಅದರಲ್ಲಿಯೂ ರೋಗ ಪತ್ತೆಯ ಬಗ್ಗೆ ಸಂಶೋಧನೆ ಕೈಗೊಳ್ಳಲು ಮುಂದಾಗುತ್ತಾನೆ. ಯರ್ಸಿನ್ ಪ್ಯಾಸ್ಚರ್ ಸಂಸ್ಥೆಯನ್ನು ಸೇರಿದ್ದು ಒಂದು ಆಕಸ್ಮಿಕ. ಆದರೆ ಈ ಆಕಸ್ಮಿಕ ಅವನ ಬದುಕನ್ನು ಇನ್ನಿಲ್ಲದಂತೆ ಬದಲಾಯಿಸಿಬಿಟ್ಟಿತು. ಪ್ಯಾರಿಸ್ನಲ್ಲಿ ವೈದ್ಯನಾಗಿ ಪ್ರಾಕ್ಟೀಸ್ ಮಾಡುವಾಗ ಒಮ್ಮೆ ಈತ ನಾಯಿಗಳಿಂದ ಕಡಿಸಿಕೊಂಡ. ರೇಬಿಸ್ ಬಾರದಿರಲಿ ಎಂದು ಲಸಿಕೆಯನ್ನು ಪಡೆಯಬೇಕಾದಾಗ ಪ್ಯಾಸ್ಚರ್ ಸಂಶೋಧನಾಲಯದ ಬಗ್ಗೆ ತಿಳಿಯಿತು. ಆ ಸಂದರ್ಭದಲ್ಲಿ ಅಲ್ಲಿ ನಡೆಸಬೇಕೆಂದಿದ್ದ ಸಂಶೋಧನೆಗಳ ಪರಿಚಯವೂ ಆಯಿತು. ಅದರ ಆಕರ್ಷಣೆಯೇ ಹೆಚ್ಚಾಗಿ ತಾನು ರೋಗಿಗಳಿಗೆ ಚಿಕಿತ್ಸೆ ನೀಡುವುದಕ್ಕಿಂತಲೂ ರೋಗ ಪತ್ತೆಗಾರನಾಗಿ ಇರುವುದು ಸರಿ ಎಂದು ಯರ್ಸಿನ್ ತೀರ್ಮಾನಿಸಿದ. 1886 ಹೀಗೆ ಈ ಯುವಕ ಪ್ಯಾರಿಸ್ಗೆ ಬಂದು ಪರಿಚಿತ ವೈದ್ಯ ಇಕೋಲಿ ರೋ ಅನ್ನು ಸಂಪರ್ಕಿಸಿದ. ರೋ ಈತನನ್ನು ನೇರವಾಗಿ ಆಗ ತಾನೇ ಸ್ಥಾಪನೆಯಾಗಿದ್ದ ಲೂಯಿ ಪ್ಯಾಸ್ಚರ್ ಸಂಶೋಧನಾಲಯಕ್ಕೆ ಕರೆದೊಯ್ದು ಪರಿಚಯಿಸಿದ. ಹೀಗೆ ಅಲೆಕ್ಸಾಂಡ್ರ ಯರ್ಸಿನ್ ಪ್ಯಾಸ್ಚರ್ ಸಂಶೋಧನಾಲಯವನ್ನು ಸೇರಿದ. ಜಗತ್ತಿನ ಸುಪ್ರಸಿದ್ಧ ಪ್ರಯೋಗಶಾಲೆಯೊಂದರ ಸ್ಥಾಪಕ ಸದಸ್ಯನಾದ. ಆದರೆ ಇದಷ್ಟೇ ಅಲ್ಲ, ಪ್ಯಾಸ್ಚರ್ ಸಂಶೋಧನಾಲಯದಲ್ಲಿ ಯರ್ಸಿನ್ ರೋಗಾಣು ಪತ್ತೆಯ ಮೂಲ ತತ್ವಗಳನ್ನು ಕಲಿತು ಹೊಸ ರೋಗಗಳನ್ನು ಪತ್ತೆ ಮಾಡಲು ಸಿದ್ಧನಾದ. ಅಲೆಕ್ಸಾಂಡ್ರ ಯರ್ಸಿನ್ನನ್ನು ಪ್ಲೇಗ್ ರೋಗಾಣುವನ್ನು ಪತ್ತೆ ಮಾಡಿದ ವ್ಯಕ್ತಿ ಎಂದು ಇಂದು ಜಗತ್ತು ಗೌರವಿಸಿದೆ. ಪ್ಲೇಗ್ ಅನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಯರ್ಸೀನಿಯಾ ಪೆಸ್ಟಿಸ್ ಎಂದು ಇವನ ನೆನಪಿನಲ್ಲಿ ಹೆಸರಿಸಿದೆ. ಆದರೆ ಈ ಗೌರವ ಸುಲಭವಾಗಿ ಬರಲಿಲ್ಲ ಎನ್ನುವುದು ಚರಿತ್ರೆ. ಪ್ಯಾಸ್ಚರ್ ಸಂಶೋಧನಾಲಯವನ್ನು ಸೇರಿದ 2 ಪ್ಲೇಗ್ ರೋಗಾಣುವಿನ ಪತ್ತೆಗಿಂತಲೂ ಬಲು ಪ್ರಮುಖವಾದದ್ದೊಂದು ಶೋಧವನ್ನು ಅಲೆಕ್ಸಾಂಡ್ರ ಯರ್ಸಿನ್ ಮಾಡಿದ್ದ. ಈತ ತನ್ನನ್ನು ಪ್ಯಾಸ್ಚರ್ ಸಂಶೋಧನಾಲಯಕ್ಕೆ ಪರಿಚಯಿಸಿದ ಇಕೋಲಿ ರೋವಿನ ಜೊತೆಗೂಡಿ ಡಿಫ್ತೀರಿಯಾ ರೋಗಕ್ಕೆ ಕಾರಣವಾದ ರೋಗಾಣುವನ್ನು, ಅದು ತಯಾರಿಸುವ ವಿಷವಸ್ತುವನ್ನು ಗುರುತಿಸಿದ್ದ. ಅಷ್ಟೇ ಅಲ್ಲ, ಈ ವಿಷವಸ್ತುವನ್ನು ನಿರ್ಬಂಧಿಸುವ ರಕ್ತದ್ರವವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ್ದ. ಈ ರಕ್ತದ್ರವವನ್ನು ತಯಾರಿಸುವ ವಿಧಾನದಿಂದ ಡಿಫ್ತೀರಿಯಾ ರೋಗ ಚಿಕಿತ್ಸೆಗೆ ನೀಡುವ ಪದ್ಧತಿ ಆರಂಭವಾಯಿತು. ಇದು ನಡೆದದ್ದು 1888. ಇಷ್ಟರಲ್ಲಿ ಸಂಶೋಧನೆಯ ಬಗ್ಗೆಯೇ ಹೆಚ್ಚು ಆಸಕ್ತಿ ಮೂಡಿ ಯರ್ಸಿನ್ ತನ್ನ ದೇಶವನ್ನೇ ತ್ಯಜಿಸಲು ತೀರ್ಮಾನಿಸಿದ ಫ್ರಾನ್ಸಿನ ಪ್ರಜೆಯಾದ. ಅಷ್ಟರಲ್ಲಿ ಫ್ರಾನ್ಸ್ನಲ್ಲಿ ಈತನ ಸಂಶೋಧನೆಗಳು ಸಾಕಷ್ಟು ಹೆಸರು ಮಾಡಿದ್ದವು. ಅನಂತರ 2 ಈತ ಇಂಗ್ಲೆಂಡಿನ ಮತ್ತೊಬ್ಬ ಸೂಕ್ಷ್ಮ ಜೀವಿ ತಜ್ಞ ರಾಬರ್ಟ್ ಕಾಕ್ ಬಳಿ ತರಬೇತಿಯನ್ನು ಪಡೆದ. ರಾಬರ್ಟ್ ಕಾಕ್ ಹಾಗೂ ಪ್ಯಾಸ್ಚರ್ ಅಂದಿನ ದಿನಗಳಲ್ಲಿ ಸೂಕ್ಷ್ಮ ಜೀವಿ ವಿಜ್ಞಾನದ 2 ಅಪ್ರತಿಮ ಪ್ರತಿಭೆಗಳಾಗಿದ್ದರು. ಆದರೆ ಇವರ ನಡುವೆ ಬಲು ತೀವ್ರತರನಾದ ಸ್ಪರ್ಧೆ ನಡೆದಿತ್ತು. ಇದು ಕೆಲವೊಮ್ಮೆ ದ್ವೇಷವೇನೋ ಎನ್ನುವಷ್ಟು ಗಾಢವಾಗಿಯೂ ಇತ್ತು. ಕಾಕ್ ರವರ ಪ್ರಯೋಗಾಲಯದಿಂದ ಮರಳಿ ಬಂದ ಯರ್ಸಿನ್ ಪ್ಯಾಸ್ಚರ್ ಸಂಶೋಧನಾಲಯದಲ್ಲಿ ತನ್ನ ಸಂಶೋಧನೆಯನ್ನು ಮುಂದುವರೆಸಿದ. ಅಷ್ಟರಲ್ಲಿ ಪ್ರಪಂಚಕ್ಕೊಂದು ಹೊಸ ಆತಂಕ ಎದುರಾಯಿತು. ಪ್ರಪಂಚದ ಹಲವೆಡೆ ಪ್ಲೇಗು ಮಾರಿ ಕಾಣಿಸಿಕೊಂಡಿತು. ಈ ರೋಗ ಹೇಗೆ ಬರುತ್ತದೆ, ಏಕೆ ಬರುತ್ತದೆ ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. ಕಾಕ್ ಮತ್ತು ಪ್ಯಾಸ್ಚರ್ ಇಬ್ಬರು ರೋಗಗಳು ಸೂಕ್ಷ್ಮ ಜೀವಿಗಳಿಂದ ಹರಡುತ್ತವೆ ಎಂದು ಪ್ರತಿಪಾದಿಸಿದ್ದರು. ಹೀಗಾಗಿ ಹೊಸ ರೋಗವೊಂದು ಕಾಣಿಸಿಕೊಂಡ ಕೂಡಲೇ ಅದಕ್ಕೆ ಕಾರಣವಾದ ಸೂಕ್ಷ್ಮ ಜೀವಿಗಳನ್ನು ಪತ್ತೆ ಮಾಡುವುದು ತುರ್ತು ಎಂದು ತಿಳಿಯಲಾಗಿತ್ತು. ಇಂದಿಗೂ ಇದು ಹಾಗೆಯೇ ಇದೆ. ಅಲ್ಲದೆ ಇಂದಿಗೂ ಸೂಕ್ಷ್ಮ ಜೀವಿಗಳನ್ನು ಪತ್ತೆ ಮಾಡಲು ಕಾಕ್ ರೂಪಿಸಿದ 3 ನಿಯಮಗಳನ್ನು ಪಾಲಿಸಲಾಗುತ್ತದೆ. ರೋಗಿಯ ದೇಹದಲ್ಲಿ ರೋಗಾಣು ಇರಬೇಕು, ಎಲ್ಲ ರೋಗಿಗಳ ದೇಹದಲ್ಲಿಯೂ ಅದೇ ರೋಗಾಣು ಪತ್ತೆಯಾಗಬೇಕು, ಆರೋಗ್ಯವಂತನ ದೇಹಕ್ಕೆ ಈ ರೋಗಾಣುವನ್ನು ಚುಚ್ಚಿದರೆ ಆತನಲ್ಲಿಯೂ ಅದೇ ರೋಗ ಕಾಣಿಸಿಕೊಳ್ಳಬೇಕು. ಇವು ರೋಗಾಣುವಿನ ಪತ್ತೆಗೆ ಕಾಕ್ ರೂಪಿಸಿದ್ದ ನಿಯಮಗಳು. ಇದರ ಜೊತೆಗೆ ಪ್ಯಾಸ್ಚರ್ ಇನ್ನೊಂದು ನಿಯಮವನ್ನು ರೂಪಿಸಿದ್ದ. ರೋಗಾಣುವನ್ನು ಪ್ರಯೋಗಾಲಯದಲ್ಲಿ ಪತ್ತೆ ಮಾಡಿ ಅವನ್ನು ಮರಳಿ ಚುಚ್ಚಿದಾಗ ರೋಗ ಕಾಣಿಸಿಕೊಳ್ಳಬೇಕು. ಹೀಗೆ ರೋಗ ಪತ್ತೆಗೆ ಬೇಕಾದ ಈ ನಿಯಮಗಳನ್ನು ರೂಪಿಸಿದ ಇಬ್ಬರು ಪ್ರತಿಭಾವಂತರಿಂದಲೂ ಕಲಿತ ಅನುಭವ ಯರ್ಸಿನ್ಗೆ ಲಭಿಸಿದ್ದು ಅವನ ಭಾಗ್ಯವೇ ಸರಿ. ಬಹುಶಃ ಯರ್ಸಿನ್ ಅನುಭವಿಸಿದ ಘಟನೆಗಳಿಗೆ ಇವು ಕಾರಣವೂ ಇರಬಹುದು. 1894ರಿಂದ ಏಷ್ಯಾದಲ್ಲಿ ಒಂದು ದೊಡ್ಡ ಪ್ಲೇಗು ಮಾರಿ ಆರಂಭವಾಯಿತು. ಅದರಲ್ಲೂ ಯುರೋಪಿನ ವಿವಿಧ ರಾಷ್ಟ್ರಗಳು ವಸಾಹತುಗಳನ್ನು ಸ್ಥಾಪಿಸಿದಂತಹ ಹಾಂಗ್ಕಾಂಗ್, ವಿಯೆಟ್ನಾಂ, ಭಾರತ ಮೊದಲಾದ ಕಡೆ ಈ ಪಿಡುಗು ಕಾಣಿಸಿಕೊಂಡಿತ್ತು. ಹೀಗಾಗಿ ಇದಕ್ಕೆ ಕಾರಣ ಯಾವ ಜೀವಿ ಎನ್ನುವುದನ್ನು ಪತ್ತೆ ಮಾಡಲು ಬ್ರಿಟಿಷ್ ಹಾಗೂ ಫ್ರೆಂಚ್ ವಿಜ್ಞಾನಿಗಳಲ್ಲಿ ಪೈಪೋಟಿ ನಡೆದಿತ್ತು. ಹಾಂಗ್ಕಾಂಗಿಗೆ ಈ ರೋಗದ ಅಧ್ಯಯನಕ್ಕೆಂದು ಯರ್ಸಿನ್ ಹೊರಟ. ಮೊದಮೊದಲು ಅದಕ್ಕೆ ಫ್ರೆಂಚ್ ಸರ್ಕಾರ ಅನುಮತಿ ನೀಡಲಿಲ್ಲ. ಕೊನೆಗೆ ಈತನ ಸಹೋದ್ಯೋಗಿಗಳ ಶಿಫಾರಸು ಒತ್ತಾಯಕ್ಕೆ ಮಣಿದು ಕೊನೆಗೂ ಸರ್ಕಾರ ಅನುಮತಿ ನೀಡಬೇಕಾಯಿತು. ಆರಂಭವೇ ಹೀಗೆ ತೊಡಕಿನಿಂದ ಕೂಡಿತ್ತು. ಇದರ ಜೊತೆಗೆ ಇನ್ನೂ ಒಂದು ಸಮಸ್ಯೆ ಎದುರಾಗಬಹುದು ಎಂದು ಈತ ಊಹಿಸಲು ಇಲ್ಲ. ಅದೇ ವೇಳೆಗೆ ಜಪಾನಿನ ಮತ್ತೊಬ್ಬ ವಿಜ್ಞಾನಿ ಶಿಬಾಸಬುರೋ ಕಿಟಸಾಟೋ ಇದೇ ಪ್ಲೇಗಿನ ರೋಗಾಣುಗಳನ್ನು ಪತ್ತೆ ಮಾಡಬೇಕೆಂದು ಹಾಂಗ್ಕಾಂಗ್ ಸರ್ಕಾರದ ಆದೇಶದ ಮೇರೆಗೆ ಅಲ್ಲಿಗೆ ಬಂದಿದ್ದ. ಹಾಂಗ್ಕಾಂಗ್ ಆಗ ಬ್ರಿಟಿಷ್ ಆಡಳಿತದಲ್ಲಿ ಇತ್ತು. ಪ್ರಪಂಚದ ವಿವಿಧ ವಸಾಹತುಗಳಲ್ಲಿಯಷ್ಟೇ ಅಲ್ಲ, ಯುರೋಪಿನಲ್ಲಿಯೂ ಕೂಡ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ಬದ್ಧ ವೈರಿಗಳಂತೆ ನಡೆದುಕೊಳ್ಳುತ್ತಿದ್ದವು. ಹಾಂಗ್ಕಾಂಗ್ ಆಗ ಹೇಳಿ ಕೇಳಿ ಬ್ರಿಟಿಷ್ ಅಧೀನದಲ್ಲಿದ್ದ ವಸಾಹತು. ಹೀಗಾಗಿ ಆ ಸರ್ಕಾರದ ಆದೇಶದ ಮೇರೆಗೆ ಬಂದಿದ್ದ ಕಿಟಸಾಟೋಗೆ ರಾಜಮನ್ನಣೆ ಸಿಕ್ಕಿತ್ತು. ಅವನ ಅಧ್ಯಯನಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನು ಕಲ್ಪಿಸಲಾಗಿತ್ತು. ಪಾಪ ಫ್ರಾನ್ಸಿನ ಪ್ರಜೆಯಾದ ಯರ್ಸಿನ್ ಇದ್ಯಾವುದೂ ಇಲ್ಲದೆಯೇ ಅಧ್ಯಯನದಲ್ಲಿ ತೊಡಗಬೇಕಾಯಿತು. ಪ್ಲೇಗ್ ಬಂದಿದ್ದ ರೋಗಿಗಳ ನಡುವೆಯೇ ಇದ್ದುಕೊಂಡು ರೋಗ ತಗುಲುವ ಅಪಾಯ ಇದ್ದರೂ ಈತ ತನ್ನ ಅಧ್ಯಯನದಲ್ಲಿ ತೊಡಗಿದ್ದ. ಯರ್ಸಿನ್ಗೆ ಹಾಂಗ್ಕಾಂಗ್ನಲ್ಲಿ ಹಲವು ತೊಡಕುಗಳಿದ್ದವು. ಪ್ಲೇಗ್ ರೋಗಿಗಳನ್ನು ಪರೀಕ್ಷಿಸಲು, ಅವರಿಂದ ಮಾದರಿಗಳನ್ನು ಸಂಗ್ರಹಿಸಲು ಆತನಿಗೆ ಅನುಮತಿ ಸುಲಭವಾಗಿ ದೊರಕಲಿಲ್ಲ. ಕಿಟಸಾಟೋಗೆ ಆದ್ಯತೆಯ ಮೇರೆಗೆ ಅವು ಸಿಕ್ಕುತ್ತಿದ್ದವು. ಇತರೆ ಸೌಕರ್ಯಗಳು ಹೀಗೆ ಅಲಭ್ಯವಾಗಿದ್ದವು. ಜೊತೆಗೆ ಈತನಿಗೆ ಇಂಗ್ಲಿಷ್ ಕೂಡ ಬರುತ್ತಿರಲಿಲ್ಲ. ಇಷ್ಟೆಲ್ಲಾ ಅನಾನುಕೂಲತೆಯ ನಡುವೆಯೂ ಯರ್ಸಿನ್ ಪ್ಲೇಗ್ ರೋಗಾಣುವನ್ನು ಪತ್ತೆ ಮಾಡಿದ್ದೇನೆ ಎಂದು ಪ್ರಕಟಿಸಿದ. ಆದರೆ ಅದೇ ಸಮಯಕ್ಕೆ ಕಿಟಸಾಟೋ ಕೂಡ ಇದೇ ಮಾತನ್ನು ಹೇಳಿದ್ದರಿಂದ ಈ ಇಬ್ಬರಲ್ಲಿ ಯಾರು ಮೊದಲು ಇದನ್ನು ಪತ್ತೆ ಮಾಡಿದರು ಎನ್ನುವುದು ವಿವಾದದ ವಿಷಯವಾಯಿತು. ಏಕೆಂದರೆ ಇಬ್ಬರು ತಮ್ಮ ಶೋಧವನ್ನು ಪ್ರಕಟ ಮಾಡಿದ್ದು ಕೆಲವೇ ದಿನಗಳ ಅಂತರದಲ್ಲಿ. ಅದರ ಜೊತೆಗೆ ಇಬ್ಬರು ತಮ್ಮಲ್ಲಿದ್ದ ಮಾಹಿತಿಗಳನ್ನು ಹಂಚಿಕೊಂಡಿದ್ದರು. ಹೀಗಾಗಿ ಒಬ್ಬರ ಶೋಧ ಇನ್ನೊಬ್ಬರಿಗೆ ಗೊತ್ತಿತ್ತು ಎನ್ನುವ ವಾದ ಆರಂಭವಾಗಿತ್ತು. ಇಬ್ಬರು ಭೇಟಿಯಾಗಿದ್ದರೂ ಭಾಷೆಯ ತೊಡಕಿನಿಂದಾಗಿ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಲಿಲ್ಲ. ಹೀಗೆ ಆರಂಭವಾದ ವಿವಾದ ಸುಮಾರು 60 ವರ್ಷಗಳವರೆಗೂ ಸಾಗಿತ್ತು. ಆದರೆ 1960ರ ದಶಕದಲ್ಲಿ ಅದುವರೆಗೂ ನಡೆದ ಪ್ಲೇಗು ಸಂಶೋಧನೆಗಳು, ಕಿಟಸಾಟೋ ಹಾಗೂ ಯರ್ಸಿನ್ ಮೊದಲು ಪ್ರಕಟಿಸಿದ ರೋಗಾಣುವಿನ ಚಿತ್ರಗಳು, ಇತ್ತೀಚಿನ ಅವುಗಳ ಚಿತ್ರಗಳು ಇವೆಲ್ಲವನ್ನು ಗಮನಿಸಿ ಅಂತಾರಾಷ್ಟ್ರೀಯ ವೈದ್ಯರುಗಳು ಒಮ್ಮತದಿಂದ ಮೊದಲು ಪ್ಲೇಗಿನ ರೋಗಾಣುವನ್ನು ಸರಿಯಾಗಿ ಪತ್ತೆ ಮಾಡಿದ್ದು ಯರ್ಸಿನ್ ಎಂದು, ಕಿಟಸಾಟೋ ಪತ್ತೆ ಮಾಡಿದೆ ಎಂದು ಹೇಳಿ ಪ್ರಕಟಿಸಿದ್ದ ರೋಗಾಣುವಿನ ಚಿತ್ರ ಪ್ಲೇಗು ಬಂದಾಗ ಅದರ ಬೆನ್ನಲ್ಲೇ ಸೋಂಕುವ ಬೇರೊಂದು ಬ್ಯಾಕ್ಟೀರಿಯಾ ಎಂದೂ ನಿರ್ಧರಿಸಿದರು. ಯರ್ಸಿನ್ ಹೇಳಿದಂತೆ ಹೆಚ್ಚಿನ ಪ್ಲೇಗು ರೋಗಾಣುಗಳು ಗಂಟಿನಲ್ಲಿ ಇರುತ್ತಿದ್ದವೆ ಹೊರತು ರಕ್ತದಲ್ಲಿ ಅಲ್ಲ. ಕಿಟಸಾಟೋ ಅದು ರಕ್ತದಲ್ಲಿ ಇರುತ್ತದೆ ಎಂದು ವಾದಿಸಿದ್ದ. ಇವೆಲ್ಲ ಕಾರಣಗಳಿಂದಾಗಿ ಪ್ಲೇಗು ರೋಗಾಣುವಿಗೆ ಯರ್ಸಿನಿಯಾ ಪೆಸ್ಟಿಸ್ ಎಂದು ಹೆಸರಿಟ್ಟರು. ಈ ಶೋಧಕ್ಕಾಗಿ ಯರ್ಸಿನ್ಗೆ ಫ್ರಾನ್ಸ್ ದೇಶದ ಪ್ರಶಸ್ತಿಯನ್ನು ನೀಡಿ ಮನ್ನಿಸಿತ್ತು. ಈತ ತನ್ನ ಸಂಶೋಧನೆಯ ವೇಳೆ ಕಂಡ ವಿಷಯಗಳನ್ನು ಕರಾರುವಾಕಾಗಿ ದಾಖಲಿಸದೆ ಹೋಗಿದ್ದರೆ ಬಹುಶಃ ಈ ವಿವಾದ ಕೊನೆಗೊಳ್ಳುತ್ತಿರಲಿಲ್ಲವೇನೋ. ಆತ ತಾನು ಕಂಡ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ದಾಖಲಿಸಿದ್ದೇ ಅವನಿಗೆ ನೆರವಾಯಿತು. ಆದರೆ ಯರ್ಸಿನ್ ಇಷ್ಟಕ್ಕೆ ತೃಪ್ತನಾಗಲಿಲ್ಲ. ಈತ ಅನಂತರ ಪ್ಲೇಗಿನಿಂದ ರೋಗ ಪೀಡಿತವಾಗಿದ್ದ ವಿಯೆಟ್ನಾಂಗೆ ಹೋಗಿ ಅಲ್ಲಿ ರೋಗಿಗಳ ಚಿಕಿತ್ಸೆಯಲ್ಲಿ ತೊಡಗಿಕೊಂಡ. ಡಿಫ್ತೀರಿಯಾ ರೋಗಿಗಳಿಗೆ ನೀಡುತ್ತಿದ್ದ ರಕ್ತದ್ರವದ ಚಿಕಿತ್ಸೆಯ ರೀತಿಯ ಚಿಕಿತ್ಸೆಯನ್ನು ಪ್ಲೇಗಿಗೂ ನೀಡಬಹುದು ಎಂದು ನಿರೂಪಿಸಿದ. ಇದಕ್ಕಾಗಿ ದನಗಳ ರಕ್ತವನ್ನು ಬಳಸಬಹುದು ಎಂದು ನಿರೂಪಿಸಿದ. ಅಷ್ಟೇ ಅಲ್ಲ, ವಿಯೆಟ್ನಾಂನಲ್ಲಿ ಆಗ ಮಲೇರಿಯಾ ಕೂಡ ಪ್ರಬಲವಾಗಿತ್ತು. ಇದಕ್ಕೆ ಚಿಕಿತ್ಸೆಯಾಗಿ ಬಳಸುತ್ತಿದ್ದ ಕ್ವಿನೈನು ಅಲ್ಲಿ ಸಿಗುತ್ತಿರಲಿಲ್ಲ. ಹೀಗಾಗಿ ಕ್ವಿನೈನು ಕೊಡುತ್ತಿದ್ದ ಸಿಂಕೋನಾ ಮರಗಳನ್ನು ಅಲ್ಲಿ ಬೆಳೆಸುವ ವ್ಯವಸ್ಥೆ ಮಾಡಿದ. ರಬ್ಬರ್ ಮರದ ಬಗ್ಗೆ ಸಂಶೋಧನೆ ನಡೆಸಿ ಅದನ್ನು ಅಭಿವೃದ್ಧಿಪಡಿಸಿದ. ಹಾಗೂ ತನ್ನ ವೃದ್ಧಾಪ್ಯದಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳನ್ನು ಕಲಿಯಲು ತೊಡಗಿದ್ದ. ಬಲು ಜೀವಪರನಾದ ಯರ್ಸಿನ್ ಹನೋಯ್ ದೇಶದಲ್ಲಿ ಕಾರು ಓಡಿಸಿದ, ಕಾರು ಒಡೆಯನಾಗಿದ್ದ ಪ್ರಪ್ರಥಮ ವ್ಯಕ್ತಿ ಎನ್ನುವ ಖ್ಯಾತಿಗೂ ಪಾತ್ರನಾಗಿದ್ದಾನೆ. ಹುಟ್ಟಿದ ದೇಶದಲ್ಲಿ ಅನಾಮಧೇಯ ಎನ್ನಿಸಿದರೂ ತಾನು ಬಾಳಿದ ವಿಯತ್ನಾಂನಲ್ಲಿ ಈತ ಬಲು ಪ್ರಸಿದ್ಧ. ಇಂದಿಗೂ ಈತನನ್ನು ವಿಯತ್ನಾಮಿಯರು ಐದನೆಯ ಅಂಕಲ್ ಎಂದೇ ಗೌರವಿಸುತ್ತಾರೆ. ಹೀಗೆ ಹಲವು ತೊಂದರೆಗಳನ್ನು ಎದುರಿಸಿದರೂ ಕರ್ಮಣ್ಯವಾಧಿಕಾರಸ್ಥೆ ಎನ್ನುವಂತೆ ತನ್ನ ಕೆಲಸವನ್ನಷ್ಟೇ ಮಾಡಿಕೊಂಡು ಹೋದ ಯರ್ಸಿನ್ ಒಂದು ಕ್ರಿಮಿಯ ಹೆಸರಿನಲ್ಲಿ ಈಗ ಅಜರಾಮರನಾಗಿದ್ದಾನೆ. ಈತ ಬರೆದ ಪದವೊಂದು ಈ ಪದಕವನ್ನು ತಂದಿತು ಎನ್ನುವುದು ವಿಶೇಷ. ಈತ ಹುಟ್ಟಿದ ದಿನ ಇಂದು ಅಲ್ಲಲ್ಲ ನಿನ್ನೆ. ಇದು ಇಂದಿನ ಜಾಣ ಜಾಣೆಯರು. ರಚನೆ ಶ್ರೀ ಕೊಳ್ಳೆಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಲಕ್ಷ್ಮೀವಿ.
4: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
6: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
7: ಎಪಿಸೋಡ್ 59ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ರಾಸಾಯನಿಕ ಚಕ್ರಗಳು ಮಾನವನ ಚಟುವಟಿಕೆಗಳಿಂದ ಭಂಗಗೊಳ್ಳುತ್ತವೆ, ಧಾತುಗಳ ಹಂಚಿಕೆ ಬದಲಾಗುತ್ತದೆ. ಉದಾಹರಣೆಗೆ, ಇಂಧನಗಳ ಅತಿ ಬಳಕೆಯಿಂದಾಗಿ ಈಗಾಗಲೇ ಇಂಗಾಲದ ಡೈಆಕ್ಸೈಡ್ ಬೃಹತ್ ಪ್ರಮಾಣದಲ್ಲಿ ಪರಿಸರಕ್ಕೆ ಸೇರಿ ಇಂಗಾಲದ ಚಕ್ರವನ್ನು ಏರುಪೇರು ಮಾಡಿದೆ. ಸುಮಾರು 100 ವರ್ಷಗಳ ಹಿಂದೆ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಸುಮಾರು 273 PPM ಇತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಅದು 420 PPMಗೆ ಹೆಚ್ಚಾಗಿದೆ. ಪರಿಸರಕ್ಕೆ DDTಯಂಥ ವಿಷಕಾರಿ ಪದಾರ್ಥಗಳ ಸೇರ್ಪಡೆ. ಇತ್ತೀಚಿನ ದಿನಗಳಲ್ಲಿ DDTಯನ್ನು ಈಗಾಗಲೇ ಸರ್ಕಾರ ಬ್ಯಾನ್ ಮಾಡಿದೆ. ಪರಿಸರ ಕೈಗಾರಿಕಾ ಪರಿಸರದಿಂದ ಹೊರಬರುವ ರಾಸಾಯನಿಕ ತ್ಯಾಜ್ಯಗಳ ಬಿಡುಗಡೆ ಈ ಚಕ್ರಗಳ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತವೆ. ಕೈಗಾರಿಕೆಗಳಿಂದ ಹೊರಬರುವ ರಾಸಾಯನಿಕ ತ್ಯಾಜ್ಯಗಳು ಎಂದರೆ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ಸ್, ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆಲ್ಡಿಹೈಡ್ಸ್ ಹಾಗೂ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್, ಇವೆಲ್ಲವೂ ಪರಿಸರದ ಮೇಲೆ ಅತ್ಯಂತ ಗಂಭೀರವಾದ ಪರಿಣಾಮವನ್ನು ಬೀರುತ್ತವೆ. ಇವೆಲ್ಲವೂ ಸ್ವಾಭಾವಿಕ ಚಕ್ರಗಳಲ್ಲಿ ತೀವ್ರ ಅಸಮತೋಲವನ್ನುಂಟು ಮಾಡುತ್ತವೆ. ರಾಸಾಯನಿಕ ಚಕ್ರಗಳ ಕಾರ್ಯವಿಧಾನಗಳನ್ನೇ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇಲ್ಲಿ ಎದ್ದಿರುವ ಹಲವಾರು ಪ್ರಶ್ನೆಗಳಿಗೆ ಅನಿಶ್ಚಿತತೆಗಳು ಈ ಚಕ್ರಗಳು ಎಷ್ಟು ಸಂಕೀರ್ಣವಾಗಿವೆ ಎಂಬುದನ್ನು ಸೂಚಿಸುತ್ತವೆ. ಇಂದು ನಾವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಾದ ತಾಪಮಾನದ ಏರಿಕೆಯಿಂದಾಗಿ ಹಲವಾರು ಸುಂಟರಗಾಳಿಗಳು ಅಥವಾ ಸೈಕ್ಲೋನ್ಗಳು ಬಂಗಾಳಕೊಲ್ಲಿಯಲ್ಲಿ ಉತ್ಪತ್ತಿಯಾಗುತ್ತಿವೆ. ಅವೆಲ್ಲವೂ ಭಾರತದ ಕಡೆ ಬೀಸುತ್ತವೆ. ಅಷ್ಟೇ ಅಲ್ಲದೆ ಹಲವಾರು ಸಲ ಅರಬ್ಬಿ ಸಮುದ್ರದಲ್ಲೂ ಸಹ ಈ ಸುಂಟರಗಾಳಿಗಳು ಉತ್ಪತ್ತಿಯಾಗುತ್ತವೆ. ಇವು ಸಹ ಮಂಗಳೂರು ಹಾಗೂ ಕೇರಳದ ಕೋಸ್ಟಲ್ ಏರಿಯಾಗಳನ್ನು ಧ್ವಂಸಗೊಳಿಸುತ್ತವೆ. ಪೌಷ್ಟೀಕರಣ, ಆಮ್ಲೆಯ ಮಳೆ, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಹಾಗೂ ಕ್ಲೋರಿನ್ ಮಾಲಿಕ್ಯೂಲ್ಗಳು ನೀರಿನೊಂದಿಗೆ ಬೆರೆತು ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಮತ್ತು ಹೈಡ್ರೋಕ್ಲೋರಿಸ್ಗಳಾಗಿ ಬದಲಾಗುತ್ತವೆ. ಈ ಆಮ್ಲೆಯ ಮಳೆಯಿಂದಾಗಿ 30%ನಷ್ಟು ಬೆಳೆಗಳು ಕಡಿಮೆಯಾಗುತ್ತವೆ. ಅಲ್ಲದೆ ನೀರಿನ ಆಮ್ಲತೆ ಹೆಚ್ಚುವುದರಿಂದ ಸಮುದ್ರದಲ್ಲಿರುವ ಕೆಲವು ಮೀನುಗಳು ಬದುಕಲಾರವು. ಅಷ್ಟೇ ಅಲ್ಲದೆ ನದಿಗಳಲ್ಲಿ ಹಾಗೂ ಕೆರೆಗಳಲ್ಲಿರುವ ಮೀನುಗಳು ಸಹ ಬದುಕಲಾರವು. ಅವೆಲ್ಲವೂ ಕಂಪ್ಲೀಟ್ ನಶಿಸಿ ಹೋಗುವ ಸಾಧ್ಯತೆ ಇದೆ. ಓಜೋನ್ ನಾಶ ಇದಕ್ಕೆಲ್ಲ ಹಾಗೂ ಜೀವ

ಕ್ಲೋರೋಫ್ಲೋರೋಕಾರ್ಬನ್ನನ್ನು ಈಗ ಉಪಯೋಗ ಮಾಡುತ್ತಿಲ್ಲ. ಹಾಗೂ ಈ ಸಂಬಂಧಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಪರಿಸರ ಸಮತೋಲನಕ್ಕೆ ಬಹು ಮುಖ್ಯವಾದ ಅಂಗವಾಗಿದೆ. ಬಯಲಾಜಿಕಲ್ ಕ್ಲಾಕ್, ಜೈವಿಕ ಕಾಲಗಣಕ, ಜೈವಿಕ ಗಡಿಯಾರ. ಜೀವಿಗಳು ದೈನಿಕ, ಪಾಕ್ಷಿಕ, ಋತುಮಾನಿಕ ಬದಲಾವಣೆಗಳಿಗೆ ಲಯಬದ್ಧವಾಗಿ ಸ್ಪಂದಿಸಲು ಸಹಾಯ ಮಾಡುವ ಒಂದು ಅಂತರ್ಜನಿತ ಶಾರೀರಿಕ ಪ್ರಕ್ರಿಯೆ. ಎಂಡೇಂಜರಸ್ ಫಿಸಿಯೋಲಾಜಿಕಲ್ ಪ್ರೊಸೆಸ್. ಉದಾಹರಣೆಗೆ, ಜೇನುದುಂಬಿಗಳು ಮಕರವಂದವನ್ನು ಹೀರಲು ಹೂ ಅರಳುವುದನ್ನು ಗ್ರಹಿಸುವುದು, ಪಾರಿವಾರಗಳು ತಮ್ಮ ಹಾರಾಟದ ಪಥವನ್ನು ಗುರುತಿಸುವುದು, ಜೀವಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವುದರಿಂದ ಈ ಕ್ರಿಯೆಯನ್ನು ಪತ್ತೆ ಹಚ್ಚಬಹುದು. ಜೈವಿಕ ಗಡಿಯಾರಗಳು ಎಲ್ಲ ಪ್ರಾಣಿಗಳಲ್ಲಿ ಹಾಗೂ ಸಸ್ಯಗಳಲ್ಲಿ, ಶಿಲೀಂಧ್ರಿಯ ಮತ್ತು ಏಕಕೋಶ ಜೀವಿಗಳಲ್ಲಿ ಕೂಡ ಇರುವುದು ಕಂಡುಬಂದಿದೆ. ಮೇಲ್ವರ್ಗದ ಜೀವಿಗಳಲ್ಲಿ ಇಂಥ ಗಡಿಯಾರಗಳ ಸರಣಿಯೇ ಇದೆ ಎಂದು ನಂಬಲಾಗಿದೆ. ಜೈವಿಕ ಗಡಿಯಾರದ ನಿಖರವಾದ ಸ್ವರೂಪ ಇನ್ನೂ ತಿಳಿದು ಬಂದಿಲ್ಲ. ಇದು ಪ್ರತಿಯೊಂದು ಜೀವಕೋಶದಲ್ಲಿಯೂ ಇರಬಹುದು ಎಂಬುದು ಊಹೆಯಷ್ಟೆ. ಹೀಗಿದ್ದಲ್ಲಿ ಬಹುಕೋಶ ಜೀವಿಗಳಲ್ಲಿ ಒಂದು ಮುಖ್ಯ ಗಡಿಯಾರವಿದ್ದು, ಇದು ಕೋಶಗಳಲ್ಲಿರುವ ಗಡಿಯಾರಗಳನ್ನು ನಿಯಂತ್ರಿಸುತ್ತಿರಬಹುದು. ಸಸ್ತನಿ ಪ್ರಾಣಿಗಳು ಮುಖ್ಯ ಗಡಿಯಾರವು ಮೆದುಳಿನ ಸುಪ್ರಾ ಕ್ಲೈಸ್ಮೋಟಿಕ್ ನ್ಯೂಕ್ಲಿಯಸ್, ಸೂಪರ್ ಕಾಸ್ಮೆಟಿಕ್ ನ್ಯೂಕ್ಲಿಯಸ್ ಆಗಿರಬಹುದು ಎಂಬುದು ಅಂದಾಜು. ಜೈವಿಕ ಗಡಿಯಾರಕ್ಕೆ ಸಹಾಯ ಮಾಡುವ ಕ್ರಿಯೆಗಳು ಜೀವಕೋಶದ ಸೈಟೋಪ್ಲಾಸಂನಲ್ಲಿರುವ ರೈಬೋಸೋಮ್ಸ್ನಲ್ಲಿ ನಡೆಯುವ ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಪ್ಲಾಸ್ಮಾ ಪೊರೆಯ ಮೂಲಕ ನಡೆಯುವ ಅಯಾನಿನ್ ವರ್ಗಾವಣೆಯಾಗಬಹುದು ಅಥವಾ ಮೈಟೋಕಾಂಡ್ರಿಯಗಳಲ್ಲಿ ನಡೆಯುವ ಪ್ರೋಟೀನ್ ವರ್ಗಾವಣೆಯಾಗಬಹುದು. ಪರಿಸರ ಮಾಲಿನ್ಯ ಮುಂದುವರೆದರೆ ಇಂಥ ವಿಸ್ಮಯಕಾರಿ ಗಡಿಯಾರಗಳು ನಿಂತು ಹೋಗಬಹುದೆಂದು ಪರಿಸರವಾದಿಗಳ ಕಾಳಜಿ. ಬಯೋಲಾಜಿಕಲ್ ಕಂಟ್ರೋಲ್, ಜೈವಿಕ ನಿಯಂತ್ರಣ. ರಾಸಾಯನಿಕಗಳಲ್ಲದೆಯೇ ನೈಸರ್ಗಿಕ ಶತ್ರುಗಳನ್ನು, ಮುಖ್ಯವಾಗಿ ಭಕ್ಷಕ ಜೀವಿಗಳನ್ನು ಬಳಸಿ ಕೀಟಗಳೇ ಮುಂತಾದ ಕೀಟಗಳ ಹಾವಳಿಯನ್ನು ಹತೋಟಿಯಲ್ಲಿಡುವುದು. ಈ ವಿಧಾನದಲ್ಲಿ ಕೀಟಗಳನ್ನೇ ಹೆಚ್ಚಾಗಿ ಬಳಸುತ್ತಾರೆ. ಕೆಲವೊಮ್ಮೆ ಹಕ್ಕಿ, ಸರೀಸೃಪಗಳು, ಉಭಯ ಜೀವಿಗಳು, ಮೀನುಗಳು ಮುಂತಾದ ಕಶೇರುಕಗಳು, ಕೆಲವೊಂದು ಜಂತು ಹುಳುಗಳು, ಪ್ರೋಟೋಸುವಾ, ಬ್ಯಾಕ್ಟೀರಿಯಾ, ಶಿಲೀಂಧ್ರಿಯ, ವೈರಸ್ ಮುಂತಾದವುಗಳನ್ನು ಬಳಸುತ್ತಾರೆ. ನೈಸರ್ಗಿಕ ಶತ್ರುಗಳನ್ನು ಸಂಗ್ರಹಿಸಿ ಕೀಟಗಳ ಹಾವಳಿಯು ಇರುವ ಪ್ರದೇಶಗಳಲ್ಲಿ ಬಿಡುತ್ತಾರೆ. ಕೆಲವೊಮ್ಮೆ ನೈಸರ್ಗಿಕ ಶತ್ರುಗಳನ್ನು ಬೆಳೆಸಿ ಕೀಟಗಳ ಹಾವಳಿಯಿರುವ ಪ್ರದೇಶಗಳಲ್ಲಿ ಬಿಡುವುದೂ ಉಂಟು. ಅಪರೂಪವಾಗಿ ಈ ಶತ್ರುಗಳನ್ನು ಬೇರೊಂದು ಪ್ರದೇಶದಿಂದ ಆಮದು ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ನೈಸರ್ಗಿಕ ಶತ್ರುಗಳ ಆವಾಸವನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ಸಂರಕ್ಷಿಸಿ ವೃದ್ಧಿಪಡಿಸುತ್ತಾರೆ. ಸುಮಾರು 1700 ವರ್ಷಗಳಿಂದ ಚೀನಾ ದೇಶದ ಹಣ್ಣಿನ ತೋಟಗಳಲ್ಲಿ ಸಿಟ್ರಸ್ ಜಂಬೀರ ಹಣ್ಣಿನ ಮರಗಳ ನಡುವೆ ಬಿದಿರಿನ ಸೇತುವೆ ಕಟ್ಟಿ ಸಿಟ್ರಸ್ ಇರುವೆಗಳ ಚಾಲನೆಯನ್ನು ಉತ್ತೇಜಿಸಲಾಯಿತು. ಇವು ಹಣ್ಣಿಗೆ ಹಾನಿಕಾರಕಿಯಾದ ಕೀಟಗಳ ಲಾರ್ವಾ ಜೀವನ ಚಕ್ರದ ಒಂದು ಹಂತ. ಲಾರ್ವಾ ಅಂದರೆ ಲಾರ್ವಾಗಳನ್ನು ತಿನ್ನುತ್ತವೆ. ಶ್ರೀಲಂಕಾದ ತೆಂಗಿನ ಮರಗಳಲ್ಲಿ ಎಲೆಗಳನ್ನು ಗೂಬೆಗಳು ಕೂರಲು ಅನುಕೂಲವಾಗುವಂತೆ ಮಾಡಿ ಇಲಿಗಳನ್ನು ನಿಯಂತ್ರಿಸುತ್ತಾರೆ. ನೈಸರ್ಗಿಕ ಶತ್ರುಗಳು ಕೀಟಗಳನ್ನು ತಿನ್ನುವುದನ್ನು, ಅವುಗಳ ಸಂತಾನ ಶಕ್ತಿಯನ್ನು ನಾಶ ಮಾಡುವುದು, ಮೊಟ್ಟೆಗಳನ್ನು ನಾಶ ಮಾಡುವುದು, ಕೀಟಗಳಲ್ಲಿ ರೋಗ ಹರಡುವುದು ಮುಂತಾದ ಕ್ರಿಯೆಗಳಿಂದ ಕೀಟಗಳನ್ನು ನಾಶಪಡಿಸುತ್ತವೆ. ಕೃಷಿ ಭೂಮಿ, ಅರಣ್ಯ ಪ್ರದೇಶಗಳು ಹಾಗೂ
ಹಲವು ನಗರ ಪರಿಸರದಲ್ಲಿ ಜೈವಿಕ ನಿಯಂತ್ರಣ ವಿಧಾನಗಳನ್ನು

0: ಅನುಸರಿಸಲಾಗುತ್ತದೆ. ಗಾಜಿನ ಮನೆಗಳಲ್ಲಿ ಬೆಳೆಯುವ ಟೊಮೊಟೊ, ಸೌತೆಕಾಯಿ, ಅಲಂಕಾರಿಕ ಗಿಡಗಳಂತಹ ಸಸ್ಯಗಳಿಗೆ ಈ ವಿಧಾನ ಬಹಳ ಯಶಸ್ವಿಯಾಗಿದೆ. ಆಸ್ಟ್ರೇಲಿಯಾದಲ್ಲಿ ಮಿಕ್ಸೋವಾ ಎಂಬ ವೈರಸ್ಸನ್ನು ಬಳಸಿ ಮಾಡಿದ ಮೊಲಗಳ ನಿಯಂತ್ರಣ, ಕ್ಯಾಲಿಫೋರ್ನಿಯಾದಲ್ಲಿ ಲೇಡಿ ಬರ್ಡ್ ಎಂಬ ದುಂಬಿಯನ್ನು ಬಳಸಿ ಮಾಡಿದ ನಿಂಬೆ ಜಾತಿಯ ಗಿಡದ ಚುಕ್ಕೆ ರೋಗಗಳ ನಿಯಂತ್ರಣ ಮುಂತಾದವು ಜೈವಿಕ ನಿಯಂತ್ರಣಕ್ಕೆ ಉದಾಹರಣೆಗಳು. ಜೈವಿಕ ನಿಯಂತ್ರಣಗಳು ಒಮ್ಮೆ ಈ ಪರಿಸರಕ್ಕೆ ಹೊಂದಿಕೊಂಡರೆ ಅವು ವೃದ್ಧಿಯಾಗುತ್ತಾ ಹೋಗುತ್ತವೆ. ಹೀಗಾಗಿ ಪ್ರತಿ ಬಾರಿಯೂ ಅವುಗಳನ್ನು ಹೊಸತಾಗಿ ಬಿಡುವ ಅವಶ್ಯಕತೆ ಇಲ್ಲ. ಇವುಗಳ ಬಳಕೆಯಿಂದ ಪರಿಸರ ಮಾಲಿನ್ಯವೂ ಸಹ ಉಂಟಾಗುವುದಿಲ್ಲ. ಜೈವಿಕ ನಿಯಂತ್ರಣವು ಸಾಮಾನ್ಯವಾಗಿ ಸ್ವನಿಯಂತ್ರಣಕಾರಿಯಾಗಿದೆ. ಆದರೂ ಪರಿಸರ ವ್ಯವಸ್ಥೆಗಳು ಸಂಕೀರ್ಣವಾಗಿರುವುದರಿಂದ ಇವು ಬೀರುವ ಪರಿಣಾಮವನ್ನು ಊಹಿಸುವುದು ಕಷ್ಟ. ಇದುವರೆಗೂ ಅನೇಕ ಯಶಸ್ವಿ ಪ್ರಯೋಗಗಳು ನಡೆದಿದ್ದರೂ ಇವುಗಳಿಂದ ಆಗುವ ದುಷ್ಪರಿಣಾಮಗಳು ದಾಖಲಾಗಿವೆ. ಆಸ್ಟ್ರೇಲಿಯಾದಲ್ಲಿ ಕಬ್ಬಿನ ಗದ್ದೆಗಳಲ್ಲಿ ಒಂದು ಜಾತಿಯ ಮಂಡೂಕಗಳನ್ನು ತಂದು ಬಿಡಲಾಯಿತು. ಇವು ಕಬ್ಬಿನ ಫಸಲನ್ನು ನಾಶ ಮಾಡುತ್ತಿದ್ದ ಕೀಟಗಳನ್ನು ನಿಯಂತ್ರಿಸಲಿಲ್ಲ. ಮಾತ್ರವಲ್ಲ, ಇವು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಕೀಡೆಗಳಾಗಿ ಪರಿಗಣಿಸಿದವು. ಜೈವಿಕ ನಿಯಂತ್ರಣದ ಖರ್ಚು ವೆಚ್ಚಗಳು ಹಾಗೂ ಇವುಗಳಿಂದಾಗುವ ಆರ್ಥಿಕ ಲಾಭಗಳ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿಗಳು ಇಲ್ಲ. ಜೈವಿಕ ನಿಯಂತ್ರಣ ವಿಧಾನಗಳನ್ನು ಬಳಸುವಾಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳೆಂದರೆ ಕೀಡೆಗಳ ಸಂದಣಿ, ಅವುಗಳ ಜೀವನ ಚಕ್ರ, ಜೀವನದ ಚಕ್ರದಲ್ಲಾಗುವ ಬದಲಾವಣೆಗಳು ಹಾಗೂ ಅವುಗಳ ನೈಸರ್ಗಿಕ ಶತ್ರುಗಳನ್ನು ಕುರಿತು ಕೂಲಂಕುಷವಾಗಿ ವಿವರಗಳನ್ನು ಬಳಕೆಯ ಖರ್ಚು ವೆಚ್ಚ ಹಾಗೂ ಲಾಭಗಳು, ಕೀಡೆಗಳ ಸಂದಣಿ ಅವುಗಳ ಸಹಜ ಮರಣ ಪ್ರಮಾಣವನ್ನು ಮೀರಿ ವೃದ್ಧಿಯಾದಾಗ ಜೈವಿಕ ನಿಯಂತ್ರಣ ಸಾಧ್ಯವಾಗುತ್ತದೆ. ಬಯೋಲಾಜಿಕಲ್ ಇಂಡಿಕೇಟರ್ ಅಥವಾ ಜೈವಿಕ ಸೂಚಕ ಪರಿಸರದ ಗುಣಮಟ್ಟ ಅಥವಾ ಪರಿಸರದಲ್ಲಾಗುವ ಬದಲಾವಣೆಗಳನ್ನು ಅಳೆಯಲು ಸಹಾಯ ಮಾಡುವ ಜೀವಿ. ಹಲವು ಪ್ರಾಣಿ ಹಾಗೂ ಸಸ್ಯ ಜಾತಿಗಳನ್ನು ಜೈವಿಕ ಸೂಚಕಗಳನ್ನಾಗಿ, ಬಯೋ ಇಂಡಿಕೇಟರ್ಗಳನ್ನಾಗಿ ಬಳಸುತ್ತಾರೆ. ವಾತಾವರಣದ ಗಂಧಕದ ಆಕ್ಸೈಡ್ನ ಪ್ರಮಾಣ ಕಡಿಮೆ ಇರುವಲ್ಲಿ ಕೆಲವು ಶಿಲಾವಲ್ಕಗಳು ಸೊಂಪಾಗಿ ಬೆಳೆಯುತ್ತವೆ. ಹೀಗಾಗಿ ವಾತಾವರಣದಲ್ಲಿ ಗಂಧಕದ ಡೈಆಕ್ಸೈಡ್ನ ಕೊರತೆಯನ್ನು ಪತ್ತೆ ಹಚ್ಚಲು ಇವು ಸಹಾಯಕವಾಗಿವೆ. ಹಾಗೆಯೇ ಸಿಹಿ ನೀರಿನಲ್ಲಿರುವ ಕೆಲವು ಅಕಶೇರಗಳು ನೀರು ಮಲಿನವಾಗಿದೆಯೇ ಇಲ್ಲವೇ ಎಂಬುದನ್ನು ಸೂಚಿಸುತ್ತವೆ. ಜಲವಾಸಿ ಜಿಗಣೆಗಳು ಇದಕ್ಕೊಂದು ಉದಾಹರಣೆ. ನೀರಿನಲ್ಲಿ ಜಿಗಣೆಗಳ ಸಂಖ್ಯೆ ಹೆಚ್ಚಾಗಿದ್ದರೆ ನೀರು ಮಲಿನವಾಗಿದೆ ಎಂದು ಅರ್ಥ. ಕೆಲವು ಸಸ್ಯ ಜಾತಿಗಳು ನಿರ್ದಿಷ್ಟ ಖನಿಜಗಳನ್ನು ವಿಪುಲವಾಗಿರುವ ಕಡೆಯಲ್ಲಿ ಬೆಳೆಯಬಲ್ಲವು. ಈ ಜಾತಿಯ ರಾಸಾಯನಿಕ ವಿಶ್ಲೇಷಣೆಯಿಂದ ಖನಿಜ ನಿಕ್ಷೇಪಗಳನ್ನು ಪತ್ತೆ ಹಚ್ಚಬಹುದು. ಇಲ್ಲಿಗೆ ಎಪಿಸೋಡ್ 59 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ 27ನೆಯ ಪದ್ಯದ ಬಳಿಕದ ವಚನದ ಅನಂತರದ ಒಂದು ಕಂದ ಪದ್ಯ. ಆ ಪದ್ಯ ಹೀಗಿದೆ. ದಾಡೆಗಳ ನರಿಯೊಳಿಂಬಿಂ ತೀಡುತ್ತುಂ ತೀವ್ರಮಾಗೆ ಬಂಡಿಯ ಬರವನ್ನು ನೋಡುತ್ತಿದ್ದ ಬಕನಂ ನಾಡೇ ಅಂತರದೇ ಕಂಡು ಮುಳಿದಂ ಭೀಮಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ದಾಡೆಗಳಂ ಅರೆಯುಳಿಂಬಿಂ ತೀಡುತ್ತುಂ ತೀವ್ರಮಾಗೆ ಬಂಡಿಯ ಬರಂ ನೋಡುತ್ತಾ ಇರುತ್ತ ಆಬಕನಂ ನಾಡೇ ಅಂತರದೇ ಕಂಡು ಮುಳಿದಂ ಭೀಮಂ. ಹೀಗೆ ಬ್ರಾಹ್ಮಣನ ಹೆಂಡತಿ ಮತ್ತು ಆತನಿಂದ ಹರಕೆಗಳನ್ನು ಮತ್ತು ಊರಿನವರನ್ನೆಲ್ಲರನ್ನೂ ಕೂಡ ಹರಕೆಗಳನ್ನು ಪಡೆದಂತಹ ಭೀಮ ಬಂಡೆಯನ್ನು ಹೊಡ್ಕೊಂಡು 12 ಕಂಡುಗದ ಅಕ್ಕಿಯ ಜೊತೆಗೆ ಆ ಬಕಾಸುರ ಇದ್ದಲ್ಲಿಗೆ ಬರ್ತಾನೆ. ಬಂದಾಗ ಆ ಬಕಾಸುರ ಕಾಯ್ತಾ ಇದ್ದನಂತಂದರೆ ಯಾಕೆ ಇಷ್ಟೊತ್ತಾದರೂ ಕೂಡ ಯಾರೂ ಬಂದಿಲ್ಲ ಅಂತೇಳಿ. ಆದರೆ ಕೊನೆಗೆ ಕಾದು ಕಾದು ಅವನಿಗೆ ಎಷ್ಟು ಆತುರ ಮತ್ತು ಕಾತುರ ಇತ್ತು ಅಂತಂದರೆ ದಾಡೆಗಳ ನರೆಯೋಳು ಹಿಂಬಿಂ ತೀಡುತ್ತು. ಆ ಬಕಾಸುರನಿಗೆ ಕೋರೆ ದಾಡಗಳಿದ್ದವು. ಆ ದಾಡೆಗಳನ್ನು ಅರೆಯೋಳು ಅಂದರೆ ಬಂಡೆಯಲ್ಲಿ ಹಿಂಬಿಂ ತೀಡುತ್ತಾ ಬಹಳ ಅನುಕೂಲಕರವಾಗಿ ತೀಡುತ್ತಾ ತೀಡುತ್ತು ತೀವ್ರವಾಗಿ ಬಂಡಿಯ ಬರವನು ನೋಡುತ್ತಾ ಇದ್ದ. ಯಾವಾಗ ಬರುತ್ತದೋ ಯಾವಾಗ ಬರುತ್ತದೋ ಅಂತ ತೀವ್ರತೆಯಿಂದ ನೋಡುತ್ತಾ ಇದ್ದ. ಆ ಬಕನ ಅಂದರೆ ಹಸಿವು ತಡ್ಕೊಳಕ್ಕಾಗದೆ ಅಂದರೆ ಹಸಿವು ತಡ್ಕೊಳಕ್ಕಾಗದೆ ಆಗದಿದ್ರೆ ಏನಾಗ್ತದೆ ಅಂತಂದರೆ ಒಂದು ಹಸಿವು ಆಗ್ತದೆ, ಈ ಕೋರೆ ದಾಡಿರುವುದರಿಂದ ಏನಾದರೂ ಅದಕ್ಕೆ ಜಗಿಲಿಕ್ಕೆ ಸಿಗಲಿ ಎನ್ನುವಂಥ ಹಲ್ಲು ನವೆ ಕೂಡ ಬರ್ತದೆ. ಅದರಿಂದಾಗಿ ಆ ದಾಡೆಗಳನ್ನು ಬಂಡೆಯಲ್ಲಿ ಆತ ತೀಡ್ತಾ ಇದ್ದಂತೆ ಬಹಳ ಇಂಬಿಂ ಖುಷಿಯಿಂದ. ತೀವ್ರವಾಗಿ ಬಂಡಿಯ ಬರವನ್ನು ನೋಡುತ್ತಿದ್ದ, ಬಹಳ ತೀವ್ರತೆಯಿಂದ ಬಂಡಿ ಯಾವಾಗ ಬರುತ್ತದೋ ಅಂತ ಅದರ ಬರುವಿಕೆಯನ್ನು ನೋಡುತ್ತಿದ್ದ. ಆ ಬಕರಂ ನಾಡೇ ಅಂತರದೆ ತುಂಬ ಚೆನ್ನಾಗಿ ಅಂದರೆ ಕಣ್ಣಿಗೆ ಕಾಣುವಷ್ಟು ಅಂತರದಿಂದ ಕಂಡು ಮುಳಿದಂ ಭೀಮಂ, ಭೀಮ ಕಂಡು ಬಹಳ ರೋಷಾವೇಶನಾಗಿ ಇದ್ದ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಜನರಲ್ ಟಾಪಿಕ್ಸ್, ಬೇರೆ ಬೇರೆ ರೀತಿಯ ವಿಷಯಗಳ ಬಗ್ಗೆ ವಾಕ್ಯ ರಚನೆಯನ್ನು ನೋಡ್ತಾ ಇದ್ವಿ. ಆದರೆ ನೆನ್ಪಿಡಿ, ಈ ಸಂಚಿಕೆ ಮುಗಿದ್ಮೇಲೆ ಕೂಡ ನೀವು ಇವತ್ತೇನೆಲ್ಲ ಆಯಿತು ಅಂತ ಮನನ ಮಾಡೋದ್ರ ಜೊತೆಯಲ್ಲಿ ಅರ್ಧ ಮುಕ್ಕಾಲು ಗಂಟೆ ಯಾರಾದರೂ ಒಟ್ಟಿಗೆ ಇಂಗ್ಲೀಷ್ನ ಕನ್ವರ್ಸೇಷನ್ ಮಾಡೋದನ್ನು ಪ್ರಯತ್ನ ಪಡಬೇಕು. ಆವಾಗ ಮಾತ್ರ ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ನ ಸರಳವಾಗಿ ಮಾತಾಡೋದಕ್ಕೆ ಕಲಿಯೋದಕ್ಕೆ ಸಾಧ್ಯ. ಅಮ್ಮ ನಮಗೆ ಯಾವಾಗಲೂ ಒಳ್ಳೆ ಸಲಹೆಗಳನ್ನೇ ಕೊಡ್ತಾರಲ್ವಾ, ಅದನ್ನು ನೀವು ಹೇಗೆ ಹೇಳ್ತೀರಾ? ದ ಮದರ್ ಗೇವ್ ಮೀ ಸಮ್ ಗುಡ್ ಪೀಸ್ ಆಫ್ ಅಡ್ವೈಸ್. ಅಮ್ಮ ನನಗೆ ಕೆಲವು ಒಳ್ಳೆ ಸಲಹೆಗಳನ್ನು ಕೊಟ್ಟರು, ಅದನ್ನು ಹೇಗೆ ಹೇಳೋದು? ದ ಮದರ್ ಗೇವ್ ಮೀ ಸಮ್ ಗುಡ್ ಪೀಸ್ ಆಫ್ ಅಡ್ವೈಸ್. ಪೀಸ್ ಆಫ್ ಅಡ್ವೈಸ್, PIECE ಆಫ್ ಅಡ್ವೈಸ್, ADVICE. ದ ಮದರ್ ಗೇವ್ ಮೀ ಸಮ್ ಗುಡ್ ಪೀಸ್ ಆಫ್ ಅಡ್ವೈಸ್. ಅಮ್ಮ ನನಗೆ ಕೆಲವು ಒಳ್ಳೆ ಸಲಹೆಗಳನ್ನು ಕೊಟ್ಟರು. ನೀವು ಈಗೆಲ್ಲ ಕಂಪ್ಯೂಟರು, ಮೊಬೈಲು ಇದೆಲ್ಲ ಆಪ್ರೇಟ್ ಮಾಡೋದು ಕಲ್ತಿರ್ತೀರಾ, ನೋಡಿರ್ತೀರಾ. ಆದರೆ ಹಿಂದೆ ಹೆಚ್ಚಾಗಿ ಚಾಲ್ತಿಯಲ್ಲಿದ್ದದ್ದು ಕಂಪ್ಯೂಟರ್ ಬರೋದಕ್ಕೆ ಮುಂಚೆ ಬೆರಳಚ್ಚು ಯಂತ್ರ ಅಲ್ವಾ, ಟೈಪಿಂಗ್ ಮಷೀನು. ಈ ಬೆರಳಚ್ಚು ಯಂತ್ರ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇದನ್ನು ಹೇಗೆ ಹೇಳ್ತೀರಾ? ದಿಸ್ ಕೀಬೋರ್ಡ್ ಈಸ್ ನಾಟ್ ಫಂಕ್ಷನಿಂಗ್ ವೆಲ್. ದಿಸ್ ಕೀಬೋರ್ಡ್ ಈಸ್ ನಾಟ್ ಫಂಕ್ಷನಿಂಗ್, ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಾಟ್ ಫಂಕ್ಷನಿಂಗ್ ವೆಲ್. FUNCTIONING, ಫಂಕ್ಷನಿಂಗ್. ದಿಸ್ ಕೀಬೋರ್ಡ್ ಈಸ್ ನಾಟ್ ಫಂಕ್ಷನಿಂಗ್ ವೆಲ್, ಈ ಬೆರಳಚ್ಚು ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಖುಷಿಗೆ ಉದ್ದವಾದ ಕೂದಲಿದೆ, ಇದನ್ನು ಹೇಗೆ ಹೇಳ್ತೀರಾ? ಖುಷಿ ಹ್ಯಾಸ್ ಲಾಂಗ್ ಹೇರ್. ಖುಷಿ ಹ್ಯಾಸ್ ಲಾಂಗ್ ಹೇರ್, ಅವಳಿಗೆ ಉದ್ದವಾದ ಕೂದಲಿದೆ. ನನ್ನ ಹತ್ರ ಸಾಕಷ್ಟು ಹಣ್ಣುಗಳಿಲ್ಲ. ಐ ಡೋಂಟ್ ಹ್ಯಾವ್ ಇನಫ್ ENOUGH, ಇನಫ್ ಫ್ರೂಟ್. ನನ್ನ ಹತ್ರ ಸಾಕಷ್ಟು ಹಣ್ಣುಗಳಿಲ್ಲ, ಹಾಗಾಗಿ ನಾನು ಎಲ್ರಿಗೆ ಕೊಡೋದಕ್ಕೆ ಆಗೋದಿಲ್ಲ. ನಿನಗೆ 2 ಡಜನ್ ಬಾಳೆಹಣ್ಣು ಬೇಕು ಅಂದಿದ್ದೆ ಅಲ್ವಾ. ಡೂ ಯು ವಾಂಟ್ ಟು ಬೈ 2 ಡಜನ್ ಬನಾನಾಸ್? ನೀನು 2 ಡಜನ್ ಬಾಳೆಹಣ್ಣನ್ನು ತಗೊಳ್ಬೇಕಾ, ಖರೀದಿ ಮಾಡಬೇಕಾ? ಡೂ ಯು ವಾಂಟ್ ಟು ಬೈ 2 ಡಜನ್ ಬನಾನಾಸ್? ನಿಮ್ಮೆಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತಲ್ವಾ, ಅದರಲ್ಲಿ ಕೆಲವೊಮ್ಮೆ ವೈರಸ್ ಬರೋವಂಥ ಸಾಧ್ಯತೆ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡ್ತಾ ಇರ್ತೀರಾ ನೀವು. ಈ ಮೊಬೈಲ್ನಲ್ಲಿ ವೈರಸ್ ಇದೆ, ಇದನ್ನು ಹೇಗೆ ಹೇಳ್ತೀರಾ? ದಿಸ್ ಮೊಬೈಲ್ ಫೋನ್ ಈಸ್ ವೈರಸ್ ಇನ್ಫೆಕ್ಟೆಡ್. ದಿಸ್ ಮೊಬೈಲ್ ಫೋನ್ ಈಸ್ ವೈರಸ್ ಇನ್ಫೆಕ್ಟೆಡ್. ಈ ಮೊಬೈಲಲ್ಲಿ ವೈರಸ್ ಇದೆ ಅಂತ ಹೇಗೆ ಹೇಳ್ತೀರಾ? ದಿಸ್ ಮೊಬೈಲ್ ಈಸ್ ವೈರಸ್ ಇನ್ಫೆಕ್ಟೆಡ್. ಕುರುಬ ಅಂದರೆ ಯಾರು ನಿಮಗೆ ಗೊತ್ತಾ? ಕುರಿಗಳನ್ನೆಲ್ಲ ಸಾಕ್ತಾ ಇರ್ತಾರೆ, ಅದನ್ನು ಕಾಯ್ತಿರ್ತಾರೆ. ಕುರುಬನ ಹತ್ರ 20 ಕುರಿಗಳಿದೆ ಮತ್ತೆ 2 ಜಿಂಕೆಗಳಿದೆ. ಕುರುಬಂಗೆ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ಕುರಿ ಕಾಯೋನ್ಗೆ ಶೆಫರ್ಡ್, SHEPHERD. ಕುರಿ ಕಾಯೋರ್ಗೆ ಶೆಫರ್ಡ್ ಅಂತ ಹೇಳ್ತಾರಲ್ವಾ. ದ ಶೆಫರ್ಡ್ ಹ್ಯಾಸ್ 20 ಶೀಪ್ ಆ್ಯಂಡ್ 2 ಡೀರ್. 20 ಶೀಪ್ ಆ್ಯಂಡ್ 2 ಡೀರ್. ಕುರುಬನ ಹತ್ರ 20 ಕುರಿಗಳು ಮತ್ತೆ 2 ಜಿಂಕೆ ಇದೆ. ದ ಶೆಫರ್ಡ್ ಹ್ಯಾಸ್ 20 ಶೀಪ್ ಆ್ಯಂಡ್ 2 ಡೀರ್. ಆದರೆ ಅವು ಹುಲ್ಲು ಮೇಯ್ತಾ ಮೇಯ್ತಾ ಒಂದೊಂದು ದಿಕ್ಕಿಲಿ ಹೋಗ್ತವೆ. ಇಲ್ಲೊಂದು ಕುರಿ ಇದೆ ಮತ್ತೆ ಅಲ್ಲೊಂದು ಜಿಂಕೆ ಇದೆ. ಇದನ್ನ ಹೇಗೆ ಹೇಳೋದು? ಹಿಯರ್ ಇಸ್ ಅ ಶೀಪ್ ಆ್ಯಂಡ್ ದರ್ ಈಸ್ ಅ ಡೀರ್. DEER ಜಿಂಕೆಗೆ ಡೀರ್ ಅಂತಾರೆ. ಹಿಯರ್ ಇಸ್ ಅ ಶೀಪ್ ಆ್ಯಂಡ್ ದರ್ ಈಸ್ ಅ ಡೀರ್. ಇಲ್ಲೊಂದು ಕುರಿ ಇದೆ ಮತ್ತೆ ಅಲ್ಲೊಂದು ಜಿಂಕೆ ಇದೆ. ಇವನ್ನೆಲ್ಲ ಕಾಯೋದಕ್ಕೆ ಅಂತ ಒಬ್ಬರನ್ನ ನೇಮಕ ಮಾಡಿರ್ತಾರೆ. ಅವಳಿಗೆ ವೇತನ ಬಹಳ ಕಡಿಮೆ ಇದೆ. ಹರ್ ವೇಜಸ್ ಆರ್ ಲೋ. ವೇತನಕ್ಕೇನಂತಾರೆ? ವೇಜಸ್, ಕೂಲಿ. ಹರ್ ವೇಜಸ್ ಆರ್ ಲೋ. ಅವಳ ವೇತನ ಕಡಿಮೆ ಇದೆ ಅನ್ನೋದಕ್ಕೆ ಹರ್ ವೇಜಸ್ ಆರ್ ಲೋ ಅಂತ ಹೇಳಬೇಕು. ಸುಮಾ ಮತ್ತೆ ರಮಾ ಇಲ್ಲಿ ಬರ್ತಾರೆ. ಇದನ್ನ ಹೇಗೆ ಹೇಳೋದು? ಸುಮಾ ಮತ್ತೆ ರಮಾ ಇಲ್ಲಿ ಬರ್ತಿದ್ದಾರೆ. ಸುಮಾ ಆ್ಯಂಡ್ ರಮಾ ಆರ್ ಕಮಿಂಗ್ ಹಿಯರ್. ಸಿಂಪಲ್ ವಾಕ್ಯ ಅಲ್ವಾ ಇದು? ಸುಮನ್ ಆ್ಯಂಡ್ ರಮಾ ಆರ್ ಕಮಿಂಗ್ ಹಿಯರ್. ನಿಮಗೆಲ್ಲ ಕೊರೋನಾ ವೈರಸ್ ಕಾರಣಕ್ಕೆ ಎಲ್ಲ ಬಂದ್ ಆದದ್ದು ನೆನಪಿದೆ ಅನ್ಸುತ್ತೆ, ಲಾಕ್ಡೌನ್ ಆದದ್ದು. ಸ್ಕೂಲು ವೆರಿ ಸ್ಟಾರ್ಟಿಂಗಲ್ಲಿ ತುಂಬ ಮಕ್ಕಳಿಗೆ ಶೀತ, ಕೆಮ್ಮು, ಜ್ವರ ಎಲ್ಲ ಆಗ್ತಾ ಇತ್ತು. ಆವಾಗ ಸಡನ್ನಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ಕೂಲಲ್ಲಿ ಇಳಿತಾ ಇತ್ತಲ್ವಾ? ಅದನ್ನು ಹೇಗೆ ಹೇಳೋದು? ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಡಿಕ್ರೀಸಿಂಗ್. ವಿದ್ಯಾರ್ಥಿಗಳ ಸಂಖ್ಯೆ ಇಳಿತಾ ಇದೆ. ಇದನ್ನು ಹೇಗೆ ಹೇಳೋದು? ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಡಿಕ್ರೀಸಿಂಗ್. ಇಳಿಯೋದಕ್ಕೆ ಡಿಕ್ರೀಸ್, ಈ ಏರೋದಕ್ಕೆ ಇನ್ಕ್ರೀಸ್. ಡಿಕ್ರೀಸ್, DECREASING. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಡಿಕ್ರೀಸಿಂಗ್. ವಿದ್ಯಾರ್ಥಿಗಳ ಸಂಖ್ಯೆ ಇಳಿತಾ ಇದೆ. ಇವತ್ತು ತುಂಬ ವಿದ್ಯಾರ್ಥಿಗಳು ಶಾಲೆಗೆ ಬಂದಿಲ್ಲ. ಮೆನಿ ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್ ಟುಡೇ. ABSENT, ಆಬ್ಸೆಂಟ್. ಮೆನಿ ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್ ಟುಡೇ. ಇವತ್ತು ಅನೇಕ ವಿದ್ಯಾರ್ಥಿಗಳು ಶಾಲೆಗೆ ಬಂದಿಲ್ಲ. ಹೌದು, ನಾಳೆ ಎಲ್ಲ ನಿಮ್ದು ಏನಿದೆ ಊಟದ ಪ್ಲಾನು? ಏನಾದರೂ ವಿಶೇಷವಾಗಿದೆಯಾ? ನಾಳೆ ರಾತ್ರಿ ಊಟದಲ್ಲಿ ನಾವು ಪನ್ನೀರ್ ತಿನ್ನೋಣ. ಅದನ್ನ ಹೇಗೆ ಹೇಳ್ತೀರಾ? ವಿ ವಿಲ್ ಈಟ್ ಪನ್ನೀರ್ ಆಟ್ ಡಿನ್ನರ್ ಟುಮಾರೋ. ವಿಲ್ ಈಟ್ ಪನ್ನೀರ್ ಆಟ್ ಡಿನ್ನರ್ ಟುಮಾರೋ. ನಾಳೆ ರಾತ್ರಿ ಊಟದಲ್ಲಿ ನಾವು ಪನ್ನೀರ್ ತಿನ್ನೋಣ ಅಂತ ಹೇಗೆ ಹೇಳೋದು? ವಿಲ್ ಈಟ್ ಪನ್ನೀರ್ ಆಟ್ ಡಿನ್ನರ್ ಟುಮಾರೋ. ಮತ್ತೆ ನಿಮ್ಗೆಲ್ಲ ಪುಸ್ತಕ ಓದೋ ಅಭ್ಯಾಸ ಇದೆಯಾ? ಕಥೆ, ಕಾದಂಬರಿ, ಸಂಗೀತ, ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ಓದೋದಂತ ಅಭ್ಯಾಸ ಕೆಲವರಿಗಿರುತ್ತೆ. ಇಲ್ದಿದ್ರೆ ಅಭ್ಯಾಸ ಮಾಡ್ಕೊಳ್ಳಿ. ಪುಸ್ತಕ ಓದೋದೊಂದು ಒಳ್ಳೆ ಹವ್ಯಾಸ ಅಲ್ವಾ? ಯಾವ ಪುಸ್ತಕನ ಎಷ್ಟೊತ್ತು ಓದೋಕ್ಕಾಗತ್ತೆ, ಹೇಗೆ ಹೇಳೋಕ್ಕಾಗತ್ತೆ ಅದನ್ನು, ಇದು ಡಿಪೆಂಡ್ ಆಗಿರುತ್ತಲ್ವಾ. ತುಂಬ ದೊಡ್ಡ ಪುಸ್ತಕ ಆದರೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಬೋದು. ತುಂಬ ಚಿಕ್ಕ ಪುಸ್ತಕ ಆದರೆ ಒಂದು 5-10 ನಿಮಿಷದಲ್ಲಿ ಓದಿ ಮುಗಿಸ್ಬೋದು. ನಾನು ಈ ಪುಸ್ತಕನ 1.5 ಗಂಟೆಲಿ ಓದಿದ್ದೀನಿ. ಹೇಗೆ ಹೇಳ್ಬೋದು ಇದನ್ನು ಇಂಗ್ಲೀಷ್ನಲ್ಲಿ? ಟ್ರೈ ಮಾಡ್ತೀರಾ? ನಾನು ಈ ಪುಸ್ತಕನ 1.5 ಗಂಟೆಲಿ ಓದಿದ್ದೀನಿ. ಐ ರೆಡ್ ದಿಸ್ ಬುಕ್ ಇನ್ 1.5 hours. ದಿಸ್ ಬುಕ್ ಟುಕ್ ಮೀ 1.5 hours. ಹೀಗೆ ಸಹ ಹೇಳ್ಬೋದು ನೋಡಿ. ದಿಸ್ ಬುಕ್ ಟುಕ್ ಮೀ 1.5 hours. ಅಥವಾ ಐ ರೆಡ್ ದಿಸ್ ಬುಕ್ ಇನ್ 1.5 hours. ಯಾವ ರೀತಿ ಆದ್ರೂ ಹೇಳ್ಬೋದು ನಾನು ಈ ಪುಸ್ತಕನ ಓದೋದಕ್ಕೆ 1.5 ಗಂಟೆ ಸಮಯ ತಗೊಂಡೆ ಅಂತ. ಮತ್ತೆ ನೀವೆಲ್ಲ ಮಾತಿಗೆ ತಪ್ತೀರಾ ಅಥವಾ ಮಾತು ಹೇಗೆ ಕೊಟ್ಟಿರ್ತೀರಾ ಅದೇ ರೀತಿ ನಡ್ಕೊಳ್ತೀರಾ? ಕೆಲವ್ರು ಮಾತು ತಪ್ಪೋದಿದೆ, ಇನ್ ಕೆಲವರು ನೋಡಿದ ಹಾಗೆ ನಡೀತಾರೆ ಕೂಡ ಅಲ್ವಾ. ಅವನು ಯಾವಾಗಲೂ ತನ್ನ ಮಾತಲ್ಲಿ ನಡೀತಾನೆ. ಅದನ್ನ ಹೇಗೆ ಹೇಳೋದು? ಹಿಲ್ ಆಲ್ವೇಸ್ ಆನರ್ ಹಿಸ್ ವರ್ಡ್. ಅವನು ತನ್ನ ಮಾತಿಗೆ ತಕ್ಕ ಹಾಗೆ ನಡೀತಾನೆ ಅಂತ ಹೇಗೆ ಹೇಳೋದು? ಹೀಲ್ ಆಲ್ವೇಸ್ ಆನರ್ ಹಿಸ್ ವರ್ಡ್. HONOUR, ಆನರ್. ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ, ಹಾನರ್ ಅಂತ ಹೇಳ್ಬಾರ್ದು, ತಪ್ಪಾಗತ್ತೆ. ಹೀಲ್ ಆಲ್ವೇಸ್ ಆನರ್ ಹಿಸ್ ವರ್ಡ್. ಅವನು ಮಾತಿಗೆ ತಕ್ಕ ಹಾಗೆ ನಡೀತಾನೆ. ಯಾರಾದರೂ ನಿಮಗೆ ತುಂಬ ಪ್ರಶ್ನೆ ಕೇಳಿದಾಗ ಅಥವಾ ನಿಮ್ಮ ಬಗ್ಗೆ ಪತ್ತೆದಾರಿ ಕೆಲಸ ಥರ ಮಾಡ್ತಿದ್ದಾಗ, ನೀನು ಅಲ್ಲಿ ಹೋದೆ, ಇದನ್ನ ನೋಡಿದೆ, ನೀನು ಹಾಗೆ ಮಾಡಿದೆ, ನಂಗೆ ಗೊತ್ತಾಯಿತು, ಹೇಳಲಿಲ್ಲ, ಈ ಥರದ್ದೆಲ್ಲ ಹೇಳಿದಾಗ ನಿಮಗೆ ಕೋಪ ಬರೋದಿದೆ, ನೀನು ನನ್ನ ಮೇಲೇನು ಗೂಢಚರ್ಯ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿರಲ್ವ, ಅದನ್ನು ಹೇಗೆ ಹೇಳ್ತೀರಾ? ಗೂಢಚಾರಿ ಕೆಲಸ, ಪತ್ತೆದಾರಿ ಕೆಲಸ, ಇದಕ್ಕೇನು ಹೇಳ್ತಾರೆ? ಸ್ಪೈ. ಆರ್ ಯು ಸ್ಪೈಯಿಂಗ್ ಆನ್ ಮೀ? ಆರ್ ಯು ಸ್ಪೈಯಿಂಗ್ ಆನ್ ಮೀ? SPYING. ಆರ್ ಯು ಸ್ಪೈಯಿಂಗ್ ಆನ್ ಮೀ? ನನ್ನ ಮೇಲೆ ಪತ್ತೆದಾರಿ ಕೆಲಸ ನಡೆಸ್ತಿದೆಯಾ? ಯಾರಾದರೂ ತುಂಬ ಒಳ್ಳೆ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಹೇಗೆ ಕಾಂಪ್ಲಿಮೆಂಟ್ ಮಾಡ್ತೀರಾ? ನೀನು ಅದ್ಭುತ ಕೆಲಸ ಮಾಡಿದೆ ಅಂತೀವಲ್ಲ, ಯು ಹ್ಯಾವ್ ಡನ್ ವಂಡರ್ಸ್, ಯು ಹ್ಯಾವ್ ಡನ್ ಮಾವಲಸ್. MARVELS, marvelous. Wonders andre WONDERS. You have done wonders. You have done marvels. ನೀನು ಅದ್ಭುತ ಕೆಲಸ ಮಾಡಿದೆ. ಇನ್ ಕೆಲವರು ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಸಿಡಿಮಿಡಿ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ಅದಕ್ಕೇನು ಹೇಳೋದಿದೆ? ಒಂದು ಗಾದೆ ಕೇಳಿದ್ದೀರಾ? ಮುಟ್ಟಿದ್ರೆ ಮುನಿ. ಕೋಪ ಮಾಡ್ಕೊಳ್ಳೋದಕ್ಕೂ ಅದನ್ನು ಹೇಳೋದಿದೆ ಅಲ್ವಾ? ಅವಳು ಮುಟ್ಟಿದ್ರೆ ಮುನಿ ಆಗಿದ್ದಾಳೆ. She is a touch me not. ಅವಳು ಮುಟ್ಟಿದ್ರೆ ಮುನಿಯಾಗಿದ್ದಾಳೆ. She is touch me not. ಅವಳು ಸುದ್ದಿಗೆ ಹೋದ್ರೆ ಕೋಪ ಕೆಂಡದ ಕಾರ್ತಾಳೆ. ಅದಕ್ಕೇನು ಹೇಳೋದು? She is touch me not. ನೀನು ನನ್ನ ಮಾತನ್ನು ಯಾಕೆ ಕೇಳೋದಿಲ್ಲ? ಎಲ್ಲರೂ ನಮ್ಮ ಮಾತು ಕೇಳೋದು ಬಹಳ ಕಷ್ಟ ಅಲ್ವಾ? Why don't you listen to me? ನೀನು ನನ್ನ ಮಾತನ್ನು ಯಾಕೆ ಕೇಳೋದಿಲ್ಲ? Why don't you listen to me ಅಂತ ಹೇಳಬೇಕು. ಹೌದು, ನೀವ್ ಹೇಳಿ, ನೀವ್ ಯಾಕೆ ನನ್ನ ಮಾತನ್ ಕೇಳ್ತಾ ಇಲ್ಲ? ಕೇಳ್ತಿದೀವಲ್ಲ, ಏನ್ ಹೇಳ್ತಿದಾರೆ ಅನ್ಕೊಂಡ್ರ? ಪ್ರತಿನಿತ್ಯ ಈ ಸಂಚಿಕೆಗಳನ್ನ ತಪ್ಪದೆ ಕೇಳಿಸ್ಕೊಳ್ಬೇಕು. ಅದಲ್ದಲೆ ನಿಮ್ಮ ಮನೇಲಿ ಯಾರದಾದ್ರ ಜೊತೆಲಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಇಂಗ್ಲಿಷ್ ಸಂಭಾಷಣೆಯನ್ನ ನಡೆಸ್ಬೇಕು. ಇವತ್ ಸಂಚಿಕೆಯಲ್ಲಿ ಏನೆಲ್ಲ ಮಾತಾಡಿದ್ವಿ ಅದನ್ನ ಕೂತು ಮನನ ಮಾಡ್ಕೊಳ್ಬೇಕು. ಅದ್ರ ಜೊತೆಲಿ ಇಡೀ ದಿವಸ ನೀವ್ ಯಾರೆಲ್ಲ ಒಟ್ಟಿಗೆ ಏನೆಲ್ಲ ಸಂಭಾಷಣೆ ನಡೆಸ್ತೀರಾ ಅದನ್ನ ಇಂಗ್ಲಿಷ್ ಅಲ್ಲಿ ಮಾಡೋ ಪ್ರಯತ್ನನ ಕೂತಲ್ಲೇ ನೀವು ಮಾಡ್ಬೇಕು. ನಾವು ಆಲ್ರೆಡಿ 100 ಹೆಚ್ಚಿನ ಸಂಚಿಕೆಗಳನ್ನ ದಾಟಿದೀವಿ. ಹಾಗಿದ್ದಾಗ ನಿಮ್ಗೆ ಸರಳವಾದ ವಾಕ್ಯಗಳನ್ನ ಮಾಡೋದಿಕ್ಕಂತೂ ಬರುತ್ತೆ, ಕೆಲವು ಪದಗಳು ಗೊತ್ತಾಗದೆ ಇರ್ಬೋದು. ಅದು ಕೂಡ ಪ್ರತಿ ದಿವಸ ಕೇಳ್ತಾ ಕೇಳ್ತಾ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದ್ರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
5: ಸ್ನೇಹಿತರೆ, ಇವತ್ತು ಈಗಾಗಲೇ ಗಾಂಧಿ ಚಿಂತನೆಗೆ ಸಂಬಂಧಪಟ್ಟ ಹಾಗೆ, ಗಾಂಧೀಜಿಯವರ ಶೈಕ್ಷಣಿಕ ಚಿಂತನೆಗೆ ಸಂಬಂಧಪಟ್ಟ ಹಾಗೆ 3 ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಈಗ ಇವತ್ತಿನ ಚಿಂತನೆಯಲ್ಲಿ ಮಹಾತ್ಮ ಗಾಂಧಿಯವರು ಹೇಗೆ ಅವರದ್ದು ಶೈಕ್ಷಣಿಕ ದೂರದೃಷ್ಟಿ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಇದಕ್ಕೆ ಶ್ರೀನಿವಾಸ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಶ್ರೀನಿವಾಸ್. ಓಕೆ,
6: ನಮಸ್ಕಾರ. ನೋಡಿ, ಈಗಾಗಲೇ ಈ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಮಾತು ಹೇಳಿದ್ವಿ, ಸಮಾಜಮುಖಿ ಉದ್ಯಮಶೀಲತೆಯ ಬೆಳವಣಿಗೆಗೆ ಪೂರಕವಾದ ಶೈಕ್ಷಣಿಕ ದೂರದೃಷ್ಟಿನ ಗಾಂಧೀಜಿಯವರು ಹೊಂದಿದ್ದರು,
5: ಬಯಸಿದ್ರು. ಓಕೆ,
6: ಸೊ ಹಾಗಾದ್ರೆ ನಾವು ಈಗ ಯೋಚನೆ ಮಾಡೋಕ್ಕಾಯ್ತು, ಆ ಮಹಾತ್ಮ ಗಾಂಧೀಜಿಯವರ ಶೈಕ್ಷಣಿಕ ದೂರದೃಷ್ಟಿ ಏನು,
5: ಏನಿತ್ತು?
6: ಮಹಾತ್ಮ ಗಾಂಧೀಜಿಯವರ ಶೈಕ್ಷಣಿಕ ದೂರದೃಷ್ಟಿ ಪ್ರಕಾರ ಶಿಕ್ಷಣದ ಗುರಿ ಕೇವಲ ಮಗುವಿನ ಪಾಂಡಿತ್ಯದ ಬೆಳವಣಿಗೆಯತ್ತ ಮಾತ್ರ ಗಮನವನ್ನು ಕೇಂದ್ರೀಕರಿಸುವುದು ಆಗಿರಲಿಲ್ಲ.
5: ಶಿಶು ಕೇಂದ್ರಿತ ಆಗಿಲ್ಲ ಅದು,
6: ಹೌದಾ? ಪಾಂಡಿತ್ಯದ ಬೆಳವಣಿಗೆಯಲ್ಲ, ಅದರ ಅವರ ಪರಿಕಲ್ಪನೆ ಶಿಕ್ಷಣ ಸಮಗ್ರವಾದ ವ್ಯಕ್ತಿಯಲ್ಲಿನ ಅತ್ಯುತ್ತಮಿಕೆಗಳೆಲ್ಲವನ್ನು ಸಂಪೂರ್ಣವಾಗಿ ಹೊರಗೆ ಸೆಳೆಯುವುದೇ ಆಗಿರುತ್ತದೆ.
5: ಓಕೆ, ಮಗುವಿನಲ್ಲಿ.
6: ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿ 2020 ಹೇಳ್ತಾ ಇರ್ತಕ್ಕಂಥದ್ದೇನು,
5: ಕ್ರಿಯಾಶೀಲತೆ ಇರಬೇಕು, ಕ್ರಿಯಾತ್ಮಕತೆ ಇರಬೇಕು, ವಿಮರ್ಶೆ ಮಾಡುವಂತ ಶಕ್ತಿ ಬರಬೇಕು,
6: ಎಲ್ಲ ಸಾಮರ್ಥ್ಯ, ಭೂಮುಖಿ ಸಾಮರ್ಥ್ಯಗಳನ್ನ ಹೇಗಾದರೂ ಮಾಡಿ ಆಚೆ ತಗೊಂಬ, ಹೇಗಾದರೂ ಮಾಡಿ ಆಚೆ ತಗೊಂಬ ಅನ್ನತಕ್ಕಂಥ ಅಂಶನೇ ಗಾಂಧೀಜಿಯವರು
5: ಹೇಳಿದ್ದು.
6: ಗಾಂಧೀಜಿಯವರನ್ನ ಮರೆತು ಹೇಗಾದರೂ ಮಾಡಿ ತರಕ್ಕೆ ಸಾಧ್ಯವ?
5: ಹೇಗೆ ಸಾಧ್ಯ ಆಗತ್ತೆ?
6: ವ್ಯಕ್ತಿಯ ದೇಹ ಮನಸ್ಸು ಆತ್ಮಕ್ಕೆ ಒಳ್ಳೆಯ ನಡವಳಿಕೆಗಳ ನಿರ್ಮಾಣ, ನೈತಿಕತೆಯ ಅಭಿವೃದ್ಧಿ ಮತ್ತು ಸಮಾಜ ಸೇವೆಯ ಮನೋಧರ್ಮವನ್ನು ರೂಪಿಸೋದಕ್ಕೆ ಶಿಕ್ಷಣವು ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತ ಅವರು ಬಯಸ್ತಾರೆ.
5: ಅಂದರೆ ಮಗು ಸಮಾಜದ ಭಾಗ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲೇ ಬೆಳೆಯಬೇಕಾಗತ್ತೆ.
6: ದೇಹನೂ ಒಳ್ಳೆಯ ನಡವಳಿಕೆ ಬೇಕು, ನೈತಿಕತೆ ಬೇಕು, ಮನಸ್ಸಿಗೂ ಒಳ್ಳೆಯ ನೈತಿಕತೆ ಬೇಕು, ಮತ್ತು ಆತ್ಮಕ್ಕೂ ಒಂದು ಪರಿಷ್ಕರಣೆ ಸಂಸ್ಕಾರ ಬೇಕು ಅನ್ನತಕ್ಕಂಥದ್ದು ಶಿಕ್ಷಣದ ಗುರಿ ಆಗಬೇಕಾಗಿತ್ತು. ಹೌದಾ? ಈಗೇನಾಗಿದೆ, ದೇಹವೇ ಬೇರೆ, ಮನಸ್ಸೇ ಬೇರೆ, ಆತ್ಮವೇ ಬೇರೆ ಅಂತ ಪದರೊಳಗೆ ಅಂತರ ಆಗ್ಬಿಟ್ಟಿದೆ, ವಿಕಾಸ ಆಗ್ಬಿಟ್ಟಿದೆ. ಮಹಾತ್ಮ ಗಾಂಧೀಜಿಯವರ ಸಮಾಜಮುಖಿ ಶಿಕ್ಷಣದ ಪ್ರಮುಖ ತತ್ವಗಳು ಯಾವುದು? ಇದು ಪರಿಕಲ್ಪನೆ. ಪ್ರಮುಖ ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಅದನ್ನು ಗುರುತಿಸಿದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಸಮಗ್ರ ಅಭಿವೃದ್ಧಿ. ಮಹಾತ್ಮ ಗಾಂಧಿ ಮರ್ತಿಕೊಳ್ಳೋಣ, ಯಾವುದೇ ವ್ಯಕ್ತಿ ಇವತ್ತು ಬಯಸದೇನು
5: ಸಮಗ್ರ ಅಭಿವೃದ್ಧಿ. ಹೌದು, ಸರ್ವಾಂಗೀಣ
6: ಶಿಕ್ಷಣದ ಶಿಕ್ಷಣ ವ್ಯಕ್ತಿಯ ನಡವಳಿಕೆ, ಬೌದ್ಧಿಕತೆ, ದೈಹಿಕ ಸಾಮರ್ಥ್ಯ ಮತ್ತು ಆಧ್ಯಾತ್ಮಿಕ ಸ್ವ ಸೆಲ್ಫ್ ಸ್ಪಿರಿಚುಯಲ್ ಸೆಲ್ಫ್ನ ಸಂಪೂರ್ಣ ಬೆಳವಣಿಗೆಯ ಗುರಿಯನ್ನು ಹೊಂದಿರಬೇಕು ಅನ್ನೋದು ಗಾಂಧೀಜಿಯವರ ನಂಬಿಕೆ. ಇದು ಪ್ರಿನ್ಸಿಪಲ್ ಒಂದು. ಸಮಗ್ರ ಅಭಿವೃದ್ಧಿ ಅಂದರೆ ಉತ್ತಮ ನಡವಳಿಕೆ ಮತ್ತು ನೈತಿಕತೆಗೆ ಒತ್ತಾಗಿ ನೀಡಬೇಕು, ಎಂಫಸಿಸ್ ಆನ್ ಕ್ಯಾರೆಕ್ಟರ್ ಅಂಡ್ ಮೊರಾಲಿಟಿ
5: ಎರಡು ಮುಖ್ಯವಾಗಿರೋದಲ್ಲ.
6: ವಿದ್ಯಾರ್ಥಿಗಳನ್ನ ಸೇವಾ ಜೀವನಕ್ಕೆ ತರಬೇಕಾದ್ರೆ ಮತ್ತು ಅವರ ನಡವಳಿಕೆಗಳ ನಿರ್ಮಾಣನ ಆ ದೃಷ್ಟಿಯಿಂದ ಸಜ್ಜುಗೊಳಿಸಬೇಕಾದ್ರೆ ನೈತಿಕತೆ ಮತ್ತು ಆಧ್ಯಾತ್ಮಿಕ ಶಕೆಗಳ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಶಿಕ್ಷಣ ನೀಡಬೇಕು ಅಂತ ಗಾಂಧೀಜಿಯವರು ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ,
5: ನಂಬಿಕೊಂಡಿದ್ರು. ಓಕೆ,
6: ಇದೇ ಸಂದರ್ಭದಲ್ಲಿ ಹೇಳ್ತೀನಿ, ಇವತ್ತು ಮೇಜರ್ ನನ್ನನ್ನೇ ಬೇರೆ ಬೇರೆ ಕಡೆ ಕರೆಸ್ತಾ ಇರ್ತಕ್ಕಂಥದ್ದು ಡಿಸಿಪ್ಲಿನ್ ಒಟ್ಟಾಗಿದೆ. ವಿತ್ ಆಲ್ ದಿ ಇನ್ವೆಸ್ಟ್ಮೆಂಟ್ಸ್, ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್, ಕ್ರೋರ್ಸ್ ಇನ್ವೆಸ್ಟ್ಮೆಂಟ್. ಈಗ ನಾನು ಇತ್ತೀಚೆಗೆ ಹೋದಂಥ ಒಂದು ದೊಡ್ಡ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆ ವರ್ಷದ್ದು, ಅಲ್ಲಿ ಕೇಳ್ತಾ ಇರೋದು ಹುಡುಗರಲ್ಲಿ ಡಿಸಿಪ್ಲಿನ್ ಇಲ್ಲ, ಮೊರಾಲಿಟಿ ಇಲ್ಲ, ಎಲ್ಲ ಅಪ್ಪ ಅಮ್ಮಂದ್ರಗಳು ದುಡ್ಡು ಕೊಟ್ಬಿಟ್ಟಿದ್ದಾರೆ, ಯಾರು ಯಾರ ಮಾತನ್ನು ಕೇಳ್ತಾ ಇಲ್ಲ. ನಾವು ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದೀವಿ, ಆಧಾರ್ ಕಾರ್ಡ್ ಇಟ್ಟಿದ್ದೀವಿ, 100-200 ಸೆಕ್ಯೂರಿಟಿ ಗಾರ್ಡ್ ಇದೆ. ಆದರೂ ಕೂಡ ಆ ಇಂಡಸ್ಟ್ರಿ ಶಿಸ್ತು, ಸ್ವಯಂ ಶಿಸ್ತು, ಅವರ ನಡವಳಿಕೆಗಳು ಅದರ ನಿರ್ಮಾಣಕ್ಕೆ ರಂಗ ಶಿಕ್ಷಣವನ್ನು ಕೇಳಿದಾಗ ನಾನೇನು ಹೇಳಬೇಕು?
5: ಇತ್ತೀಚೆಗೆ
6: ಕಳೆದ ವಾರವೂ ಮಾಡಿದ್ದೀನಿ ಬೆಂಗಳೂರಿನಲ್ಲಿ, ಎಲ್ಲ ಕಡೆಗೂ ಇದೇ ಕಂಪ್ಲೇಂಟ್.
5: ನಮ್ಮ ಶಿಕ್ಷಣದಲ್ಲಿ
6: ಮನೆಗಳಲ್ಲಿ ಕಂಪ್ಲೇಂಟ್,
5: ಮಕ್ಕಳು
6: ನಮ್ಮ ಮಾತು ಕೇಳ್ತಾ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಸರ್ ಕಂಪ್ಲೇಂಟು, ಬಾಸ್ಗಳ ಕಂಪ್ಲೇಂಟು, ನಮ್ಮ ವರ್ಕರ್ಗಳು ಆ ಕಮಿಟ್ಮೆಂಟ್ ಇಲ್ಲ. ಹೌದಾ? ಅನುಭವದ ಮೂಲಕ ಕಲಿಕೆ, ಲರ್ನಿಂಗ್ ಟು ಎಕ್ಸ್ಪೀರಿಯನ್ಸ್ ಅನ್ನೋದು ದಿಸ್ ಈಸ್ ದಿ ಒನ್ ಆಫ್ ದಿ ಮೇಜರ್ ಪ್ರಿನ್ಸಿಪಲ್. ಇವತ್ತು ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಭಾಳ ದೊಡ್ಡದಾಗಿ
5: ಹೇಳ್ತಾ ಇದ್ದೇವೆ. ಈಗ
6: ವಿದ್ಯಾರ್ಥಿಗಳು ಪುಸ್ತಕದಲ್ಲಿನ ಕಲಿಕೆಯನ್ನು ಅದಕ್ಕೆ ಪೂರಕವಾದ ಪ್ರಾಕೃತಿಕ ಮೂಲಗಳ, ಪರಿಸರಗಳ ಮತ್ತು ಅನುಭವಗಳ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ಪಡೆಯುವಂತೆ ಮಾಡೋದು ಅವಶ್ಯಕ ಅನ್ನೋದು ಗಾಂಧೀಜಿಯವರ ವಾದ.
5: ಅದ್ಭುತವಾಗಿದೆ
6: ನೋಡಿ, ಪುಸ್ತಕದ ಕಲಿಕೆಗೆ ಪೂರಕವಾಗಿ
5: ಚಟುವಟಿಕೆಗಳಿರಬೇಕು,
6: ಚಟುವಟಿಕೆಗಳು ಪರಿಸರದಲ್ಲೇ ಸೃಷ್ಟಿಯಾಗಬೇಕು, ಹುಡುಕಬೇಕು, ಅನುಭವಗಳ ಮೂಲಕ ಹೋಗಬೇಕು,
5: ಅದು ಶಾಶ್ವತ ಉಳಿಯುತ್ತೆ.
6: ಪ್ರಾಯೋಗಿಕ ಜ್ಞಾನ ಅನ್ನೋದು ಇವತ್ತಿನ 2020 ಹೇಳ್ತಾ ಇರೋದೇನು?
5: ಅದನ್ನೇ ಹೇಳಿದ್ದಾರೆ ಅವರನ್ನು.
6: ಹಾಗಾದ್ರೆ ಗಾಂಧೀಜಿಯವರು ಈ ವಿಚಾರನ ಹೇಳಿದ್ಯಾವಾಗ?
5: ಹೌದು,
6: 2020 ಅಂಶಗಳು ಗಾಂಧೀಜಿಯವರು ಬಹಳ ಹಿಂದೆನೆ 80-90 ವರ್ಷದಿಂದ ಅಥವಾ
5: ಲಾಸ್ಟ್ಗೆ 100 ವರ್ಷದ ಹಿಂದೆ
6: ಆದಾಗ ಹಾಗಾದ್ರೆ ಯಾರು ಎಡವಿದ್ದು ಗಾಂಧೀಜಿಯವ್ರನ್ನ ನಾವು ಅರ್ಥ ಮಾಡ್ಕೊಳ್ತಿದ್ರೆ ಇನ್ಯಾರು ಅರ್ಥ ಮಾಡ್ಕೋಬೇಕಾಗಿತ್ತು?
5: ಎರಡು
6: ನಾಲ್ಕನೇದೇನು ಪ್ರಿನ್ಸಿಪಲ್ಲು ಸ್ವಾವಲಂಬನೆ ಮತ್ತು ಸ್ವಯಂ ಪೂರ್ಣತೆ, ಸೆಲ್ಫ್ ರಿಲಯನ್ಸಿ ಅಂಡ್ ಸೆಲ್ಫ್ ಸಫಿಷಿಯನ್ಸಿ. ಶಿಕ್ಷಣವು ವ್ಯಕ್ತಿಯನ್ನು ಒಬ್ಬ ಸ್ವಾವಲಂಬಿ ಮತ್ತು ಸ್ವಯಂ ಪೂರ್ಣ ವ್ಯಕ್ತಿಯಾಗಿ, ಸಂಪೂರ್ಣ ಅಲ್ಲ ಸ್ವಯಂ ಪೂರ್ಣ ವ್ಯಕ್ತಿಯಾಗಿ ರೂಪಿಸಬೇಕು ಅಂತ ಗಾಂಧೀಜಿಯವರು ನಂಬಿದ್ರು. ಅದಕ್ಕೆ ಬೇಕಾದ ಕೌಶಲ್ಯಗಳ ಮತ್ತು ಜ್ಞಾನ ಪ್ರಸರಣವನ್ನು ಅದು ಮಾಡಬೇಕು.
5: ಓಕೆ, ಶಿಕ್ಷಣ ಅದನ್ನು ಮಾಡಬೇಕು.
6: ಮತ್ತು ಹೀಗೆ ಮಾಡುವುದರ ಮೂಲಕ ಆತನು ಸಬಲ ವ್ಯಕ್ತಿತ್ವವನ್ನು ಬೆಳೆಸ್ಕೊತಾನೆ.
5: ಓಕೆ,
6: ಮತ್ತು ತನ್ನ ಜೀವನ ನಿರ್ವಹಣೆಗೆ ಅದನ್ನು ಉಪಯೋಗಿಸುವುದರ ಜೊತೆಗೆ ಸಮಾಜಕ್ಕೆ ಕೊಡುಗೆಯನ್ನು ನೀಡಲು ಸಾಧ್ಯ ಆಗುತ್ತದೆ ಅನ್ನೋದನ್ನು ಬಲವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದರು.
5: ಅದ್ಭುತವಾದಂಥ ಯೋಚನೆಗಳು ಬರ್ತಾ ಇದೆ. ಈಗ ಇದೇ ನಮಗೇನು ಎಲ್ಲಿಂದನೂ ತಂದದ್ದಲ್ಲ, ಇದು ಎಲ್ಲ ನಮ್ಮಲ್ಲೇ ಇರೋದನ್ನ ನಾವು ನೋಡ್ಕೊಳಕಾಗಿಲ್ಲ ಅಂತ.
6: ಇವರೆಗೂ ನಾವು 4 ಪ್ರಿನ್ಸಿಪಲ್ ಮಾತ್ರ ಹೇಳಿರೋದು, 10 ಪ್ರಿನ್ಸಿಪಲ್ಸ್ ಇದೆ.
5: ಓಕೆ,
6: ಹೌದಾ, ಮುಂದಿನ ಸಂಜೆಗೆ ಹೋಗೋಣ, ಇದರ ಬಗ್ಗೆ ಯೋಚನೆ ಮಾಡಿ.
5: ಹೌದೌದು, ಇದು ಸೆಲ್ಫ್ ರಿಲಯನ್ಸ್ ಇದೆಯಲ್ಲ, ಸೆಲ್ಫ್ ರಿಲಯನ್ಮೆಂಟ್ಸು ಹಾಗೇ ಸೆಲ್ಫ್ ಸಫಿಷಿಯನ್ಸಿ. ಸೊ ಈ ಎರಡನ್ನು ಇವೆರಡಕ್ಕೆ ಒತ್ತು ಕೊಡುವಂಥದ್ದು ಆಗಬೇಕಿತ್ತು ಅಂತ, ನಮ್ಮ ಶಿಕ್ಷಣದಲ್ಲಿ ಒತ್ತು ಕೊಡುವಂಥದ್ದು ಆಗಬೇಕಿತ್ತು. ಇವೆರಡನ್ನು ಒತ್ತು ಕೊಡ್ತಾ ಇಲ್ಲ ನಾವೀಗ, ವ್ಯಕ್ತಿಗತವಾಗಿ ಮತ್ತು ಲಾಭದಾಯಕ ಏನು ಆ ಥರದ್ದೇನೋ ಹೋಗ್ತಾ ಇದೆ.
6: ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಿಡೋಣ, ರಸ್ಕಿನ್ ಆಗಲಿ ಗಾಂಧೀಜಿ ಆಗಲಿ ಯಾವುದನ್ನ ನಾವು ರಂಗ ಶಿಕ್ಷಣ ಯೋಚನೆ ಮಾಡಬೇಕು, ತೃಪ್ತ ಮತ್ತು ತಪ್ತ. ಗಾಂಧೀಜಿಯವರು ಹೇಳಿಲ್ಲ ಅಂತಲೇ ಇಟ್ಕೊಳ್ಳೋಣ,
5: ಓಕೆ,
6: ರಸ್ಕಿನ್ನು ಹೇಳಿಲ್ಲ ಅಂತ ಇಟ್ಕೊಳ್ಳೋಣ. ಮನುಷ್ಯ ನಿರಂತರವಾಗಿ ಅಪೇಕ್ಷೆ ಪಡೋದೇನು, ತೃಪ್ತತೆನ,
5: ತೃಪ್ತವಾಗಿರಬೇಕು ಅಂತಲೇ ಎಲ್ಲರೂ ಅಲ್ಟಿಮೇಟ್ ಇರೋವಂಥದ್ದು ಅದೇ.
6: ಸೊ ತೃಪ್ತ ಸಮಾಜದ ಕಲ್ಪನೆಯ ನಿರ್ಮಾಣ ಮಾಡಕ್ಕೆ ಹೊರಟಾಗಲೇ ಈ ಪ್ರಿನ್ಸಿಪಲ್ಸ್ಗಳು ಗಾಂಧೀಜಿಯವ್ರನ್ನ ಒಪ್ಕೊಳ್ದೇ ಇದ್ರೂ ಒಪ್ಕೋಬೇಕಾಗುತ್ತೆ, ರಸ್ಕಿನ್ನ ಒಪ್ಕೊಳ್ದೇ ಇದ್ರೂ ಒಪ್ಕೋಬೇಕಾಗುತ್ತೆ. ಸೊ ಇದರ ಹಿನ್ನೆಲೆಯಲ್ಲಿ ರಂಗ ಶಿಕ್ಷಣದ ಗುರಿಗಳನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಹತ್ರ ಇಮ್ಮಿಡಿಯೇಟ್ ಸೋರ್ಸ್ ಇರೋದು ರಂಗ ಶಿಕ್ಷಣ, ಅದರ ಹತ್ರ ಹೋಗಬೇಕಾಗುತ್ತೆ ಅನ್ನತಕ್ಕ ನನ್ನ ಅನಿಸಿಕೆ.
5: ಭಾಗವಹಿಸಿಕೆ ಇರ್ತದೆ ಅದರೊಳಗಡೆ
6: ಎಲ್ಲ ಅಂಶಗಳು. ನಾವು ಮುಂದೆ ಯೋಚನೆ ಮಾಡಿದಾಗ ಇದೆಲ್ಲ ಅಂಶಗಳು ರಂಗ ಶಿಕ್ಷಣದ ಸಾಧ್ಯತೆಗಳಲ್ಲಿ ಇದ್ದಿದ್ದೇ ಆದರೆ ಹಾಗಾದ್ರೆ ಅದನ್ನು ಮುನ್ನೆಲೆಗೆ ತನ್ನಿ,
5: ಅದು ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಕಳಿಗೆ. ಯಾಕಂದ್ರೆ
6: 100 ವರ್ಷದ ಗಾಂಧೀಜಿಯವರ ಇತಿಹಾಸ ಚಿಕ್ಕದಿರ್ಬೋದು, ಆದರೆ 1000 ವರ್ಷಗಳ ರಂಗಭೂಮಿ ಇತಿಹಾಸ ದೊಡ್ಡತಾನೆ, ವಿಸ್ತಾರ ದೊಡ್ಡತಾನೆ.
5: ಅಲ್ಲ, ರಂಗ ಶಿಕ್ಷಣ ಬಳಕೆ ಆಗಿರೋದೇ ಅದಕ್ಕೋಸ್ಕರ, ರಂಗ ಬಳಕೆ ಆಗಿರೋಂಥದ್ದೇ ಸಮಾಜದಲ್ಲಿ ಅರಿವು ಮೂಡಿಸ್ಲಿಕ್ಕೆ.
6: ಸೊ ಆ ದೃಷ್ಟಿಯಿಂದ ನೀವು ಗಾಂಧೀಜಿಯವ್ರನ್ನ ಇಷ್ಟಪಟ್ಟರು ಸರಿಯೇ, ಇಷ್ಟಪಡದೇ ಇದ್ರೂ ಸರಿಯೇ,
5: ತೃಪ್ತ ಸಮಾಜ ಆಗಬೇಕು ಅಂದರೆ ನಾವು
6: ಅನಿವಾರ್ಯ ಸಮಾಜ ಆಗಬೇಕು ಅಂದರೆ ಗಾಂಧೀಜಿಯವರು ಅನಿವಾರ್ಯ, ರಸ್ಕಿನ್ ಅನಿವಾರ್ಯ, ರಂಗ ಶಿಕ್ಷಣವು ಅನಿವಾರ್ಯ.
5: ಅದ್ಭುತವಾಗಿದೆ ಶ್ರೀನಿವಾಸ. ಈಗ ನಾವು ಅದು ಇದು ಅಂತೇಳಿ ಒದ್ದಾಡಬೇಕಾಗಿಲ್ಲ. ನಮ್ಮ ಮಕ್ಕಳು
6: ತೃಪ್ತರಾಗಿರಬೇಕು
5: ಅನ್ನೋದಾದರೆ ನಾವು ಆ ಮಕ್ಕಳಿಗೆ ಕೊಡಬೇಕಾಗಿರೋ ಗಾಂಧೀಜಿ ಏನೇನು ಹೇಳಿದ್ದಾರೆ ಅದೇ ಶಿಕ್ಷಣ ತುಂಬ ಮುಖ್ಯವಾಗಬೇಕಾಗಿರೋ.
3: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ. ಏನೋ

0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: tá ardendo! ನೀರು ಕುಡಿದು ಸುರಿ ಸುರಿ ಎಂದು ಸಿಡಿದು ದುರ್ಬಲ ಎಂದು ನಡೆದು ಮರಗಿಡುತ್ತಿರುವಿಯಾ
1: ನಿಮ್ಮೂರಿನಲ್ಲಿ ಜಾತ್ರೆ ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ
2: ರಾಜಕೀಯೇತರ ಕಾರ್ಯಕ್ರಮಗಳು ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279 ಸಂಖ್ಯೆ ಮತ್ತೊಮ್ಮೆ 9686096279
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ
3: ಬಾಳ ಬಂಗಾರ ನೀನು

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ತಿಳಿಯುವುದಕ್ಕಿಂತ ಮುಂಚೆ, ಎಸ್ ಸ್ನೇಹಿತರೆ, ಈ ದಿನ ತುಂಬ ಸ್ಪೆಷಲ್ ಆಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ವಿಶ್ವ ಶಿಕ್ಷಕರ ದಿನ. ಎಸ್, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ September 5 ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತೀವಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ. ಈ ದಿನ ಸ್ನೇಹಿತರೆ, ಯುನೆಸ್ಕೋ ಘೋಷಣೆಯ ಪ್ರಕಾರ ಪ್ರತಿ ವರ್ಷ October 5 ಜಾಗತಿಕ ಮಟ್ಟದಲ್ಲಿ ವಿಶ್ವ ಶಿಕ್ಷಕರ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ, ವರ್ಲ್ಡ್ ಟೀಚರ್ಸ್ ಡೇ. ಎಸ್, ಈ ದಿನ ನಮ್ಮೆಲ್ಲ ಪ್ರೀತಿಯ ಗುರುಗಳಿಗೆ ಮತ್ತೊಮ್ಮೆ ವಿಶ್ವ ಶಿಕ್ಷಕರ ದಿನದ ವಿಶೇಷವಾಗಿರುವಂತಹ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಶಿಕ್ಷಕರು ಒಂದು ಹಂತದಲ್ಲಿ ನಮಗೆ ವಿದ್ಯೆ ಬುದ್ಧಿಯನ್ನು ಕಲಿಸ್ತಾರೆ, ಹಾಗೆ ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಒಂದು ವಯಸ್ಸಿನವರೆಗೆ ಬೈದು ಹಾಗೆ ಹೀಗೆ ಅಂತ ಹೇಳಿ ತಿದ್ದಿ ತೀಡಿ ವಿದ್ಯೆ ಬುದ್ಧಿಯನ್ನು ಕಲಿಸ್ತಾರೆ. ಆದರೆ ಈ ಕಲಿಕೆ ಅನ್ನುವಂಥದ್ದು ಹುಟ್ಟಿನಿಂದ ಸಾವಿನವರೆಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಒಂದಲ್ಲ ಒಂದು ರೀತಿಯಲ್ಲಿ ಕಲಿಕೆ ನಡೀತಾ ಇರುತ್ತೆ. ಅಂತಹ ಕಲಿಕೆ ಸಾಕಷ್ಟು ಇತ್ತೀಚೆಗೆ ನಾವು ಫೋನಿಂದನೂ ಕಲಿತಾ ಇದ್ದೀವಿ. ಕುಂತ್ರೆ ನಿಂತ್ರೆ ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ ಅನ್ನುವಂತೆ ಫೋನ್ ನಮ್ಮ ಜೀವನದ ಭಾಗವಾಗಿದೆ. ಬೆಳಗ್ಗಿಂದ ಸಂಜೆವರೆಗೂ ಕನಿಷ್ಠ ಒಂದು ಐದಾರು ಬಾರಿ ಆದರೂ ಫೋನನ್ನು ನೋಡಿರ್ತೀವಿ. ಅದರಲ್ಲಿ ಸಾಕಷ್ಟು ನಮಗೆ ಬೇಕಾಗಿರುವಂಥ ವಿಷಯಗಳನ್ನು ಕಲ್ತಿರ್ತೀವಿ. ಈ ದಿನ ಸ್ನೇಹಿತರೆ, ಫೋನಿನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಮೊಬೈಲ್ನಿಂದ ನಿಮ್ಮ ಒಂದು ಜೀವನದಲ್ಲಿ ಆದ ಅತ್ಯಂತ ಒಂದು ಒಳ್ಳೆಯ ಬದಲಾವಣೆ ಬಗ್ಗೆ ನೀವು ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮೊಬೈಲ್ನಿಂದಾಗಿ ನಿಮ್ಮ ಜೀವನದಲ್ಲಿ ಆದ ಒಂದು ಒಳ್ಳೆಯ ಬದಲಾವಣೆ ಬಗ್ಗೆ, ಒಂದು ಹ್ಯಾಪಿ ಮೂಮೆಂಟ್ ಬಗ್ಗೆ ನೀವು ಈ ದಿನ ನನ್ನೊಟ್ಟಿಗೆ ಹಂಚ್ಕೊಳ್ಬೋದು. ಎಸ್, ನಿಮ್ಮ ಮಾತುಗಳನ್ನು ಕೇಳಿಕ್ಕೆ ನಾನಂತೂ ತುಂಬ ಖುಷಿಯಾಗಿ ಎಸ್ ಕಾಯ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ಕರೆ ಮಾಡಿ ಮಾತಾಡಿ. ಹಾಗೆ ಕರೆ ಬರ್ತಾ ಇದೆ, ರೆಡಿಯಾಗಿದೆ, ಮಾತಾಡೋಣ. ನಮಸ್ತೆ.
6: ನಮಸ್ತೆ ಮೇಡಮ್.
0: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
6: ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ರೆ ಕಾಫಿ ಆಯ್ತಾ?
0: ಕಾಫಿ ಇಲ್ಲ, ಟೀ ಇಲ್ಲ, ಕಾರ್ಯಕ್ರಮ ಮುಗಿದ ಮೇಲೆ.
6: ಇವತ್ ಏನು ಮಳೆನು ಇಲ್ಲ, ಏನು ಇಲ್ಲ, ಒಳ್ಳೆ ವಾತಾವರಣ, ತಿಳಿಯಾದ ವಾತಾವರಣ.
0: ಹೌದಾ? ಇಲ್ಲೂ ಮೋಡ ಮುಸುಕಿದ ವಾತಾವರಣ ಆಗಿದೆ ಶಿವಮೊಗ್ಗದಲ್ಲಿ.
6: ಮಧ್ಯಾಹ್ನದವರೆಗೂ ಮೋಡ ಮುಸುಕಿದ ವಾತಾವರಣ ಇತ್ತು. ನಿನ್ನೆ ನಮ್ಮಿಂದ ಒಂದು 5 ಕಿಲೋಮೀಟರ್ ದೂರದಲ್ಲೆಲ್ಲ ಭಾರಿ ಮಳೆ ಆಗಿದೆ.
0: ಓಕೆ,
6: ಇಲ್ಲಿ ನಮ್ಮಲ್ಲಿ ಮಳೆ ಇಲ್ಲ.
0: ಹಾಗೆ ಸರ್.
6: ಈ ತರ ಬಿದ್ದಲ್ಲಿ ಬೀಳುತ್ತೆ, ಏನೋ ಏನಾಗಿದೆ ಅಂತ ಗೊತ್ತಿಲ್ಲ, ಮಳೆ ಬರಬೇಕಾಯ್ತು.
0: ಈಗ ನೋಡಿ ಸರ್, ಅದು ಎಷ್ಟೊಂದು ಬದಲಾವಣೆ ಆಗಿದೆ. ಒಂದ್ ಏರಿಯಾದಲ್ಲಿ ಮಳೆ ಆದ್ರೆ ಇನ್ನೊಂದ್ ಏರಿಯಾದಲ್ಲಿ ಮಳೆ ಆಗಿರಲ್ಲ.
6: ಈಗ ಒಂದ್ 1 ಕಿಲೋಮೀಟರ್ ದೂರದಲ್ಲಿ ಬಿದ್ದಿದೆ ಮಳೆ ಜೋರಾಗಿ. ಇಲ್ಲಿಗೆ ಮಳೆ ಇಲ್ಲ ನೋಡಿ. ಆತರ ಆಗುತ್ತೆ ವಾತಾವರಣ, ಯಾವ ತರ ಏನೇನು ಪರಿಣಾಮ ಬೀರುತ್ತೆ ಅನ್ನೋದು ಹೇಳಕ್ ಆಗಲ್ಲ.
0: ಹೌದಲ್ವಾ ಸರ್? ಎಷ್ಟೊಂದು, ನೀವಂತ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದ್ದೀರಿ.
6: ಹೌದೌದೌದು
0: ಅಲ್ವಾ ಸರ್?
6: ನಾವು ಹೇಳಿಲ್ವಾ, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ತಾಳಕ್ಕೆ
0: ಓಕೆ ಸರ್, ಮೊಬೈಲ್ ನಿಂದಾಗಿ ನಿಮ್ಮ ಜೀವನದಲ್ಲಿ ಆದ ಒಂದು ಒಳ್ಳೆಯ ಬದಲಾವಣೆ ಏನ್ ಕಲ್ತಿದ್ದೀರಾ?
6: ಮೊಬೈಲ್ ನಲ್ಲಿ ಬದಲಾವಣೆ ಅಂದ್ರೆ ಮುಖ್ಯವಾಗಿ ನಾನು ಮೊಬೈಲ್ ಅಲ್ಲಿ ಫೋನ್ ಮಾಡೋದು ಇವೆಲ್ಲ ಇತ್ತು, ನನ್ನ ಲ್ಯಾಂಡ್ ಲೈನ್ ಅಲ್ಲಿ ಇತ್ತು, ಜೊತೆಗೆ ಮೊಬೈಲ್ ಬಂತು, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದು. ನನಗೆ ಒಂದು ಗೊತ್ತಿಲ್ಲದ ಅಡ್ರೆಸ್ ಗೆ ಕರೆಕ್ಟ್ ಆಗಿ ಮೊಬೈಲ್ ಅಲ್ಲಿ ರೂಟ್ ಮ್ಯಾಪ್
0: ಲೊಕೇಶನ್ ಹಾಕೋದು ಕಲ್ತ್ರ?
6: ಹಾ, ಲೊಕೇಶನ್.
0: ಓಕೆ, ಸೂಪರ್.
6: ಅದು ಎಂತ ಎಷ್ಟು ಕಷ್ಟ ಪಡಬೇಕು ಅಂದ್ರೆ ಒಬ್ಬರ ಮನೆಯನ್ನ ಪತ್ತೆ
0: ಹಚ್ಚಬೇಕಾದ್ರೆ
6: ಇದೇನಿಲ್ಲ, ಬೈಕ್ ನಲ್ಲಿ ಇಟ್ಕೊಂಡ್ಬಿಟ್ಟು ಈ ತರ ಹಾಕೊಂಡು ಇದ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನೇ ಕರ್ಕೊಂಡು ಹೋಗ್ತೇವೆ, ಇದಕ್ಕೂ ಇಷ್ಟು ಕಿಲೋಮೀಟರ್ ಇದೆ ಅವ್ರ ಮನೆ ಹಿಂಗೆ ಅಂತ.
0: ಓಕೆ,
6: ಅದು ತುಂಬಾ ಒಂದು ನಿಜವಾಗ್ಲು ನನಗೆ ಬಾರಿ ಒಂದು ಖುಷಿ ಆಯ್ತು.
0: ಸೂಪರ್.
6: ಯಾಕೆಂತ ಹೇಳಿದ್ರೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಅಡ್ರೆಸ್ ಪತ್ತೆ ಮಾಡಕ್ ಬಾರಿ ಕಷ್ಟ. ಈಗ ಮಹಾಲಕ್ಷ್ಮಿ ಮೇಡಮ್ ಮನೆ ಎಲ್ಲಿದೆ ಅಂದ್ರೆ ಶಿವಮೊಗ್ಗಕ್ಕೆ ಬಂದ್ರೆ ರೂಟ್ ಮ್ಯಾಪ್ ಇದ್ರೆ ಲೊಕೇಶನ್ ಮುಖಾಂತರ ಬರ್ಬೋದು.
0: ಹೇಳಿ.
6: ಎರಡನೇದ್ ಏನು ಅಂದ್ರೆ ಈ ಲೆಕ್ಕಗಳ ಬಾಕ್ಸದು ಗುಣಿಸೋದು ಕೂಡೋದು ಪ್ಲಸ್ ಎಷ್ಟು ರೂಪಾಯಿ ಕೋಟಿ ಗಟ್ಟಲೆ ರೂಪಾಯಿ ಇದ್ರು ಮೊಬೈಲ್ ಅಲ್ಲಿ ಬೇಗ ಕ್ಯಾಲ್ಕುಲೇಟರ್ ಅಲ್ಲಿ ಪಟ್ ಅಂತ ರೆಡಿ ಆಗುತ್ತೆ.
0: ಗಣಿತದ ಮೇಸ್ಟರ್ ಮೊಬೈಲ್.
6: ಗಣಿತ ಮೇಸ್ಟರ್ ಮೊಬೈಲ್ ಅದು ಒಂದು. ಮತ್ತೆ ಇನ್ನೊಂದು ಕೊನೆ ಅಂಶ ಅಂದ್ರೆ ಎಲ್ಲಿ ಈಗ 200 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ನನ್ನ ಮಗ, ಈಗ ಇಲ್ಲೇ ಇದ್ದಾನೆ ಅಂತ ನೋಡ್ತೀನಿ ವಿಡಿಯೋ ಕಾಲ್ ಮಾಡಿ. ಅವ್ರ ಮನೆ ಅವ್ರ ಮನೆಯಲ್ಲಿ ನಾಯಿಗಳು ಏನ್ ಮಾಡ್ತದೆ, ಕೊತ್ತಿಗಳು ಏನ್ ಮಾಡ್ತದೆ, ಕೆಲಸ ಏನ್ ಮಾಡ್ತದೆ, ಏನ್ ಮಾಡ್ತದೆ ಎಲ್ಲ
0: ಮಗನ ಜೊತೆಗೆ ಎಲ್ಲ ಇಡೀ ಪ್ರಪಂಚನೇ ನೋಡ್ಬಿಡೋದು.
6: ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡು ಅಂತ. ಆತರ ಈ ಒಂದು 3 ಇನ್ಸಿಡೆಂಟ್ಗಳು ಮುಖ್ಯವಾಗಿ ನನಗೆ ಮೊಬೈಲ್ ನಿಂದ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ. ಬೇರೆ ಸಿಕ್ಕಾಪಟ್ಟೆ ಇದಾವೆ, ಆದ್ರೆ ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕಲ್ಲ, ಅದರಿಂದ ಮೊಬೈಲ್ ನಲ್ಲಿ ಇಷ್ಟು ಬದಲಾವಣೆಗಳಾಗಿದೆ, ತುಂಬಾ ಖುಷಿ ಆಗಿದೆ. ಮತ್ತೆ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತು ಮೊಬೈಲ್ ನ ನೋಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಆತರ ಮಾಡಬಾರ್ದು, ಅದು ಆರೋಗ್ಯಕ್ಕೂ ಹಾನಿಕರ ಆಗುತ್ತೆ. ಮತ್ತೆ ಮೊಬೈಲ್ ಅಲ್ಲೇ ಅಡಿಟ್ ಆಗ್ಬಿಟ್ರೆ ಬಾರಿ ಕಷ್ಟ ಆಗುತ್ತೆ ಮೇಡಮ್, ಬೇರೆ ಕೆಲಸ ಮಾಡಕ್ಕಲ್ಲ. ನಮ್ಮನೆಯಲ್ಲಿ ಮೊಬೈಲ್ ನೋಡ್ತಾ ಇದ್ರೆ ಸಾಕು, ಏನ್ರಿ ಅಲ್ಲಿ ಕಾಫಿ ಉದುರ್ತಾ ಇದೆ, ಅಲ್ಲಿ ಮೆಣಸು ಉದುರ್ತಾ, ನೀವು ಮೊಬೈಲ್ ನೋಡ್ಕೊಂಡು ಅದು ನೋಡ್ಕೊಂಡು ಇದು ನೋಡ್ಕೊಂಡು ಸ್ಟೇಟಸ್ ಅವು ಇವು ಅಂತೀರ ಅಂತ ಬಬ್ಬೆ ಹೊಡಿತಾರೆ.
0: ಓಕೆ, ರತ್ನಮ್ಮವರು ಲಟ್ಟಣಿಗೆ ತಗೊಂಡ್ ಬರ್ತಾರೆ ಅಡುಗೆ ರೂಮ್ ಇಂದ.
6: ಆದಷ್ಟು ಆಸ್ಕಿದ್ದಷ್ಟು ಕಾಲ್ ಚಾಚದ್ದು, ಆದಷ್ಟು ನಿಧಾನ ಸ್ವಲ್ಪ ನೋಡ್ಬಿಟ್ಟು ಇದ್ ಮಾಡ್ಬೇಕು ಅಂತ ಹೇಳ್ತೀನಿ.
0: ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು
6: ಮೇಡಮ್. ಥ್ಯಾಂಕ್ ಯು ವಂದನೆಗಳು.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಎಸ್ ಸಂಕಪ್ಪ ಸರ್ಗೆ ತುಂಬಾನೇ ಉಪಯೋಗ ಆಗಿದೆ, ಲೊಕೇಶನ್ ನೋಡ್ಲಿಕ್ಕೆ, ಹಾಗೆ ಲೆಕ್ಕ ಮಾಡ್ಲಿಕ್ಕೆ, ಹಾಗೆ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ತುಂಬಾನೇ ಉಪಯೋಗ ಆಗಿದೆ. ಎಸ್ ಇಷ್ಟೆಲ್ಲ ಕಲ್ತಿದ್ದಾರೆ ಫೋನ್ನಿಂದ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
7: ನಮಸ್ಕಾರ ಮೇಡಮ್ ಅವರ.
0: ನಮಸ್ತೆ, ಬಸವನ ಬಾಗೇವಾಡಿ ರಮೇಶ್ ಸರ್ ಅವರು.
7: ಹೌದೌದ್ರಿ ಮೇಡಮ್.
0: ಹೇಗಿದೆ ಬಾಗೇವಾಡಿ? ಆರಾಮ್ ಸರ್, ನೀವ್ ಹೇಗಿದ್ದೀರಿ?
7: ನಾವು ಆರಾಮದೇವ್ರಿ ಮೇಡಮ್. ಬಾಗೇವಾಡಿ ಬಾಳ ಜಳ ಜಳ ಜಳ ಬಿಸಿಲು ಹೊಡಿತದ್ರಿ ಮೇಡಮ್, ಬ್ಯಾಸಗಿ ತರನೇ ರೀ.
0: ಜಳ ಜಳ ಜಳ ಬಿಸಿಲು ಹೊಡಿತಾ ಪಳ ಪಳ ಪಳ ಹೊಳಿತಿದೆ.
7: ಪಳ ಪಳ ಏನ್ ಹೊಳೆಯಂಗಲ್ರಿ ಮೇಡಮ್.
0: ಯಾಕ್ರಿ ಸರ್?
7: ಅದ್ರ ಅಂದನ ಕಳ್ಕೊಂಡ್ಬಿಟ್ಟೈತ್ರಿ ಮಳಿ ಇಲ್ಲಾರ.
0: ಓಹೋ, ಓಕೆ. ಬಸವನ ಬಾಗೇವಾಡಿ ಯಾವಾಗ್ಲೂ
7: ಚಂದ ಕಾಣಕ್ ಮಳಿನೇ ರೀ ಮೇಡಮ್. ಮಳಿ ಇಲ್ಲಂದ ಮೇಲೆ ಏನ್ ಚಂದ ಕಾಣ್ತದ್ರಿ?
0: ಓ, ಹಾಗಂತೀರ.
7: ಹಾ ಮೇಡಮ್.
0: ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ ರಮೇಶ್ ಸರ್?
7: ಹೌದೌದ್ರಿ ಮೇಡಮ್, ಗೊತ್ತಾಯ್ತ್ರಿ.
0: ನೀವೇನ್ ಕಲ್ತಿದ್ದೀರಾ ಫೋನ್ ನಿಂದ?
7: ನಾ ಕಲ್ತದ್ ಬಾಳ ಐತ್ರಿ ಮೇಡಮ್. ನಾ ಏನ ಪಾಠಶಾಲೆಗೆ ಹೋಗಿ ಕಲೀಲಿಲ್ರಿ ಮೇಡಮ್.
0: ಫೋನ್ ಇಂದಾನೆ ಕಲ್ತಿದ್ದೀರಿ?
7: ರೇಡಿಯೋದಿಂದ ಮತ್ ಮೊಬೈಲ್ ಇಂದ ನಾ ಕಲ್ತದ್ ಬಾಳ ಐತಿ, ಇನ್ನು ಕಲಿಬೇಕಾಗಿದ್ದು ಐತ್ರಿ ಮೇಡಮ್.
0: ಓಕೆ ಸೂಪರ್. ಮುಖ್ಯವಾಗಿ ಏನ್ ಕಲ್ತ್ರಿ?
7: ಓದಾಕ ಬರೆಯಕ ಬರ್ತಿರ್ಲಿಲ್ರಿ ಮೇಡಮ್. ಓದು ಬರೀದನ್ನ ಇದ್ರೊಳಗೆ ಕಲ್ಕೊಂಡಿನ್ರಿ. ಆಮೇಲೆ ಆಮೇಲೆ ಕನ್ನಡ ಯಾಕ ಬಳಸ್ತಿವಿ, ಕನ್ನಡ ನಮ್ಗ್ ಗೊತ್ತಾಗುದಿಲ್ಲ ಅನ್ನಕತ್ರಿ ಕೆಲವೊಬ್ರು. ಆ ಇಂಗ್ಲಿಷ್ ಇಟ್ಟು ಕಲ್ಯಾಣ ಇಂಗ್ಲಿಷ್ನು ಬರ್ಲಾಕತ್ತವ್ರಿ ಮೇಡಮ್. ಆಮೇಲೆ ಅದ ಟ್ರೂ ಕಾಲರ್ ಅಂತೇಳಿ ಸೆಟ್ ಮಾಡ್ಕೊಳ್ಳೋಣನೆ, ಅವ್ರ ಹೆಸರು ಬಂದ್ ಬಿಡೋಣನೆ. ಏನಪ್ಪ ನೋಡಕ್ಕೆಲ್ಲ ಹಿಂಗ ದೋತ್ರ ಹಾಕೊಂಡು ಹಿಂಗ ಏನೋ ಒಂದು ಹಳ್ಳಿಯವ್ರ ತರದಿ, ಇದನ್ನೆಲ್ಲ ಹೆಂಗ್ ಕಲಿತೆ ನಾನು ಮೊಬೈಲ್ ಕಾರಣ ಅಂತ ಹೇಳ್ತೀನಿ.
0: ಸೂಪರ್, ವೆರಿ ನೈಸ್. ಟ್ರೂ ಕಾಲರ್ ಅದು ಕಲ್ತ್ರ? ಓಕೆ,
7: ಹೌದ್ರಿ ಮೇಡಮ್. ಟ್ರೂ ಕಾಲರ್ ಒಳಗೆ ಅದು ಯಾರ್ದಿದ್ರು ಅವ್ರ ಹೆಸರೇ ತೋರಿಸ್ತಾರೆ ಮೇಡಮ್.
0: ಹೌದೌದೌದು, ಕರೆಕ್ಟ್.
7: ಹಂಗಾಗಿ ಫೋನ್ ಪೇ ಮಾಡುದ್ರಿ ಮೇಡಮ್.
0: ಫೋನ್ ಪೇ
7: ಎಂದು ರೊಕ್ಕ ಇಟ್ಕೊಂಡು ಫೋನ್ ಪೇ ಯಾವಾಗ ಕಲ್ತೀನಿ, ರೊಕ್ಕನ ಇಟ್ಕೊಂಡ್ ಅಡ್ಡಾಡಂಗಲ್ರಿ ಮೇಡಮ್. ಫೋನ್ ಪೇ ಬಳಸಲಾರ್ದಂಗ ಕಾಣ್ತಾರ ಇವ್ರಿಗೆ, ಹೆಂಗ್ ಬರ್ತಿರ್ಬೇಕತ್ ಮೇಲೆ ಕೆಳಗ ನೋಡ್ತಾರ ಕರೀರಿ ಮೇಡಮ್. ಒಂದ್ 5 ವರ್ಷದಿಂದ ಫೋನ್ ಪೇ ಮಾಡುದು ಕಲ್ಕೊಂಡಿನ್ರಿ.
0: ವಾವ್, ಸೂಪರ್. ಮೆಸೇಜ್ ಮಾಡೋದು ಮುಖ್ಯವಾಗಿ ಕಲ್ತಿದ್ದೀರಿ
7: ಕಾರಣ.
0: ಓಕೆ, ಮೊಬೈಲ್ ಒಂಥರ ನಿಮಗೆ ಮೇಸ್ಟರ್ ಆಗಿದೆ
7: ತಿಳ್ಕೊಳಕ. ಎಷ್ಟೋ ಐತ್ರಿ ಮೇಡಮ್, ಆರು ಒಳ್ಳೇದನ್ನೇ ಕಲಿಬೇಕ್ರಿ ಮೇಡಮ್.
8: ನಿಜ ನಿಜ ನಿಜ ನಿಜ.
7: ನಮ್ಗೆ ಏನ್ ಉಪಯುಕ್ತ ಇರ್ತದ ಎಲ್ಲಾ ಒಂದರ ಯಾವ ತರ ಬಳಸ್ಕೋತಿ ಆ ತರ ಐತಿ ನೋಡ್ರಿ ಮೇಡಮ್. ಒಳ್ಳೇದನ್ನ ಬಳಸ್ಕೋತ ಹೋದ್ರ ಏನೋ ಪುಸ್ತಕ ಹಿಡಿದ್ ಬೇಕಾಗಿಲ್ಲ, ಪೆನ್ ಹಿಡಿದ್ ಬೇಕಾಗಿಲ್ಲ, ಅಂತೇಳಿ ಒಂದ್ ರೂಪಾಯಿ ಇಟ್ಕೊಳ್ಳೋದು ಬೇಕಾಗಿಲ್ಲ, ಇಡೀ ಪ್ರಪಂಚನೇ ಸುತ್ತಿ ಬರ್ಬೋದ್ರಿ ಮೇಡಮ್ ಮೊಬೈಲ್ ಒಂದಿದ್ರ.
8: ಖಂಡಿತ ಖಂಡಿತ ಸರ್ ಖಂಡಿತ.
7: ಒಳ್ಳೇದಕ್ ಬಳಸ್ಕೋತ ಹೋದ್ರಿ ಮೇಡಮ್ ಬಹಳ ಅನುಕೂಲ ಐತ್ರಿ. ಏನ್ ಕಾದಂಬರಿ ಓದ್ಲಿ, ರಾಮಾಯಣ ಮಹಾಭಾರತ ಓದ್ಲಿ,
8: ನಿಜ ನಿಜ
7: ಏನ್ ಬೇಕಾದನ್ ಓದ್ಬೋದ್ರಿ ಮೇಡಮ್, ಏನ್ ಬೇಕಾದೇ ಕಲಿಬಹುದು.
8: ಖಂಡಿತ ಸರ್ ಖಂಡಿತ. ಎಸ್ ಸರ್. ರಮೇಶ್ ಸರ್, ನಿಮ್ಮ ಕಲಿಕೆ ಇದೇ ರೀತಿಲಿ ಮುಂದುವರಿಲಿ,
7: ನಿಮ್ಮ ಆಶೀರ್ವಾದನು ಹಿಂಗ ಇರ್ಲಿ ಮೇಡಮ್.
8: ಆಶೀರ್ವಾದ ಅಲ್ಲ ಸರ್, ಆರೈಕೆ ಇದ್ದೇ ಇರತ್ತೆ, ಒಳ್ಳೇದಾಗ್ಲಿ ಸರ್.
7: ಆಶೀರ್ವಾದನು ಬೇಕಾರಿ ಮೇಡಮ್.
8: ಎಸ್ ಸರ್, ಥ್ಯಾಂಕ್ ಯು.
7: ನಾವು ಓದ್ ಬಲ್ಲವ್ರ ಅಲ್ಲ ಅಂದ್ಮೇಲೆ ನಮ್ಮ ಜೋಡಿ ಹಿಂಗ ನಯ ನಾಜುಕಿಂದ ಮಾತಾಡ್ತಿರ್ಲ, ಅದು ಬಹಳ ನಮಗ ಖುಷಿ ಕೊಡ್ತೈತ್ರಿ ಮೇಡಮ್.
8: ಎಸ್ ಸರ್ ಎಸ್ ಸರ್, ಥ್ಯಾಂಕ್ ಯು ಸರ್.
7: ಹಾ ನಮಸ್ಕಾರ ಮೇಡಮ್, ಶುಭ ಸಂಜೆ ಎಲ್ಲರಿಗೂ.
8: ಎಸ್ ಸರ್ ಎಸ್ ಸರ್, ಓಕೆ. ಎಸ್ ನೋಡಿ ಸ್ನೇಹಿತರೆ, ನಮ್ಮ ರಮೇಶ್ ಸರ್ ಅವ್ರಿಗೆ ಮೊಬೈಲೇ ಗುರುವಾಗ್ಬಿಟ್ಟಿದೆ, ಅದ್ರಲ್ಲಿ ಓದೋದು ಬರೆಯೋದು ಕಲ್ತಿದ್ದಾರೆ, ಜೊತೆಗೆ ಟ್ರೂ ಕಾಲರ್ ಹಾಕೊಂಡಿದ್ದಾರೆ, ಹಾಗೆ ಫೋನ್ ಪೇ ಮಾಡೋದು ಕಲ್ತಿದ್ದಾರೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
9: ನಮಸ್ತೆ ಮೇಡಮ್.
8: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಿ?
9: ಆರಾಮಿದ್ದೀವ್ರಿ ಮೇಡಮ್. ನಮ್ ಕಡೆ ಬಿಸಿಲು ಬಹಳ ರೀ.
8: ನಮ್ ಕಡೆನು ಬಿಸಿಲು ಇದೆ, ಹಾಗೆ ಮೋಡನೂ ಮೋಡ ಕವಿದಿದೆ.
9: ನಮ್ ಕಡೆ ತಂಪ ಅನ್ನೋದು ಗೊತ್ತೇ ಇಲ್ಲ, ಬ್ಯಾಸಿಗ್ ಬಿಸಿಲು ಆಯ್ತು ನೋಡೋರು. ಇಷ್ಟೋ ತನಕ ಮನಿ ಒಳಗಡೆ ಅಂದ್ರೆ ನಮ್ದು ಮಣ್ಣಿನ ಮನಿ ಅದರಿ, ಮ್ಯಾಳಿಗೆ ಅಂತೇವ್ ನಾವು, ಮ್ಯಾಳಿಗೆ ಅಂತೇವಿ. ಅಲ್ಲಿ ಕುಂತರ್ ಹೊರಗೆ ಬರಬಾರ್ದು, ಆ ತರ ಮನಿ ಐತಿ. ಹಾಗಾಗಿ ಬಹಳ ಬಿಸಿಲು. ಈಗ ಹೊರಗ ನನಗ ಶಿವಮೊಗ್ಗ ಟೈಮ್ ಆಗಣ ಹೊರಗಡೆ ಬಂದೆ.
8: ಓಹೋ.
9: ಅಷ್ಟೊಂದ್ ಯಾಕಂದ್ರೆ ಮನಿ ಒಳಗ ಸರಿಯಾಗಿ ಟವರ್ ಬರಂಗಿಲ್ಲರಿ ಅದು. ನನ್ ದನಿನೂ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅಥವಾ ರೈಲ್ವೆ ಬಂದಾಗ ಸರಿಯಾಗಿ ದನಿ ಒಂದೊಂದ್ಸಲ ಕಟ್ ಆಗ್ತಿರ್ತೈತಲ್ಲ, ಹಾಗಾಗಿ ಹೊರಗಡೆ ಬರ್ಬೇಕಾಗ್ತೈತಿ. ಹೇಳ್ರಿ ಮೇಡಮ್, ಏನ್ ವಿಷಯ ಇವತ್ತು?
8: ಮೊಬೈಲ್ ಫೋನ್ ಇಂದ ನಿಮ್ಮ ಜೀವನದಲ್ಲಿ ಆದ ಒಂದು ಒಳ್ಳೆಯ ಬದಲಾವಣೆ ಏನ್ ಕಲ್ತ್ಕೊಂಡ್ರಿ ಮೊಬೈಲ್ ಫೋನ್ ಇಂದ ಅಂತ?
9: ಮೇಡಮ್, ಮೊದ್ಲೇ ನಾನು ಚಿಕ್ಕವಳಿದ್ದಾಗಿನಿಂದ ಸಾಲಿ ಕಡಿಮೆ ನಂದ, ಮತ್ ನಾ ಯಾರ ಸಂಗತಿ ಹೆಚ್ಚು ಬೆರೀತಿದ್ದಿಲ್ಲ. ಮುಂದೆ ನನ್ ಟೇಲರ್ ಕಲ್ತ ಮೇಲೆ ನನಗೊಂದ್ ಕೀಪ್ಯಾಡ್ ಫೋನ್ ಕೊಂಡ್ಕೊಟ್ರು ನಮ್ಮ ಅಕ್ಕ ದೊಡ್ಡಕ್ಕ, ಸುಮ್ನೆ ಬೇಕಾಗ್ತೈತ್ ನನಗಂತೇಳಿ. ಆ ಕೀಪ್ಯಾಡ್ ದಿಂದ ಟೈಮ್ ನೋಡುದು, ಮತ್ತೆ ತಾರೀಕ್ ನೋಡುದು, ಈ ತರ ಮಾಡ್ತೀನಿ. ಈಗಂತೂ ಈಗೊಂದ ಎಷ್ಟರಿ 10-12 ವರ್ಷ ಆಗಿರ್ಬೇಕು ದೊಡ್ಡ ಫೋನ್ ಬಂದು. ಇದು ನನ್ ಕೈ ಒಳಗೆ ಇದ್ದಿದ್ ಮೂರನೇ ಫೋನ್ ಬದಲಾಸಿದ್ದು ನಾನು. ಹಾಗಾಗಿ ಈಗಂತೂ ಏನು ಬೇಕಾಗಿಲ್ಲ, ಸಂಗಾತ ಫೋನ್ ಒಂದಿದ್ರು ಸಾಕು. ಮತ್ತೆ ಒಳ್ಳೆ ವಿಷಯಗಳಂದ್ರೆ ನನಗೀಗ ಬ್ಲೌಸ್ ಹೊಲಿಯುವಾಗ ಡಿಸೈನ್ಗಳು ತೋರಿಸ್ತಿರ್ತಾರು, ಅದು ಒಳ್ಳೆ ವಿಷಯ. ಮತ್ತೆ ಅದನ್ನ ನಾನು ಸೇವ್ ಮಾಡಿಟ್ಕೊಳ್ತಿರ್ತೀನಿ, ನಾನು ಬೇಕಾದಾಗ ಯಾರಿಗಾದ್ರೂ ತೋರಿಸ್ಬಹುದು, ಅಥವಾ ನಾ ಈ ತರ ಹೊಲ್ದೀನಿ ಅಂತ ಇನ್ನೊಬ್ರಿಗೆ ವಾಟ್ಸಪ್ ಮಾಡಬಹುದು. ಇದು ಒಳ್ಳೆ ವಿಷಯ ಅಂತ ನಾ ಹೇಳ್ತೀನಿ.
8: ಸೂಪರ್.
9: ಕೀಪ್ಯಾಡ್ ದಿಂದ ಏನು ಅಷ್ಟೊಂದು ಕಲೀಲಕ್ಕ ಆದ್ರೂ ಟೈಮ್ ಗೊತ್ತಾಯ್ತು, ತಾರೀಕ್ ಗೊತ್ತಾಯ್ತು. ಮತ್ತೆ ಅವಾಗೆಲ್ಲ ಸುದ್ದಿ ಹೋಗ್ಬೇಕಾದ್ರೆ 3 ದಿನ ಬೇಕು, 6 ದಿನ ಬೇಕಾಗ್ತಿತ್ತು. ಈಗ 1 ನಿಮಿಷನೂ ಹತ್ತಂಗಿಲ್ಲ ಅಂತ ಹೇಳ್ತೀನಿ.
8: ನಿಜ ನಿಜ ನಿಜ.
9: ಈಗ ನಾವ್ ನಿಮ್ ಜೊತೆ ಮಾತಾಡ್ಲಾತ ಸೆಕೆಂಡ್ ಮೇಲೆ ಮಾತಾಡ್ತೇವಿ.
8: ಖಂಡಿತ ಖಂಡಿತ.
9: ಅವಾಗಿನ ಕಾಲದಾಗೆಲ್ಲ ಪತ್ರ ಬಂದು ಹೊಳ್ ಉತ್ತರ ಬೇಕಾದ್ರೂ ಒಂದ್ ವಾರ ಬೇಕಾಗ್ತಿತ್ತಂತ್ರಿ.
8: ನಿಜ ನಿಜ.
9: ಇದೆಲ್ಲ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಮತ್ತ ಉಳಿದ ವಿಷಯ ನನಗ್ ಗೊತ್ತಿಲ್ಲ, ಮತ್ ಯಾರು ಹೇಳ್ತಾರೆ ಅವ್ರಕ್ಕೆ ಹೇಳ್ತೀನಿ.
8: ಓಕೆ ಓಕೆ ಓಕೆ, ಥ್ಯಾಂಕ್ ಯು.
9: ಓಕೆ ಮೇಡಮ್, ನಮಸ್ತೆ.
8: ನಮಸ್ತೆ. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ಹಲೋ.
8: ನಮಸ್ಕಾರ ಚಿಕ್ಕಪ್ಪ ಅವರಿಗೆ.
10: ಹಲೋ ಮೇಡಮ್ ಅವರೇ, ನಮಸ್ಕಾರ.
8: ನಮಸ್ಕಾರ, ಹೇಗಿದ್ದೀರಾ?
10: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
8: ಆರಾಮ್ ಸರ್, ಆರಾಮ್ ಸರ್.
10: ಮಧ್ಯಾಹ್ನದ ಊಟ ಆಯ್ತ್ರ?
8: ಮಧ್ಯಾಹ್ನದ ಊಟ ಆಯ್ತು ಸರ್. ಮೊಸರನ್ನ? ನಿಮ್ದು?
10: ನಮ್ದು ಅನ್ನ ಸಾಂಬಾರು ಮೇಡಮ್.
8: ಅನ್ನ ಸಾಂಬಾರ್? ಏನ್ ಸಾಂಬಾರು?
10: ತರಕಾರಿ ಸಾಂಬಾರು ಮೇಡಮ್ ಅವರೇ.
8: ತರಕಾರಿ ಸಾಂಬಾರ?
10: ಯಾವಾಗೂ ಸೊಪ್ಪು ತರಕಾರಿ ಹಣ್ಣ ಅವೆಲ್ಲ ಚೆನ್ನಾಗಿ ತಿನ್ಬೇಕು ಮೇಡಮ್ ಅವರೇ, ಅವಾಗ ನಾವು ಗಟ್ಟಿಮುಟ್ಟಾಗಿ ಇರಕ್ ಸಾಧ್ಯ, ಸ್ವಲ್ಪ ಆರೋಗ್ಯದಂಗ ಇರಕ್ ಸಾಧ್ಯ ಮೇಡಮ್ ಅವರೇ.
8: ಅದಕ್ಕೆ ನಿಮ್ ವಾಯ್ಸ್ ಅಲ್ಲಿ ಇಷ್ಟೊಂದು ಜೋಶ್.
10: ಹೌದು ಮೇಡಮ್ ಅವ್ರೆ, ಹಂಗೆ ಇರ್ಬೇಕು ಜೀವನದಲ್ಲಿ. ಏನಿದೆ ಸರ್, ಚೆನ್ನಾಗೆ ಇರ್ಬೇಕು, ಚೆನ್ನಾಗೆ ಹೋಗ್ತಾ ಇರ್ಬೇಕು.
8: ಒಳ್ಳೇದು ಸರ್, ಒಳ್ಳೇದು. ಓಕೆ ಚಿಕ್ಕಪ್ಪ ಸರ್.
10: ಸರ್ ಮೇಡಮ್ ಅವ್ರೆ,
8: ಇವತ್ತಿನ ವಿಷಯ ಗೊತ್ತಾಯ್ತಾ?
10: ಖಂಡಿತವಾಗ್ಲೂ ಗೊತ್ತಾಯ್ತು ಮೇಡಮ್ ಅವ್ರೆ.
8: ನೀವೇನೇನ್ ಕಲ್ತ್ರಿ?
10: ನಾನು ಓದೋದ್ರಲ್ಲಿ ಕಲಿಯೋದ್ಕಿಂತನೂ ನಾನು ಮೊಬೈಲ್ನಲ್ಲೇ ತುಂಬಾ ಕಲ್ತಿದ್ದು. ಯಾಕೆ ಅಂದ್ರೆ ನಾವು ಈ ಒಂದು ನಮ್ಮ ರೇಡಿಯೋ ಕೇಳೋದ್ರಿಂದ ನಮ್ಮ ಮೊಬೈಲ್ ನಿಂದ ತುಂಬಾ ನಮಗೆ ಹೆಲ್ಪ್ ಆಗಿದೆ, ತುಂಬಾ ಕಲ್ತಿರೋದು ಹೌದು. ಆಮೇಲೆ ನಾವು ಒಂದು ಈಗ ನೀವು ಏನಾದ್ರೂ ಒಂದು ನಮ್ಗೆ ಕ್ವಶನ್ ಕೇಳಿದಾಗ ಅಥವಾ ಏನಾದ್ರೂ ವಿಷಯ ಕೊಟ್ಟಾಗ ನಮಗೆ ಸಂದೇಶ ಕಳಿಸ್ರಿ ಅಂತ ಹೇಳಿದಾಗ ಏನಾಗ್ತಿತ್ತು ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಓನ್ಲಿ ಒಂದು ಕನ್ನಡ ಕಲ್ತ್ಕೊಂಡು ನಾವು ಇದ್ವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಅದನ್ನ ಟೈಪ್ ಮಾಡಕ್ ನಮಗೆ ಬರ್ತಿರ್ಲಿಲ್ಲ, ಒದ್ದಾಟ ಸ್ಟಾರ್ಟ್ ಆಗೋದು. ಈ ಮೊಬೈಲ್ ಬಂದ್ಮೇಲೆ ನಮ್ಮ ಅಣ್ಣನ ಮಗ ಕನ್ನಡ ಆಪ್ ಡೌನ್ಲೋಡ್ ಮಾಡ್ಕೊಟ್ಮೇಲೆ ನನಗೆ ತುಂಬಾ ಈಸಿ ಆಯ್ತು. ಅವ್ರು ಯಾವ್ದು ಏನ್ ಕೇಳಿದ್ರು ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಾಗಿರುತ್ತೆ, ಕಳ್ಸೋದ್ ನಮಗೆ ಕಷ್ಟ ಆಗಿರುತ್ತೆ. ಹಾಗಾಗಿ ಎಷ್ಟೊಂದ್ ಸಲ ಈ ತರ ಇದಾಗ್ತಾ ಇತ್ತು. ಈ ಮೊಬೈಲ್ ಬಂದ್ಮೇಲೆ ಕನ್ನಡ ಆಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಮಗೆ ಇವು ತುಂಬಾ ಈಸಿ ಆಯ್ತು. ಆಮೇಲೆ ಕನ್ನಡ ಡೌನ್ಲೋಡ್ ಮಾಡಿಕೊಂಡ್ಮೇಲೆ ನಾವು ಕನ್ನಡದಲ್ಲಿ ಒಂದು ಸಂದೇಶ ಕಳಿಸ್ಬೇಕಾದ್ರೆ ನಾವು ಅರ್ಜೆಂಟಾಗಿ ಕಳ್ಸಕ್ ಹೋಗ್ಬಾರ್ದು. ಯಾಕೆಂತಂದ್ರೆ ಅಲ್ಲಿ ನಾವು ಸಂದೇಶ ಎಲ್ಲ ರೆಡಿ ಮಾಡಿದ್ಮೇಲೆ ಅದು ಸರಿ ಇದೆಯಾ ತಪ್ಪಿದ್ಯಾ ಅಂತ ಒಂದ್ಸಲ ನೋಡಿ ಕಳಿಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ತಪ್ಪು ಅರ್ಥ ಆಗ್ಬಿಡುತ್ತೆ. ಕೆಲವೊಂದೊಂದ್ಸಲ ಏನೇನೋ ತಪ್ಪು ತಪ್ಪಾಗೆಲ್ಲ ಟೈಪ್ ಆಗ್ಬಿಟ್ಟಿರುತ್ತೆ, ಹಾಗಾಗಿ ಅವನ್ನೆಲ್ಲ ನೋಡ್ಬೇಕಾಗುತ್ತೆ. ಆಮೇಲೆ ನಮ್ಮ ಒಂದು ಸ್ಕೂಟಿ ನಮ್ಗೆ ಗೊತ್ತಿಲ್ದಂಗೆ ಯಾರಾದ್ರೂ ತಗೊಂಡು ಹೋಗ್ತಾ ಇದ್ರೆ ನಾವು ಮೊಬೈಲ್ನಲ್ಲೇ ನೋಡ್ಬೋದು. ನಮ್ದು GPS ಇರೋದ್ರಿಂದ ನಮ್ ಗಾಡಿ ಎಲ್ಲಿ ಹೋಗ್ತಾ ಐತಿ ಅಂತ ನನ್ ಮೊರೆ ಮೊಬೈಲ್ನಾಗೆ ನೋಡ್ಬಿಡ್ಬೋದು.
8: ಸೂಪರ್,
10: ಅದು ಒಂದ್ ಕಲ್ತಂಗ ಆಯ್ತು. ಆಮೇಲೆ ಈಗ ನೋಡ್ರಿ ಹಣ ಹಿಂದಲ್ಲ ಹಣ ತಗಂದೇ ಹೋಗ್ಬೇಕಾಯ್ತು, ಏನೇ ಒಂದ್ ತಗೊಂಡ್ಬರ್ಬೇಕಾಯ್ತು, ಪ್ಯಾಟಿ ಹೋಗ್ಬೇಕಾದ್ರು ಹಣ ತಗಂದೇ ಹೋಗ್ಬೇಕಾಯ್ತು. ಬಸ್ಗಳಲ್ಲಿ ನೋಡ್ರಿ ಇದನ್ನ ಜೇಬೆ ಕಟ್ ಮಾಡಿ ದುಡ್ಡನ್ನ ಕಳ್ತನ ಮಾಡ್ತಾ ಇದ್ರು. ಅವಾಗ ನೋಡ್ರಿ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು. ನಾವು ಮಕ್ಕಳಿಗೆ ಒಂದ್ ರೂಪಾಯಿ ಕೇಳಿದ್ರೆ ಸಿಟ್ ಮಾಡ್ತಾ ಇದ್ವಿ, ಎಷ್ಟೆಲ್ಲ ಹಣ ಹೋಗ್ಬಿಡ್ತಲ್ಲ ಅಂತ ತುಂಬಾ ಬೇಸರ ಪಟ್ಕೊಂತ ಇದ್ರು. ಈಗ ನೋಡ್ರಿ ಮೊಬೈಲ್ ಒಂದ್ ಇದ್ಬಿಟ್ರೆ ಸಾಕು ನೋಡ್ರಿ, ಅದು ನಾವ್ ಎಲ್ಲೇ ಇದ್ರು ಕೂಡ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ನಾವು ಹಣ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಮ್ ಮೊಬೈಲ್ ಹೇಳುತ್ತೆ ನೀನು ಹಣ ಕಳ್ಸಕ್ಕೋಸ್ಕರ ನನ್ನ ಬಳಸ್ತಾ ಇದೀಯಾ, ಅಕ್ಕ ಪಕ್ಕ ಹಿಂದೆ ಮುಂದೆ ನೋಡಿ ಒಂದ್ ಸ್ವಲ್ಪ ಯೋಚನೆ ಮಾಡಿ ಕಳ್ಸು ಅಂತ ಮೊಬೈಲ್ ಹೇಳ್ತಾ ಇರುತ್ತೆ. ಅದನ್ನ ಮಾಡೋದ್ರಿಂದನು ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಈಗ ನಾವು ಬರೀ ಯಾರೋ ನೋಡ್ತಾ ಇದಾರೆ ನಮ್ಮ ಪಿನ್ ನಂಬರ್ ಅಂತ ಅಂದ್ರೆ ಅಷ್ಟೇ ಸಾಲದು ಮೇಡಮ್, ಅದು CC ಕ್ಯಾಮ್ರಾದಲ್ಲೂ ನೋಡ್ಬೋದು ಅಥವಾ ಕನ್ನಡಿ ಒಳಗಾದ್ರೂ ನೋಡ್ಬೋದು. ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ನಾವು ದುಡ್ಡನ್ನ ಕಳ್ಸ್ಬೇಕಾಗುತ್ತೆ. ಆಮೇಲೆ ಸಂದೇಶ ಕಳ್ಸೋದು ಒಳ್ಳೆ ಆಯ್ತು, ನಂಗೆ ಹಣ ಕಳ್ಸೋದು ಒಂದ್ ಕಲ್ತಂಗಾಯ್ತು. ನಮಗೆ ರೇಡಿಯೋದಿಂದ ತುಂಬಾ ನಮಗೆ ಇದು ಹೆಲ್ಪ್ ಆಯ್ತು. ರೇಡಿಯೋದಲ್ಲಿ ಕೇಳಕ್ಕಾಗ್ಲಿ ಏನೋ ಒಂದ್ ಪ್ರಶ್ನೆ ಉತ್ತರ ಕೇಳ್ಬೇಕಾದ್ರು ನಮಗೆ ಉತ್ತರ ಕಳ್ಸಕ್ಕಾದ್ರು ಹೆಲ್ಪ್ ಆಯ್ತು. ಇದರಿಂದ ನಾವು ಇಷ್ಟೆಲ್ಲ ಕಲ್ತಿದ್ದೇನೆ ನೋಡ್ರಿ ಮೇಡಮ್.
8: ಸರ್, ಹಾಗೆ ನಿಮ್ಗೊಂದು ಸಂದೇಶ ಬಂದಿದೆ ಸರ್, MU ಸೋಮಶೇಖರ್ ಸರ್ ಅವರು ಜನ್ಮದಿನದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ.
10: ಅದು ಒಂದು ದಿನ ಲೇಟ್ ಆಗ್ಬಿಡ್ತು, ನಾನು ನಿನ್ನೆ ಕರೆ ಮಾಡಕ್ ಆಗ್ಲಿಲ್ಲ, ಅದು ನಿನ್ನೆ ಇತ್ತು. ಆದ್ರೆ ಇವತ್ತು ಇದನ್ ಮಾಡಿದೆ ನಾನು, ನನ್ನ ಮೊಬೈಲ್ ಎಲ್ಲ ಹಾಕಿದೆ. ಇವತ್ತು ನನ್ ಮತ್ತೆ ಜನ್ಮದಿನ ಶುಭಾಶಯ ತಿಳಿಸಿದಂತ ನಮ್ಮ ಸೋಮಶೇಖರ್ ಸರ್ ಅವರಿಗೂ ಮತ್ತೆ ಸಮಸ್ತ ಯಾರ್ಯಾರು ಜನ್ಮದಿನ ತಿಳಿಸಿದಾರೆ ಅವ್ರೆಲ್ಲರಿಗೂ.
8: ಹಾಗೆ ಮತ್ತೊಬ್ರು ತಿಳಿಸಿದ್ದಾರೆ ಸರ್, ನಾಗರಾಜ್ ಚೌಧರಿ ಕಲಬುರಗಿಯಿಂದ ಕಳಿಸಿದ್ದಾರೆ ಚಿಕ್ಕಪ್ಪ ಬ್ರದರ್ಗೆ. ಬ್ರದರ್ ಅವರು
10: ಇಲ್ಲ, ಅವರು ತುಂಬಾ ಆತ್ಮೀಯರ. ನಮ್ಮ ಮೊಬೈಲ್ ರೇಡಿಯೋದಿಂದಾನೇ ನೋಡ್ರಿ ಅವ್ರ ತುಂಬಾ ಆತ್ಮೀಯರವ್ರಿ. ಅವ್ರು ಎಷ್ಟು ದೂರ ಇದಾರೆ, ಕಲಬುರಗಿಯಲ್ಲಿ ಇದಾರೆ ಮೇಡಮ್ ಅವ್ರೆ. ಅವರು ನೋಡ್ರಿ ನಮ್ಗೆ ಪ್ರತಿ ದಿನವೂ ನಮ್ಗೆ ಏಕ ಸಮ ವಿಚಾರಿಸ್ತಿರ್ತಾರೆ, ಸಂದೇಶ ಕಳಿಸ್ತಿರ್ತಾರೆ. ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್ ಅವ್ರೆ.
8: ನಿಮ್ಮ ಒಂದು ಬಾಂಡಿಂಗ್, ನಿಮ್ಮ ಒಂದು ಲವ್ ಅಂಡ್ ಅಫೆಕ್ಷನ್ ಇದೇ ರೀತಿ ಇರ್ಲಿ ಸರ್.
10: ಖಂಡಿತವಾಗ್ಲಿ ಮೇಡಮ್ ಅವ್ರೆ, ನಿಮ್ಮ ರೇಡಿಯೋದ ಮೂಲಕ ಎಲ್ಲ ಇದೇ ತರನೇ ಇರ್ಲಿ ಮೇಡಮ್ ಅವ್ರೆ. ಧನ್ಯವಾದಗಳು.
8: ಓಕೆ, ನಮ್ಮ ಕಡೆಯಿಂದ ಜೊತೆಗೆ ನಮ್ಮ ರೇಡಿಯೋ ಶಿವಮೊಗ್ಗದ ತಂಡದಿಂದ ಚಿಕ್ಕಪ್ಪ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
11: ನಮಸ್ತೆ.
8: ನಮಸ್ತೆ ರೋಟರಿ ವಿಜಯ್ ಕುಮಾರ್ ಸರ್, ಹೇಗಿದ್ದೀರಿ?
11: ಫೋನ್ ಹಿಡಿಯೋಷ್ಟೊತ್ತಿಗೆ ನಮ್ದು ಅರ್ಧ ವಯಸ್ಸಾಯ್ತು
8: ಸರ್. ನೀವ್ ಯಾವಾಗ್ಲೂ ಯಂಗ್ ಅಂಡ್ ಎನರ್ಜೆಟಿಕ್ ಸರ್, ನಿಮಗ್ ವಯಸ್ಸಾಯ್ತು ಅಂತ ಹೇಳೋ ಹಾಗೆ ಇಲ್ಲ.
11: ಚಿಕ್ಕಪ್ಪ ಮತ್ತೊಂದ್ಸಾರಿ ಶುಭಾಶಯ ಹೇಳ್ಬಿಡೋಣ.
8: ಚಿಕ್ಕಪ್ಪ ಸರ್ ಅವ್ರಿಗೆ ವಿಜಯ್ ಕುಮಾರ್ ಸರ್ ಅವರಿಂದ ಕೂಡ ಶುಭಾಶಯಗಳು.
11: ಏ ಖಂಡಿತ
8: ಸರ್.
11: ನೋಡಿ ಮೇಡಮ್, ಮೊಬೈಲ್ ಇರೋದಕ್ಕೆ ನಿಮ್ಮ ರೇಡಿಯೋನ ಮೊಬೈಲ್ ಅಲ್ಲಿ ಕೇಳ್ತೀನಿ ಅಂತ ಹೋಗ್ತಾ ಇದ್ವಿ. ಚಿಕ್ಕಪ್ಪನ ಹುಡುದಬ್ಬ ಅಂತ ಇವತ್ತು ಗೊತ್ತಾಯ್ತು.
8: ಓಕೆ,
11: ಸಾಕಷ್ಟು ಮಾಹಿತಿಗಳು ನೀಡಿದ. ಮೊಬೈಲ್ ಇಲ್ಲ ಅಂದ್ರೆ ಈಗ ಪ್ರಪಂಚನೇ ಇಲ್ಲ ಬಿಡಿ.
8: ಮುಖ್ಯವಾಗಿ ನೀವೇನ್ ಕಲ್ತ್ರಿ ಸರ್?
11: ಎಲ್ಲದೂ ಕಲ್ತಿದ್ದೀರಿ. ಟೆಕ್ನಾಲಜಿ ಕಲ್ತಿದೀವಿ, ಟೈಪಿಂಗ್ ಕಲ್ತಿದೀವಿ, ನ್ಯೂಸ್ ಓದ್ಬೇಕಾದ್ರೆ ತೆಗೆದಿದೀವಿ, ಗೂಗಲ್ ಅಲ್ಲಿ ಮಾಹಿತಿಗಳು ತಗೊಂತೀವಿ, ಯಾವ್ದಾರ ವಸ್ತುಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ತಗೊಂತೀವಿ, GPRS ತಗೊಂತೀವಿ, ಬುಕ್ಸ್ ಗಳನ್ನ ಓದ್ತೀವಿ.
8: ಬುಕ್ಸ್? ವಾವ್.
11: ಹೇಳಿ ನಿಮಗೆ ಎಲ್ಲಾ ಬುಕ್ಸ್ ಗಳು ನಮಗೆ ಸಿಗುತ್ತೆ. ಯಾವ್ದಾರ ದೇಶದ ಬಗ್ಗೆ ಮಾಹಿತಿ ಬೇಕಂದ್ರೆ ತಕ್ಷಣ ತಗೊಂತೀವಿ.
8: ಸೂಪರ್.
11: ಯಾವ್ದಾರ ವಸ್ತುಗಳ ಬಗ್ಗೆ ಮಾಹಿತಿ ಬೇಕಂತ ತಗೊಂತೀವಿ. ಏನಿಲ್ಲ ಅಂದ್ ಮತ್ತೆ ಮಕ್ಕಳಿಗೆ ಕರೋನಾದಲ್ಲಂತೂ ಒಳ್ಳೊಳ್ಳೆ ಪಾಠ ಮಾಡ್ಲಿಕ್ಕೆ ಅವ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಕ್ಲಾಸ್ಗಳಲ್ಲಿ ಮೊಬೈಲ್ ನ ಜಾಸ್ತಿ ನಾವು ಯೂಸ್ ಮಾಡಿಸ್ತಾ ಇದ್ದೀವಿ.
8: ಹಾಗೆ ಮತ್ತೊಂದು ವಿಜಯ್ ಕುಮಾರ್ ಸರ್ ನಿಮಗೆ ಅಬ್ಬ ಇವತ್ತು ನಾನು ಫೋನ್ ತಗೊಂಡಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಸಾರ್ಥಕ ಆಯ್ತು ಅನ್ನೋ ಒಂದು ಮನೋಭಾವನೆ ಯಾವ ಒಂದು ವಿಷಯಕ್ಕೆ ಬಂದಿತ್ತು ನಿಮಗೆ ಅನ್ನಿಸ್ತು?
11: ಈಗ ನಾವು ಬೇರೆ ಬೇರೆ ಫಾರಿನ್ ಮತ್ತೆ ಬೇರೆ ಬೇರೆ ಟ್ರೆಕ್ಕಿಂಗ್ ಅಲ್ಲೆಲ್ಲ ಹೋದಾಗ ಅಲ್ಲೆಲ್ಲ ಲ್ಯಾಂಡ್ ಲೈನ್ ಕನೆಕ್ಷನ್ ಇರೋದೇ ಇಲ್ಲ.
8: ಓಕೆ.
11: ಅಲ್ಲಿ ತಕ್ಷಣ ಇಲ್ಲಿ ಮನೆಗೆ ಫೋನ್ ಮಾಡ್ಬೇಕು, ಏನೋ ಸಂಪರ್ಕ ನೋಡ್ಬೇಕು. ಮತ್ ಮನೆಯಲ್ಲಿ ಇಲ್ಲಿ ನಮ್ ಸಿಸಿ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದೀವಲ್ಲ, ಮನೇಲಿ ಎಲ್ಲಿ ಓಡ್ತಾರೆ, ಯಾರು ಬರ್ತಾರೆ, ಏನು ಎಲ್ಲಿ ಹೋಗ್ತಾರೆ ಅದೆಲ್ಲ ನೋಡ್ಲಿಕ್ಕೆ ಎಲ್ಲದಕ್ಕೂ ನಮ್ಗೆ ಬಹಳ ಅಗತ್ಯವಾಗಿ 13,000-14,000 ಅಡಿ ಇದ್ದಾಗ ಅಲ್ಲೆಲ್ಲೋ ಒಂದ್ ಕಡೆ ಮೊಬೈಲ್ ಬೀಪ್ ಸೌಂಡ್ ಬಂದಾಗ ಮನೆಗೆ ತಕ್ಷಣ ಫೋನ್ ಮಾಡ್ತಾ ಇದ್ವಿ. ಖುಷಿ ಆಗೋದು. 4-5 ದಿವಸ 5 ದಿವಸ ಕಡೆ ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ದಿಲ್ಲ. ಎಲ್ಲದಕ್ಕೂ ಬೇಕು ಮೇಡಮ್, ಮೊಬೈಲ್ ಇಲ್ಲ ಅಂದ್ರೆ ಈಗ ಆಗದಿಲ್ಲ.
8: ನಿಮಗಾದ್ರೂ
11: ಅಷ್ಟೇ ಎಲ್ಲಾ ವಿಷಯಗಳಿಗೆ ಈಗ, ಬಟ್ ಅದನ್ನ ಒಳ್ಳೇದಕ್ಕೆ ಯೂಸ್
8: ಮಾಡ್ಕೋಬೇಕು.
11: ಮೊಬೈಲ್ ನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಮಾಹಿತಿಗಳು ಇದಾವೆ, ಮನೋರಂಜನೆ ಇದೆ, ಎಲ್ಲಾ ತರದ ವಿಷಯಗಳು ಇದೆ.
8: ಸೂಪರ್ ಸರ್.
11: ಹಾಗಾಗಿ ಮೊಬೈಲ್ ಬೇಕೇ ಬೇಕು. ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ಡಿಬೇಟ್ ಮಾಡಿದ್ವಿ.
8: ಹೌದಾ?
11: ಮೊಬೈಲ್ ಎಷ್ಟು ಪರಿಣಾಮಕಾರಿ, ಮೊಬೈಲ್ ಯಾವ್ದಕ್ಕೂ ಯೂಸ್ ಮಾಡ್ಕೋಬೇಕು, ಹೆಂಗ್ ಯೂಸ್ ಮಾಡ್ಬೇಕು, ಎಷ್ಟು ಮಾಡಬೇಕು, ಹೌ ಟು ಟಾಕ್ ವಿತ್ ಫೋನ್.
8: ಓಕೆ, ಸೂಪರ್ ಮಾಡಿದ್ವಿ. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
11: ಓಕೆ.
8: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ನಮಸ್ತೆ.
12: ಹಲೋ, ನಮಸ್ತೆ ಮೇಡಮ್.
8: ನಮಸ್ತೆ, ಯಾರಿದು?
12: ಮೇಡಮ್, ನಾವು ಹೊನ್ನಾಳಿ ತಾಲೂಕ್ ಮೇಡಮ್, ನಮ್ದು ನೇರಳೆಗುಂಡಿ ಅಂತ. ಚಂದ್ರಿಕಾ ಜಗನ್ನಾಥ್.
8: ಹೊನ್ನಾಳಿ ತಾಲೂಕಿನಿಂದ ನೇರಳೆಗುಂಡಿನ?
12: ಹಾ ಮೇಡಮ್, ಹೊನ್ನಾಳಿ ಹತ್ರ ಇದೆ, ಒಂದ್ 6-7 ಕಿಲೋಮೀಟರ್ ಆಗುತ್ತೆ ನಮ್ಗೆ ಹೊನ್ನಾಳಿ.
8: ನೇರಳೆಗುಂಡಿ?
12: ನೇರಲ್ಲ ಗುಂಡಿ.
8: ಚೆನ್ನಾಗಿದೆ ನಿಮ್ಮ ಊರ ಹೆಸರು. ನೇರಳೆ ಹಣ್ಣು ಸಿಗ್ತಾ ಇತ್ತಾ ಏನು?
12: ಹೌದೌದೌದು, ನೇರಳೆ ಹಣ್ಣಿಗೆ ಫೇಮಸ್.
8: ನಿಮ್ ಹೆಸರು ಮ್ಯಾಮ್?
12: ಚಂದ್ರಿಕಾ ಜಗನ್ನಾಥ್ ಅಂತ.
8: ಚಂದ್ರಿಕಾ ಜಗನ್ನಾಥ್ ಅವರು. ಚಂದ್ರಿಕಾ ಜಗನ್ನಾಥ್ ಅವರು?
12: ಹಾ ಮೇಡಮ್, ನಾನು ಚಂದ್ರಿಕಾ ನೇರಳೆಗುಂಡಿ ಅಂತಾನೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್, ಬೇಗ ನಮ್ಮೂರು ಇದಾಗ್ಲಿ,
8: ಫೇಮಸ್ ಆಗ್ಲಿ ಅಂತ. ನಿಮ್ಮೊಟ್ಟಿಗೆ
12: ಫೇಮಸ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ, ಎಲ್ಲಾ ಆಕಾಶವಾಣಿ ಇಲ್ಲೇ ಆಗ್ಲಿ, ಹೊರಗಡೆ ಆಗ್ಲಿ, ಎಲ್ಲಾ ಕಡೆ ನಂದು ಊರ ಹೆಸರು. ಹಂಗಾಗಿ ನಿಮಗೆ ಇವತ್ತು ಫಸ್ಟ್ ಕಾಲರ್ ಅಲ್ಲ.

0: ಅಲ್ಲ, ಎಲ್ಲಿ ನೀವು ಅಲ್ಲಿ ನಾವು ಅಂತ ನಾವೆಲ್ಲರೇ ಒಬ್ರಿದ್ರೆ ಎಲ್ಲಾ ಕಡೆ ನಾವೇ ಇರ್ತೀವಿ ಅಂತ ಅನಿಸ್ತಾ ಇದೆ ನನಗೆ.
1: ಒಳ್ಳೇದಲ್ವಾ, ಒಳ್ಳೇದಲ್ವಾ ಈ ಬಂಧ ಅನುಬಂಧ ಜನ್ಮ ಜನ್ಮದ ಸಂಬಂಧ ಅಂತ.
0: ಸಂಬಂಧ ಖಂಡಿತ ಮೇಡಮ್, ನಮ್ಗೂ ಆಕಾಶವಾಣಿಗೂ ಆಕಾಶವಾಣಿ ಬಳಗಕ್ಕೂ ನಮ್ದು ಏನ್ ಗ್ರೂಪ್ ಇದೆ ನಮ್ಮ ಸ್ನೇಹಿತರದ್ದು, ಎಲ್ಲಾ ಕಡೆ ಎಲ್ಲೆಲ್ಲೂ ನೀವೇ ಎಲ್ಲೆಲ್ಲೂ ನೀವೇ ಅಂತಾರೇನೋ ಅನ್ನಂಗ್ ಆಗ್ಬಿಟ್ಟಿದೆ, ಹಂಗ ಆಗ್ಬಿಟ್ಟಿದೀವಿ ನಾವೀಗ.
1: ಒಂದ್ ಹೆಲ್ದಿ ಅಟ್ಮಾಸ್ಫಿಯರ್ ಇರುತ್ತೆ ಅಲ್ವಾ?
0: ಹೌದು ಹೌದು,
1: ವೆರಿ ನೈಸ್ ಮೇಡಮ್.
0: ನಿಜವಾಗ್ಲು ಒಳ್ಳೆ ಫ್ರೆಂಡ್ಸ್ ಇದಾರೆ, ಚೆನ್ನಾಗ್ ಮಾತಾಡಿದ್ರು ಇಬ್ರು ಕೇಳ್ತಾ ಇದ್ದೆ. ನನ್ಗೆ ಸ್ವಲ್ಪ ವಿಷಯ ಉಳಿಸ್ತಾರ ಎಲ್ಲೋ ಚಿಕ್ಕಪ್ಪರು ಅನ್ಕೊಂಡಿದ್ದೆ ನಾನು.
1: ಉಳಿಸ್ತಾರೆ ಆಕ್ಚುಲಿ, ನಾವು ರೋಟರಿ ವಿಜಯಕುಮಾರ್ ಸರ್, ಚಿಕ್ಕಪ್ಪ ಸರ್ ಅವರೆಲ್ಲ ಮಾತಾಡೋದ್ರಲ್ಲೆಲ್ಲ ಫೇಮಸ್ ಅಲ್ವಾ?
0: ಹೌದು ಹೌದು ಹೌದು, ಅಯ್ಯೋ ಚಿಕ್ಕಪ್ಪರು ನೋಡ್ರಿ ಎಷ್ಟು ಚೆನ್ನಾಗ್ ಮಾತಾಡಿದ್ರಲ್ಲ. ರೋಟರಿ ವಿಜಯಕುಮಾರ್ ಬಿಡಿ, ಅವರು ನಿಪುಣರು, ಅದಕ್ಕೆ ನೋಡೋಣ ಅಂತ ನಾನು ಇವಾಗ ಟ್ರೈ ಮಾಡಿದಲ್ಲಿ ಹೋಗ್ಬಿಟ್ಟಿತ್ತು. ನನ್ನ ಫ್ರೆಂಡ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್, ಬಿಜಾಪುರದಿಂದ ಭರತ್ ಕುಮಾರ್ ಅಂತ ಅವ್ರು ನಂಗೆ ಇವಾಗ ಲಿಂಕ್ ಕಳ್ಸಿದ್ರು ಮತ್ತೆ.
1: ಓ ಒಳ್ಳೇದು,
0: ಅವರಿಗೆ ಆಕಾಶವಾಣಿ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕಾರ್ಯಕ್ರಮ ಭಾಗವಹಿಸಕ್ ಅವರೇ ಕಾರಣ. ಈಗ ವಿಷಯ ಚೆನ್ನಾಗಿ ನಿಜವಾಗ್ಲು ಮೇಡಮ್, ನನ್ನ ಅದು ಲಿಂಕ್ ಹೋಗ್ಬಿಟ್ಟಿತ್ತು ನಂಗೆ ಮೊನ್ನೆ ಸ್ವಲ್ಪ ದಿನ ಮೊಬೈಲ್. ಹಂಗಾಗಿ ಹಂಗಾಗಿ
1: ಬಿಜಾಪುರಲ್ಲಿ, ಹೊನ್ನಾಳಿಯಲ್ಲಿ, ಶಿವಮೊಗ್ಗ ಎಲ್ಲಿ
0: ನೋಡಿ, ಶಿವಮೊಗ್ಗ ಎಲ್ಲಿ, ನ್ಯಾಮತಿ ಎಲ್ಲಿ, ಅವ್ರೆಲ್ಲಿ, ನಾವೆಲ್ಲಿ, ಕರ್ನಾಟಕದ ಮೂಲೆ ಮೂಲೆಯಿಂದ ಬಳಗ ನಮ್ದು ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ ಎಲ್ರು ನಾವು. ನಿಮ್ಮ ಆಕಾಶವಾಣಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು.
1: ಎಸ್ ಮೇಡಮ್, ಎಸ್ ಮೇಡಮ್,
0: ಒಳ್ಳೊಳ್ಳೆ ಸ್ನೇಹಿತರು ಕೊಟ್ಟಿದ್ದೀರಾ ನೀವು ನಮ್ಗೆ.
1: ಓಕೆ
0: ಮೇಡಮ್,
1: ಎಸ್ ಮೇಡಮ್, ಮಾತಾಡಿ.
0: ಚೆನ್ನಾಗಿದೆ ಮೇಡಮ್ ವಿಷಯ, ಅದಕ್ಕೆ ಕಾಲ್ ಮಾಡಿದೆ ನಾನು. ಇದು ನಮ್ದು ಮೊಬೈಲ್ ಇಂದ ಅನುಕೂಲ ಕೇಳಿದ್ದೀರಾ, ತುಂಬಾ ತಿಳ್ಕೊಂಡಿದೀವಿ ನಾವಂತೂ ಮೇಡಮ್. ನಾವ್ ಇವಾಗ ಏನಾಗ್ಬಿಟ್ಟಿದೀವಿ ಅಂದ್ರೆ, ಬಾಲ್ಯದಲ್ಲಿ ನಮ್ಗೆಲ್ಲ ಮೊಬೈಲ್ ಇರ್ಲಿಲ್ಲ. ಆ ಬಾಲ್ಯದಲ್ಲಿ ಮೊಬೈಲ್ ಇರ್ಲಿಲ್ಲಲ್ಲ, ಈಗ ಈ ವಯಸ್ಸಲ್ಲಿ ನಮಗೆ ಸಿಕ್ಕಿರೋದು. ಬಾಲ್ಯದಲ್ಲಿ ಕಲಿಬೇಕಾಗಿರೋದನ್ನೆಲ್ಲ ಕಲಿತಾ ಇರೋದ್ರಿಂದ ಇವಾಗ ಕಲಿತಾ ಇದೀವಿ ನಾವು. ನಮ್ಗೆ ಅಂತೂ ತುಂಬಾ ಅನುಕೂಲ ಆಗಿದೆ ಮೇಡಮ್. ಇದ್ದಿದ್ರಲ್ಲೂ ನನ್ಗಂತೂ ಮೇಡಮ್, ನಂದು ಒಂದ್ ಸ್ವಲ್ಪ ನನ್ನ ಹಳ್ಳಿ ಇಂಟೀರಿಯರ್ ನಮ್ದು ನೇರ್ಲಗುಂಡಿ, ಎಲ್ಲಾ ಕಡೆ ಹೋಗಕ್ಕೆ ಬರಕ್ಕೆ ಆಗಲ್ಲ, ಏನಿಲ್ಲ, ಮೊಬೈಲ್ ಅಲ್ಲೇ ಕೂತು ಎಲ್ರಿಗೂ ಕರೆ ಮಾಡೋದು. ಏನಾದ್ರೂ ಒಂದ್ ಫಂಕ್ಷನ್ ಇದ್ರೆ ಮೇಡಮ್ ನಾನು ಎಲ್ಲೂ ಕರೆಯಕ್ ಹೋಗ್ಬೇಕಾ ನಂಗೆ ಇಲ್ಲ, ಅವಾಗ ಎಲ್ಲ ಮೊಬೈಲ್ ಅಲ್ಲೇ ಕರಿತೀವಿ. ಒಂದು ಮೊದ್ಲೆಲ್ಲ ಮೇಡಮ್ ಯಾರಾದ್ರೂ ದೈವದಿಂದರ ಆದ್ರೆ ನಾವು ಕರೆಯಕ್ ಹೋಗ್ಬೇಕಿತ್ತು, ಅವ್ರಿಗೆ ವಿಷಯ ಮುಟ್ಸಲ್ ಮಣ್ಣೆ ಆಗಿ ಹೋಗ್ತಿರ್ತಿತ್ತು. ಈಗ ಹಂಗಲ್ಲ, ಮನೇಲೇ ಕೂತು ಹಿಂಗ ತಕ್ಷಣ ಈಗೆಲ್ಲ ಒಂದು ಮೇಡಮ್ ಒಂದು ಗಂಟೆಲಿ ಇಡೀ ಬಳಗನೆ ಕರಿಬಹುದು. ಇವಾಗ ಒಂದು ಮೆಸೇಜ್ ಹಾಕಿದ್ರೆ ಆಯ್ತು, ಒಂದ್ ಕಾಲ್ ಮಾಡಿದ್ರೆ ಆಯ್ತು, ದೇಶ ವಿದೇಶಗಳಿಗೆ ಸುದ್ದಿ ಮುಟ್ಟುತ್ತೆ. ಆಮೇಲೆ ನಮ್ಗೆ ಈಗ ತುಂಬಾ ಉಪಯೋಗ ಆಗಿದೆ ಮೇಡಮ್. ನಮ್ ಸ್ನೇಹಿತರು ಹೇಳ್ದಂಗೆ ನಾವ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ನಮಗೆ ಮೆದುಳಿ ಕಸರತ್ ಕೊಡ್ತಿದ್ರ ಇವಾಗ ನೀವು. ನಾವ್ ಏನ್ ಮಾಡ್ತೀವಿ, ಒಂದೇನೋ ನೀವು ಪ್ರಶ್ನೆ ಕೇಳಿದ ತಕ್ಷಣನೇ ಹೊಳಿಲಿಲ್ಲ ಅಂದ್ರೆ ತಕ್ಷಣನೇ ಮೇಡಮ್ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ಆನ್ಸರ್ ಮಾಡ್ತೀವಿ. ನಾವು ಕಲಿಯಕ್ ಉತ್ಸಾಹ ಸಿಕ್ತಿದೆ. ಮತ್ತೆ ನಮ್ಗೆ ಏನಾದ್ರೂ ಚಿತ್ರಗೀತೆ ತಕ್ಷಣನೇ ಚಿತ್ರಗಳು ಹೊಳಿಲಿಲ್ಲ ಅಂದ್ರೆ ನಾವ್ ಅಲ್ಲಿ ಅದ್ರಲ್ಲಿ ನೋಡ್ಕೊಂಡು ಬೇಗ ನಾವ್ ಇಂತ ಪ್ರಸಾರ ಮಾಡಿ ಅಂತ ನಿಮಗೆ ಕೇಳ್ಕೊತೀವಿ. ಮತ್ತೆ ಮಕ್ಳು ಸರ್ಚ್ ಮಾಡ್ತೀವಿ ಮೇಡಮ್. ಅದಂತೂ ನಿಜವಾಗ್ಲೂ ನನಗೆ ಮೊಬೈಲ್ ಯೂಸ್ ಮಾಡೋದೇ ಗೊತ್ತಿರ್ಲಿಲ್ಲ ಮೇಡಮ್. ನನ್ನ ಇತ್ತೀಚೆಗೆ ನಾನು ಕಲ್ತಿರೋದು ಕರೆಕ್ಟ್ ಆಗಿ ನಾನು ಮೊಬೈಲ್ ಎಲ್ಲ ಕಲ್ತಿದ್ದೀನಿ ಅಂದ್ರೆ ಈಗ 4 ವರ್ಷದಿಂದ ಕರೆಕ್ಟ್ ಆಗಿ ಕಲ್ತಿದ್ದೀನಿ ಮೇಡಮ್. ಇದಕ್ಕೂ ಮುಂಚೆ ಏನು ಆನ್ ಆಫ್ ವಾಟ್ಸ್ಆಪ್ ಅಷ್ಟೇ ಗೊತ್ತಿತ್ತು. ಈಗಂತೂ ಮಕ್ಳು ಅದೇ ಹೇಳ್ತಾರೆ, ಅಮ್ಮ ನಾವು ಇಂಜಿನಿಯರ್ ಸುಮ್ನೆ ನಿಮ್ ಮುಂದೆ ಅಂತಿದ್ದಾರೆ. ಅಷ್ಟು ಮೊಬೈಲ್ ಇಂದ ಕಲ್ತಿದೀವಿ ಮೇಡಮ್ ನಾವು. ಮತ್ತೆ ವಿಷಯಗಳು ಬರೀ ಅದೊಂದೇ ಅಲ್ಲ ಮೇಡಮ್, ಎಲ್ಲ ತಿಳ್ಕೊಳಕ್ ತುಂಬಾ ಇದೆ ನಮಗೆ. ಮಾಧ್ಯಮ ಇದು ಇಂಟರ್ನೆಟ್ ನಮ್ಗೆ ಎಷ್ಟು ಅನಾನುಕೂಲ ಇದೆಯೋ, ಕೆಲವರಿಗೆ ನಮ್ಗಂತ ಅಲ್ಲ, ಕೆಲವ್ರು ಅನಾನುಕೂಲ ಅಂತಾರೆ, ಅಂದ್ರೆ ನಾವ್ ಯಾವ ರೀತಿ ಬಳಸ್ಕೊಂತೀವಿ ಆ ರೀತಿ ಇದೆ. ಇದ್ರಿಂದ ಉಪಯೋಗನೇ ಜಾಸ್ತಿ ಇದೆ. ಇವತ್ತು ಮೇಡಮ್ ನಾವು ಇಲ್ಲೇ ಕೂತು ನಮ್ಗೆ ಏನ್ ಬೇಕೋ ಅದನ್ನ ಎಲ್ಲದನ್ನು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ನಾವು ಮನೆಗೆ ತರಿಸ್ಕೊಣ ಅಂತ ಒಂದ್ ರೀತಿ ಇದೆ. ನಮ್ಗೆ ಸಮಯ ಇಲ್ಲ ಮೇಡಮ್. ಇವಾಗ ಮನುಷ್ಯರು ಯಂತ್ರ ಮಾನವರ ಆಗ್ಬಿಟ್ಟಿದೀವಿ. ಈ ಒಂದು ಸಮಯದಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲಿ ಕೂತು ಏನ್ ಬೇಕಾದ್ರೂ ತರಿಸ್ಕೋಬಹುದು. ಈಗ ಎಲ್ಲೋ ಬಂದ್ ಸಾಕಾಗಿರ್ತೀವಿ, ಊಟ ಮನೆಗೆ ಆರ್ಡರ್ ಬರುತ್ತೆ ಅಲ್ವಾ. ಹಿಂಗೆ ನಮ್ಗೆ ಮೊಬೈಲ್ ಆಮೇಲೆ ಎಲ್ಲ ಕಲಿಯಕ್ಕೂ ತುಂಬಾ ಇದೆ. ನಮ್ಗೆ ಹೆಣ್ಣು ಮಕ್ಳಿಗಂತೂ ವಿಶೇಷವಾಗಿ ಮೇಡಮ್ ಸೀರೆಗಳದ್ದಾಗಿರ್ಬೋದು, ನಾವು ಡಿಸೈನ್ ಆಗಿರ್ಬೋದು, ಅಡಿಗೆದಾಗಿರ್ಬೋದು, ಕರಕುಶಲ ಇದಾಗಿರ್ಬೋದು, ಕಲೆಗಳಾಗಿರ್ಬೋದು, ಅಂತೂ ಏನು ಗೊತ್ತಾಗಿಲ್ಲ ಅಂದ್ರೆ ಮೇಡಮ್ ತಕ್ಷಣ ಯೂಟ್ಯೂಬ್ ಸರ್ಚ್ ಮಾಡೋದು, ಅಡಿಗೆ ಮಾಡೋದು. ಖುಷಿ ಅಂದ್ರೆ ಖುಷಿ ಅಲ್ವಾ
1: ಮೇಡಮ್.
0: ಶ್ಲೋಕಗಳಾಗಿರ್ಬೋದು, ವಚನಗಳಾಗಿರ್ಬೋದು, ಆಮೇಲೆ ವಚನಕಾರರ ಹೆಸರುಗಳಾಗಿರ್ಬೋದು, ತುಂಬಾ ಕಲ್ತಿದೀವಿ ಮೇಡಮ್. ನಾನಂತೂ ಮೊಬೈಲ್ ಇಂದ ನಿಜವಾಗ್ಲು ತುಂಬಾ ಕಲ್ತಿದೀನಿ. ಎಷ್ಟು ಕಲ್ತ್ರು ಸಾಕಾಗಲ್ಲ, ನಾವ್ ಇರೋವರೆಗೂ ಕಲಿಯೋದಿದ್ದೇ ಇದೆ.
1: ಎಸ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ ಮೇಡಮ್, ಧನ್ಯವಾದ.
1: ಎಸ್ ಮೇಡಮ್, ಎಸ್ ಮೇಡಮ್, ಚಂದ್ರಿಕಾ ಮೇಡಮ್ ಥ್ಯಾಂಕ್ ಯು. ಪ್ರತಿದಿನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
0: ಖಂಡಿತ ಕೇಳ್ತೀನಿ.
1: ಎಸ್ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಪುಟ್ಟದೊಂದು ವಿರಾಮ.
2: ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
5: ಕಾವ್ಯ, ಏನಾಯ್ತು?

0: ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮೊಬೈಲ್ನಿಂದಾಗಿ ನಿಮ್ಮ ಜೀವನದಲ್ಲಿ ಆದಂತಹ, ನೀವು ಕಲಿತಂತಹ ಒಂದು ಒಳ್ಳೆಯ ಬದಲಾವಣೆ ಬಗ್ಗೆ ಈ ದಿನ ನೀವು ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಮೊಬೈಲ್ನಿಂದ ಆದಂತಹ ಒಂದು ಬದಲಾವಣೆಯ ಬಗ್ಗೆ, ಒಳ್ಳೆಯ ಬೆಸ್ಟ್ ಬದಲಾವಣೆ ಬಗ್ಗೆ ನೀವು ಈ ದಿನ ನನ್ನೊಟ್ಟಿಗೆ ಮಾತಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
4: ನಾವು ರಾಮಕೃಷ್ಣ ಮೇಡಮ್.
0: ಹಾಸನಿಂದ ರಾಮಕೃಷ್ಣ ಸರ್ ಅವರ?
4: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿರೋದು ರಾಮಕೃಷ್ಣ ಸರ್?
4: ಮೇಡಮ್, ನಾನು ಮೂಲತಃ ರೈತರು ಮತ್ತೆ ಪಾರ್ಟ್ ಟೈಮ್ LIC ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಮೇಡಮ್.
0: ಓಕೆ, ಹೇಗ್ ನಡೀತಿದೆ ಕಾಯಕ, ಕೃಷಿ ಕಾಯಕ?
4: ಕಾಯಕ ಮಾಡಿದಷ್ಟು ಕಾಯಕ ಇದ್ದೇ ಇರುತ್ತೆ, ಬಗೆದಷ್ಟು ಮುಂದಕ್ಕೆ ಅಂತ ಹೇಳ್ತಾರೆ ಮೇಡಮ್. ಏನೇ ಕೆಲಸ ಹಾಗೆ ಯಾರ್ಯಾರು ಎಷ್ಟೆಷ್ಟು ಶ್ರಮ ಪಡ್ತಾರೋ ಅಷ್ಟು ಅವ್ರು ಸಿಗ್ತಾ ಹೋಗುತ್ತೆ ಅವ್ರಿಗೆ.
0: ರಾಮಕೃಷ್ಣ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
4: ಅದೇ ಮೇಡಮ್, ಮೊಬೈಲ್ ಬಂದ್ಮೇಲೆ ಏನ್ ಬದಲಾವಣೆ ಆಗಿದೆ ಅಂತ.
0: ಒಂದ್ ಒಳ್ಳೆಯ ಬದಲಾವಣೆ, ಏನ್ ಕಲ್ತ್ಕೊಂಡ್ರೆ ಅಂತ ಅದ್ರಿಂದ?
4: ಒಳ್ಳೆ ಬದಲಾವಣೆ ಆಗಿದೆ ಮೇಡಮ್. ನಾವೆಲ್ಲ ಹಿಂದೆ ಲ್ಯಾಂಡ್ ಲೈನ್ ಇದ್ದಾಗ ನಾವು ಏನೊಂದು ಬರೀ ಮಾತಾಡ್ಬೋದಿತ್ತು, ಮತ್ತೆ ಇನ್ನೇನು ಮಾಡಕ್ ಆಗ್ತಿರ್ಲಿಲ್ಲ. ಮೊಬೈಲ್ ಬಂದ್ಮೇಲೆ ಪ್ರತಿಯೊಂದು ನಾವು ಹೆಂಗಾಗಿದೀವಿ ಅಂದ್ರೆ, ಜೀವನದ ಒಂದು ನಮ್ ಹಂಗ ಬಿಟ್ರೆ ನಾ ಬದುಕಿಲ್ಲ ಅನ್ನಂಗ್ತಾರ, ಅದಕ್ಕೆ ಇಲ್ಲ ಅಷ್ಟು ಬದಲಾವಣೆ ಆಗಿದೆ.
0: ನಮ್ ಜೀವನದ ಒಂದು ಭಾಗವಾಗ್ಬಿಟ್ಟಿದೆ, ಅದು ಬೇಕೇ ಬೇಕು.
4: ಮೊಬೈಲ್ ಈಗ ನಮ್ ಮೊಬೈಲ್ ಏನು ಇಲ್ಲ ಅಂದ್ರೆ ನಮ್ಗೆ ಯಾವ ಕೆಲಸನು ಆಗಲ್ಲ. ಮನೆಯಿಂದ ಆಚೆಗೆ ಹೋದ್ರೆ ಮೊಬೈಲ್ ಇಲ್ಲ ಅಂದ್ರೆ ಒಂದ್ ತರಕಾರಿ ತರಕೂ ಆಗಲ್ಲ ಈಗ.
0: ಹೌದು,
4: ಆ ರೀತಿ ಈಗ ಎಲ್ಲ ಫೋನ್ ಇದು ವ್ಯವಹಾರಗಳನ್ನೆಲ್ಲ ನಾವು ಮೊಬೈಲ್ ಅಲ್ಲೇ ಇಟ್ಕೊಂಡಿರೋದ್ರಿಂದ ಮೊಬೈಲ್ ಇಲ್ಲ ಅಂದ್ರೆ ಜೀವನ ಅದೇ, ಅದ್ರ ಜೊತೆ ಜೀವನದ ಒಂದು ಅವಿಭಾಜ್ಯ ಹಂಗಾಗ್ಬಿಟ್ಟಿದೆ.
0: ನಿಜ ನಿಜ.
4: ಹಾಗಾಗಿ ಒಳ್ಳೆ ಬದಲಾವಣೆ ಆಗಿದೆ ಮೇಡಮ್. ಒಳ್ಳೆ ಬದಲಾವಣೆ ಇದು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಕತೆ ಹೇಳ್ಬೋದು. ಒಂದು ಒಂದು ಎಷ್ಟು ಸಾವಿರಾರು ವರ್ಷಗಳ ಆಗದೆ ಇರತಕ್ಕಂತ ಸಾವಿರಾರು ವರ್ಷಗಳಿಂದ ನಡೀದೆ ಇರೋದ್ರೆ ಈ ಮೊಬೈಲ್ ಬಂದ್ಮೇಲೆ ಜನಕ್ಕೆ ಅಷ್ಟು ಸುಲಭವಾಗಿ ಎಲ್ಲ ಸಿಗ್ತಾ ಇದೆ.
0: ನಿಜ ನಿಜ.
4: ಇಂದಿನ ನಾವು ಏನ್ ಇತಿಹಾಸದ ತಿರುಗಿ ನೋಡಿದಾಗ ಪುರಾಣದಲ್ಲಿ ಮ್ಯಾಜಿಕ್ ಅಂತ ಏನೋ ಇತ್ತು ಅಂತ ಕತೆ ಕೇಳಿವ್ ಅಷ್ಟೇನೆ. ಹಿಂಗ್ ಮಾಡಿ ಚೂ ಮಂತ್ರ ಕಳೆ ಹಾಕಿದ್ರೆ ಹಂಗ್ ಬರದಂತೆ ಅಂತ ಮಕ್ಳಿಗೆ ಒಂಥರ ಮ್ಯಾಜಿಕ್ ಸ್ಟೋರಿ ಹೇಳಿ ಇದ್ ಮಾಡೋದು. ಈ ಮೊಬೈಲ್ ಒಂದ್ ರೀತಿ ಅದೇ ತರ ಆಗ್ಬಿಟ್ಟಿದೆ. ಮಕ್ಳಿಗೆ ಊಟ ಮಾಡ್ಸೋಕೆ ಮೊಬೈಲ್.
0: ಹೌದೌದೌದು.
4: ಮ್ಯಾಜಿಕ್ ತರ ಎಲ್ಲಾದ್ರು
0: ಅಂದ್ರೆ ಅವಾಗ ಚಂದ್ರನ್ ತೋರ್ಸ್ ಊಟ ಮಾಡಿಸಿದ್ರೆ ಈಗ ಫೋನ್ ತೋರ್ಸ್ ಊಟ ಮಾಡಿಸೋದು.
4: ಹೌದು ಮೇಡಮ್, ಅದು ಒಳ್ಳೆ ಬದಲಾವಣೆ ಏನ್ ಅನ್ಕೋಬೇಕು ಇದನ್ನ.
0: ಅಲ್ಲ, ಇವತ್ತಿನ ವಿಷಯ ನೀವ್ ಅದ್ರಿಂದ ಏನ್ ಮುಖ್ಯವಾಗಿ ಕಲ್ತ್ರಿ ಅಂತ?
4: ಊಟ ಮಾಡಿಸಿ ಮೊಬೈಲ್ ತೋರಿಸಿ ಊಟ ಮಾಡಿಸೋದು ಒಳ್ಳೇದ ಒಳ್ಳೆ ಬದಲಾವಣೆ?
0: ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
5: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ ಪ್ರೇಮ ಮೇಡಮ್, ತುಂಬಾ ದಿನದ ನಂತರ ನಿಮ್ಮೊಟ್ಟಿಗೆ ಮಾತುಕತೆ. ಓಕೆ ಮೇಡಮ್, ಇವತ್ತಿನ ವಿಷಯ ಗೊತ್ತಾಯ್ತಾ?
5: ನೀವು ಮೊಬೈಲ್ ನಿಂದ ಏನ್ ಕಲ್ತ್ಕೊಂಡಿದ್ದೀರಿ ಅಂತ ಕೇಳ್ತೀರಿ. ಮೊಬೈಲ್ ನಿಂದ ತುಂಬಾ ಕಲ್ತಿದ್ದೀವಿ ಮೇಡಮ್. ತುಂಬಾ ಕಲಿಯೋದು ಇನ್ ಮಾಮೂಲಿ ಎಲ್ಲ ಗೊತ್ತಲ್ಲ ಮೇಡಮ್ ನಿಮ್ಗೆ. ಅದಕ್ಕೆ ಮೀರಿ ನಂಗೆ ಕಲ್ತಿರೋದು ಅಂದ್ರೆ ಈಗ ನಿಮ್ಮ ಹತ್ರ ಎಲ್ಲ ಮಾತಾಡೋದು ಈ ರೇಡಿಯೋ ಸ್ಟೇಷನ್ ಇಂದ ನಂಗೆ ತುಂಬಾ ನನಗೆ ಉಪಯೋಗ ಆಗಿದೆ ಮೇಡಮ್. ಒಂದು ಹಾಡು ಹೇಳ್ಬೇಕು ಅಂತಂದ್ರೆ ಖುಷಿಯಾಗಿ, ಅಂದ್ರೆ ಒಂದು ವಿಚಾರಗಳು ತಿಳ್ಕೊಬೇಕಾದ್ರೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ, ಯಾಕಂದ್ರೆ ನಾನು ಸ್ವಲ್ಪ ಮಾತೆಲ್ಲ ಕಡಿಮೆ ಇತ್ತು, ಮಾತಾಡಕ್ ಹೋಗ್ತಿರ್ಲಿಲ್ಲ ಬೇರೆ ಏನೋ. ಹಾಡುಗಳೆಲ್ಲ ಈ ತರ ಹಾಡ್ತಿರ್ಲಿಲ್ವಲ್ಲ, ಕೇಳಿಸ್ಕೊಂಡಿದ್ದೆಲ್ಲ ಕೇಳಿಸ್ಕೊತೀರಿ, ಒಂಥರ ಖುಷಿಯಾಗಿ ಹೇಳ್ತೀರಿ, ಇದೆಲ್ಲ ನನಗೆ ನಿಜವಾಗಿ ಮೊಬೈಲ್ ಎಲ್ಲ ಇದೆ ಮೇಡಮ್, ಅದನ್ನೆಲ್ಲ ಬಿಟ್ಟು ವಿಚಾರ ಹೇಳ್ಬೇಕು ಅಂದ್ರೆ ಹೆಂಗ್ ನನ್ಗೆ ಈ ರೇಡಿಯೋ ಸ್ಟೇಷನ್ ಇಂದ ಕೇಳೋದು ಮತ್ತೆ ಇವೆಲ್ಲ ಅನುಕೂಲ ತುಂಬಾ ಪ್ರಯೋಜನ ಅಂತ ನನ್ನ ಮನ್ಸಿಗೆ ಅನ್ಸುತ್ತೆ ಮೇಡಮ್. ಇದು ನನಗೆ ತುಂಬಾ ಮನ್ಸಿಗೆ ಇಷ್ಟ ಆಗಿದೆ ಮೇಡಮ್ ಇದು ವಿಚಾರ, ಹಾಗಾಗಿ ನನಗೆ ಇದು ತುಂಬಾ ಇಷ್ಟ. ಹಾಗಾಗಿ ಎಲ್ಲಿ ಒಂದು ದಿನ ಬಿಟ್ಟು ಏನೋ ಕಲ್ಕೊಂಡಿದೀವಿ ಅಂತ ಅನ್ಸುತ್ತೆ. ಹಾಗಾಗಿ ಯಾವ ಇವತ್ತು ಹಾಡು ಕೇಳ್ತಾರೆ, ಒಂದೆರಡು ಹಾಡನ್ನ ಹೆಚ್ಚಿಗೆ ಕಲಿತೀವಿ ಮೇಡಮ್. ಅವತ್ತು ವಿಚಾರ ಏನ್ ಕೇಳ್ಬೋದು ನೋಡಿ, ಇವತ್ತು ವಿಚಾರ ನೋಡ ಇಲ್ಲಾಂದ್ರೆ ನಾವು ಸುಮ್ನೆ ಇದ್ಬಿಡ್ತಿದ್ವಿ ಮೇಡಮ್. ಅದನ್ನ ಕಷ್ಟಪಟ್ಟು ಕಲಿಯಕ್ ಹೋಗ್ತಿರ್ಲಿಲ್ಲ. ಏನೋ ಹೋಮ್ವರ್ಕ್ ಕೊಟ್ಟಿದ್ದಾರೆ ಟೀಚರ್ ಅನ್ನಂಗೆ ಏನೋ ಒಂಥರ ಖುಷಿಯಿಂದ ಕಲ್ತು ಮಾತಾಡ್ತಿವಲ್ಲ ಮೇಡಮ್, ಇದು ನನಗೆ ತುಂಬಾ ಖುಷಿ ಕೊಡುತ್ತೆ ಮೇಡಮ್.
0: ಆ ಸಾಹಿತ್ಯ ಅಂತ ಹಾಕಿದ್ರೆ ಅದ್ರದ್ದೆಲ್ಲ ಬಂದ್ಬಿಡುತ್ತೆ. ಹಾಡು ಹಾಡುಗಳನ್ನ ಚೆನ್ನಾಗಿ ಕಲ್ತಿದ್ದೀರಾ ನೀವು?
5: ಹೌದು ಮೇಡಮ್, ಇದು ಬಹಳ ಖುಷಿ ಆಗುತ್ತೆ ಮೇಡಮ್.
0: ಸೂಪರ್ ಸೂಪರ್. ಮುಖ್ಯವಾಗಿ ಹಾಡುಗಳ ಬಗ್ಗೆ ಕಲ್ತಿದ್ದೀರಿ, ಸಂಗೀತದ ಬಗ್ಗೆ ಮೊಬೈಲ್ ಅಲ್ಲಿ?
5: ಹೌದು ಮೇಡಮ್.
0: ಓಕೆ, ಹಾಗೆ ಎಷ್ಟು ಗಂಟೆ ಯೂಸ್ ಮಾಡ್ತೀರಾ ಫೋನ್ ಅನ್ನ ಪ್ರತಿದಿನ?
5: ಪ್ರತಿದಿನ ಬಿಡಲ್ಲ ಮೇಡಮ್, ಬೆಳಗ್ಗೆ ನಿಮ್ದು ಒಂದ್ ಸ್ವಲ್ಪ ಎಲ್ಲ ಶಿವಮೊಗ್ಗ ಇದೆಲ್ಲ ಕೇಳ್ತಿರ್ತೀವಿ ಮೇಡಮ್, ಹಾಡುಗಳು ಇದೆಲ್ಲ ಭಕ್ತಿಗೀತೆಯಿಂದ ಶುರು ಆಗುತ್ತೆ. ಆಮೇಲೆ ನಮ್ ತಿಂಡಿ ನಮ್ ಕೆಲ್ಸ ಆದ್ಮೇಲೆ ಮತ್ತೆ ಒಂದ್ 12 ಗಂಟೆಯಿಂದ 1 ಗಂಟೆ ಈ ತರ ನಮ್ಮ ಕೆಲ್ಸ ಎಲ್ಲ ಮುಗಿಸಿ 1 ಗಂಟೆ ಕೇಳ್ತೀವಿ ಮೇಡಮ್.
0: ಕೇಳ್ತೀರಾ, ನೋಡ್ತಿರ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
5: ಹಾ, ಧನ್ಯವಾದ ಮೇಡಮ್.
0: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
6: ಹಲೋ.
0: ನಮಸ್ಕಾರ.
6: ಹಲೋ.
0: ನಮಸ್ಕಾರ. ಹಲೋ.
6: ಹಲೋ.
0: ಓಕೆ, ಎಸ್ ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಮಾತಾಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಮಾತಾಡ್ಬೋದು, ಇಲ್ಲಾಂದ್ರೆ ನೀವೆಲ್ಲೋ ನಾವೆಲ್ಲೋ ಆಗುತ್ತೆ ವಿಷಯ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ?
6: ಈಗ ಕೇಳ್ತಾನೆ ಮೇಡಮ್, ಕಟ್ಟ ಆಗ್ಬಿಡ್ತಲ್ಲ ಈಗ ಸರಿ ಕೇಳ್ತಾರೆ, ಮಳೆ ಬರ್ತಾ ಇದೆ.
0: ಹೌದಾ?
6: ಒಳ್ಳೆ ವಿಷಯ ತಂದಿದ್ದಾರೆ ಮೊಬೈಲ್ ಬಗ್ಗೆ, ಪರಿಚಯ ಮಾಡ್ಕೊಬಿಟ್ಟು ಆಮೇಲೆ ಹೇಳ್ತೀರಿ.
0: ಓಕೆ ಸರ್, ಖಂಡಿತ ಪರಿಚಯ ಮಾಡ್ಕೊಳ್ಳಿ.
6: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಹತ್ತಿ ಜೋಡಣೆ ಒಣಸ್ಕೊಳ್ಳೋ ದಾಖಲೆ ಇಲ್ಲ 523 211. ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು. ಇವತ್ತು ಮೊಬೈಲ್ ವಿಷಯ ತಂದಿದ್ರ, ಮೊಬೈಲ್ ನಿಂದ ಅನುಕೂಲ ಏನಾಯ್ತು ಅಂದ್ರೆ, ಈಗ ಸುದ್ದಿ ಬೇಗ ತಿಳಿಸ್ಬೋದು, ಯಾವ್ದೇ ಸುದ್ದಿ ಆಗ್ಲಿ, ಈಗ ಪರ್ಸನಲ್ ಆಗ್ಲಿ ಜಾಗತಿಕ ಯಾವ್ದೇ ವಿಷಯ ಆಗ್ಲಿ ಸುದ್ದಿನ ಈಗ ಬೇಗ ಮತ್ತೆ ಹಳ್ಳಿಗಳಿಗೆ ತುಂಬಾ ಅನುಕೂಲ ಆಯ್ತು. ಈಗ ಯಾರು ಸತ್ತರೆ ಬೇಗ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಬೇಗ ಕ್ಷಣಮಾರ್ಧದಲ್ಲಿ ಕ್ಷಣಾರ್ಧದಲ್ಲಿ ಅವ್ರ ವಿಷಯ ತಿಳಿಸ್ಬಿಡ್ಬೋದು,
0: ಸುದ್ದಿಗಳನ್ನ ತಿಳಿಸ್ಲಿಕ್ಕೆ.
6: ಸುದ್ದಿ ತಿಳಿಸಕ್ಕೆ ಮತ್ತೆ ಸುದ್ದಿ ಪಡ್ಕೊಳಕ್ ಸುದ್ದಿನ ಮೊದಲ ಸುದ್ದಿನ ಬರ್ತಲ್ವ, ಪೇಪರ್ ಎಲ್ಲ ಬರ್ತಲ್ಲ, ಸುದ್ದಿ ಪ್ರಸಾರಕ್ಕೆ ಅದು ಅನುಕೂಲ ಆಯ್ತು. ಮತ್ತೆ ಈಗ ಅವ್ರಿಗೆ ಬೇಗ ವಿಷಯ ತಿಳಿಸಿದ್ರೆ ಅವರು ಅಧ್ಯಕ್ಷ ಕ್ರಿಯೆಯಲ್ಲಿ ಭಾಗವಹಿಸಬಹುದು, ಇದಾಗುತ್ತೆ. ಹಿಂದೆಲ್ಲ ಏನಾಗುತ್ತದೆ, ಅವ್ರು ಕಳಿಸಿ ಒಬ್ರು ಕಳಿಸಿ ಅವ್ರು ಬರೋರು ಕಾಯ್ತಾ
0: ಇರ್ಬೇಕಾಗುತ್ತೆ,
6: ಅದೊಂದು ಅನುಕೂಲ ಆಯ್ತು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಯಾವ್ದೇ ವಿಷಯ ಈಗ ಹುಡುಕೋದು ಸಮಸ್ಯೆ ಇಲ್ಲ, ಏನಾದ್ರು ಗೂಗಲ್ ಏನಾದ್ರು ಹುಡುಕ್ತಾರೆ. ಅದೊಂದು ಇನ್ನೊಂದ್ ಏನಂದ್ರೆ, ಮತ್ತೆ ಇನ್ನೊಂದು ವಿಡಿಯೋ ಕಾಲ್ ಮಾಡೋದ್ರಿಂದ ಬಾಂಧವ್ಯ ಚೆನ್ನಾಗಿ, ಹಿಂದೆ ಅವಿಭಕ್ತ ಕುಟುಂಬ ಇತ್ತು ನೋಡಿ, ಆತರ ಮೊಬೈಲ್ ಇದ್ರೆ ಅವಿಭಕ್ತ ಕುಟುಂಬ, ವಿಡಿಯೋ ಕಾಲ್ ಮಾಡ್ಬಿಟ್ರೆ ಅದು ಅವಿಭಕ್ತ ಕುಟುಂಬ ತರ. ಹೇಗೆಂದ್ರೆ ನಾವು ಉದಾಹರಣೆಗೆ ಏನಪ್ಪಾ, ನಾವು ಮೊಮ್ಮಕ್ಳ ಹತ್ರ ನಾವು ವಿಡಿಯೋ ಕಾಲ್ ನೇರವಾಗಿ ಮಾತಾಡ್ಬೋದು,
0: ಹೌದು,
6: ಅಜ್ಜ ಅಜ್ಜಿ ಕಡೆ ಮಾತಾಡ್ಬೋದು, ನೆಂಟರ ಕಡೆ ಮಾತಾಡ್ಬೋದು. ವಿಡಿಯೋ ಕಾಲ್ ಮಾಡಿದ್ರೆ ಏನು ಅವಿಭಕ್ತ ಕುಟುಂಬ ಇಲ್ಲ ಈಗ, ಈಗ ಹಾಗೆ ಎಲ್ಲಿದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ಭಾವನಾತ್ಮಕ ಸಂಬಂಧ ಚೆನ್ನಾಗಿ ಬೆಳೆಯುತ್ತೆ
0: ನಿಜ, ಮತ್ತೆ ಒಂದು ಖುಷಿ ಆಗತ್ತೆ ಅವ್ರನ್ನ ನೋಡಿ ಮಾತಾಡೋದ್ರಿಂದ.
6: ಈಗ ಅವಿಭಕ್ತ ಕುಟುಂಬ ಇಲ್ಲ ನೋಡಿ, ಈಗ ಅದನ್ನೇ ವಿಡಿಯೋ ಕಾಲ್ ಮಾಡಿದಾಗ ನಾವು ಎದುರಿಗೆ ಮಾತಾಡ್ತಾ ಇದೀವಿ ಅನ್ನೋ ತರ ಭಾವನೆ ಬರುತ್ತೆ, ಕಾಣುತ್ತಲ್ಲ ಕಣ್ಣಿಂದ, ಹಾಗಾಗಿ ಭಾವನಾ ಅವಿಭಕ್ತ ಕುಟುಂಬದ ನೆನಪು ಬರುತ್ತೆ ಈಗ.
0: ಸರಿ, ಓಕೆ,
6: ವಿಡಿಯೋ ಕಾಲ್ ಮಾಡ್ತಾ ಇದ್ರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ರೇಡಿಯೋ ಅಂದ್ರೆ ಇಡೀ ಪ್ರಪಂಚದ ಎಲ್ಲಾ ಸ್ಟೇಷನ್ ಕೇಳ್ಬಹುದು, ಶಿವಮೊಗ್ಗದ ಆಕಾಶವನ್ನೇ ಕೇಳ್ತಾ ಇದೀವಿ ಈಗ, ನಾವು ಇದ ಮೊಬೈಲ್ ಅಂದ್ರೆ ಕೇಳ್ತಾ ಇದೀವಿ, ಈಗ ಮಾತಾಡ್ತಾ ಇದೀವಿ. ಯಾಕೆ ನೀವು ನಾವು ನಿಮ್ಮನ್ನ ಮುಖದ ಭೇಟಿ ಆಗಿಲ್ಲ ಏನಿಲ್ಲ, ಸುಮ್ನೆ ಬಾಂಧವ್ಯ ಚೆನ್ನಾಗಿ ಬರ್ತಾ ಇದೆ, ಸ್ನೇಹ ಇದೆ ಚೆನ್ನಾಗಿದೆ, ಒಬ್ಬೊಬ್ರು ಸ್ನೇಹಿತರಮ್ಮ ಎಲ್ಲ ಬಾಂಧವ್ಯ ಸ್ನೇಹಿತರೆಲ್ಲ ಆಗ್ಬಿಟ್ಟಿದ್ದಾರೆ.
0: ಹೌದು,
6: ಹಾಗಾಗಿ ಬಹಳ ಖುಷಿ ಆಗುತ್ತೆ ಮೇಡಮ್ ಈಗ ಇದ್ರ ಮೊಬೈಲ್ ಇಂದ.
0: ಓಕೆ, ಸೂಪರ್ ಸರ್.
6: ಇನ್ನೊಂದ್ರೆ ಏನಪ್ಪಾ, ಇನ್ನೊಂದ್ ಏನಪ್ಪಾ ಅಂದ್ರೆ ಮಿತವಾಗಿ ಬಳಸ್ಬೇಕು, ಮತ್ತೆ ಇದ್ರ ಏನ್ ಬೇಕಾದ ವಿಷಯಗಳನ್ನ ತಿಳ್ಕೊಬೇಕಷ್ಟೇ, ಸುಮ್ನೆ ಯಾವ್ಯಾವೋ ಈ ಗೇಮ್ ಮಾಡೋದು ಅದು ಇದೆಲ್ಲ ಮಾಡಬಾರ್ದು. ಮತ್ತೆ ನಾವ್ ಏನಪ್ಪ, ನಾವು ಮೊಬೈಲ್ ಯಾವಾಗ ಉಪಯೋಗಿಸಬಾರ್ದು ಅಂದ್ರೆ ಕೆಲವು ಇದಿರ್ತದೆ, ನಾವೆಲ್ಲ ಪ್ರಯಾಣ ಹೊರಟಾಗ ಬೈಕ್ ಓಡಿಸುವಾಗ ಕಾರ್ ಓಡಿಸುವಾಗ ಅವಾಗ ಏನಾದ್ರು ಕೆಲಸ ಮಾಡೋ ಮೊಬೈಲ್ ಉಪಯೋಗಿಸಬಾರ್ದು, ಅವಾಗ ಏನಾಗುತ್ತೆ ಅಂದ್ರೆ ಅನಾಹುತಗಳಾಗುತ್ತದೆ. ಅವಾಗ ಏನ್ ಮಾಡ್ಬೇಕು, ಕಾಲ್ ಬಂದಾಗ ಸೈಡ್ಗೆ ಗಾಡಿ ಸೈಡ್ ಹಾಕಿಸ್ಬಿಟ್ಟು ರಿಸೀವ್ ಮಾಡ್ಬೇಕು. ಏನೋ 5 ದಿವಸ ಲೇಟ್ ಆಗ್ಬಿಟ್ಟೆ ಪ್ರಪಂಚ ಏನ್ ಇದಾಗಲ್ಲ. ಅದೇ ನಾವು ಯಾವ್ದೋ ಇದ್ರಲ್ಲಿ ಮಾಡಕ್ ಹೋಗಿ ಸತ್ತು ಸ್ಟೈರಿಂಗ್ ಹೆಚ್ಚು ಕಮ್ಮಿ ಆಗಿಲ್ಲ, ಅವನಾಹುತ ಆಗುತ್ತೆ, ಅವಾಗ ಜೀವನ ಪೂರ್ತಿ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಮೊಬೈಲ್ ಉಪಯೋಗಿಸ್ಬೇಕಾದ್ರೆ ಎಚ್ಚರಿಕೆ ಇರ್ಬೇಕು. ಮತ್ತೆ ಇನ್ನೊಂದ್ ಏನ್ಬೋದು, ಅದ್ರಲ್ಲಿ ಏನೇನೋ ಆಸೆಗೆ ಅನಾವಶ್ಯಕ ಕಾಲಗಳು ಬರ್ತವೆ, ಅವೆಲ್ಲನೂ ಅವರಿಂದ ದೂರ ಇರ್ಬೇಕು. ನಾವು ಆಸೆಗೆ ಬಿದ್ದು ಅದು ಇದು ಪ್ರೆಸ್ ಮಾಡಿದ್ರೆ, ಲಿಂಕ್ ಪ್ರೆಸ್ ಮಾಡಿದ್ರೆ ನಾವು ಮುಟ್ಟಾಡ್ರಾಗಬೇಕು.
0: ಓಕೆ ಸರ್,
6: ಅಂತ ಕಾಲಗಳೆಲ್ಲ ನಾವು ದೂರ ಇಟ್ಕೋಬೇಕು.
0: ಓಕೆ ಸರ್, ಓಕೆ ಸರ್.
6: ಇದೆ ಅದೇ ಒಳ್ಳೇದ್ ಉಪಯೋಗಿಸ್ಕೋಬೇಕಷ್ಟೇ.
7: ಹ್ಮ್ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ತುಂಬಾ ಚಂದ ಮಾತಾಡಿದ್ರಿ ಚಂದ್ರಶೇಖರ್ ಸರ್.
6: ಧನ್ಯವಾದಗಳು.
7: ಎಸ್ ಸರ್, ಓಕೆ. ಖಂಡಿತವಾಗ್ಲೂ ಯಾವುದೇ ಒಂದು ವಸ್ತುವಿನಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ನಾವು ಯಾವ ರೀತಿ ಆ ವಸ್ತುಗಳನ್ನ ಬಳಕೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಖಂಡಿತವಾಗ್ಲೂ ನೀವು ಕೂಡ ಕರೆ ಮಾಡಿ ಮೊಬೈಲ್ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. ಮೊಬೈಲ್ನಿಂದಾಗಿ ನಿಮ್ಮ ಜೀವನದಲ್ಲಿ ಆದ ಒಂದು ಒಳ್ಳೆಯ ಬದಲಾವಣೆ ಬಗ್ಗೆ ಈ ದಿನ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಕುರಿತು ಮಾತಾಡಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಫೋನ್ ಅನ್ನುವಂಥದ್ದು, ಈಗ ಮೊಬೈಲ್ ಅನ್ನುವಂಥದ್ದು ಒಂದು ಪ್ರಪಂಚ ಆಗಿದೆ. ಕಲಿಯುವಂಥವ್ರಿಗೆ ಅದು ಒಂದು ಸುಂದರ ಪ್ರಪಂಚ. ಯಾಕಪ್ಪ ಅಂದರೆ ನಮಗೆ ನಾವೇನು ಕಲ್ತಿರಲ್ವೋ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳ ಬಗ್ಗೆ ತುಂಬ ಚೆನ್ನಾಗಿ ಅದರಲ್ಲಿ ಕಲಿಬೋದು. ಹೊಸ ಹೊಸ ವಿಷಯಗಳನ್ನು ಕೊಡುತ್ತೆ, ಒಂದಲ್ಲ ಎರಡಲ್ಲ. ಅದು ಒಂದು ರೀತಿಯಲ್ಲಿ ಸಮುದ್ರದ ಥರ, ಏನೋ ಒಂದು ಅಕ್ಷರ ಹಾಕಿದರೆ ಸಾಕು ಅದ್ರ ಬಗ್ಗೆ ನಮಗೆ ಯಾವೆಲ್ಲ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದೆಲ್ಲ ಕೊಡುತ್ತೆ. ಮಾತಾಡಲಿಕ್ಕೆ ಅಷ್ಟೇ ಅಲ್ಲದೆ ಒಂದು ಫೋನ್ ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು. ತಟ್ ಅಂತ ಏನಾದರೂ ಒಂದು ಪದದ ಅರ್ಥ ಆಗದೆ ಇದ್ದರೆ ಆ ಪದದ ಅರ್ಥಗಳನ್ನು ಅಲ್ಲಿ ಅರ್ಥವನ್ನು ತಿಳ್ಕೊಳ್ಬೋದು. ಜೊತೆಗೆ ನಮಗೆ ಯಾವುದಾದ್ರೂ ಒಂದು ರೆಸಿಪಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಆ ರೆಸಿಪಿ ಬಗ್ಗೆ ತಿಳ್ಕೊಳ್ಬೋದು. ಜೊತೆಗೆ ನಮಗೆ ತುಂಬ ಬೋರ್ ಆಗ್ತಿದೆ, ಫಿಲ್ಮ್ ನೋಡಬೇಕು ಅನಿಸ್ತಿದೆ ಅಂದರೆ ಫಿಲ್ಮ್ ನೋಡೋಕ್ಕೆ, ಫೇಸ್ಬುಕ್ ನೋಡೋಕ್ಕೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ, ಜೊತೆಗೆ ರೀಲ್ಸ್ ಮಾಡಲಿಕ್ಕೆ, ವಾಟ್ಸಪ್ಗೆ, ಹಾಗೆ ಸ್ಟೇಟಸ್ಗೆ, ಒಂದಲ್ಲ ಎರಡಲ್ಲ ಈ ರೀತಿಯಲ್ಲಿ ಸಾಕಷ್ಟು ಉಪಯೋಗ ಇದೆ. ಹಾಗೆ ಟೆಲಿಗ್ರಾಮ್ ಅಂತ ಯೂಸ್ ಮಾಡ್ಬೋದು. ಹಾಗೆ ಬ್ಯಾಂಕ್ ಡೀಟೇಲ್ಸು, ಈ ಸಮ್ಟೈಮ್ಸ್ ಈಗ ಯಾವುದಾದ್ರೂ ಹೊರಗಡೆ ಊರಿಗೆ ಹೋದಾಗ ಅಥವಾ ಈಗ ಬೇರೆ ಬೇರೆ ನಾವು ಯಾವುದಾದ್ರೂ ಒಂದು ಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲ ನಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ. ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗೋದು ಒಂದು ಟೈಮ್ ಮರ್ತೋಗ್ಬಿಟ್ಟಿರ್ತೀವಿ. ಅದೇ ಆಧಾರ್ ಕಾರ್ಡ್ ಫೋಟೋ ನಮ್ಮ ಫೋನಲ್ಲಿದ್ದರೆ ಅದರಿಂದ ಎಷ್ಟೊಂದು ಯೂಸ್ ಆಗುತ್ತೆ. ಹಾಗೆ ಅಡ್ರೆಸ್ ಸರ್ಚ್ ಮಾಡೋಕ್ಕೆ ಈಗಂತೂ ಚಾಟ್ GPT ಅವೆಲ್ಲ ಬಂದಿದೆ. ಎಷ್ಟೊಂದು ವಿಷಯಗಳು ಸಿಗುತ್ತೆ ಅಂದರೆ ಫೋನಿಂದ ಅಬ್ಬಬ್ಬಬ್ಬಬ್ಬಬ್ಬ, ಅದು ಒಂದು ರೀತಿಯಲ್ಲಿ ನಮಗೆ ಈಗ ಟೀಚರ್ ಆಗಿಬಿಟ್ಟಿದೆ ಅಲ್ವಾ. ಎಸ್, ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಈಗ ಫೋನ್. ಫೋನ್ ಬೇಕೇ ಬೇಕು. ಎಸ್, ಏನೇ ಮರೆತರೂ ಈಗ ಫೋನ್ ಮರೆಯೋಗಿಲ್ಲ. ಹೊರಗಡೆ ಹೋದರೆ ಕೈಯಲ್ಲಿ ಏನಾದ್ರು ಬೇರೆ ವಸ್ತುಗಳನ್ನಾದ್ರೂ ಮರಿತೀವಿ, ಫೋನ್ ಅಂತೂ ಮರೆಯೋ ಆಗಿಲ್ಲ. ಆ ರೀತಿ ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ ಫೋನ್ ಮೇಲೆ. ಇದೇ ಖುಷಿಲಿ ಒಂದು ಪುಟ್ಟದೊಂದು ವಿರಾಮ, ನಮ್ಮ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
12: ಮಹಾಲಕ್ಷ್ಮಿ ಸ್ವೀಟ್ಸ್.
10: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
13: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
10: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
13: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
7: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮೊಬೈಲ್ನಿಂದಾಗಿ ನಿಮ್ಮ ಜೀವನದಲ್ಲಿ ಆದ ಒಂದು ಒಳ್ಳೆಯ ಬದಲಾವಣೆ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಸಾಕಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಮೊಬೈಲ್ನಿಂದಾಗಿ ಈ ರೀತಿಯಲ್ಲಿ ನಾವು ಬದಲಾವಣೆ ಆಗಿದ್ದೀವಿ, ಮುಂಚೆ ನಮಗೆ ಏನು ಗೊತ್ತಾಗ್ತಾ ಇರಲಿಲ್ಲ, ಈಗೆಲ್ಲ ವಿಷಯಗಳ ಬಗ್ಗೆ ಗೊತ್ತಾಗ್ತಾ ಇದೆ, ಹಾಗೆ ಗೊತ್ತಿಲ್ಲದೆ ಇರೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀವಿ ಅನ್ನೋದನ್ನ ತಿಳಿಸಿದ್ರು. ಹಾಗೆ ನಮಗೆ ಶಾಂತಾ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ, ಶುಭ ಸಂಜೆ, ನನಗೆ ತುಂಬಾನೇ ಉಪಯೋಗ ಆಗಿದೆ, ಹೆಲ್ಪ್ ಆಗಿದೆ, ಅದರಿಂದ ತುಂಬಾ ಕಲ್ತಿದ್ದೀನಿ. ಏನಪ್ಪ ಅಂದ್ರೆ ನಾನು FM ಕೇಳ್ತಾ ಕೇಳ್ತಾ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ, ಹಾಗೆ ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ, ಖುಷಿ ಆಗಿದೆ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
12: ನಮಸ್ತೆ ಮೇಡಮ್, ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಮೇಡಮ್.
7: ಕೆಂಡೇಗೌಡ ಸರ್, ಹೇಗಿದ್ದೀರಿ?
12: ಹಾ, ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಮೇಡಮ್?
7: ಎಸ್ ಸರ್, ಎಸ್ ಸರ್.
12: ಥ್ಯಾಂಕ್ ಯು ಮೇಡಮ್.
7: ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
12: ಆ ವಿಷಯ ಗೊತ್ತಾಯ್ತು, ಮೊಬೈಲ್ ಇಂದ ಏನೇನು
7: ಅನುಕೂಲ, ನಿಮಗೆ ಏನ್ ಉಪಯೋಗ ಆಗಿದೆ ಅಂತ, ಏನ್ ಕಲ್ತಿದ್ದೀರಾ ಅದರಿಂದ?
12: ನನಗಂತೂ ತುಂಬಾನೇ ಕಲ್ತಿದ್ದೀನಿ ಮೊಬೈಲ್ ಇಂದ. ನಾವು ಡ್ಯೂಟಿಲಿ ಇರೋದಂತ ನಮ್ಗೇನು ಅಂತ ಗೊತ್ತಾಗ್ತಿರ್ಲಿಲ್ಲ, ಕೆಲಸದಲ್ಲಿ ತಲ್ಲೀನ್ ಆಗ್ತಾ ಇದ್ದು. ಈಗ ರಿಟೈರ್ಡ್ ಆಗಿ 12 ವರ್ಷದಿಂದ ನಮ್ಗೆ ಸಂಗಾತಿ ಆಗ್ಬಿಟ್ಟಿದೆ ಮೊಬೈಲ್.
7: ಓಹೋ,
12: ಮೊಬೈಲ್ ಇಲ್ಲ, ಮೊಬೈಲ್ ಇಲ್ದೇನೆ ಏನೇನು ಇಲ್ಲ, ಆ ರೀತಿ ಆಗಿದೆ ಮೇಡಮ್.
7: ಓಕೆ ಓಕೆ, ಮುಖ್ಯವಾಗಿ ಏನ್ ಕಲ್ತ್ಕೊಂಡ್ರಿ, ಏನ್ ಖುಷಿ ಆಯ್ತು ಕಲ್ತಿದ್ದು ಅದರಿಂದ?
12: ಇದರಿಂದ ನನ್ಗೆ ನೋಡಿ, ನಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮಗೆ ಮೊಬೈಲ್ ಜೊತೆಲೇ ಇರ್ತದೆ ಯಾವಾಗ್ಲೂ.
7: ಓಕೆ,
12: ಹಾಗಾಗಿ ಮತ್ತೆ ನಾವು ರೇಡಿಯೋ ಶಿವಮೊಗ್ಗ ಇದ್ರದೊಂದು ನಾವು ಗ್ರೂಪ್ ಮಾಡ್ಕೊಂಡಿದೀವಿ, ನಮ್ಮ ಎಲ್ಲಾ ಮೊಬೈಲ್ ಇದ್ರ
7: ಫ್ರೆಂಡ್ಸ್ ಗ್ರೂಪ್ ಆಗಿದ್ದೀರಾ?
12: ಹೌದೌದೌದು,
7: ಹೊಸ ಹೊಸ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಓಕೆ,
12: ಎಲ್ಲರು ಮಾತಾಡ್ತೀವಿ, ಕಾನ್ಫರೆನ್ಸ್ ಎಲ್ಲ ಆಗ್ತೀವಿ. ಮಾಸ್ಟರ್ ಇವರು, ಸೋಮಶೇಖರ್ ಸಾಬು, ಮತ್ತೆ ವಿಶ್ವಾಸ್, ಸತೀಶ್, ನಮ್ಮ ಚಿಕ್ಕಪ್ಪ ಅವರು, ಎಲ್ಲ ಶಾಂತಾ ಮೇಡಮ್, ನೀಲಮ್ಮ ಮೇಡಮ್, ಯಾಕೆ ಹಾಗಾಗಿ ಒಂದು ವಾರಕ್ಕೊಂದ್ಸಾರಿ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಿರ್ತೀವಿ.
7: ಏನ್ ಸರ್, ಶಿವಮೊಗ್ಗದ ಕುಟುಂಬ ಆಗ್ಬಿಟ್ಟಿದೆ ರೇಡಿಯೋ ಶಿವಮೊಗ್ಗದ ಕುಟುಂಬ.
12: ನಿಜವಾಗ್ಲು ಹಾಗೆ ನನ್ ಜೊತೆನಲ್ಲಿ ಯಾವಾಗ್ಲೂ ಇರುತ್ತೆ ಇದು ಮೊಬೈಲ್.
7: ಓಕೆ,
12: ಆ ರೀತಿ ಆಗಿದೆ, ನಾವು ಪ್ರತಿ ಎಲ್ಲಾ ಕಾರ್ಯಕ್ರಮ ಕೇಳ್ತೀವಿ ಮೇಡಮ್, ಹಾಗಾಗಿ ಇಷ್ಟೊಂದೆಲ್ಲ ಒಳ್ಳೇದಾಗಿದೆ ನಮ್ಗೆ, ಜೊತೆ ಆಗ್ಬಿಟ್ಟಿದೆ ಮೇಡಮ್.
7: ಸೂಪರ್ ಸರ್, ವೆರಿ ನೈಸ್.
12: ಥ್ಯಾಂಕ್ ಯು
7: ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಕರೆ ಮಾಡಿದ್ರು, ಮೊಬೈಲ್ ಒಂದ್ ರೀತಿಯಲ್ಲಿ ಸಂಗಾತಿ ಆಗ್ಬಿಟ್ಟಿದೆ ಮೇಡಮ್ ಅನ್ನೋದನ್ನ ತಿಳಿಸಿದ್ರು. ಖಂಡಿತವಾಗ್ಲೂ ನಮ್ಮ ಕೆಂಡೇಗೌಡ ಸರ್ ಅವ್ರಿಗೆ ಯಾವಾಗ್ಲೂ ಸಂಗಾತಿ ಆಗಿರ್ಲಿ ಫೋನು, ಎಸ್, ಬೆಳಗಿಂದ ಸಂಜೆವರೆಗೂ ಅವ್ರೊಟ್ಟಿಗೆ ಇರತ್ತೆ ಅಂತೆ. ಹಾಗೆ ಬೇಕಾದಾಗೆಲ್ಲ ಅವರು ಫ್ರೆಂಡ್ ಸರ್ಕಲ್ ಜೊತೆ ಮಾತಾಡೋದು, ಹಾಗೆ ಏನಾದರೂ ಗೊತ್ತಿಲ್ಲದೆ ಇದ್ರೆ ವಿಷಯಗಳನ್ನ ತಿಳ್ಕೊಳ್ಳೋದು. ಖಂಡಿತವಾಗ್ಲೂ ಸ್ನೇಹಿತರೆ, ನಾನು ಆಗ್ಲೇ ಹೇಳ್ದಾಗೆ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನ ತುಂಬಾ ಆರಾಮಾಗಿ ಸುಲಭವಾಗಿ ಒಂದ್ ಚೆನ್ನಾಗಿ ತಿಳ್ಕೊಳ್ಬಹುದು. ಈಗ ಕೃಷಿ ಬಗ್ಗೆ ಏನೇ ಗೊತ್ತಿಲ್ಲದೆ ಇದ್ರು ಅದ್ರ ಬಗ್ಗೆ ಈಗ ಏನಾಗಿದೆ, ಯಾವ ತರ ಆಗಿದೆ, ಯಾರಿಗೆ ಕೇಳ್ಬೇಕು, ಕೆವಿಕೆ ಅವ್ರಿಗೆ ಕರೆ ಮಾಡ್ಬೇಕಾ, ಹೇಗೆ ಏನು ಅಂತ, ಆ ರೀತಿಯ ಒಂದು ವಿಷಯಗಳನ್ನ ಕೂಡ ತಿಳ್ಕೊಳ್ಬಹುದು. ಒಂದಲ್ಲ ಎರಡಲ್ಲ ಸಾವಿರಾರು ರೀತಿಯಲ್ಲಿ ಮೊಬೈಲ್ ಇಂದ ಯೂಸ್ ಇದೆ ಅಂತ ಹೇಳ್ತಾ, ಸೊ ಇದೇ ಖುಷಿಗೆ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಓಕೆ, ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಗೀತೆ ಕೇಳಲಿಕ್ಕೆ ತುಂಬ ಚೆನ್ನಾಗಿತ್ತಲ್ವಾ? ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಅಂತ ಒಂದು ಕಾಲ ಇತ್ತು. ಈಗ ಮದುವೆಯ ಈ ಬಂಧ ಫೋನಿನೊಂದಿಗೆ ಸಂಬಂಧ ಅನ್ನುವಂತಹ ಕಾಲ ಬದಲಾಗಿದೆ. ಯಾಕಂತೀರಾ? ಎಷ್ಟೋ ಮದುವೆಗಳು, ಎಷ್ಟೋ ಎಂಗೇಜ್ಮೆಂಟ್ಗಳು ಈ ವಿಡಿಯೋ ಕಾಲ್ ಮಾಡೋದರ ಮುಖಾಂತರನೇ ನಡೆದೋಗಿದ್ದೇವೆ. ಈ ವಿಷಯಗಳನ್ನೆಲ್ಲ ನಿಮಗೂ ಕೂಡ ಗೊತ್ತಿರುತ್ತೆ. ಅಂದರೆ ಇಲ್ಲಿ ಫಾರಿನಲ್ಲಿ ಹುಡುಗ ಇರ್ತಾರೆ, ಅಥವಾ ವಿದೇಶದಲ್ಲಿ, ನಮ್ಮ ಭಾರತದಲ್ಲಿ ಹೆಣ್ಮಗಳಿರ್ತಾಳೆ, ಇಲ್ಲಿಂದಾನೇ ಅವ್ರಿಗೆ ಮುಖಾಮುಖ ನೋಡಿ ಅಲ್ಲಿಂದಾನೇ ಒಂದು ರಿಂಗ್ ಬದಲಾವಣೆ ಮಾಡ್ಕೊಳ್ಳೋದು, ಅಥವಾ ಸ್ವೀಟ್ ತಿನ್ಸೋ ಥರ ಮಾಡೋದು, ಆ ರೀತಿಯ ಒಂದು ಘಟನೆಗಳು ನಡೆಯುತ್ತೆ ಅಲ್ವಾ? ನೋಡಿ, ಫೋನಿಂದ ಏನೆಲ್ಲ ಉಪಯೋಗ ಆಗತ್ತೆ ಅಂತ ಅಲ್ವಾ. ಬಂಧಗಳು, ಸಂಬಂಧಗಳು ಕೂಡ ಗಟ್ಟಿಗೊಳ್ತವೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ಹಲೋ.
1: ಹಲೋ, ನಮಸ್ತೆ ರೀ.
0: ನಮಸ್ಕಾರ ನವಾಜ್ ಸರ್, ಹೇಗಿದ್ದೀರಿ?
1: ಆರಾಮ
0: ಸರ್. ಹೇಗಿದೆ ಬಿಜಾಪುರ್?
1: ಬಿಜಾಪುರ್ ಏನ್ ಮೇಡಮ್, ಬಿಸಿಲಾದ್ರಿ, ಮೋಡ ಬರ್ತದ್ರಿ, ಮಳಿ ಗಿಳಿ ಏನಿಲ್ಲ, ಕೂಲ ಬಿಸಿಲಾದ್ರಿ ಮೇಡಮ.
0: ಓಕೆ ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
1: ಹಾ, ಗೊತ್ತಾಯ್ತು ಮೇಡಮ್. ಕಾರ್ಯಕ್ರಮ ಕೆಳಕತ್ತಿದ್ರಿ ಮೇಡಮ್, ಕಾರ್ಯಕ್ರಮ ಒಳ್ಳೆ ತಂದಿರಿ. ಯಾಕಪ್ಪ ಅಂತಂದ್ರ, ಮೊಬೈಲ್ದಿಂದ ಅನುಕೂಲ ಅನಾನುಕೂಲ.
0: ಓಕೆ, ನೀವು
1: ಅನುಕೂಲ ಮಾಡ್ಕೊಂಡ್ರ ಅನುಕೂಲ ಅದ್ರಿ ಮೇಡಮ್, ಅನಾನುಕೂಲ ಮಾಡಿದ್ರೆ ಅನಾನುಕೂಲ ಅದ್ರಿ. ಯಾಕಂದ್ರೆ ನಾವು ಬಳಸದಂಗ ಇರ್ತದ್ರಿ ಮೇಡಮ್ ಅದು.
0: ಓಕೆ ಸರ್, ಇವತ್ತು ನೀ ಏನಪ್ಪ ವಿಷಯ ಅಂದ್ರೆ, ನೀವು ಫೋನಿನಿಂದ ಕಲ್ತಂತಹ ಪಾಠ ಏನ್ ಕಲ್ತಿದ್ದೀರಾ ಅದ್ರಿಂದ ಅಂತ ಮುಖ್ಯವಾಗಿ?
1: ನಾವು ಕಲ್ತದ್ ನೋಡ್ರಿ ಮೇಡಮ್, ಅದಕ್ಕೆ ಏನಾದ್ರಿ ನಮ್ಗೆ ಏನು ಬರ್ತಿತ್ತಿಲ್ಲ, ಬದಲ್ ಸಣ್ಣ ಮೊಬೈಲ್ ಇದ್ರಿ ಮೇಡಮ್. ನಾವ್ ಏನದ ಈಗ ಏನದ ಕರೆ ಮಾಡುದು ಒಂದ್ ಕಲ್ತೇವ್ರಿ, ಕರೆ ಬರೀ ಅದೊಂದು ಕಲ್ತೇವ್ರಿ ಮೊಬೈಲ್ ದಾಗ. ಆದ್ರೆ ನಮ್ಗೆ ಪ್ರತಿಯೊಂದರದಾಗ ನಮ್ಮ ಉತ್ತಾರಿ, ಹೊಲಗೋಳದ ಉತ್ತಾರಿ ನೋಡುದು ಒಂದ್ ಕಲ್ತೇವ್ ನೋಡ್ರಿ ಮೇಡಮ್ ನಾವು.
0: ಹೌದಾ?
1: ಹೌದ್ರಿ, ಹೊಡಲ್ದ ಉತ್ತಾರಿ ಬರ್ತಾವ್ರಿ ಮೇಡಮ್. ಅದ್ರಾಗ ನಾವ್ ಅದ್ ಹೊಡೆದೇವ್ ಅಂದ್ರೆ ಅದೊಂದ್ ಆಪ್ ಆದ್ರಿ ಮೇಡಮ್. ಅದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ ಕೆಸಿಂದ ತೆಗ್ದೇವ್ ಅಂದ್ರೆ ನಮ್ದು ಸರ್ವೆ ನಂಬರ್ ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಪೂರಾ ಉತ್ತಾರಿ ತೋರಿಸ್ತದ್ರಿ ಮೇಡಮ್ ಅದು ಮೊಬೈಲ್ ದಾಗ್ರಿ.
0: ಹೌದಾ?
1: ಹೌದ್ರಿ ಮೇಡಮ್. ಹಿಂಗಾದ್ರಿ ಮೇಲಾಗಿ ಪ್ರತಿಯೊಂದ್ ಏನಾದ್ರಿ ಈಗ ಯಾವಾದೇ ಆಗ್ಲಿ, ನಾವು ಏನ್ ಮೊದಲ ಇವ ಏನಾದ್ರಿ ಸ್ಟೇಟಸ್ಗಳು ನೋಡ್ತಿಲ್ರಿ ಮೇಡಮ್, ಅದು ಒಂದೇ ಅನುಕೂಲ ಆಗ್ಯಾದ್ರಿ ನಮಗ.
0: ಸ್ಟೇಟಸ್ ನೋಡ್ತೀರಾ?
1: ಹಾ, ಸ್ಟೇಟಸ್ ಅದ್ ಯಾಕಪ್ಪ ಅಂತಂದ್ರೆ ಅದರ ಪ್ರತಿಯೊಂದು ಬಹಳ ಚಲೋ ಚಲೋ ಬರ್ತದ್ರಿ ಮೇಡಮ್. ಸ್ವಾಮಿಗಳ್ದಾಗಲಿ, ಇವತ್ತು ಕೀರ್ತನ ಭಜನಾದರೆ ಆಗಲಿ, ಮತ್ ಯಾರು ಏನ್ ಚಲೋ ಚಲೋ ಇಡ್ತಾರಲ್ರಿ ಅಂತವ್ ನೋಡ್ಕಿಸಿಂದ ಅದ್ರ ಅನುಭವ ಬಹಳ ಆಗ್ಯದ್ರಿ ಮೇಡಮ್. ಅದೊಂದು ಕಲ್ತಿದೆ ನೋಡ್ರಿ ಮೇಡಮ್, ಇಡೋದು ನೋಡೋದು. ಹೌನ್ರಿ ಮೇಡಮ್,
0: ಚಂದ ಹೇಳಿದ್ರಿ.
1: ಚಲೋ ಚಲೋ ಬರ್ತಾರ ಮೇಡಮ್ ಅದ್ರಾಗ. ಯಾಕಂದ್ರಿ ಪ್ರತಿಯೊಂದು ತಿಳುವಳಿಕೆಯು ಹಾಕಿರ್ತಾರ ಒಬ್ಬೊಬ್ರು ಸ್ಟೇಟಸ್ಗಳ್ರಿ, ಅಂತವ್ ನೋಡ್ತೇವ್ರಿ ಮೇಡಮ್. ಹಿಂಗ ಮಾಡ್ಕಿಸಿಂದ ಇದು ಒಂದ್ ಕಲ್ತಿದೆ ನೋಡ್ರಿ ಮೇಡಮ್. ಉಳ್ಕಿದ್ ನಮ್ಗೆ ಏನ್ ಹೆಚ್ಚು ವಾಪಸ್ ಹಂಗಿಲ್ರಿ ನಾವು. ಇದಿಟ್ ಮಾಡುದು ನೋಡ್ರಿ ಮೇಡಮ್, ಫೋನ್ ದಾಗ ಮಾತಾಡುದು ನಮ್ಮ ಹತ್ರ ರೇಡಿಯೋ ಎಲ್ಲಾ ಆಕಾಶವಾಣಿಗಳು ಕೇಳ್ತೇವ್ರಿ ಮೇಡಮ್. ಇದ್ರ ಒಂದ್ ತೀರಾ ಅನುಕೂಲ ಆಗ್ಯಾದ್ರಿ ಮೇಡಮ್.
0: ಓಕೆ ಓಕೆ.
1: ಹಾ, ಯಾಕಂದ್ರೆ ಪ್ರತಿಯೊಂದು ಆಕಾಶವಾಣಿ ನಿಮ್ ಆಕಾಶವಾಣಿ ಅಂತೂ ಕೇಳಕತ್ತಿ, ಒಂದ್ ವರ್ಷ ಒಂದೂವರೆ ವರ್ಷ ಐತ್ರಿ ಮೇಡಮ್. ಅದರಿಂದ ತೀರಾ ಬಹಳ ಪಾಠ ಕಲ್ತಂಗ ಆಗ್ಬಿಟ್ಟಾದ್ರಿ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ನೀವು ಏನ ಕಾರ್ಯಕ್ರಮ ನಡೆಸಿಕೊಡ್ತಿರಲ್ರಿ, ಎಲ್ಲಾ ಸಿಬ್ಬಂದಿಯವರು ನೀವು, ಪ್ರತಿಯೊಂದು ಕಾರ್ಯಕ್ರಮ ಕೇಳ್ಬೇಕನ್ನೋದು ಖುಷಿ ಆಗ್ತದ್ರಿ ಮೇಡಮ್. ಆದ್ರ ಅನುಭವನೂ ಆಗ್ತದ್ರಿ, ಅದ್ರ ಎಂತ ಟಾಪಿಕ್ ತಂದಿರ್ತಾರ ಅನ್ನೋದು ಎಲ್ಲ ಕೇಳ್ಕೊಂಡು ಹೇಳ್ಕೊಂಡು ಮಾತಾಡ್ಲಿಕ್ ಬಹಳ ಅನುಕೂಲ ರೀ ಮೇಡಮ್.
0: ನಿಜ ನಿಜ ನಿಜ.
1: ಹಾ, ಇಂಥವೆಲ್ಲ ಮೊಬೈಲ್ ದಾಗ ನಾವ್ ಇದು ಕಲ್ತೇವ್ರಿ ಮೇಡಮ್, ಹುಡುಕಿ ಮತ್ತೇನು ಬರಲ್ರಿ ನಮ್ಗೆ.
0: ಓಕೆ ಓಕೆ ಓಕೆ. ನಿಮ್ಗೆ ಯಾವ್ದು ಕಲಿಬೇಕು ಅನ್ಸುತ್ತೋ ಹಾಗೆ ನಿಮ್ಮ ಮಕ್ಕಳ ಜೊತೆ ಕೇಳಿ ಕಲೀರಿ ಸರ್.
1: ಓಕೆ ಓಕೆ
0: ಸರ್. ಎಸ್ ಸರ್, ಒಳ್ಳೇದು ಸರ್. ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ
0: ನಮಸ್ತೆ. ಎಸ್ ಸರ್, ಖಂಡಿತವಾಗ್ಲೂ ಆರಂಭದಲ್ಲಿ ಒಂದಿಷ್ಟು ಸ್ವಲ್ಪ ಕಷ್ಟ ಆಗತ್ತೆ, ಆಮೇಲೆ ಕಲಿತಾ ಕಲಿತಾ ಖುಷಿ ಆಗ್ತಾ ಹೋಗುತ್ತೆ. ಎಸ್, ಈ ರೀತಿ ಕಲ್ತವಲ್ಲ ಅನ್ನೋ ಒಂದು ವಿಷಯದ ಬಗ್ಗೆ. ಹಾಗೆ ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯಿತು. ಹಾಗೆ ನಮಗೆ ನೀಲಮ್ಮ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಮೇಡಮ್ ತುಂಬ ಒಳ್ಳೆಯ ವಿಷಯ ಕೊಟ್ಟಿದ್ದೀರಿ ಮಹಾಲಕ್ಷ್ಮಿ ಮೇಡಮ್. ನಮ್ಮ ಕೇಳುಗರೆಲ್ಲರೂ, ಕೇಳುಗ ಮಿತ್ರರು, ಶ್ರೋತೃಗಳು ತುಂಬ ಚಂದ ಚಂದವಾಗಿ ಮಾತನಾಡ್ತಾ ಇದ್ದಾರೆ. ನೀವು ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ರಿ. ಹಾಗೆ ನಾನು ಮೊಬೈಲ್ನಿಂದ ಕನ್ನಡದಲ್ಲಿ ಟೈಪ್ ಮಾಡೋದನ್ನು ಚೆನ್ನಾಗಿ ಕಲಿತೆ ಮೇಡಮ್ ಅಂತ ಕಲ್ತಿದ್ದಾರೆ. ವಾವ್, ಸೂಪರ್. ಎಸ್, ಇಷ್ಟು ದಿವಸ ಇವರು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾ ಇದ್ರೇನೋ, ಈಗ ಕನ್ನಡದಲ್ಲಿ ಟೈಪ್ ಮಾಡೋದನ್ನು ಕಲ್ತಿದ್ದಾರಂತೆ. ತುಂಬ ಖುಷಿಯಾಗಿದೆ ಅಂತೆ ನೀಲಮ್ಮ ಮೇಡಮ್ ಅವ್ರಿಗೆ. ಇದೇ ರೀತಿ ನಿಮ್ಮ ಒಂದು ಕಲಿಕೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಎಸ್, ಖಂಡಿತವಾಗ್ಲೂ ಕಲಿಕೆ ಅನ್ನುವಂಥದ್ದು ನಿರಂತರ ಅಂತ ನಾನು ಹೇಳಿದೆ ಸ್ನೇಹಿತರೆ. ಹುಟ್ಟಿನಿಂದ ಸಾವಿನವರೆಗೂ ಕಲಿಕೆ ಇದ್ದೇ ಇರತ್ತೆ. ಆದರೆ ನಾವೇನು ಕಲಿತೀವಿ, ಯಾವ ರೀತಿ ಕಲಿತೀವಿ, ಯಾವ ವಿಷಯಗಳನ್ನು ಕಲಿತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಎಸ್, ಖಂಡಿತವಾಗ್ಲೂ ಮೊಬೈಲಿಂದ ಎಲ್ಲರೂ ಕೆಟ್ಟದಾಗತ್ತೆ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಆದರೆ ಮೊಬೈಲಿಂದ ಕೂಡ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಈ ದಿನ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಕೂಡ ಅವರವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬ ಚೆನ್ನಾಗಿ ತಿಳಿಸಿದ್ರು. ನಾವು ಇದನ್ನ ಕಲ್ತ್ವಿ ಅದನ್ನ ಕಲ್ತ್ವಿ ಅಂತ ಖಂಡಿತವಾಗ್ಲೂ ಒಂದಲ್ಲ ಎರಡಲ್ಲ ಸಾವಿರಾರು ವಿಷಯಗಳನ್ನು ಕಲಿಬೋದು. ಒಂದು ಸೆಲ್ಫಿ ತೆಗೆಯೋದಿರ್ಬೋದು, ಲೊಕೇಶನ್ ಟ್ರೇಸ್ ಮಾಡೋದಿರ್ಬೋದು, ವಿಡಿಯೋ ಕಾಲ್ ಇರ್ಬೋದು, ಸಂಗೀತ ಇರ್ಬೋದು, ಕತೆ ಕೇಳೋದು, ಕತೆ ಹೇಳುವಂಥದ್ದು, ಹಾಗೆ ನಮ್ಮ ಒಂದು ಟ್ಯಾಲೆಂಟ್ನ ಅಲ್ಲಿ ಒಂದು ಅಭಿವ್ಯಕ್ತಿ ಪಡಿಸೋದು, ಶ್ಲೋಕ ಕಲಿಯೋದು, ಡ್ಯಾನ್ಸ್ ಕಲಿಯೋದು, ಏನಿಲ್ಲ ಹೇಳಿ, ಒಂದಲ್ಲ ಎರಡಲ್ಲ ಸಾವಿರಾರು ರೀತಿಯಲ್ಲಿ ಕಲಿಬೋದಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ಕಾರ. ಉಲ್ಲಾಸ್ ಸರ್ ಹೇಗಿದ್ದೀರಿ? ಊಟ ಆಯ್ತು ಸರ್. ಮೊಬೈಲ್ ಇಂದ ನೀವು ಕಲಿತಂತಹ
2: ಪಾಠ.
0: ಟೈಲರಿಂಗ್ ಸರ್, ನಮ್ಮ ಟೈಲರಿಂಗ್ ಗುರುಗಳು ಮೊಬೈಲ್ ಆಗ್ಬಿಟ್ಟಿದೆ ಹೊಸ ಹೊಸ ಡಿಸೈನ್.
2: ಹೌದು ಮೇಡಮ್, ಡಿಸೈನಿಗೆ ಇದೇ ತರ ಡಿಸೈನ್ ಮಾಡ್ಕೊಡಿ, ಅದೇ ತರ ಡಿಸೈನ್, ಅದೇ ತರ ಪ್ಯಾಟರ್ನ್ ಮಾಡ್ಕೊಡಿ ಅಂತ ಎಲ್ಲ ಸುಮಾರು ಕಳಿಸ್ತಾರೆ ಮೇಡಮ್.
0: ಓಕೆ,
2: ಮೊಬೈಲ್ ಇಂದ ಏನ್ ಮೋಸ ಅಲ್ಲ, ಅದಂತೂ ನೋಡ ಹೇಳಿ ಖುಷಿ ಆಗುತ್ತೆ.
0: ಸೂಪರ್ ಸರ್, ಸೂಪರ್.
2: ಅದು ಮೇಡಮ್ ಇಲ್ಲಾಂದ್ರೆ ನಮ್ಮ ಬೆಳಗ್ಗೆ ಬಿಂದಾಸ್ ಕರೆಗೆ ಮಾಡಿ ಹೇಳ್ಬೇಕಾರೆ ಟೈಪ್ ಮಾಡಕ್ಕೂ ಒಂದು ಖುಷಿ ಆಗುತ್ತೆ. ಟೈಪ್ ಮಾಡಿದ್ರೆ ಎಂತ ಆಡ್ದವರು ಬರ್ತಾರೆ ಮೇಡಮ್.
0: ಓಕೆ ಓಕೆ ಓಕೆ.
2: ಅದಕ್ಕಂತೂ ತುಂಬಾ ಅನುಕೂಲ ಇದೆ.
0: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್.
2: ಮೇಡಮ್ ಹಾಗೆ ಮೇಡಮ್, ನೀವು ಗಣಪತಿ ಹಬ್ಬದ ಸ್ಪೀಚ್ ಕೊಡ್ತೀರಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಕೊಡ್ತೀರಾ ಮೇಡಮ್, ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಮೇಡಮ್, ಅದೇ ಖುಷಿ ಆಯ್ತು.
0: ಹೌದಾ, ಥ್ಯಾಂಕ್ ಯು ಸರ್.
2: ಹಾಗೆ ಮೇಡಮ್, ನಮ್ಮ ಸೇರಿ ಗಣಪತಿ ಹಬ್ಬದ ಒಂದು ಟೈಮಲ್ಲಿ ಹೇಳ್ತೀನಿ ಮೇಡಮ್.
0: ಖಂಡಿತ ಸರ್, ಖಂಡಿತ.
2: 29ಕ್ಕೆ ಗ್ರಾಮ ಇದೆ ಮೇಡಮ್, ನಮ್ಮ ಸೇರಿ.
0: ಖಂಡಿತ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ಆಫೀಸಿಗೆ ಬರ್ಬೇಕು.
0: ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಓಕೆ, ಎಸ್, ಕರೆ ಕಟ್ ಆಯಿತು. ಹಾಗೆ ನಮಗೆ ಸಲ್ಮಾ ಟೀಚರ್ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ಲೈನ್ ಸಿಗ್ತಾ ಇಲ್ಲ ಅಂತ ಫೋನೇ ಮಾಡಿಬಿಟ್ರು. ಮೇಡಮ್ ನಮಸ್ತೆ, ಸಲ್ಮಾ ಮೇಡಮ್.
3: ಓ ನಮಸ್ತೆ ಮೇಡಮ್.
0: ಓಕೆ, ಲೈನ್ ಬಿಸಿ ಬಿಸಿ ಬಿಸಿ ಅಂತ ಹಾಕ್ಬಿಟ್ಟಿದ್ದೀರಾ ಮೆಸೇಜು.
3: ಹೌದು ಮೇಡಮ್, ಸಿಕ್ಕುತ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ.
0: ಎಸ್, ಫಟಾಫಟ್ ಅಂತ ಒಂದೆರಡು ಮಾತಲ್ಲಿ ಮೊಬೈಲ್ ಇಂದ ನೀವು ಕಲಿತಂತ ಪಾಠದ ಬಗ್ಗೆ ಹೇಳ್ಬಿಡಿ.
3: ಅಯ್ಯೋ ತುಂಬಾ ಸಂತೋಷ ಆಗುತ್ತೆ ಮೇಡಮ್, ಮೊಬೈಲ್ ಬೆಳಗ್ಗೆ ಆದ ತಕ್ಷಣ ರೇಡಿಯೋ ಫಸ್ಟ್ ಆನ್ ಮಾಡದೆ ನಾನು ನಿಮ್ಮ ಆಕಾಶವಾಣಿ ಕೇಳೋದಕ್ಕೆ ಮೇಡಮ್, ಹಾಗೂ ರಾಮಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಬೆಂಗಳೂರು ಕಾರ್ಯಕ್ರಮದಲ್ಲಿ.
0: ವೆರಿ ಗುಡ್, ವೆರಿ ಗುಡ್.
3: ಮಕ್ಕಳ ಕಾರ್ಯಕ್ರಮ ಏನಾರು ನೋಡಕ್ಕೆ ಮಾಡ್ಲಿಕ್ಕೆ ಡ್ಯಾನ್ಸ್ ಇಂದ ಎಲ್ಲದಕ್ಕೂ ನಾನು ತುಂಬಾ ಉಪಯೋಗ ಪಡ್ಕೊಂಡಿದ್ದೀನಿ ಮೇಡಮ್.
0: ಸೂಪರ್.
3: ನನ್ನ ಮಗಳು ಚಿತ್ರದ ಡ್ರಾಯಿಂಗ್ ಮಾಡ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಎಲ್ಲದ್ರೂ ಮೊಬೈಲ್ ಇಂದ ಕಲ್ತ್ಕೊತಾಳೆ, ಮಾಡ್ಕೊಂಡು ಮಣ್ಣಿಂದ ಮಾಡೋದಕ್ಕೆ ಈಗ ಎಲ್ಲದಕ್ಕೂ ಇದ್ ಮಾಡ್ತಿದ್ದಾಳೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಈಗ ನಾನ್ 15 ದಿವಸದಿಂದ ಆಕರ್ಷಣೆ ಶಿವಮೊಗ್ಗ ಕೇಳ್ತಿರೋದು ಮೇಡಮ್, ತುಂಬಾ ಸಂತೋಷ ಆಗ್ತಿದೆ. ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಿದೆ, ಒಳ್ಳೊಳ್ಳೆ ಟಾಪಿಕ್ ತಗೋಬರ್ತೀರಿ ಮೇಡಮ್.
0: ಎಸ್ ಮೇಡಮ್,
3: ತುಂಬಾ ಸಂತೋಷ ಆಗ್ತಿದೆ. ಎಲ್ಲಾ ಕೇಳುದರಿಗೂ ಮತ್ತೆ ಕಾರ್ಯ ನಿರೂಪಕರಿಗೂ ಎಲ್ಲರಿಗೂ ಧನ್ಯವಾದಗಳು ಮೇಡಮ್.
0: ಎಸ್ ಮೇಡಮ್, ಎಸ್ ಮೇಡಮ್, ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇರಿ.
3: ಕೇಳ್ತಿದ್ದೀನಿ ಮೇಡಮ್, 4 ಸರಿ ಲೈನ್ ಸಿಕ್ಬಿಟ್ರೆ ತುಂಬಾ ಸಂತೋಷ ಆಗುತ್ತೆ. ಲೈನ್ ಏನ್ ಇದೀರಲ್ಲ, ಅದ್ ಟ್ರೈ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ಬೇಕಾಗುತ್ತೆ.
0: ಬೆಳಗ್ಗೆ
3: ಲೈನ್ ಸಿಕ್ಕಿತ್ತು ಮಗಳು, ಹಾಗೆ ಹೇಳಿದ್ಲು ಮೊಮ್ಮಗಳು ಮೇಡಮ್.
0: ಸೂಪರ್, ಸೂಪರ್, ಥ್ಯಾಂಕ್ ಯು,
3: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್, ಎಸ್ ಮೇಡಮ್. ಎಸ್, ಇದೇ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಸ್ನೇಹಿತರೆ. ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ಯಾವಾಗ್ಲೂ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟೆಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೆ ನಮಗೆ ಎಂ ಯು ಸೋಮಶೇಖರ್ ಸರ್ ಮೆಸೇಜ್ ಮಾಡಿದ್ದಾರೆ, ನನಗೂ ಕೂಡ ಕರೆ ಸಿಗ್ಲಿಲ್ಲ ಅಂತ ಅಳ್ತಾ ಇದ್ದಾರೆ. ಸರ್ ಅಳಬೇಡಿ, ಪ್ರತಿದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೂಡ ಇರುತ್ತೆ, ಪ್ರತಿದಿನ ಸಂಜೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಕೂಡ ಇರುತ್ತೆ, ಅಲ್ಲಿ ಭಾಗವಹಿಸಿ ಮಾತನಾಡ್ಬೋದು, ಹಾಡುಗಳನ್ನು ಹಾಡ್ಬೋದು ಅಂತ ಹೇಳ್ತಾ, ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ. ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ಮೆಸೇಜ್ ಮಾಡುವುದರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ. ಎಸ್, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಸ್ಟೇ ಟ್ಯೂನ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
9: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
8: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
10: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
11: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
10: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
11: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ರಕ್ತದಾನಕ್ಕೆ 100 ವರ್ಷಗಳ ಇತಿಹಾಸವಿದ್ದು ರಕ್ತದಾನದಂತಹ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ರಕ್ತದಾನ ಮಾಡುವುದರಿಂದ ಅಮೂಲ್ಯವಾದ ಜೀವಗಳನ್ನು ಉಳಿಸುವ ಮಹತ್ ಕಾರ್ಯ ಮಾಡಿದಂತಾಗುತ್ತದೆ. ಮೂಢನಂಬಿಕೆಗಳಿಂದ ಹೊರಬಂದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸದೃಢ ಹಾಗೂ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ರೋಟರಿ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಆರ್ಡಿ ಪ್ರಭು ಹೇಳಿದರು. ಮಾನಸಾದರ ಟ್ರಸ್ಟ್ ಹಾಗೂ ಮಾನಸ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಹಾಗೂ ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆಯ ಅಂಗವಾಗಿ ಮಾನಸ ಆಧಾರ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಡಾಕ್ಟರ್ ಅಶೋಕ್ ಪೈ ಅವರು ತಮ್ಮ ವೃತ್ತಿಯ ಜೊತೆಗೆ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿದ್ದರು. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನಮಾನಸದಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿದ್ದಾರೆ ಎಂದು ಅವರು ಸ್ಮರಿಸಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ಅಧ್ಯಕ್ಷ ಡಾಕ್ಟರ್ ಶ್ರೀಧರ್ ಮಾತನಾಡಿ, ಡಾಕ್ಟರ್ ಅಶೋಕ್ ಪೈ ಅವರು ವೈದ್ಯಕೀಯ ಕ್ಷೇತ್ರ ಮಾತ್ರವಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಅಪರೂಪದ ವ್ಯಕ್ತಿಯಾಗಿದ್ದರು. ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮೂಲಕ ತಮ್ಮ ಆರೋಗ್ಯದ ಕಾಳಜಿ ವಹಿಸುವುದರ ಜೊತೆಗೆ ಮತ್ತೊಬ್ಬರ ಜೀವ ಉಳಿಸುವ ಪುಣ್ಯವನ್ನು ಸಂಪಾದಿಸಬಹುದು ಎಂದರು. ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ರವೀಶ್ ಮಾತನಾಡಿ, ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಜನರಲ್ಲಿ ಜಾಗೃತಿ ಮೂಡಿಸುತ್ತವೆ. ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ದೇಹದ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮ ಬೀರುತ್ತದೆ. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯ ಹಾಗೂ ಜೀವನ ಶೈಲಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರೀತಿ ಪೈ, ಡಾಕ್ಟರ್ ವಾಮನ್ ಶಾನ್ಭೋಗ್, ಡಾಕ್ಟರ್ ರಿಷಿ, ಮಾನಸ ಆಧಾರ ಸಂಸ್ಥೆಯ ಸಿಇಒ ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಉಷಾ ಪ್ರಭು, ಮಾನಸ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷೆ ಡಾಕ್ಟರ್ ರಜನಿ ಎ ಪೈ, ರೋಟರಿ ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, ಡಾಕ್ಟರ್ ದಿನಕರ್, ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕ ಮಂಜು ಅಪ್ಪಾಜಿ, ಡಾಕ್ಟರ್ ರಾಜೇಶ್ವರಿ, ಮಂಜುನಾಥ ಸ್ವಾಮಿ, ಪದ್ಮಿನಿ ಸೇರಿದಂತೆ ರಕ್ತದಾನಿಗಳು, ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಗರದ ಹೊಸಮನೆ ಬನಶಂಕರಿ ಬಡಾವಣೆಯ ಶ್ರೀ ಕಾಮಾಕ್ಷಿ ಪ್ರಸನ್ನ ಶ್ರೀ ದೊಡ್ಡಮ್ಮ ಜಲದುರ್ಗಮ್ಮ ದೇವಾಲಯ ಸಮಿತಿಯ ವತಿಯಿಂದ ಅಕ್ಟೋಬರ್ 11 ರಿಂದ 21 ರವರೆಗೆ ಶರನ್ನವರಾತ್ರಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಉತ್ಸವಕ್ಕೆ ಸಾಧು ಶೆಟ್ಟಿ ಸಂಘ ಕಾಮಾಕ್ಷಿ ರಸ್ತೆ ಶಿವಮೊಗ್ಗದ ಸಂಪೂರ್ಣ ಸಹಕಾರವಿದೆ. ಉತ್ಸವದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ ಶ್ರೀ ದೊಡ್ಡಮ್ಮ ದೇವರಿಗೆ ಅಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ಶ್ರೀ ಚಂಡಿಕಾ ಹೋಮ, ಸಪ್ತಶತಿ ಪಾರಾಯಣ ನಡೆಯಲಿದ್ದು, ಮಧ್ಯಾಹ್ನ 12ಕ್ಕೆ ಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಸಂಜೆ ಭಜನೆ ಕಾರ್ಯಕ್ರಮ ಇರಲಿದೆ. ಅಕ್ಟೋಬರ್ 11ರಂದು ಭಾನುವಾರ ಸಂಜೆ 6:30 to 6:45 ಮೇಷ ಲಗ್ನದಲ್ಲಿ ಶ್ರೀದೇವಿಯನ್ನು ಪಟ್ಟಕ್ಕೆ ಕೂರಿಸಲಾಗುವುದು. ಅಕ್ಟೋಬರ್ 11ರಿಂದ 21ರವರೆಗೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಸಮಿತಿ ಅಧ್ಯಕ್ಷ ಎನ್ ಉಮಾಪತಿ ಮನವಿ ಮಾಡಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಹಾನಗರ ಪಾಲಿಕೆಯು ದಸರಾ ಪ್ರಯುಕ್ತ ರಂಗ ದಸರಾ 2026 ಅಡಿಯಲ್ಲಿ ಕುಟುಂಬ ರಂಗ ಎಂಬ ಕಾರ್ಯಕ್ರಮ ಆಯೋಜಿಸುತ್ತಿದೆ. ಕಾರ್ಯಕ್ರಮದಲ್ಲಿ ಕುಟುಂಬ ಸದಸ್ಯರು ಅಥವಾ ಅಕ್ಕಪಕ್ಕದ ಮನೆಯವರು 5-12 ಜನ ಸೇರಿ ಯಾವುದೇ ಪ್ರಕಾರದ ಅರ್ಧ ಗಂಟೆ ಅವಧಿಯ ಕಿರುನಾಟಕವನ್ನು ತಮ್ಮ ಮನೆಯಲ್ಲಿಯೇ ಅಥವಾ ಹತ್ತಿರದ ಅನುಕೂಲಕರ ಸ್ಥಳದಲ್ಲಿ ಅಭಿನಯಿಸಬೇಕು. ವಿವಾದಾತ್ಮಕ ವಿಚಾರ ಅಥವಾ ಸಮಾಜದ ಶಾಂತಿಗೆ ಭಂಗ ತರುವ ವಿಚಾರಗಳನ್ನು ಒಳಗೊಂಡ ನಾಟಕ ಆಗಿರಬಾರದು. ಇದರಲ್ಲಿ ಮೆಚ್ಚುಗೆ ಪಡೆದ 4 ತಂಡಗಳನ್ನು ಆಯ್ಕೆ ಮಾಡಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಅಕ್ಟೋಬರ್ 19 ಬೆಳಗ್ಗೆ 10:30 ಪ್ರದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗುವುದು. ನಾಟಕ ಪ್ರದರ್ಶಿಸಲು ನೋಂದಣಿ ಮಾಡಿದ ಮೊದಲ 20 ಕುಟುಂಬಗಳಿಗೆ ರಂಗದಸರಾ ಸಮಿತಿಯಿಂದ 1,000 ರು ಪ್ರೋತ್ಸಾಹಧನ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರು ಅಥವಾ ತಂಡದ ಹೆಸರನ್ನು ಅಕ್ಟೋಬರ್ 8 ಒಳಗೆ ಸದಸ್ಯ ಕಾರ್ಯದರ್ಶಿಗಳು ರಂಗದಸರಾ ಸಮಿತಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 8105-9-18314 ಅಥವಾ 9449-9952746 ಸಂಪರ್ಕಿಸುವಂತೆ ಶಿವಮೊಗ್ಗ ದಸರಾ ಮಹೋತ್ಸವ ರಂಗದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಗೋವರ್ಧನ ಟ್ರಸ್ಟ್ 1 ಗೋಸೇವಾ ಪಯಣದ ಅಂಗವಾಗಿ ಅಕ್ಟೋಬರ್ 7 ಅಬ್ಬಲಗೆರೆಯ ನವ್ಯಶ್ರೀ ಈಶ್ವರವನದಲ್ಲಿ ಗೋ ಸಂಜೀವಿನಿ ಧಾಮ ಅಶಕ್ತ ಗೋವುಗಳ ಆರೈಕೆ ಕೇಂದ್ರಕ್ಕೆ ಶಂಕುಸ್ಥಾಪನೆ ಹಾಗೂ ಅಕ್ಟೋಬರ್ 8 ಶುಭಮಂಗಳ ಸಮುದಾಯ ಭವನದಲ್ಲಿ ಗೋಸೇವಾ ಸಂಭ್ರಮ 2026 ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ಕಳೆದ 1 ಸಾವಿರಾರು ಮಂದಿ ಪ್ರತಿ ತಿಂಗಳು 100 ಕೊಡುಗೆ ನೀಡುವ ಮೂಲಕ ಗೋಸೇವಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಗೋವುಗಳ ರಕ್ಷಣೆ ಪೋಷಣೆ, ಗೋಶಾಲೆಗಳಿಗೆ ನೆರವು, ಮೇವು ಪೂರೈಕೆ, ಸಾವಯವ ಕೃಷಿ ಹಾಗೂ ಗೋ ಉತ್ಪನ್ನಗಳ ಪ್ರಚಾರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಟ್ರಸ್ಟ್ ಕೈಗೊಂಡಿದೆ ಎಂದರು. ಗಾಯಗೊಂಡ ಹಾಗೂ ಅನಾರೋಗ್ಯಕ್ಕೊಳಗಾದ ಗೋವುಗಳಿಗೆ ಗೋ ಆಂಬ್ಯುಲೆನ್ಸ್ ಮೂಲಕ ವೈದ್ಯಕೀಯ ನೆರವು ಮತ್ತು ಚಿಕಿತ್ಸೆ ನೀಡಲಾಗಿದೆ. ರಕ್ಷಿಸಲಾದ ಗೋವುಗಳನ್ನು ಮಾಲೀಕರು ವಾಪಸ್ ಪಡೆಯದ ಸಂದರ್ಭದಲ್ಲಿ ಅವುಗಳ ಆರೈಕೆ ಮತ್ತು ಚಿಕಿತ್ಸೆಗೆ ಗೋ ಸಂಜೀವಿನಿ ಧಾಮ ಆರಂಭಿಸಲಾಗುತ್ತಿದೆ ಎಂದರು. ಅಕ್ಟೋಬರ್ 7 1-2 ನಡೆಯುವ ಶಂಕುಸ್ಥಾಪನೆಯನ್ನು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮೀಜಿ ನೆರವೇರಿಸುವರು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಧ್ಯಕ್ಷತೆ ವಹಿಸುವರು ಎಂದರು. ಅಕ್ಟೋಬರ್ 8 ಬೆಳಗ್ಗೆ 10:30 ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಯುವ ಗೋಸೇವಾ ಸಂಭ್ರಮದಲ್ಲಿ ಉಪನ್ಯಾಸ, ಸಂವಾದ, ವಿವಿಧ ಗೋತಳಿಗಳ ಪ್ರದರ್ಶನ, ಗೋ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಇರಲಿದೆ. ಅಶ್ವಶಕ್ತಿ ಹಾಗೂ ವಿಶ್ವಬಂಧು ಗೋಶಾಲೆಯಲ್ಲಿ ತಯಾರಿಸಿದ ಸಾವಯವ ಗೊಬ್ಬರವನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಅಶ್ವಶಕ್ತಿ ಗೊಬ್ಬರವನ್ನು ಕುದುರೆಗಳ ಸಗಣಿಯಿಂದ ವೈಜ್ಞಾನಿಕವಾಗಿ ತಯಾರಿಸಲಾಗುತ್ತಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮಾರುಕಟ್ಟೆ ವಿಸ್ತರಣೆ ಯೋಜಿಸಲಾಗಿದೆ. ವಿಶ್ವಬಂಧು ಗೋಶಾಲೆಯಲ್ಲಿ ಗೋವುಗಳ ಸಗಣಿ ಸೇರಿದಂತೆ ವಿವಿಧ ಉತ್ಪನ್ನಗಳಿಂದ ಸಾವಯವ ಗೊಬ್ಬರ ತಯಾರಿಸಲಾಗುತ್ತಿದೆ ಎಂದರು. ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ರೈತರೊಂದಿಗೆ ಸಂವಾದ ನಡೆಯಲಿದೆ. ಸಾವಯವ ಕೃಷಿ, ಮಣ್ಣಿನ ಫಲವತ್ತತೆ, ಗೊಬ್ಬರ ಹಾಗೂ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಲಾಗುವುದು ಎಂದರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಕಾರ್ಯದರ್ಶಿಗಳಾದ ರಮೇಶ್ ಬಾಬು, ನಾಗೇಶ್ ಎಂ, ಖಜಾಂಚಿ ಎಸ್ಕೆ ಶೇಷಾಚಲ, ಸೀತಾರಾಮ್, ನಾಗರಾಜ್, ಜಯಸ್ವಾಮಿ, ಉದಯ್ಕುಮಾರ್, ಶ್ರೀಕಾಂತ್, ಶುಭಾ ರಾಘವೇಂದ್ರ, ಉಷಾ ಅರುಣ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಗುರುಪುರದ ಬಿಜಿಎಸ್ ಕ್ರೀಡಾಂಗಣದಲ್ಲಿ ನಡೆದ ಶಾಲಾ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ಆಯೋಜಿಸಲಾದ ಅನುದಾನರಹಿತ ಎ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ರಾಜೇಂದ್ರನಗರದ ಸಹ್ಯಾದ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಬಾಲಕರು ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ನೆಹರು ಕ್ರೀಡಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಆಟದ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದು ಅತ್ಯಾಕರ್ಷಕ ಟ್ರೋಫಿ ಮತ್ತು ಬಹುಮಾನಗಳನ್ನು ಪಡೆದು ಸಂಸ್ಥೆಗೆ ಕೀರ್ತಿ ತಂದಿರುತ್ತಾರೆ. ಜಿಲ್ಲಾ ಮಟ್ಟದ ಥ್ರೋಬಾಲ್ನಲ್ಲಿ ಉತ್ತಮ ಸಾಧನೆ ಮಾಡಲಿ ಎಂದು ಸಹ್ಯಾದ್ರಿ ಆಂಗ್ಲ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯ ಶಿಕ್ಷಕರು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದ್ದಾರೆ. ಮುಂದಿನ ವಿವರ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶಿವಮೊಗ್ಗದ ಪ್ರಜ್ಞಾ ಬುಕ್ ಗ್ಯಾಲರಿ ವತಿಯಿಂದ ಓದುವ ಹವ್ಯಾಸ ಕನ್ನಡ ಸಾಹಿತ್ಯದ ಆಸಕ್ತಿ ಹಾಗೂ ಸೃಜನಶೀಲತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರಜ್ಞಾ ಬುಕ್ ಹೌಸ್ ವಿಮರ್ಶೆ ಸ್ಪರ್ಧೆ 2026 ಆಯೋಜಿಸಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ಸಾಹಿತ್ಯಾಸಕ್ತರು, ಓದುಗರು, ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಗರಿಷ್ಠ 40 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಕಾರ್ವಾಲೋ, ಹೇಳಿ ಹೋಗು ಕಾರಣ, ಕುಸುಮ ಬಾಲೆ, ತೇಜೋ ತುಂಗಭದ್ರ ಹಾಗೂ ಎದೆಯ ಹಣತೆ ಪುಸ್ತಕಗಳ ಪೈಕಿ ಯಾವುದಾದರೂ ಒಂದು ಪುಸ್ತಕದ ಕುರಿತು ವಿಮರ್ಶೆ ಬರೆದು pragnavimarshe@gmail.com ಇಮೇಲಿಗೆ ಕಳುಹಿಸಬೇಕು. ವಿಮರ್ಶೆ ಕಳುಹಿಸಲು 15 ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ವಿಜೇತರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 2,000 ರೂಪಾಯಿ ನೀಡಲಾಗುವುದು. ಈ ಕುರಿತು ಪ್ರಜ್ಞಾ ಬುಕ್ ಗ್ಯಾಲರಿ ನಿರ್ವಾಹಕಿ ಎಂಆರ್ ಸೌಮ್ಯ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು ದಸರಾ 2026 ಪ್ರಯುಕ್ತ ರಂಗ ದಸರಾ 2026 ಅಡಿಯಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಡ್ರಾಮಾ ಜೂನಿಯರ್ಸ್ ಹಾಗೂ 15 ವರ್ಷದ ಮೇಲ್ಪಟ್ಟವರಿಗೆ ಡ್ರಾಮಾ ಸೀನಿಯರ್ಸ್ ಎಂಬ ಜಿಲ್ಲಾ ಮಟ್ಟದ ಏಕಪಾತ್ರಾಭಿನಯ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ವಿವಾದಾತ್ಮಕ ವಿಚಾರ

ಸೀನಿಯರ್ಸ್ಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 4,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 3,000 ರೂಪಾಯಿಗಳು ನಗದು ಬಹುಮಾನವನ್ನು ರಂಗ ದಸರಾ ಸಮಿತಿಯಿಂದ ಅಕ್ಟೋಬರ್ 19 11:30 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು. ಆಸಕ್ತರು ತಮ್ಮ ಹೆಸರನ್ನು ಅಕ್ಟೋಬರ್ 10 ಸದಸ್ಯ ಕಾರ್ಯದರ್ಶಿಗಳು ರಂಗ ದಸರಾ ಸಮಿತಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳುವುದು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ದೂರವಾಣಿ ಸಂಖ್ಯೆ 9591 4842 6 ಅಥವಾ 8310 4251 95 ಈ ನಂಬರ್ಗಳನ್ನು ಸಂಪರ್ಕಿಸಬಹುದು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: சொன்னவளேன.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಭರಿತಿರಬಹುದಲ್ವೆ?
5: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
6: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
5: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
8: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
8: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249693.
9: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದೇ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸ್ನೇಹಿತರೆ, ಹಕ್ಕು ಮತ್ತು ಕರ್ತವ್ಯ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ರಾಜಪ್ರಭುತ್ವದಲ್ಲಿ ನಾಗರಿಕನಿಗೆ ವಿಶೇಷ ಹಕ್ಕುಗಳು ಇರ್ತಾ ಇರಲಿಲ್ಲ, ಕರ್ತವ್ಯಗಳು ಸಾಕಷ್ಟಿದ್ವು. ಪ್ರತಿಯೊಬ್ಬ ನಾಗರಿಕನು ಪ್ರಕೃತಿಯ ರಕ್ಷಣೆಗಾಗಿ, ರಾಜನ ನಿರಂತರ ಆಡಳಿತ ನಡೆಯುವ ವ್ಯವಸ್ಥೆಗಾಗಿ ಹಲವಾರು ಕರ್ತವ್ಯವನ್ನ ಮಾಡಲೇಬೇಕಿತ್ತು. ಆ ಕರ್ತವ್ಯಗಳಿಗೆ ಧಾರ್ಮಿಕ ಸ್ಪರ್ಶವನ್ನ ನೀಡಿ ನಾಗರಿಕನು ಅವುಗಳಿಗೆ ಬದ್ಧನಾಗಿರುವಂತೆ ಮಾಡುವ ರೂಢಿಗಳಿದ್ವು. ಸ್ನೇಹಿತರೆ, ರಾಜನು ಪ್ರತ್ಯಕ್ಷ ದೇವನೆಂಬ ನಂಬಿಕೆ ಅಂದಿನ ನಾಗರಿಕರಲ್ಲಿತ್ತು. ಹೀಗೆ ನಂಬಿಕೆಗಳು ಇದ್ದಾಗ ರಾಜನ ಆಡಳಿತವನ್ನಾಗಲಿ, ಮಾತನ್ನಾಗಲಿ, ನಿರ್ಧಾರಗಳನ್ನಾಗಲಿ ನಾಗರಿಕರು ಪ್ರಶ್ನಿಸುವ ಧೈರ್ಯ ತೋರಿಸ್ತಾ ಇರಲಿಲ್ಲ. ಆತನ ನಿರ್ಧಾರಗಳನ್ನ ಶಿರಸಾ ವಹಿಸಿ ಪಾಲಿಸ್ತಾ ಇದ್ರು. ಹೀಗೆ ರಾಜನ ಆಳ್ವಿಕೆಯಲ್ಲಿ ಜನರು ತಮ್ಮ ತಮ್ಮ ಕೆಲಸಗಳನ್ನ ಜವಾಬ್ದಾರಿಯಿಂದ, ಹೆಚ್ಚು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರು. ನಾಗರಿಕ ಸಮಾಜದಲ್ಲಿ ಇಂದಿನಂತೆ ಹಕ್ಕುಗಳ ಹೋರಾಟದ ಭರಾಟೆ, ಆ ಮೂಲಕ ಒಂದಷ್ಟು ಮತಗಳನ್ನ ಬಾಚುವ, ಅದರಿಂದ ನಾಯಕನೆಂದು ಬಿಂಬಿಸಿಕೊಳ್ಳುವ ಅಗತ್ಯವೂ ಇರಲಿಲ್ಲ, ಅವಕಾಶವೂ ಇರಲಿಲ್ಲ. ಸ್ನೇಹಿತರೆ, ಪ್ರತಿದಿನ ನಾವು ನನ್ನ ಹಕ್ಕು, ನಿಮ್ಮ ಹಕ್ಕು ಅಂತ ಮಾತಾಡ್ತಾ ಇರ್ತೀವಿ. ಆದ್ರೆ ನಿಜಕ್ಕೂ ಹಕ್ಕು ಅಂದ್ರೆ ಏನು? ಅದು ನಮ್ಮ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ನಾವು ಅದನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹಕ್ಕು ಅಂತಂದ್ರೆ ಕೇವಲ ಸೌಲಭ್ಯ ಅಲ್ಲ. ಇದು ಯಾವುದೇ ಒಬ್ಬ ವ್ಯಕ್ತಿ ಗೌರವಯುತವಾಗಿ ಮತ್ತು ಸ್ವತಂತ್ರವಾಗಿ ಬದುಕೋದಕ್ಕೆ ನಮ್ಮ ಸಂವಿಧಾನ ಅಥವಾ ಕಾನೂನು ಕೊಟ್ಟಿರುವ ಖಾತ್ರಿ ಅಂತಾನೆ ಹೇಳಬಹುದು. ಇದನ್ನ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಂದು ಗ್ಯಾರಂಟಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಮ ಲೈಫ್ಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ಹಾಗಾದ್ರೆ ಹಕ್ಕು ಏನ್ ಕೆಲಸ ಮಾಡುತ್ತೆ, ಅದರ ಪವರ್ ಏನು ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸರ್ಕಾರ, ಸಮಾಜ ಅಥವಾ ಯಾವುದೇ ಪ್ರಬಲ ಶಕ್ತಿ ನಿಮ್ಮ ಮೇಲೆ ಅನ್ಯಾಯ ಮಾಡುವುದನ್ನ ತಡೆಯುತ್ತೆ. ನಂತರ ನೀವು ಶಿಕ್ಷಣ ಪಡೆಯುವುದಕ್ಕೆ, ಕೆಲಸ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಬೆಳೆಯೋದಕ್ಕೆ ಸಮಾನ ಅವಕಾಶ ನೀಡುತ್ತೆ. ಪ್ರತಿಯೊಬ್ಬರಿಗೂ ಮನುಷ್ಯರಾಗಿ ಸಿಗಬೇಕಾದ ಮೂಲಭೂತ ಗೌರವವನ್ನ ಖಾತ್ರಿಪಡಿಸುತ್ತೆ. ಸೊ ಈಗ ಗೊತ್ತಾಯ್ತಲ್ವಾ ಸ್ನೇಹಿತರೆ, ಮೊದಲನೇದಾಗಿ ಸುರಕ್ಷತೆ, ಅವಕಾಶ, ಗೌರವ, ಇವುಗಳಿಗೆ ಹಕ್ಕು ಅಂತ ನಾವು ಹೇಳ್ತೇವೆ. ಹಾಗೆ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ ಆರು ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಆ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಹಕ್ಕು ಮತ್ತು ಕರ್ತವ್ಯ ಪಾಲನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಕಳೆದ ಭಾಗದಲ್ಲಿ ಹಕ್ಕು ಅಂದ್ರೆ ಏನು ಅಂತ ತಿಳಿಸಿದ್ದಾಯ್ತು. ಹಾಗೆ ಈಗ ಮೂಲಭೂತ ಹಕ್ಕುಗಳು ಅಂದ್ರೆ ಏನು, ಅವು ಯಾವುವು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಸೊ ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನ ನಮಗೆ 6 ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನ ನೀಡಿದೆ. ಇವು ನಮ್ಮ ಜೀವನದ ಆಧಾರ ಸ್ತಂಭಗಳು ಅಂತಾನೆ ಹೇಳಬಹುದು. ಮೊದಲನೇದಾಗಿ ಸಮಾನತೆಯ ಹಕ್ಕು. ಆರ್ಟಿಕಲ್ 14-18 ಏನ್ ಹೇಳುತ್ತೆ ಅಂತಂದ್ರೆ, ಯಾರೇ ಇರ್ಲಿ ಹೇಗೆ ಇರ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾವುದೇ ತಾರತಮ್ಯ ಇಲ್ಲ. ಜಾತಿ ಧರ್ಮ ಲಿಂಗ ಆಧಾರದ ಮೇಲೆ ನಿಮ್ಮನ್ನ ಯಾರೂ ದೂರ ಬಿಡೋ ಹಾಗಿಲ್ಲ. ಇನ್ನ ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 19-22 ಏನ್ ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ಮಾತಾಡುವ ಸ್ವಾತಂತ್ರ್ಯ, ಎಲ್ಲಿಗಾದ್ರೂ ತಿರುಗಾಡುವ ಸ್ವಾತಂತ್ರ್ಯ, ಹಾಗೆ ಇಷ್ಟ ಬಂದ ಕೆಲಸ ಮಾಡೋ ಸ್ವಾತಂತ್ರ್ಯ ಎಲ್ಲವೂ ಬರುತ್ತೆ. ಇದು ನಮ್ಮ ಎಕ್ಸ್ಪ್ರೆಸ್ ಲೈಫ್ ಲೈನ್ ಅಂತಾನೆ ಹೇಳಬಹುದು. ಹಾಗೆ ಮೂರನೇದಾಗಿ ಶೋಷಣೆ ವಿರುದ್ಧದ ಹಕ್ಕು. ಆರ್ಟಿಕಲ್ ನಂಬರ್ 23-24 ತನಕ ಏನ್ ಹೇಳುತ್ತೆ ಅಂದ್ರೆ, ಬಲವಂತದ ದುಡಿಮೆ ಆಗಿರಬಹುದು, ಅಕ್ರಮವಾಗಿ ಕೂಲಿ ಕೊಡದೆ ದುಡಿಸಿಕೊಳ್ಳೋದಾಗಿರಬಹುದು, ಅಥವಾ ಮಕ್ಕಳಿಂದ ಕೆಲಸ ಮಾಡಿಸೋದು, ಈ ಎಲ್ಲದರ ವಿರುದ್ಧ ರಕ್ಷಣೆ ನೀಡುತ್ತೆ. ಯಾರು ನಿಮ್ಮನ್ನ ಶೋಷಣೆ ಮಾಡೋ ಹಾಗಿಲ್ಲ. ಇನ್ನ ನಾಲ್ಕನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ನಂಬರ್ 25-28 ಏನ್ ಹೇಳುತ್ತೆ ಅಂದ್ರೆ, ನಿಮಗೆ ಇಷ್ಟ ಬಂದ ಧರ್ಮವನ್ನ ಪಾಲಿಸುವ ಹಾಗೆ ಪ್ರಚಾರ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಇನ್ನ ಐದನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಆರ್ಟಿಕಲ್ ನಂಬರ್ 29-30 ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇರುವ ಹಕ್ಕು, ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆಯುವ ಹಕ್ಕು ಸಹ ಇದರಲ್ಲಿದೆ. ಇನ್ನ ಆರನೇದು ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಆರ್ಟಿಕಲ್ ನಂಬರ್ 32 ಏನ್ ಹೇಳುತ್ತೆ ಅಂದ್ರೆ, ಈ ಹಕ್ಕುಗಳಲ್ಲಿ ಅತ್ಯಂತ ಪವರ್ಫುಲ್ ಅಂತಾನೆ ಹೇಳಬಹುದು. ಈಗಷ್ಟೇ ಹೇಳಿದ 1-5 ಹಕ್ಕುಗಳಿಗೆ ಧಕ್ಕೆಯಾದ್ರೆ ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಹಕ್ಕುಗಳನ್ನ ಪಡೆಯೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಕ್ಕುಗಳು ಆಕಾಶದಿಂದ ಬೀಳೋದಿಲ್ಲ, ಅವು ಈಗಾಗಲೇ ನಮ್ಮ ಸಂವಿಧಾನದಿಂದ ಬಂದಿವೆ. ಆದ್ರೆ ನಾವು ಅವುಗಳನ್ನ ಆಕ್ಟಿವ್ ಆಗಿ ಮಾಡೋದು ಹೇಗೆ? ಸೊ ಮೊದಲನೇದಾಗಿ ಬಿ ಅವೇರ್ ಅಂದ್ರೆ ತಿಳ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರಲಿ. ನೀವು ಶಾಲೆಯಲ್ಲಿ, ಕಾಲೇಜ್ನಲ್ಲಿ, ರೋಡ್ನಲ್ಲಿ ಅಥವಾ ಟಿವಿಗಳಲ್ಲಿ ಎಲ್ಲೇ ಆದ್ರೂ ಅವುಗಳ ಬಗ್ಗೆ ತಿಳ್ಕೊಳ್ಬೇಕಾದ ಕರ್ತವ್ಯ ನಿಮ್ಮದಾಗಿರುತ್ತೆ. ತಿಳುವಳಿಕೆ ಇರೋದು ನಿಮ್ಮ ಮೊದಲ ಹಕ್ಕು ಅಂತಾನೆ ಹೇಳ್ಬಹುದು. ಇನ್ನ ಎರಡನೇದಾಗಿ ಬಳಸಿಕೊಳ್ಳಿ, ಅಂದ್ರೆ ನಿಮ್ಮ ಹಕ್ಕುಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿ. ಉದಾಹರಣೆಗೆ, ನಿಮಗೆ ಮಾಹಿತಿ ಬೇಕಾದ್ರೆ ಮಾಹಿತಿ ಹಕ್ಕಿನ ಅಂದ್ರೆ RTI ಕಾಯ್ದೆ ಬಳಸಿ ಸರ್ಕಾರದ ಬಳಿ ಮಾಹಿತಿ ಕೇಳಿ. ಇನ್ನ ಮೂರನೇದಾಗಿ ಧ್ವನಿ ಎತ್ತಿ, ರೈಸ್ ಯುವರ್ ವಾಯ್ಸ್. ಒಂದ್ ವೇಳೆ ನಿಮ್ಮ ಹಕ್ಕು ಉಲ್ಲಂಘನೆಯಾದಲ್ಲಿ ಸುಮ್ಮನಿರ್ಬೇಡಿ. ಪೊಲೀಸ್ ಅಥವಾ ನ್ಯಾಯಾಲಯ ಅಥವಾ ಮಾನವ ಹಕ್ಕುಗಳ ಆಯೋಗದ ಸಹಾಯ ಪಡೆಯಿರಿ. ಯಾರಾದ್ರೂ ಅನ್ಯಾಯ ಮಾಡಿದ್ರೆ ತಕ್ಷಣ ಅದಕ್ಕೆ ಧ್ವನಿ ಎತ್ತಿ. ಇನ್ನ ನಾಲ್ಕನೇದಾಗಿ ಕರ್ತವ್ಯ ಪಾಲಿಸಿ. ನೆನ್ಪಿಡಿ, ನಾವು ಮೊದಲೇ ಮಾತನಾಡಿದ ಹಾಗೆ ಹಕ್ಕುಗಳನ್ನು ಕೇಳುವ ಮೊದಲು ನಿಮ್ಮ ಕರ್ತವ್ಯಗಳನ್ನ ಪಾಲಿಸಬೇಕಾಗುತ್ತೆ. ನೀವು ಟ್ರಾಫಿಕ್ ರೂಲ್ಸ್ ಮುರಿದು ಬೇರೆಯವರ ಶಾಂತಿಯ ಹಕ್ಕಿಗೆ ಧಕ್ಕೆ ತಂದ್ರೆ ನಿಮ್ಮ ಹಕ್ಕು ಅಲ್ಲಿ ಮುಗಿಯಿತು. ಸೊ ಸ್ನೇಹಿತರೆ, ಈ ಹಕ್ಕುಗಳನ್ನ ಹೇಗೆ ಪಡೆಯೋದು ಅಂತ ನೀವೀಗ ತಿಳ್ಕೊಂಡಿದ್ದಾಯ್ತು. ನಮ್ಮ ಲೈಫ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರಬೇಕು ಅಂತಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಅರಿವು ಇರಬೇಕು. ನೆನ್ಪಿಡಿ, ಈ ದೇಶ ನಿಮ್ಮದು, ಇಲ್ಲಿರುವ ಕಾನೂನುಗಳು ನಿಮ್ಮ ರಕ್ಷಣೆಗಾಗಿ ಇವೆ. ತಿಳಿದುಕೊಂಡು, ಬಳಸಿಕೊಂಡು, ಹಾಗೆ ಗೌರವದಿಂದ ಬಾಳಿ ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ನಿಮ್ಮ ಕರ್ತವ್ಯ ಪಾಲನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಕಳೆದ ಭಾಗದಲ್ಲಿ ನಮ್ಮೆಲ್ಲರ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ವಿ. ಸ್ವಾತಂತ್ರ್ಯ, ಸಮಾನತೆ, ಮಾಹಿತಿ, ಎಸ್ ಎಷ್ಟು ಪವರ್ಫುಲ್ ನಮ್ಮ ಸಂವಿಧಾನ ಅಲ್ವಾ ಸ್ನೇಹಿತರೆ. ಆದ್ರೆ ಇಲ್ಲಿ ಒಂದು ಸಣ್ಣ ಕ್ವೆಶ್ಚನ್ ಇದೆ. ಈಗ ನೀವು ಹೇಳಿ, ನಾವು ಎಷ್ಟು ದಿನ ಗೌರ್ಮೆಂಟ್ ಅನ್ನ ಹಾಗೆ ಸಿಸ್ಟಮ್ ಅನ್ನ ಬ್ಲೇಮ್ ಮಾಡ್ತೀವಿ, ಟ್ರಾಫಿಕ್ ಸರಿ ಇಲ್ಲ, ಕಸ ಜಾಸ್ತಿ ಇದೆ, ಕರಪ್ಷನ್ ಇದೆ ಅಂತ ದಿನ ಗುಣಕ್ತಾ ಇರ್ತೀವಿ. ಆದ್ರೆ ನೀವು ಯಾವತ್ತಾದ್ರೂ ಒಂದು ನಿಮಿಷ ಯೋಚನೆ ಮಾಡಿದ್ದೀರಾ, ನಾನು ದೇಶಕ್ಕೆ ಏನನ್ನಾದ್ರೂ ಕೊಡುಗೆ ಕೊಟ್ಟಿದ್ದೀನಾ ಅಂತ? ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಮಾಡಬೇಕಾಗಿರೋ ಕರ್ತವ್ಯ ನಮ್ದಾಗಿರತ್ತೆ. ಕರ್ತವ್ಯ ಅಂದ್ರೆ ಏನು ನೋಡಿ ಸ್ನೇಹಿತರೆ, ಹಕ್ಕು ಅಂದ್ರೆ ನೀವು ಸರ್ಕಾರದಿಂದ ಅಥವಾ ಸಮಾಜದಿಂದ ಪಡೆಯೋದಾಗಿರುತ್ತೆ. ಆದ್ರೆ ಕರ್ತವ್ಯ ಅನ್ನೋದು ನೀವು ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಮಾಡೋದಾಗಿರುತ್ತೆ. ಇದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಒಂದು ಜವಾಬ್ದಾರಿ ಪತ್ರ ಅಂತಾನೆ ಹೇಳಬಹುದು. ನಾವು ವಾಸಿಸುವ ಈ ಸಮಾಜಕ್ಕೆ, ನಾವು ಉಸಿರಾಡುವ ಈ ದೇಶದಲ್ಲಿ ನಾವು ಒಂದು ಸೇವೆಯನ್ನ ಸಲ್ಲಿಸಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ಹಕ್ಕುಗಳು ಸೇಫ್ ಆಗಿರುತ್ತೆ. ಮೂಲಭೂತ ಹಕ್ಕುಗಳು ಹೇಗಿರುತ್ತವೋ ಹಾಗೇನೆ ಮೂಲಭೂತ ಕರ್ತವ್ಯಗಳು ಕೂಡ ಇದೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಇದ್ರ ಬಗ್ಗೆ ಅಂತ ಹೇಳೋದಾದ್ರೆ, ಒಬ್ಬ ಉತ್ತಮ ನಾಗರಿಕನಾಗೋದಕ್ಕೆ ನಾವು ಒಂದಿಷ್ಟು ಕರ್ತವ್ಯಗಳನ್ನ ಪಾಲಿಸಬೇಕು. ಮೊದಲನೇದಾಗಿ ಸಂವಿಧಾನಕ್ಕೆ ಗೌರವ. ನಮ್ಮ ರಾಷ್ಟ್ರಗೀತೆ ಕೇಳಿದಾಗ, ರಾಷ್ಟ್ರಧ್ವಜ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಗೌರವ ಬರಬೇಕು. ನಮ್ಮ ಸಂವಿಧಾನದ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಎರಡನೇದಾಗಿ ಸ್ವಾತಂತ್ರ್ಯದ ಆದರ್ಶಗಳ ಪಾಲನೆ, ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ಮಹಾನ್ ನಾಯಕರ ಆದರ್ಶಗಳನ್ನು, ತ್ಯಾಗವನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮತ್ತು ಅವರ ತತ್ವಗಳನ್ನ ಪಾಲಿಸಬೇಕು. ಇನ್ನು ಮೂರನೇದಾಗಿ ದೇಶದ ರಕ್ಷಣೆ. ಕರೆ ಬಂದಾಗ ದೇಶದ ಸೇವೆಗೆ ಸಿದ್ಧರಾಗಿರಬೇಕು. ಸೈನ್ಯಕ್ಕೆ ಸೇರಲು ಸಾಧ್ಯವಾಗದಿದ್ದರೆ ಕನಿಷ್ಠ ದೇಶದ ಬಗ್ಗೆ ಸುಳ್ಳು ಸುದ್ದಿ ಹರಡದೆ ಶಾಂತಿಯನ್ನ ಕಾಪಾಡಬೇಕು. ಇನ್ನು ನಾಲ್ಕನೇದಾಗಿ ಸಾರ್ವಜನಿಕರ ಆಸ್ತಿ ನಮ್ಮ ಆಸ್ತಿ. ಬಸ್ ಆಗಿರಬಹುದು, ರೈಲ್ ಆಗಿರಬಹುದು, ಪಾರ್ಕ್ನಲ್ಲಿರೋ ಬೆಂಚು, ಸರ್ಕಾರಿ ಕಚೇರಿ, ಇವೆಲ್ಲ ನಮ್ಮದೇ ದುಡ್ಡಿನಿಂದ ಕಟ್ಟಿದ್ದು. ಅವುಗಳನ್ನು ಹಾಳು ಮಾಡದೆ ಅವುಗಳ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಯಾವುದನ್ನೂ ಒಡೆಯಬೇಡಿ, ಹಾಗೆ ಕೆಟ್ಟದಾಗಿ ಬರೆಯಬೇಡಿ ಸ್ನೇಹಿತರೆ. ಇನ್ನು ಐದನೇದಾಗಿ ಪರಿಸರ ಪ್ರೇಮ. ಇದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಒಂದು ಮರ ಕಡಿಯುವ ಮೊದಲು ಯೋಚನೆ ಮಾಡಿ. ಕೆರೆ, ನದಿ, ಅರಣ್ಯ, ಇವು ನಮ್ಮ ಜೀವನ ಅಡಿಗಳಾಗಿರ್ತವೆ. ಎಲ್ಲಾದ್ರೂ ಪ್ಲಾಸ್ಟಿಕ್ ಬಿಸಾಕೋಕ್ಕಿಂತ ಮುಂಚೆ ನೆನ್ಪಿಡಿ, ಪರಿಸರ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಇನ್ನು ಆರನೇದಾಗಿ ಸಹೋದರತ್ವ ಮತ್ತು ಸೌಹಾರ್ದತೆ. ನಮ್ಮಲ್ಲಿ ಭಾಷೆ, ಧರ್ಮ, ಪ್ರದೇಶಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಾವೆಲ್ಲ ಒಂದೇ ದೇಶದ ಮಕ್ಕಳು. ಒಬ್ಬರ ಬಗ್ಗೆ ಒಬ್ಬರು ಪ್ರೀತಿ ಗೌರವದಿಂದ ಇರೋಣ. ಬೇರೆಯವರನ್ನು ಕೆಟ್ಟದಾಗಿ ನೋಡೋದನ್ನ ನಿಲ್ಲಿಸಿ. ಇನ್ನು ಏಳನೇದಾಗಿ ಎಕ್ಸಲೆನ್ಸ್ ಕಡೆಗೆ ಓಟ. ನೀವು ಯಾವ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ 100ಕ್ಕೆ 100ರಷ್ಟು ಪ್ರಯತ್ನ ಹಾಕಿ. ಒಬ್ಬ ಸ್ಟೂಡೆಂಟ್ ಆದ್ರೆ ಚೆನ್ನಾಗಿ ಓದಿ, ಒಬ್ಬ ಇಂಜಿನಿಯರ್ ಆದ್ರೆ ಉತ್ತಮ ಸೇವೆ ನೀಡಿ. ಯಾಕಂದ್ರೆ ವೈಯಕ್ತಿಕ ಬೆಳವಣಿಗೆಯಿಂದಲೇ ದೇಶದ ಬೆಳವಣಿಗೆ ಆಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ನಮ್ಮ ಹಕ್ಕುಗಳನ್ನ ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೋ ಅದಕ್ಕಿಂತ ಒಂದು ಹಿಡಿ ಜಾಸ್ತಿ ನಮ್ಮ ಕರ್ತವ್ಯಗಳನ್ನ ಪಾಲಿಸೋಣ. ನಮ್ಮ ದೇಶ ಒಂದು ಸುಂದರ ಮರ. ಹಕ್ಕುಗಳು ಅದರ ಹಣ್ಣುಗಳಾದ್ರೆ ಕರ್ತವ್ಯಗಳು ಅದರ ಗಟ್ಟಿಯಾದ ಬೇರುಗಳಾಗಿರ್ತವೆ. ಬೇರು ಗಟ್ಟಿಯಾಗಿದ್ರೆ ಮಾತ್ರ ಹಣ್ಣು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ. ಆದ್ರೆ
2: ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಜಗತ್ತಲ್ಲಿ ಎಂತೆಂತಹ ವಿಸ್ಮಯ ವಿಚಾರಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ ನಿಮ್ಗೆ ಗೊತ್ತಾ? ನೋಡಿ, ಈಗ ಒಂದು ಮಗು ಜನನ ಆಗಬೇಕು ಅಂತಂದ್ರೆ 9 ತಿಂಗಳ ಕಾಲ ತಾಯಿ ಆ ಮಗುವನ್ನ ಹೊರಬೇಕಾಗತ್ತೆ, ಹಾಗೆ ಅದನ್ನ ಪೋಷಣೆ ಮಾಡಬೇಕಾಗತ್ತೆ. ಅದರ ಜೊತೆಗೇನೆ ನಾವು ಜಗತ್ತಲ್ಲಿ ಇನ್ನೊಂದು ವಿಸ್ಮಯವನ್ನು ನೋಡಬೇಕು ಅಂತಂದ್ರೆ ಅವಳಿ ಜವಳಿ ಮಗು ಆಗುವಂಥದ್ದು. ಈ ಅವಳಿ ಜವಳಿ ಮಗು ಆಗುವಂಥದ್ದು ಕೂಡ ತುಂಬಾನೇ ವಿಶೇಷ. ನಾವು ಬಹಳಷ್ಟು ಸರಿ ಅವಳಿ ಜವಳಿ ಮಗು ಆಗಿರೋದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇವತ್ತು ಮಾತಾಡ್ತಾ ಇರುವಂತಹ ಈ ಊರಿನಲ್ಲಿ ಇರುವಂತಹ ಹೆಣ್ಮಕ್ಳು ಅವಳಿ ಜವಳಿ ಮಕ್ಕಳನ್ನೇ ಯಾವಾಗಲೂ ಹೇರುವಂಥದ್ದು. ಹಾಗಾದರೆ ಈ ಒಂದು ಊರು ಯಾವುದು, ಅಲ್ಲಿ ಏನು ವಿಶೇಷ ಇದೆ, ಯಾಕೆ ಇಲ್ಲಿ ಅವಳಿ ಜವಳಿ ಮಕ್ಕಳೇ ಹುಟ್ಟುತ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಈ ಊರಿನ ಬಗ್ಗೆ ನಿಮಗೆ ಏನಾದರೂ ಮುಂಚೆ ಗೊತ್ತಿತ್ತು ಅಂದರೆ ನೀವು ಕೂಡ ನಮಗೆ ವಾಯ್ಸ್ ನೋಟ್ನ ಕಳಿಸ್ಕೊಟ್ಟು ಮೆಸೇಜ್ನ ಮಾಡಿ ತಿಳಿಸ್ಕೊಡ್ಬೋದು. ಹಾಗಾದರೆ ಈ ಒಂದು ಊರಿನ ವಿಶೇಷತೆ ಏನಿದೆ, ಮತ್ತು ಇಲ್ಲಿ ಯಾಕೆ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ವಿಸ್ಮಯ ಜಾಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ. ಸೊ ಈ ಒಂದು ಹಳ್ಳಿನಲ್ಲಿ ಯಾವಾಗಲೂ ಕೂಡ ಅವಳಿ ಜವಳಿ ಮಕ್ಕಳೇ ಹುಟ್ಟೋದು ಅಂಥೇಳಿ. ಸೊ ಯಾಕೆ ಈ ರೀತಿಯಲ್ಲಿ ಆಗುತ್ತೆ ಅಂತ ನಾವು ನೋಡೋದಾದರೆ ಅದಕ್ಕೆ ಬೇರೆ ಬೇರೆ ರೀಸನ್ಸ್ಗಳಿರಬಹುದು. ಆ್ಯಂಡ್ ಅಧ್ಯಯನದಲ್ಲೂ ಕೂಡ ಇನ್ನೂ ಕಂಡು ಬಂದಿಲ್ಲ ಅಂಥೇಳಿ ಮಾಹಿತಿ ಇದೆ. ಜೊತೆಗೆ ಇವತ್ತು ಈ ಒಂದು ಊರು ಯಾವುದು ಅಂತ ಹೇಳ್ತಾ ಇದ್ದೀನಿ. ಈ ಊರು ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆಯ ಕೊದಿಂಜಿ ಗ್ರಾಮ. ಒಂದು ಪರ್ಯಾಯವಾದಂತಹ ದ್ವೀಪ ಆಗಿರುತ್ತೆ. ಅರಬ್ಬಿ ಸಮುದ್ರದ ಹಿನ್ನೀರಿನಲ್ಲಿರುವಂತಹ ಈ ಗ್ರಾಮದಲ್ಲಿ ಸುಮಾರು 2,000 ಕುಟುಂಬಗಳು ವಾಸ ಮಾಡ್ತಾ ಇರ್ತವೆ. ಆ್ಯಂಡ್ ಈ ಹಳ್ಳಿಯಲ್ಲಿ ಬರೋಬ್ಬರಿ 204 ಜೊತೆ ಅವಳಿ ಮಕ್ಕಳು ಹುಟ್ಟಿದ್ದಾವೆ ಅಂತ ಹೇಳಿದೆ. ಆ್ಯಂಡ್ ಅಂದರೆ 408 ಮಕ್ಕಳು. ಒಂದೇ ಒಂದು ಹಳ್ಳಿಯಲ್ಲಿ ಇಷ್ಟೊಂದು ಅವಳಿ ಮಕ್ಕಳು ಹುಟ್ಟೋದಂದರೆ ಎಷ್ಟು ವಿಸ್ಮಯ ಅಲ್ವಾ. ಜೊತೆಗೆ 2 ತ್ರಿವಳಿಗಳು ಬೇರೆ ಇದೆ ಅಂತ ಹೇಳಿ ಹೇಳಿದ್ದಾರೆ. ಆ್ಯಂಡ್ ಇವತ್ತು ಈ ಒಂದು ಊರಿನಲ್ಲಿ ಯಾಕೆ ಈ ರೀತಿ ಅವಳಿ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಕ್ಕೆ ಕಾರಣವನ್ನು ನಾವು ಇಲ್ಲಿ ನೋಡಿದ್ರೆ, 40 ತಾಯಂದರಲ್ಲಿ ಒಬ್ಬ ತಾಯಿಗೆ ಅವಳಿ ಮಕ್ಕಳನ್ನು ಹೆರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಸೈಂಟಿಫಿಕಲ್ ಇದೆ. ಆದರೆ ಆ ಲೆಕ್ಕಾಚಾರ ಎಲ್ಲ ಈ ಕೊದಿಂಜಿಯಲ್ಲಿ ತಲೆ ಕೆಳಗಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿ 1,000 ಹೆರಿಗೆಗಳಲ್ಲಿ 45 ಹೆರಿಗೆಗಳು ಅವಳಿ ಮಕ್ಕಳಲ್ಲಿ ಕೊನೆಗೊಳ್ತಾ ಇದೆ ಅಂತ ಹೇಳಿ ಒಂದು ಅಧ್ಯಯನ ಇದೆ. ಜೊತೆಗೆ ಕೊದಿಂಜಿಯಲ್ಲಿ ಮಾತ್ರ ಯಾಕೆ ಹೀಗೆ ಆಗುತ್ತೆ, ಅವಳಿ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕ ವಿವರಣೆಗಳು ಕೂಡ ಇನ್ನೂ ಸಿಕ್ಕಿಲ್ಲ ಅಂತ ಇದೆ. ಆ್ಯಂಡ್ ಒಂದು ವಿಶೇಷ ಏನಂತಂದರೆ, ಕೊದಿಂಜಿಯಲ್ಲಿರುವಂತಹ ಹುಟ್ಟಿದಂತಹ ಬೆಳೆದ ಹೆಣ್ಣುಮಕ್ಕಳು ದೂರದ ಯಾವುದೋ ಊರಿಗೆ ಮದುವೆಯಾಗಿ ಹೋದರೂ ಕೂಡ ಅಲ್ಲಿಯೂ ಕೂಡ ಅವರು ಅವಳಿ ಮಕ್ಕಳನ್ನೇ ಹೆರ್ತಾರೆ. ಅಂದಮೇಲೆ ಕೊದಿಂಜಿಯಲ್ಲಿ ಹೆಣ್ಮಕ್ಕಳ ಒಡಲಲ್ಲಿಯೇ ಏನೋ ವಿಶೇಷ ಇರಬೇಕು ಅಂತ ಹೇಳಿ ಅಧ್ಯಯನಗಳು ಹೇಳ್ತವೆ. ಆ್ಯಂಡ್ ಏನಪ್ಪ ಆ ವಿಶೇಷಗಳು ಇರ್ಬೋದು ಅಂತ ಯೋಚನೆ ಮಾಡಿದ್ರೆ ಅದನ್ನು ವೈದ್ಯ ವಿಜ್ಞಾನಿಗಳು ಅಧ್ಯಯನ ಮಾಡಿ ನಮಗೆ ತಿಳಿಸ್ಬೇಕಾಗತ್ತೆ. ಆ್ಯಂಡ್ ನಾನು ಹೇಳಿದಂತೆ ಈ ಒಂದು ಅವಳಿ ಮಕ್ಕಳಿರುವಂತಹ ಹಳ್ಳಿ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರವಾಸಿ ತಾಣವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು. ಉತ್ತರ ಭಾರತದಲ್ಲೂ ಕೂಡ ಒಂದು ಅವಳಿ ಮಕ್ಕಳ ಹಳ್ಳಿ ಇದೆ. ಇದರ ಹೆಸರು ಮೊಹಮ್ಮದ್ ಪುರಿ ಉಮ್ರಿ ಅಂಥೇಳಿ. ಇದು ಉತ್ತರ ಪ್ರದೇಶದ ಅಲಹಾಬಾದಿನ ಬೌರ್ಮೌಲಿ ಎನ್ನುವ ಸ್ಥಳಕ್ಕೆ ಹತ್ತಿರವಾಗಿದೆ. ಈ ಹಳ್ಳಿಯ ಜನಸಂಖ್ಯೆ 600 ಇದೆ. ಇವರಲ್ಲಿ 33 ಅವಳಿ ಮಕ್ಕಳು ಹುಟ್ಟಿದ್ದಾವೆ. ನೋಡಿ, ಜಗತ್ತಿನಲ್ಲಿ ಎಂತೆಂತಹ ಅಚ್ಚರಿಗಳು ನಡೀತದೆ ನೋಡಿ. ಈ ರೀತಿ ಹಳ್ಳಿ ಹಳ್ಳಿನಲ್ಲೇ ಒಂದು ಅವಳಿ ಮಕ್ಕಳ ಜನನ ಆಗುತ್ತೆ ಅಂದರೆ ಅದೊಂದು ರೀತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ರೀಸನ್ನ ವೈದ್ಯರೇ ತಿಳಿಸ್ಬೇಕಾಗತ್ತೆ. ಹಾಗೆ ನಾವೆಲ್ಲ ಈ ರೀತಿಯ ಅಚ್ಚರಿಗಳನ್ನ ನೋಡಿ ಬೆರಗಾಗ್ತೀವಿ. ಆದರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಲ್ಲೇ ಬೇರೆ ಬೇರೆ ಪದ್ಧತಿಗಳಿರುತ್ತೆ. ಈ ರೀತಿಯದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಇದೆ. ನಾವು ಕೂಡ ರೀಸೆಂಟಾಗಿ ನೋಡಿದೆ ಡಾಕ್ಟರ್ ಬ್ರೋ ಅವ್ರದ್ದು ಒಂದು ವಿಡಿಯೋದಲ್ಲಿ, ಅವರು ಯಾವುದೋ ದೇಶಕ್ಕೆ ಹೋದಾಗ ಅಲ್ಲಿ ಕೂಡ ಒಬ್ಬ ತಾಯಿ ಬಹಳಷ್ಟು ಮಕ್ಕಳಿಗೆ ಜನ್ಮವನ್ನು ನೀಡಿರ್ತಾರೆ. ಸೊ ಈ ರೀತಿಯ ಅಚ್ಚರಿಗಳನ್ನ ನೋಡೋಕ್ಕೆ ಸಾಧ್ಯ ಇದೆ. ನೀವು ಈ ರೀತಿ ಏನಾದರೂ ವಿಚಾರಗಳನ್ನ ನೋಡಿದ್ರೆ ಅಂತಂದರೆ ಎಲ್ಲೆಲ್ಲಿ ನೋಡಿದ್ರಿ ಅದನ್ನು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686209692 ಈ ಸಂಖ್ಯೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನೀವು ಕೂಡ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂತಂದ್ರೆ ಹೇಳ್ಬೋದು. ಹಾಗೆ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ನಾನು, ಆಗಲೇ ಈ ಒಂದು ಹಳ್ಳಿಯಲ್ಲಿ 204 ಅವಳಿ ಮಕ್ಕಳಿದ್ದಾವೆ, 2000 ಕುಟುಂಬಗಳಿದೆ. ಆ್ಯಂಡ್ ಹಾಗೆ 204 ಮಕ್ಕಳು ಅಂತಂದರೆ 408 ಮಕ್ಕಳು ಆಗ್ತವೆ. ಆ್ಯಂಡ್ ಯೂಶ್ವಲಿ ವೈಜ್ಞಾನಿಕವಾಗಿ ಹೇಳಿರುವಂತಹ ಪ್ರಕಾರದಲ್ಲಿ ನಾವು ನೋಡ್ತೀವಿ ಅಂತಂದರೆ 40 ತಾಯಂದಿರಲ್ಲಿ ಒಬ್ಬ ತಾಯಿ ಅವಳಿ ಮಕ್ಕಳನ್ನು ಹೆರ್ತಾರೆ ಅಂಥೇಳಿ. ಆದರೆ ಈ ಲೆಕ್ಕಾಚಾರ ಈ ಒಂದು ಕೊಂದಿಜಿ ಅನ್ನುವಂತಹ ಹಳ್ಳಿಯಲ್ಲಿ ಉಲ್ಟಾಗಿದೆ ಅಂತಲೇ ಹೇಳ್ಬೋದು. ಪ್ರತಿ 1000 ಹೆರಿಗೆಗಳಲ್ಲಿ 45 ಹೆರಿಗೆಗಳು ಅವಳಿ ಮಕ್ಕಳಲ್ಲಿ ಎಂಡ್ ಆಗುತ್ತೆ ಅಂಥೇಳಿ ಒಂದು ಅಧ್ಯಯನ ತಿಳಿಸ್ಕೊಟ್ಟಿದೆ. ಕೊಂದಿಜಿಯಲ್ಲಿರುವಂತಹ ಹಳ್ಳಿನಲ್ಲೇ ಯಾಕೆ ಈ ರೀತಿಯಲ್ಲಿ ಆಗುತ್ತೆ ಅಂಥೇಳಿ ಇನ್ನೂ ಕೂಡ ಸಂಶೋಧನೆ ಆಗಬೇಕಾಗಿದೆ. ಜೊತೆಗೆ ನಾನಾಗಲೇ ಹೇಳಿದೆ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯ ಅಚ್ಚರಿಯ ವಿಚಾರಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ. ಉತ್ತರ ಭಾರತದಲ್ಲೂ ಕೂಡ ಒಂದು ಅವಳಿ ಮಕ್ಕಳ ಹಳ್ಳಿ ಇದೆ. ಇದರ ಹೆಸರು ನಾನಾಗಲೇ ಹೇಳಿದೆ, ಮೊಹಮ್ಮದ್ ಪುರಿ ಉಮ್ರಿ ಅಂಥೇಳಿ. ಇಲ್ಲಿ ಜನಸಂಖ್ಯೆ ಇರೋದಂಥದ್ದೇ 600. ಇವರಲ್ಲಿ 33 ಅವಳಿ ಮಕ್ಕಳು ಹುಟ್ಟಿದ್ದಾವೆ. ಆ್ಯಂಡ್ ಇದೇ ರೀತಿಯಲ್ಲೇ ನೈಜೀರಿಯಾದಲ್ಲಿ ಇಗ್ಬೋ ವೋರಾ ಎನ್ನುವಂತಹ ಒಂದು ಸ್ಥಳ ಇದೆ. ಅಲ್ಲಿ 60,000 ಜನಸಂಖ್ಯೆ ಇದೆ. ಈ ನಗರದಲ್ಲಿ ಏನಾಗಿದೆ, ಅವಳಿ ಮಕ್ಕಳು ಅಸಹಜ ಪ್ರಮಾಣದಲ್ಲಿ ಹುಟ್ಟುತ್ತಿವೆ. ಹಾಗಾಗಿ ಇಗ್ಬೋ ವೋರಾ ನಗರವನ್ನು ಅವಳಿ ಮಕ್ಕಳ ರಾಜಧಾನಿ ಅಂತ ಕೂಡ ಕರೀತಾರೆ. ಇಂದ ಇದೇ ಥರನೇ ಬ್ರೆಜಿಲ್ನಲ್ಲಿ ಕೂಡ ಅಷ್ಟೇ. ಬ್ರೆಜಿಲ್ ದೇಶದಲ್ಲಿ ಕ್ಯಾಂಡಿಡೋ ಗೊಡೋ ಎನ್ನುವಂತಹ ಸ್ಥಳ ಇದೆ. ಈ ನಗರದಲ್ಲಿ ಲಿನ್ಹಾ ಸಾವೋ ಎನ್ನುವ ಬಡಾವಣೆ ಇದೆ. ಇಲ್ಲಿ ಜರ್ಮನಿ ಮೂಲದ ಜನರು ವಾಸ ಮಾಡ್ತಾ ಇರ್ತಾರೆ. ಈ ಜರ್ಮನಿ ಮೂಲದ ಜನರಲ್ಲಿಯೂ ಕೂಡ ಅವಳಿ ಮಕ್ಕಳ ಪ್ರಮಾಣ ಅಸಹಜ ರೂಪದಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಎಷ್ಟೊಂದು ಹಳ್ಳಿಗಳಲ್ಲಿ ಅಥವಾ ಊರುಗಳಲ್ಲಿ ಈ ರೀತಿಯಲ್ಲಿ ಆಗುತ್ತೆ ಅಂಥೇಳಿ ನೋಡ್ಬೋದು. ಆ್ಯಂಡ್ ಪ್ರಕೃತಿನಲ್ಲಿರುವಂತಹ ಯಾವುದಾದ್ರೂ ಘಟಕ, ಆಹಾರದಲ್ಲಿರುವಂತಹ ಯಾವುದಾದ್ರೂ ವಿಶೇಷ ಪದಾರ್ಥ ಅಥವಾ ಸಂತಾನ ವರ್ಧನೆಗಾಗಿ ಬಳಸುವಂತಹ ಗುಳಿಗೆಗಳು ಅಸಹಜ ಅವಳಿಗಳ ಜನನಕ್ಕೆ ಕಾರಣವಾಗಿರಬಹುದು ಅಂತ ಒಂದು ಸಂಶೋಧನೆ ಕೂಡ ತಿಳಿಸ್ಕೊಟ್ಟಿದೆ. ಆದರೆ ನಿಜವಾದ ಕಾರಣವನ್ನು ತಿಳಿದಕ್ಕೆ ಇನ್ನೂ ಕೂಡ ಆಗಿಲ್ಲ, ಸಂಶೋಧನೆ ಕೂಡ ನಡೀತಾನೆ ಇದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಒಂದು ವಿಶೇಷವಾದಂತಹ ವಿಚಾರಗಳನ್ನ ಕೂಡ ತಿಳ್ಕೊಬೋದು ನಾವು. ನಮ್ಮ ಜಗತ್ತಿನಾದ್ಯಂತ ಎಂತೆಂಥ ಅಚ್ಚರಿ ವಿಚಾರಗಳು ಸಿಗುತ್ತೆ ನೋಡಿ ಅಲ್ವಾ. ಸೊ ನೀವು ಸಹ ಈ ರೀತಿಯ ಏನಾದ್ರು ವಿಚಾರಗಳನ್ನ ಎಲ್ಲರೂ ಹೋಗಿದ್ದೀರಾ ನೋಡಿದಿರಾ ಅಂತಂದರೆ, ಸೊ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮಗೂ ಕೂಡ ತಿಳಿಸ್ಕೊಡ್ಬೋದು. ಈ ರೀತಿಯ ಅಚ್ಚರಿಯ ವಿಚಾರಗಳನ್ನ ನಾವು ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನೀವು ಕೂಡ ನಮ್ಮ ಜೊತೆಯಲ್ಲಿ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಟ್ರೆ ನಾವು ಕೂಡ ಅದನ್ನು ಪ್ರಸಾರ ಮಾಡ್ತೀವಿ. ಆ್ಯಂಡ್ ನಿಮಗೆ ತಿಳಿದಿರುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ನಾವೆಲ್ಲರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ನೋಡಿರುವಂತಹ ಈ ರೀತಿಯ ಸ್ಥಳಗಳೇನಾದರೂ ಇತ್ತು ಅಂದರೆ ಅದನ್ನು ಕೂಡ ನಮಗೆ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಮಾಡಿ ಕೂಡ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686027279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಇದೇ ಸಂಖ್ಯೆಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸ್ಕೊಡ್ಬೋದು. ಹಾಗಾದರೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಎಲ್ರಿಗೂ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಬಿಸ್ನೆಸ್ ಹೇಗ್ ಮಾಡೋದು ಏನು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಗಳು ಕೂಡ ತುಂಬಾ ಕಾಡ್ತಾ ಇರುತ್ತೆ. ಅದಕ್ಕಾಗಿ ಹೊಸದಾಗಿ ಬಿಸ್ನೆಸ್ ಮಾಡೋರ್ಗೆ, ಹಾಗೆ ಬಿಸ್ನೆಸ್ ಅಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಇರೋರ್ಗೆ ಎಲ್ಲರಿಗಾಗಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರ ಆಗುವಂತಹ ಕಾರ್ಯಕ್ರಮನೇ ಬಿಸ್ನೆಸ್ ಬಸ್. ಸೊ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಆಫ್ ಕೋರ್ಸ್, ಬಿಸ್ನೆಸ್ ಮ್ಯಾನ್ ಗಳು ಅವರ ಬಿಸ್ನೆಸ್ ಅನುಭವವನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಾರೆ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಏನಪ್ಪಾ ಅಂದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಕೆಲವು ಬಿಸ್ನೆಸ್ ಗಳು ಹೇಗೆ ಅಂದ್ರೆ, ಜನರೇಷನ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವರ ಮಗ, ಮೊಮ್ಮಗ, ಮೊಮ್ಮಗ ಎಲ್ಲರೂ ಕೂಡ ಆ ಬಿಸ್ನೆಸ್ ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಬಿಸ್ನೆಸ್ ಯಾವ್ದು ಗೊತ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೂರ ಟೆಕ್ಸ್ಟೈಲ್ಸ್ ಬಗ್ಗೆ ಮಾತಾಡೋಣ ಅಂತ. ಸೊ ಈ ಒಂದು ಟೆಕ್ಸ್ಟೈಲ್ಸ್ ನ ಈಗಿನ ಮಾಲೀಕರಾಗಿರುವ ಸತೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಸತೀಶ್ ಸರ್, ನಮಸ್ತೆ.
6: ನಮಸ್ತೆ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
5: ಓಕೆ ಸತೀಶ್ ಸರ್, ಹೇಗಿದ್ದೀರಾ?
6: ಆರಾಮಾಗಿದ್ದೀವಿ.
5: ಆರಾಮಾಗಿದ್ದೀರಾ? ಓಕೆ, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲಿ ಸರ್?
6: ಶಿವಮೊಗ್ಗದಲ್ಲೇ.
5: ಶಿವಮೊಗ್ಗನೇ. ಏನ್ ಓದಿದ್ದು?
6: ಬಿಎ.
5: ಬಿಎ ಓದಾದ್ಮೇಲೆ ಏನ್ ಮಾಡಿದ್ರಿ ಸರ್?
6: ಬಿಸ್ನೆಸ್ ಬಂದ್ವಿ.
5: ಬಿಸ್ನೆಸ್ ಅಂದ್ರೆ ಬೇರೆ ಎಲ್ಲೂ ಕೆಲ್ಸಕ್ಕಂತ ಹೋಗ್ಲಿಲ್ಲ?
6: ಜಾಬಿಗೆ ಹೋಗಿಲ್ಲ.
5: ಯಾಕೆ ಸರ್?
6: ನಮಗೆ ಜಾಬ್ ಇದೆಯಲ್ಲ, ಬೇರೆಯವರಿಗಾರ ಆಪರ್ಚುನಿಟಿ ಆಗ್ಲಿ ಅಂತ ಹೇಳಿ ನಾವು ಬಿಸ್ನೆಸ್ ಗೆ ಕಂಟಿನ್ಯೂ ಮಾಡಿದ್ವಿ.
5: ಓ, ಹಾಗಿದ್ರೆ ಇದು ನಿಮ್ಮ ಕುಟುಂಬದವರ ಬಿಸ್ನೆಸ್, ನಿಮ್ಮ ತಂದೆಯವರು ಕೂಡ ಇದೇ ಬಿಸ್ನೆಸ್ ಮಾಡ್ತಿದ್ರ?
6: ತಂದೆ ಅಜ್ಜ ಎಲ್ಲರೂ ಬಟ್ಟೆ ವ್ಯಾಪಾರನೇ.
5: ಓಕೆ, ತಂದೆ ಅಜ್ಜ ಎಲ್ಲರೂ ಕೂಡ ಬಟ್ಟೆ ವ್ಯಾಪಾರ ಮಾಡ್ತಿದ್ರು, ಹಾಗಾಗಿ ನೀವು ಕೂಡ ಇದೇ ಬಿಸ್ನೆಸ್ ಅಲ್ಲಿ ಕಂಟಿನ್ಯೂ ಆದ್ರಿ. ಹಾಗಿದ್ರೆ ಸತೀಶ್ ಸರ್, ನಮ್ಗೀಗ ಮಧುರ ಟೆಕ್ಸ್ಟೈಲ್ಸ್ ಬಗ್ಗೆ ಹೇಳಿ ಸರ್. ಈ ಒಂದು ಶಾಪ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು?
6: 50 ವರ್ಷ ಆಗಿದೆ.
5: 50 ವರ್ಷ ಆಗಿದೆ. ಯಾರು ಸರ್ ಈ ಒಂದು ಶಾಪ್ ನ ಸ್ಥಾಪನೆ ಮಾಡಿದ್ದು?
6: ಇದು ನಮ್ಮ ಅಜ್ಜ.
5: ಅಜ್ಜ ಅವ್ರು ಮಾಡಿದ್ದು. ಸೊ ನೀವು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದ್ದೀರಾ ಸರ್? ಹೇಗಿದೆ ವ್ಯಾಪಾರ?
6: ಈ ಕೊರೋನಾ ಆದ್ಮೇಲೆ ಸ್ವಲ್ಪ ಕಮ್ಮಿ ಇದೆ,
5: ಕಡಿಮೆ ಇದೆ. ಅಂದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಬಟ್ಟೆ ಅಂಗಡಿ ಸಿಕ್ಕಾಪಟ್ಟೆ ಇದೆ ಸರ್, ಕಾಂಪಿಟೇಷನ್ ಹೇಗಿದೆ?
6: ಕಾಂಪಿಟೇಷನ್ ಇದ್ರೇನೆ ವ್ಯಾಪಾರ ಆಗೋದಲ್ಲ. ಕಾಂಪಿಟೇಷನ್ ಇಲ್ಲ ಅಂದ್ರೆ ಅದಕ್ಕೆ ಇದಿರಲ್ಲ,
5: ಹೌದು,
6: ಥ್ರಿಲ್ ಇರಲ್ಲ. ಕಾಂಪಿಟೇಷನ್ ಇದ್ರೇನೆ ಅವಾಗ ಜನಗಳಿಗೆ ಅನುಕೂಲ ಆಗುತ್ತೆ.
5: ಓಕೆ, ಸೊ ಕಾಂಪಿಟೇಷನ್ ಇದೆ, ಚೆನ್ನಾಗಿದೆ, ಅಂದ್ರೆ
6: ಜನಗಳಿಗೂ ಬೆನಿಫಿಟ್ ಸಿಗುತ್ತೆ.
5: ಸೊ ಹಾಗಿದ್ರೆ ಸತೀಶ್ ಸರ್, ನೀವೇ ಹೇಳಿದ್ರಿ ಸುಮಾರು 50 ವರ್ಷ ಆಯ್ತು ಈ ಶಾಪ್ ಪ್ರಾರಂಭ ಆಗಿ, ತಂದೆಯವರು ಹಾಗೆ ಅಜ್ಜನವರು ಪ್ರಾರಂಭ ಮಾಡಿದ್ದು ಅಂತ. ತಂದೆ ಮತ್ತೆ ಅಜ್ಜನಿಂದ ಏನಾದ್ರೂ ವಿಷಯಗಳನ್ನ ಕಲ್ತಿದ್ದೀರಾ ಬಿಸ್ನೆಸ್ ಬಗ್ಗೆ? ಅಂದ್ರೆ ಏನ್ ಕಲ್ತಿದ್ರಾ ಸರ್?
6: ಬಿಸ್ನೆಸ್ ಅಂದ್ರೆ ನ್ಯಾಯ ನೀತಿಯಿಂದ ಇದ್ರೆ ಬಿಸ್ನೆಸ್ ಕಂಟಿನ್ಯೂ ಆಗತ್ತೆ. 1-2 ಲಾಭ ಮಾಡಿದ್ರೆ ಬಿಸ್ನೆಸ್ ಕಂಟಿನ್ಯೂ ಆಗಲ್ಲ.
5: ಓಕೆ, ಬಿಸ್ನೆಸ್ ಅಲ್ಲಿ ಪ್ರಾಮಾಣಿಕತೆಯಿಂದ ಇರಬೇಕು ಅನ್ನೋದನ್ನ ನಿಮ್ಮ ತಾತನವರು ಹಾಗೆ ತಂದೆಯವರಿಂದ ಕಲ್ತಿದ್ದೀರಾ. ಹಾಗಿದ್ರೆ ನಮ್ಗೀಗ ಮಧುರಾ ಟೆಕ್ಸ್ಟೈಲ್ಸ್ ಬಗ್ಗೆ ಹೇಳಿ ಸರ್, ಇಲ್ಲಿ ಏನೇನೆಲ್ಲ ಸಿಗುತ್ತೆ?
6: ಇಲ್ಲಿ ಅಂಡರ್ ಗಾರ್ಮೆಂಟ್ಸು, ಶರ್ಟಿನ ಬಟ್ಟೆ, ಪ್ಯಾಂಟ್ ಬಟ್ಟೆ, ರೆಡಿ ಶರ್ಟು, ನೈಟೀಸು, ಟವಲ್ಲು, ಲುಂಗಿ, ಸ್ವೆಟ್ರು, ಸ್ಯಾರೀಸು, ಪೆಟ್ಟಿಕೋಟು, ಇಷ್ಟು ಐಟಮ್ ಸಿಗುತ್ತೆ.
5: ಸೊ
7: ಸೂಪರ್ ಸರ್. ಎಲ್ಲಾ ರೀತಿಯ ಐಟಮ್ಸ್ಗಳನ್ನ ಕೂಡ ಇಟ್ಕೊಂಡಿದ್ದೀರಾ? ಹೆಣ್ಮಕ್ಳಿಗೆ ಬೇಕಾಗಿರೋ ಸೀರೆಯಿಂದ ಹಿಡಿದು ಗಂಡ್ ಮಕ್ಳಿಗೆ ಬೇಕಾಗಿರುವಂತ ಪ್ಯಾಂಟು ಶರ್ಟು, ಜೊತೆಗೆ ಪಂಚೆಗಳು, ಸ್ವೆಟರು, ಪ್ಯಾಂಟ್ ಪೀಸು, ಶರ್ಟ್ ಪೀಸು, ಅಂಡರ್ ಗಾರ್ಮೆಂಟ್ಸ್ ಎಲ್ಲವೂ ಕೂಡ ಇದೆ ಅಲ್ವಾ ಸರ್? ಸೊ ಇದೆಲ್ಲ ಹೇಗೆ ಐಡಿಯಾ ಬಂತು ಸರ್? ಅಂದ್ರೆ ಒಂದು ಶಾಪ್ ಅಂದ್ರೆ ಈಗ ಬರೀ ಸೀರೆ ಇರುತ್ತೆ, ಇಲ್ಲ ಅಂದ್ರೆ ಗಂಡ್ ಮಕ್ಳಿಗೆ ಬೇಕಾಗಿರುವಂತಹ ಉಡುಪುಗಳು ಮಾತ್ರ ಇರುತ್ತೆ, ಇಲ್ಲಿ ಎಲ್ರಿಗೂ ಸಿಗುವಂತಹ ಬಟ್ಟೆಗಳು ಇದೆ. ಈ ಐಡಿಯಾ ಹೇಗ್ ಬಂತು ಸರ್?
6: ಇದು ಮೊದಲಿಂದನೂ ಇಷ್ಟೇ ಮೇಂಟೈನ್ ಮಾಡಿರೋದು,
7: ಮೊದಲಿಂದನೂ ಹೀಗೆ ಇದೆ. ಅಂದ್ರೆ ನಿಮ್ಮ ತಂದೆಯವರು ತಾತನವರು ಇದೇ ರೀತಿ ಸ್ಟಾರ್ಟ್ ಮಾಡಿದ್ರು ಸರ್? ಈ ಮಳಿಗೆ ಸ್ವಂತದ ಬಾಡಿಗೆನಾ?
6: ಇದು ಡಿ ಎಸ್ ಶಂಕರ್ ಮೂರ್ತಿ ಅವರದ್ದು.
7: ಓಕೆ, ಬಾಡಿಗೆ. ಸೊ ಬಾಡಿಗೆ 50 ವರ್ಷದಿಂದ ಕೂಡ ಇದೇ ಒಂದು ಶಾಪ್ ಅಲ್ಲಿ ಬಾಡಿಗೆ ಇದ್ದೀರಾ? ಈಗ ಎಷ್ಟಿದೆ ಸರ್ ಬಾಡಿಗೆ?
6: ಈಗ 10,000 ಇದೆ.
7: 10,000 ಇದೆ.
6: ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 2.5
7: 2,500 ಇತ್ತು. ಅಂದ್ರೆ 50 ವರ್ಷದ ಹಿಂದೆ 2,500 ಇತ್ತು,
6: ಈಗ 10,000 ಬಂದಿದೆ.
5: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಮಧುರ ಟೆಕ್ಸ್ಟೈಲ್ಸ್ ನ ಮಾಲೀಕರಾಗಿರುವಂತಹ ಸತೀಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ 50 ವರ್ಷ ಇತಿಹಾಸ ಇರುವಂತಹ ಮಧುರಾ ಟೆಕ್ಸ್ಟೈಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಒಂದು ಟೆಕ್ಸ್ಟೈಲ್ಸ್ ನ ಈಗಿನ ಮಾಲೀಕರಾಗಿರುವ ಸತೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ಸತೀಶ್ ಸರ್, ಈಗ ನೀವೇ ಹೇಳಿದ್ರೆ ನಿಮ್ಮ ತಾತನವರು ಹಾಗೆ ತಂದೆಯವರು ಶುರು ಮಾಡಿದಂತಹ ಬಿಸ್ನೆಸ್ ನ ನೀವು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದ್ದೀರಾ ಅಂತ. ಹಾಗಿದ್ರೆ ಇಲ್ಲಿಗೆ ಬರುವಂತಹ ಗ್ರಾಹಕರು ಎಲ್ಲೆಲ್ಲಿಂದ ಬರ್ತಾರೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ನಮಗೆ 90 ಭಾಗ ಗಾಡಿಕೊಪ್ಪ, ಮಲ್ಲಿಗೆನಹಳ್ಳಿ, ಶಿವಮೊಗ್ಗ, ಗಾಜನೂರು, ಆಮೇಲೆ ಮಂಡಗದ್ದೆ, ತೀರ್ಥಹಳ್ಳಿ, ಭದ್ರಾವತಿ, ಚವಳಂಗ, ಎಲ್ಲ ರೂರಲ್ ಕಸ್ಟಮರೇ ಜಾಸ್ತಿ.
2: ಸೊ ರೂರಲ್ ಕಸ್ಟಮರ್ಸ್ ಇಲ್ಲಿ ಹೆಚ್ಚಾಗಿ ಬರ್ತಾರೆ ಅಂತ. ನಿಮಗೆ ಕೂಡ ಈ ಒಂದು ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇರ್ತಾರಾ ಸರ್?
3: ಹಾಂ, ರೆಗ್ಯುಲರ್ 90 ಭಾಗ ರೆಗ್ಯುಲರ್ ಕಸ್ಟಮರೇ ಬರೋದು. ನಮ್ಮದು ಓಲ್ಡ್ ಶಾಪ್ ಅಲ್ಲ, ಓಲ್ಡ್ ಶಾಪ್ ಆಗಿರೋದ್ರಿಂದ ನಮಗೆ ಟೋಟಲಿ ರೂರಲ್ ಕಸ್ಟಮರೇ ಜಾಸ್ತಿ, ಸಿಟಿ ಕಸ್ಟಮರ್ ಕಮ್ಮಿ.
2: ಸೊ ಈ ಅಂಗಡಿ ಶಿವಮೊಗ್ಗ ಸಿಟಿ ಮಧ್ಯೆ ಇದ್ರೂ ಕೂಡ ಇಲ್ಲಿಗೆ ರೂರಲ್ ಕಸ್ಟಮರ್ಸೇ ಹೆಚ್ಚಾಗಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗೆಯೇ ಸತೀಶ್ ಸರ್, ಈಗ ನೀವೇ ಹೇಳ್ತಾ ಇದ್ದೀರಾ ಸಾಕಷ್ಟು ವರ್ಷಗಳ ಹಳೆಯ ಅಂಗಡಿ ಇದು ಅಂತ. ಹೀಗಿರುವಾಗ ಈಗಿನ ಯಂಗ್ ಜನರೇಷನ್ ಅವರು ಯಾರಾದರೂ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅನ್ನೋದಿದ್ರೆ ಅಂಥವ್ರಿಗೆ ನೀವೇನು ಸಲಹೆ ಕೊಡ್ತೀರಾ?
3: ಮಾಡಬಾರ್ದು, ಅವರವ್ರ ಅಮೌಂಟ್, ಅವರವ್ರ ಕ್ಯಾಪಾಸಿಟಿ. ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಇದ್ದೇ ಇರುತ್ತೆ, ಪ್ರೈವೇಟ್ಗಿಂತ ಉತ್ತಮ. ರಜಾ ಇದ್ದಾಗ ರಜಾ ಮಾಡ್ಕೊಂಡು ಹೋಗ್ಬೋದು, ರಜಾ ಇಲ್ಲದಾಗ ರಜಾ ಆರಾಮಾಗಿ ಇರ್ಬೋದು.
2: ಸೊ ನಿಮ್ಮ ಪ್ರಕಾರ ಬಿಸ್ನೆಸ್ಸೇ ಉತ್ತಮ, ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಸರ್, ನಿಮ್ಮ ತಾತನವರು ಮಾಡಿದಂಥ ಬಿಸ್ನೆಸ್ ನಿಮ್ಮ ತಂದೆಯವರು ಕಂಟಿನ್ಯೂ ಮಾಡಿದ್ರು, ನಿಮ್ಮ ತಂದೆಯವರು ನಡೆಸಿದಂಥ ಬಿಸ್ನೆಸ್ ಈಗ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು ಅಂತ ಬಯಸ್ತೀರಾ?
3: ನಮ್ಮ ಮಗ ಬಂದಿಯಾನ ಆಲ್ರೆಡಿ, ಅವನು ಕಂಟಿನ್ಯೂ ಮಾಡ್ತೀಯಾನೆ.
2: ಓಕೆ, ಸೊ ನಿಮ್ಮ ಮಗನು ಸೇರಿದ್ರೆ ಅಲ್ಲಿಗೆ 4th generation ಬಿಸ್ನೆಸ್ ನಡೀತಾ ಇದೆ. ಸರ್, ಹಾಗಿದ್ರೆ ಈಗ ನೀವು ಈ ಬಟ್ಟೆಗಳನ್ನೆಲ್ಲ ಎಲ್ಲೆಲ್ಲಿಂದ ತರಿಸ್ತೀರಾ ಸರ್? ಈಗ
3: 90 ಭಾಗ ಬಾಂಬೆ, ಅದು ಬಿಟ್ಟರೆ ಬೆಂಗಳೂರು, ಅದು ಬಿಟ್ಟರೆ ದಾವಣಗೆರೆ, ಮೂರು ಊರಿಂದ ತರಿಸ್ತೀವಿ.
2: ಬಾಂಬೆ, ಬೆಂಗಳೂರು, ದಾವಣಗೆರೆ, ಮೂರು ಕಡೆಯಿಂದ ತರಿಸ್ತೀರಾ?
3: ಲುಂಗಿ ಎಲ್ಲ ತಮಿಳ್ನಾಡು.
2: ತಮಿಳ್ನಾಡು, ಓಕೆ. ನಮ್ಮ ಕರ್ನಾಟಕದಲ್ಲೇ ಬೇರೆ ರಾಜ್ಯದಿಂದ ಕೂಡ ತರಿಸ್ತೀರಾ. ಹಾಗಿದ್ರೆ ಸರ್, ಇದನ್ನ ನೀವೇ ಅಲ್ಲಿಗೆ ಹೋಗಿ ಸ್ವತಃ ಬುಕ್ ಮಾಡ್ತೀರಾ ಅಥವಾ ಇಲ್ಲೇ ಫೋನಲ್ಲೇ ಬುಕ್ ಮಾಡ್ತೀರಾ, ಹೇಗೆ ಸರ್?
3: ಇಲ್ಲೇ ಹೋಗಿ ನಾವು ನಮಗೆ ಏನ್ ನಡೆಯುತ್ತೆ ಈ ಮಾರ್ಕೆಟ್ ಅಲ್ಲಿ ಅದು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ.
2: ಓಕೆ,
3: ಆನ್ಲೈನ್ ಅಲ್ಲಿ ಮಾಡಿದ್ರೆ ಯಾವ್ದೋ ಕಳಿಸ್ತಾರೆ, ಅದು ಸರಿಯಾಗಲ್ಲ, ರಿಟರ್ನ್ ಬರುತ್ತೆ.
2: ಹಾಗಾಗಿ ನೀವೇ ಸ್ವತಃ ಖುದ್ದಾಗಿ ಭೇಟಿ ನೀಡಿ ಬಟ್ಟೆನ ಪರಿಶೀಲಿಸಿ ಅದಾದ್ಮೇಲೆ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡು ಬರ್ತೀರಾ?
3: ಟ್ರಾನ್ಸ್ಪೋರ್ಟಿಗೆ ಹಾಕಿ ಬರ್ತೀವಿ.
2: ಟ್ರಾನ್ಸ್ಪೋರ್ಟಿಗೆ ಹಾಕಿ ಬರ್ತೀರಾ? ಎಷ್ಟು ದಿನಕ್ಕೊಮ್ಮೆ ಹೀಗೆ ಮಾಡ್ತೀರಾ ಸರ್?
3: ಇದು ತಿಂಗಳಿಗೆ ಒಮ್ಮೆ.
2: ತಿಂಗಳಿಗೊಮ್ಮೆ ಹೋಗಿ ಬಟ್ಟೆಗಳೆಲ್ಲ ಈ ರೀತಿ ಚೆಕ್ ಮಾಡಿ ಅಲ್ಲೇ ಆರ್ಡರ್ ಮಾಡಿ ತಗೊಂಡು ಬರ್ತೀರಾ. ಸರ್, ಇಲ್ಲಿ ಸೀರೆಗಳು ಕೂಡ ತುಂಬ ರೀತಿಯ ಸೀರೆಗಳಿದೆ, ಅದನ್ನೆಲ್ಲ ಸೆಲೆಕ್ಷನ್ ಯಾರು ಮಾಡ್ತಾರೆ ಸರ್?
3: ನಾವೇ ಹೋಗೋದು,
2: ನೀವೇ ಮಾಡೋದು. ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
3: ಚೆನ್ನಾಗಿದೆ,
2: ಚೆನ್ನಾಗಿದೆ. ಸೊ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಗುಣಲಕ್ಷಣಗಳು ಇರಲೇಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
3: ಪೇಷನ್ಸ್ ಇರಬೇಕು.
2: ಪೇಷನ್ಸ್,
3: ಮೇನ್ ಪೇಷನ್ಸ್. ಅವ್ರು ಏನೇ ಕೇಳಿದ್ರು ಸಮಾಧಾನದಲ್ಲಿ ಉತ್ತರ ಕೊಡಬೇಕು.
2: ಸೊ ಹಾಗಾಗಿ ಒಬ್ಬ ಬಿಸ್ನೆಸ್ ಮನ್ಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬರುವಂತ ಕಸ್ಟಮರ್ಸ್ ಹೇಗೇ ಇದ್ರೂ ಕೂಡ
3: ನಾವು ಸಿಟ್ಟಾಗಬಾರ್ದು,
2: ತಾಳ್ಮೆಯಿಂದ ವ್ಯಾಪಾರವನ್ನ ಮಾಡಬೇಕು. ಓಕೆ, ಕೇಳ್ತಾ ಇದ್ದಿರಲ್ಲ ಸ್ನೇಹಿತರೆ, ವ್ಯಾಪಾರದಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಸತೀಶ್ ಸರ್ ವಿವರಣೆಯನ್ನ ನೀಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತಾಡೋಕೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿದೆ, ಆ ಮಾತುಗಳನ್ನ ಕೂಡ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಸಾಂಗ್ ಕೇಳಿಕೊಂಡು ವಾಪಸ್ ಬನ್ನಿ. ಸೊ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್.
3: ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಸೊ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ. ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು 50 ವರ್ಷ ಇತಿಹಾಸ ಇರುವಂತಹ ಮಧುರಾ ಟೆಕ್ಸ್ಟೈಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈ ಶಾಪಿನ ಮಾಲೀಕರಾಗಿರುವಂತಹ ಸತೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸತೀಶ್, ಈಗ ಏನಪ್ಪಾ ಅಂದ್ರೆ ನಿಮ್ಮ ಈ ಒಂದು ಶಾಪ್ ಇರೋದು ಬಸ್ ಸ್ಟ್ಯಾಂಡ್ಗೆ ತುಂಬಾನೇ ಹತ್ತಿರ, ಈ ಒಂದು ಮೇನ್ ರೋಡಲ್ಲೇ ಇದೆ. ಇಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಓಡಾಡ್ತಾ ಇರುತ್ತೆ. ಇದರ ಡಸ್ಟ್ ಆಗಿರ್ಬೋದು ಅಥವಾ ಒಂದು ಸೌಂಡ್ ಆಗಿರ್ಬೋದು, ಎಲ್ಲವನ್ನು ಕೂಡ ಹೇಗೆ ತಡ್ಕೊಳ್ತೀರಾ ಸರ್? ಹಾಗೆ ನಿಮ್ಮ ಆರೋಗ್ಯದ ಮೇಲೆ ಎಷ್ಟು ಕಾಳಜಿನ ವಹಿಸ್ತೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
4: ನಾವು ಯೋಗದಲ್ಲಿ ಇದೀವಲ್ಲ, ಅದೆಲ್ಲ ಅವಾಯ್ಡ್ ಮಾಡ್ಕೊಂಡಿದ್ದೀವಿ.
3: ಸೋ ನೀವು ನಿಮ್ಮ ಆರೋಗ್ಯವನ್ನ ಹೇಗೆ ಕಾಳಜಿ ಮಾಡ್ತೀರಾ?
4: ಯೋಗ ಕ್ಲಾಸ್
3: ಹೋಗ್ತೀರಾ? ಯೋಗ ಕ್ಲಾಸಿಗೆ ಹೋಗ್ತಾ ಆರೋಗ್ಯವನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹಾಗೆ ಬಿಸ್ನೆಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸರ್, ಕೆಲವೊಂದು ಬಿಸ್ನೆಸ್ಸಲ್ಲಿ ಸೀಸನ್ ಬಿಸ್ನೆಸ್ ಅಂತ ಇರುತ್ತೆ ಆಯ್ತಾ. ಸೊ ನಿಮ್ಮ ಬಿಸ್ನೆಸ್ ಹೇಗೆ, ಯಾವಾಗ ಹೆಚ್ಚು ವ್ಯಾಪಾರ ಆಗುತ್ತೆ?
4: ಹೆಚ್ಚು ವ್ಯಾಪಾರ ಅಂದರೆ ಈಗ ಮ್ಯಾರೇಜ್ ಸೀಸನ್ನಲ್ಲಿ ಹೆಚ್ಚು ವ್ಯಾಪಾರ ಆಗುತ್ತೆ.
3: ಮ್ಯಾರೇಜ್ ಸೀಸನ್ನಲ್ಲಿ ಹೆಚ್ಚು ವ್ಯಾಪಾರ,
4: 1ನೇ ತಿಂಗಳಿಂದ 6ನೇ ತಿಂಗಳ ತನಕ ಚೆನ್ನಾಗುತ್ತೆ. ಆಮೇಲೆ ಈ ಆಷಾಢ, ಶ್ರಾವಣ, ಪಕ್ಷ ಮಾಸ ಈ 3 ತಿಂಗಳು ಅರ್ಧ ಕಮ್ಮಿ ಇರುತ್ತೆ,
3: ಕಡಿಮೆ ಆಗುತ್ತೆ. ಸೊ ಇನ್ ಮಿಕ್ಕಿದ ಟೈಮಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸರ್, ಹಾಗೆ ನೀವು ಈ ವ್ಯಾಪಾರಕ್ಕೆ ಬಂದು ಎಷ್ಟು ವರ್ಷ ಆಗಿರ್ಬೋದು? ಯಾಕಂದರೆ 50 ವರ್ಷ ಆಗಿದೆ ಅಂಗಡಿ ಪ್ರಾರಂಭ ಆಗಿ, ನೀವೀಗ 3ನೇ ಜನರೇಷನ್ ಅವರು. ನೀವು ಈ ವ್ಯಾಪಾರಕ್ಕೆ ಬಂದು ಎಷ್ಟು ವರ್ಷ ಆಗಿದೆ?
4: ನಾನು ಬಂದೆ 25 ವರ್ಷ ಆಯಿತು.
3: ನೀವು ಬಂದೆ 25 ವರ್ಷ ಆಯಿತು. ಹಾಗಿದ್ರೆ 25 ವರ್ಷದ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು ಅಂದರೆ ಯಾವಾಗ ಖುಷಿಯಾಗಿದೆ ಶಿವ ಸರ್?
4: ಯಾವತ್ತೂ ಇದ್ದೇ ಇರುತ್ತೆ. ಕೊರೋನಾ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ.
3: ಕೊರೋನಾ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕಿಂತ ಮುಂಚೆ ಚೆನ್ನಾಗಿತ್ತು. ಅಂದರೆ ಕೋವಿಡಿಂದ ಹೇಗೆ ಓಡ್ತಾ ಬಿತ್ತು ಸರ್, ಏನಾಯಿತು? ಆ್ಯಕ್ಚುಲಿ
4: ಬಿಸ್ನೆಸ್ ಎಲ್ಲ ಆನ್ಲೈನ್ ಬಂದುಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಬಿಸ್ನೆಸ್ 90% ಬಿಸ್ನೆಸ್ ಎಲ್ಲ ಆನ್ಲೈನಲ್ಲಿ ತರಿಸ್ತಾರೆ.
3: ಓಕೆ,
4: ಅಲ್ಲಿ ರಿಟರ್ನು ಇದೆಯಲ್ಲ, ಹಂಗಾಗಿ ಕಸ್ಟಮರ್ ಬರೋದು ಕಮ್ಮಿ.
3: ಓಕೆ, ಸೊ ಈ ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋದು ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟು ಓಡ್ತಾ ಬಿದ್ದಿದೆ ಸರ್?
4: ಒಂದು 50% ಬಿದ್ದಿದೆ.
3: ಈ ಆನ್ಲೈನ್ ಬರೋಕ್ಕಿಂತ ಮುಂಚೆ ವ್ಯಾಪಾರ ಚೆನ್ನಾಗಿತ್ತು, ಅಂದರೆ ಕೋವಿಡ್ಗಿಂತ ಮುಂಚೆ. ಕೋವಿಡ್ ಆದಮೇಲೆ ವ್ಯಾಪಾರ ತುಂಬ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ?
4: ಹೌದು.
3: ಓಕೆ,
4: ಹೌದು.
3: ಸರ್, ಈಗ ನಾನೇನೆ ಒಂದು ಹೊಸದಾಗಿ ಬಟ್ಟೆ ಅಂಗಡಿ ಪ್ರಾರಂಭ ಮಾಡಬೇಕು ಅಂತಿರ್ತೀನಿ, ನನಗೆ ನೀವೇನು ಸಲಹೆ ಕೊಡ್ತೀರಾ? ಮುಖ್ಯವಾಗಿ ಒಂದು ಬಟ್ಟೆ ಅಂಗಡಿ ಪ್ರಾರಂಭ ಮಾಡಬೇಕು ಅಂದರೆ ಏನೆಲ್ಲ ಅಂಶಗಳನ್ನ ತಲೆಲಿಟ್ಕೋಬೇಕಾಗತ್ತೆ?
4: ಪರ್ಚೇಸ್, ಮೇನ್ ಪರ್ಚೇಸಲ್ಲಿ ಎಷ್ಟು ಎಕಾನಮಿಯಿಂದ ಮಾಡ್ತೀರಾ ಅಷ್ಟು ನಮಗೆ ಉಳಿಯುತ್ತೆ. ಕುತ್ಕೊಂಡೆ ಆರ್ಡರ್ ಕೊಟ್ಟರೆ ನಮಗೆ ಬಿಸ್ನೆಸ್ ಉಳಿಯಲ್ಲ. ಎಷ್ಟು ಕಮ್ಮಿ ಮಾರ್ಜಿನಲ್ಲಿ ಕೊಡ್ತೀವಿ ಕಸ್ಟಮರ್ ಬರ್ತಾರೆ.
3: ಕಸ್ಟಮರ್ಗೆ ಒಳ್ಳೆ ಮಾರ್ಜಿನ್ ಕೊಟ್ಟಾಗ ಕಸ್ಟಮರ್ ಬರ್ತಾರೆ ಅಂತ ಹೇಳಿ. ನಿಮ್ಮಲ್ಲಿ ಯಾರು ಎಂಪ್ಲಾಯ್ಸ್ ಅಂತ ಇದ್ದಾರಾ ಸರ್?
4: ಎಲ್ಲ ನಾವೇ ಸ್ಟಾಫ್.
3: ನೀವೇ ಓನರು, ನೀವೇ ಸ್ಟಾಫು ಅಲ್ಲ ಸರ್?
4: ಹೌದೌದು, ಯಾರು ಎಂಪ್ಲಾಯ್ಸ್ ಇಲ್ಲ
3: ಸರ್. ಇಷ್ಟು ವರ್ಷ ಆದರೂ ಕೂಡ ಬರುವಂಥ ಕಸ್ಟಮರ್ಸಿಗೆ ನೀವೇ ಎಲ್ಲ ಖುದ್ದಾಗಿ ತೋರಿಸ್ತೀರಲ್ಲ, ನೀವು ಎಂಪ್ಲಾಯ್ ಇಟ್ಕೋಬೇಕು ಅಂತ ಯಾವಾಗಲೂ ಅನ್ನಿಸ್ಲಿಲ್ವಾ?
4: ಇದು ಸಣ್ಣ ಅಂಗಡಿ ಅಲ್ಲ ಮೇಡಮ್, ಸಾಕು, ನಾ ಇಬ್ರು ಇರ್ತೀವಿ, ನಾವು ನಮ್ಮ ಬ್ರದರು. ಅವರ ಊಟಕ್ಕೆ ಹೋದಾಗ ನಾವಿರ್ತೀವಿ, ಅವ್ರ ಊಟಕ್ಕೆ ಹೋದಾಗ ನಾವಿರ್ತೀವಿ.
3: ಓಕೆ, ನಿಮ್ಮ ಬ್ರದರ್ ಹೆಸರು ಹೇಳ್ಬೋದಾ?
4: ಅಶೋಕ್ ನವಲೆ.
3: ಅಶೋಕ್, ಸೊ ಅಶೋಕ್ ಸರ್ ಹಾಗೆ ಸತೀಶ್ ಸರ್ ಸೇರಿಕೊಂಡು ಈ ಒಂದು ಬಿಸ್ನೆಸ್ನ ಚೆನ್ನಾಗಿ ನಡೆಸ್ತಾ ಇದ್ರ ಜೊತೆಗೆ ನಿಮ್ಮ ಮಗನ ಹೆಸರು?
4: ರಾಘವೇಂದ್ರ ನವಲೆ.
3: ರಾಘವೇಂದ್ರ ನವಲೆ ಅಂದರೆ ಅವರೀಗ 4th ಜನರೇಷನ್, ಅವರು ಕೂಡ ಈ ಬಿಸ್ನೆಸ್ಸಿಗೆ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ತಿದ್ದೀರಾ. ಎನಿವೇ ಸತೀಶ್ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಸರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು.
0: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಸತೀಶ್ ಅವರು ಮಧುರಾ ಟೆಕ್ಸ್ಟೈಲ್ಸ್ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು. ಯಾಕಂದ್ರೆ 50 ವರ್ಷದಿಂದ ಒಂದು ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇದಾರೆ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಈ ಬಿಸ್ನೆಸ್ಸಲ್ಲಿ ಏನೆಲ್ಲ ಸವಾಲುಗಳಿರುತ್ತೆ, ಹೇಗೆ ಅದನ್ನು ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಒಳ್ಳೆ ಮಾತುಕತೆನ ನಡೆಸಿದ್ರು. ಹಾಗಿದ್ರೆ ಸತೀಶ್ ಸರ್, ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9680962 ಸಂಖ್ಯೆ, ಮತ್ತೊಮ್ಮೆ 9686609 9627 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವಂತಹ ಸಮಯ ಕೂಡ ಆಗಿದೆ. ಸಂಜೆಯ ಸಮಯ 7 ಗಂಟೆ. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ಇವಾಗ ನಮ್ಮ ಕಾರ್ಯಕ್ರಮವನ್ನು ಕೇಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಮ್ಮೆಲ್ಲ ಕೃಷಿಕರಿಗೂ ಕೂಡ ನಮಸ್ಕರಿಸ್ತಾ, ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಹೊನ್ನು ಬೆಳೆಯುವ ಕಣ್ಣಿನ ಕನಸುಗಳು, ಕಣ್ಣಾರೆ ಕಾಣುವ ಶ್ರಮಜೀವಿ ಶ್ರಮಿಸಿ ಬದುಕುವ ಜೀವ, ತನ್ನ ಬಡತನದಲ್ಲೂ ಇನ್ನೊಬ್ಬರ ಹೊಟ್ಟೆ ತುಂಬಿಸುವ ಶ್ರೀಮಂತ ಅನ್ನ ಬೆಳೆವ ರೈತ, ಸದಾ ಕೃಷಿಯಲ್ಲಿ ನಿರತನಾಗಿ ಕೃಷಿಯಲ್ಲಿ ಕಟ್ಟಿಕೊಡುವ ಇನ್ನೊಬ್ಬರ ಬದುಕ. ಹೀಗೆ ನಮ್ಮ ರೈತರನ್ನ ನೆನಪು ಮಾಡಿಕೊಳ್ತಾ ನಮಸ್ಕರಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಹಾಗೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ವಿವಿಧ ಬೆಳೆಗಳನ್ನ ಬೆಳೆಯುವಲ್ಲಿ ಪ್ರಮುಖವಾಗಿರುವಂತಹ ರಾಜ್ಯ ಆಗಿದೆ. ಹಾಗೆ ನಮ್ಮ ರಾಜ್ಯ ಯಾವುದೋ ಒಂದು ಬೆಳೆಗೆ ಸೀಮಿತ ಆಗಿರುವಂಥದ್ದಲ್ಲ. ಇದರಲ್ಲಿ ಭತ್ತ, ರಾಗಿ, ಜೋಳ, ಹಲವಾರು ರೀತಿಯ ಧಾನ್ಯಗಳನ್ನ ಬೆಳೆಯುವಂಥದ್ದು, ತರಕಾರಿ, ಹಾಗೆ ಇಲ್ಲಿ ವಾಣಿಜ್ಯ ಬೆಳೆಗಳನ್ನ ಕೂಡ ನೋಡಬಹುದು. ಅದರಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ, ಹೀಗೆ ಹಲವಾರು ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಂತಹ ರಾಜ್ಯ ಕೂಡ ನಮ್ಮದಾಗಿದೆ. ನಮ್ಮ ರಾಜ್ಯದಲ್ಲಿ ಬರೀ ಇದಿಷ್ಟೇ ಬೆಳೆಗಳಿಗೆ ಸೀಮಿತವಾಗಿದೆ. ಹಲವಾರು ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ತಮ್ಮ ಜೀವನವನ್ನ ಕಟ್ಕೊಂಡವರು ಬಹಳಷ್ಟು ಜನರಿದ್ದಾರೆ. ಅದೇ ರೀತಿನಲ್ಲೇ ರಾಸಾಯನಿಕ ಮುಕ್ತವಾಗಿ ಸಾವಯವ ಕೃಷಿ ಪದ್ಧತಿಯಿಂದಲೇ ತಮ್ಮ ಜೀವನವನ್ನ ಕಟ್ಕೊಂಡು ಯಶಸ್ಸನ್ನ ಸಾಧಿಸಿರುವಂತವರು ಕೂಡ ಹಲವಾರು ಜನರಿದ್ದಾರೆ. ಇದೆಲ್ಲದರ ಜೊತೆಗೆ ಕೃಷಿಯಲ್ಲಿ ಎಲ್ಲಾ ಬೆಳೆಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಪದ್ಧತಿಯನ್ನ ಹೊಂದಿ ಆ ಪದ್ಧತಿಗಳನ್ನ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಬೆಳೆಯನ್ನ ಬೆಳೆದು ತಮ್ಮ ಕೃಷಿಯಲ್ಲಿ ಖುಷಿಯನ್ನ ಕಾಣ್ತಾ ಇರುವಂತಹ ರೈತರನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿನಲ್ಲೇ ಈಗ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತಹ ವಿಷಯ, ಈಗ ಸಾವಯವ ಕೃಷಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡುವಂಥದ್ದು ಅಥವಾ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡುವಂಥದ್ರ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಅದೇ ರೀತಿನಲ್ಲೇ ಈಗ ಸಾವಯವ ಕೃಷಿಯನ್ನ ಮಾಡ್ತಾ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿನಲ್ಲಿ ಬಳಕೆ ಮಾಡ್ಕೋಬೇಕು, ಯಾವ ರೀತಿನಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದೀವಿ. ಸೊ ಹಾಗಿದ್ರೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೇಳ್ಕೊಬರೋಣ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜಿ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತಾಡ್ತಿದ್ದ ಹಾಗೆ ಇವತ್ತು ಸಾವಯವ ಕೃಷಿನಲ್ಲಿ ಬಳಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಕುರಿತಂತೆ ಹಲವಾರು ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಕೃಷಿನಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ವಿ, ಇದರ ಜೊತೆಗೆ ಈಗ ಪೋಷಕಾಂಶವನ್ನ ಒದಗಿಸುವಂತಹ ಪರ್ಯಾಯ ಮೂಲಗಳು ಕೂಡ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ. ಅದೇ ರೀತಿನಲ್ಲೇ ಈಗ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ಕೂಡ ನಮಗೆ ಒಂದಷ್ಟು ಮಾಹಿತಿಗಳು ಬೇಕಾಗಿದೆ. ಸೊ ಹಾಗಾದ್ರೆ ಈ ಜೈವಿಕ ಗೊಬ್ಬರಗಳನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ, ಇದನ್ನ ಬಳಕೆ ಮಾಡಿದಾಗ ಏನೆಲ್ಲ ಉಪಯೋಗಗಳು ನಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸಬಹುದಾ ಮೇಡಮ್?
3: ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ದಿವ್ಯಾ ಎಂ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಜೈವಿಕ ಗೊಬ್ಬರಗಳ ಬಗ್ಗೆ ತಿಳಿದಿರ್ಬೋದು ಅಂತ ಅನ್ಕೋತೀನಿ. ಜೈವಿಕ ಗೊಬ್ಬರ ಅಂದರೆ ಏನು ಅಂದರೆ, ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ಮತ್ತು ಸಸ್ಯಗಳಿಂದ ಹೀರಿಕೊಳ್ಳುವ ರೂಪಕ್ಕೆ ಪೋಷಕಾಂಶಗಳನ್ನು ಪರಿವರ್ತಿಸಲು ಸಹಾಯ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಹೊಂದಿರುವಂತಹ ಜೈವಿಕ ಮೂಲದ ವಸ್ತುಗಳನ್ನು ಜೈವಿಕ ಗೊಬ್ಬರಗಳು ಅಂತ ಹೇಳಿ ಕರಿತೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಮಣ್ಣಿನಲ್ಲಿ ದೊರೆಯದೇ ಇರುವಂತಹ ಪೋಷಕಾಂಶಗಳನ್ನು ಬೆಳೆಗಳಿಗೆ ದೊರೆಯುವ ರೂಪಕ್ಕೆ ಪರಿವರ್ತಿಸಿ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಕರಿತೀವಿ. ನಿಮಗೆಲ್ಲ ತಿಳಿದಿರುವಂತೆ ಆಧುನಿಕ ಕೃಷಿ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಹಾಗೂ ಇತರೆ ಸಂಸ್ಕರಿತ ಪರಿಕರಗಳ ಮೇಲೆ ಅವಲಂಬಿತವಾಗಿದೆ. ಭಾರತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಸಿರು ಕ್ರಾಂತಿಯ ನಂತರ ನಾವು ಯಥೇಚ್ಛವಾಗಿ ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಇದರಿಂದ ಏನಾಗ್ತಿದೆ ಅಂತಂದರೆ, ನಾವು ಮಣ್ಣು, ನೀರು ಹಾಗೆ ಗಾಳಿಯನ್ನು ಕಲುಷಿತಗೊಳಿಸ್ತಾ ಇದ್ದೀವಿ. ಹಾಗೆ ಈ ಕಲುಷಿತಗೊಂಡಿರುವಂತಹ ಮಣ್ಣಿನಲ್ಲಿ ಬೆಳೆದಂತಹ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ. ಇದರಿಂದಾಗಿ ನಾವು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಹಾಗೆ ಭಾರತದಂತಹ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ಹೆಚ್ಚಿನ ರಾಸಾಯನಿಕಗಳ ಮೇಲೆ ನಾವು ಅವಲಂಬಿತವಾಗಿರುವುದರಿಂದ ರಾಸಾಯನಿಕಗಳ ಕೊರತೆ ಹೆಚ್ಚಿನದಾಗಿ ಕಂಡುಬರ್ತಾ ಇದೆ. ಹಾಗೆ ನಾವು ಪ್ರತಿ ವರ್ಷ ಬೆಳೆಗಳನ್ನು ಬೆಳೆದಾಗ ಭೂಮಿಯಿಂದ ಹೀರಲ್ಪಟ್ಟ ಪೋಷಕಾಂಶಗಳ ಪ್ರಮಾಣಕ್ಕೆ ಅನುಗುಣವಾಗಿ ಭೂಮಿಗೆ ಮರಳಿ ಪೋಷಕಾಂಶಗಳನ್ನು ಸೇರ್ಪಡೆ ಮಾಡ್ತಾ ಇಲ್ಲ. ಅಂದರೆ ನಾವು ಈಗ ಬೆಳೆ ಬೆಳೆದಾಗ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ಬೆಳೆಗಳಿಗೆ ಕೊಟ್ಟಾಗ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ಮಣ್ಣಿನಲ್ಲಿ ಪೋಷಕಾಂಶಗಳು ಖಾಲಿಯಾಗಿರುತ್ತೆ. ಹಾಗೆ ನಂತರ ಬೆಳೆಗಳನ್ನು ನಾವು ಬೆಳಿಬೇಕು ಅಂದಾಗ ಆ ಬೆಳೆಗಳಿಗೆ ಬೇಕಾದಂಥ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಆದರೆ ಆ ಕೆಲಸನ ನಾವು ಮಾಡ್ತಾ ಇಲ್ಲ. ಆದ್ದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ಹಾಗೆ ಈ ಕೊರತೆಯನ್ನು ನಾವು ನೀಗಿಸಲು ಇವತ್ತು ನಾವು ಪೋಷಕಾಂಶಗಳನ್ನು ಒದಗಿಸುವಂತಹ ಪರ್ಯಾಯ ಮೂಲಗಳನ್ನು ನಾವು ಕಂಡುಕೋಬೇಕಾಗಿದೆ. ಈ ಪರ್ಯಾಯ ಮೂಲಗಳಲ್ಲಿ ಜೈವಿಕ ಗೊಬ್ಬರಗಳು ಸಹ ಪೋಷಕಾಂಶಗಳನ್ನು ಒದಗಿಸುವಂತಹ ಒಂದು ಪ್ರಮುಖ ಪರಿಕರಗಳಾಗಿವೆ. ಹಾಗೆ ಈ ಜೈವಿಕ ಗೊಬ್ಬರಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಅವುಗಳು ಯಾವ್ಯಾವು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ಜೀವಾಣು ಗೊಬ್ಬರಗಳನ್ನು ಅವುಗಳ ಕಾರ್ಯ ಮತ್ತು ಗುಣಲಕ್ಷಣಗಳಿಗೆ ಅನುಗುಣವಾಗಿ ವಿವಿಧ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳು. ನಾವು ವಾತಾವರಣದಲ್ಲಿ ಯಥೇಚ್ಛವಾಗಿ ಸಾರಜನಕ ಲಭ್ಯವಾಗಿದೆ, ಆದರೆ ಆ ಸಾರಜನಕವನ್ನು ನೇರವಾಗಿ ಬೆಳೆಗಳು ಹೀರ್ಕೊಳ್ಳೋದಕ್ಕೆ ಆದರೆ ಅಥವಾ ಉಪಯೋಗಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಗಾಳಿಯಲ್ಲಿರುವ ಸಾರಜನಕವನ್ನು ಬೆಳೆಗಳಿಗೆ ಬೇಕಾದಂತಹ ರೂಪಕ್ಕೆ ಪರಿವರ್ತಿಸಿ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣುಜೀವಿ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಈ ಉದಾಹರಣೆಗೆ ರೈಜೋಬಿಯಂ, ಅಜೋಲಾ, ಅಜೋಸ್ಪೈಲಮ್, ಅಸ್ಟ್ರೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮಾಣುಜೀವಿಗಳಿದೆ. ಈ ಸೂಕ್ಷ್ಮಾಣುಜೀವಿಗಳು ಗಾಳಿಯಲ್ಲಿರುವ ಸಾರಜನಕವನ್ನು ಹೀರ್ಕೊಂಡು ಬೆಳೆಗಳಿಗೆ ಕೊಡುತ್ತೆ. ಹಾಗೆ ಎರಡನೇ ಗುಂಪು ಮಣ್ಣಿನಲ್ಲಿರುವ ಅಲಭ್ಯ ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ದೊರೆಯುವಂತೆ ಮಾಡುವ ಸೂಕ್ಷ್ಮಾಣುಜೀವಿಗಳು. ರಂಜಕ ಅಂದರೆ ಪಾಸ್ಪರಸ್. ನಾವು ಪಾಸ್ಪರಸ್ನ ಮಣ್ಣಿಗೆ ಹಾಕಿದಾಗ ಆ ಪಾಸ್ಪರಸ್ಸು ಬೆಳೆಗಳಿಗೆ ದೊರೆಯೋದಿಲ್ಲ. ಅದು ರಂಜಕ ಸ್ಥಿರೀಕರಣ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಅದು ಸ್ಥಿರೀಕರಣಗೊಂಡಾಗ ನೀರಿನಲ್ಲಿ ಕರಗೋದಿಲ್ಲ, ಹಾಗೆ ಬೆಳೆಗಳಿಗೆ ದೊರೆಯೋದಿಲ್ಲ. ಅಂತಹ ಸ್ಥಿರೀಕರಣಗೊಂಡಂತಹ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ನಾವು ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ಒದಗಿಸುವ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇದನ್ನು ಕಾಮನ್ ಆಗಿ ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಪಿ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿಬಿಟ್ಟು ಹೇಳ್ತೀವಿ. ನೀವು ಯಾವುದೇ ಗೊಬ್ಬರದ ಅಂಗಡಿಯಲ್ಲಿ ಹೋಗಿ PSP ಕೊಡಿ ಅಂದರೆ ಅಲ್ಲಿ ನಿಮಗೆ ಈ PSPನ ಕೊಡ್ತಾರೆ. ಈ ಸೂಕ್ಷ್ಮಾಣುಜೀವಿಗಳಿಗೆ ಉದಾಹರಣೆ ಅಂದರೆ ಬ್ಯಾಸಿಲಸ್ ಮೆಗಟೀರಿಯಂ ಅಂತ ಇದೆ, ಸೂಡೋಮೊನಾಸ್ ಅಂತ ಇದೆ, ಹಾಗೆ ಆಸ್ಪರ್ಜಿಲಸ್ ಅಂತ ಇದೆ. ಹಾಗೆ ಮುಂದಿನ ಗುಂಪು ಮಣ್ಣಿನಲ್ಲಿ ದೊರೆಯದೇ ಇರುವಂತಹ ಪೊಟ್ಯಾಷನ್ನು ಕೊಡುವಂತಹ ಸೂಕ್ಷ್ಮಾಣುಜೀವಿಗಳು. ಇದರಲ್ಲಿ ಫಚೂರಿಯಾ ಅರೆನ್ಶಿಯಾ ಅಂತ ಇದೆ. ಹಾಗೆ ಮಣ್ಣಿನಲ್ಲಿ ದೊರೆಯದೇ ಇರುವಂತಹ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರ್ಕೊಂಡು ಸಸ್ಯಗಳಿಗೆ ದೊರೆಯುವಂತೆ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿದೆ. ಅದನ್ನು ನಾವು ಮೈಕೋರೈಜಾ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಹಾಗೆ ಮಣ್ಣಿನಲ್ಲಿರುವಂತಹ ಇತರೆ ಸೂಕ್ಷ್ಮ ಪೋಷಕಾಂಶಗಳಾದ ಗಂಧಕ, ಕಬ್ಬಿಣ, ಸತು, ಮ್ಯಾಂಗನೀಸ್, ತಾಮ್ರ ಇತ್ಯಾದಿಗಳನ್ನು ಸಹ ಸಸ್ಯಗಳಿಗೆ ದೊರೆಯಲು ಸಹಾಯ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಹಾಗೆಯೇ ನಾವು ನಮ್ಮ ಸುತ್ತಮುತ್ತ ಇರುವಂಥ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಹಾಗೆ ನಮ್ಮ ಕೃಷಿ ಭೂಮಿಯಲ್ಲಿ ಇರುವಂತಹ ತ್ಯಾಜ್ಯ ವಸ್ತುಗಳನ್ನಾಗಿರ್ಬೋದು, ಅದನ್ನು ಕಳಿಸ್ಬೇಕು ಅಂತಂದರೆ ಅದು ತುಂಬ ದಿನ ತಗೊಳ್ಳುತ್ತೆ. ಸೊ ಅದನ್ನು ಬೇಗನೆ ಕಳಿಸಿ ಗೊಬ್ಬರ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಸಹ ಇದೆ. ಅದನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಈ ಸೂಕ್ಷ್ಮಾಣುಜೀವಿಗಳನ್ನು ಉಪಯೋಗಿಸ್ಕೊಂಡು ನಾವು ಕಾಂಪೋಸ್ಟ್ ತಯಾರಿಸಿದಲ್ಲಿ ನಿಮಗೆ ಬೇಗನೆ ನಿಮಗೆ ಕಾಂಪೋಸ್ಟ್ ತಯಾರಾಗುತ್ತೆ, ಹಾಗೆ ಕಾಂಪೋಸ್ಟ್ನ ಗುಣಮಟ್ಟ ಸಹ ಹೆಚ್ಚಾಗಿರುತ್ತೆ. ಅಂತಹ ಸೂಕ್ಷ್ಮಾಣುಜೀವಿಗಳನ್ನು ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಉದಾಹರಣೆಗೆ ಪ್ಲೂರೋಟಸ್ ಆಗಿರ್ಬೋದು, ಅಥವಾ ಫಚೂರಿಯಾ ಅರೆನ್ಶಿಯಾ ಆಗಿರ್ಬೋದು, ಪ್ಲೂರೋಟಸ್ ಆಗಿರ್ಬೋದು, ಅಥವಾ ಫೆನ್ರೋಕೀಟ್ ಆಗಿರ್ಬೋದು, ಟ್ರೈಕೋಡರ್ಮಾ ಆಗಿರ್ಬೋದು, ಆಸ್ಪರ್ಜಿಲಸ್ ಆಗಿರ್ಬೋದು. ಈ ಸೂಕ್ಷ್ಮಾಣುಜೀವಿಗಳನ್ನು ನೀವು ಗೊಬ್ಬರ ತಯಾರಿಕೆಯಲ್ಲಿ ಬಳಸಿದಾಗ ನಿಮಗೆ ಅತಿ ಬೇಗನೆ ಗೊಬ್ಬರ ನಿಮಗೆ ತಯಾರಾಗತ್ತೆ. ಹಾಗೆ ಈಗ ಜೈವಿಕ ಗೊಬ್ಬರಗಳಿಂದ ಆಗುವಂತಹ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ಈ ಜೈವಿಕ ಗೊಬ್ಬರಗಳನ್ನು ನಾವು ಬೆಳೆಗಳಲ್ಲಿ ಉಪಯೋಗಿಸುವುದರಿಂದ ಬೆಳೆಗಳ ಉತ್ಪಾದನೆಯಲ್ಲಿ 20-30% ಹೆಚ್ಚಳವಾಗುತ್ತದೆ. ಹಾಗೆ ಈ ಸೂಕ್ಷ್ಮಾಣುಜೀವಿಗಳು ಬೆಳೆ ವರ್ಧಕಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಬೆಳೆ ವರ್ಧಕಗಳಿಂದ ಬೆಳೆಗಳಲ್ಲಿ ಹೆಚ್ಚಿನ ಬೆಳವಣಿಗೆಯಾಗುತ್ತೆ, ಹಾಗೆ ಹೆಚ್ಚಿನ ಹೂ ಬಿಡೋದು ಹಾಗೆ ಹೆಚ್ಚಿನ ಕಾಯಿ ಕಚ್ಚೋದು ಆಗುತ್ತೆ. ಆದ್ದರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದಾಗಿದೆ. ಹಾಗೆ ಮಣ್ಣಿನಲ್ಲಿ ಜೈವಿಕ ಚಟುವಟಿಕೆಗಳ ಹೆಚ್ಚಳವಾಗುತ್ತದೆ, ಹಾಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ, ಹಾಗೂ ಮಣ್ಣಿನಲ್ಲಿರುವಂತಹ ವಿಷ ಮಟ್ಟದಲ್ಲಿ ಕಡಿಮೆ ಆಗುತ್ತೆ, ಹಾಗೆ ಮಣ್ಣಿನಿಂದ ಹುಟ್ಟುವಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದಾಗಿದೆ.
2: ಓಕೆ ಮೇಡಮ್, ಪೋಷಕಾಂಶಗಳನ್ನು ಒದಗಿಸುವಂತಹ ಪರ್ಯಾಯ ಮೂಲಗಳ ಬಗ್ಗೆ, ಹಾಗೆ ಜೈವಿಕ ಗೊಬ್ಬರದಲ್ಲಿರುವಂತಹ ವಿಧಗಳೇನೇನು ಮತ್ತು ಜೈವಿಕ ಗೊಬ್ಬರಗಳ ಉಪಯೋಗಗಳೇನೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಇನ್ನಷ್ಟು ಈ ವಿಷಯದ ಕುರಿತಂತೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಓಕೆ ಕೇಳುಗರೆ, ಈ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ಮತ್ತೊಂದು ಬ್ರೇಕ್ ನಂತರ ನೀವು ಕೇಳ್ತಾ ಇರೋದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರ ಬಗ್ಗೆ, ಹಾಗೆ ಆ ಜೈವಿಕ ಗೊಬ್ಬರಗಳಲ್ಲಿರುವಂತಹ ಉಪಯೋಗಗಳೇನು, ಆ ಜೈವಿಕ ಗೊಬ್ಬರಗಳು ನಮ್ಮ ಕೃಷಿಯ ಭೂಮಿನಲ್ಲಿ ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಸೊ ಹಾಗೆಯೇ

ಆ ಸಾರಜನಕವನ್ನು ಬೆಳೆಗಳು ನೇರವಾಗಿ ಹೀರ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಆ ಸಾರಜನಕವನ್ನು ಬೆಳೆಗಳಿಗೆ ಹೀರಿಕೊಳ್ಳುವ ರೂಪಕ್ಕೆ ಪರಿವರ್ತನೆ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸಸ್ಯಗಳ ಬೆಳವಣಿಗೆಗೆ ಬೇಕಾದ ಪ್ರಧಾನ ಪೋಷಕಾಂಶಗಳಲ್ಲಿ ಸಾರಜನಕ ಅತ್ಯಂತ ಪ್ರಮುಖವಾದದ್ದು. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಸುಮಾರು 78% ಸಾರಜನಕವು ಅನಿಲ ರೂಪದಲ್ಲಿದೆ. ಬೆಳೆಗಳು ಈ ಅನಿಲ ರೂಪದಲ್ಲಿರುವಂತಹ ಸಾರಜನಕವನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಸೂಕ್ಷ್ಮಾಣುಜೀವಿಗಳು ಸಾರಜನಕ ಸ್ಥಿರೀಕರಣ ಪ್ರಕ್ರಿಯೆಯಿಂದ ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಬೆಳೆಗಳಿಗೆ ಲಭ್ಯವಾಗುವಂತಹ ರೂಪಕ್ಕೆ ಪರಿವರ್ತನೆ ಮಾಡಿ ಬೆಳೆಗಳು ಈ ಸಾರಜನಕವನ್ನು ತಮ್ಮ ಬೆಳವಣಿಗೆಗೆ ಬಳಸಿಕೊಳ್ಳಬಹುದಾಗಿದೆ. ಈ ರೈಸೋಬಿಯಂ ಮಣ್ಣಿನಲ್ಲಿ ವಾಸಿಸುವಂತಹ ಸೂಕ್ಷ್ಮಾಣುಜೀವಿಯಾಗಿದ್ದು ಎಲ್ಲ ದ್ವಿದಳ ಧಾನ್ಯ ಬೆಳೆಗಳು, ಅಂದರೆ ಈ ಬೇಳೆಕಾಳು, ತೊಗರಿ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಉದ್ದು, ಹೆಸರು, ಶೇಂಗಾ, ಈ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಒಳಹೊಕ್ಕು ಬೇರುಗಳ ಮೇಲೆ ಗಂಟುಗಳನ್ನು ಉತ್ಪತ್ತಿ ಮಾಡಿ ಅದರಲ್ಲಿ ನೆಲೆಸಿ ಸಹಜೀವನದಿಂದ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳು ಹೀರಿಕೊಳ್ಳುವಂತಹ ಅಮೋನಿಯಂ ರೂಪಕ್ಕೆ ಪರಿವರ್ತಿಸಿ ಬೆಳೆಗಳ ಬೆಳವಣಿಗೆಗೆ ಒದಗಿಸುತ್ತೆ. ನೀವು ಯಾವುದೇ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಾಗ ಸುಮಾರು 45 ದಿನದ ನಂತರ ನೀವು ಯಾವುದಾದ್ರೂ ಒಂದು ಗಿಡನ ಕಿತ್ತುಬಿಟ್ಟು ನೋಡಿದಾಗ ಅದರ ಬೇರುಗಳಲ್ಲಿ ಸಣ್ಣ ಸಣ್ಣ ಗಂಟುಗಳನ್ನು ನೀವು ನೋಡ್ಬೋದು. ಆ ಗಂಟುಗಳೇ ಈ ರೈಸೋಬಿಯಮ್ಮಿಂದ ಉಂಟಾಗಿರುವಂತಹ ಗಂಟುಗಳು. ಈ ಆ ಗಂಟುಗಳನ್ನು ನೀವು ಸುಲಭವಾಗಿ ಮುಟ್ಟಿದ ತಕ್ಷಣ ಅದು ನಿಮಗೆ ಕೈಗೆ ಬಂದ್ಬಿಡತ್ತೆ. ಅಷ್ಟು ಸ್ಮೂತ್ ಆಗಿರುತ್ತೆ, ಹಾಗೆ ಅಷ್ಟು ಸುಲಭವಾಗಿ ಬೇರುಗಳಿಗೆ ಅಂಟ್ಕೊಂಡಿರತ್ತೆ ಅದು. ಅದರಲ್ಲಿ ಈ ರೈಸೋಬಿಯಮ್ ಅನ್ನೋ ಸೂಕ್ಷ್ಮಾಣುಜೀವಿ ಜೀವಿಸ್ಬಿಟ್ಟು ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ನೀವು ಏನಾದರೂ ಆ ಗಂಟುಗಳನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ನಿಮಗೆ ಗುಲಾಬಿ ಬಣ್ಣದಲ್ಲಿ ಆ ಗಂಟುಗಳೊಳಗಡೆ ಗುಲಾಬಿ ಬಣ್ಣದಲ್ಲಿ ನಿಮಗೆ ಗುಲಾಬಿ ಬಣ್ಣ ಕಂಡು ಬರುತ್ತೆ. ಆ ಗುಲಾಬಿ ಬಣ್ಣದಲ್ಲಿರುವಂಥದ್ದೇ ಈ ರೈಸೋಬಿಯಂ. ಇದೇನು ಮಾಡುತ್ತೆ, ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ಈ ಸೂಕ್ಷ್ಮಾಣುಜೀವಿಯನ್ನು ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಿಗೆ, ನಾವು ಬೆಳೆಕಾಳುಗಳು ಬೆಳೆಗಳಿಗೆ ಉಪಯೋಗಿಸಬಹುದಾಗಿದೆ. ಹಾಗೆ ಈ ದ್ವಿದಳ ಧಾನ್ಯ ಬೆಳೆಗಳು ಮತ್ತು ರೈಸೋಬಿಯಂ ಜೀವಾಣುಗಳ ಸಹಜೀವನದಿಂದ ನಾವು ಏನಾದರೂ ಒಂದು ಬೆಳೆಯನ್ನು ಬೆಳೆದಾಗ ಆ ಒಂದು ಬೆಳೆಯ ಕಾಲಾವಧಿಯಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 50-300 kg ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಯಲ್ಲಿ ಅದು ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸುತ್ತೆ. ಹಾಗೆಯೇ ಆ ದ್ವಿದಳ ಧಾನ್ಯ ಬೆಳೆಗಳು ತಮಗೆಷ್ಟು ಬೇಕೋ ಅಷ್ಟು ಸಾರಜನಕವನ್ನು ಹೀರ್ಕೊಂಡು ಉಳಿದಿರೋ ಸಾರಜನಕ ಮಣ್ಣಿನಲ್ಲಿಯೇ ಉಳಿದಿರುತ್ತೆ. ಸೊ ಆ ಮಣ್ಣಿನಲ್ಲಿ ಉಳಿದಿರುವಂತಹ ಸಾರಜನಕ ಮುಂದಿನ ಬೆಳೆಗಳಿಗೆ ಲಭ್ಯವಾಗುತ್ತೆ. ಹಾಗಾಗಿ ನಾವು ಈ ರೈಸೋಬಿಯಂನ ಉಪಯೋಗಿಸ್ಕೊಂಡು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಾಗ ಆ ಪ್ರಸ್ತುತ ಬೆಳೆದಿರುವಂತಹ ಬೆಳೆಗಳಿಗೆ, ಹಾಗೆ ಮುಂದಿನ ಬೆಳೆಗಳಿಗೆ, ಎರಡೂ ಬೆಳೆಗಳಿಗೂ ಸಹ ನಾವು ಸಾರಜನಕವನ್ನು ಒದಗಿಸಿದಾಗೆ ಆಗತ್ತೆ. ಹಾಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಈ ರೈಸೋಬಿಯಂನಿಂದ ಪಡಿಬೇಕು ಅಂದಾಗ ಇವುಗಳನ್ನು ವಿವಿಧ ಬೆಳೆಗಳ ಒಟ್ಟಿಗೆ ಬೆಳೆ ಪರಿವರ್ತನೆ ಮಾಡಿ ಬೆಳೆದಾಗ ದ್ವಿದಳ ಧಾನ್ಯ ಬೆಳೆಗಳಿಗೂ ಸಹ ಸಾರಜನಕ ದೊರೆಯುತ್ತೆ. ಹಾಗೆ ಅದ್ರ ಜೊತೆ ಬೆಳೆದಂತಹ ಏಕದಳ ಧಾನ್ಯ ಬೆಳೆಗಳಾಗಿರ್ಬೋದು, ಅಥವಾ ನೀವು ತೆಂಗು, ಅಡಿಕೆ, ಯಾವುದಾದ್ರೂ ಈ ಪ್ಲಾಂಟೇಷನ್ ಕ್ರಾಪ್ಸ್ ಆಗಿರ್ಬೋದು, ಅವುಗಳ ಜೊತೆಗೆ ಈ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದಾಗ ಜೊತೆಯಲ್ಲಿ ಬೆಳೆದಂತಹ ಬೆಳೆಗಳಿಗೂ ಸಹ ಸಾರಜನಕ ದೊರೆಯುತ್ತೆ. ಹಾಗೆಯೇ ಬೆಳೆಗಳ ಬೆಳವಣಿಗೆ ಸಹ ಚೆನ್ನಾಗಿರುತ್ತೆ. ಇದರ ಬಳಕೆಯಿಂದ ನಾವು ದ್ವಿದಳ ಧಾನ್ಯ ಬೆಳೆಗಳಲ್ಲಿ 15-20% ಇಳುವರಿಯಲ್ಲಿ ಹೆಚ್ಚಳವನ್ನು ಕಾಣಬಹುದು, ಮತ್ತು 20-25% ರಾಸಾಯನಿಕವಾಗಿ ಕೊಡುವಂತಹ ಸಾರಜನಕವನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ಅವುಗಳ ಮೇಲಿನ ಖರ್ಚನ್ನು ಸಹ ನಾವು ಕಡಿಮೆ ಮಾಡಬಹುದು. ರೈಸೋಬಿಯಂ ಉಪಚರಣೆಯಿಂದ ಬೇಳೆಕಾಳುಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಹಾಗೂ ಎಣ್ಣೆಕಾಳುಗಳಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿರುವುದು ಕಂಡುಬರುತ್ತೆ. ಹಾಗೆ ರೈಸೋಬಿಯಂ ಪ್ರತಿಯೊಂದು ದ್ವಿದಳ ಧಾನ್ಯ ಗುಂಪುಗಳಿಗೆ ನಿರ್ದಿಷ್ಟವಾಗಿದ್ದು ಆ ಬೆಳೆಗಳಿಗೆ ಮಾತ್ರ ಚಟುವಟಿಕೆಯನ್ನು ಹೊಂದಿರುತ್ತೆ. ಆದ್ದರಿಂದ ಈಗ ನಾವು ಕಡಲೆಗೆ ರೈಸೋಬಿಯಂನ ಉಪಚಾರ ಮಾಡಬೇಕು ಅಂದರೆ ಕಡಲೆಗೆ ಅಂತ ಕಡಲೆಗೆ ಇರುವಂತಹ ರೈಸೋಬಿಯಂನ ಮಾತ್ರ ನಾವು

0: ಉಪಯೋಗಿಸ್ಬೇಕಾಗತ್ತೆ ನೀವು. ಹಾಗಾಗಿ ರೈಸೋಬಿಯಂನ ನೀವು ಯಾವುದೇ ಗೊಬ್ಬರದ ಅಂಗಡಿಗಳಲ್ಲಿ ತಗೋಬೇಕಾದ್ರೆ ನೀವು ಯಾವ ಬೆಳೆಗಳಿಗೆ ಬೆಳೀತಿದ್ದೀರಾ ಅನ್ನೋದನ್ನ ಹೇಳಿಬಿಟ್ಟು ಆ ಬೆಳೆಗೆ ಸೂಕ್ತವಾದಂತಹ ರೈಸೋಬಿಯಂನ ತಗೊಂಬಂದು ನೀವು ಉಪಚಾರ ಮಾಡಿ ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಹಾಗೆ ಈ ರೈಸೋಬಿಯಂನ ಉಪಯೋಗ ನಮ್ಮ ಪೂರ್ವಜರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾವು ಹಿಂದಿನ ಕಾಲದಲ್ಲಿ ಯಾರನ್ನಾದರೂ ನಮ್ಮ ಮನೆಗಳಲ್ಲಿ ನಾವು ಕೇಳಿದಾಗ ನಾವು ಈ ದ್ವಿದಳ ಧಾನ್ಯ ಬೆಳೆಗಳನ್ನು ಅವರು ಹೆಚ್ಚಾಗಿ ಏಕದಳ ಧಾನ್ಯ ಬೆಳೆಗಳ ಜೊತೆ ಸೇರಿಸಿ ಬೆಳೀತಾ ಇದ್ರು ಅಥವಾ ಏಕದಳ ಧಾನ್ಯ ಬೆಳೆಗಳನ್ನು ಬೆಳೆಯೋದಕ್ಕೂ ಮುಂಚೆ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆದು ನಂತರ ಏಕದಳ ಬೆಳೆಗಳನ್ನು ಬೆಳೀತಾ ಇದ್ರು. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗಿರ್ತಿತ್ತು, ಹಾಗೆ ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಹ ಹೆಚ್ಚಾಗಿ ಸಿಗ್ತಾ ಇತ್ತು. ಇದೆಲ್ಲ ತಿಳ್ಕೊಂಡ್ಮೇಲೆ ನಾವು ಒಟ್ಟಾರೆಯಾಗಿ ಈ ರೈಸೋಬಿಯಂನಿಂದಾಗುವ ಉಪಯೋಗಗಳನ್ನು ನಾವು ತಿಳ್ಕೊಳ್ಳೋಣ. ಗಾಳಿಯಲ್ಲಿರುವ ಸಾರಜನಕವು ದ್ವಿದಳ ಧಾನ್ಯ ಬೆಳೆಗಳಿಗೆ ಪೂರೈಕೆ ಆಗುತ್ತೆ ಈ ರೈಸೋಬಿಯಂನ ಉಪಯೋಗಿಸೋದ್ರಿಂದ. ಹಾಗೆ ಇದರಿಂದ ಬೇಳೆಕಾಳುಗಳಲ್ಲಿ ಸಾರಜನಕದ ಪ್ರಮಾಣ ಮತ್ತು ಧಾನ್ಯದ ಇಳುವರಿಯ ಪ್ರಮಾಣವು ಸಹ ಹೆಚ್ಚಾಗುತ್ತೆ. ಹಾಗೆ ಶಿಫಾರಸು ಮಾಡಿದ ಸಾರಜನಕ ರಸಗೊಬ್ಬರದ ಪ್ರಮಾಣದಲ್ಲಿ ಶೇಕಡ 25-50% ನಾವು ಕಡಿತಗೊಳಿಸಬಹುದು. ಹಾಗೆ ಸಾರಜನಕ ರಸಗೊಬ್ಬರದ ಮೇಲಿನ ವೆಚ್ಚವನ್ನು ಸಹ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ರೈಸೋಬಿಯಂ ಜೈವಿಕ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಹಾಗೆ ಸ್ಥಿರೀಕರಣಗೊಂಡ ಸಾರಜನಕದ ಶೇಕಡ 35% ಮಣ್ಣಿನಲ್ಲೇ ಉಳಿಯುತ್ತೆ. ಇದರಿಂದ ಮುಂದಿನ ಬೆಳೆಗಳಿಗೆ ಸಹ ಹೆಚ್ಚಿನ ಸಾರಜನಕವನ್ನು ನಾವು ಸಾರಜನಕವನ್ನು ನಾವು ಬೆಳೆಗಳಿಗೆ ಕೊಟ್ಟಾಗೆ ಆಗತ್ತೆ. ಹಾಗೆ ಇದರಿಂದ ನಂತರ ಬೆಳೆದಂತಹ ಬೆಳೆಯಲ್ಲಿಯೂ ಸಹ ಇಳುವರಿ ಹೆಚ್ಚಾಗುತ್ತೆ. ಹಾಗೆ ಇಲ್ಲಿ ಹೇಳಬೇಕು ಅಂತಂದರೆ ರೈಸೋಬಿಯಂ ಹಾಗೆ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಾವು ಸಾರಜನಕ ಸ್ಥಿರೀಕರಣವನ್ನು ನಾವು ಸಹಜೀವನದಿಂದ ಸಾರಜನಕ ಸ್ಥಿರೀಕರಣ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಯಾಕೆ ಅಂತಂದರೆ ರೈಸೋಬಿಯಮ್ಮು ಬೆಳೆಗಳ ಬೇರುಗಳಲ್ಲಿ ಹೊಕ್ಕಿ ತನಗೆ ಬೇಕಾದಂತಹ ಪೋಷಕಾಂಶಗಳನ್ನು ಹಾಗೆ ತಾನು ಬೆಳೆಯಲು ಬೇಕಾದಂತಹ ಸ್ಥಳವನ್ನು ಬೆಳೆಗಳಿಂದ ಪಡ್ಕೊಳ್ಳುತ್ತೆ. ಹಾಗೆ ಬೆಳೆಗಳಿಗೆ ಬೇಕಾದಂತಹ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಕೊಡುತ್ತೆ. ಇದರಿಂದ ಎರಡು ಬೆಳೆಗಳಿಗೂ ಉಪಯೋಗ ಆದಾಗತ್ತೆ, ಹಾಗೆ ರೈಸೋಬಿಯಂಗೂ ಉಪಯೋಗ ಆದಾಗತ್ತೆ. ಅದರಿಂದ ಇದನ್ನು ಸಹಜೀವನದಿಂದ ಸಾರಜನಕ ಸ್ಥಿರೀಕರಣ ಮಾಡುವ ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಹಾಗೆ ಇದು ಈಗ ನಾವು ರೈಸೋಬಿಯಂ ನೋಡಿದ್ವಿ. ರೈಸೋಬಿಯಂ ನಾನು ಹೇಳಿದೆ ಬೇರಿನ ಜೊತೆ ಬೆಳೆಯುತ್ತೆ ಅಂತ ಹೇಳಿ. ಸೊ ಬೇರಿನ ಜೊತೆ ಒಳಹೊಕ್ಕು ಬೆಳೀದೇನೆ ಬೇರಿನ ಸುತ್ತ ಇದ್ಬಿಟ್ಟು ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಸಹ ಇದೆ. ಅದನ್ನು ನಾವು ಅಸಹಜೀವನದಿಂದ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ.
1: ಓಕೆ ಮೇಡಮ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವ್ದಾವುದು, ಮತ್ತೆ ಬೇಳೆಕಾಳುಗಳ ಬೆಳೆಗಳಿಗೆ ಈಗ ಬಳಸಬೇಕಾದಂತಹ ಜೈವಿಕ ಗೊಬ್ಬರಗಳು ಯಾವುದು, ಮತ್ತೆ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ನಮಗೆ ಮೇಡಮ್ ತಿಳಿಸ್ತಾ ಇದ್ರು. ಹಾಗಾದ್ರೆ ನಿಮಗೂ ಕೂಡ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರ ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಇನ್ನಷ್ಟು ಮಾತಾಡೋದಕ್ಕಿದೆ, ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ನಮ್ಮ ಕೃಷಿನಲ್ಲಿ ಸಾವಯವ ಕೃಷಿ ಮಾಡ್ತಾ ಇರ್ತೀವಿ. ಸಾವಯವ ಕೃಷಿಯನ್ನು ಮಾಡುವುದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರ್ತೀವಿ. ಆ್ಯಂಡ್ ಸಾವಯವ ಕೃಷಿನಲ್ಲೇ ಬರೀ ಸಾವಯವ ಗೊಬ್ಬರಗಳಷ್ಟೇ ಅಲ್ಲದೆ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಸಾವಯವ ಕೃಷಿನಲ್ಲಿ ಬಳಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಗಳನ್ನ ತಿಳಿಸ್ತಾ ಇರುವಂಥವ್ರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಯಾಗಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ದಿವ್ಯಾ ಅವರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಮೇಡಮ್, ಹೇಳ್ತಾ ಇದ್ದ ಹಾಗೆ ಈ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಅವುಗಳ ಉಪಯೋಗದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ಏನೆಲ್ಲ ವಿಧಗಳಿದ್ದಾವೆ ಮತ್ತು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಹಾಗೆ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವ್ದಾವುದು, ಮತ್ತು ಬೇಳೆಕಾಳುಗಳ ಬೆಳೆಗಳಿಗೆ ಹೇಗೆ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಮೇಡಮ್, ಹಾಗೆ ಅಸಹಜೀವನ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದ್ರೆ ಅಸಹಜೀವನ ಸಾರಜನಕ ಸ್ವೀಕರಿಸುವಂತಹ ಜೈವಿಕ ಗೊಬ್ಬರಗಳು ಯಾವ್ದಾವ್ದಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಮೇಡಮ್?
3: ಇದರಲ್ಲಿ ಮೊದಲನೇದಾಗಿ ಅಸ್ಟೋಬ್ಯಾಕ್ಟರ್ ಅಂತ ಹೇಳಿ ಸೂಕ್ಷ್ಮಾಣುಜೀವಿ. ಈ ಸೂಕ್ಷ್ಮಾಣುಜೀವಿ ಸ್ವತಂತ್ರವಾಗಿ ಜೀವಿಸುತ್ತದೆ, ಹಾಗೆ ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಕೊಡುವ

0: ಅಂತಹ ಬ್ಯಾಕ್ಟೀರಿಯಾ ಇದು. ಇದು ತನ್ನ ದೇಹದಲ್ಲಿರುವಂತಹ ನೈಟ್ರೋಜಿನೈಸ್ ಅನ್ನೋ ಕಿಣ್ವದ ಸಹಾಯದಿಂದ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಒದಗಿಸುತ್ತೆ. ಈ ಸ್ಥಿರೀಕರಣಗೊಂಡ ಸಾರಜನಕ ಮಣ್ಣಿಗೆ ಸೇರಿ ನೀರಿನಲ್ಲಿ ಕರಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಹಾಗೆ ಬೆಳೆಗಳು ಬೇರಿನ ಮೂಲಕ ಸುಲಭವಾಗಿ ಬೆಳೆಗಳು ಈ ಸಾರಜನಕವನ್ನು ಹೀರ್ಕೋಬಹುದಾಗಿದೆ. ಇದನ್ನು ನಾವು ಎಲ್ಲ ಏಕದಳ ಧಾನ್ಯ ಬೆಳೆಗಳಾದ ರಾಗಿ, ಭತ್ತ, ಜೋಳ, ಮುಸುಕಿನ ಜೋಳ, ಗೋಧಿ ಇತ್ಯಾದಿ ಬೆಳೆಗಳಿಗೆ, ಹಾಗೆ ಎಲ್ಲ ರೀತಿಯ ತರಕಾರಿ ಬೆಳೆಗಳಿಗೆ, ಹೂವಿನ ಗಿಡಗಳಿಗೆ, ಹಾಗೆ ಎಲ್ಲ ಥರದ ಹಣ್ಣಿನ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಈ ಅಸ್ಟೋಬ್ಯಾಕ್ಟರನ್ನು ಸಾರಜನಕ ಸ್ಥಿರೀಕರಣ ಮಾಡೋದಕ್ಕಾಗಿ ಉಪಯೋಗಿಸಬಹುದಾಗಿದೆ. ಆದರೆ ಇದನ್ನು ನಾವು ದ್ವಿದಳ ಧಾನ್ಯ ಬೆಳೆಗಳಿಗೆ ಉಪಯೋಗಿಸೋ ಆಗಿಲ್ಲ. ದ್ವಿದಳ ಧಾನ್ಯ ಬೆಳೆಗಳಿಗೆ ರೈಸೋಬಿಯಂ ಮಾತ್ರನೇ ಉಪಯೋಗಿಸ್ಬೇಕು. ರೈಸೋಬಿಯಂ ಬಿಟ್ಟು ಯಾವುದೇ ಬೇರೆ ಸೂಕ್ಷ್ಮಾಣುಜೀವಿನ ಉಪಯೋಗಿಸ್ದಾಗ ಅದರಲ್ಲಿ ಸಾರಜನಕ ಸ್ಥಿರೀಕರಣ ಆಗೋದಿಲ್ಲ. ಹಾಗೆ ಈ ಅಸ್ಟ್ರೋಬ್ಯಾಕ್ಟರ್ ಸೂಕ್ಷ್ಮಾಣುಜೀವಿಯ ವಿಶೇಷತೆ ಏನಂದರೆ, ಇದು ಸಾರಜನಕ ಸ್ಥಿರೀಕರಣದ ಜೊತೆಗೆ ಸಸ್ಯದ ಬೆಳವಣಿಗೆಗೆ ಬೇಕಾದಂತಹ ಬೆಳವಣಿಗೆ ಕಾರಕಗಳಾದಂತಹ ಇಂಡೋಲಸಿಟಿಕ್ ಆಮ್ಲ, ಜಿಬ್ರಿಲಿಕ್ ಆಮ್ಲ, ಸೈಟೋಕೈನಿನ್ ಮತ್ತು ಜೀವಸತ್ವಗಳನ್ನು ಒದಗಿಸುತ್ತೆ. ಇದನ್ನು ಇಷ್ಟನ್ನು ಒದಗಿಸೋದ್ರಿಂದ ಬೆಳೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಮಣ್ಣಿನಿಂದ ಬರುವಂತಹ ಬೇರುಕೊಳೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಹತೋಟಿ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ. ಹಾಗೆ ಅಸ್ಟ್ರೋಬ್ಯಾಕ್ಟರ್ ಬಳಕೆಯಿಂದ ನಾವು ಶಿಫಾರಸು ಮಾಡಿದ ಸಾರಜನಕದಲ್ಲಿ 25% ಉಳಿತಾಯ ಮಾಡಬಹುದಾಗಿದೆ. ಹಾಗೆ ಈ ಅಸ್ಟ್ರೋಬ್ಯಾಕ್ಟರ್ ಜೀವಾಣು ಹಲವಾರು ವಿಟಮಿನ್ಗಳನ್ನು ಉತ್ಪಾದಿಸುವುದರಿಂದ ಧಾನ್ಯಗಳು ಸಹ ಹೆಚ್ಚಿನ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ. ಹಾಗೆ ಈ ಎಲ್ಲ ಒಟ್ಟಾರೆ ಪರಿಣಾಮದಿಂದಾಗಿ ಅಸ್ಟ್ರೋಬ್ಯಾಕ್ಟರ್ನ ಉಪಯೋಗಿಸಿದಾಗ ಬೆಳೆಗಳಲ್ಲಿ ಇಳುವರಿಯ ಪ್ರಮಾಣ 12-15% ಹೆಚ್ಚಾಗುತ್ತೆ. ಹಾಗೆ ಈ ಅಸ್ಟ್ರೋಬ್ಯಾಕ್ಟರ್ ಜೈವಿಕ ಗೊಬ್ಬರದ ಜೊತೆಯಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಈ ಅಸ್ಟ್ರೋಬ್ಯಾಕ್ಟರ್ನ ಚಟುವಟಿಕೆ ಹೆಚ್ಚಾಗಿರುತ್ತೆ. ಹಾಗೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಗಳಲ್ಲಿ ಕೆಲಸ ಮಾಡುತ್ತೆ. ಈಗ ಇದೇ ರೀತಿ ಅಸಹಜೀವನದಿಂದ ಸಾರಜನಕ ಸ್ಥಿರೀಕರಣ ಮಾಡುವಂತಹ ಮತ್ತೊಂದು ಸೂಕ್ಷ್ಮಾಣುಜೀವಿ ಇದೆ, ಅದು ಅಜೋಸ್ಪೈರ್ಲಮ್ ಅಂತ ಹೇಳಿಬಿಟ್ಟು. ಇದು ಸಹ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಇದರಲ್ಲಿ ಅಜೋಸ್ಪೈರ್ಲಮ್ ಹ್ಯಾಲೋ ಪ್ರಿಫರೆನ್ಸ್ ಅಂತ ಹೇಳಿಬಿಟ್ಟು ಒಂದು ಪ್ರಭೇದ ಇದೆ. ಈ ಪ್ರಭೇದ ಅತಿ ಹೆಚ್ಚು ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಬೆಳೆಗಳಿಗೆ ಕೊಡುತ್ತೆ. ಹಾಗೆ ಈ ಸೂಕ್ಷ್ಮಾಣುಜೀವಿಯು ಬೆಳೆಯ ಬೇರಿನ ಸಮೀಪ ಹಾಗೆಯೇ ಬೇರುಗಳಲ್ಲಿ ಪ್ರವೇಶಿಸಿ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಇದು ಕಡಿಮೆ ಆಮ್ಲಜನಕ ಇರುವಂತಹ ಪ್ರದೇಶದಲ್ಲೂ ಸಹ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಈ ಸೂಕ್ಷ್ಮಾಣುಜೀವಿನ ನೀರು ನಿಲ್ಲಿಸಿ ಬೆಳೆಯುವಂತಹ ಬೆಳೆಗಳಾದ ಭತ್ತ ಇರ್ಬೋದು, ಹೆಚ್ಚಿನ ನೀರು ಉಪಯೋಗಿಸುವಂತಹ ಕಬ್ಬಿರ್ಬೋದು, ಇಂತಹ ಬೆಳೆಗಳಲ್ಲಿ ನಾವು, ಹಾಗೆ ತರಕಾರಿ ಬೆಳೆಗಳಲ್ಲಿ ಇದನ್ನು ಉಪಯೋಗಿಸಿದಾಗ ಇದರದ್ದು ಸಾರಜನಕ ಸ್ಥಿರೀಕರಣ ಹೆಚ್ಚಾಗಿ ಮಾಡುತ್ತೆ. ಹಾಗೆ ಇದು ಸಾರಜನಕ ಸ್ಥಿರೀಕರಣದೊಂದಿಗೆ ಬೆಳವಣಿಗೆ ಉತ್ತೇಜಕಗಳಾದ ಇಂಡೋಲಸಿಟಿಕ್ ಆಸಿಡ್, ಜಿಬ್ರಿಲಿನ್ಸ್ ಮತ್ತು ಸೈಟೋಕೈನಿನ್ಸ್ ಸಹ ಉತ್ಪಾದನೆ ಮಾಡುತ್ತೆ. ಇದರಿಂದ ಬೆಳೆಗಳಲ್ಲಿ ಹೆಚ್ಚಿನ ಹೂ ಬಿಡುವುದು, ಹಾಗೆ ಹೆಚ್ಚಿನ ಕಾಯಿ ಕಟ್ಟೋದು ಆಗುತ್ತೆ. ಇದರಿಂದ ಬೆಳೆಗಳ ಇಳುವರಿ ಏನಾಗುತ್ತೆ, ಹೆಚ್ಚಾಗುತ್ತೆ. ಇದರಿಂದ ಎಲ್ಲ ಏಕದಳ ಧಾನ್ಯ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ತರಕಾರಿ ಬೆಳೆಗಳಲ್ಲಿ ಬಳಸಬಹುದಾಗಿದೆ.
1: ಓಕೆ ಮೇಡಮ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ, ಹಾಗೆ ಜೈವಿಕ ಗೊಬ್ಬರಗಳ ಬಳಕೆಯ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಈಗ ನೀವು ಹೇಳಿದಂತೆ ಈ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳು, ಅದರಲ್ಲೂ ಬೇಳೆಕಾಳು ಬೆಳೆಗಳಿಗೆ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಹಾಗೆ ಸಾರಜನಕ ಸ್ಥಿರೀಕರಿಸುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಅಷ್ಟೇ ಅಲ್ಲದೆ ಜೈವಿಕ ಗೊಬ್ಬರಗಳ ಬಗ್ಗೆ, ಅದರ ಉಪಯೋಗಗಳ ಬಗ್ಗೆ, ವಿಧಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಜೈವಿಕ ಗೊಬ್ಬರಗಳಲ್ಲಿ ಯಾವ್ಯಾವ ರೀತಿಯ ಜೈವಿಕ ಗೊಬ್ಬರಗಳಿದ್ದಾವೆ, ಅದರಲ್ಲೂ ನೀವೀಗ ಹೇಳಿದಂತೆ ಆಸ್ಟ್ರೋಬ್ಯಾಕ್ಟರ್ ಎನ್ನುವಂತಹ ಈ ಸೂಕ್ಷ್ಮಾಣುಜೀವಿ ಏನಿದೆ, ಇದು ಏಕದಳ ಬೆಳೆಗಳಿಗೆ, ತರಕಾರಿಗಳಿಗೆ, ಹಣ್ಣು ಇಂತಹ ಬೆಳೆಗಳಿಗೆ ಸೂಕ್ತವಾದಂತಹ ಗೊಬ್ಬರ ಅಂತ ಹೇಳ್ತಾ ಇದ್ರಿ. ಮತ್ತೆ ಈ ಗೊಬ್ಬರವನ್ನ ದ್ವಿದಳ ಧಾನ್ಯ ಬೆಳೆಗಳಿಗೆ ಬಳಸುವ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಈ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬೆಳೆಗಳಿಗೆ ನೀಡಿದ್ರೆ, ಭೂಮಿಗೆ ನೀಡಿದ್ರೆ, ಅದು ಗಿಡಗಳು ಬೆಳೆಯೋದಕ್ಕೂ ಕೂಡ ಸಹಾಯಕವಾಗುತ್ತೆ. ಹೀಗೆ ಸಾವಯವ ಕೃಷಿನಲ್ಲಿ ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾವಯವ ಕೃಷಿನಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತೆ ಅವುಗಳ ಉಪಯೋಗಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಇನ್ನಷ್ಟು ಜೈವಿಕ ಗೊಬ್ಬರಗಳ ಕುರಿತಂತೆ ಮಾಹಿತಿಗಳನ್ನ ನಾಳೆಯ ಕಾರ್ಯಕ್ರಮದಲ್ಲಿ ಕೂಡ ಕೇಳೋಣ. ಹಾಗೆ ನಾಳೆಯ ಸಂಚಿಕೆಯನ್ನ ಕೂಡ ಕೇಳಿ ಸಂಪೂರ್ಣವಾದಂತಹ ಜೈವಿಕ ಗೊಬ್ಬರಗಳ ಮಾಹಿತಿಗಳನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭರಾತ್ರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯೋಜನೆ ಮಂಕ್ ದಿನ್ನೆ
1: ತಕ ಜಮ್ ತಕ ಜಮ್
0: ಬಿಡನು ನಿನ್ನ ಬಚ್ಚಿನ್ನ
1: ತಕ ತಕ ಜಮ್ ಸರಿಕೆ ತಕ ಜಮ್
0: ಕುಣಿದು ಕುಣಿದು ದಣಿವಾಯ್ತೇನು
1: ತಾಮ್ ತಕ ಧೀಮ್ ತಕ ತಕ ಧೀಮ ತಕ ಜಮ್
0: ಬ್ರವರಿ ಬ್ರವರಿ ಸುಸ್ತಾಯ್ತೇನು
1: ತಕ ತಕ ತಾಮ್ ಸರಿಕೆ ತಕ ತಕ ತಾಮ್

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹೇ ಭೂಮಿಕಾ, ಯಾಕೋ ಇತ್ತೀಚಿಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
6: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ October 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
5: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
6: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9 ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
5: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
8: ಬಾಲ ಪರಿಸರ ಪ್ರತಿಭೆಗೆ ಜಾಗತಿಕ ಮನ್ನಣೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರತಿ ದಿನವೂ ಪ್ರಕೃತಿ ಸೊರಗುತ್ತಿರುವುದು ಹೊಸ ಸಂಗತಿಯಲ್ಲ. ಜಗತ್ತಿನಲ್ಲಿ 100 ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಪರಿಸರದ ಸಂರಕ್ಷಣೆಗಾಗಿ, ಸುಸ್ಥಿರ ಪ್ರಗತಿಗಾಗಿ ಕೆಲಸ ಮಾಡುತ್ತಿವೆ. ಅವುಗಳ ಸಾಲಿನಲ್ಲಿ ಆಕ್ಷನ್ ಫಾರ್ ನೇಚರ್ ಎಂಬ ಸಂಸ್ಥೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ಪ್ರತಿ ವರ್ಷ ಈ ಸಂಸ್ಥೆ 12 ಪುಟಾಣಿ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಪರಿಸರಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈ ಪ್ರಶಸ್ತಿಗಳು ಜಗತ್ತಿನ ಯುವ ಪ್ರತಿಭೆಗಳನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿವೆ. ಈ ಪ್ರಶಸ್ತಿಯ ಹೆಸರು ಇಂಟರ್ನ್ಯಾಷನಲ್ ಯಂಗ್ ಇಕೋ ಹೀರೋ ಅವಾರ್ಡ್. 2023 ಈ ವರ್ಷದಲ್ಲಿ ಜಗತ್ತಿನ 17 ಯುವ ನಾಯಕರು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಿಶೇಷವೆಂದರೆ ಭಾರತದ 5 ಯುವ ನಾಯಕರು ಈ ಪ್ರಶಸ್ತಿಗೆ ಭಾಜನವಾದದ್ದು ಹೆಮ್ಮೆಯ ಸಂಗತಿ. 5 ಕರ್ನಾಟಕದ ಓರ್ವ ಯುವ ನಾಯಕ ಪ್ರಶಸ್ತಿಯನ್ನು ಪಡೆದದ್ದು ಕೂಡ ಕನ್ನಡ ನಾಡಿನ ಹೆಗ್ಗಳಿಕೆ. ಯುವ ನಾಯಕಿ ಪರಿಸರ ಪ್ರಶಸ್ತಿ ಪಡೆದ ಹೊಸ ತಲೆಮಾರಿನ ಆ ವಿದ್ಯಾರ್ಥಿ ಹೆಸರು ಮಾನ್ಯ ಹರ್ಷ. ಜಗತ್ತಿನ 17 ಯುವ ನಾಯಕರಲ್ಲಿ ಮಾನ್ಯ ಹರ್ಷ 2 ಸ್ಥಾನ ಪಡೆದದ್ದು ಸಂತಸದ ವಿಚಾರ. $500 ನಗದು ಪ್ರಶಸ್ತಿ ಹಾಗೂ ಪ್ರಶಸ್ತಿ ಫಲಕ ಆ ಯುವತಿಗೆ ಲಭಿಸುತ್ತವೆ. ಪ್ರಶಸ್ತಿ ಪಡೆದ ಈ ಯುವ ಪ್ರತಿಭೆ ಬೆಂಗಳೂರಿನ BTM ಲೇಔಟಿನ ವಿಬ್ ಗವಯ ಪ್ರೌಢಶಾಲೆಯ 8 ವಿದ್ಯಾರ್ಥಿನಿ. ಈ ಯುವ ಪ್ರತಿಭೆ ಹೇಳುವ ಪ್ರಕಾರ ಅವರು ಪಡೆದ ಪ್ರಶಸ್ತಿಗೆ ಶಾಲೆಯ ವಾತಾವರಣ, ಶಿಕ್ಷಕರು ಮತ್ತು ಪೋಷಕರು ಪ್ರಮುಖ ಕಾರಣವಂತೆ. ಹೌದು, ಮಕ್ಕಳಿಗೆ ಇಂದಿನ ಶಾಲಾ ವಾತಾವರಣ ಮತ್ತು ಅಲ್ಲಿಯ ಶಿಕ್ಷಕರು ಮತ್ತು ಪೋಷಕರು ಸಹಾಯ ಮಾಡಿದರೆ ಅವರು ಅತಿ ಹೆಚ್ಚು ಅಂಕ ಗಳಿಸುವ ಮಕ್ಕಳಾಗುತ್ತಾರೆ, ಬೆಳೆದು ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುತ್ತಾರೆ. ಮಾನ್ಯ ಹರ್ಷ ಎಂಬ ಆ ಯುವ ಪ್ರತಿಭೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಚುರುಕಾಗಿ ಓದುವ, ಬರೆಯುವ, ಪ್ರವಾಸ ಮಾಡುವ ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದರು. ಮಾನ್ಯ ಹರ್ಷಳಿಗೆ ಪ್ರಾಂಶುಪಾಲರಾಗಿ ಕೆಲಸ ಮಾಡುತ್ತಿದ್ದ ಅವರ ಅಜ್ಜಿ ರುದ್ರಮ್ಮನೇ ಕಾರಣವಂತೆ. ಅಜ್ಜಿ ರುದ್ರಮ್ಮ ಮೊಮ್ಮಗಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಆಸಕ್ತಿದಾಯಕ ರೋಚಕ ಪ್ರಾಣಿ ಪಕ್ಷಿಗಳ ಹತ್ತಾರು ಪರಿಸರದ ಕಥೆಗಳನ್ನು ಹೇಳುತ್ತಿದ್ದರಂತೆ. ಕಥೆಗಳಿಂದ ಪ್ರೇರಿತಳಾದ ಮಾನ್ಯ ಹರ್ಷ ಗಿಡಮರಗಳನ್ನು ಬೆಳೆಸುತ್ತಾ ಆಸಕ್ತಿ ತಳೆಯುತ್ತಾ ಹೋದರು. ಮಾನ್ಯ ಹರ್ಷ 4 ವರ್ಷದವಳಿದ್ದಾಗ ಒಂದು ಸಸಿ ನೆಟ್ಟ ಪ್ರಸಂಗವನ್ನು ಸದಾ ನೆನಪಿಸಿಕೊಳ್ಳುತ್ತಾಳೆ. 2018 ಮಾನ್ಯ ಹರ್ಷ ವಾಟರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಪರಿಸರ ಕಾರ್ಯಕರ್ತೆಯಾಗಿ ಕೆಲಸ ಆರಂಭಿಸುತ್ತಾಳೆ. ಬಾಲ್ಯದಲ್ಲಿಯೇ ಮಾನ್ಯ ಹರ್ಷ ವಾಹನಗಳ ಶಬ್ದ ಮಾಲಿನ್ಯ, ಎಲ್ಲೆಂದರಲ್ಲಿ ಕಾಣುವ ಪ್ಲಾಸ್ಟಿಕ್ ತ್ಯಾಜ್ಯ, ಕಲುಷಿತ ನೀರು, ಕೈಗಾರಿಕೆಗಳ ಮಾಲಿನ್ಯ, ಅಶುದ್ಧ ಗಾಳಿ, ಹಚ್ಚ ಹಸಿರ ಕಾಡು ಮುಂತಾದವುಗಳನ್ನು ನೋಡಿದರೆ ಪರಿಸರ ಸಂರಕ್ಷಣೆ ಮಾಡಬೇಕೆಂದು ಮನಸ್ಸು ಮಾಡಿರುತ್ತಾಳೆ. 2018 ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಮಾನ್ಯ ಹರ್ಷ ಸಾಕಷ್ಟು ಗಿಡ ನೆಡುವ ಕೆಲಸವನ್ನು ಕೈಗೊಳ್ಳುತ್ತಾಳೆ. ಮಾನ್ಯ ಹರ್ಷಳ ಮನೆಯ ವಾತಾವರಣ, ತಂದೆ ತಾಯಿಯ ಸಹಕಾರ ಅವಳಿಗೆ ಪೂರಕವಾಗುತ್ತದೆ. ತಂದೆ ಸಾಫ್ಟ್ವೇರ್ ಉದ್ಯೋಗಿ, ತಾಯಿ ಗೃಹಿಣಿ, ಇಬ್ಬರೂ ಮಗಳ ಪರಿಸರ ಕಾಳಜಿಗೆ ನೆರವಾಗುತ್ತಾರೆ. ಬಗೆ ಬಗೆಯ ಪರಿಸರದ ಪುಸ್ತಕ ಓದಲು, ಸಸಿ ನೆಡಲು, ಪ್ರವಾಸ ಹೋಗಲು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಗಳಿಗೆ ಕಲ್ಪಿಸಿಕೊಡುತ್ತಾರೆ. ಕೋವಿಡ್ ಕಾಲದ ಲಾಕ್ಡೌನ್ ಸಂದರ್ಭದಲ್ಲಿ ಹರ್ಷ ಪಕ್ಷಿ ವೀಕ್ಷಣೆಗೆ ಮುಂದಾಗುತ್ತಾರೆ. ಪುಸ್ತಕ ಓದುವ ಹವ್ಯಾಸ ಹಾಗೂ ಬರೆಯುವ ಗೀಳು ಅವರು ಬೆಳೆಸಿಕೊಡುತ್ತಾರೆ. 2020 ಹೊತ್ತಿಗೆ ಮಾನ್ಯ ಹರ್ಷ 2 ಪ್ರಸಿದ್ಧ ಪುಸ್ತಕಗಳನ್ನು ಹೊರತರುತ್ತಾರೆ. ಆ 2 ಪುಸ್ತಕಗಳು ಪರಿಸರಕ್ಕೆ ಸಂಬಂಧಪಟ್ಟಿರುತ್ತವೆ. 1 ಕಾಲದಲ್ಲಿ ಮತ್ತು ಪರಿಸರ ಯೋಧರು ಎಂಬ ಆ ಪುಸ್ತಕಗಳು ಎಲ್ಲರ ಗಮನ ಸೆಳೆಯುತ್ತವೆ. ಮಾನ್ಯ ಹರ್ಷಳ ಉತ್ತುಂಗ ಪ್ರತಿಭೆಯನ್ನು ಮೆರೆಯಲು ಆ 2 ಪುಸ್ತಕಗಳು ಸಹಕಾರವಾಗುತ್ತವೆ. ಪ್ರಕಟಗೊಂಡ 2 ಪುಸ್ತಕಗಳನ್ನು ಮಾನ್ಯ ಹರ್ಷ ಸರ್ಕಾರಿ ಶಾಲೆಯ ಅಧ್ಯಾಪಕರಿಗೆ, ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿ ವರ್ಗಕ್ಕೆ, ಪೊಲೀಸ್ ಠಾಣೆಗಳ ರಕ್ಷಣಾ ಸಿಬ್ಬಂದಿಗೆ ಹಂಚುತ್ತಾಳೆ. ಪುಸ್ತಕಗಳನ್ನು ಹಂಚುತ್ತಾ ಪ್ರೀತಿಯನ್ನು ಸಂಪಾದಿಸುತ್ತಾಳೆ. ಭಾರತದ 77ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಮಾನ್ಯ ಹರ್ಷ 77 ಸಸಿಗಳನ್ನು ಸಾರ್ವಜನಿಕರಿಗೆ ಹಂಚಿ ನೆಡಲು ಪ್ರೇರೇಪಣೆ ಮಾಡುತ್ತಾಳೆ. ತಂದೆ, ತಾಯಿ, ಅಜ್ಜಿ ಹಾಗೂ ಶಿಕ್ಷಕರು ಮಾತ್ರವಲ್ಲ, ಅವರು ಓದಿದ ಅನೇಕ ಮಹನೀಯರ ಜೀವನ ಗಾಥೆಗಳು ಅವರ ಮೇಲೆ ಗಾಢ ಪ್ರಭಾವ ಬೀರುತ್ತವೆ. ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಲೇಬೇಕೆಂಬ ಛಲ ಅವರಲ್ಲಿ ಮೂಡಿ ಪ್ರೇರೇಪಿಸುತ್ತದೆ. APJ ಅಬ್ದುಲ್ ಕಲಾಂ, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಮಾನ್ಯ ಹರ್ಷಳಿಗೆ ರೋಲ್ ಮಾಡೆಲ್ ಆಗಿ ಕಾಣುತ್ತಾರೆ. ಮಾನ್ಯ ಹರ್ಷ ಅವರ ಜೀವನ ಚರಿತ್ರೆಗಳನ್ನು ಓದಿರುತ್ತಾಳೆ. ಸುಧಾಮೂರ್ತಿಯವರ ಕಥೆಗಳಂತೂ ಹರ್ಷಳಿಗೆ ತುಂಬ ಖುಷಿ ಕೊಟ್ಟಿವೆ. ಮನಸ್ಸು ಮಾಡಿದರೆ ಎಳೆ ವಯಸ್ಸಿನಿಂದಲೇ ಏನನ್ನಾದರೂ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಮಾನ್ಯ ಹರ್ಷ ಮಾದರಿಯಾಗುತ್ತಾರೆ. ಏಳಿ ಎದ್ದೇಳಿ, ಜಾಗೃತರಾಗಿ, ಗುರಿ ಮುಟ್ಟುವ ತನಕ ಎಂಬ ವಿವೇಕ ಮಾಡಿ ಹರ್ಷಳ ಬದುಕಿಗೆ ನಾಂದಿಯಾಗಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕೆಂಬ ಕನಸು ಕಟ್ಟಿಕೊಂಡ ಹರ್ಷ ಎಂದೂ ಪರಿಸರ ಹವ್ಯಾಸದಿಂದ ಹಿಂದೆ ತರದಿಲ್ಲ. ಮುಂದೆ ಹೆಜ್ಜೆ ಇಡುತ್ತಲೇ ಗುರಿ ಎತ್ತ ಸಾಗುತ್ತಿದ್ದಾನೆ. ಹರ್ಷಳ ಸಾಧನೆ ಬದುಕಿನ ಶೈಲಿಯನ್ನು ಅನುಸರಿಸುವ 100 ಬಾಲಕಿಯರು ಕೂಡ ಸಸಿ ನೆಡುವ, ಸಸಿಗಳಿಗೆ ನೀರುಣಿಸುವ ಕಾರ್ಯದಲ್ಲಿ ಇಂದು ನಿರತರಾಗಿದ್ದಾರೆ.
7: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಮೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕವಿ ರತ್ನ ಕಾಳಿದಾಸ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೀರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶೋದ್ರ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾವೇರಿ ತೀರದಲ್ಲಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದು ಈ ಕಾವೇರಿ ತೀರದಲ್ಲಿ ಎನ್ನುವಂಥ ಒಂದು ಗೀತೆಯನ್ನು ಲತಾ ಹಂಸಲೇಖ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡುವಂತ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರಿ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಇಮ್ಮಡಿ ಪುಲಿಕೇಶಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕನ್ನಡದ ಕುಲ ತಿಲಕ ಎನ್ನುವಂತಹ ಗೀತೆಯನ್ನ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ವಿ ಅಯ್ಯರ್ ಬರೆದಿರುವಂತಹ ಒಂದು ಗೀತೆ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ 1967 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:00 ಟ್ರಾವೆಲ್ಸ್ ಆಫ್ ಡೈರಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಏಟು ಎದಿರೇಟು ಎನ್ನುವಂಥ ಒಂದು ಚಿತ್ರದ ಗೀತೆ, ನಗುವ ಸ್ನೇಹ ಮೋಹ ಎನ್ನುವಂಥ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ದೊಡ್ಡರಂಗೇಗೌಡ ಅವರು ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಎನ್ನುವಂಥ ಒಂದು ನೇರ ಫೋನಿನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಇಷ್ಟದ ಗೀತೆಗಳನ್ನು ಹಾಡುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀ ತಂದ ಕಾಣಿಕೆ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಣ್ಣಲ್ಲಿ ಪ್ರೀತಿ ಎನ್ನುವಂಥ ಒಂದು ಗೀತೆಯನ್ನು ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಬರೆದಿರುವಂಥ ಒಂದು ಗೀತೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಅವರ ಒಂದು ಅಮೋಘವಾದಂಥ ನಟನೆಯ ಚಿತ್ರದ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ವಚನ ವಿಹಾರ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಆರ್ಜಿ ಆಗಿರುವ ಪವಿತ್ರ ದಿನೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ, ಯಾರೇ ನೀನು ಚೆಲುವೆ ಚಿತ್ರದ ಒಂದು ಗೀತೆ, ಅದುವೇ ಡಯಾನಾ ಡಯಾನಾ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಒಂದು ಸಾಹಿತ್ಯ ಲೋಕ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಥಸಪ್ತಮಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಶಿಲೆಗಳು ಸಂಗೀತವ ಹಾಡಿದೆ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಿವರಾಜ್ ಕುಮಾರ್.

ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶೋದ್ರ ಬಾಂಧವರೇ, ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭೂತಯ್ಯನ ಮಗ ಅಯ್ಯೋ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮಲೆನಾಡ ಹೆಣ್ಣ ಮೈ ಬಣ್ಣ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭವಾನಿ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. 1000 ಸುಳ್ಳು ಎನ್ನುವಂತ ಒಂದು ಚಿತ್ರದ ಗೀತೆ ಅದುವೇ ಹೆಣ್ಣೆಂದರೇನು, ಸೌಂದರ್ಯವೇನು? ಇದು ESP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಗೊತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರಂಗನಾಯಕಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಮಂದಾರ ಪುಷ್ಪವು ನೀನು. ಇದು ಪಿ ಜಯ ಚಂದ್ರನ್, ಎಸ್ ಪಿ ಶೈಲಜಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂಥ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಸುಬ್ರಹ್ಮಣ್ಯ ಐತಾಳ್ ಅವರ ಒಂದು ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಶ್ರುತಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಹಾಡೊಂದ ಹಾಡುವೆನ ಹೃದಯ ರಾಗದಲ್ಲಿ ಎನ್ನುವಂಥ ಒಂದು ಗೀತೆ. ಇದು ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಸುನಿಲ್ ಹಾಗೂ ಶ್ರುತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: भरतवर्षे भरतखण्डे जम्बूद्वीपे प्रथमपादे जयनाम संवत्सरे वैवस्वत मन्वंतरे कलियुगे क्वलयुगे जैलुयुगे रैलुयुगे डीलुयुगे पॉलिटिक्स युगे इलेक्शन गिलेक्शन शुभारंभम शुभतिथो ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕ್ರೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
1: ಅಗಳ ದೇಶಕ್ಕೆಂಟು ಪಾರ್ಟಿ ಪಾರ್ಟಿಗೊಬ್ಬ ಲೀಡ್ರು

0: भैसबा
1: खादी खाते कुर्ची क्याते जाति ख्याति गड़ंगू खोता कैनवास भूता आकड़े बिल्ड मेलिंकु एकड़े तले मेल मंकु अष्ट दिक् पालकृगळिगे गंटबेने मतदारिगे मंडिनो भक्ति वर्षस बारु ಬಾಳೆಹಣ್ಣು ವರ್ಸಸ್ ಮಂಗ್ಯಾನ ಬಾಯಿ, ದೊಡ್ಡು ವರ್ಸಸ್ ದಡ್ರು, ಜಾಣ ವರ್ಸಸ್ ಸ್ಮಶಾನ, ಗ್ಲಾಮರ್ ವರ್ಸಸ್ ಗಮಾರ, ಹೆಂಡತಿ ವರ್ಸಸ್ ಗಂಡ, ಅಣ್ಣ ವರ್ಸಸ್ ತಮ್ಮ, ಭ್ರಷ್ಟ ವರ್ಸಸ್ ಕುಷ್ಟ, ಗಟಾರ ವರ್ಸಸ್ ಗಿಟಾರ, ಗಂಜಿ ವರ್ಸಸ್ ಗಂಟ್ಲು, ಗಂಗೋದಕ ವರ್ಸಸ್ ಕಾಲ್ಸೂಪು ಕಾಲ್ಸೂಪು ಕಾಲ್ಸೂಪು ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೆಯಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ.

0: ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ.
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ. ಹಚ್ಕೊಳ್ಳಿ.
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ವೋಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಳ್ಳಿ.
1: ಮಾಡ್ಕೊಂಡು
0: ಇನ್ನು 5 ವರ್ಷ ನಿಮ್ ತಂಟೆಗೆ ಯಾರು ಬರಲ್ಲ, ನೆಮ್ಮದಿಗೆ ಮನೆ ಕಳಿ.
1: ಮಲೇಕೊಂಡು
0: ಇವನು ಒಳ್ಳೆಯವನ, ಅವಳ ಒಳ್ಳೆಯವಳ, ಅವನಪ್ಪ ಹೆಂಗೆ ಈ ಮಗ ಹಿಂಗೆ, ಅವನು ಇವನ ಮೂರನೇ ತಂಗಿ ಆರನೇ ಮಗ, ಇವನು ಬಿಡ್ರಿ ಅವನು ದೊಡ್ಡಪ್ಪನ ಪಕ್ಷೇತ್ರ ಮೂರನೇ ಮಗ. ತಗಳಿ ತಗಳಿ ತಗಳಿ, ಇದು ಖಾನ್ದಾನುಗಳ ಕೌಟುಂಬಿಕ ಕೌಪೀನ ಕ್ರಾಂತಿ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ, ವಾಸ್ತು ಪ್ರಕಾರ.
2: ಯಾರೋ ಒಬ್ಬ ಗೆದ್ದ, ಇನ್ಯಾವೋನೋ ಬಿದ್ದ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ.

ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತಣ ವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ

ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ. ಎಷ್ಟು
3: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
3: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
4: ಏನು, ಏನ್ ವಿಷಯ?
3: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
4: ಓ.

0: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತಾಗ್ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ?
1: ಇನ್ಮೇಲೆ ಹಂಗೆಲ್ಲ

0: ಇಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ನಾಗೆ ಹೂವು ಹಣ ಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
1: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು, ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಎಂ ಲಕ್ಷ್ಮೀನಾರಾಯಣ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್.

ಸರ್ವಾಣಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯಿವ. ಶ್ರೀಮನ್ನಾರಾಯಣನು ತನ್ನ ಸೃಷ್ಟಿ ರಚನೆಯ ಕುರಿತು ಹೇಳತಕ್ಕಂಥ ಕಾಲ. ಪರ ಮತ್ತು ಅಪರಾನ್ ಎರಡು ಪ್ರಕೃತಿಗಳ ದ್ವಾರ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವೆಂಬ ಅಷ್ಟ ಕಾರ್ಯವನ್ನು ತಾನೇ ನಡೆಸುವುದಾಗಿ ಭಗವಂತ ಭಗವದ್ಗೀತೆಯ ಅರ್ಪಣೆ ಕೊಟ್ಟಿದ್ದಾನೆ. ಅಂತಹ ಪರಾಪ್ರಕೃತಿ ಅಂತಕ್ಕಂಥವಳೇ ಲಕ್ಷ್ಮಿ, ಅಪರಾ ಅಂತ ಕರೆಯಿರ್ತಕ್ಕಂಥವಳೇ ತ್ರಿಗುಣಾತ್ಮಿಗಳಾಗಿರ್ತಕ್ಕಂಥ ದುರ್ಗಾದೇವಿ. ಆ ದುರ್ಗೆಯೇ ಸಮಸ್ತ ದುಷ್ಟಶಕ್ತಿಗಳನ್ನು ದಮನ ಮಾಡಲು ಭಗವಂತನ ಆಜ್ಞೆಯಂತೆ ಅವತರಿಸತಕ್ಕಂಥವಳು. ಕೆಲವೊಮ್ಮೆ ಶ್ರೀಹರಿಯ ಅನುಜ್ಞೆಯಂತೆ ಆಕೆಯು ಮೋಕ್ಷವನ್ನು ಕೊಡತಕ್ಕಂಥವಳು, ಅಮೃತತ್ವವನ್ನು ಅನುಗ್ರಹ ಮಾಡತಕ್ಕಂಥವಳು. ಅಂತಹ ಜಗದಂಬಿಕೆ ಜಗಜ್ಜನನಿ ದುಷ್ಟನಾದ ಕಂಹಾಸುರ ಅನ್ನತಕ್ಕಂಥ ದೈತ್ಯನ ನಾಶಕ್ಕಾಗಿ ಅವತಾರ ಮಾಡ್ತಾಳೆ. ಕೋಲ ನಾಮಕನಾದಂಥ ಋಷಿಯ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ಅಂಥ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ, ಕೋಲಾಪುರ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಆ ಅಪರಾಂಬ ತ್ರಿಗುಣಾತ್ಮಿಕ ದುರ್ಗಾದೇವಿಯ ಚರಣದಲ್ಲಿ ಭಕ್ತಿ ಪ್ರೇಮವನ್ನು ಜಾಗೃತ ಮಾಡಿಕೊಳ್ಳೋಣವಂತೆ.

ತ್ರೇತಾಯುಗದಲ್ಲಿ ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ ಸಪ್ತ ಕೋಟಿ ಮಂತ್ರಗಳನ್ನ ತನ್ನದಾಗಿಸಿಕೊಂಡ ಅಷ್ಟ ಸಿದ್ಧಿ ನವನಿಧಿಗಳಿಗೆ ಒಡೆಯನಾಗಿರತಕ್ಕಂಥ ಮುಖ್ಯ ಪ್ರಾಣ ಶ್ರೀರಾಮನ ಅನುಜ್ಞೆಯಂತೆ ಸುಷೇಣಾದಿಗಳ ಪ್ರಾರ್ಥನೆಯಂತೆ ಲಕ್ಷ್ಮಣದೇವನನ್ನ ಬದುಕಿಸಲೋಸ್ಕರ ಸಂಜೀವನ ಪರ್ವತವನ್ನು ಎತ್ತಿ ತರುವಾಗ ಅದರ ಒಂದು ಗಿರಿಯ ಖಂಡ ಒಂದು ತುಂಡು ಪೃಥ್ವಿ ಮೇಲೆ ಬಿದ್ದುದಕ್ಕೆ ಸಕಲ ಗೈರಿಕ ಧಾತುಗಳಿಂದ ವನಸ್ಪತಿಗಳಿಂದ ಯುಕ್ತವಾದಂಥ ಆ ಗಿರಿ ಖಂಡಕ್ಕೆ ಕುಟಚಾದ್ರಿ ಅಂತ ಹೆಸರಾಯಿತಂತೆ. ಅನೇಕಾನೇಕ ವನಸ್ಪತಿಗಳು, ಅಪೂರ್ವವಾದ ಮೃಗ ಪಕ್ಷಿ ಸಂಕುಲಗಳು ಆ ಕುಟಚಾದ್ರಿಯಲ್ಲಿ ನೆಲೆ ನಿಂತು ದೇವತೆಗಳೆಲ್ಲ ಸ್ಥಳಕ್ಕೆ ಧಾವಿಸಿದರು. ಆ ಗಿರಿಖಂಡದಿಂದ ಕೆಳಗಿಳಿದು ಹರಿಯತಕ್ಕಂಥ ನದಿಗೆ ಸೌಪರ್ಣಿ ಎಂಬುದಾಗಿ ನಾಮ. ಯಾಕಂದ್ರೆ ಸುಪರ್ಣ ಅಂತ ಹೆಸರಿರುವುದು ಗರುಡನಿಗೆ. ಗರುಡನು ಆ ದಿವ್ಯವಾದ ಗಿರಿಖಂಡದಲ್ಲಿ ಬಹುಕಾಲ ತಪಸ್ಸು ಮಾಡಿದ್ದನಂತೆ. ಇನ್ನೊಂದು ಪಾವನ ಸ್ಥಳ ಚಿತ್ರಮೂಲ, ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ವೈಚಿತ್ರದ ಮಹಾನ್ ಪ್ರತಿಮೆಯಂತೆ ಋಷಿ ಮುನಿಗಳಿಗೆ ಗೋಚರಿಸುತ್ತಾ ಇತ್ತು. ಆ ಸೌಪರ್ಣಿ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಭೋಗ ಪುನ್ನಾಕ ಕದಳಿ ಕಂಕಲ್ಲಿ ನಾರಿ ಕೇಳ ಕಭಿತ್ತ ಅಶ್ವತ್ಥ ಮುಖ ಪಾದ ಪಂಗಳು ಕುಸುಮ ಪರಿಮಳವನ್ನು ದೆಸೆ ದೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ಮಲ್ಲಿಕಾ ನಂದಿಕಾ ಮೊದಲಾದ ಪುಷ್ಪಂಗಳು ಎಲ್ಲರ ಬಂಡರುಂಡು ಮಿಂಡೆದ್ದು ಮಂಡಳಿಪ ಬಂಡುಣಿಗಳ ತಂಡಗಳು ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿಯನ್ನು ಘಟಿಸುವ ಕಪೋತಂಗಳು ಕಮನೀವಾಯ ಕಂಗೊಳಿಪ ಕಾಸಾರಿಗಳಿಂದ ಯುಕ್ತವಾಗಿರತಕ್ಕಂಥ ನಂದನ ವನವನ್ನು ಮೀರಿಸುವ ಆ ಸುಂದರ ವನದಲ್ಲಿ ಕೋಲ ನಾಮಕನಾಗಿರತಕ್ಕಂಥ ಉಚ್ಚ ವರ್ಣದಲ್ಲಿ ಜನಿಸಿದ ವೈದಿಕ ಶ್ರೇಷ್ಠ ತಪಸ್ಸಿಗೆ ಆ ಸ್ಥಳವನ್ನು ಆರಿಸಿಕೊಂಡಿದ್ದರು.

ಶಾಂತವಾದ ಕುಟಚಾದ್ರಿ ಸೌಪರ್ಣಿ ನದಿ ತೀರದಲ್ಲಿ ಕೋಲನಾಮಕ ಆ ಬ್ರಾಹ್ಮಣ ಋಷಿ ಅನೇಕಾನೇಕ ಸಾಧು ಸಂತರನ್ನ ಸಾಧಕರನ್ನ ಸಿದ್ಧಪುರುಷರನ್ನ ಜೊತೆ ಸೇರಿಕೊಂಡು ಆ ಏಕಾಂತದಲ್ಲಿ ಮನೋತತ್ವಾಭಿಮಾನಿಯಾದ ಮಹಾದೇವನನ್ನ ನಿರಂತರ ಸ್ಮರಿಸುತ್ತಾ ಒಂದು ಪಾರ್ಥಿವ ಲಿಂಗವನ್ನು ಮಾಡಿ ಮಣ್ಣಿನಿಂದ ಆ ಲಿಂಗವನ್ನು ಮಾಡಿ ಅಲ್ಲಿ ಆ ಮಹಲಿಂಗನನ್ನು ಚಿಂತನೆ ಮಾಡ್ತಾ ಇದ್ದಾರೆ. ನಿಷ್ಕಾಮವಾದ ಅವನ ಭಕ್ತಿ ಪ್ರಾರ್ಥನೆಗೆ ಒಲಿದು ಆ ಶಿವನ ಸಾಕ್ಷಾತ್ಕಾರವಾಗ್ತದೆ. ಪರಮ ಮಂಗಳ ಮೂರ್ತಿಯನ್ನು ಕಂಡು ನಿರ್ಮಲನಾದ ಶಿವನನ್ನು ಶಂಕರನನ್ನು ಕಂಡು ಭಸ್ಮೋದ್ಧೂಳಿತನಾದ ಧವಳ ಗಂಗೆಯನ್ನು ಶಿರದಲ್ಲಿ ಹೊತ್ತಂತಹ ಸ್ವಾಮಿಯನ್ನು ಕಂಡು ತಾನು ಧನ್ಯನಾದೆ ಎಂದು ಕೈ ಮುಗಿಯುತ್ತಾರೆ. ಅನ್ಯಥಾ ಯಾವ ಅಪೇಕ್ಷೆಯೂ ಇಲ್ಲ. ಅವ ಬೇಡ್ತಾ ಇದ್ದಾನೆ, ಹೇ ಶಂಭೋ, ಸದಾಕಾಲ ನನ್ನ ಧ್ಯಾನ ಚಿಂತನ ಮನನ ಇದಕ್ಕೆ ನನಗೆ ಅವಕಾಶ ಕೊಡು. ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕತಕ್ಕಂತಹ ಸ್ಥಳ ಕೊಡು. ಆಗ ಹೇಳಿದಂತೆ ಶಿವನು, ನೀನು ಯಾವ ಈ ಪಾರ್ಥಿವ ಲಿಂಗವನ್ನು ಮಾಡಿದ್ಯೋ ಇದರಲ್ಲಿ ನಿನ್ನಂತರಂಗದಲ್ಲಿ ಯಾರ ಉಪಾಸನೆ ಕುರಿತು ನನಗೆ ಪ್ರೀತಿ ಇದೆಯೋ ಆ ದೇವತೆಯ ಸನ್ನಿಧಾನ, ಆ ದೇವಿಯ ಸನ್ನಿಧಾನ ಈ ಪಾರ್ಥಿವ ಲಿಂಗದಲ್ಲೇ ಬರುತ್ತದೆ. ನೀನು ಕಾತ್ಯಾಯನಿಯ ಉಪಾಸನೆಯನ್ನು ಬಯಸಿದ್ದಿ, ಆ ಕಾತ್ಯಾಯನಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸನ್ನಿಧಾನವೇ ತುಂಬಿದೆಯಾದ್ರಿಂದ ಈ ಲಿಂಗದಲ್ಲೇ ಆ ದಿವ್ಯವಾದ ಸ್ವರ್ಣರೇಖೆಯಿಂದ ಯುಕ್ತವಾಗಿ ಶ್ರೀಲಕ್ಷ್ಮಿಯ ಸನ್ನಿಧಾನವಿದೆ. ಆದಿಲಕ್ಷ್ಮಿ ಅಂತವಳು ಕರೆಯಲ್ಪಡ್ತಾಳೆ. ನೀನಾಕೆ ಉಪಾಸನೆ ಮಾಡು, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿಗಳು ನಿನಗದರಿಂದ ಪ್ರಾಪ್ತಿಯಾಗ್ತಾವೆ. ಆಕೆಯ ಅನುಗ್ರಹದಿಂದಲೇ ಭಕ್ತಿ ಶ್ರದ್ಧಾ ಪ್ರೇಮಗಳು ನಿನಗೆ ಪ್ರಾಪ್ತಿಯಾಗ್ತಾವೆ. ಹೀಗೆ ಹೇಳ್ತಾ ಆ ದಿವ್ಯ ಲಿಂಗದಲ್ಲಿ ಸ್ವರ್ಣರೇಖಾ ವಿನ್ಯಾಸದಿಂದಿರತಕ್ಕಂಥ ಆ ದೇವಿಯ ಆದಿಮೂಲ ಶಕ್ತಿಯನ್ನು ಕಾಣಿಸ್ತಾನೆ. ಆ ಹಿರಣ್ಯವರ್ಣೆಯನ್ನು ತೋರಿಸ್ತಾನೆ. ಧ್ಯಾನಸ್ಥನಾಗಿ ಕುಳಿತು ಆ ಜಗದ್ಧಾತ್ರಿಯನ್ನು ಚಿಂತನೆ ಮಾಡ್ತಾನೆ.

ಕಾಲ ಭೈರವಿಯನ್ನ ಕುರಿತು ತಪಸ್ಸು ಮಾಡಿ ತನಗೆ ಸಾವೇ ಬರಬಾರದು ಅಂತಕ್ಕಂಥ ವರ ಪಡೆದಿದ್ರಂತೆ. ಸಾಯಬಾರದು ಅಂತ ಉದ್ದೇಶ ಅವರದ್ದು. ಎಲ್ಲ ರಾಕ್ಷಸರು ಅದನ್ನು ಬಿಡ್ತಾರೆ.

ಹೇ ಕಾಲ ಭೈರವಿ, ನನಗೆ ಯಾರಿಂದಲೂ ಸಾವು ಬರಬಾರ್ದು, ನನ್ನ ಸಮಾನರಾಗಿರ್ತಕ್ಕಂಥ ಪುರುಷರು ಯಾರೂ ನನ್ನ ಎದುರಿಸುವವರು ಇರಬಾರ್ದು. ತಥಾಸ್ತೊಂದಿಳಂತೆಯ ಮಹಾಭೈರವಿ, ಪರಬಲೋತ್ಕಾರಿಯಾಗಿರತಕ್ಕಂಥ ಈ ದೈತ್ಯ ಸಜ್ಜನನನ್ನ ದೇವತೆಗಳನ್ನು ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಕಲ ದೇವತೆಗಳು ಒಂದೆಡೆ ಸೇರಿ ದುಷ್ಟರಾಗಿರ್ತ ಕಂಭಾಸುರನ ನಾಶಕ್ಕೆ ಏನು ಮಾರ್ಗ, ಆ ಚಿಂತನೆಯಲ್ಲಿ ತೊಡಗಿ ಮಹಾಕಾಲಿಯನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಆ ದೇವತೆಗಳಿಗೆ ಮಾತೆ ಒಲಿದಿದ್ದಾಳೆ, ಮಕ್ಕಳಂತೆ ಅವಳನ್ನು ಮನ್ನಿಸಿದ್ದಾಳೆ. ಹಿಂದೆ ಮಹಿಷ ಶುಂಭ ನಿಶುಂಭ ಎಲ್ಲ ರಕ್ತಸರಿಂದ ಆ ದೇವತೆಗಳಿಗಾಗುವ ಹಿಂಸೆಯನ್ನ ದೂರ ಮಾಡಿ ಅಸುರರನ್ನು ಕೊಂದವಳಾಗಿ ಆ ನಾರಾಯಣೆಯ ಪರಮ ಮಂಗಲ ರೂಪವನ್ನು ಚಿಂತನೆ ಮಾಡುತ್ತಾರೆ. ಹೇ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಖಡ್ಗವು

ದಿವ್ಯವಾದ ಖಡ್ಗ ಚಕ್ರ ಗದಾದಿಗಳನ್ನು ಶೋಭಿಸುವ ಆ ರೂಪವನ್ನು ಕಂಡು ದುಷ್ಟನಿಂದ ನಮ್ಮನ್ನು ರಕ್ಷಣೆ ಮಾಡಬೇಕೆಂಬಾಗ ದೇವಿ ಆ ದೈತ್ಯನ ಬಳಿಗೆ ಧಾವಿಸುತ್ತಾಳೆ. ಶುಕ್ರಾಚಾರ್ಯನ್ನು ಕಂಡರು, ಹೇ ಮೂರ್ಖ ಕಂಹ, ಈ ದೇವಿ ನಿಶ್ಚಯವಾಗಿ ನಿನ್ನ ಕೊಲ್ತಾಳೆ, ಯಾಕಂದ್ರೆ ನಿನಗೆ ವರ ಇರತಕ್ಕಂಥದ್ದು ಪುರುಷರಿಂದ ಸಾವು ಬರಬಾರದು ಅಂತ, ಖಂಡಿತ ನೀ ಸಾಯಿತಿ, ಓಡು ಓಡು ಇಲ್ಲಿಂದ ಒಂದು ಕ್ಷಣ ನಿಲ್ಬೇಡ, ಯಾರಿಂದಲೂ ಸಾವು ಬರದಂತೆ ತಪಸ್ಸಿನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೋ ಹೋಗು ಅಂತ ಕಳಿಸ್ತಾರೆ.

ಆತ್ಮ ಸಾವು ಯಾರಿಂದಲೂ ಬರಬಾರದು ಅಂಥ ಅಮರತ್ವ ಪಡೆದುಕೊಂಡು ಬಾ ಹೋಗು ಅಂತ ಕಳಿಸಿದರೆ ಕೌಹನು ಋಷ್ಯಮೂಕ ಮಹಾಪರ್ವತವನ್ನು ಸಾರಿ ಅಲ್ಲಿ ಉಗ್ರ ತಪದಲ್ಲಿ ತೊಡಗುತ್ತಾನೆ. ಆಗ ಎಲ್ಲ ದೇವತೆಗಳು ಒಂದೆಡೆ ಸೇರಿದರು, ಈಗ ಖಂಡಿತವಾಗಿ ಆತ ಭೀಕರವಾದ ವರಗಳನ್ನೇ ಪಡೆದು ಅಜೇಯನಾಗಿ ಬಂದು ನಮ್ಮನ್ನು ಕೊಲ್ತಾನೆ. ಹೀಗೆ ತಿಳಿದು ಎಲ್ಲ ಜೊತೆ ಸೇರಿದಂತಹ ಋಷಿ ಮುನಿಗಳು ಜ್ಞಾನಿಗಳು ಮಹಿಷಾಸುರ ಮರ್ದಿನಿಯಾದಂತಹ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಕಾಲ, ತ್ರಿಮೂರ್ತಿಗಳೇ ಅಂದರಂತೆ ನಿಮ್ಮ ಯಾರ ಪ್ರಾರ್ಥನೆಗೂ ಲಕ್ಷ್ಮಿ ಒಲಿಯೋದಿಲ್ಲ. ಆದಿಲಕ್ಷ್ಮಿ ಕಾತ್ಯಾಯನಲ್ಲಿ ಅಂತರ್ಯಾಮಿಯಾಗಿರುವ ದುರ್ಗಾ ತ್ರಿಗುಣಾತ್ಮಿಕ ಆ ಕೋಲಾ ನಾಮಕ ಋಷಿಗೆ ಮುನಿಗೆ ಮಾತ್ರ ಒಲಿದಿದ್ದಾಳೆ. ನೀವೀಗ ಆ ಕೋಲಾನ ಬಳಿಗೆ ಹೋಗಿ ಆ ಋಷಿಯಿಂದ ದೇವಿಯ ಪ್ರಾರ್ಥನೆಯನ್ನು ಮಾಡಿಸಿ ಆ ದುಷ್ಟನು ವರವನ್ನು ಕೇಳದಿದ್ದಾಗ ಮಾಡಬೇಕು. ಎಲ್ಲರೂ ಕೋಲಾ ಋಷಿ ಬಳಿಗೆ ಬರ್ತಾ ಇದ್ದಾರೆ. ಆಗ ಕೋಲ ಮಹಾಮುನಿಯು ಮಹಿಷಾಸುರ ಮರ್ದಿನಿಯ ಆ ಮಹಾಲಕ್ಷ್ಮಿಯ ದಿವ್ಯ ರೂಪವನ್ನು ಚಿಂತಿಸ್ತಾ ಆಕೆಯ ಸರ್ವಶ್ರೇಷ್ಠವಾದಂಥ ತೇಜಸ್ಸಿನ

ಈ ಚಕ್ರದ ಬಿಂದುವಿನಲ್ಲಿ ನಿಲ್ಲಬೇಕು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡಿ ಚಕ್ರ ಶ್ರೀ ಚಕ್ರ ಶ್ರೀ ಇಂದು ಯುಕ್ತವಾಗಿರತಕ್ಕಂಥದ್ದು ದುಷ್ಟರ ನಾಶಕ್ಕೆ ಸಂಪತ್ ಪ್ರಾಪ್ತಿ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕಂಥ

ಹಿಂದುವಿನಲ್ಲಿ ಸನ್ನಿಹಿತಳಾಗಿ ಆ ಲಿಂಗದಲ್ಲಿ ಪಾರ್ಥಿವ ಲಿಂಗದಲ್ಲಿ ಸ್ವರ್ಣರೇಖೆಯಿಂದಿದ್ದು ಆ ಆದಿಲಕ್ಷ್ಮಿ ಕೋಲ ಮಹಾಮನಿಗೆ ದರ್ಶನ ಕೊಟ್ಟಾಗ ಎಲ್ಲ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಹೇ ಲಕ್ಷ್ಮಿ, ನೀನೀಗ ದಯ ಮಾಡಬೇಕು ನಮಗೆ. ಆ ದುಷ್ಟನು ಇನ್ನೇನು ವರ ಕೇಳ್ತಾನೋ, ಅವನಿಗೆ ಆ ವರ ಸಿದ್ಧಿಸಿದಂತೆ ಮಾಡಿ ನಮ್ಮನ್ನು ಕಾಪಾಡಬೇಕು. ಆದಿಲಕ್ಷ್ಮಿ ಸಮಸ್ತ ದೇವತೆಗಳಿಗೆ ದರ್ಶನ ಕೊಟ್ಟಾಗ ಆಕೆಂದಳು ಭಯಪಡಬೇಕಾದಿಲ್ಲ. ಆ ಮೂಕದಾನವನ್ನು ಏನೇನು ವರ ಕೇಳ್ತಾನೋ, ಅದು ಯಾವ ವರಗಳು ಅವನಿಗೆ ಸಿಗದಂತೆ ಮಾಡುವ ಹೊಣೆ ನನ್ನದು, ಯಾಕೆ ಭಯಪಡ್ತೀರಿ? ಅವರೆಲ್ಲ ನನ್ನನ್ನು ಸಮಾಧಾನ ಪಡಿಸುತ್ತಾಳೆ. ಯಾಕೆ? ಅವಳೇ ವಾಕ್ ಅಂಬರಣಿ. ಕಂಹಾಸುರನು ತನಗೆ ಶಂಕರನು ದರ್ಶನವಿತ್ತು, ತಪಸ್ಸಿಗೆ ಒಲಿದು ಬೇಕಾದನ್ನು ಕೇಳು ಅನ್ನುವಾಗ ಕೇಳಬೇಕು ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಆ ವಾಗಂಭರಣಿ ಅವನ ವಾಕನ್ನು ಅಪಹರಿಸಿಬಿಡ್ತಾಳೆ. ಮೂಕನಾಗ್ಬಿಟ್ಟ, ಬಾಯೇ ಬರದು, ಶಬ್ದವೇ ಬಾಯಿಂದ ಹೊರಡೋದಿಲ್ಲ. ಏನನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಶಂಕರನಂದ ಬೇಕಾದವರ ಕೇಳು ಅಂದ್ರೆ ಬಾಯಿಂದ ಹೊರಹೊಮ್ಮುವುದಿಲ್ಲ ಯಾವ ಮಾತು ಕೂಡ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಿತ್ರಮೂಲವೆಂತಕ್ಕಂತಹ ಆಶ್ರಮದ ಬಳಿಯಲ್ಲಿ ಕುಳಿತಾ ದೇವಿಯ ಮಂಗಲ ರೂಪವನ್ನು ನೋಡುತ್ತಾ ಚಿಂತನೆ ಮಾಡ್ತಾ ಇದ್ದಾರೆ. ಹೇ ದೇವಿ, ದಯಮಾಡು, ನಮಗೆ ಕಾಪಾಡು. ನಿನ್ನ ಅನುಗ್ರಹದಿಂದಲೇ ಈ ದೈತ್ಯ ಶಕ್ತಿ ನಮಗೆ ನಾಶ ಆಗ್ಬೇಕು, ಬೇರೆ ಮಾರ್ಗವೂ ಇಲ್ಲ.

ಬ್ರಹ್ಮಾದಿಗಳನ್ನು ಬಂದಿತ್ತಲಾದವಳೆ ಆದಿಲಕ್ಷ್ಮಿ ಜಗನ್ಮಾತೆ ಕಾಪಾಡು. ದೇವಿ ಎಂದಳು ಭಯಬೇಡ, ಅವನನ್ನು ಮೂಕನಾಗಿಸಿಬಿಟ್ಟಿದ್ದೇನೆ, ಅವನಿನ್ನೇನನ್ನು ತಾನೇ ಬರ ಕೇಳುವಂತಿಲ್ಲ.

0: ನೀನೇ ಆದಿಲಕ್ಷ್ಮಿ, ಕಾಪಾಡು ನಮ್ಮನ್ನು.
1: ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕೋಲಾಸುರಭಯಂಕರೀ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ. ಸರ್ವಜ್ಞೇ ಸರ್ವವರದೆ ಸರ್ವದುಷ್ಟಭಯಂಕರೀ

0: ಲಕ್ಷ್ಮೀರ್ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀರ್ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರಿ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀರ್ ನಮೋಸ್ತುತೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀರ್ ನಮೋಸ್ತುತೆ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೇ ಜಗನ್ಮಾತಃ ಮಹಾಲಕ್ಷ್ಮೀರ್ ನಮೋಸ್ತುತೆ. ಮಹಾಲಕ್ಷ್ಮೀರ್ ನಮೋಸ್ತುತೆ. ಇವರೆಲ್ಲ ಪ್ರಾರ್ಥನೆ ಮಾಡುವಾಗ ಮೂಕ ದಾನ ಒದ್ದಾಡ್ತಾ ಇದ್ದಾನೆ, ಬಾಯಿಂದ ಮಾತೇ ಹೊರಹೊಮ್ಮುವುದಿಲ್ಲ. ಏನು ವರ ಕೇಳ್ತಾರೆ? ಇದಕ್ಕೆ ಯಾರ ಕಾರಣ? ಆ ವಾಗಂಭರಣಿ ನನ್ನ ಮಾತನ್ನು ಅಪಹಾರ ಮಾಡಿದ್ಲು, ಈಗಿಂದೀಗಲೇ ಆಕೆಯ ಸಂಹಾರ ಮಾಡ್ತೇನೆಂಬುದಾಗಿ ದೈತ್ಯರಿಗೆಲ್ಲ ತಾನೇ ಆಜ್ಞೆ ಕೊಡ್ತಾ ಇದ್ದಾನೆ. ಮಹಾನ್ ಸೇನೆಯಂದೊಡಗೂಡಿ ಧಾವಿಸಿದ ಆ ದೇವಿಯ ಬಳಿ ಯುದ್ಧಕ್ಕೆ ಜಗದ್ಧಾತ್ರಿ ನಿಂತಿದ್ದಾಳೆ. ದೈತ್ಯ ಮಹಾಸೇನೆಯನ್ನು ಕಂಡು ಭಯಗೊಂಡಂತಹ ದೇವತೆಗಳಿಗೆ ಸಮಾಧಾನ ಹೇಳ್ತಾ ಇದ್ದಾಳೆ. ಯಾಕೆ ಭಯ ಪಡ್ತಾ ಇದ್ದೀರಿ ನೀವು?
1: ದೇವಿ ಇತ್ತಳ ಭಯ ಲಕ್ಷ್ಮೀ ದೇವಿ ಇತ್ತಳ ಭಯ
0: ಹೆದರಬೇಡಿ,

ದೇವಗಳ ಗಿಳಿಗೆ ಹರುಷವ ಬೀರಿ ಶ್ರೀವರದೇ ಹರಿವಲ್ಲಭೆ ಹಯಮುಖ ರಾಜನ ಮಡದಿ ಮಹೋನತ ಕಾಯ ದೇವಿಯೇ ತಳಭಯ. ಎಲ್ಲಾ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆ ಮೂಕಾಂಬ ದಾನವನನ್ನ ಕರೆದಳು ಯುದ್ಧಕ್ಕೆ. ಈಗ ಕೌಹನನ್ನ ಮೂಕ ಅಂತಲೇ ಕರೆದಿದ್ದಾರೆ. ಯಾಕೆ ಬಾಯಿಬಾರದು, ಶಬ್ದವೇ ಇಲ್ಲ, ಮಾತೇ ಮಾತನಾಡಲಾರ. ಹೇ ಮೂಕನೇ ಬಾಯುದ್ಧಕ್ಕೆಂಬುದಾಗಿ ಕೈ ವೀಸಿದಾಗ ಆ ದೇವಿಯ ಮಹಾಘೋಷ ಕೇಳ್ತಾರೆ. ಒಂದೆಡೆ ದೇವತೆಗಳ ಜಯಘೋಷ, ಋಷಿಮುನಿಗಳ ವೇದ ಘೋಷ, ದೇವಿಯ ವಾಹನದ ಸಿಂಹ ಗರ್ಜನೆ. ಇದನ್ನು ಕೇಳಿದ ರಾಕ್ಷಸ ಮೂಕಾಸುರನು ಖಡ್ಗವನ್ನು ಝಳಪಿಸಿ ಭೂಮಿ ನಡುಗುವಂತೆ ಸೈನ್ಯದೊಂದಿಗೆ ಹೊರಟಿದ್ದ. ಭೀಕರವಾದ ಸೇನೆಯನ್ನು ದೇವತೆಗಳು ನೋಡ್ತಾರೆ. ಹೊರಟಿತು ರಾಕ್ಷಸ ದಂಡು.

ಪಡಿಂಡಿ ಮಢಕ್ಕಗಳು ಚೀರುವ ಶಂಖ ಶಂಖ ಗೋಮುಖವು ಖಡ್ಗ ಕುಂತದೋ ಮರವು ಕೃಪಾಣ ಸಡಗರು ಭಕ್ತ ಧನುಷಿನ ಬಾಣ ಸಿಡಿಯುವ ಸಿಡಿ ಮತ್ತುಗಳದೆ ಗುಡುಗು ಪಡುವಿ ನಡಗಲಿದು ಶೇಷನ ನಡುಗು ಕಡಗಾಲದ ಮರಣ ಮುನಿಧಿಯ ಫಲವೋ ಅಡಿಯಿಡ ಇಲ್ಲಡೆ ಅಸುರರ ಬಲವೋ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಏನ ನೆಂಬೆ ಪಶುಗಳನ್ನು ಹೋಲ್ವ ರೂಪೋಣ ಕೋತಿ ಕರಡಿಯ ಮೂತಿಗಳು ವಿಕಾರವಾದಂತಹ ಪಶುರೂಪದಿಂದ ಯುಕ್ತರಾದ ಅಸುರರ ದಂಡು ಸೇರಿತಂತೆ ಕ್ರೂರದಾಡೆ ತುಟಿ ಮೀರಿದ ಹಲ್ಲು ಗುರು ಹುರಿಸುವ ಸುರಿಗಳು ಏಳು ನಾಸಿಕದ ಜೋಲು ತುಟಿಗಳು ಹೂನು ಬೆನ್ನಿನವನೊಬ್ಬ ಹಾಳು ಸುರಿವ ನಡು ನೆತ್ತಿ ಬಾಯಿ ಮಹತೋಳನ ಹೋಲುವನೊಬ್ಬ ವಕ್ರ ನಡೆಯ ಮಹಾವಕ್ರವದನದ ವಿಕ್ರಮ ಅಸುರ ಮತ್ತೊಬ್ಬ ಹೊರಟಿತು ರಾಕ್ಷಸ ದಂಡು ಮಹಾಸೈನ್ಯ ಮುಂಕೊಂಡು ಮಲಿತ ಮೂಕಾಸುರ ಧೈರ್ಯದ ಮೇರು ಪರ್ವತ ಕಾಯನು ಇದ್ರಿ ಪರ್ಯಾರು ಶೂಲ ಪರಿಗಗದ ಮುದ್ದರದಲ್ಲಿ

ರಾಕ್ಷಸರನ್ನು ಕಂಡು ದ್ಯಾವಾ ಪೃಥ್ವಿ ಸ್ವರೂಪದಲ್ಲಿ ತಾನು ಎದ್ದು ನಿಂತುಬಿಟ್ಟಿದ್ದಾಳೆ. ಭೀಕರವಾದಂತಹ ಯುದ್ಧ ಪ್ರಾರಂಭವಾದರೆ ಆ ಮಹಾಕಾಳಿಯನ್ನು ಎದುರಿಸತಕ್ಕಂಥವ್ರು ಯಾರು? ಸಿಂಹದ ಕ್ರೂರವಾದಂಥ ನಖಕ್ಕೆ ಬಲಿಯಾದ ಅಸುರರು ಅಸಂಖ್ಯ. 18 ಭುಜಗಳಿಂದ ಎಡಬಿಡದೆ ಪರಿಹ, ಭುಚುಂಡಿ, ಖಡ್ಗ, ಧನುಸ್ಸು, ಅನೇಕಾನೇಕ ಬಾಣಗಳಿಂದ ರಾಕ್ಷಸರನ್ನು ಎದುರಿಸ್ತಾಳೆ. ಏಕ ಪ್ರಕಾರ ಬ್ರಹ್ಮಾದಿ ದೇವತೆಗಳೇ ನೋಡ್ತಾ ಇದ್ದಾರೆ ಜಗದ್ಧಾತ್ರಿಯನ್ನ. ಆಕೆಯ ಗುಣಗಾನ ಮಾಡ್ತಾ ಇರತಕ್ಕಂಥ ಕಾಲ. ಮೂಕಾಸುರನು ದೇವಿ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹಿಂದೆ ಮುಂದೆ ಅನೇಕ ಕ್ರಮದಿಂದ ಪ್ರಯತ್ನ ಮಾಡ್ತಾನೆ. ನಾನಾ ರೂಪಗಳಿಂದ ಆಕೆಯನ್ನು ಇರಿಲಿಕ್ಕೆ ಬರ್ತಾನೆ. ಜಗದ್ಧಾತ್ರಿಗೆ ಜಗನ್ ಮಾತೆಗೆ ಇದೊಂದು ಮಕ್ಕಳಾಟಿಕೆಯಂತೆ. ಕ್ಷಣ ಮಾತ್ರದಲ್ಲಿ ಮೂಕರನ್ನು ಸುಟ್ಟುರುಹಬಲ್ಲ ಆ ಸಾಮರ್ಥ್ಯ ಇದೆ. ಆಕೆಯ ರಣಲೀಲೆಯನ್ನು ಜಗತ್ತಿಗೆ ತೋರಿಸಲೋಸ್ಕರವಾಗಿ ಅಟ್ಟಹಾಸೆಯಿಂದ ತನ್ನ ಕಡೆಗೆ ಬರತಕ್ಕಂತಹ ಆ ಧೂರ್ತನ ಕೇಶವನ್ನು ಗಟ್ಟಿಯಾಗಿ ಹಿಡಿದು ಆ ಮೂಕಾಸುರನನ್ನು ವಧಿಸಲೋಸ್ಕರ ತನ್ನ ಕೈಯಲ್ಲಿ ಎತ್ತಿದ್ದಾಳೆ ಖಡ್ಗವನ್ನು. ಆಗ ನೋಡ್ತಾನೆ ಒಬ್ಬಳೆ, ಇಡೀ ರಣರಂಗದಲ್ಲೆಲ್ಲ ದೇವಿಯರೇ ಕಾಣಿಸ್ತಾ ಇದ್ದಾರೆ ಆ ಮೂಕಾಸುರನಿಗೆ. ಕುಣಿದಳು ರಣಚಂಡಿ, ತಕ ತಕ ಕುಣಿದಳು ರಣಚಂಡಿ, ಎಲ್ಲಿ ನೋಡಿದ್ರು ಆಕೆ. ಸೊಕ್ಕಿದ ರಕ್ಕ ಸರಸುವಂ ಹಿಂಡಿ

ಪಾದವಿಟ್ಟು ಮುಕ್ತ ಕೇಶುಪದನಳು ಬಳಿಸಾರಿ. ಕೇಕೆ ಹಾಕಿ ನಗುವಳು ಮದವೇರಿ ಮುಕ್ತ ಕೇಶುಪದನಳು ಬಳಿಸಾರಿ. ರಕ್ತ ಮಾಂಸವನ್ನು ಮೈಗತ ಸವರಿ ರಕ್ತಸರಂಪುಡಿ ಕೈವಳು ನಾರಿ. ಭಂಡ ದೈತ್ಯರ ರುಂಡವ ಪಿಡಿದು ಚಂಡಾಡುವ ವೈಯಾರಿ. ಭಂಡ ದೈತ್ಯರ ರುಂಡವ ಪಿಡಿದು ಚಂಡಾಡುವ ವೈಯಾರಿ. ಕಂಡು ಸೈನ್ಯ ಭಯಗೊಂಡು ನಡುಗು ತತ್ತರಿಸುತ್ತಲಾ ತಾಚೀರಿ. ಕಾಳಿ ಕರಾಳಿ ರಣಕಂಕಾಳಿ ಅಸುರದ ತೀಳಿ.

ಈ ಭೀಕರವಾದಂತಹ ಸ್ವರೂಪವನ್ನು ಕಂಡು ಮೂಕಾಸುರನು ಯುದ್ಧ ಪ್ರಯತ್ನವನ್ನು ಬಿಟ್ಟುಕೊಟ್ಟ. ಈಕೆಯನ್ನು ಎದುರಿಸುವುದು ಸಾಧ್ಯವಲ್ಲ ಅಂತಕ್ಕಂಥ ಸ್ಪಷ್ಟವಾಯಿತು. ಆಗ ಮೂಕಾಸುರು ಕೇಳಿದಂತೆ, ಹೇ ತಾಯೇ, ನನಗೀಗ ಸಾವು ನಿಶ್ಚಯ. ನಾನಾದರೂ ಇಂಥ ಸಾವನ್ನೇ ಅಪೇಕ್ಷೆ ಮಾಡಿದ್ದೇನೆ. ಯಾತರಿಂದಾಗಿ ಮತ್ತೆ ಮತ್ತೆ ನನಗೆ ಜನ್ಮವಿಲ್ಲವೋ? ನಿನ್ನನ್ನು ಮತ್ತೆ ನಾನು ಯಾವ ಕಾರಣದಿಂದಲೂ ಯುದ್ಧದಲ್ಲಿ ಎದುರಿಸಬಾರದೋ? ಅಂತಹ ಒಂದು ಸಂದರ್ಭವನ್ನು ಕಾಯ್ತಾ ಇದ್ದೆ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ನೀನು ತಿಳಿದಿದ್ದಿ. ನಿನ್ನಲ್ಲಿ ಹೇಳಬೇಕು ಅಂದರೆ ನನಗೆ ಮಾತು ಬರದು, ಶಬ್ದಗಳೇ ಬಾಯಿಂದ ಹೊರಡುತ್ತಾ ಇಲ್ಲ. ಹೇ ಅಂಬೃಣಿ, ಹೇ ವಾಕ್ರೂಪೆ, ನೀನು ಮಾತು ಕೊಟ್ಟರೆ ನನ್ನ ಮನಸ್ಸಿನ ಅಭಿಲಾಷೆ ಏನುಂಟು ಅದನ್ನು ಹೇಳುತ್ತೇನೆ ಅಂದ. ಕೈ ಸನ್ನೆಯಿಂದೇ ಎಲ್ಲವನ್ನು ಹೇಳ್ತಾ ಸ್ಪಷ್ಟಪಡಿಸಲಿಕ್ಕೆ ನನಗೆ ಮಾತು ಕೊಡು. ವಾಗೀಶ್ವರಿ, ನಿನ್ನನ್ನು ಗುಣಗಾನ ಮಾಡಬೇಕು. ಸಾಯುವ ಮೊದಲು ಈ ದೇಹತ್ಯಾಗದ ಮೊದಲು ನಾನು ಕಣಿಯಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆ ಕೊನೆಯ ಹಂತದಲ್ಲಿ ದೇವಿ ಅವನಿಗೆ ಅನುಗ್ರಹ ಮಾಡ್ತಾಳೆ. ಆ ಮೂಕಾಸುರ ಮಾತು ಪ್ರಾರಂಭ ಮಾಡ್ತಾನೆ. ಅಲ್ಲಿ ಅವನ ಪ್ರಾರ್ಥನೆ ಅದು, ತಾಯೇ ಅವಶ್ಯ ನಾನೀಗ ಸಾವಿಗಣಿಯಾಗಿದ್ದೆ, ಈ ಸಾವನ್ನು ನಾನು ಎದುರಿಸ್ತೇನೆ. ನೀನು ಹಿಂದೆ ಶುಂಭಾನಿಶುಂಭಾದಿಗಳನ್ನ, ಮಹಿಷಾದಿ ಅಸುರಾದಿಗಳನ್ನ ಕೊಂದು ಬಲವನ್ನು ಲೋಕದಲ್ಲಿ ವ್ಯಕ್ತಗೊಳಿಸಿದ್ದೆ. ನಿನ್ನ ಬಲವನ್ನು ಪರೀಕ್ಷೆ ಮಾಡಬೇಕು, ನಿನ್ನೊಡನೆ ಹೋರಾಡಬೇಕು, ನಿನ್ನ ಜೊತೆಗೂ ಕೂಡ ನನ್ನ ಕೀರ್ತಿ ಸ್ಥಿರವಾಗಿ ಉಳಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ನಿನ್ನಲ್ಲಿ ಯುದ್ಧ ಮಾಡಿದ್ದೇನೆ ಹೊರತು ನಿನ್ನನ್ನು ಗೆಲ್ಲುವುದು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ. ಆದ್ರಿಂದ ತಾಯೇ, ಒಂದೇ ಆಸೆ ಇದೆ ನನಗೆ, ಅದನ್ನು ಪೂರ್ಣ ಮಾಡುವ. ಈಗ ನಿನ್ನ ಕೈಯಲ್ಲಿ ನಾನು ಸಾಯ್ತೇನಲ್ಲ, ನಿನ್ನ ಜೊತೆಗೆ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕಾದ್ರಿಂದ, ಹೇ ಅಂಬಾ, ಜಗದಂಬಾ, ನೀನು ಮುಂದೆ ನನ್ನ ವಧೆಯಾದ ಬಳಿಕ ಆ ಚಂದ್ರಾರ್ಕ ಪರ್ಯಂತ ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಉಳಿದು ಮೂಕಾಸುರನನ್ನು ಕೊಂದಂಥ ನಿನಗೆ ಮೂಕಾಂಬಾ ಅಂತಕ್ಕಂಥ ಹೆಸರೇ ಇಟ್ಕೊಳ್ಬೇಕು ತಾಯೇನೆ. ನಿನ್ನೊಬ್ಬ ದುಷ್ಟಪುತ್ರ, ನಿನ್ನೊಬ್ಬ ಕೆಟ್ಟ ಮಗ ನಾನೆಂಬುದಾಗಿ ತಿಳಿದು ನನ್ನ ಆಸೆಯನ್ನು ಪೂರ್ಣ ಮಾಡು ಅಂತ ಕೇಳ್ತಾಳೆ. ನಿಜ, ಎಷ್ಟೇ ದುಷ್ಟರಾದರೂ ಕೂಡ ತಾಯಿಗೆ ಪ್ರೇಮ ಇದ್ದೇ ಇದೆ. ಆ ಮೂಕಾಸುರನ ಮೇಲೆ ಕರುಣೆ ತೋರ್ತಾಳಂತೆ ದೇವಿಯ ಅಂತಃಕರಣ. ಅದು ಭಗವಂತ ಸಾವಿರ ಅಪರಾಧ ಮಾಡಿದವನು ಬೇಕಾದ್ರೆ ಇರಲಿ, ಒಮ್ಮೆ ಶರಣು ಬಂದರೆ ಅವನ ಅಪರಾಧ ಕಳೆಯುತ್ತಾನಂತೆ. ಅದನ್ನು ಹೇಳ್ತಾರೆ ಶ್ರೀಪಾದರಾದಿ ಯತಿಗಳು, ಪ್ರಭೋ

ಹೆತ್ತ ಮಕ್ಕಳು ಹುಚ್ಚರಾದ್ರೆ ತಾಯಿ ಎತ್ತಿ ಬಿಸಾಡ್ತಾಳೇನು? ಹುಚ್ಚು ಮಗು ಏನೇನೋ ಲೀಲೆಗಳನ್ನು ಮಾಡುವಾಗ ತಾಯಿ ಸಂತೋಷ ಪಡ್ತಾಳೆ. ಆ ಹುಚ್ಚು ಮಗುವನ್ನು ಮೆಚ್ಚಿ ಅದಕ್ಕೆ ಬೆಚ್ಚಿಗಿನ ಹಾಲು ಕುಡಿಸಲಿಕ್ಕೆ ಹೋದರೆ ಅದು ಕಚ್ಚುತ್ತದೆ. ಕಚ್ಚಿದ್ರೂ ತಾಯಿ ಮೆಚ್ಚುತ್ತಾಳೆ, ಅಪರಾಧ ಎಣಿಸೋದಿಲ್ಲ. ಜಗನ್ ಮಾತೆಯಲ್ವೇ ಅವಳು, ತನ್ನ ಕುರಿತು ಇಷ್ಟು ಅಪರಾಧ ಮಾಡಿರತಕ್ಕಂಥ ಮೂಕಾಸುರನ ಮೇಲೆ ಸಿಟ್ಟು ಮಾಡಲಿಲ್ಲ. ನಿನ್ನ ಹೆಸರೇ ಇಟ್ಟುಕೊಳ್ತೇನೆಂದಳು, ಮೂಕಾಂಬಾಮ್ಮ ನಾಮದಿಂದಲೇ ಮುಂದೆ ನಾನು ಪ್ರಸಿದ್ಧಳಾಗುತ್ತೇನೆ ಎಂಬುದಾಗಿ ಹೇಳಿ ಅವರ ಶಿರಚ್ಛೇದ ಮಾಡಿದ್ದಾಳೆ. ಸಮಸ್ತ ದೇವತೆಗಳು ಗುಣಗಾನ ಮಾಡಿದರು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆಕೆಯನ್ನು ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಮೂಕಾಂಬಾಮ್ಮ ನಾಮದಿಂದ ಪ್ರಸಿದ್ಧಳಾಗಿ ಶ್ರೀ ಪಾರ್ಥಿವ ಲಿಂಗದಲ್ಲೇ ಸ್ವರ್ಣರೇಖಾರೂಪದಿಂದಿದ್ದು ಮೂಕಾಸುರನ ವಧೆಯಾದಾಗ ಅಸಂಖ್ಯಾತ ದೇವತೆಗಳು ನೋಡುತ್ತಿರುವಂತೆ ಆ ಶ್ರೀಚಕ್ರದ ಬಿಂದುವಿನಲ್ಲಿ ಆ ಲಿಂಗದಲ್ಲಿರುವ ಸ್ವರ್ಣರೇಖೆಯಲ್ಲಿ ತಾನು ಲೀನವಾಗ್ತಾ ಇದ್ದಾಳೆ ಮೂಕಾಂಬ. ಕೋಲ ಮಹಾಮುನಿ ಸಮಸ್ತ ದೇವತೆಗಳನ್ನು ಯುಕ್ತಳಾಗಿದ್ದನ್ನು ನೋಡಿ, ಹೇ ತಾಯೇ ಜಗದಂಬಿಕಾ, ನಿನ್ನ ಮೂಕಾಂಬ ಅಂತಕ್ಕಂತಹ ಈ ನಾಮ ನಿನ್ನ ಕೀರ್ತಿಯನ್ನು ಕೊಂಡಾಡ್ತಾ ಕೊಂಡಾಡ್ತಾ ಭಕ್ತಿ ಪ್ರೇಮದಿಂದ ಒಂದೇ ಒಂದು ಶಬ್ದ ಬಾಯಿಂದ ಬರದೆ ನಾವು ಕೂಡ ಮೂಕರಾಗಿಬಿಟ್ಟಿದ್ದೆ. ನಿನ್ನ ಲೀಲಾ ವಿಷಯ ಚಿಂತನೆ ಮಾಡಿದವರೆಲ್ಲ ಮೂಕರಾಗ್ತಾರೆ, ನಿನ್ನನ್ನು ಕೊಂಡಾಡುವುದಕ್ಕೆ ಶಬ್ದವೇ ಇರುವುದಿಲ್ಲ. ಸರ್ವ ಶಬ್ದಮಯೀ ಚರಾಚರಮಯೇ, ನೀನು ಸರ್ವ ಶಬ್ದಮಯಿ ಚರಾಚರಮಯೀ.

ನಿನ್ನನ್ನು ಕೊಂಡಾಡ್ತಾ ಕೊಂಡಾಡ್ತಾ ನಾವು ಮೂಕರಾಗ್ಬಿಡ್ತೀವಿ. ಆದ್ರಿಂದ ದೈತ್ಯನಿಗೆ ಹೇಗೆ ಮಾತು ಕೊಟ್ಟವಳು ಮತ್ತು ಪಡೆದವಳು, ಹಾಗೆ ನಿನ್ನನ್ನು ಕೊಂಡಾಡ್ಲಿಕ್ಕೆ ನಮಗೆ ಮಾತು ಕೊಡು, ವಚನ ಕೊಡು. ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರುವ, ಇತರ ನೋಯಿಸುವ, ನಿಂದಿಸುವ ಮಾತು ಬರುವ ಸ್ಥಿತಿಯಲ್ಲಿ ನಮ್ಮನ್ನು ಮೂಕರನ್ನಾಗಿಸು. ನಿನ್ನನ್ನು ಕೊಂಡಾಡ್ತಾ ಮೈ ಬರೀಬೇಕು ನಾವು, ಮೂಕರಾಗಬೇಕು ನಾವು. ಇಂಥ ಮೂಕಾಂಬಿಕೆಯನ್ನ ಸ್ತೋತ್ರ ಮಾಡ್ತಾರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ.

0: ವಾದರಾಜರಿಗೆ ಪ್ರಸನ್ನಲಾಗಿದ್ದಂತೆ ಮೂಕಾಂಬಿಕಾ ಲಕ್ಷ್ಮಿ. ಅವರು ಪ್ರಾರ್ಥನೆ ಮಾಡ್ತಾರೆ,
1: ಮೂಕಾಂಬಿಕಾ ಕೃಪಾಲೋಕಾತ್ ಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಏಕಾಂತಿಕ ಜನಪ್ರಿಯ.
0: ಏಕಾಂತಿಕರು ಅಂದ್ರೆ ಶ್ರೀಹರಿಯ ಭಕ್ತರು, ಪರಮಾತ್ಮ ಏಕಾಂತ ಭಕ್ತರಿಗೆ ಸಹಾಯ ಮಾಡತಕ್ಕಂಥವಳು ನೀನು ಲಕ್ಷ್ಮಿ. ನನ್ನ ಶತ್ರುಗಳನ್ನು, ನನಗೆ ಹಿಂಸೆ ಕೊಡತಕ್ಕಂಥವರನ್ನು ಮೂಕರಾಗಿಸು. ಏಕಾಂತಿಕ ಪರಿಯಾದ ಭಕ್ತರಿಗೆ ಅನುಕೂಲ ಮಾಡು, ಕಾಂಕ್ಷಿತ ಫಲವನ್ನು ಕೊಡತಕ್ಕಂಥವಳಾಗು. ಹೀಗೆ ವಾದರಾಜರು ಬೇಡಲಿಕ್ಕೆ ಒಂದು ಮುಖ್ಯ ಕಾರಣವಿತ್ತಂತೆ. ಆ ಕೊಲ್ಲೂರು ಮಹಾಕ್ಷೇತ್ರಕ್ಕೆ 5 ಶತಮಾನಗಳ ಹಿಂದೆ ವಾದರಾಜ ಮಹಾಯತಿಗಳು ಯಾತ್ರಾರ್ಥಿಯಾಗಿ ಅಲ್ಲಿಗೆ ಬಂದಾಗ ದುಸ್ತರ್ಕ ಮಾಡತಕ್ಕಂಥ ದುಷ್ಟರನ್ನ ಸಚ್ಚಾಸ್ತ್ರ ಸತ್ತರ್ಕಾದಿಗಳಿಂದ ತಾನೇ ಸೋಲಿಸಿದಾಗ ವಾದಿರಾಜರನ್ನು ಹೇಗಾದರೂ ಅಪವಾದ ಇಡಿಸಿ ಅವರ ನಾಶವನ್ನು ಮಾಡಬೇಕು ಅಂತ ಸಿದ್ಧಗೊಳಿಸಿದಂತಹ ಕೆಲವು ದುಷ್ಟರು ಒಬ್ಬ ಬ್ರಾಹ್ಮಣ ಬಾಲಕನನ್ನು ಅಪಹರಿಸಿ ದೇವಾಲಯದಲ್ಲಿ ಆ ಮೂಕಾಂಬಿಕೆಯ ಹಿಂದೆ ತಗೊಂಡು ಹೋಗಿ ಅಡಗಿಸಿಟ್ಟು ವಾದಿರಾಜರು ಇಂತಹ ಒಂದು ಬಾಲಕನನ್ನು ಕೊಂದು ದೊಡ್ಡ ಅಪರಾಧ ಮಾಡಿದ್ದಾರೆ, ಆದ್ದರಿಂದ ಇವರಿಗೆ ಶಿಕ್ಷೆಯಾಗಬೇಕು ಅಂತ ಎಲ್ಲರೂ ರೂಪಿಸಿದರಂತೆ ಈ ದುಷ್ಟವಾದ ಕಾರ್ಯಕ್ರಮವನ್ನು. ಆಗ ಭಗವತಿಯನ್ನೇ ಬೇಡಿದರು ವಾದರಾಜರು, ತಾಯೇ ಲಕ್ಷ್ಮಿ, ನೀನು ಎಲ್ಲ ತಿಳಿದಿರತಕ್ಕಂಥವಳು, ಈ ನಿಜವನ್ನು ಲೋಕಕ್ಕೆ ಹೇಳಲಿಕ್ಕೆ ನೀನೇ ಸಮರ್ಥಳು ಎಂಬುದಾಗಿ ವಾದರಾಜರು ಆ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ತನ್ನ ಮರೆಯಲ್ಲಿ ಅಡಗಿ ಕುಳಿತಂಥ ಬಾಲಕನನ್ನು ಹೊಡೆದು ಬಡೆದು ಹಿಂಸಿಸಿ ದೇವಿ ಅಲ್ಲಿಂದ ಓಡಿಸ್ತಾಳೆ. ವಾದರಾಜರಿ ಹುಡುಗನನ್ನು ಕೊಂದರು ಕೊಂದರು ಅಂತ ಈ ಪ್ರಕಾರ ಏನು ಪ್ರಚಾರ ಮಾಡಿದ್ರು, ಆ ಹುಡುಗನೇ ಬಂದು ನಾನಿಲ್ಲಿ ಬದುಕಿದ್ದೇನೆ, ಆ ಮೂಕಾಂಬ ದೇವಿನನ್ನು ಹೊಡೆದಿಲ್ಲಿಗೆ ಓಡಿಸಿದ್ಲು. ಇದನ್ನು ಕೇಳಿ ಯಾರ್ಯಾರು ಅಪವಾದ ಹಾಕಿದ್ರು ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಮೂಕರಾದ್ರಂತೆ.

ಗಜನಪ್ರಿಯ, ನನ್ನ ಶತ್ರುಗಳನ್ನು ಮೂಕರಾಗಿಸಿಬಿಟ್ಟಿದ್ದಿ ತಾಯಿ ನೀನು. ಆದ್ರಿಂದಲೇ ಅವಳೇ ಮಹಾ ಸರಸ್ವತಿ, ಅವಳೇ ಮಹಾಕಾಳಿ, ಅವಳೇ ಮಹಾಲಕ್ಷ್ಮಿ, ವಿದ್ಯಾಬುದ್ಧಿ ಸಿದ್ಧಿ ಪ್ರಸಿದ್ಧಳು. ಅದಕ್ಕಾಗಿ ದಾಸರು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇಂದಿರಾ ರಮಣನ ಹಿರಿಯ ಸೊಸೆ ನೀನು. ಆ ಸರಸ್ವತಿಯಲ್ಲೂ ಲಕ್ಷ್ಮೀ ಸನ್ನಿಧಾನವನ್ನೇ ಚಿಂತನೆ ಮಾಡಿ ವಾಗಂಭರಣಿಯನ್ನು

ವಾಚಾ ಶುದ್ಧಿಯಾಗಿ ಭಗವಂತನನ್ನು ಕೊಂಡಾಡತಕ್ಕಂತಹ ಭಾಗ್ಯ ಅವಳು ಕೊಡತಕ್ಕಂಥವಳು. ಅವಳ ಅನುಗ್ರಹವಾದರೆ ನಮಗೆ ಭಗವಂತನಲ್ಲಿ ಭಕ್ತಿ ಶ್ರದ್ಧಾ ಪ್ರೇಮ ಹೆಚ್ಚುತ್ತದೆ. ಅಂತಹ ಕೋಲಾಪುರ ನಿವಾಸಿಯಾದ ಮೂಕಾಂಬಿಕೆಯ ಸನ್ನಿಧಾನ ವಿಶೇಷವುಳ್ಳ ಲಕ್ಷಾಂತರ ಭಕ್ತಾದಿಗಳ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಆ ಕಲಾ ಸರಸ್ವತಿ ಜಗನ್ಮಾತೆ ಜಗದ್ಧಾತ್ರಿ ಮೂಕಾಂಬಿಕೆಯ ಮುಂದೆ ಆ ಕೋಲ ಮಹಾಮುನಿ ಅವಳ ದಿವ್ಯ ದರ್ಶನವನ್ನು ಪಡೆದು ಆಕೆಯ ಮಂಗಲ ಸನ್ನಿಧಾನವನ್ನು ಸೇರುತ್ತಾರಂತೆ. ಆ ಪವಿತ್ರವಾದಂತಹ ಸ್ಥಳಕ್ಕೆ ಬಂದ ಭಕ್ತರು ಸೌಪರ್ಣಿಕಾ ನದಿಯ ಸ್ನಾನ ಮಾತ್ರದಿಂದ ಸಮಸ್ತ ಪಾಪವನ್ನು ಕಳೆದುಕೊಂಡು ಆ ದೇವಿಯ ದರ್ಶನ ವಿಶೇಷವನ್ನು ಪಡೆದು ಪುನೀತರಾಗ್ತಾರೆ. ಅಂಥ ಕೊಲ್ಲೂರು ಮೂಕಾಂಬಿಕೆಯ ಮಹಾನ್ ಕ್ಷೇತ್ರದ ಈ ದಿವ್ಯ ಚರಿತ್ರೆಯ ಭಾಗವನ್ನು ಲೋಕಕ್ಕೆ ಆ ದೇವಿಯ ಮಹಿಮೆಯನ್ನು ವರ್ಣಿಸುವ ಈ ಪುಣ್ಯ ಕಾರ್ಯದ ಜಗದ್ಧಾತ್ರಿ ಉತ್ತರೋತ್ತರವಾದ ಅಭ್ಯುದಯವನ್ನು ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಆ ಕೊಲ್ಲೂರು ಮೂಕಾಂಬಿಕಾ ಮಹಾಮಾತೆಗೆ ಮಂಗಳವನ್ನು ಹೇಳಿ ಶುಭ ಸಾರೋಣವನ್ನು.

0: ಇದುವರೆಗೂ ನೀವು ಕೇಳಿದ್ದು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಹರಿಕತೆ. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲಾ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ದಾಸ್. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಾಲಯದ ಆವರಣದಲ್ಲಿ ಅಪ ರಾಮ ಭಟ್ಟರ ಸ್ಮರಣಾರ್ಥ ನಡೆದಂತಹ ರಾಮಸ್ಮರಣೆ ಕಾರ್ಯಕ್ರಮದಲ್ಲಿ ನಡೆದ ಗಮಕ ವಾಚನವನ್ನು ಈಗ ನೀವು ಕೇಳಲಿದ್ದೀರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಲಿದ್ದೀರಿ. ವಾಚನ ಶ್ರೀಮತಿ ಮಾನಸಾ ಶಿವರಾಮಕೃಷ್ಣ, ವ್ಯಾಖ್ಯಾನ ಶ್ರೀಮತಿ ಶ್ರೀಲಕ್ಷ್ಮೀ ಶಾಸ್ತ್ರಿ.

రామాయ రామభద్రాయ రామచంద్రాయ వేదసే రఘునాథాయ నాథాయ సీతా సీతాయ పతే నమః. శ్రీరామ నామ నామేతి రమే రామే మనోరమే సహస్రనామ తత్తుల్యం రామనామ వరాధనే. ఎల్లరికీ నమస్కారం. ఆత్మీయ నమ్మ ಸಾಹಿತ್ಯಕ ಆಧ್ಯಾತ್ಮಿಕ ಮತ್ತು ಈ ಪ್ರಪಂಚದಲ್ಲಿ ನಮ್ಮ ಒಂದು ರಾಮಾಯಣ ಮತ್ತು ಮಹಾಭಾರತಕ್ಕೆ ಒಂದು ವಿಶೇಷ ಸ್ಥಾನಮಾನವಿದೆ. ಭಾರತೀಯರ ಜನಜೀವನವನ್ನು ರೂಪಿಸುವಲ್ಲಿ ಈ ಎರಡು ಮಹಾಕಾವ್ಯಗಳು ತುಂಬ ಸಹಾಯವನ್ನು ಮಾಡ್ತದೆ ಅಂತ ಹೇಳಿ ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ಒಂದು ರೀತಿ. ಅದರೊಳಗೂ ಕೂಡ ಈ ರಾಮಾಯಣವನ್ನು ಒಂದು ಆದರ್ಶ ಕಾವ್ಯ ಅಂತ ನಾವು ಭಾವಿಸ್ತೇವೆ. ಯಾಕೆಂದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಆದರ್ಶ ಎಂಬಂತೆ, ಅನನ್ಯ ಎಂಬಂತೆ, ಅಪೂರ್ವ ಎಂಬಂತೆ ಬಾಳಿ ಬರುತ್ತಿದ್ದವರು. ಒಬ್ಬೊಬ್ಬರವರು ತ್ಯಾಗಮೂರ್ತಿಗಳು, ಒಬ್ಬೊಬ್ಬರ ಕಥೆಯೂ ಪುಣ್ಯಕಥೆ. ಹಾಗಾಗಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದ್ದು ಈ ರಾಮಾಯಣ ಅಂತ ಹೇಳಿ ಅದನ್ನ ಭಾವಿಸ್ತೇವೆ. ಈ ರಾಮಾಯಣವನ್ನ ಆಧರಿಸಿ ಒಂದು ಸಾವಿರಾರು ಕೃತಿಗಳು ಬಂದಿರಬಹುದು. ಕುಮಾರವ್ಯಾಸ ಆ ಕಾಲದಲ್ಲೇ ಹೇಳಿದ್ದಾರೆ, ತಿಣುಕಿದನು ಪಣಿರಾಯ ರಾಮಾಯಣದ ಕಥೆಯ ಭಾರದಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ರಾಮಾಯಣ ಬರೀಲಿಲ್ಲ ಅಂತ ಆತ ಹೇಳ್ತಾನೆ. ಹಾಗಾಗಿ ಅವನು ಬರೀಲಿಲ್ಲ, ಮಹಾಭಾರತ ಬರದೆ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಕನ್ನಡ ಕವಿಗಳು ಕೂಡ ಈ ರಾಮಾಯಣವನ್ನ ಆಧರಿಸಿ ಡಿ ವಿ ಜಿ ಅವರು ಬರೆದಿದ್ದಾರೆ, ಮತ್ತೆ ಮುದ್ದಣ್ಣ ಬರೆದಿದ್ದಾರೆ, ತೊರವೆಯ ನರಹರಿ ಬರೆದಿದ್ದಾರೆ. ಹೀಗೆ ಅನೇಕರು ಈ ಕಾವ್ಯವನ್ನು ಆಧರಿಸಿ ಬರೆದಿರುವಂತದ್ದನ್ನ ನಾವು ನೋಡ್ತೀವಿ. ಇವತ್ತು ನಾವು ಆರಿಸಿಕೊಂಡಿರುವಂತದ್ದು ರಾಮಾಯಣ ದರ್ಶನಂನಲ್ಲಿ ಬಂದಂತಹ ಶಬರಿಗಾಗನು ಅತಿಥಿ ದಾಶರಥಿ ಅಂತೇಳಿ. ರಾಮಾಯಣ ದರ್ಶನ ಕೂಡ ಒಂದು ವಾಲ್ಮೀಕಿಯನ್ನೇ ಆಧರಿಸಿ ಬರೆದರೂ ಕೂಡ ಒಂದು ಹೊಸದಾದ ಕಾಣಿಕೆ ಅಂತ ಹೇಳಿದ್ರೆ ಕುವೆಂಪು ಅವರ ದರ್ಶನ ಅಂತ. ದರ್ಶನ ಅಂದ್ರೆ ಹೊಸದಾದ ರೀತಿಯಲ್ಲಿ ನೋಡುವಂತದ್ದು ಅಂತ, ಅಂತಹ ಒಂದು ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಮ್ಮ ಮನುಜಪಥ ವಿಶ್ವಪಥ ಅಥವಾ ಮಾನವ ಮಾನವೀಯತೆ ಸರ್ವೋದಯ ಸಮಗ್ರತೆ ಇದರೆಲ್ಲರ ಒಂದು ದ್ಯೋತಕವಾಗಿ ಪಾಪಿ ಉದ್ಧಾರನೆಹುದು ಮಹದ್ಯೂಹ ರಂಗದಲ್ಲಿ ಅಂತ ಹೇಳಿ ಒಂದು ಇದನ್ನಿಟ್ಟುಕೊಂಡು ಬಿಟ್ಟು ಅದರ ಪ್ರಕಾರದ ಎಂತಹ ಒಬ್ಬ ಪಾಪ ಮಾಡಿದವನು ಅಥವಾ ಏನೋ ತಪ್ಪು ಕೆಲಸ ಮಾಡಿದವನು ತನ್ನ ವ್ಯಕ್ತಿತ್ವದಿಂದಾಗಿ ಮುಂದೆ ರೂಢಿಸಿಕೊಂಡು ಉದ್ಧಾರ ಆಗಬಹುದು ಅನ್ನೋ ಒಂದು ಸಾಂಕೇತಿಕವಾಗಿ ಈ ಒಂದು ರಾಮಾಯಣ ದರ್ಶನವನ್ನ ಇಲ್ಲಿ ಮಂತ್ರ ಇರ್ಬೋದು, ಊರ್ಮಿಳೆ ಇರ್ಬೋದು, ವಾಲಿ ಇರ್ಬೋದು, ರಾವಣ ಪ್ರತಿಯೊಬ್ಬರಿಗೂ ಉದ್ಧಾರ ಆಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಒಂದು ಇದು ಮಾಡಿದ್ದಾರೆ. ಅಂತಹ ಒಂದು ಹೊತ್ತಿನಲ್ಲಿ ಇವತ್ತು ನಾವು ಆಸ್ಕೊಂಡಿರೋದು ಶಬರಿಗಾದನು ಅತಿಥಿ ದಾಶರಥಿಂದ. ಈ ಶಬರಿ ಎನ್ನೋಳು ಒಬ್ಬ ಬೇಡತಿ. ಬೇಡತಿ ಅಂದ್ರೆ ಬೇಡದ ಮಗಳು, ಸಾಕು ಮಗಳು ಅಂತ ಹೇಳ್ತಾರೆ. ಬೇಟೆಗೆ ಹೋದಾಗ ಸಿಕ್ಕಿದ್ದಂತಹ ಒಂದು ಶಿಶು ಅಂತ ಹೇಳ್ತಾಳೆ ಹೇಳ್ತಾರೆ. ಶಬರಿ ಅಂತ ಕರೀತಾರೆ ಅವಳನ್ನ, ಶಬರನ ಮಗಳು ಶಬರಿ ಅಂತ ಹೇಳಿದ. ಅಂತಹ ಒಬ್ಳು ಶಬರಿ ಎನ್ನುವಳು ಯಾವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಯಾವುದರ

ಸಂಬಂಧಿಸಿ ಅವನ ಹೇಳಿಕೆಯ ಪ್ರಕಾರ ಒಂದು ನಡೆದುಕೊಂಡು ಮುಕ್ತಿಯನ್ನು ಪಡೆದಂತಹ ಒಂದು ಪಾತ್ರ ಇದು. ತುಂಬಾ ಸುಂದರವಾಗಿ ರಾಮಾಯಣದಲ್ಲಿ ಕೇವಲ ಚಿಕ್ಕ ಪಾತ್ರದಲ್ಲಿ ಬರುವಂತಹ ವೃತ್ತಾಂತ ಅಂತ ಹೇಳ್ತಾರೆ, ಸಣ್ಣದಾಗಿ ಚಿತ್ರಿಸಿದ್ದನ್ನ ಕುವೆಂಪು ಅವರು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಈಗ ಪೂರ್ವಕತೆ ಹೇಗಿದೆ ಅಂತಂದ್ರೆ, ನಾನು ಪೂರ್ವಕತೆ ತುಂಬಾ ಲಂಬಿಸಿ ಯಾವುದನ್ನು ಹೇಳಕ್ ಹೋಗಲ್ಲ, ಯಾಕೆ ಅಂತಂದ್ರೆ ಎಲ್ಲರಿಗೂ ರಾಮಾಯಣ ಗೊತ್ತಿರುತ್ತೆ. ಸೀತಾ ಅಪಹರಣ ಆಗಿ ಹೋಗಿದೆ, ಆ ಸೀತಾ ಅಪಹರಣ ಆದ್ಮೇಲೆ ರಾಮ ತುಂಬಾ ನೋಂದ್ಕೊಂಡು ಬಿಟ್ಟಿದ್ದಾನೆ, ಪತ್ನಿಯನ್ನು ಕಳೆದುಕೊಂಡು ಒಂದು ರೀತಿ ಮನೋರೋಗಕ್ಕೆ ಒಳಗಾಗುವಷ್ಟು ಆತಂಕದಲ್ಲಿದ್ದಾನೆ. ಹಾಗೆಯೇ ಬರ್ತಾ ಇರುವಾಗ ಎಲ್ಲಿ ನನ್ನ ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಬಂದ ಸಿಗ್ತಾನೆ. ಕಬಂದ ಅಂತಂದ್ರೆ ಅವನೇ ಹೊಟ್ಟೆಯಲ್ಲೇ ಮುಂದ ಇಲ್ಲಿದ್ದು ಹೊಟ್ಟೆಯಲ್ಲೇ ಮುಂದ ಇದ್ದಂತ ದೀರ್ಘ ಬಾಹು ಉಳ್ಳಂತವನು. ಒಂದು ಕೈಯಲ್ಲಿ ರಾಮನನ್ನು ಒಂದು ಕೈಯಲ್ಲಿ ಲಕ್ಷ್ಮಣನನ್ನು ಹಿಡ್ಕೊಳ್ತಾರೆ. ಅವನನ್ನ ಸಂಹಾರ ಮಾಡಿದಾಗ ಆತ ಗಂಧರ್ವ ಲೋಕಕ್ಕೆ ಗಂಧರ್ವ ಆಗಿರ್ತಾನೆ. ಅವನು ಗಂಧರ್ವ ಲೋಕಕ್ಕೆ ಹೋಗುವಾಗ ರಾವಣ ಅಪಹರಿಸಿದ್ದಾನೆ ಅನ್ನೋ ಒಂದು ಸುದ್ದಿಯನ್ನು ಕೊಟ್ಟಿದ್ದಾನೆ. ಇಷ್ಟರೊಳಗಾಗ್ಲೇ ಜಟಾಯುವಿಂದ ಕೂಡ ರಾವಣದಿಂದ ಸೀತಾಪರ್ಣ ಆಗಿದೆ ಎಂದು ಗೊತ್ತಾಗಿದೆ. ಒಂದು ಮೊದಲನೇದಾಗಿ ಸೀತಾಪರ್ಣ ಎಲ್ಲಿ ಹೇಗಾಗಿದೆ ಎಲ್ಲಿದ್ದಾಳೆ ಸೀತೆ ಎನ್ನುವುದು ಮೊದಲಿನ ಆತಂಕ. ಆದ್ರೆ ಈಗ ರಾವಣ ಕರ್ತವ್ಯದಲ್ಲಿದ್ದಾನೆ ಎನ್ನುವುದು, ಆ ರಾಕ್ಷಸನ ಕೈಯಲ್ಲಿ ನನ್ನ ಸೀತೆ ಹೇಗಿದ್ದಾಳೋ ಅನ್ನೋ ಒಂದು ಆತಂಕ. ಇಂತಹ ಹೊತ್ತಿನಲ್ಲಿ ಅವರು ಈ ಶಬರಿಯ ಆಶ್ರಮದ ಹತ್ರ ಬಂದಿದ್ದಾರೆ. ಅಲ್ಲಿ ಶಬರಿಯ ವ್ಯಕ್ತಿತ್ವದ ಒಂದು ರೂಪವನ್ನ ಕೊಡ್ತಾ ಹೋಗ್ತಾರೆ. ಹೇಗೆ ಅನ್ನೋದನ್ನ ಮುಂದಿನ ಇಡೀ ಕಾವ್ಯದಲ್ಲಿ ನೋಡ್ತಾ ಹೋಗೋಣ.

నడురాయి ముగుడు నవ్వు తెద్దు కుడి తన్నవారి

ശബരത്തി നടുക്കി നടുതള്ളി കുടിയവാ.

ಅವರು ಮಾಡ್ತಾ ಹೋಗ್ತಾರೆ. ವಾಲ್ಮೀಕಿಯಲ್ಲಿ ಶಬರಿಯ ರೂಪ ವರ್ಣನೆ ಆಗಲಿ, ಅವರದ್ದು ಈ ರೀತಿಯ ಒಂದು ವರ್ಣನೆ ಬರಲ್ಲ. ಚಾರು ಭಾಷಿಣಿ, ಪರಿಚಾರಿಣಿ, ಈ ತರದಲ್ಲಿ ಅವಳನ್ನ ಹೇಳ್ತಾರೆ. ಅವಳ ರೂಪ ವರ್ಣನೆ ಆಗಲಿ ಅದ್ಯಾವುದು ಅಲ್ಲಿ ಬರಲ್ಲ. ಇಲ್ಲಿ ನೋಡಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ಆಕೆ ಮುಪ್ಪಿನ ಮುದುಕಿಯಂತೆ, ಆದ್ರೆ ಜೌವನಸ್ತ್ರು ಅಂದ್ರೆ ತರುಣರು ಹೇಗೆ ಈ ಬೆಳದಿಂಗಳ ರಾತ್ರಿಯೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ಒಂದು ವಿಷಯ, ಬೆಳದಿಂಗಳ ರಾತ್ರಿ, ಹೂ ಬಿಟ್ಟ ಉದ್ಯಾನವನ ಅಥವಾ ಪರಿಮಳಗಳು ಇವೆಲ್ಲ ಅವರಿಗೆ ಉದ್ದೀಪನ ಆಗುವಂತಹ ವಿಷಯಗಳು. ಅಂತಹ ಈ ಅಜ್ಜಿ ಜೌವನ ನೆನಸು ಕಾಣಬಹುದು ಮಾಡಿದ ಯೌವನಸ್ತ್ರು ಹೇಗೆ ಈ ಬೆಳದಿಂಗಳ ರಾತ್ರಿಯಲ್ಲೆಲ್ಲ ಕನಸು ಕಾಣ್ತಿರ್ತಾರೋ ಆ ರೀತಿಯಲ್ಲಿ ಕಾಣ್ತಾ ಕನಸು ಕಾಣ್ತಾ ಇದ್ದಾಳಂತೆ ಕನ್ನಡ ಕನಸನ್. ಆ ನಡುರಾತ್ರಿಯಲ್ಲಿ ಮುಗುಳು ನಗ್ತಾ ಇದ್ಲು ಅವಳಿಗೆ ಆ ಶ್ರೀಮೂರ್ತಿ ಅಂತ ಹೇಳ್ತಾರೆ. ಆ ರಾಮನ ಮೂರ್ತಿ ಅವಳಿಗೆ ಶ್ರೀಮೂರ್ತಿ ಅಂತೆ. ಅವಳಿಗೆ ನಿಜ ಗಗನ ನೀಲಾವನಂ ಕನ್ನಡು ಅಂತ ಹೇಳ್ತಾರೆ. ನೀಲ ಇದ್ದಾನೆ ಅಂತಾರೆ, ಯಾಕೆ ಹೇಳಿದ್ದು? ಅವಳಿಗೆ ಮತ್ತಂಗ ಮುನಿಗಳು ಹೇಳಿದ್ ಬಿಟ್ರೆ ಈಗಿನ ಹಂಗೆ ಗೂಗಲ್ ಅಲ್ಲಿ ಶ್ರೀರಾಮ ಅಂತ ಹುಡುಕೊಳ್ಳೆ ಫೋಟೋ ಬರೋದಾಗ್ಲಿ ಅಥವಾ ಯಾವ ಅವಳದ ರಾಮನ ವರ್ಣನೆ ಬರೋದಾಗ್ಲಿ ಯಾವ್ದು ಇರಲಿಲ್ಲ. ಗುರು ಹೇಳಿದ್ದಾರೆ ರಾಮನ ರೂಪ ಅಂದ್ರೆ ಹೀಗಿದೆ, ನೀಲಾಂಬನ ನೀಲಾಂಬನ ಅಂದ್ರೆ ಗಗನ ನೀಲಾಂಬನ ಆಕಾಶದ ಮಟ್ಟದ ಒಂದು ನೀಲಿಯ ಅಂತ. ನೀಲಿ ಅನಂತತೆಯ ಸಂಕೇತ, ಹಾಗಾಗಿ ನೀಲಮೇಘ ಶ್ಯಾಮ ನೀಲ ವರ್ಣದ ರಾಮ ಅಂತ ಅದನ್ನ ಒಂದು ಅವತಾರ ಸೃಷ್ಟಿಗೆಲ್ಲ ಸಾಧಾರಣವಾಗಿ ಹೇಳುವಂತ ಒಂದು ಅಂತಹ ಒಬ್ಬ ಗಗನ ನೀಲಾಂಬನನ್ನು ಮರಳಿ ಚಿತ್ರ ಎತ್ತರ ಮಾಡ್ಕೊಂಡಿದ್ದಾಳೆ, ಎದ್ದು ಕೂತಿದ್ದಾಳೆ, ಮತ್ತೆ ಅವನನ್ನ ನೆನೆಸ್ಕೊಳ್ತಾ ಇದ್ದಾಳೆ. ಹೇಗೆ ಆ ಮೂರ್ತಿಯನ್ನ ತನ್ನ ಮನಸ್ಸಲ್ಲಿ ಮನನ ಮಾಡ್ಕೊಳ್ತಾ ಇದ್ದಾಳೆ. ತುಂಬು ತುಳುಕಿತ್ತುದು ಎದೆ ಅವಳ ಹೃದಯಗೆ ಅಂತ, ಅವಳಿಗೆ ಹೃದಯ ತುಂಬಿ ಬಂತಂತೆ. ಈಗ ನಮ್ಮ ಪ್ರಹ್ಲಾದ ನಾರದ ಹತ್ರ ಕೇಳ್ತಾನೆ ಭಕ್ತಿ ಅಂದ್ರೆ ಏನು ಅಂತ. ದೇವರಲ್ಲಿರುವಂತಹ ಭಗವಂತನಲ್ಲಿ ಅತಿಯಾದ ಅನುರಾಗವನ್ನೇ ಭಕ್ತಿ ಅಂತ ಅವನು ನಾರದರು ಹೇಳ್ತಾರೆ. ಅದನ್ನ ನವವಿಧದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಮೋ ಸ್ಮರಣಂ ಪಾದಸೇವನಂ ಅರ್ಚನಂ ದಾಸ್ಯಂ ವಂದ್ಯಂ ಸತ್ಯ ಮಹಾತ್ಮ ನಿವೇದನಂ ಅಂತ. ಅಂದ್ರೆ ಅವನನ್ನೇ ಸದಾ ಧ್ಯಾನ ಮಾಡ್ತಾ ಅವನ ಮಾತುಗಳನ್ನ ಅಂದ್ರೆ ಮನನ ಮಾಡ್ಕೊಳ್ತಾ ಅವನನ್ನೇ ನೆನೆಸ್ಕೊಳ್ತಾ ಅವನನ್ನೇ ಹಾಡ್ತಾ ಅಥವಾ ಅವನ ಜೊತೆ ಸತ್ಯ ಮಾಡ್ತಾ ಅವನಿಗೆ ವಂದಿಸ್ತಾ ಈ ರೀತಿ ನವವಿಧಗಳಲ್ಲಿ ಭಕ್ತಿ ಮಾಡ್ಬೋದು ಅಂತ. ಇವಳು ಕೂಡ ಆ ರೀತಿಯಲ್ಲಿ ಅವನನ್ನು ನೆನೆಸ್ಕೊಂಡು ಒಂದು ಭಕ್ತಿ ಪರ ಸದಾ ಅವಳಿಗೆ ಅದೇ ಧ್ಯಾನ, ಗುರುಗಳು ಹೇಳಿದ್ದಾರೆ ಅದನ್ನೇ ಮಾಡ್ಕೊಳ್ಳೋದಂತ. ಆದ್ರೆ ಮುಂದೆ ತುಂಬಿ ತುಳುಕಿತ್ತು ಎದ್ದೆ ಅಂದ ಮೇಲೆ ಅವಳಿಗೆ ಹೃದಯ ತುಂಬಿ ಬಂದಿದೆ ಅಂತೆ. ಅದು ಮುಖದಲ್ಲಿ ಒಂಥರ ಕಾಂತಿ ಕಾಣಿಸ್ತಾ ಇದೆ ಅಂತೆ. ಅದನ್ನು ಕವಿ ಎಷ್ಟು ಚೆನ್ನಾಗಿ ವರ್ಣನೆ ಆ ಶಬರಜ್ಜೆಯ ವರ್ಣನೆ ಮಾಡ್ತಾರೆ ನೋಡಿ. ಹರಿಸುವ ಉಕ್ಕುವ ಮೊಗಕ್ಕೆ ಸುಕ್ಕು ತೆರೆ ತೆರೆಯಾಗಿ ಆ ವಯಸ್ಸಾದ ಮುಖದಲ್ಲಿ ಒಂದು ಇದೆಲ್ಲ ಬರುತ್ತೆ ನೋಡಿ, ನೆರಿಗೆಗಳೆಲ್ಲ ಬರುತ್ತೆ ನೋಡಿ. ಅದರೊಳಗೆ ಒಂದು ಸೌಂದರ್ಯ ಇರುತ್ತೆ, ಕಣ್ಣಿನಲ್ಲಿ ಒಂದು ಸೌಂದರ್ಯ ಇರುತ್ತೆ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಒಂದು ಮಾತಾಡಿದ್ರು, ಪೂತಿನ ಅವರ ಒಂದು ಕವನದಲ್ಲಿ ಬರುತ್ತಂದ್ರೆ ಏನಂದ್ರೆ ಕಾಲ ಪುರುಷನೆಂಬ ಕಲಾವಿದನ ಎಸಕ ಅಂತ. ಅಂದ್ರೆ ಯಾವತ್ತೂ ವರ್ಷ ವರ್ಷ ಕಳೆದಂಗೂ ನಮ್ಗೆ ವಯಸ್ಸಾಗ್ತಾ ಹೋಗ್ತಾ ಬರುತ್ತಲ್ಲ, ಆವಾಗ ಮೆರುಗೆಗಳು ಬರ್ತಾ ಹೋಗುತ್ತಲ್ಲ, ಇದು ಕಾಲ ಪುರುಷನ ಕಸೂತಿ ಕೆಲಸ ಅಂತ. ಅದು ಆ ಮುಖದಲ್ಲಿ ಬಂದಿರೋ ಮೆರುಗೆಗಳು ಇದೆಲ್ಲ ಸುಕ್ಕು ತೆರೆ ತೆರೆಯಾಗೆ ಕುಂಡಿ ನಾರಿನ ತೆರೆನ ಬೆಳ್ಳರೆ. ಕುಂಡಿ ನಾರು ಅಂದ್ರೆ ಸೆಣಬನ್ನ ಜಜ್ಜಿದಾಗ ಒಂಥರ ಬಿಳಿ ಬಿಳಿ ಬಿಳಿ ಬಿಳಿ ಇದು ಬರುತ್ತೆ, ನಾರು ನಾರು ನಾರು. ಆಗ ಅವ್ರ ತಲೆಯಲ್ಲಿ ಬೆಳ್ಳಿಯಾದಂತದ್ದು ಬಚ್ಚು ಪಲ್ಲಿಲಿ ವಾಯ್. ಅವರು ಸರಿಯಾಗೇ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಒಂದು ಹಲ್ಲಿನ ಕುದುಕಿ ತರ ಇರ್ಬೋದು, ಆದ್ರೆ ಅವ್ರು ಹೇಳ್ತಿದ್ದಾರೆ ಇಲಿಯ ತರ ಎರಡು ಹಲ್ಲಿ ಹೀಗಿದೆ ಅಂತ ಅವಳಿಗೆ ಅಂತ ಅವ್ರು ಕನಕ ಸರಿಯಾಗಿ ಅದನ್ನು ಕೊಡ್ತಾ ಇದ್ದಾರೆ. ಕುಡು ಬೆನ್ನ ಹಣ್ಣು ಮುದುಕಿ ಅಂದ್ರೆ ಬೆನ್ನು ಬಾಗಿದೆ ಹಣ್ಣು ಮುದುಕಿ ಶಬರಜ್ಜಿ ನಡುಗಿ ನಡೆದಾಳಿ ನಡುಗಿ ನಡುಗಿ ನಡೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷ ನೀವು ಗಮನಿಸ್ಬೇಕು, ಈ ತರ ಅಜ್ಜಿಯರನ್ನು ಈಗ ನೀವು ನೋಡೋಕ್ಕಾಗಲ್ಲ. ಯಾಕೆಂದ್ರೆ ಡೈ ಮಾಡಿದ್ದು ತಲೆ ಕೊದ್ಲು ಆಮೇಲೆ ಕಡಿಸಿದ್ ಹಲ್ಲು ಬೆನ್ನಿಗೆ ಬೆಲ್ಟು ಎಲ್ಲಿದೆ. ಆದ್ರೆ ಒಬ್ಬ ವರ್ಣಚಿತ್ರಕಾರನಿಗೆ ಛಾಯಾಚಿತ್ರಕಾರನಿಗೆ ಇದಕ್ಕಿಂತ ಒಳ್ಳೆ ಚಿತ್ರ ಸಿಗೋದಿಲ್ಲ. ಯಾಕೆಂದ್ರೆ ಅದರೊಳಗೆ ಒಂದು ನೀವು ಎಷ್ಟೋ ಜನ ಚಿತ್ರ ನೋಡಿರ್ಬೋದು ಆ ರೀತಿಯಾದಂತ ಚಿತ್ರನೇ ಬರ್ತಿರ್ತಾರೆ ಅಜ್ಜಿಯರು. ಇವರು ಚಿತ್ರ ಬರೆಯದವರಿಗೆ ತುಂಬಾ ಪ್ರೀತಿ ಆಗತ್ತೆ ಅಂತ ಹೇಳಿದ್ದ. ಆಗ ನಡುಗಿ ನಡೆದರೆ ಗುಡಿಯ ಬಾಗಿಲನ್ನು ತೆರೆದು ನೋಡಿದಳು. ಅವಳು ಏನು ಅಂತಾರ, ಎಷ್ಟು ದಿನ ಅದೇ ಅಪ್ಪನ್ ಬರ್ತಾನೇನೋ ರಾಮ ಬರ್ತಾನೇನೋ ರಾಮ ಬರ್ತಾನೇನೋ ಅಂತ. ಆ ಚಂದ್ರ ಸುಂದರ ರಾತ್ರಿ ಆ ಚಂದ್ರನು ಕೂಡ ಇವಳಿಗೆ ಮರಳಿದನೋ ಎನ್ನುವ ರೀತಿಯಲ್ಲಿ ಬೆಳದಿಂಗಳು ಸೂಚಿಸ್ತಾ ಇದ್ದಾನೆ. ಬೆಳದಿಂಗಳ ರಾತ್ರಿಯಲ್ಲಿ ಆ ಹುತ್ತುಕ್ಕೂ ಹುಲ್ಲ
ರಾತ್ರಿಯಲ್ಲಿ ಆ ಒಂಥರ ಬ್ರೌನ್ ಕಲರ್ ಅಥವಾ ವೈಟ್ ಬೆಳಿಗ್ಗೆ ವಯಸ್ಸಾದ ಆ ತರ ಕಾಣ್ತಾ ಇದ್ರೆ ಅವಳಿಗೋಸ್ಕರ ಮಲಗುತ್ತಾ ತಾನು ಅದೇ ಬಣ್ಣವನ್ನು ಹೊಂದಿದೆಯೋ ಅನ್ನೋ ರೀತಿಯಲ್ಲಿ ಶಬರಿಯ ಕನಿಕರದಿಂದ ಕರಗಿದ್ದೇನೆ. ತಿಂಗಳ ಬೆಳಕು ಚೆಲ್ಲಿ ಹಸಿರು ಹಬ್ಬಿದ ಹಸಲೆ ರಾಜಿಸಿತು ಮುದುಕಿಯ ತಲೆಯ ಒಲೆ ತೃಣಮೌಮಿ ತಾನಾಗಿ ಅವಳಿಗೆ ಒಂದು ಜೊತೆ ಕೊಡ್ತಿದೆಯೋ ಅನ್ನೋ ಹಾಗೆ ಮೌನವಾಗಿ ಗಾಳಿನೂ ಬಿಸ್ತಾ ಇಲ್ಲ ಇವಳ ಮನಸ್ಸಿನ ಹಾಗೆ ಆಗಿದೆ ಅಂತೆ. ತೃಷಿತ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಅಂದ್ರೆ ಒಂಥರ ಆಸೆಗಳಿಂದ ಅವಳು ನೋಡ್ತಾ ಇದ್ದಾಳೆ. ನಿಸ್ಸೀಮ ದಾಸ ಸೀಮಾನವಲ ವಿಸ್ತೀರ್ಣದವಳು. ದಾಸ ಅಂದ್ರೆ ಹುಲ್ ಗ್ರಾಸ್ ಗ್ರಾಸ್ ಅನ್ನೋದನ್ನ ಈಗ ಹೆಂಗೆ ಸಂಸ್ಕೃತದಿಂದ ಹೋಗಿದೆ ಅಂದ್ರೆ ಗ್ರಾಸ್ ಅನ್ನೋದು ಹುಲ್ಲು ಅನ್ನೋದು ದಾಸ ಅಂದ್ರೆ ಸಂಸ್ಕೃತ ಶಬ್ದ. ಅದೇ ತೊಳ ಪಿತ ಪಿತೃ ಅನ್ನೋದಕ್ಕೆ ಫಾದರ್ ಅನ್ನೋದು ಮಾತೃ ಅನ್ನೋದಕ್ಕೆ ಮದರ್ ಅನ್ನೋದು ಭ್ರಾತೃ ಅನ್ನೋದಕ್ಕೆ ಬ್ರದರ್ ಅನ್ನೋದು ಹೀಗಿದೆಲ್ಲ ಕೆಲವರು ಕೊಟ್ಟು ತಗೊಂಡು ಆಗಿದೆ ಅಂತ. ದಾಸ ಸೀಮಾನ ಎಲ್ಲೊಂದಿರೂ ಹುಲ್ಲಿನ ಇದೆ ಅಂದ್ರೆ ಅಲ್ಲಿ ದೃಷ್ಟಿಯ ನಟ್ಟಿ ನಿಸ್ಸೀಮ ದಾಸ ಸೀಮಾನವದ ವಿಸ್ತೀರ್ಣದೋಳ್ ಮನಂ ಲಯ ಅದೊಳಗೆ ಮುಳುಗಿಬಿಟ್ಟಿದ್ದಾಳೆ ನೋಡಿ ನಿಡುಸುರಿದು ತನ್ನೊಳಗೆ ತಾನು ಶಬರಿ. ಅಯ್ಯೋ ಯಾರು ಕಾಣಲಿಲ್ಲ ಅಂತ ಬಾಗಿಲು ತೆರೆದು ನೋಡಿದಾಳೆ ನಿರಾಸೆ ಹೊಂದಿ ಮತ್ತೆ ಹಿಂದಕ್ಕೆ ಮನೆ ಒಳಗೆ ಬಂದಿದ್ದಾಳೆ.

ಮುಖಿ ಅಜ್ಜಿ ಮುಪ್ಪು. ಹಾಗಾಗಿ ತನಗೆ ವಯಸ್ಸಾಗ್ತಿದೆ ಅಂತ ಅವಳಿಗೆ ಗೊತ್ತಿದೆ. ನಾನು ವಯಸ್ಸಾಗಿ ಸತ್ತು ಹೋಗುವ ಮೊದಲು ರಾಮನನ್ನು ನೋಡ್ಲಿಕ್ಕೆ ಆಗ್ತಂತ ಅವಳಿಗೆ. ಮತ್ತೆ ಇನ್ನೊಂದೇನು ಅಂದ್ರೆ, ನನ್ನ ಗುರುವಿನ ಒಂದು ಮಾತಿನ ಮೇಲೆ ಅಪಾರವಾದಂತ ನಂಬಿಕೆ. ಯಾಕೆಂದ್ರೆ ಗುರು ಹೇಳಿದ್ದಾನೆ ಅವಳಿಗೆ, ಈಗ 10 ವರ್ಷದ ಹಿಂದೆಯೇ ಹೇಳಿದ್ದಾನೆ, ಮುಂದೊಂದು ದಿನ ರಾಮ ಸೌಮಿತ್ರಿ ಜೊತೆಗೆ ಬರ್ತಾನೆ, ಅವನನ್ನ ಸೇವೆ ಮಾಡಿ ನೀನು ಮೋಕ್ಷವನ್ನು ಪಡೆ ಅಥವಾ ಉದ್ಧಾರ ಆಗುವಂತ ಅವನು ಗುರು ಹೇಳಿದ್ದಾನೆ. ಇಲ್ಲದಿದ್ರೆ ಗುರುವಿನ ಜೊತೆಗೆ ನಾ ಗುರು ಸಾಹಿತ್ಯವನ್ನ ಹೊಂದು ಬಿಡ್ತಿದ್ದೆ, ಆದ್ರೆ ಗುರು ಹೇಳಿದ ಮಾತು ಬೀ ತಪ್ಪುದೆ ಅಂತ ಹೇಳ್ತಾಳೆ. ನೀನೆಂದಿಗೆ ಬರಬೇಕಯ್ಯ ಓ ನನ್ನಯ್ಯ ಕಂದಯ್ಯ. ನೋಡಿ, ರಾಮಚಂದ್ರ ದೇವರನ್ನ ಅವನನ್ನು ನೋಡ್ಬೇಕು ಅನ್ನೋಳು ಕಂದಯ್ಯ ಅಂತಾಳೆ. ಒಂದು ವಯಸ್ಸಾದ ಮೇಲೆ ನೀವು ಯಾರನ್ನೇ ನೋಡಿ, ಮೊದಲು ನನ್ನ ಮಕ್ಕಳು ನನ್ನ ಗೊತ್ತಿದ್ದವರು, ಒಂದು ವಯಸ್ಸಾಗ್ತಿದ್ದ ಹಾಗೆ ಎಲ್ಲರ ಮಕ್ಕಳು ನಮ್ಮ ಮಕ್ಕಳು ಅಂತ ಕಂದ ಪುಟ್ಟ ಕೂಸು ಅಂತ ಪ್ರತಿಯೊಬ್ಬರು ಮಾತಾಡ್ತಾರಲ್ಲ, ಅದೇ ರೀತಿಯಲ್ಲಿ ರಾಮಚಂದ್ರಯ್ಯ ಕಂದಯ್ಯ ಅಂತ ಕರೀತಿದ್ದಾಳಂತೆ. ಗುರುದೇವ

ಹೇಗೆ ನೋಡಿ, ಕಣ್ಣು ಪೂರ್ತಿ ಹೋದ್ಮೇಲೆ ನಾನು ನಿನ್ನ ಹೇಗೆ ನೋಡ್ಲಿ ಅಂತ ಹೇಳ್ತಾಳೆ. ಕೈಯಿಂದ ಮೈಯಡಲಿ ತಂತ್ರಸಂಭವೇನಾದೋಳ ಅಮ್ಮೆಂದು, ನಿನ್ನ ಮುಟ್ಟಬೇಕು ಅಂತ, ಸ್ಪರ್ಶ ಮಾಡ್ಬೇಕು ಅಂತ, ಏನೋ ಆಗಲ್ಲ ಅಂತಂದ್ರೆ ನಾ ಬದುಕಿದ್ದಾದ್ರೂ ಏನ್ ಪ್ರಯೋಜನ ಅಂತ ಹೇಳ್ಕೊಳ್ತಾ ಇದ್ದಾಳೆ. ತಣಿಸುವೆನೋ ಪೇ ಕಣ್ಗಳಿ ನೀರ, ಕಣ್ಣುಗಳು ಅವನ ನೋಡ್ಬೇಕು ಅಂತ ಕಣ್ಣೀರ್ ಸೂಸ್ತಾ ಇದೆ. ಅವಕ್ಕೆ ಹೇಗೆ ಕಣಿವೆ ಹೇಳಿ ನಾನು, ನನ್ನ ಕಣ್ಣೀರು ಆತರ ಹೇಳ್ತಾ ಇದ್ದಾರೆ. ಬಾಬೋ ಬಾರ ತಂದಯ್ಯ, ಕಣ್ಣು ಕೆಡುವ ಮೊದಲೇ, ಕಣ್ಣು ಹಾಳಾಗುವ ಮೊದಲೇ, ಬಾಳ್ ಕೆಡುವ ಇನ್ನೂ ವಯಸ್ಸಾಗಿ ನಾನು ಏನೂ ಆಗಲ್ಲ ಅನ್ನೋ ಕಾಲ ಬರೋದಕ್ಕಿಂತ ಮೊದಲೇ, ಮುನ್ನ ಹೆದ್ದೆಗೆ ತಾರಯ್ಯ ನಿನ್ನ ಶಾಂತಿಯ ರೇಪ್ಯಂ, ನಿಶಯ ನಿಶಬ್ದಕ್ಕೆ ಬಂದ ಬಾರದ ಬೆರಳಿ ಅಂತ ಹೇಳ್ತಾರೆ. ನಾವು ಶಬ್ದ ಮಾಲಿನ್ಯ ತುಂಬಾ ಮಾಡ್ತೇವೆ, ಆದ್ರೆ ಅವಳು ತನ್ನಲ್ಲೇ ತಾನು ಒಣಕೊಳ್ತಾಳೆ ಅಂತ. ಅಯ್ಯೋ ತಂದೆಯ ಯಾವ ಪ್ರತ್ಯಯ ಅಂತ ಶಬ್ದ ಮಾಡಲ್ಲ, ಒಳಗೊಳಗೆ ಅಂದ್ಕೊಳ್ತಾಳೆ ಅಂತ. ಕವಿ ತುಂಬಾ ಪ್ರಕೃತಿ ಪ್ರೇಮಿ, ರಾಮ ವನವಾಸಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ಅದನ್ನ ಹೊಗಳದು ನನಗೆ ಇನ್ನು ನಾನು ಇನ್ನೂ ಮುಂದೆ ಅಂತ ಹೇಳಿ ಅವ್ರಿಗೆ ಮಲೆನಾಡಿನಗೆ ಬೀಳು ಅದ ಪ್ರಕೃತಿ ವರ್ಣನೆ ಮಾಡ್ತೀನಿ ನಾನು ಅಂತ ಕವಿ ಹೇಳ್ತಾರೆ. ಹಾಗೆ ನಿಶಯ ನಿಶಬ್ದಕ್ಕಿಂತಗೆ ಬಂದ ಬಾರದ ತೆರೆದಿ ತನ್ನೊಳು ಆಳಾಪಿಸುತ್ತೆ, ಮತ್ ಗುಡಿಸಲೊಳಗಾದ ಶರದಜ್ಜಿ ಬೇಡಿತಿ ಮತ್ತಂತ ಬೇಡಿತಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದ್ರೆ, ಬೇಡುವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನೀಗ ಮಾಡಯ್ಯ ಬಾರಯ್ಯ ಅಂತ ಕೇಳ್ತಾ ಇದ್ದಾಳೆ. ಮತ್ತೆ ಹೊರಗೆ ಬಂದಿದ್ಲು, ಮತ್ತೀಗ ಮನೆಯೊಳಗೆ ಹೋಗಿದ್ದಾಳೆ ಅವಳು.

ಶಬರಿಗೆ ನಿರೀಕ್ಷೆಯನ್ನು ಬೀಳ್ತಾರೆ. ವ್ರತ ಏನು ಅಂದ್ರೆ ರಾಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ. ಅವಳಿಗೆ ಮಾತ್ರ ಅದು ವ್ರತ ಅಲ್ಲ, ಅಲ್ಲಿರುವಂತ ಗಿಡ ಮರ ಬಳ್ಳಿ ಎಲ್ಲವಕ್ಕೂ ತಾವು ಯಾವಾಗ ರಾಮನಿಗೆ ಸೇವೆ ಒದಗಿಸಿ ನಾವು ಸಾರ್ಥಕ ಪಡಿತೀವ ಅಂತ ಇದನ್ನ ಸೂರಮ್ ಎಕ್ಕುಂಡಿಯವರು ಶಬರಿಗೆ ಬಂದಿದ್ದಾರೆ. ಅವರು ಕೂಡ ಹೇಳ್ತಾರೆ ಆ ಗಿಡ ಮರ ಬಳ್ಳಿಗಳಿಗೂ ಕೂಡ ಸದಾ ರಾಮ ಧ್ಯಾನ ಅಂತೆ, ತಾವು ಸಾರ್ಥಕ ಆಗ್ಬೇಕು ಅಂತ. ಇಲ್ಲೂ ಹಿಂದೆ ಒಂದು ಪದ್ಯದಲ್ಲಿ ಒಂದು ಶಬ್ದ ಬಂದಿದೆ, ಬೆಳೆದು ಬಿತ್ತಿ ಪಣ್ಣು ಫಲಗಳನ್ನೆಲ್ಲ ಬಿತ್ತಿ ಬೆಳೆದಣಿ ಮಾಡಿ ಕಾಯುತ್ತಿರುವುದು ಎನ್ನ ಆಶ್ರಮ ಅಂತ. ನನ್ನ ಆಶ್ರಮ ಇದೆಯಲ್ಲ, ಇವಳೆ ಕೆಲವು ಗಿಡಗಳನ್ನೆಲ್ಲ ಹಾಕಿದಾಳೆ ಎಲ್ಲ ಮಾಡಿದಾಳೆ, ಆ ಗಿಡ ಚೆನ್ನಾದ ಹೂ ಬಿಡ್ತಾವಂತೆ, ಚೆನ್ನಾದ ಹಣ್ಣುಗಳನ್ನು ಬಿಡ್ತಾವಂತೆ. ತಾವು ಆ ಅಜ್ಜಿಯ ಜೊತೆ ವ್ಯಷ್ಟಿಯ ಜೊತೆ ಸಮಷ್ಟಿ ನಮ್ಮ ಏನೋ ಹೇಳ್ತಾರಲ್ಲ ಹೂವಿನೊಡನೆ ನಾರು ಸ್ವರ್ಗಕ್ಕೆ ಹೋಯ್ತಲ್ಲ, ಹಾಗಾಗ್ಬೇಕು ಅಂತ ಅವು ಒಳ್ಳೆ ಫಲಗಳನ್ನು ಕೊಡ್ತಿದ್ದಾವೆ ಹೂಗಳನ್ನು ಕೊಡ್ತಿದ್ದಾವಂತೆ ಆ ಆಶ್ರಮದವರು. ಹಾಗಿರುವಾಗ ಈರುಳ್ಳು ಕಳೆಯಿತು, ಬೆಳಗಾಯಿತು, ಮೂಡಿತು, ಬೆಳಗಾಯಿತು. ಬೆಳಗಾಗಿದ್ರೆ ಆ ಬಿಲ್ವತ್ತರದ ಬಿಲ್ಲೆತ್ತರದ ಕರಡ ಹುಲ್ಲು ಆ ಎಲ್ಲ ಹುಲ್ಲಿನ ಇದೆಯಲ್ಲ ಅವು ಎಲ್ಲ ಇಬ್ಬರಿಯಿಂದ ನೆನೆ

ಇಬ್ಬನಿಯ ನೆಂದಿದ್ ಹೇಗ್ ಕಾಣುತ್ತೆ ಅಂದ್ರೆ, ಇವಳು ಕಣ್ಣಲ್ಲಿ ಕಣ್ಣೀರ್ ಕೊಡ್ತಾ ಇದ್ಯಲ್ಲ, ಆ ಈ ತುರಗಳು ಇರುತ್ತೆ ಕುದುರೆ ಮೇಲೆ ಕಣ್ಣು, ಈ ಉದ್ದುದ್ದ ಕಣ್ಣಿನ ರೆಪ್ಪೆ ಇರುತ್ತಲ್ಲ ಅದೆಲ್ಲ ಮುಸ್ಕೊಂಡಿರುತ್ತೆ, ಅದ್ರ ಮೇಲೆ ನೀರಿದ್ರೆ ಹೇಗ್ ಕಾಣುತ್ತೆ, ಆ ರೀತಿಯಲ್ಲಿ ಆ ಕರಡು ಹುಲ್ಲು ಕಾಣ್ತಿದೆ, ಮತ್ತೆ ಇವಳ ಕಣ್ಣು ಕಣ್ಣಿನ ನೀರು ಆ ರೀತಿಯಲ್ಲಿ ಕಾಣ್ತಾ ಇದ್ದಂತೆ. ಯಾವಾಗ ರಾಮನ ದರ್ಶನ ಆಗುತ್ತೆ ಅಂತ ಹೇಳಿ ಕಾಣ್ತಾ ಇದ್ದಂತೆ, ಫಸಲ ಎಂಬಾತದನ್ನೇ ನಿಡುವಯಸಿ ಈಗೂ ನಿಡಸು ಇವ ಆ ಪ್ರಕೃತಿ. ಮತ್ತು ಓಹ್, ಇವತ್ತು ರಾಮನೇ ರಾಮ ಬರ್ಲಿಲ್ವಾ ಅಂತ, ಇವತ್ತು ನಮ್ಮ ಫಲಗಳು ಕೊಟ್ಟಿದ್ದು ಇದೆಲ್ಲ ಬೇರೆ ಇವತ್ತಾಯ್ತು ಅನ್ನೋ ಹಾಗೆ ಇಬ್ಬರೂ ನಿಡಸು ಇವ ಒಂದು ಕೂಡಿ ಇವತ್ತು. ಆದ್ರೆ ಒಂದು ಮುದುಕಿಗೆ ಏನಪ್ಪ ಅಂತಂದ್ರೆ, ಮುದುಕಿಗೆ ಇವತ್ತು ಒಂದು ಏನೋ ಒಂದು ಕಳವಳ ಆಗ್ತಾ ಇದೆ, ಆಮೇಲೆ ಏನೋ ಒಂದು ಕಲ್ಲಣ ಏನೋ ಹೊಸ್ತಾಗತ್ತೆ ಅನ್ನೋದು, ಮತ್ತೆ ಏನೋ ಒಂದು ಉಲ್ಲಾಸನೂ ಆಗ್ತಾ ಇದೆ ಅಂತ. ಏನಾಗ್ಬೋದು ಇವತ್ತು, ಏನೋ ಒಂಥರ ಬೇರೆ ತರ ಇದೆಯಲ್ಲ ಅಂತ ಅನ್ಸತ್ತಂತೆ. ಹಾಗಾಗಿ ಅವಳು ಮತ್ತೆ ಹೊರಗೆ ಬರ್ತಾಳೆ, ನೋಡ್ತಾಳೆ, ಅವಳ ನಿರೀಕ್ಷೆಯಂತೆಯೇ ಅವಳ ಹುಲ್ಲಿನ ದಾರಿ ಇದೆಯಲ್ಲ, ಹುಲ್ಲು ಬಯಲಲ್ಲಿ ಅವಳ ದಾರಿ, ಅವಳ ನಿರೀಕ್ಷೆಯಂತೆ ಆ ಮಧ್ಯದಲ್ಲಿ ಒಂದು ಕಿರುದಾರಿ ಆಗಿರುತ್ತೆ. ಈಗಾಗಲೇ ನೀವು ಬಿಸಿಯವರದ್ದು ಕೇಳಿದ್ರೆ, ವನವನವ ಸುತ್ತಿ ಸುಳಿದು ತರು ತರುವ, ಇವಳೇ ನಡೆದಿದ್ದಾಳೆ ಅದು ಎಷ್ಟು 10 ವರ್ಷದಿಂದ, ಅದು ಎಷ್ಟು ದಾರಿ ಫಲ ನಡೆದಿದ್ದಾಳೋ, ಎಷ್ಟು ಮಣ್ಣುಗಳನ್ನು ತಂದಿದ್ದಾಳೋ, ಎಷ್ಟು ಬಿರು ಹೂಗಳನ್ನಾಯಿತು ತಂದು, ತನಿ ಮಣ್ಣುಗಳಾಯಿತು ತಂದು ಅಂತ ಎಷ್ಟು ತಂದಿದ್ದಾಳ, ಅದು ಸೌದ ಹೋಗ್ಬಿಟ್ಟಿದೆಯಂತೆ. ಬೈತಲೆಯ ಭೂಮಿಯ ಬೈತಲೆಯ ತರ ಅದು ಹೋಗಿದೆಯಂತೆ. ಬಯಲ ನಡು ನೀಡು ಬರೆದು ಸಮೇತ ದಾಲ್ದಾರಿ ಕೀಳ್ಪಟ್ಟೆ ಆ ದಾರಿಯನ್ನ ನೋಡ್ತಾಳಂತೆ. ತನ್ನೊಳಗೆ ಗೊಣಗುವಳು ಗುಣಿಸುವಳು, ತನ್ನೊಳಗೊಳಗೆ ಗುಣಿಸ್ತಾಳೆ ಗುಣಿಸ್ತಾಳೆ. ಯಾವಾಗ ಬರ್ತಾನೆ ಏನು ಅಂದ್ರೆ, ಮತ್ತೆ ಒಳಗೆ ಹೋಗ್ತಾಳೆ, ಒಂದ್ಸತಿ ಹೊರಗೆ ಬರ್ತಾಳೆ, ಒಳಗೆ ಹೋಗ್ತಾಳೆ, ಮತ್ತೆ ಹೊರಗೆ ಬಂದು ಅಲ್ಲಿ ಎಲ್ಲ ಕೊರಕೆಯನ್ನ ತಂದು ಅಲ್ಲಿಂದ ಗುಡಿಸಿ ಕರಗಲೆಗಳನ್ನೆಲ್ಲ ತೆಗೆದು ರಂಗೋಲಿ ಇದೆಲ್ಲ ಮಾಡ್ತಾಳೆ. ಮನೆ ಮುಂದೆ ಗೋಮಯ ಪಡೆದ ಜಗಲಿಯ ತರಗು ಸದೆ ಗುಡಿಸಿ ಸೊಂಟ, ಮತ್ತೆ ವಯಸ್ಸಾಗಿದೆ ಅವನು ಸ್ವಲ್ಪ ಗುಡಿಸ್ತಾಳೆ, ಮತ್ತೆ ಎತ್ಕೊಂತಾಳೆ ಸೊಂಟ ಕೈ ಹಾಕಿ ಮಾಡ್ತಾಳೆ, ಮತ್ತೆ ನಿಡು ನೆಟ್ಟು ದೂರಕ್ಕೆ ದೃಷ್ಟಿ ನೆಟ್ಟು ನೋಡ್ತಾಳೆ, ಏನೋ ತರ ಆಗ್ತಿದೆಯಲ್ಲ ಇವತ್ತು ಯಾಕೆ ಅಂತ ನೋಡ್ತಾಳೆ. ಆದ್ರೆ ವನ ಸೀಮಾಂತ ಸೀಮಂತ ರೇಖೆಯನ್ನು ಆ ಬಟ್ಟ ಬಯಲು ಅಂದ್ರೆ ಆ ವನದ ಒಂಥರ ಉದ್ದಕ್ಕೆ ಆಗಿದೆಯಲ್ಲ, ಆ ದಾರಿಯನ್ನ ದೂರದವರೆಗೆ ಸೀಮಾಂತ ಅಂತ, ಸೀಮಂತ ಅಂದ್ರೆ ಬೈತಲೆ, ಸೀಮಾಂತ ಅಂದ್ರೆ ಅಷ್ಟು ದೂರದವರೆಗೆ ಹೊರಳಿರುವಂತಹ ಕೂದಲು ದಾರಿ ಅಂತ ಅದನ್ನ ನೋಡ್ತಾ ಇದ್ದಾರಂತೆ. ಇದೇ ನಿರೀಕ್ಷಣೆಯ ನೋಂಬಿ ದಿನ ಹೊಡೆದು ಅದೇ ವ್ರತ ಕತೆ ಹಾಗೆ ಮಾಡ್ತಾ ಇದ್ದಾಳಂತೆ. ಕೊಳತೆ ಎದ್ದು ಪಗಲಾಯ್ತು, ಹೀಗೆಲ್ಲ ಮಾಡ್ತಿರುವಾಗ ನಿತ್ಯ ಗುಡಿದು ಅದೇ ಕರ್ಮ ಪರಿಚಾರಣಿ ಅಂತ ಕರೀತಾರೆ ವಾಲ್ಮೀಕಿ, ನಿತ್ಯ ಗುಡಿಸೋದು ಅವನು ರಾಮ ಬರ್ತಾನೆ ಅಂತ ಸಿದ್ಧತೆ ಮಾಡ್ಕೊಳ್ಳೋದು ಇದೇ ಕೆಲಸ ಅವಳಿಗೆ. ಈಗ ಪಗಲಾಯ್ತಂತೆ, ಹಗಲಾಯ್ತು, ಈಗ ರಾತ್ರಿ ಆಗಿತ್ತು, ರಾತ್ರಿಯಿಂದ ಬೆಳಗಾಯಿತು, ಬೆಳಗಾದಲ್ಲಿಂದ ಈಗ ಸೂರ್ಯ ಕಿರಣ ಬಂದಿದೆ, ಆ ಪಗಲಾಯಿತು ಅಂತ.

ಈಗ ರಾತ್ರಿ ಆಯ್ತು, ಬೆಳದಿಂಗಳಾಯ್ತು, ಬೆಳಿಗ್ಗೆ ಉಷಾ ಕಾಲ ಆಯ್ತು, ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ ಅಂತ. ಹಾಗೆ ಆಗ್ತಾ ಇರುವಾಗ ಭರವಸೆಯ ಏನೋ ಮಧ್ಯ ಕಿರಣ ರಹಿತ ಬೆಳ್ಳಿ ಹನಿಯಾಗಿ ಅವನಿಗೆ ಏನೋ ಇವತ್ತು ಆಗತ್ತೆ, ಏನಾದ್ರೂ ಒಂದು ಒಳ್ಳೇದಾಗ್ಬೋದೇನೋ ಒಂದು ಭರವಸೆ ಒಂದು ಇದೆಯಂತೆ. ಆ ಕಣ್ಣಿಗಾರೋ ಬತ್ಕೋವೋ ಭ್ರಾಂತಿ, ಅದು ಒಂಥರ ಯಾರೋ ನಿರೀಕ್ಷೆ ಮಾಡಿದ್ರೆ ಒಂದು ನೀರು. ಈಗ ಕಾದಿಮೇಲೆ ಶಬರಿಲೆ ನೀರು ಸಪ್ಪಳೆ ಎಲೆ ಎಲುಗೆ ಗಾಳಿಯಲ್ಲಿ ನೀರು ಸಪ್ಪಳೆ, ನೀವು ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ, ಅಲ್ಲೇ ಶಬ್ದ ಕೇಳ್ತಾ ಇದ್ದಂಗಿದೆ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ ನಾವು ಯಾರನ್ನೋ ನಿರೀಕ್ಷೆ ಮಾಡ್ತಿದ್ದಾಗ. ಆ ರೀತಿಯಲ್ಲಿ ನೋಡ್ತಾರೆ, ಆಮೇಲೆ ಯಾರು ಇಲ್ಲ ಭ್ರಾಂತಿ ಅಂತ ಅನ್ಕೊಳ್ತಾಳಂತೆ. ನಿಂತ ಶಬರಿ ಡೊಂಕಾಗಿ ಮಟ್ಟಿಗೊಂಡು ಕೈಯಾಗಿ ವಯಸ್ಸಾದ ಮುಕ್ಕಿ ಹೇಗೆ ಎಷ್ಟೊತ್ತು ನಿಲ್ತಾಳೆ ಪಾಪ, ಸೊಂಟ ಕೈ ಇಟ್ಕೊಂಡಾಳೆ, ಮತ್ತೆ ಕೈಯನ್ನ ಹೀಗೆ ಆ ಈ ಚರ್ಮ ಎಲ್ಲ ವಯಸ್ಸಾದವರಿಗೆ ಹಿಡಿದು ಬಿಟ್ಟಿರುತ್ತೆ, ಇದೆಲ್ಲ ಹುಬ್ಬಿನ ಕೂದಲೆಲ್ಲ ಮುಚ್ಚಿ ಬಿಟ್ಟಿರುತ್ತೆ, ಅದನ್ನ ಹೀಗ್ ಮಾಡಿ ಎತ್ತಿ ಯಾರು ಕಾಣ್ತಾ ಇದ್ದಾರ ಅಂತ ಅವಳು ನೋಡ್ತಾಳಂತೆ. ಹಾಗೆ ನೋಡಿದಳು ಕಣ್ಣೊಳಗೆ ಕ್ಲೀನ್ ಮಾಡಿ ಹಿಂಗ ನೋಡ್ತಾರಲ್ಲ ವಯಸ್ಸಾದವರು, ಅಥವಾ ನಾವು ಅಷ್ಟೇ ಯಾವ್ದನ್ನ ತುಂಬಾ ಇದ್ದಾರೆ ದೂರದಿಂದ ನೋಡ್ಬೇಕಾದ್ರೆ ಈಗ ನೋಡ್ತಲ್ಲ, ಆ ತರದಲ್ಲಿ ನೋಡ್ತಾ ಇದ್ದಾಳಂತೆ. ದೇಶ ದೇಹವನ್ನಂತೆ ಈ ದೇಶವಾಗಿದ್ದು ಖಂಡಿತ ಆಮೇಲೆ ಇಷ್ಟು ಚಿಕ್ಕ ರೂಪದಲ್ಲಿ ಕಾಣುತ್ತಲ್ಲ ಏನೋ ಒಂದು ಆ ರೀತಿ ಕಣ್ಣಿಗೆ ಏನೋ ಕಾಣ್ತದೆ. ತನ್ನ ಸಂದೇಹ ಇಲ್ಲ ಯಾರೋ ಕಾಣ್ತಾ ಇದ್ದಾರೆ ಅಂತ ತಿರುಪ್ಪಿ ಕೊರೆಗಳು ಮರಳು ಮರಳಿ ಕಂಡ ಅರಿವಳೆಯಲ್ಲಿ ಶಬರಿ ರಾಮ ಲಕ್ಷ್ಮಣರನ್ನ ಆ ದುಸ್ಥಿತಿಯ ವೇಷದಲ್ಲಿ ಕವಿಗೂ ಅಭಿಮಾನ, ಇಂತಹ ದುಸ್ಥಿತಿ ವೇಷ ಮಾಡ್ಕೊಂಡು ಬರ್ತಿದ್ದಾರೆ ರಾಮ ಲಕ್ಷ್ಮಣರು, ಅವರನ್ನ ಕಂಡಿಡಿತಾಳ ಈ ಶಬರಿ, ಎಷ್ಟು ದೃಷ್ಟಿಯಿಂದ ತಪಸ್ ಮಾಡ್ತಾ ಇದ್ದಾಳೆ ಯೋಚನೆ ಮಾಡ್ತಿದ್ದಾಳೆ ಆದ್ರೆ ಕಾಣ್ತಾಳ ಅಂತ ಕವಿಗೆ ಅಭಿಮಾನ. ಆಮೇಲೆ ಕವಿ ಒಂದು ಮಾತಾಡ್ತಾರೆ, ಭಗವದಾಗಮನವೇ ಭಕ್ತನ ನಿರೀಕ್ಷಿತ ರೂಪದಿಂದ ಬಂದೊಪ್ಪದೇ, ಭಗವಂತ ಬರ್ತಾನೆ ನಾವು ಹಿಂಗ್ ಬರ್ತಾನೆ ಅಂತ ಕಾಯ್ತಾ ಇರ್ತೀವಿ, ಆದ್ರೆ ನಾವು ನಿರೀಕ್ಷಿಸಿದ ರೂಪದಲ್ಲಿ ಬರ್ತಾನ? ಪರಮಾತ್ಮರದ್ದೇ ಒಂದು ಕಥೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದೆ. ಆ ಒಬ್ಬ ಭಕ್ತ ಇದ್ದಂತೆ, ಭಕ್ತ ಹಂಗೆ ಪರಮಾತ್ಮರು ಹೇಳಿದ್ರು, ದೇವರೆಲ್ಲ ನೋಡ್ಕಂತಾನಪ್ಪ ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರು. ಇವನು ಅದನ್ನೇ ನಂಬ್ಕೊಂಡ ಮರುದಿವಸ ಒಂದು ಆನೆ ಮೇಲೆ ಮಾವುತ ಕೂತ್ಕೊಂಡು ಬರ್ತಾ ಇದ್ದ. ಆವಾಗ ಆನೆ ಮದುವೆ ಏನಿದೆ ಪಕ್ಕಕ್ಕೆ ಸರಿ ಪಕ್ಕಕ್ಕೆ ಸರಿ ಅಂತ ಮಾವುತ ಹೇಳ್ತಾ ಇದ್ರೆ ಇವನು ಹೆಂಗು ಪರಮಾತ್ಮರು ಹೇಳಿದಾರೆ, ಇಲ್ಲ ಇಲ್ಲ ದೇವ್ರು ಕಾಪಾಡ್ತಾನೆ ಅಂತ ನಿಂತಿದ್ದ. ತೋಣ್ಣಲ್ಲಿ ಎತ್ತು ಹೊಡಿತೀವಿ. ಆಗ ಮರುದಿನ ಬಂದು, ಏನ್ ಸ್ವಾಮಿ ನೀವೇನು ಹೇಳಿದ್ರು ಈಗ ಆಗಿರೋದೇನು? ಅಲ್ಲಪ್ಪ ನೀನು ಆನೆ ಎದುರುಗಡೆ ಹೋಗಿ ಹೋದು, ಆದ್ರೆ ಅದ್ರ ಮೇಲೆ ಒಬ್ಬ ಒಂದು ಆನೆ ಇತ್ತಲ್ವ, ಆನೆ ಮೇಲೆ ಒಬ್ಬ ಮಾವುತ ಇದ್ದಿನಲ್ಲ, ಅವನೇನು ಹೇಳ್ದ ನಿನಗೆ ಪಕ್ಕಕ್ಕೆ ಸರಿ, ಮತ್ತೆ ಅವನೊಂದು ದೇವರಿಲ್ವಾ, ಅವನೇ ದೇವರು ನಿನಗೆ ಪಕ್ಕ ಸರಿ ಅಂತ ತಿದ್ದುತ್ತಾ ಇದ್ದ, ನೀನ್ ಕೇಳಿಲ್ಲ ಅಷ್ಟೇ ಅಂತ ಹೇಳಿದ್ದ. ಹಾಗೆ ಅದೊಂದು ಉದಾಹರಣೆ ಕೊಡ್ಬೋದು. ಇಲ್ಲಿ ಭಕ್ತನಲ್ಲಿ ತಂದು ಸುಲಿದು ನೈವೇದ್ಯ ಮಾಡ್ಕೊಳ್ಳದೆ, ಇದು ಒಂದ್ ಸ್ವಲ್ಪ ಕೊಡುಗು ಕೊಡುಗು ಸಿಂಕತೆ ನೆನಪಾದ ಹಾಗೆ ಆಗುತ್ತೆ. ಯಾಕೆಂದ್ರೆ ತಂದೆ ತಾಯಿ ಇಬ್ರು ಯಾತ್ರೆಗೆ ಹೋಗಿರ್ತಾರೆ, ಒಂದು ಆರೇಳು ದಿನ ಹೋಗಿರ್ತಾರೆ, ಕೊಡುಗು ಸಿಕ್ಕಿ ಹೇಳೋಗಿರ್ತಾರೆ ನೀನು ಇವ್ರಿಗೆ ಶಿವಂಗೆ ಪೂಜೆ ಮಾಡಿ ಅರ್ಚಿಸಿ ಇದೆಲ್ಲ ಮಾಡು ಹಾಲಿನ ನೈವೇದ್ಯ ಮಾಡು ಅಂತ ಹೇಳಿ ಹೋಗಿರ್ತಾರೆ. ಆವಾಗ ಇವಳು ಹೋಗ್ತಾಳೆ ಅರ್ಚನೆ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೂಗಳ ಏರಿಸ್ತಾಳೆ ಎಲ್ಲ ಮಾಡ್ತಾಳೆ. ನಂತರದಲ್ಲಿ ಹಾಲನ್ನು ಇಟ್ಟರೆ ಏನು ಸೇವನೆ ಮಾಡೋದೇ ಇಲ್ಲ. ಇವಳು ಎಷ್ಟು ಮುಗ್ಧ ಭಕ್ತಿ ಅಂದ್ರೆ ನೈವೇದ್ಯಕ್ಕೆ ಇಟ್ಟ ಹಾಲು ಆ ಶಿವನೇ ದಿನ ಕುಡಿತಿದ್ದ ಅಂತ ತಿಳ್ಕೊಬಿಟ್ಟಿರ್ತಾಳೆ. ಈಗ ಇವನು ಮನೆಗೆ ಹೋದ್ರೆ ಮನೆ ಬೈತಾರೆ ಕುಷ್ಟಿಲ್ಲ ಅಂತ ಬೈತಾಳೆ ಅಂತ ಹೊಳ್ತಾಳೆ ಕರಿತಾಳೆ ಆ ಲಿಂಗದ ಮೇಲೆ ತಲೆ ಚಚ್ಕೊಂತಾಳೆ, ದೇವ ನೀ ಕುಡಿದಿದ್ರೆ ಮನೇಲಿ ಬೈತಾರಪ್ಪ ದಯಮಾಡಿ ಕುಡಿದು ಬಿಡು ಕುಡ್ಕೊಂಡು. ಆ ಮಗುವಿನ ಮುಗ್ಧ ಭಕ್ತಿಗೆ ಶಿವ ಹಾಲು ಬಂದು ಹಾಲು ಕುಡಿತಾನೆ. ಅದೇ ರೀತಿಯಾಗಿ ಆ ಒಂದು ದಿನನೂ ಕಳೆದೇ ಬಿಡುತ್ತೆ, ಹಾಲು ಕುಡಿತಾನೆ ಇರ್ತಾನೆ ಅವನು. ನಂತರದಲ್ಲಿ ತಂದೆ ತಾಯಿಯರೆಲ್ಲ ಬರ್ತಾರೆ, ಬಂದವರು ಈಗಿನ ನಮ್ಗೆ ಸ್ವಲ್ಪ ಸುಸ್ತಾಗಿದೆ ನೀನೇ ಹೋಗಿ ದೇವರ ಪೂಜೆ ಮಾಡ್ಬಾ ಅಂತಾರೆ. ಇವಳು ಹೋಗ್ತಾಳೆ ಹೋಗಿ ಹಾಲುತ್ತಾಳೆ ಎಲ್ಲ ಮಾಡ್ತಾಳೆ ಕುಡಿತಾರೆ ಶಿವ ಇವಳಿಗೆ ದುಷ್ಟ ಏನ್ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ಕೇಳಿ ಎಲ್ಲಿ ಹಾಲು ನೈವೇದ್ಯದ್ದು ಅಂತ ತಂದೆ ತಾಯಿ ಕೇಳ್ತಾರೆ. ಇಲ್ಲ ಶಿವ ಕುಡ್ದ ಅಂತ ಹೇಳ್ತಾರೆ. ಶಿವ ಕುಡ್ದ ನೀನೇ ಸುಳ್ಳು ಹೇಳ್ಬೇಕು ಬೇರೆ ಕಲ್ತ್ಬಿಟ್ಟಿಯಾ ಏನ್ ಮಾಡ್ತೀಯ ನೀನೇ ಕುಡ್ಕೊಂಡ್ಬಂದ್ಯ ಅಂತ ಬೈತಾರೆ. ಇಲ್ಲ ಇಲ್ಲ ನಿಜವಾಗ್ಲೂ ಶಿವ ಕುಡ್ದಿದ್ದ ಹೌದು ಅಂತ ಹೇಳ್ತಾರೆ. ಹಾಗಾದ್ರೆ ತೋರಿಸು ಅಂತ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ್ರೆ ಅಲ್ಲಿ ಆ ತಂದೆ ತಾಯಿಯರಿಗೆ ಆ ಸೌಭಾಗ್ಯ ಇರ್ಬೇಕಲ್ಲ, ಏನ್ ಮಾಡಿದ್ರು ಆ ದೇವ್ರು ಬರಲ್ಲ ಲಿಂಗ ಪ್ರತ್ಯಕ್ಷ ಆಗೋದಿಲ್ಲ ಅಥವಾ ಶಿವ ಬರೋದಿಲ್ಲ. ಆಗ ಇವ್ರು ಮತ್ತೆ ಅದೇ ತಲೆ ಚಚ್ಕೊಂಡ್ರ ಇಲ್ಲ ಖಂಡಿತ ನಾನು ಸುಳ್ಳಿ ಅಂತ ಆಗತ್ತೆ ನೀನ್ ದಯಮಾಡಿ ಬರ್ಬೇಕು ಅಂತ ಹತ್ತು ಹತ್ತು ಇಡ್ತಾಳೆ. ಲಿಂಗದ ಮೇಲೆ ತಲೆಯನ್ನ ಚಚ್ಕೊಳ್ಳೋಕೆ ಶುರು ಮಾಡ್ತಾಳೆ ರಕ್ತ ಬರೋಕ್ ಶುರು ಅಂತ ಶಿವ ಪ್ರತ್ಯಕ್ಷನಾಗೆ ಅವಳನ್ನು ಸಹ
ಒಳಗಡೆ ಕಂಡಾಗ ಆ ಲಿಂಗದ ಮೇಲೆ ಅವಳು ಕೂದು ಮಾಡ್ತಾರೆ. ಆ ನನ್ನ ಮಗಳು ಓದು ಓದು ಅನ್ನೋ ಅಂದ್ರೆ ಮಗು ಹೋಗಿ ಆಗ್ಬಿಟ್ಟಿರುತ್ತೆ ಅಂತ. ಅಂದ್ರೆ ನೈವೇದ್ಯ ಏನಂದ್ರೆ ಭಕ್ತ ನನಿತಂ ಸುರಿದು ನೈವೇದ್ಯ ಮುಕ್ಕೊಳ್ಳದೆ ಅಂದ್ರೆ ಅವನನ್ನ ಪರೀಕ್ಷೆ ಮಾಡಿ ನೋಡಿ, ಅವನನ್ನ ಇದ್ ಮಾಡಿ ನೋಡಿ, ಅವನಿಗೆ ಒಂದು ಉದ್ಧಾರವನ್ನ ಮಾಡ್ತಾರೆ ಅಂತ. ದ್ರೌಪದಿ ತನ್ನನ್ನು ಕಾಪಾಡ್ತಾನೆ, ನನ್ನ ನಾನೇ ಕಾಪಾಡ್ಕೊಳ್ತೀನಿ ಅಂತ ಎದೆ ಮುಚ್ಕೊಂಡ್ಳು, ಸೀರೆ ಹೇಳ್ಕೊಂಡ್ಳು, ಏನೇನ ಮಾಡಿದ್ಲು. ಕೊನೆಗೆ ಕೃಷ್ಣ ನನ್ನಿಂದ ಏನು ಇಲ್ಲ ಅಂತ ಯಾವಾಗ ಎರಡು ಕೈ ಬಿಟ್ಟು ನೀನೇ ರಕ್ಷಿಸು ಅಂದ್ಲು. ಆಗ ಶಿವ ಅಲ್ಲ ಕೃಷ್ಣ ವಸ್ತ್ರ ಇದನ್ನ ದಾನ ಮಾಡಿದ, ಅಕ್ಷಯಾಮರವನ್ನಿತ್ತ ಅನ್ನೋದು ಕತೆ ಬರುತ್ತೆ. ಹಾಗೆ ಅಹಂಕಾರ ಸಂಪೂರ್ಣ ಸಿದ್ಧಿ ಸಿಗ್ಬೇಕು ಅಂದ್ರೆ ನಮ್ಮ ಅಹಂಕಾರವನ್ನ ಬಿಡಬೇಕು, ನಾನು ಅನ್ನೋದನ್ನ ಬಿಡಬೇಕು ಅಂತ ಹೇಳಿ ಅವರು ಕವಿ ಹೇಳ್ತಾರೆ. ಹಾಗಾದಾಗ ಮಾತ್ರ ಆಗುತ್ತೆ. ಇಲ್ಲಿ ಇವಳದ ನೋವಿಗೆ ಮುಗಿತಾ ಬಂದಿದೆ, ಇವತ್ತು ಸಿದ್ಧಿ ಆಗ್ತಾ ಇದೆ ಇವಳಿಗೆ ಅಂತ ಹೇಳಿ ಹೇಳ್ತಾರೆ. ಹೇಗ್ ಬಂದಿದ್ದಾರೆ ಈ ವಾಲ್ಮೀಕಿಯಲ್ಲಿ ಎಲ್ಲೂ ರಾಮ ಲಕ್ಷ್ಮಣರ ರೂಪದ ವರ್ಣನೆ ಇಲ್ಲ. ಅಥವಾ ಬೇರೆ ಯಾರು ತುಂಬಾ ಜನ ಕವಿಗಳು ಬರೆದಿದ್ದಾರೆ, ಯಾರು ರಾಮ ಲಕ್ಷ್ಮಣರು ಹೇಗಿದ್ರು ಅಂತ ಬರ್ದಿಲ್ಲ. ಆದ್ರೆ ಕುವೆಂಪು ಅವರು ಮಾತ್ರ ರಾಮ ಲಕ್ಷ್ಮಣರ ಒಂದು ಹೇಗಿದ್ರು ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ ಹೇಗೆ ಅಂತ ನೋಡಿ.

ಬೇರೆ ಕವಿಗಳೆಲ್ಲ ರಾಮ ಸುಂದರ ರೂಪದಲ್ಲೇ ಬಂದ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಹೆಂಡತಿಯನ್ನ ಕಳ್ಕೊಂಡಂತ ಸತಿಯನ್ನ ಕಳ್ಕೊಂಡ ರಾಮನ ಅವಸ್ಥೆ ಹೇಗಿರ್ಬೋದು, ಅವನ ರೂಪ ಹೇಗಿರ್ಬೋದು, ಅದನ್ನ ತುಂಬಾ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಹೇಗಿರ್ಬಹುದು ರಾಮ ಪತ್ನಿಯನ್ನ ವಿಯೋಗದಿಂದ ಅಂತ ಹೊದೆ ಗೆದಂತ ತಲೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಜಟೆ ಕಟ್ಕೊಂಡವರು ವಟಕ್ಷೀರದ ಹಾಲಂತಲ್ಲಿ, ವಟಕ್ಷೀರ ಅಂದ್ರೆ ಗೋಳಿ ಮರದ ಹಾಲು, ಅದಂತಂದು ಕೂದುಗಳೆಲ್ಲ ಹರಡದಿದ್ದ ರೀತಿಯಲ್ಲಿ ಅದನ್ನ ಜಟೆಯನ್ನ ಕಟ್ಕೊಳ್ತಾರಂತೆ. ಅದು ಹರಡ್ಲೇಬಾರದು. ಆದ್ರೆ ಇವನು ಸೀತಾ ವಿಯೋಗದಿಂದ ಊಟ ಮಾಡ್ತಿದ್ದ ಎಷ್ಟು ದಿವಸ ಆಯ್ತು, ಈ ಕಬಂಧನನ್ನ ಬೇರೆ ಎದುರಿಸಿದ್ದು ಜಟಾಯುಗಳ ಒಂದು ಸಂಸ್ಕಾರ ಸೀತಾ ವಿಯೋಗದಿಂದ ಅದು ಹೇಗೆ ಹೇಗಾಗಿದ್ದಾನೆ ಅಂದ್ರೆ ಹೊದೆ ಹೊದೆ ಗೆದರ್ದ ತಲೆ, ತಲೆ ಎಲ್ಲ ಕಿತ್ತೋಗಿದೆ ಅಂತ, ಅಷ್ಟು ಅಂಟು ಹಚ್ಕೊಂಡಿದ್ದು ಇದು ಸಹಿತ ಕಿತ್ತು ಕಿತ್ತು ಹೋಗಿದೆ, ಬೆವರಿಂದ ನೆನೆದೋಗಿದೆ, ಇದಾಗಿದೆ ಕೊಳೆ ಬೆವರ್ ಪತ್ತಿದ ಉಡೆ. ಆ ಬಟ್ಟೆ ನೋಡಿದ್ರೆ ಕೊಳಕ್ಕೂ ಮೆತ್ಕೊಂಡಿದೆ ಅಂತ ಅಂದ್ರೆ ಅದನ್ನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಎಷ್ಟು ದೂರದಿಂದ ನಡ್ಕೊಂಡ್ ಬಂದಿದಾರೋ, ಎಷ್ಟು ದೂರದಿಂದ ಅದನ್ನ ಇದ್ ಮಾಡ್ತಾ ಇದಾರೋ. ತೇಜಂ ಮಸುರದ ಮುಖ ಆಡಿ ಹೋಗಿದೆಯಂತೆ, ಖಿನ್ನತೆಯ ಕೋರೆಯುತ್ತಿದ ಕಪೋಲ ಪೋಲಂ. ಪೋಲಂ ಅಂತಂದ್ರೆ ಕೆನ್ನೆ. ಅವನ ಖಿನ್ನತೆಯಿಂದಾಗಿ ಪತ್ನಿಯ ವಿಯೋಗದಿಂದ ಕೆನ್ನೆ ಒಳಗೋಗ್ಬಿಟ್ಟಿದೆ ಅಂತೆ, ಉಳಿಬಿಟ್ಟು ಬಿಟ್ಟಿದೆ ಅಂತೆ. ದೈತ ವಿಯೋಗಾಮಿಯಿಂದ ಇಂದನ ಶರೀರ ನಮ್ ಅಂದ್ರೆ ದೈತ ಅಂದ್ರೆ ಪತ್ನಿ ವಿಯೋಗದಿಂದ ಅವನು ಇಡೀ ಶರೀರವೇ ಸುಟ್ಟು ಕರಗಲಾಗಲಿದೆ ಅನ್ನೋ ಹಾಗೆ ಬಾಡಿ ಬಸವಳೆದು ಹೋಗ್ಬಿಟ್ಟಿದ್ದಾರೆ. ಅಂತ ಶರೀರ ನಮ್ ರೂಕ್ಷ ರೂಪದ ರಾಮನ ಕಣ್ಣು ಮಂದಾಕ್ಷೆ. ಮೊದ್ಲೇ ಅವಳಿಗೆ ಕಣ್ಣು ಸರಿ ಕಾಣಲ್ಲ, ಆದ್ರೂ ಕೂಡ ಒಂದು ಸಾಧಾರಣವಾಗಿ ನೋಡಿದಾಗ ಇವನ ರೂಕ್ಷ ರೂಪ, ರೂಕ್ಷ ರೂಪ ಅಂದ್ರೆ ಒಂಥರ ಹೊರಟು ರೂಪ, ಒಂಥರ ಗುರುತು ಸಿಕ್ಕಿದ್ದಂತಹ ರೂಪವನ್ನ ನೋಡಿ ಮಂದಾಕ್ಷಿ ಶಬರಿ ಬೇಡ ಕೆತ್ತಡೆ. ಆ ನಮ್ಮ ಅಲ್ಲಿ ಬರೋರು ಯಾರು ಅಂದ್ರೆ ಇವರಂತ ಬೇಡವರೇ ಬೇಡಿ ಬೇಡ ಬೇಟೆಯಾಡೋರು ಇರ್ತಾರಲ್ಲ, ಬೇಡರ ಜಾತಿಯವರು, ಅವರೆಲ್ಲ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಎಲ್ಲ ಬರ್ತಿರ್ತಾರೆ. ಹಾಗೆ ನಮ್ಮ ಜಾತಿಯವರು ಯಾರೋ ಬಂದಿದ್ದಾರೆ ಬೇಟೆಗಾಗ್ಲಿ, ಯಾರೋ ಊಟ ಒಂದು ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಬೇಡ ಕೆತ್ತಳೆ. ಮೈಥಿಲಿ ಪ್ರಿಯನ ದಾರುಣ ಸ್ಥಿತಿಗೆ ಏತಕ್ಕೆ ಇನ್ನು ಬೇರೆ ಸಾಕ್ಷಿ. ಅವನು ಹೇಗಿದ್ದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಯಾಕೆಂದ್ರೆ ಸದಾ ರಾಮನನ್ನೇ ಧ್ಯಾನ ಮಾಡ್ತಾ ಇದ್ದಂತವನಿಗೆ ಅವನು ಸಿಗ್ಲಿಲ್ಲ ಅಂತಂದ್ರೆ ಅವಳ ಒಂದು ದಾರುಣ ಸ್ಥಿತಿಗೆ ಇನ್ನೇನು ಸಾಕ್ಷಿ ಬೇಕು? ಆ ಬಿಲ್ವಕ್ತರನ್ನು ತನ್ನ ಬಿಯದ ನೆಂಟರಿಗೆ ತಮ್ಮವರೇ ಯಾರು ಅಂತ ಹೇಳಿ ಅನ್ಕೊಂಡ್ಬಿಟ್ರು. ಹೋಗಲೆ ಮರಿ ಎಂದು ದುಡುಕಿದ್ರೆ ಕಾಕಿ ಕೂಗಿದ ಹೋಗಲೆ ಚೆನ್ನಾಗಿ ಕಾಣುತ್ತೆ ಅಂತ ಹಿಡಿಯಕ್ ಹೋದೆ, ಅಥವಾ ರಾಮನೇ ಬಂದ ಅಂತ ಹೇಳಿದ್ರು ಕಾಗೆ ಕೂಗಿದಲಾಯ್ತು ಅಂತ ಅನ್ಕೊಂಡ್ಬಿಟ್ಟು ಬಗೆಯ ಹುಡುಕಿ ಎಲ್ಲ ಆಸಕ್ತಿ ಕಳೆದೋಗ್ಬಿಡ್ತು. ಓ ಬಂದ ರಾಮ, ಯಾರೋ ಬಂದ್ಯಾರ ಅಂತ ತಿಳ್ಕೊಂಡ್ಬಿಟ್ಲು, ರಾಮ ಬಂದೇನು ಅಂತ ಅನ್ಕೊಂಡಿದ್ಲು. ಈಗ ಅವಳಿಗೆ ಆಸಕ್ತಿನೇ ಕಳೆದೋಯ್ತು. ಆಗ ಹುಕ್ಕಿ ಹುದುಕಿ ಆ ಬಂದರ ಭೀಕರ ಆಕಾರರನ್ನು ನೋಡುತ್ತೆ, ಸುಮ್ಮನೆ ನೋಡ್ತಿದ್ಲು, ಏನು ಹೇಳಲಿಲ್ಲ, ಏನು ಉಚ್ಚಾರ ಮಾಡಲಿಲ್ಲ, ಏನು ಇಲ್ಲ ನೋಡ್ತಿದ್ಲು. ಆವಾಗ ಲಕ್ಷ್ಮಣನೇ ಹೇಳ್ತಾನೆ, ದಣಿದು ಬಂದಿ ಹೇ ಬಜ್ಜಿ, ಬಿಸಿಲು ಉಳುತ್ತಿದೆ ಅಂದ್ರೆ ಬಿಸಿಲು ಹೆಚ್ಚಾಗ್ತಾ ಇದೆ, ದಣಿದು ಎಷ್ಟೋ ದೂರದಿಂದ ನಡ್ಕೊಂಡ್ ಬಂದಿದೀವಿ ಅಜ್ಜಿ. ಆ ಅಜ್ಜಿ ಅನ್ನೋದು ಒಂದ್ ಇರುತ್ತೆ ನೋಡಿ, ಅಜ್ಜಿ ಅಂದ್ರೆ ಸಾಕು, ಅದೊಂದು ಆಪ್ಯಾಯಮಾನವಾದಂತ ಶಕ್ತಿ ನಮ್ಮವರು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ. ಅವನು ಹೇಳ್ತಾ ಇದ್ದಾನೆ, ಅಜ್ಜಿ ಬಿಸಿಲು ಏರ್ತಿದೆ, ಗುಡಿಸಿಲೊಳಗೆ ಎಂತ ಒಂದ್ ಸ್ವಲ್ಪ ನೀರಕ್ಕೆ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಒಂದ್ ಸ್ವಲ್ಪ ಜಾಗ, ಒಂಚೂರು ಊಟಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡಿದ್ರೆ ನಾ ಈ ಕಂದರು ಚಿರಋಣಿಗಳು ಅಂತ ಹೇಳ್ದ. ಹೇಳಿದ ತಡ ಇವಳಿಗೆ ಸ್ವಲ್ಪ ಮಾನಸಿಕವಾಗಿ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ದ, ಕಂಡ ಕಂಡವ್ರಿಗೆಲ್ಲ ಬರ್ಪ ಬೇಡರಿಗೆಲ್ಲ ಉಳಿಸಿಟ್ಟು ಬೀಳಿತ್ತು ಅವ್ರಿಗೆ ಇದು ಮಾಡೋದಕ್ಕೆ ನಾನೇನು ಅಡ್ಕೊಳ್ಳೋದಿನ ಅಂತ ಬೈದ್ಬಿಡ್ತಾಳೆ. ಅಂದ್ರೆ ಇಲ್ಲಿ ಬೇಡರಿಗೆಲ್ಲ ಅಂದ್ರೆ ಒಂದು ಬೇಡೋದು ಬೇಟೆ ಬಂದ ನಮ್ ಜಾತಿಯವರೆಲ್ಲ ಬರ್ತಿರ್ತಾರಲ್ಲ, ಎಲ್ಲರೂ ಊಟ ಕೊಡ್ತೀನಿ ಅಂತ ನಾನು ಬರ್ತಿಟ್ಟಿದ್ದೀನ, ನಾನೇನು ಅಡ್ಕೊಳ್ಳೋದಿನ ಅಡುಗು ಅನ್ನೋದಕ್ಕೆ ಊಟ ಅನ್ನೋದು ಒಂದಿದೆ. ನಮ್ಮ ಹಿಂದಿನ ಕಥೆಗಳಲ್ಲೆಲ್ಲ ನಾವು ನೋಡ್ತೀವಿ, ಒಂದೂರಲ್ಲೊಂದು ಹೀಗೆ ಬೇಟೆ ಆಡ್ಕೊಂಡು ಹೋದ್ರಂತೆ, ಅಲ್ಲೊಂದು ಹೂದ ಒಂದು ಬೆಳಕು ಕಾಡ್ತಂತೆ, ಅಲ್ಲೊಂದು ಅಡುಗುಲಜ್ಜಿ ಇಲ್ಲಂತೆ, ಅವಳು ಇವರಿಂದ ಆಹಾರ ಎಲ್ಲ ಕೊಟ್ಲಂತೆ, ರಾತ್ರಿ ಮಲಗಿದ್ರಂತೆ, ರಾತ್ರಿ ಮಲಗ್ತಾ ಇವಳು ಮಲಗಿದ್ದರಿಂದ ಯಾರು ಬಾಗಿಲು ಬಿಡದ್ರಂತೆ, ಇಲ್ಲಿಂದ ಕೈ ಅಶುದ್ಧ ಮಾಡಿದ್ರಂತೆ ಅಂತ ರಾಕ್ಷಸ ಇದು. ಮತ್ತೆ ಹೀಗೆ ಕತೆ ಎಷ್ಟು ಫ್ಯಾಂಟಸಿ ಕತೆಗಳನ್ನು ನಾವು ಚಿತ್ರ ಚಿಕ್ಕಿದ್ದಾಗ ಓದಿದ್ವಿ. ಹಂಗೆ ಅಡುಗುಲಜ್ಜಿ ಅಂತಂದ್ರೆ ತುಂಬಾ ದೂರದಿಂದ ಬಂದಾಗ ಅಲ್ಲೆಲ್ಲೋ ಯಾರೂ ಸಿಗದೆ ಇದ್ದಾಗ ಅಲ್ಲಿ ಊಟ ಉಣಿಸೋ ಅಂದ್ರೆ ತನ್ನ ಹತ್ರ ಇದ್ದಿದ್ದನ್ನೇನೋ ಒಂದು ಕೊಡುವಂತ ಒಂದು ಇರ್ತಾರಲ್ಲ ಅವರಿಗೆ ಅಡುಗುಲಜ್ಜೆ ಇದೆ. ಅವಳು ಹೇಳ್ಬಿಡ್ತಾಳೆ, ಏನು ಬಂದ್ ಬಂದವರಿಗೆಲ್ಲ ಕೊಡೋದಕ್ಕೆ ನಾನೇನು ಅಡುಗುಲಜ್ಜಿನ ನಿಮ್ಗೆ ಅಂತ ಹೇಳಿ ಮೇಲ್ವಾಸನೀಯೇ ಊಟ ಕೊಡಲಾಗ ಇರ ಜಾಗ ಕೊಡಕ್ಕೆ
ಅಲ್ಲ ಕಾಣಯ್ಯ ಅಂತ ಒಂದು ನಿಷ್ಠುರವಾದ ವಾಕ್ಯ ಹೇಳ್ಬಿಡ್ತಾಳೆ. ಹೇಳಿದವರಿಗೆ ಆಮೇಲೆ ಮತ್ತೆ ಪಶ್ಚಾತ್ತಾಪ ಆಗುತ್ತೆ. ಎಷ್ಟಂದ್ರೂ ಅವಳದ್ದಲ್ಲ ಅದು ಸಂಸ್ಕಾರ, ಸಚ್ಚರಿತೆ, ಸಚ್ಚೇತನ. ಅವಳು ಅತಿಥಿ ಸಂಸ್ಕಾರ ಗೊತ್ತಿರೋಳು ಅವಳು. ಅವಳು ಹಾಕಿ ಹೇಳಕ್ಕಾಗಲ್ಲ, ಆದ್ರೆ ಉಲ್ಲಾಸ ಇದಾಗ್ಬಿಡ್ತಲ್ಲ, ರಾಮ ಅಲ್ಲ ಅಂತ ಆಯ್ತಲ್ಲ, ಸ್ವಲ್ಪ ಇದಾಗಿದೆಯೋ. ಆದ್ರೆ ಆಮೇಲೆ ಹೇಳ್ತಾಳೆ, ಬಡವಳು ಏನಿದೆಯೋ ಅದನ್ನೇ ಕೊಡ್ತೀನಿ ಬನ್ನಿ. ಮೇನದ ಅಜ್ಜಿ ನಡೆದು ಒಳಗೆ ಹೋದ್ಲು. ಅಣ್ಣನನ್ನ ನೋಡಿ ಇವನು ಲಕ್ಷ್ಮಣನ ಅಂತ ಅವಳನ್ನ ಅಜ್ಜಿಯನ್ನ ಮಾಡ್ಕೊಂಡು ಅನುಸರಿಸಿ ಒಳಗೆ ಹೋಗ್ತಾರೆ.

ಎಷ್ಟುವರೆಗೆ ಹೊರಗಡೆನೆ ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ, ಉರಿ ಬಿಸಿಲು. ನಾವು ಸಹಜವಾಗಿ ದಿನನಿತ್ಯ ನಾವು ನೋಡುವಂತದ್ದೇ, ಉರಿ ಬಿಸಿಲಿಂದ ಒಳಗೆ ಬಂದು ಸ್ವಲ್ಪ ಹೊತ್ತು ನಮ್ ಕಣ್ಣೇ ಕಾಣಿಸಲ್ಲ. ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವರು ಸರಿಯಾಗಿ ಅವರನ್ನ ರಾಮ ಲಕ್ಷ್ಮಣರನ್ನು ನೋಡ್ತಿದ್ದಾರೆ, ನೋಡ್ತಿದ್ದಾಳೆ, ಆದ್ರೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದಾಳೆ ಶಂಕೆಯು, ಏನೋ ತನುಮಾನ, ನೀವೆತ್ತಳಿಂ ಬಂದು ಐ ತಂದಿರಯ್ಯಾ, ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ. ನೀವು ಆರೋ ತಂದರಿರ, ನನ್ನ ಕಣ್ಣು ನನಗೆ ಗೊತ್ತಾಗಲ್ಲ, ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಥವಾ ಕಿವಿ ಕೇಳಿಸಲ್ಲ. ಬಗೆ ಮಂಜು ಅಂತಾಳೆ, ಬಗೆ ಮಂಜು ಅಂದ್ರೆ ಅರೆ ಮರಳು ತರ, ಅಥವಾ ಪೂರ್ತಿ ಗೊತ್ತಾಗೋದಿಲ್ಲ ಪೂರ್ತಿ ಇದು ಅಂತ ಹೇಳಿ, ಒಂದು ವಯಸ್ಸಾಗಿದ್ದವರು ಇದ್ದಿರುತ್ತಲ್ಲ, ಆ ರೀತಿ ಆಗಿದೆ. ನೀವು ಯಾರು ಅಂತ ನನ್ನ ಕಣ್ಣು ಹಿಡಿಯಕ್ಕಾಗಲಿಲ್ಲ, ಯಾರು ನೀವು ಅಂತ ಕೇಳಿದಾಗ, ಅಜ್ಜಿ ಮನೆ ಇಲ್ಲ, ಇವನು ಲಕ್ಷ್ಮಣ ಹೇಳ್ತಾರೆ, ಮನೆ ಇಲ್ಲ ಮಾರಿಲ್ಲ, ಮನೆಗೆಟ್ಟು ನೆಲೆಗೆಟ್ಟು ಕಾಡು ಬಿಡ, ನಮ್ಗೆ ಮನೆಯೂ ಇಲ್ಲ ಮಠನೂ ಇಲ್ಲ, ಕಾಡೇ ನಾಡಾದವರು ನಾವು ಅಂತ ಹೇಳ್ತಾನೆ. ಪೂರ್ತಿ ಹೇಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಎಲ್ಲ ಈಗ ಯಾರು ಹೊಸಬ್ರು ನೋಡಿದ ತಕ್ಷಣ ಎಲ್ಲೋ ಬಿಚ್ಕೊಂಡ್ಬಿಡ್ತಾರ ತಮ್ಮ ಕತ್ತೆ ಪುರಾಣಗಳನ್ನ. ಹೇಗೆ ಒಂದು ಮೊದಲು ಸುಮ್ಮನೆ ಒಂದಷ್ಟು ಹೇಳ್ತಾರೆ, ಯಾರು ಇಲ್ಲ ನಮಗೆ ಹಂಗೆ ಬಂದಿದ್ದೀವಿ ಅಂತ. ಆಮೇಲೆ ನನ್ನ ತಕ್ಷಣ ಕೇಳ್ತಾನೆ, ಮೀನಕ್ಕೆ ಕೊಡೋದು ಇಲ್ಲೇನೋ ಸ್ನಾನಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಕೇಳ್ತಾನೆ. ಕೇಳಿದ್ದೆ ತಡ ಇವ್ರಿಗೇನು ಅನುಮಾನ ಅಲ್ಲ, ಬೇಟೆಗಾರರು ಬಂದ್ರೆ ಅವ್ರು ಬರೋ ತರನೇ ಅವ್ರ ಶಿಷ್ಟಾಚಾರನೇ. ತೀರ ಬಂದಿದ್ದೆ ಅಜ್ಜಿ ಏನಾದ್ರು ಊಟಕ್ಕಿದ್ಯಾ ಅಂತ ಕೇಳ್ತಾರೆ. ಊಟಕ್ಕಿಂತ ಅಪ್ಪ ತಮ್ಮ ಬೇಟೆ ಬಗ್ಗೆ ಅವ್ರು ಇಬ್ರು ಇದ್ದಾರೆ ಅಂದ್ರೆ, ಓ ಅಲ್ಲಿ ನೋಡು ಆ ಮೊಲ ಹುಟ್ಟಿಸ್ಕೊಂಡ್ಬಿಡ್ತು, ಈ ನರಿ ಹಿಂಗೋ ಒಳಗಿತ್ತು, ಇದ್ದಂತೇನೋ ಮಾತಾಡ್ತಾರೆ. ಆ ತರದ ಯಾವ ಶಿಷ್ಟಾಚಾರನೂ ಇಲ್ಲ, ಯಾವ ಇದು ಇಲ್ಲ, ಇವ್ರದ್ದೇನು ಸ್ನಾನ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅವ್ರಿಗೆ ಅನುಮಾನ ಆಗ್ಬಿಡುತ್ತೆ. ಮೀನಕ್ಕೆ ಸ್ನಾನ ಮಾಡ್ಬೇಕಾ ಅಂತ ಬೇಡರಿಗೇಕು ಮಧ್ಯಾಹ್ನ, ಬೇಡರಾಗಿದ್ರೆ ಖಂಡಿತ ಇವರು ಸ್ನಾನಕ್ಕೆ ಹೇಳ್ತಿರ್ಲಿಲ್ಲ ಅಂತ ಅನ್ಕೊಳ್ಳಿ. ಕೊಳಮಿರ್ಪುದಲ್ಲಿ ಆ ಪೇರಲೆ ಮರದ ಅಡಿಯಲ್ಲಿ ಒಂದು ಕೊಳ ಇದೆ, ನೀವು ಅಲ್ಲಿ ಸ್ನಾನ ಮಾಡ್ಬೋದು. ಆದ್ರೆ ನಿಮ್ಮ ಹಾಗೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲುವವರು ಈ ನಾಡಿನಲ್ಲಿ ಎಷ್ಟೋ ಜನರಿದ್ದಾರೆ ಅಂತ ಅವಳು ಕಥೆಯನ್ನ ಹೇಳ್ತಾಳೆ. ಅಂದ್ರೆ ಪೂರ್ತಿ ಕಥೆ ಹೇಳಲ್ಲ, ಅಷ್ಟೇ ಹೇಳ್ತಾಳೆ. ಕೆಟ್ಟು ಕಾಲ ಬಂದ್ಬಿಟ್ಟಿದೇನೋ, ಯಾರಗಳು ಓರ್ವನ ಸತ್ತಿಗೆ ಮತ್ತೋರ್ವ ಅಂತ ಅಳೆಯುವ ಅರಗಳು ಅಂದ್ರೆ ನಿಷ್ಕರ್ಣಿಗಳು, ಕ್ರೂರಿಗಳು. ಒಬ್ಬರ ಹೆಂಡತಿಗೆ ಒಬ್ಬರು ಇಷ್ಟಪಡ್ತಾರಪ್ಪ, ಹಾಸ್ಕೊಂಡೋಗ್ತಾರೆ, ಏನೋ ಮಾಡ್ತಾರಪ್ಪ ಅಂತ ಅವಳು ಹೇಳ್ತಿರೋದು. ಸುಗ್ರೀವ ವಾಲಿ ಕತೆ ಅವಳಿಗೆ ಗೊತ್ತು, ಅಲ್ಲೇ ಪಕ್ಕದ ಮದನಾಶ್ರಮದಲ್ಲಿ ಅವರಿದ್ದಾರೆ ಆ ಕತೆ. ಆದ್ರೆ ರಾಮ ಏನ್ ಮಾಡ್ತಾನೆ, ಒಬ್ಬರ ಸತ್ತಿಗೆ ಒಬ್ಬರ ಅಳುಕುವರು ಅಂದ್ಕೊಳ್ಳಿ, ಯಾರ ಸತ್ತಿಗೆ ಯಾರು ಅಳುಕ್ತಾ ಇದಾರೆ, ನನ್ನ ಏನಾದ್ರು ನನ್ನ ಸೀತೆ ಬಗ್ಗೆ ಏನಾದ್ರು ಹೇಳ್ತಾ ಇದಾರೋ ಅಂತ ಅವ್ರಿಗೆ ಅನುಮಾನ ಆಗಿದೆ. ಯಾರ ಆರ ಸತ್ತಿಗೆ ಆರು ಅಳುತ್ತಿದ್ದಾರೋ ಅಜ್ಜಿ ಅಂತ ಕೇಳ್ತಾರೆ. ಹೋಗೋ ಮಗು ಬಿಂದು ಬಾ, ಕಥೆ ಬೇಡವೇನು ಉಂಡ ಮೇಲೆ ಆ ಬಲಸು ಕತೆ, ಅದು ಒಳ್ಳೆ ಕತೆ ಏನಲ್ಲ, ಹೋಗಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ. ಹೇಳಿ ಮೇಲೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಇವಳಿಗೆ ಏನೇನೋ ರೀತಿ ಕುತೂಹಲ ಆಗ್ಬಿಟ್ಟಿದೆ, ಆ ಯಾರು ಈ ಥರ ಎಲ್ಲ ಮಾತಾಡ್ತಾರೆ, ಇದೆಲ್ಲ ಮಾಡ್ತಾರೆ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋದಾಗ ಅವರೊಂದು ಪೆಟ್ಟಿಗೆ ಇದೆ, ಪೆಟ್ಟಿಗೆ ಅಂದ್ರೆ ಜೋಳಿಗೆ ಇರಬೇಕು, ಮತ್ತಿನ್ನೇನಲ್ಲ, ಅದರೊಳಗೆ ನಾರುಳಿಗಳಿದೆ ಅಂತೆ, ಬಿಲ್ಗಳನ್ನು ಬತ್ತಳಿಕೆಯನ್ನು ಮತ್ತೆ ಮತ್ತೆ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದಾಳಂತೆ ಕುತೂಹಲದಿಂದ. ಆಮೇಲೆ ಒಂದೊಂದು ವಸ್ತುವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗ್ತಿದೆ ಅಂದ್ರೆ, ಬೆಚ್ಚುತ ಅಚ್ಚರಿ ಒಟ್ಟಣ್ಣ ಆಗೋಣ ತನ್ನೋಕೆ ರಚಿಸಿದ್ದ ರಾಮನನ್ನು ಕಂಡಳಿಲ್ಲ ಬಂದ ಕೈರಾತ ರೂಕ್ಷ ಅವತಾರ. ಅವಳು ಮತ್ತು ಮತ್ತು ರಾಮನ ಅವತಾರ ಏನಾದ್ರು ಕಾಣ್ತಾ ಇದೆಯಾ ನೋಡ್ತಾಳೆ, ರಾಮ ತರ ಕಾಣ್ತಾನ ಅಂದ್ರೆ ಆ ರೂಪದಲ್ಲಿ ಅವಳಿಗೆ ರಾಮ ಎಲ್ಲೂ ಕಾಣ್ಬರ್ಲಿಲ್ಲಂತೆ, ಕಾಣ್ಲಿಲ್ಲ. ಹಾಗಿರುವಾಗ ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದವರು ಅನಿತ ರೋಡು ದಿಗ್ವಾಗಳು ಹೇಳ್ಬೇಕು ಅಂದ್ರೆ, ಈಗಿನ ಹಾಗೆ ವಾಟ್ಸಪ್ ಇದು ಎಲ್ಲ ಇದ್ರೆ ರಾಮ ಅಂದ್ರೆ ಹಿಂಗಿರ್ತಾನೆ ಹಾಕಿರ್ತಾನೆ ಅಂತ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ. ಆ ತರದಲ್ಲಿ ಇಂದ ಯಾವುದೇ ಇಲ್ಲಿದ್ದಾಗ ಒಂದು ಊಹೆ ಮೇಲೆ ಅವಳು ಒಂದು ರಾಮನನ್ನ ಅವಳ ಊಹೆ ಮೇಲೆ ಗುರುಗಳ ಹೇಳಿದ ಮೇಲೆ ಅಂದುಕೊಂಡಿದ್ದಾಳೆ. ಇಲ್ಲಿ ಈ ರೂಪದಲ್ಲಂತೂ ಅವಳಿಗೆ ಕಾಣಲಿಲ್ಲ. ಹಾಗಾಗಿ ಕೈರಾತ ಕಿರಾತ ರೂಪದಲ್ಲಿ ಕಾಣಲಿಲ್ಲ. ಅನಿತ ರೋಡ್ ಸ್ನಾನ ಮುಗಿಸಿ ಅವನು ಬಂದರು.

0: ಈಗ ಸ್ವಲ್ಪ ಬೇರೆ ರೂಪ ಕಾಣ್ತಾ ಇದೆ. ಕಪ್ಪಿದ್ದ ಕನಕವನ್ನು ಮೂರ್ಛಿಸಿದ ಹೊಲ ಆಗಿ ಅಂತ, ಕಪ್ಪು ಇಡ್ದ ಎಲ್ಲ ಮೂಲೆಯಲ್ಲಿ ಹಾಕಿದಂತ ಒಂದು ಕನಕ ಇರುತ್ತೆ, ಅಥವಾ ಬೆಳ್ಳಿ ತಟ್ಟೆ ಆದ್ರೂ ಬೆಳಗ್ಗೆ ಉಣ್ಬೇಕು ಅಂತ ಹೇಳ್ತಾರೆ. ಬೆಳ್ಳಿ ತಟ್ಟೆ ನಾಲ್ಕು ದಿವಸ ಬರೋದಕ್ಕೆ ಎಲ್ಲೋ ಒಂದು ಮೂಲೆ ಇಟ್ಟರೆ ಸಾಕು, ಕಪ್ಪಾಗ್ಬಿಟ್ಟಿರ್ತದೆ ಅದನ್ನು ಬೆಳ್ಳಿ ಅಂತಲೇ ಗೊತ್ತಾಗಲ್ಲ. ಅದೇ ರೀತಿಯಲ್ಲಿ ಈಗ ಕನಕವನ್ನು ಮೂರ್ಛಿಸಿದ ಹೊಲ ಆಗಿ ಮೊನ್ನೆ ಸ್ವಲ್ಪ ನಳಗಣಿಸ್ತಾ ಇದ್ದಾರೆ. ಸೋಜಿಕದ ಸೂಜಿ ಮನೆ ಏರಿದ ಈ ಕೌಳಿಗೆ ಸೂಜಿ ಮನೆ ಇದ್ರೆ ದೊಡ್ಡದು ಸೋಜಿಕ ಅನ್ನೋದು ಕುತೂಹಲ ಅನ್ನೋದು ಸೂಜಿ ಮನೆ ಏರ್ತಂತೆ. ಇವರು ದೊಡ್ಡ ತುದಿ ಹುಟ್ಟು ಕುತೂಹಲ ಬೇಡಿಕೆ ಅದೆತ್ತಣಿಂದ ತೇಜಿಂತ ತೇಜನ್ನು ಆಳ್ತನ ಈ ರೀತಿಯ ರೂಪ ಈ ರೀತಿ ಇದೆಲ್ಲ ಇರುತ್ತ ಇಲ್ಲೋ ದೊರೆ ಮಕ್ಕಳು ಇರ್ಬೇಕು ಅಂತ ಅನ್ಕೊಳ್ತಾಳೆ. ಆಮೇಲೆ ಇಲ್ಲ ಇಲ್ಲ ಇಲ್ಲ ಸೀತೆಯ ಉಳಿದು ಬಂದವರು ಇವ್ರು ರಾಮ ಲಕ್ಷ್ಮಣರ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ಲ ಅಂತಾಳೆ. ಆಮೇಲೆ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವಳು ಉಪಚಾರ ಮಾಡ್ತಾಳೆ ಏನಂದ್ರೆ, ಈಗ ಹೋಗಿ ಈಗ ಮಾಡಿದ್ರು ಅಂತ ಇಲ್ಲೆಲ್ಲೂ ಅಡುಗೆ ಮಾಡಿದ್ರು ಅಂತ ಬಂದಿಲ್ಲ, ಇವರಿಬ್ರು ಬಂದು ನೋಡಿ ಅಡುಗೆ ಮಾಡಿದ್ರು ಅಂತ ಏನು ಬಂದಿಲ್ಲ. ಯಾಕೆ ಅಂದ್ರೆ ಅವಳು ನಿತ್ಯ ಕರ್ಮನೇ ಇರೋದು, ಅವ್ರು ಬರ್ತಾರೆ ರಾಮ ಬರ್ತಾರೆ ಅಂತ ದಿನ ಗುಡಿಸೋದು ರಂಗೋಲಿ ಹಾಕೋದು ಇದು ಮಾಡೋದು ಅಡುಗೆ ಮಾಡೋದು ಅಂತ ಇಟ್ಕೊಳ್ಳೋದು ಎಲ್ಲದೂ ನಿತ್ಯ ಕರ್ಮ. ಅವಳು ವ್ರತದ ತರ ಹತ್ತು ವರ್ಷದಿಂದ ಯಾವಾಗ ಬರ್ತಾನೆ ಅಂತ ಹೇಳಿಲ್ಲ ಪತಂಗಮುನಿ, ರಾಮ ಯಾವಾಗ ಬರ್ತಾನೆ ಲಕ್ಷ್ಮಣ ಯಾವಾಗ ಬರ್ತಾನೆ, ಇವಳು ಅದೇ ಕಾಯಕ ಮಾಡ್ಕೊಂಡಿದ್ದಾಳೆ. ಏನು ಒಂದು ಮಾಡ್ತಾಳೆ ಅಂತ ನೋಡಿ ಉಪಚಾರನ್ನ, ನಲ ನಳಿಪ ಸುಳಿದಳಿರ ಕುಡಿ ಬಾಳೆ ಎಂಬಾಗಿ ಒಳ್ಳೆ ಸುಳಿ ಎಳೆ ಬಾಳೆಯನ್ನ ಕುಡಿ ಬಾಳೆಯನ್ನ ಹಾಕಿದಾಳಂತೆ. ಗೀಕು ಚಾಪೆಯ ಮಳೆಗಳ ಗೀಕು ಚಾಪೆ ಅಂದ್ರೆ ತೆಂಗಿನ ಮರದ್ದು ಅಥವಾ ಇದರದ್ದು ಈಚಲ ಮರದ ಚಾಪೆ ಇರುತ್ತಲ್ಲ ಅಂತಹ ಚಾಪೆಯನ್ನ ಕುಡಿದುಕೊಳ್ಳಕ್ಕೆ ಹಾಕಿದಾಳಂತೆ. ಪಶು ದೊನ್ನೆಗಳಲ್ಲಿ ತಿಳಿ ನೀರುಗಳ ದೊನ್ನೆ ಮಾಡ್ತಾರೆ, ಈ ಬಾಳೆಯನ್ನ ಸುಟ್ಟು ಅದ್ರಲ್ಲಿ ದೊನ್ನೆ ಮಾಡಿ ಅದರೊಳಗೆ ಹಾಲು ತುಪ್ಪ ಜೇನುತುಪ್ಪ ಅಂತ ಇಲ್ಲ. ಹಾಗೆ ಒಂದೊಂದ್ರೊಳಗೆ ಒಂದೊಂದು ಇಟ್ಟಿದ್ದಾಳೆ, ಹಾಲು ಇಟ್ಟಿದ್ದಾಳೆ, ಜೇನುತುಪ್ಪ ಇಟ್ಟಿದ್ದಾಳೆ, ತುಪ್ಪ ಇಟ್ಟಿದ್ದಾಳೆ, ಎಲ್ಲ ಇಟ್ಟು ಕೆನೆ ಬಾಳ್ಗಳನ್ನು ಜೇನುತುಪ್ಪ ಇದು ಮಾಡಿದಾಳೆ. ಸಸಿ ಅಡಕೆ ಹೊಂಬಾಳೆಗಳಲ್ಲಿ, ಸಸಿ ಅಡಕೆ ಅಂತಂದ್ರೆ ಈ ಇನ್ನೂ ಕಾಯಿ ಬಿಡ್ತಾ ಇರೋ ಅಡಿಕೆದು ಆ ಹೊಂಬಾಳೆ ಇಟ್ಕೊಳ್ಳುತ್ತೆ ಶೃಂಗಾರದಿಂದ, ಅದು ಒಂಥರ ಮೆದುವಾಗಿರುತ್ತೆ, ಅದರೊಳಗೆ ಊಟ ಹಾಕೋದಕ್ಕೆ ಒಳ್ಳೆ ದೋಣಿ ತರ ಇರುತ್ತೆ, ಊಟ ಹಾಕೋದಕ್ಕೆ ತುಂಬಾ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಆ ಪ್ರಕೃತಿ ಅವರಿಗೆ ಗೊತ್ತಿರೋದ್ರಿಂದ ತಂದಿಟ್ಟು ಹೊಂಬಾಳೆಗಳಲ್ಲಿ ಕೆರೆ ಬಾಳ್ಗಳನ್ನು ಜೇನುತುಪ್ಪ ತಂದಿಟ್ಟು ನೂಲೆ ಗೆಣಸು, ನಮ್ಮಲ್ಲೆಲ್ಲ ಕೋಲ್ ಗೆಣಸು ಅಂತ ಹೇಳ್ತೀವಿ ಆ ಉದ್ದದ್ದು ಗೆಣಸು, ಅದನ್ನ ಬೇಯಿಸಿದಂತೆ ಬಾಳೆಹಣ್ಣುಗಳ ಕಂದ ಮೂಲಗಳ ಹಣ್ಣು ಹಂಪಲ್ಗಳ ಸೌತೆ ಪಚ್ಚಡಿಗಳ ಸೌತೆಕಾಯಿ ಅದು ಕೋಸಂಬರಿ ಮಾಡಿಟ್ಟಿದ್ದಾಳಂತೆ, ಸೌತೆ ಪಚ್ಚಡಿಗಳನ್ನು ಮಾಡಿದಾಳಂತೆ. ಮಣಿ ಹೆಂಬೆ ನಿಜವಾಗ್ಲೂ ಇದು ಏನು ಅಂತ ನಂಗೆ ಗೊತ್ತಿಲ್ಲ, ಮಣಿ ಅಂತ ಬಂದಿರೋದು ನೋಡಿದ್ರೆ ದಾಳಿಂಬೆ ಇರ್ಬೋದೇನೋ ಅಂತ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರು ನಾನು ತಿಳ್ಕೊಂತೀನಿ. ಮಣಿ ಹೆಂಬೆ ಎಂಬಂತ ಒಂದು ಪದವನ್ನ ಉಪಯೋಗಿಸಿದ್ದಾರೆ. ಇದು ಏನು ಅಂತ ಯಾರಿಗಾರು ಗೊತ್ತಿದ್ರೆ, ಹಳ್ಳಿ ಕಡೆ ಯಾರು ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊಳ್ತೇನೆ. ಮತ್ತೆ ಹಚ್ಚನಕ್ಕಿಯ ಬೆಚ್ಚನನ್ನ ಹಚ್ಚನಕ್ಕಿಯಲ್ಲಿ ಒಳ್ಳೆ ಸೊಗಸಾಗಿ ಅನ್ನ ಮಾಡಿ ಅದನ್ನ ಬಡಿಸಿದಾಳೆ, ಮೊಸರಂ ಬೆಲ್ಲಮ್ ಬೆಣ್ಣೆ ಎಂ ಬಡಿಸಿ ಜೊತೆಗೆ ಅಡಿಗೆಯ ಸವಿಯ ಜೊತೆಗೆ ತನ್ನ ನುಡಿಯ ಸವಿ ಬೆಳೆಸ್ತಾ ಇದ್ದಾಳಂತೆ. ಉಚ್ಚಾರ ಮಾಡ್ತಾಳೆ ಇನ್ನೊಂದು ತಿನ್ನಿ ಪರವಾಗಿಲ್ಲ ಅಂತ. ಮೊದ್ಲಿಗೆ ಅವಳಿಗೆ ಬೇಜಾರಾಗಿತ್ತು, ರಾಮ ಲಕ್ಷ್ಮಣರೆಲ್ಲ ಇವ್ರಿಗೆ ಏನ್ ಬಡಿಸೋದು ಅಂತ, ಆದ್ರೆ ಈಗ ಉಪಚಾರ ಮಾಡಿ ಬಡಿಸ್ತಾ ಇದ್ದಾಳಂತೆ. ಆಮೇಲೆ ಮುಂದೆ ಹೇಳ್ತಾ ಇದ್ದಾಳೆ, ಆ ಸಂಪದ ಮಾರ್ಗೋ ಅಂದ್ರೆ ಯಾರಿಗೋ ಒಂದಿರುತ್ತೆ, ಇವ ಅನ್ನ ಅನ್ನ ಅನ್ನದ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಅವ್ರ ಹೆಸರು ಬರ್ತಿರುತ್ತೆ ಅಂತ ಹೇಳ್ತಾರೆ. ನಾನು ಯಾರಿಗೋ ಅಂತ ಮಾಡಿಟ್ಟಿದ್ರು ಇವ್ರಿಗೆ ಸಿಗ್ಬಾರ್ದು ಅವರಿಗೆ ಸಿಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಆ ರೀತಿ ಏನಾರು ನಡೆಯುತ್ತಾ? ಯಾರ ಸಂಪದಮ್ ಯಾರಿಗೋ ನಿಮ್ಮ ಸೈಪ್ ಇದನ್ನ ಅವರಿಗ ಬಳಸಿಲ್ಲ, ನಿಮ್ಗೆ ಅಂತ ಹೆಸರು ಬರ್ತಿದೆ, ಇದನ್ನ ನಾನು ಬದಲಾಯಿಸಕ್ ಬರುತ್ತಾ? ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಗ್ರಹಗತಿಯ ತಿದ್ದುವನೆ ಜೋಡಿಸಲು ಜಾತಕದ ವಿಹಿತವಾಗಿ ಅದರ ಗತಿಶಕ್ತಿ ವಿದೆ ಅಂತ ಅಂದ್ರೆ ಅದು ಬರೆದು ಬಿಟ್ಟಿರುತ್ತೆ ಹೀಗೆ ಅಂತ ವಿಧಿ ಬರ್ತಿದ್ದನ್ನ ನೀವೇನೋ ಜಾತಕದಲ್ಲಿ ಹಾಕ್ತಿರ್ತೀನಿ, ಇದು ಮೂಲ ನಕ್ಷತ್ರ ಇದು ಗುಜರಾತ್ ಇದು ಏನೇನು ಯೋಚನೆ ಮಾಡಿ ಬದಲಾಯಿಸಿ ಏನಾದ್ರು ಮಾಡಿದ್ರೆ ಅದೇನಾದ್ರೂ ಬದಲಾಗುತ್ತಾ? ಇಲ್ಲ ಅಲ್ವಾ? ಯಾರಂದ್ರೆ ಇದು ಅಂತ ವಿಧಿ ಬರಹ ಇರುತ್ತೆ ಅವರಿಗೆ. ತಣಿಯುಂಡು ತಣಿಯರೇ ಮಗುಗಳಿರ ಬಂದತ್ತೆ ಬಂದ ಅತಿಥಿಗಳಿರ ತಣಿಯರಿ, ಯಾರಾದ್ರೂ ಏನಂತೆ ಅತಿಥಿಗಳಲ್ವಾ ನೀವು ಊಟ ಮಾಡಿ ಅಂತ ಹೇಳಿ. ಆರ ಸಂಪದ ಮಾರ್ಗ
1: ಆರ ಸಂಪ

ಆಗ ಆ ಹುಡುಕಿ ಶಬರಿ ಹೇಳ್ತಿದ್ದಾರೆ, ಆನ ತಂಪದ ಯಾರಿಗೋ ಕೊಡ್ತೀನಿ ಅಂತಂದ್ರೆ ಅದಾಗತ್ತ? ಇಲ್ಲ ಅಲ್ವ, ಅವ್ರವ್ರ ಹೆಸರು ಅದ್ರ ಮೇಲೆ ಬರ್ದಿರುತ್ತೆ, ಅವ್ರವರಿಗೆ ಸಲ್ಬೇಕು ಅದು ಅಂತ. ಯಾರಾದ್ರೆ ಏನಂತೆ, ನೀವು ಬಂದಿದ್ದೀರಲ್ಲ ಊಟ ಮಾಡಿ ತಣೀರ ಇಲ್ಲಿ ಅಂತ ಹೇಳ್ತಾರೆ. ಆಗ ಕೇಳ್ತಾ ಇದ್ದಾರೆ, ಲಕ್ಷ್ಮಣ ಕೇಳ್ತಾನೆ, ಆನ ಸಂಪದ ಆರ್ಗೆ ಹೇಳಿ ಯಾರಿಗೆ ಇಟ್ಕೊಂಡಿದ್ರಿ ಅಂತ ಕೇಳಿದಾಗ, ನಾವು ಉಣ್ಣುತ್ತಿರುವ ಈ ಸೈಪು ಆಗಿ ಮೀಸಲಾಗಿತ್ತು, ಯಾರಿಗೆ ಅಂತ ಮಾಡಿಟ್ಟಿದ್ರಿ ನೀವು ಅಂತ ಕೇಳ್ತಾನೆ. ಪುಣ್ಯವಂತನೇ ಮಲಮು, ನಿನ್ನ ಯಾರಿಗೆ ಅಂತ ಮಾಡಿದ್ಯೋ ಅವರು ನಿನ್ನ ಸೇವೆಯನ್ನು ಮಾಡಿಸ್ಕೊಳ್ಳೋಕೆ ಅವ್ನು ಪುಣ್ಯ ಮಾಡಿದ್ದ, ಯಾರು ಅಂತ ಪುಣ್ಯವಂತರು ಅಂತ ಕೇಳಿದಾಗ, ದಶರಥ ಕುಮಾರನೇ, ದಶರಥ ಕುಮಾರದವರ ಅವರಿಗೆ ಅಂತ ಮಾಡಿದೆ ಅಂತ. ಆಗ ರಾಮ ಲಕ್ಷ್ಮಣರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾರೆ, ಬಿಟ್ಟಿದ್ದೆ ಮುದುಕಿಯನ್ನು ನೋಡ್ತೀರಿ ಲಕ್ಷ್ಮಣಾಗ್ರಗನ. ಅವ್ರು ಮತ್ತೆ ಹೇಳ್ತಾರೆ, ಅವನು ಲಕ್ಷ್ಮಣಗೆ ಅಗ್ರಜ, ನೆಲೆವಣ್ಣ ಮಗಳಿಗೆ ಹಿರಿಯನೇ. ನೆಲೆವಣ್ಣ ಅಂತಂದ್ರೆ ಭೂಮಿ ಜಾತೆ, ಭೂಜಾತೆ ಅವಳು ಸೀತೆ ಇದ್ದಾಳಲ್ಲ ಅವಳಿಗೆ ಹಿರಿಯನೇ, ಅವಳಿಗೆ ವಲ್ಲಭನಾಗಿರುವಂತ ರಮಣನಾಗಿರುವಂತ ಲಕ್ಷ್ಮಣನ ಅಗ್ರಜನಾಗಿರುವಂತ ರಾಮ ಲಕ್ಷ್ಮಣನನ್ನ ನಾನು ಕಾಯ್ತಾ ಇದ್ದೆ ಅಂತ. ನೆಲೆವಣ್ಣ ಮಗಳು ಅಂತಂದ್ರೆ ಭೂಮಿ ಜಾತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಪುತ್ರ ಕಾಮೇಶ್ ಯಾಗ ಮಾಡ್ಬೇಕು ಅಂತ ಮಕ್ಕಳಿರ್ಲಿಲ್ಲ ಅಂತ ಜನಕ ಮಹಾರಾಜ ಭೂಮಿಯನ್ನ ಉಳುವಾಗ ಅವಳು ಅಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಸೀತೆ ಸಿಕ್ಕಳು ಅಂತ. ಆ ನೇಗಿಲಿನ ತುದಿಗೆ ಸೀತಾ ಅಂತ ಹೇಳ್ತಾರೆ, ಸೀತಾ ಅನ್ನೋದ್ರಿಂದ ಅವಳಿಗೆ ಸೀತೆ ಅನ್ನೋ ಹೆಸರು ಬಂತು ಅಂತ ಹೇಳಿ ಅಂತ. ಹಾಗೆ ನೆಲವಣ್ಣ ಮಗಳಿಗೆ ಇನಿಯನೈ ಅಂತ ಹೇಳಿ ಅತ್ತಳಾಶಗಳು ಅದನ್ನು ಹೇಳ್ತಿದ್ದ ಹಾಗೆ, ಅವರಿಬ್ಬರ ಹೆಸರು ಹೇಳ್ತಿದ್ದ ಹಾಗೆ ಅವಳ ಕಣ್ಣಲ್ಲಿ ನೀರು ಬರಕ್ ಶುರುವಾಯ್ತಂತೆ. ಉಮ್ಮಳ ದುಃಖ ಒಪ್ಪಿ ಬಂತಂತೆ. ಅವಳು ತನ್ನ ಕತೆ ಹೇಳ್ತಾ, ತಾಯುಕಿಗೆ ನೀರೈದು ವರ್ಷ 10 ವರ್ಷದಿಂದ ಕಾಯ್ತಾ ಇದ್ದೀನಪ್ಪ, ಇನ್ನೂ ಬರಲಿಲ್ಲ ಕಂದವಗಳಿರ ರಾಮ ಲಕ್ಷ್ಮಣ ಸೀತೆಯರಿಗಾಗಿ ನಿತ್ಯ ಇದೇ ಕಾಯಕ ಆಗಿಬಿಟ್ಟಿದೆ. ನಿಮಗಿದ ಹುಣಸನ್ನು ಅಣಿ ಮಾಡಿ, ಇವತ್ತು ಅಂತಲ್ಲ 10 ವರ್ಷದಿಂದ ಇದೇ ತರ ಹುಣಸನ್ನು ಅಣಿ ಮಾಡಿ ನಿಮ್ಗೆ ಕಾಯ್ತಾ ಅಂದ್ರೆ ಕಾಯ್ತಾ ಇದ್ದೆ ನಾನು, ಕಾಯ್ತಾ ಇದ್ದೀನಿ ಅವರಿಗೆ. ಗುರು ಆಣಿಯ ಖುಷಿ ಅಪ್ಪದೆ, ನಮ್ ಗುರುಗಳು ಹೇಳಿದ್ ಯಾವತ್ತಾದ್ರೂ ಖುಷಿ ಆಗುತ್ತಾ? ಇಲ್ಲ, ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ತನ್ನ ಗುರುವಿನ ಮೇಲೆ ಅತಿಯಾದ ನಿಷ್ಠೆ, ಬೇರೆ ಏನ್ ಹೇಳಿದ್ರು ಗುರು ಇಲ್ದಿರ ಒತ್ತೆ ಹೋಗ್ಬಿಡ್ತಿದ್ಲ ಅವಳು ಗುರುವಿನ ಮಾತು. ಮುಂದೆ ರಾಮ ಲಕ್ಷ್ಮಣರು ಬರ್ತಾರೆ, ಆಗ ನೀನು ಅವಳ ಸೇವೆ ಮಾಡು ಅನ್ನೋದನ್ನ ಅವಳು ಅಷ್ಟು ಭಕ್ತಿಯಿಂದ ಅದನ್ನೇ ಒಂದು ಪವಿತ್ರತೆಯಿಂದ ಕಾಯ್ತಾ ಇದ್ದಾಳೆ. ಖುಷಿ ಅಪ್ಪದೆ ಹೇಳಿದ್ರು ಮತ್ತೆ ಮಾತಂಗಿ ಮುತಿ ಮುನಿ ಮತಂಗಲ ಬೇಡ ರಾಮ ಮನದ ಪುಣ್ಯಮಂ ವಾರ್ತಾ ಭವಿಷ್ಯಮ ಅಂದ್ರೆ, ಈ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಪಾತ್ರಗಳ ಅಂತರಾಮಂಗಲಲ್ಲಿ ಸೂತ್ರಗಳನ್ನು ಆಡಿಪ ವಿಲಾಸಕ ತಮ್ಮ ಅಂತ ಅಂತ. ಇದೆಲ್ಲ ಒಂದು ನಿರ್ದೇಶನದ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ. 10 ವರ್ಷದ ಹಿಂದೆ ಒಂದು ರಾಮ ಲಕ್ಷ್ಮಣ ಬರ್ತಾರೆ ಅಂದ್ರೆ ಇದು ಮೊದಲೇ ನಿರ್ಧಾರ ಆಗಿತ್ತು ಭವಿಷ್ಯ ಅಂತಲ್ವಾ? ದಿಟ್ಟವಾಗ್ಲೂ ಹೇಳ್ಬೇಕು ಅಂದ್ರೆ ಅವತ್ತು ಕೈಕೇಯಿ ಕೈಕೇಯಿ ಅರಮನೆಯ ಮಂತ್ರ ಹತ್ತಿದ್ಲು. ವಾಲ್ಮೀಕಿಯ ಒಂದು ಶಬ್ದವನ್ನ ಹೇಳ್ತಾರೆ ಯತೃಚ್ಛಯ ಅಂತ, ಅಂದ್ರೆ ಯಾರಿಗೂ ನಿರ್ದೇಶನಕ್ಕೆ ಒಳಪಟ್ಟ ಹಾಗೆ ಮಂತ್ರ ಕೈಕೇಯಿ ಅರಮನೆಯನ್ನು ಹತ್ತಿದ್ಲು, ಅವಳ ಮನಸ್ಸಿನಲ್ಲಿ ಬೇಡದ್ದೆಲ್ಲ ತುಂಬಿತ್ತು ಅಂತ. ಅಂದ್ರೆ ಅಲ್ಲಿಂದಲೇ ಕತೆ ಆಗುತ್ತೆ. ಏನಾಗುತ್ತೆ ಅಂದ್ರೆ ರಾಮ ಶ್ರೀರಾಮನಾಗಲು ಶ್ರೀರಾಮಚಂದ್ರ ದೇವ ಅಂತ ಆಗಲು ಇವೆಲ್ಲ ಪೂರ್ವವಾದಂತಹ ಒಂದು ವಿಚಾರಗಳಾಗ್ತಾ ಬರುತ್ತೆ. ಹಾಗಾಗಿ ಮುನಿ ಮತಂಗನ ಬೆಳೆದ ವಾರ್ತಾ ಭವಿಷ್ಯ ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಬರ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಮೊದ್ಲೇ ಗೊತ್ತಿತ್ತು ಅಂತ ಆಯ್ತಲ್ಲ ಕೇಳಿದಳು. ಆದ್ರೆ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ, ಏನಂದ್ರೆ ನೀವ್ಯಾರು ಬಡಗರಂಗದಲ್ಲಿ, ಬಡಗರಂಗದಲ್ಲಿ ಅಂದ್ರೆ ಉಗ್ರಗಳಿಂದ ಬಂದವ್ರ ರೀತಿ ಕಾಣ್ತಿದ್ದೀರಿ, ಅಲ್ಲೆಲ್ಲಾರು ನಮ್ಮ ರಾಮನನ್ನ ನೋಡಿದ್ರ, ಲಕ್ಷ್ಮಣನನ್ನ ನೋಡಿದ್ರ, ಸೀತೆಯನ್ನು ನೋಡಿದ್ರ, ಅವ್ರು ಯಾವಾಗ ಬರ್ತಾರೆ ಅನ್ನೋ ಒಂದು ಸುದ್ದಿ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ನನ್ನಲ್ಲಿ ಒಂದೇ ಒಂದು ನನ್ನ ಒಂದು ಗುರಿ ಅಥವಾ ಅಪೇಕ್ಷೆ ಏನು ಅಂತಂದ್ರೆ, ಈ ಬಾಳ್ ಪಯಣ ಮುಗಿಸುವ ಮೊದಲು ಅವನನ್ನ ಮುನ್ನ ಒಮ್ಮೆಯಾದರೂ ಅವನ ದರ್ಶನ ಮಾಡಬೇಕು ಅನ್ನೋದು ನನ್ನೊಂದು ಅಂತಹ ಸಿರಿಮಗದ ದರ್ಶ ಸಂದರ್ಶನ ಶಾಂತಿ ನಿಧಿ ಆತನು ಕಾಣುವುದೇ ನನಗೆ ಪರಮ ಶಾಂತಿ, ಅದೇ ನನಗೆ ಇನ್ನೇನು ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಸಜನ ನಯನ ರಾಮನ ಆಲಿಸಿದನ ಅಜ್ಜಿಯಂ ನುಡಿದನ್ ಸ ಕೌನಿಗೂ ಕಂಠ ತುಂಬಿ ಬಂದ್ಬಿಡಿದೆ. ಯಾಕೆಂದ್ರೆ ಒಂದು ಇದಿರುತ್ತೆ, ಎಲ್ಲರ ಕಡೆ ನಾವು ನಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳಕಾಗಲ್ಲ, ಯಾರೋ ಒಬ್ಬ ಅಂತಃಕರಣ ಆತ್ಮೀಯರಾದವ್ರು ಮಾತ್ರ ಅಂತಃಕರಣ ನಮ್ಮಂತ ತುಂಬಾ ವಯಸ್ಸಾದವ್ರ ಹತ್ರ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಡ್ಬೋದು. ತುಂಬಾ ಜವಾಬ್ದಾರಿ ಹೊತ್ತಾಗ ಇದೆಲ್ಲ ಮಾಡಿದಾಗ ನಮ್ಗೆ ನಮ್ಮಕ್ಕಿಂತ ಕೆಳಗಿನವ್ರ ನಮ್ಮ ಅನಿಸಿಕೆಗಳನ್ನ ಹೇಳ್ಕೊಳಕಾಗಲ್ಲ. ಈಗ ಅಜ್ಜಿಯ ಬಳಿಯಲ್ಲಿ ಬಂದು ಇವಳು ಆತ್ಮೀಯ ಮಾತಾಡಿದಾಗ ಅವನಿಗೂ ಗಂಟು ಕಟ್ಟಿ ಬಂದ್ಬಿಟ್ಟಿದೆ ಅಂದ್ರೆ ಸಗದ್ಗದ
ಗಂಟು ಕಟ್ಟಿ ಆಗ ಏನು ಹೇಳಿ

ರಾಮ ಹೇಳ್ತಾ ಇದ್ದಾನೆ ಶಾಂತಿ ನಿಧಿ ಅಂತ ಅವನನ್ನು ಕರೀತೀವಿ, ಆದ್ರೆ ಅವನಿಗೆ ಶಾಂತಿ ಇಲ್ಲದೆ ತೊಳಗುತ್ತಿದ್ದಾನೆ ಅಜ್ಜಿ. ಮನೆ ಕೆಟ್ಟು ಹೇರಡವಿ ಮನೆಯಾದ, ಇವತ್ತು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಅವನು ಹೇರಡವಿ ಗೊಂಡಾರಣ್ಯದಲ್ಲಿ ಅದೇ ಅದನ್ನೇ ಮನೆಯಾಗಿದ್ದಾನೆ. ಶಾಂತಿ ನಿಧಿಯನ್ನು ಬಂದೆ ಬಂಡಿಸಿ ಯಾಕೆ ಅವನ ಶಾಂತಿ ನಿಧಿ ಅಂತ ಹೇಳ್ತೀವಿ ಯಾಕೆ ತಾಯಿ? ಸಾಮಾನ್ಯ ನಮ್ ದೇವಮಾನ್ಯಂ ಗೆತ್ತದಜ್ಜಿ, ಒಬ್ಬ ಸಾಧಾರಣ ಮನುಷ್ಯ, ಅವನನ್ನ ದೈವತ್ವಕ್ಕೆ ಯಾಕೆ ಏರಿಸ್ತಾ ಇದ್ದೀರಿ ನೀವು ಅಂತ, ಅವನು ಆತ್ಮಾನ ಮಾನುಷನ್ ಮನ್ಯ ಅಂತ ಹೇಳಿ ಅಂತ. ನಾನು ಮನುಷ್ಯ ರೂಪದಲ್ಲಿ ಇರುವವನು ಅಂತ, ಅವನು ಯಾವತ್ತೂ ಪವಾಡ ಯಾವತ್ತೂ ಮಾಡಿ ತೋರಿಸ್ಲಿಲ್ಲ ರಾಮ ಹೀಗೆ ಹಾಗೆ ಅಂತ ಹೇಳಿ. ಅವನು ತನ್ನ ಸ್ವಭಾವದಿಂದಲೇ ರಾಮ ದೇವರಾದ್ರೆ ವಿನಃ ದೇವ ಅಂತ ಮಾನ್ಯ ಮಾಡಿದ್ರೆ ವಿನಃ, ಯಾವತ್ತೂ ರಾಮ ಯಾವತ್ತೂ ತನ್ನ ಒಂದು ವ್ಯಕ್ತಿತ್ವ ಪವಾಡವನ್ನ ಮಾಡಿ ಯಾವತ್ತೂ ಇದನ್ನ ಹಾಗೆ ದೇವ ಮಾನ್ಯ ಕೆತ್ತದಜ್ಜಿ ನಿನ್ನಳ ನಿಮ್ಮಂತವರ ಪ್ರೀತಿಯಿಂದ ಅವನನ್ನ ದೇವರು ಅಂತ ಹೇಳಿ ಇದನ್ನ ಶಾಂತಿ ನಿಧಿ ಹಾಗೆಲ್ಲ ಕರೀತೀರಿ ಅಂತ ಹೇಳಿ. ಇದನ್ನ ನೋಡಿದಾಗ ನಮ್ಗೆ ಕುಮಾರವ್ಯಾಸ ಭಾರತದಲ್ಲಿ ಬರುತ್ತೆ, ದುರ್ಯೋಧನ ಮತ್ತು ಅರ್ಜುನ ಬಂದು ನನ್ಗೆ ಯುದ್ಧಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ದುರ್ಯೋಧನ ಅಕ್ಷೋಹಿಣಿ ಸೈನ್ಯಗಳನ್ನೇ ಯಾದವ ಸೈನ್ಯವನ್ನೇ ಬೇಕು ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ನೀನೇ ಸಾಕು, ನನಗೆ ಏನು ಬೇಡ ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನೀ ಮಾಡಿದ ಹೇಗಿದೆ ಅಂತಂದ್ರೆ, ಈಗ ಒಂದು ಕತ್ತಿ ಇರುತ್ತೆ, ಕತ್ತಿಯಲ್ಲಿನ ಹೊರ ಕವಚವನ್ನು ಮಾತ್ರ ಇಟ್ಕೊಂಡು ಒಳಗಿನ ಹೊರೆಯನ್ನು ತೆಗೆದು ಯಾರಿಗೋ ಕೊಟ್ರೆ ಹೇಗಾಗುತ್ತೆ? ಆ ತರ ಮಾಡ್ದೆ ಧರ್ಮಜ ಎಲ್ಲ ನಕ್ತರಷ್ಟೇ ಅಂತ ಹೇಳಿದ್ರೆ ದೇವರ ಅಂಕೆ ಹೇಳ್ತಾರೆ, ನೀನೇ ಸಾಕು ಕೃಷ್ಣ, ನೀನು ದೇವ ಅಂತಾನೆ. ದೇವರೆಂದೇ ನೀವು ಬಗೆಬೇರಿ, ದೇವತನ ಲವವಿಲ್ಲ ಅಂತಾನೆ. ನನ್ನಲ್ಲಿ ದೇವತನ ಏನೂ ಇಲ್ಲ, ನಾನು ಪತಿಯತ್ತೂ ಇಲ್ಲ, ಯುದ್ಧನೂ ಮಾಡಲಿಲ್ಲ, ಏನೂ ಮಾಡಲ್ಲ, ನನ್ನಂತರನ್ನ ಆಸ್ಕೊಂಡಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಲ್ಲಿ ಶಾಂತಿ ನಿಧಿಯನ್ನು ಬರೀದೆ ಬಣ್ಣಿಪ ಏಕೆ ತಾಯಿ, ಸಾಮಾನ್ಯ ನಮ್ಮ ದೈವ ಮಾನ್ಯತೆ ಗೆತ್ತದು ಅಂದ್ರೆ ನೀವು ನನ್ನನ್ನ ದೈವತ್ವಕ್ಕೆ ಏರ್ತಾ ಇದ್ದೀರಿ ತೆಗೆ ತೆಗೆ ಅಂತ ಹೇಳಿ ನೀವು ಅವೆಲ್ಲ ನಿಮ್ ಊಹೆ ಅಷ್ಟೇ ಅಂತ ಇಲ್ಲ, ಹಾಗೆ ಅವ್ರಿಗೆ ಸಿಕ್ಕ ಬಂದ್ಬಿಡುತ್ತೆ. ರಾಮನ ಈ ತರ ಬೈಯದ ಹೇಳದ ಅಂತ ತೆಗೆ ತೆಗೆ ಮಹಾತ್ಮನ ತೆಗಳಲ್ಲಿ ಅವನನ್ನು ಹಾಗೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಬಲ್ಲೆ ನಾವು ರಾಮನ, ರಾಮನ ಹೇಳ್ತಾನೆ ನನ್ ಗೊತ್ತು ರಾಮ ಅಂತ ಹೇಳ್ತಾನೆ. ನೀನಲ್ಲಿಯೇ ಆತನು ನಿಮ್ ಗೊತ್ತಿಲ್ಲ ಅಂತ ಇವಳು ಅಂತಾಳೆ. ನಾನರಿಯನೇ ನನ್ನ ನಾನರಿಯನೇ ಅಂತ ಹೇಳ್ತಾರೆ. ಅಂದ್ರೆ ಏನು ನಾನರಿಯಲಿಲ್ವಾ, ನನ್ನನ್ನು ನಾನು ಅರ್ತಿಲ್ವಾ ಅಂತ ಹೇಳ್ತಾನೆ. ನೋಡಿ ಈ ಒಂದು ಸಂಭಾಷಣೆಯನ್ನ ಇದು ಮಹಾಚಂದಸ್ಸು ಅಂತ ಹೇಳ್ತಾರೆ, ಐದೈದು ಮಾತ್ರ ಗಣಗಳು ಇದ್ರೊಳಗೆ ಬರುತ್ತೆ. ಆ ಸಂಭಾಷಣೆಯನ್ನ ಐದು ಮಾತ್ರ ಗಣಕ್ಕೆ ಎಷ್ಟು ಚೆನ್ನಾಗಿ ಒಂದು ಸಂಭಾಷಣೆಯನ್ನ ಇದು ಮಾಡಿದ್ದಾರೆ ಅಂತಂದ್ರೆ, ಅವರು ಕುವೆಂಪು ಅವರ ಪ್ರತಿಭೆಗೆ ನಮೋ ನಮೋ ಅನ್ಬೇಕು. ನಿನ್ನ ನನ್ನ ನಾನರಿಯನೆಂದ ಆಡುತ್ತೀಯ ಅಜ್ಜಿ ಅಂದಾಗ ಶಬರಜ್ಜಿ ಬೆರಕು ಹೊಡೆದಂತೆ ಅವಾಗ ಅವಳಿಗೆ ಒಂದ್ ಸ್ವಲ್ಪ ಏನು ಹೇಳ್ತಾ ಇದ್ದಾರೆ ಇವನು, ಆತ್ಮಪೂರ್ತಿ ನಮಕ್ ಆಗ್ತಾ ಇಲ್ಲ ಅವಳಿಗೆ. ರಾಮನನ್ನು ಕಣ್ಗೆ ಕಣ್ಣಿಟ್ಟು ಹಿಂಗ ನೋಡ್ತಾ ಇದ್ದಾಳಂತೆ, ಏನ್ ಹೇಳ್ತಿದ್ದಾನೆ ಅಂತ. ರಾಮ ತಕ್ಷಣ ತಲೆ ತರಿಸ್ಕೊಂಡ್ಬಿಟ್ಟಂತೆ, ತಲೆ ತರಿಸಿ ಊಟ ಮಾಡ್ತಾ ಇದ್ದಾನಂತೆ. ಆಗ ಅವನ ಕಣ್ಣಿಂದ ಕಣ್ಣೀರ್ ಹನಿಗಿಂತ ಅಂತ ಕವಿ ಹೇಳ್ತಿದ್ದಾನೆ. ಆ ತುತ್ತಿನ ಜೊತೆ ಅವನ ಕಣ್ಣೀರ್ ಹನಿ ಸೇರ್ಕಂತ ಕಾಣ್ಕೆಯ ಅವನಿಗೆ ಅನಿಸ್ತಿದೆ, ಇದು ಕಾಣ್ಕೆಯೋ ಕಲ್ಪನೆಯೋ ನನ್ ಭ್ರಾಂತಿಯ, ಈಗ ನಿಮ್ ಗೊತ್ತಾಗ ತನಗರಿಯದ ಅರ್ಥದಿಂದ ಕಾಣುವುದೆ ಇದಂತೂ ನನಗಂತೂ ಬಗೆಹರಿಸಿಲ್ಲ. ರಾಮನೋ ಲಕ್ಷ್ಮಣನೋ ಒಂದು ಗೊತ್ತಾಗ್ತಿಲ್ಲ, ಇದನ್ನು ಹೇಗೆ ಇತ್ಯರ್ಥ ಮಾಡ್ಕೊಳ್ಳೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೂ ಪೂರ್ತಿ ಇತ್ಯರ್ಥ ಆಗಿಲ್ಲ, ನಂಬಲಾಗ್ತಿಲ್ಲ ಅವಳಿಗೆ. ಆಗ ಏನಾಯ್ತು ಅಂತ ಹೇಳಿದ್ರೆ ದಣಿದನಂತ

ಹಾಗೆ ಮಲಗಿದಾಗಂತಹ ಹೊತ್ತಿನಲ್ಲಿ ಲಕ್ಷ್ಮಣ ಎದ್ದು ಹೊರಗಡೆ ಹೋಗಿದ್ದಾನೆ. ಬಿಳಿ ಮೈ ಅವನು ಎಚ್ಚತ್ತು ಹೊರಗೆ ಹೋಗಿರೆ ಅಂತ, ಇವನು ನೀಲಿ ಮೈ ಅವನು ಬಿಳಿ ಮೈ ಹೊರಗೆ ಹೋಗಿದ್ದಾಗ ಈ ನೀಲಿ ಮೈ ಇದ್ದವನು ಮಲಗಿದ್ದಾರೆ ಅನ್ವರ್ಸ್ತಾ ಇದ್ದಾನಂತೆ. ಸೀತೆ ಬಾ ಇಲ್ಲಿ ಬಾ ಪ್ರಿಯೇ ಜನಕ ಜಾತ ಅಂತ ಕನಸಲ್ಲಿ ಹೇಳ್ತಾ ಇದ್ದಾನೆ. ಆ ಅಜ್ಜಿ ಒಳಗೆ ಬೇರೆ ಕಣ್ಣಿನ ಪಾನಕ ಮಾಡ್ತಾಳೆ, ಮಲಗಿದ ತಕ್ಷಣ ಇವರೇ ರಾಮಲಕ್ಷ್ಮಣರಿಗೆ ಕೊಡ್ಬೇಕು ಅಂತ. ಏನ್ ಸೀತೆ ಸೀತೆ ಅಂದಾಗಲ್ಲ ಅಂತೇಳಿ ಅಲ್ಲಿಂದ ಎದ್ದು ಬಂದು ಸೀದ ಬಂದು ಅವನನ್ನ ಅವತರಿಸಿದಳಂತ. ಮನಸ್ಸಿಟ್ಟು ಕೇಳ್ತಾ ಇದ್ದಾಳೆ, ಮನಸ್ಸಿಟ್ಟು ನೋಡ್ತಾ ಇದ್ದಾಳಂತೆ. ಕನಸಿನಲ್ಲೇ ಅವನು ಸೀತೆಯನ್ನ ನೆನೆಸ್ಕೊಂಡು ಮುಗುಳು ನೋಡ್ತಾ ಇದ್ದಂತೆ. ಅದನ್ನ ನೋಡಿ ಇವಳಿಗೆ ಸ್ವಲ್ಪ ಗೊತ್ತಾಯ್ತು, ಇವಳು ರಾಮ ಅಂತ ಹೇಳಿ ತನ್ನ ಸೌಮ್ಯ ನಮ್ಮ ಕಂಡರಿದ್ದಾಳು. ಆಗ ಕಾರಣ ಅವಳಿಗೆ ಗೊತ್ತಾಗಿದೆ ಮೃತ ಕಮಲದವಳು. ಆದ್ರೆ ಇನ್ನೂ ಅಮ್ಮೋ ಅಂತ ಸೌಮ್ಯ ನಮ್ಮ ರಾಮ ಅಂದ್ರೆ ಬಹಳ ಸೌಮ್ಯ ಅಂತ ಅಂದ್ಕೊಂಡಿದ್ದು, ಶಾಂತಿ ನಿಧಿ ಅಂದ್ಕೊಂಡಿದ್ದು. ಆದ್ರೆ ಈಗ ಆ ಕನಸಿನಲ್ಲೇ ಅವನು ಇದ್ದಕ್ಕಿದ್ದ ಹಾಗೆ ಭತ್ತ ಪ್ರಕೃತಿಯಾಗಿ ಬಾಯನ್ನ ಹಲ್ಲು ಕಚ್ಚಿ ರಾಕ್ಷಸಾರದವ ನಿಲ್ ನಿಲ್ ಎಲ್ಲಿಗೆ ನನ್ನ ಪತ್ನಿಯನ್ನು ಕರೆದೊಯ್ತಿರುವೆ, ಸೀತೆಯನ್ನು ಎಲ್ಲವೋ ನೀಚ ಅಂತ ಹೇಳಿ ಖಡಕ್ ಅಂತ ಎದ್ದು ಭತ್ತ ಪ್ರಕೃತಿಯಾಗಿ ಉಪ್ಪು ಗಂಟಿ ಅವಳು ಕಚ್ಚಿ ಎದ್ದು ಕುಳಿತುಕೊಂಡು ಬಿಟ್ಟಿಯಾನಂತೆ. ಕೂತ್ಕೊಂಡಿದ್ದನ್ನು ನೋಡಿ ಇವಳಿಗೆ ಎರಡೂ ರೂಪವನ್ನ ನೋಡ್ತಾ ಇದ್ದಾಳೆ, ಹೆದರು ಬಿಟ್ಟಿದ್ದಾಳಂತೆ ಶಬರಿ. ಹಾಗೆ ಶಬರಿ ಹೆದರಿದಾಗ ಇವನು ಎದ್ದು ಕೂತನಲ್ಲ, ಕೂತನು ಶಬರಿ ನೋಡ್ತಾನೆ, ಓ ಹೆದರಿಸಿ ಬಿಟ್ಟೆ ಕನಸು ಇದು ಅಂತ ಗೊತ್ತಾಯ್ತು. ನಾಣಜಿ ನಮ್ಮ ಒಂಥರ ನಾಚಿಕೆ ಆಗ್ಬೇಕು, ಹೀಗಾಯ್ತು ಇಲ್ಲ ಅಂತ ಹೇಳಿ ನಾಣಜಿ ತಪ್ಪಿದೆ ನಜ್ಜಿ

ಶಬರಿಗೆ ಹೇಳ್ತಾ ಇದ್ದಾನೆ, ರಾಮ ಅಜ್ಜಿ ತಪ್ಪಿದೇನಜ್ಜಿ, ಕಂಡ ಕನಸನ್ನ ನಿಜ ಅಂತ ಭಾವಿಸಿ ನಾನು ನಿನ್ನನ್ನು ಹೆದರಿಸಿ ಬಿಟ್ಟೆ, ತಪ್ಪಾಯ್ತು ತಪ್ಪಾಯ್ತು ಅಂತಿದ್ದಾನೆ, ಕೆಮ್ಮನೆ ನಿಂದ ನಂಬಿಸಿದೆ ಅಂತ ಹೇಳಿದ್ದಡ ಅಜ್ಜಿ. ಅವನು ಕೂತ್ಕೊಂಡಿದ್ದಾನೆ ಹಾಸ್ಯ ಮೇಲೆ, ತಪ್ಪು ಅಂತ ಕೆಡಕ್ಕೆ ಅಂದ್ರೆ ಅವನ ಪಕ್ಕ ಕುಳಿತು ಅವನನ್ನು ತಪ್ಪಿಕೊಂಡು ಬಿಟ್ಟಿದ್ದಾಳಂತೆ. ಇದು ಎಲ್ಲೂ ಬರಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ರಾಮನ ಆಲಿಂಗನ ಸೌಭಾಗ್ಯ ಅಂದ್ರೆ ಕೆಲವರಿಗೆ ಮಾತ್ರ ದೊರಕಿರೋದು. ಒಂದೇನೆಂದ್ರೆ ಸೀತೆಗೆ ಆಲಿಂಗನ ಸೌಭಾಗ್ಯ ದಾಂಪತ್ಯ ಭಾವದಿಂದ ಸಿಕ್ಕಿರುವಂತದ್ದು, ಇನ್ನೊಂದು ಆಂಜನೇಯನಿಗೆ ಸಿಕ್ಕಿರುವಂತದ್ದು, ಇನ್ನೊಂದು ಭರತನಿಗೆ ಸಿಕ್ಕಿತ್ತು. ಆದ್ರೆ ಇವತ್ತು ಶಬರಿಗೂ ಕುವೆಂಪು ಅವರ ಒಂದು ಕಾಣಿಕೆ ಅಂತ ಹೇಳ್ಬೇಕು. ಅವಳು ತಪ್ಪಿಕೊಂಡು ದರ್ಶನ ಸ್ಪರ್ಶನ ಸಂಭಾಷಣ ಆಲಿಂಗನ ಸೌಭಾಗ್ಯ ಸಿಕ್ಕಿತ್ತು ಈ ಮುದುಕಿ ಶಬರಿಗೆ ಅಂತ ಹೇಳಿ. ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡ, ತಪ್ಪಿಕೊಂಡು ಬಿಟ್ಟಿಯಾಳಂತೆ, ಕಣ್ಣ ನೀರು ಸುಸ್ತಾ ಇದ್ದಾಳಂತೆ, ಇನ್ನು ಮರೆ ಮಾಡಿಸ್ಬೇಡಯ್ಯ ನನ್ನ ನೋಡ್ಲಿಕ್ಕೆ ಅಂತ ನಾನು ಎಷ್ಟು ದೃಷ್ಟಿಯಿಂದ ಕಾದಿದ್ದೆ, ನೀನೇ ರಾಮಚಂದ್ರ ಅಲ್ವಾ ನನ್ಗೆ ಗೊತ್ತಾಯ್ತು ಅಂತ ಅಷ್ಟು ಹೇಳ್ತಿದ್ದ ಹಾಗೆ ಅವಳಿಗೆ ಇನ್ಯಾವುದೋ ಒಂದು ನೆನಪಾಗ್ತಾ ಇದೆ. ಹಾಗಾದ್ರೆ ಸೀತೆಯಲ್ಲಿ ಸೀತೆಯ ನೆನಪಾಗಿ ಅವಳ ಕ್ಷೇಮ ಸಮಾಚಾರದ ಬಗ್ಗೆ ಅವಳಿಗೆ ಯೋಚನೆ ಆಗಿ, ಹಾಗಾದ್ರೆ ಓ ನನ್ನ ತಂದೆಯ ರಾಮ ಏನಾಯ್ತು, ಸೀತೆ ಎಲ್ಲಿ ಹಳೆಯ ನನ್ನ ಮಗಳಿಗೆ ಏನಾಯ್ತು, ಕೇಳಾಯ್ತೇನಾಯ ಅಯ್ಯಯ್ಯೋ ನನ್ನ ಈ ಪಾಳುಗಣ್ಣರೇನಾದ್ರೆ. ಆ ಪಿಟಕವನ್ನು ತೆಗೆದು ನೋಡಿದಾಗ ಅದರೊಳಗೊಂದು ಸೀರೆ ಕಾಣ್ತಾ ಇತ್ತು. ಆಗ್ಲಾದ್ರೂ ಇದು ಸೀತೆಯ ಅಂದ್ರೆ ನೀವು ರಾಮ ಲಕ್ಷ್ಮಣ ಅಂತ ನಾನು ಅರ್ಥಕೋಬೇಕಾಯ್ತು, ಅದು ನನ್ಗೆ ಗೊತ್ತಾಗಲಿಲ್ಲ. ಏನೂ ಗೊತ್ತಾಗದೆ ನನಗೆ ಮುಪ್ಪು ಬೆಪ್ಪು ಈ ವಯಸ್ಸಾದ್ರೆ ಆಗಿ ನನ್ಗೆ ಏನು ಹೊಡೆಯದೇ ಇಲ್ಲ ನೋಡಿ, ಇಷ್ಟೆಲ್ಲ ಹೊತ್ತು ಬೇಕಾಯ್ತು ನಿನ್ನನ್ನು ಅರ್ಥಕೊಳ್ಳೋದಕ್ಕೆ ಅಂತ ಹೇಳಿ ತಾಯಿ ಅಂತ ಹೇಳಿದಾಗ ತಾಯಪ್ಪಿಗೆ ತೊಟ್ಟಿಲವಳು ಶಿಶು ಆಗುತ್ತ ರಾಮನೆಂದು ತಾಯಿ ಕೌಸಲ್ಯ ಮಡಿಲಲ್ಲಿ ಮಲಗಿದ ರೀತಿಯಲ್ಲಿ ಆಗ್ಬಿಡ್ತು ಅವನಿಗೆ. ಅವನು ಶಬರಿಗೆ ಒಂದು ಮಾತು ಹೇಳ್ತಾನೆ, ನನಗೆ ಮೂರು ತಾಯಿಗಳು, ಒಂದು ಕೌಸಲ್ಯ, ಒಂದು ಕೈಕೆ ಸುಮಿತ್ರ, ಮತ್ತೊಬ್ಳು ಕೈಕೆ ಇದ್ದ. ಆದ್ರೆ ನೀನು ಅವರೆಲ್ಲರ ಪ್ರೀತಿಯನ್ನು ನನಗೆ ಕೊಟ್ಬಿಟ್ಟೆ ಅಜ್ಜಿ ಅಂತ ಹೇಳಿ ಶಬರಿಗೆ ಹೇಳ್ತಾನೆ. ಹಾಗೆ ತಾಯಿ ಒಪ್ಪಿಗೆ ತೊಟ್ಟಿಲವಳು ಶಿಶು ಆಗುತ್ತ ರಾಮ

ಆರಾದೋಡರೇ ತಾವು ಶಿಶುಗಳಂತೆ, ಅಜ್ಜಿಯ ಮಡಿಲಲ್ಲಿ ತಾವು ಶಿಶುವಾಗಿ ಬಿದ್ದಾನಂತೆ. ಮುಂದೆ ಏನಾಯ್ತು ಅಂದ್ರೆ,

ಮನೋ

ಸೀತೆಯನ್ನು ಕಳೆದುಕೊಂಡು ಅದೆಷ್ಟು ಒಂದು ದಯನೀಯ ಸ್ಥಿತಿಗೆ ಮುಟ್ಟಿ ಬಿಟ್ಟಿದ್ದ ಅಂತಂದ್ರೆ ಒಂದ್ಸಲ ಹೇಳ್ತಾನೆ, ಲಕ್ಷ್ಮಣ ನೀನ್ ಹಿಂದಕ್ಕೆ ಹೋಗ್ಬಿಡು, ಯಾಕೆಂದ್ರೆ ಸೀತೆಯನ್ನು ಬಿಟ್ಟು ನನಗೆ ಅಯೋಧ್ಯೆ ಏನು ಸಾವೆ ಏನು, ನಾನು ಇಲ್ಲೇ ಸತ್ತು ಹೋಗ್ಬಿಡ್ತೀನಿ, ನೀನ್ ಹಿಂದಿರುಗಿ ಹೋಗು ಅಂತ ಒಂದ್ ಮಾತು ಹೇಳಿರ್ತಾನೆ. ಲಕ್ಷ್ಮಣ ಸಾಕಷ್ಟು ಅವನನ್ನ ಒಂದು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾನೆ, ಆದ್ರೆ ಅದಾಗಿರಲ್ಲ. ಈಗ ಅಜ್ಜಿಯನ್ನು ಅಂದ್ರೆ ಅವನ ಮನೋರೋಗ ಅಂತ, ಇಲ್ಲೆಲ್ಲ ಮನೋವೈದ್ಯರೆಲ್ಲ ಇದಾರೆ ಎಲ್ಲ, ಮನೋರೋಗಕ್ಕೆ ಯಾವ ವೈದ್ಯ ಇದು ಅಂತಂದ್ರೆ ಒಂದು ಶುಶ್ರೂಷೆ ಅಥವಾ ಒಂದು ಪ್ರೀತಿ ಪೂರ್ವಕವಾದಂತಹ ಮಾತು ಅಂತ ಹೇಳಿದ್ದ. ಸಿ ಆರ್ ಚಂದ್ರಶೇಖರ್ ಹೇಳಿದಂತ ಒಂದು ಮಾತು ಬರುತ್ತೆ ಏನಂದ್ರೆ, ವಾಕಿಂಗ್ ಹೋದಂತ ಮಹಿಳೆಯರು ಬರೀ ಹರಟೆ ಹೊಡಿತಾ ಹೋಗ್ತಾರೆ, ಏನು ವಾಕಿಂಗ್ ಮಾಡ್ತಾರಂತ ಮನೆಯಲ್ಲಿ ಗಂಡಸರೆಲ್ಲ ಬೈತಾರಂತೆ. ಆದ್ರೆ ನಿಜವಾಗ್ಲೂ ಅದರಿಂದ ಅದೊಂಥರ ಕೆಥಾರ್ಸಿಸ್ ಅಂತ, ಕೆಥಾರ್ಸಿಸ್ ಅಂದ್ರೆ ವಿರೇಚನ, ಅಲ್ಲಿ ಗಂಡನ್ ಬೈಕೊಳ್ಳೋದು, ಮಕ್ಕಳನ್ ಬೈಕೊಳ್ಳೋದು, ಅತ್ತೆ ಬಗ್ಗೆ ಹೇಳ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಮನಸ್ಸನ್ನ ನಿರಾಳ ಮಾಡ್ಕೊಂಡು ಬಂದ್ಬಿಡ್ತಾರಂತೆ ಮಹಿಳೆಯರು, ಆದ್ರೆ ಗಂಡಸರ ಆಗಲ್ಲ. ಹಾಗೆ ಮನೋರೋಗಕ್ಕೆ ಯಾವ ಚಿಕಿತ್ಸೆ ಅಂದ್ರೆ ಪ್ರೀತಿ ಪೂರ್ವಕವಾದ ಮಾತು, ಆತ್ಮೀಯರೊಡನೆ ಜೊತೆ ಮಾತಾಡುವಂತದ್ದು ಇದು ಇದು ಅಂತ ಅಂತ. ಹಾಗೆ ಓ ಭ್ರಾಂತಿ ಎಂಬಿನ ಬೇರೆ ಯಾವುದೂ ಇಲ್ಲ, ಪ್ರೀತಿ ಅಲ್ಲದೆ ಬೇರೆ ಕೇಳ ಆರೈಕೆ ಮಾಡಿದವಳು ತನ್ನಿಷ್ಠ ದೇವತಾ ಮೂರ್ತಿಗೆ ತಪಸ್ವಿನಿ ಶಬರಿ. ಹಗಲು ರಾತ್ರಿ ಏನು ಯೋಚನೆ ಮಾಡಲಿಲ್ಲ, ಅವನಿಗೆ ಹಗಲು ಇರುಳೆನ್ನದೇ ಮೇಲೆ ಎಚ್ಚರನ್ನದೇ ನಿದ್ದೆ ಎನ್ನದೆ ರಾತ್ರಿ ಹಗಲು ಯಾವನು ನೋಡದೆ ರಾಮ ಸೇವಾ ಸಾಧನೆಗೆ ತನ್ನನ್ನೇ ತಾನು ಸವಿಸಿದಳು ಮುದುಕಿ ತನ್ನ ಆಯುವನು ತನ್ನ ಆಯುವನ್ನೇ ಅವನಿಗೆ ಕೊಟ್ಲೇನು. ಹಾಗೆ ಹಾಸಿಗೆಯ ಬಳಿ ಕುಳಿತು ಇವನನ್ನ ಮೈಯನ್ನ ನೇವರಿಸ್ತಾಳಂತೆ, ಅವನಿಗೆ ಅವನ ಕಥೆಯನ್ನ ಕೇಳ್ತಾಳಂತೆ, ಆಮೇಲೆ ಅವನಿಗೆ ಧೈರ್ಯವನ್ನು ಹೇಳ್ತಾಳೆ, ಧೈರ್ಯ ಸರ್ವತ್ರ ಸಾಧನ ಮುಂದೆಲ್ಲ ಒಳ್ಳೇದಾಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳಂತೆ. ಮತ್ತಿನ್ನೊಂದು ಮಾಡ್ತಾಳಂತೆ, ತನ್ನ ಕಥೆಯನ್ನು ಹೇಳ್ತಾಳಂತೆ, ತಾನು ಏನಾಗಿ ಬಂದೆ ಇಲ್ಲಿ ಮಕಂದ ಮುಂದೆ ಆಶ್ರಮಕ್ಕೆ. ಒಬ್ರು ಯಾರೋ ಒಬ್ರು ಒಂದು ಕವಿ ಹೇಳ್ತಾನೆ ಸೂರಮ್ಮ ಎಕ್ಕುಂಡಿಯವರ ಇದ್ರೊಳಗೆ ಬರೋದು ಅಂದ್ರೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ತರ ಕಂಡು ಇವಳಿಗೆ ಮದುವೆ ಗೊತ್ತಾಗಿತ್ತಂತೆ ಶಬರಿಗೆ. ಹಿಂದಿನ ದಿನ ಮನೆ ಇದ್ರೊಳಗೆ ಅಂಗಳದಲ್ಲಿ ಕುರಿಗಳನ್ನ ಮೇಕೆಗಳನ್ನ ಕೋಳಿಗಳನ್ನೆಲ್ಲ ಕಟ್ಟಿದ್ರಂತೆ, ಯಾಕೆಂದ್ರೆ ನಾಳೆ ಊಟದ ಇದಕ್ಕೆ ಬಲಿ ಕೊಡೋದಕ್ಕೆ. ಆಗ ಅವಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ಮದುವೆ ಆದ್ರಲ್ವಾ ಇದನ್ನೆಲ್ಲ ಬಲಿ ಕೊಡೋದು, ನಾನು ಮದುವೆನೆ ಮಾಡ್ಕೊಳ್ಳಲ್ಲ ಅಂತ. ಅವತ್ತು ಓಡಿ ಹೋದವಳು ಮತಂಗ ಮುನಿಯ ಸಂಪರ್ಕಕ್ಕೆ ಬಂದು ಧಾರ್ಮಿಕ ಭಾವನೆ ಬೆಳೆಸ್ಕೊಂಡು ಅವಳ ಊರ ಹತ್ರ ಆಧ್ಯಾತ್ಮ ದೃಷ್ಟಿಯನ್ನ ಬೆಳೆಸ್ಕೊಂಡ್ಳು ಅಂತ ಒಂದು ಆ ಕಥೆ ಹೇಳಿರ್ಬೋದು. ಅದು ಕವಿಯ ಕಲ್ಪನೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇದೇ ರೀತಿ ಕೆಲವೊಂದು ಬೇರೆ ಬೇರೆ ಒಂದಿರುತ್ತೆ. ಕುತೂಹಲ ಕೇತನಂತೆ ಸಂತೈಸುವಳ್ಳಿ ಮಾಡ್ತಾಳಂತೆ. ಆಗ ಹಿಂಗಲ್ಲದು ಹೋಯಿತು ರಾಮನ ವಿಚಿತ್ರ ರುಜೆ,

ಇವಳು ಇಷ್ಟು ಸೇವೆ ಮಾಡಿದ್ರು ಅವಳದ್ದು ಕಾಯಿಲೆ ವಾಸಿ ಆಗ್ಲಿಲ್ಲಂತೆ. ಏನಕ್ಕೆ ಹೀಗಾಗ್ತಾ ಇದೆ ಅಂತ ತೇಜ ಮೊಸರಿದತ್ತು ಭೀಮ ಒಬ್ಬ ಕೃಶವಾಗಿ ಹೋಯ್ತಂತೆ ಇದಾಯ್ತಂತೆ. ಆಮೇಲೆ ಕವಿ ಯೋಚನೆ ಮಾಡ್ತಾ ಇದ್ದಾನೆ, ದಿನ ದಿನಕ್ಕೆ ರಾವಣನ ರಾಜತಂತ್ರದ ಬಯಕೆ ಕೈ ಕೂಡಿತ್ತು ಅಂತ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ, ರಾಮ ಎಂದು ಬಿಟ್ಬಿಟ್ರೆ ಸೀತೆ ತನಗೆ ಆಗ್ತಾವೆ ಅನ್ನೋದು ಅವನು ಒಳ ಮನಸ್ಸಿನ ಇದು. ಅದು ಕೂಡ್ತು ಅನ್ನೋ ರೀತಿಯಲ್ಲಿ ಅವನು ಪೂರ್ತಿ ಮೊಗಂಬಾಡಿ ಬೀಳ್ತದ್ದು ನೆಚ್ಚು ಎಲ್ಲ ಇದನ್ನು ಕಳೆದುಕೊಂಡು ಬಿಟ್ಟ. ಹಾಗಿರುವಾಗ ಗಂದಿನ ಕರ್ತಿಂಗಳಿನಲ್ಲಿ ಲಕ್ಷ್ಮಣ ಹೊರಗಡೆ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತು ಆಕಾಶವನ್ನ ನೋಡ್ತಾ ಅಳ್ತಾ ಇದ್ದಾನಂತೆ. ಆಗ ಪಕ್ಕದಲ್ಲಿ ಶಬರಂಜಿ ಬಂದಿದ್ದಾಳೆ. ಯಾಕಪ್ಪ ಅಳ್ತಾ ಇದೆಯಾ, ಏನಾಯ್ತು ಅಂತ. ಆಗ ಅವನಿಗೆ ಪೂರ್ತಿ ಮಾತನ್ನ ಹೇಳಕ್ಕಾಗುತ್ತಿಲ್ಲ, ಗದ್ಗದಿಸುತ್ತಾ ಅಂತ ಹೇಳ್ತಾ ಇದ್ದಾನೆ, ಅಜ್ಜಿ ಅತ್ತಿಗರಂತೂ ಇಂಥ ಪಾಡಾಯ್ತು, ಆದ್ರೆ ಅಣ್ಣನ್ಗೆ ಅಣ್ಣನನ್ನು ಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅನ್ನೋ ಅಂತ ನನಗೆ ಯೋಚನೆ ಆಗಿದೆ ಅಂತ ಹೇಳಿ ಅವನು ಹೇಳಿದಾಗ ಬಾ ಒಳಗೆ ಬಾ ಬೀಳು ಉತ್ತಮಮ್ಮ ಅಂತ ಹೇಳಿ ಅವನು ಹೇಳ್ತಾ ಇದ್ದಾಳೆ.

ಕೋಪಿಸುತ್ತಿದ್ದಂತಹ ಲಕ್ಷ್ಮಣನನ್ನ ಒಳಗ್ ಕರ್ಕೊಂಡು ಹೋಗ್ತಾರಂತೆ. ಬಾ ಒಳಗೆ ಬಿಡು ದುಃಖ, ನಿನ್ನ ಅಣ್ಣನ ಉಸಿರಿಗೆ ನಾನ್ ಹೊಣೆಗಾರ್ತಿ, ನಾನು ಅದನ್ನ ಏನಾದ್ರೂ ಸರಿ ಮಾಡ್ತೇನೆ. ನನ್ನ ಗುರು ಕೃಪೆಯಿಂದ ರಾಮನ ಹೃದಯ ಎಲ್ಲವನ್ನು ಹೀರಿ ಬಿಡುವೆ, ಅವನ ಆರೋಗ್ಯ ಸರಿ ಇಲ್ಲದಿದ್ದೆಲ್ಲ ರೋಗವನ್ನೆಲ್ಲ ನಾನು ಹೀರಿ ಬಿಡ್ತೇನೆ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಹಾಸಿಗೆ ಮೇಲೆ ಎಲುಬು ಚರ್ಮ ಒಳ್ಳೆ ಹಾಸಿಗೆ ಹತ್ತಿದ ಹಾಗೆ ರಾಮ ಮಲಗಿ ಬಿಟ್ಟಿದ್ದಾನೆ. ಹುಷಾರಿಲ್ಲೇ ಹಾಗಿರುವಾಗ ಬಲ ಕೊಂಡಾಳು ಆ ಹಾಸಿಗೆಯನ್ನ ಸುತ್ತು ಬಂದಿದ್ದಾಳೆ ಹುಡುಕಿ ಧ್ಯಾನಿಸುತ್ತೆ ತನ್ನ ಗುರುವ ತನ್ನ ಗುರುವನ್ನೇ ಮತಂಗ ಮುನಿಗಳನ್ನ ಧ್ಯಾನಿಸಿ ತನ್ನ ಮೋಕ್ಷಕ್ಕೆ ತನ್ನ ದೇವತೆಯನ್ನು ಪ್ರದಕ್ಷಿಣಾಪೂರ್ವಕ ಅಂದ್ರೆ ನನಗೆ ಮೋಕ್ಷ ಕೊಡುವಂತ ಆ ರಾಮನನ್ನೇ ಕೇಳ್ಕೊಳ್ತಿದ್ದಾಳು ಅನ್ನೋ ರೀತಿಯಲ್ಲಿ ಮಂತ್ರ ಘೋಷಂ ತೆಗೆದು ಕೈ ಮುಗಿದು ಅಡ್ಡ ಬಿದ್ದಳು ರಾಮನ ಇಂದ್ರಿಗೆ, ಕೈ ಅಡ್ಡ ಬಿದ್ದಿದ್ದಾಳಂತೆ. ಆಮೇಲೆ ಲಕ್ಷ್ಮಣನ ಕಡೆ ತಿರುಗಿದಳು, ಬೆರಗಾಗಿ ನೋಡುತ್ತಿದ್ದ ಆ ತಂಗೆ ನುಡಿದಳು ನಗುತ್ತೆ, ಇನ್ನು ನೀನು ರಾಮನ ಬಗ್ಗೆ ಯಾವೂ ಆಲೋಚನೆ ಮಾಡಬೇಡ, ರಾಮ ಸುಕ್ಷೇಮನೇ ಅವನು ಸುಕ್ಷೇಮವಾಗಿರ್ತೇನೆ ಇರ್ತಾನೆ ಅಂತ ಹೇಳಿ ಯಾವ ಆಲೋಚನೆ ಮಾಡಬೇಡ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಏನಾಗುತ್ತೆ ನೋಡ್ತಾನೆ. ಮರು ದಿವಸ ಬೆಳಗಾಗ್ತಾ ಇದೆ, ಬೆಳಗಾದ್ರೆ ಇಷ್ಟು ದಿವಸ ರಾಮನಿಗೆ ರೋಗ ಬಂದಿದ್ದು ಹೌದಾ ಅಲ್ವಾ ಅನ್ನೋ ರೀತಿಯಲ್ಲಿ ಅವಳ ಸದೃಢ ಕಾಯದಿಂದ ಆರೋಗ್ಯದಿಂದ ಉಜ್ವಲ ಪ್ರಸನ್ನ ನೇತ್ರ ಮತ್ತ ಹೊಳೆ ಹೊಳೆಯ ನೇತ್ರದಿಂದ ಸುಪ್ರಸನ್ನ ಆನಂದದಿಂದ ಕಂಗೊಳಿಸ್ತಾ ಇದ್ದಂತೆ ರಾಮ ಅಮಲಗಾತ್ರನನ್ನು ಕಂಡು ಸೌಮಿತ್ರಿ ಕೃತಜ್ಞತಾ ಭಾವದಿಂದ ಶಬರಿಯ ಕಾಲಿಗೆ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟಿದಂತೆ. ಅಣ್ಣನನ್ನು ಉಳಿಸ್ಕೊಟ್ಟೆ ಅಜ್ಜಿ, ಎಂತಹ ಕೆಲಸ ಮಾಡಿದೆ ಅಂತ ಹೇಳಿ ಹೇಳಿದಾಗ ಆ ದಿವಸವೇ ಹಾಸಿಗೆ ಹಿಡಿದಳ ದಿನನೇ ಶಬರಿ. ಇದು ಇವರದ್ದು ಕಲ್ಪನೆ.

लर्न के

ತನ್ನ ಶುಶ್ರೂಷೆಯು ನಿದ್ದೆ ಕೆಟ್ಟ ಅಷ್ಟು ದಿವಸನೂ ರಾಮನ ಸೇವೆ ಮಾಡಿ ನಿದ್ದೆಗೆಟ್ಟು ಅವನಿಗೆ ಉಪಚಾರವನ್ನ ಮಾಡಿ ಬಳಲಿ ಬೆಂಡಾಗಿ ಬಿಟ್ಟಿದ್ದಾಳಂತೆ. ಈಗ ತನ್ನ ಆಯುಷ್ಯವನ್ನು ಕೂಡ ಅವನಿಗೆ ಎಂದು ಬಿಟ್ಟಿದ್ದಾಳೆ. ಶಬರಿ ಮರೆತು ತಂದಾಳೆಲ್ಲ ತನ್ನ ದುಃಖವನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಮಗುವೆ ಮರುಗದಿ, ನನಗೋಸ್ಕರ ಮಲಗಬೇಡ. ಹಸುವೆಲ್ಲೆಗೆ ಬೆಳಿಬೇಕಾದಂತ ಮರಕ್ಕೆ ಅದಕ್ಕೆ ಉಪಚಾರ ಬೇಕು. ನನ್ನಂತ ಮುದಿಯಳಿಗೆ ಅಥವಾ ಹಣ್ಣೆಲೆಗೆ ಏಕೆ ಉಪಚಾರ? ನನ್ನ ಇದು ಮುಗಿದಿದೆ, ಸಂತ ಬಿಟ್ಟಳು. ಆದ್ರೆ ದಂಧೆಯ ರಾಮಚಂದ್ರ, ನೀನು ಪ್ರೀತಿ ಪರಿಚಯ ದರಿಯುತ್ತಿರ ಆಮ್ ಶಾಂತಿಯನ್ನು ಸೇರಿದವೇನು ಆಧ್ಯಾತ್ಮ. ಅವನೇ ಸೇವೆ ಮಾಡ್ತಾನೆ ರಾಮ, ಶಬರಿಯ ಸೇವೆಯನ್ನ ಮಾಡ್ತಾನೆ ಅವನಿಗೆ. ನೀನಿಷ್ಟು ಸೇವೆ ಮಾಡ್ತಾ ಇರೋದನ್ನು ನಾನು ಆಧ್ಯಾತ್ಮ ಮೋಕ್ಷವನ್ನ ಪಡೆಯಲಿ, ಶಾಂತಿಯನ್ನ ಪಡೆಯುತ್ತೇನೆ, ನಿನ್ನ ಸೇವೆ ಕೈಗೊಳ್ಳುವ ಭಾಗ್ಯ ಸಿಗ್ತಲ್ಲ ನನಗೆ, ಅಷ್ಟೇ ಸಾಕು ಅಂತ ಹೇಳ್ತಕ್ಕಂತೆ ಮುಂದುವರಿಸಿ ಹೇಳ್ತೇನೆ. ನಿನ್ನ ಕಾರ್ಯ ಮುಂದೆ ತುಂಬಾ ಇದೆ ಮಾಡ್ಬೇಕಾದ್ದು, ಹಾಗಾಗಿ ನನಗೂ ಒಂದು ಕನಸು ಬಿದ್ದಿದೆ. ಏನ್ ಕನಸು ಇದೆ? ವಿದ್ದೇಶನ ಅವರಜನ ದಶಕಂಠ ರಾವಣನ ಲಂಕಾದೊಳಗೆ ಸೀತೆ ಇದ್ದಾಳೆ, ಅಲ್ಲಿ ಮರುಗುತ್ತಿದ್ದಾಳೆ, ತೊಡಗಿರುತ್ತಿದ್ದಾಳೆ ಸೀತೆ ಅಲ್ಲಿದ್ದಾಳೆ. ವಿದ್ದೇಶ ಅಂತಂದ್ರೆ ಕುಬೇರನ ತಮ್ಮನಾದಂತಹ ರಾವಣ ಇದ್ದಾನಲ್ಲ, ಅವನ ಇದ್ರೊಳಗೆ ಅಲ್ಲಿದ್ದಾಳೆ. ಬೇಡದೇನ ನಿನ್ನಂತೆ ಮನೆ ಮಡದಿಗೆಟ್ಟು, ಆಗ ಹೇಳಿದ್ನಲ್ಲ ನಿನ್ನಂತೆ ಮಡದಿಗೆಟ್ಟು ಮನೆಗೆಟ್ಟು ಎಷ್ಟೋ ಜನ ಇದ್ದಾರೆ ಅಂತ. ಅವನು ಸುಗ್ರೀವ ಇಲ್ಲೇ ಮಾತಂಗ ಮುನಿ ಆಶ್ರಮದಲ್ಲಿ ಇದ್ದಾನೆ. ಯಾಕೆ ಅಂತಂದ್ರೆ ವಾಲಿ ಅಲ್ಲಿ ಬರಲ್ಲ ಅಂತ. ಈಗ ಕತೆ ಹೇಳಲಿಕ್ಕೆ ಅದು ಸಮಯ ಇಲ್ಲ ಅಂತ ಕಾಣಿಸುತ್ತೆ. ಆದ್ರಿಂದ ಅದು ಹಾಗೆ ವಾಲಿಯ ಕತೆ ಹೇಗೆ ಅಂತಂದ್ರೆ, ವಾಲಿ ಒಮ್ಮೆ ದುಂದುಮೀನ ಒಂದು ರಾಕ್ಷಸನನ್ನ ಕೊಂದಾಗ ಅದನ್ನ ಆ ಅಟ್ಟೆಯನ್ನ ತೆಗೆದು ಬಿಸಾಕಿದಾಗ ಅದು ಮತ ಮಾತಂಗ ಮುನಿ ಆಶ್ರಮದಲ್ಲಿ ಬಂದು ಅಲ್ಲೇ ಅಮೇಧ್ಯ ಇದೆಲ್ಲ ಆಯ್ತು ಅಂತ ಹೇಳಿದ್ದ. ಆಗ ಇದನ್ನ ಯಾರು ಮಾಡಿದಾರೋ ಅವರು ಈ ಆಶ್ರಮದ ಸುತ್ತಿನಲ್ಲಿ ಬಂದ್ರೆ ಅವನಿಗೆ ಮರಣವನ್ನ ಕೊಡ್ಲೆ ಬರ್ಲಿ ಅಂತ ಹೇಳಿ ಮತಂಗ ಮುನಿಗಳು ಶಾಪವನ್ನು ಕೊಟ್ಟಿರ್ತಾರೆ. ಈಗ ವಾಲಿ ಸುಗ್ರೀವನಿಂದ ವೈಮನಸ್ಯ ಬಂದು ದೂರ ಆಗಿದ್ದಾನೆ. ಅದು ಒಂದು ನಿಮ್ಗೆಲ್ಲ ಗೊತ್ತಿರೋ ಕತೆ, ನಾನು ಹೇಳಕ್ ಹೋಗೋದಿಲ್ಲ. ಹೇಳುತ್ತಾ ಹೋದ್ರೆ ಸುಮಾರು ರಾಮಾಯಣ ಆಗ್ಬಿಡುತ್ತೆ, ರಾತ್ರಿ ಎಲ್ಲ ರಾಮಾಯಣ ಆತರಾಗುತ್ತೆ. ಹಾಗೆ ಸುಗ್ರೀವ ಅಲ್ಲಿ ಮತಂಗಾಶ್ರಮದಲ್ಲಿದ್ದಾನೆ. ಅವನನ್ನು ಹೋಗಿ ನೀವು ನೋಡಿ ಎಲ್ಲಿ ಅಂತಂದ್ರೆ ದಿಗ್ಮೇಖಲ ಆ ಸಹ್ಯಾದ್ರಿ ಪರ್ವತದ ಸಾಲಿನಲ್ಲಿ ಇದ್ದಾನೆ. ಭವ್ಯವಾಗಿದೆ ಕೃಷ್ಯಮುಖಂ ದಿವ್ಯಮ ಆ ಪರ್ವತಂ, ಅದರ ತಳಕ್ಕೆ ಒಂದು ಮತಂಗ ಮುನಿ ಆಶ್ರಮದಲ್ಲಿದೆ, ಅಲ್ಲಿದ್ದಾನೆ ಆ ಸುಗ್ರೀವ. ದುಃಖಿಯ ದುಃಖಿ ನೆರಂ, ಯಾ ಅವನು ತುಂಬಾ ನೊಂದ್ಕೊ ಬಿಟ್ಟಿದ್ದಾನೆ. ಆದ್ರಿಂದ ಅವನು ಯಾರಾದ್ರೂ ನನ್ಗೆ ಸಹಾಯ ಮಾಡ್ತಾರಾ ಅಂತ ಒಂದು ನಿರೀಕ್ಷೆಯಲ್ಲಿದ್ದಾನೆ. ಹಾಗಾಗಿ ನೀನು ಹೋಗಿ ಅವರನ್ನ ಭೇಟಿ ಮಾಡು ಅಂತ ಹೇಳಿ ಋಷ್ಯಮುಖದಲ್ಲಿ ಭೇಟಿ ಮಾಡರು. ಮತಂಗನ ಶಾಪದ ರಕ್ಷೆಯ ಆ ವಾಲಿ ದುರ್ಗಮ ಋಷ್ಯಮುಖದಲ್ಲಿ ಬರಲ್ಲ ಅಂತ ಅಲ್ಲಿದ್ದಾನೆ. ಹೋಗಿ ನೀ ಪಡೆಯ ಅವನ ಸತ್ಯಮಂ, ದುಃಖಿಗೆ ನೆರಮು ದುಃಖಿ. ಹಸಿದವರೇ ಬಲ್ಲರು ಹಸಿವೆಯ ಶೂಲ ಅಂದರೆ ಸಮಾನ ದುಃಖಿಗಳಲ್ಲಿ ಸ್ನೇಹ, ಸಮಾನ ವಿಚಾರವಂತರಲ್ಲಿ ಸ್ನೇಹ ಇರುವ ಹಾಗೆ ನೀನು ಅವನಿಗೆ ಸಹಾಯ ಮಾಡು, ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತ. ನಿನ್ನೆಚ್ಚೆಯ ಸಲಿಗೆ ಕೇಳಿ ನುಡಿ ನುಡಿಯುತ್ತಿರ್ತ ಹರ್ಷಮುಖಿಯಾಗಿ ಹಾಗೆ ಹೇಳ್ತಾ ಹೇಳ್ತಾನೆ ಹೇಳ್ತಾನೆ. ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ಹಾಗೇ ಕಣ್ಣು ಮುಚ್ಚಿದಳು. ಆ ಅಮರ ಸನ್ಮಾನ ದೇವ ಸೀತಾನಾಥ ದಿವ್ಯಾಶ್ರು ತೀರ್ಥದಲ್ಲೇ ಸನ್ಮಾನ. ವಾಲ್ಮೀಕಿ ರಾಮಾಯಣದಲ್ಲೇ ಅವಳು ಅಗ್ನಿ ಪ್ರವೇಶ ಮಾಡಿದ್ರು ಅಂತ ಬರುತ್ತೆ, ಇಲ್ಲಿ ಹಾಗಲ್ಲ. ಹಾಗೇ ರಾಮ ಲಕ್ಷ್ಮಣರನ್ನ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಹಾಗೆ ಶಿವ ಕಡೆ ಬರೆಯ ಶಿವ ಅಂದ್ರೆ ಶಾಂತ ಮಂಗಳ ಅಂತ, ಅವಳ ಕಡೆ ಬರ ಶಾಂತವಾಯಿತು ಧನ್ಯ ಅಂತ ಒಂದು ಮರಣವನ್ನ ಪಡೆದ್ಲು ಅಂತ. ಅಂದ್ರೆ ಶಬರಿ ಅನ್ನೋದು ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ, ಅವಳ ಮೂಲ ಭಕ್ತಿ, ಅವಳ ಗುರುವಿನ ಮೇಲಿದ್ದಂತಹ ಭಕ್ತಿ. ಕೊನೆಗೂ ಅವಳು ಒಂದು ಮಾತಾಡ್ತಾಳೆ, ನಾನು ಗುರುವಿನ ಸಾಯಂಕರನ್ನು ಸೇರ್ತೇನೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅಂದ್ರೆ ಭಗವಂತನ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಅವಳಿಗೆ ಗುರುವಿನ ಮೇಲೆ ನಮ್ಗೆ ಆಚಾರ್ಯ ಮೇಲೆ ತುಂಬಾ ನಂಬಿಕೆ, ಅಲ್ಲಿಗೆ ಹೋಗಿ ಅವಳು ಸೇರ್ಕೊಳ್ತಾಳೆ ಅನ್ನೋರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸ್ವಲ್ಪ ದೀರ್ಘ ಆಯ್ತು ಅಂತ ಕಾಣಿಸುತ್ತೆ, ಹಾಗಾಗಿ ಮುಕ್ತಾಯ ಮಕ್ಕಳಾಗಿರ್ಬೇಕು ಅಂತ ಹೇಳ್ತೀನಿ.

0: ವಿಚಾರವನ್ನ ಹೇಳಕ್ ಮತ್ತೆ ಜಂಬೂ ಫಲದ ಒಂದು ಉಚ್ಚಿಷ್ಟದ ಜಂಬೂ ಫಲವನ್ನ ಕೊಟ್ಟಳು ಅಂತ ಯಾವಾಗಲೂ ಒಂದು ಬರವಣಿಗೆ ಉಂಟು. ಆದ್ರೆ ಅದು ವಾಲ್ಮೀಕಿ ರಾಮಾಯಣದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಯಾವುದೋ ಒಬ್ಬ ಕವಿ ಪದ್ಮಪುರಾಣದಲ್ಲಿ ಬರುತ್ತೆ ಉಚ್ಚಿಷ್ಟದ ಜಂಬೂ ನೇರಳೆ ಹಣ್ಣನ್ನ ಕೊಟ್ಟರು ಅಂತ. ಅದೇನೋ ಚೆನ್ನಾಗಿದೆ, ಭಕ್ತಿಗೆ ತುಂಬಾ ಇಷ್ಟವಾದಂತ ಕೊಟ್ಟಳು ಅನ್ನೋದು ಒಂದು ಬರುತ್ತೆ ಅನ್ನೋ ಒಂದು ಇದನ್ನ ಇಟ್ಟುಕೊಂಡು ಬೇರೆ ಕವಿಗಳು ಎಲ್ಲ ಹೇಳಿದ್ದಾರೆ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಾಗ್ಲಿ ಈ ಕುವೆಂಪು ರಾಮಾಯಣದಲ್ಲಾಗ್ಲಿ ಆ ಉಚ್ಚಿಷ್ಟದ ಜಂಬೂ ಎಂಜಲಿನ ಇದನ್ನು ಕೊಟ್ಟಳು ಅಂತ ಎಲ್ಲೂ ಬರಲ್ಲ. ಅದನ್ನ ಆವಾಗಲೇ ಹೇಳ್ಬೇಕಾಯ್ತು, ಅದನ್ನ ಮರೆತೆ. ಧನ್ಯವಾದಗಳು.
1: ನಮ್ಮ ಕಲಾವಿದರಿಗೆ ಒಂದು ಗೌರವಿಸಿದ ಮನನಾರ್ಪಣೆಯಿಂದ ನಮ್ಮ ರಾಮಸ್ಮರಣೆ ನಿರಂತರ ಈ ಕಲ್ಪನೆಗೆ ಪ್ರಾರಂಭದಿಂದಲೂ ಜೊತೆಯಾಗಿ ನಮ್ಮ ಅಭಿನೇಶ್ ಮೋಹ ಅವರು ನಡೆಸಿಕೊಡ್ಬೇಕು.
2: ಇದುವರೆಗೂ ಗಮಕ ವಾಚನವನ್ನು ಕೇಳಿದಿರಿ. ರಾಷ್ಟ್ರಕವಿ ಕುವೆಂಪು ವಿರಚಿತ ರಾಮಾಯಣ ದರ್ಶನಂನ ಆಯ್ದ ಭಾಗವಾದಂತಹ ಶಬರಿಗಾದನು ಅತಿಥಿ ದಾಶರಥಿ ಇದನ್ನು ಕೇಳಿದಿರಿ. ವಾಚನ ಮಾನಸ ಶಿವರಾಮಕೃಷ್ಣ ಇವರದ್ದಾಗಿತ್ತು. ವ್ಯಾಖ್ಯಾನವನ್ನು ಶ್ರೀಲಕ್ಷ್ಮೀ ಶಾಸ್ತ್ರಿಯವರು ನಡೆಸಿಕೊಟ್ಟರು. ಇವರಿಗೂ ಹಾಗೂ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಲ್ಲಿದರು ಮಲ್ಲಿಗೆಯ ಎನ್ನುವಂತ ಒಂದು ಮಧುರವಾದಂತ ಭಕ್ತಿ ಗೀತೆಯನ್ನ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಶ್ರೀಚಂದ್ರ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಬಿ ವಿ ಶ್ರೀನಿವಾಸ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್, ನಮ್ಮ ಆರ್ಜೆಸ್ಗಳು ನಡೆಸಿಕೊಡುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಸ್ತೋತ್ರ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಲಿದು ಬಾ ಎನ್ನುವಂಥ ಒಂದು ಅದ್ಭುತವಾದಂಥ ಮಂಜುನಾಥ ಸ್ವಾಮಿಯ ಮೇಲಿನ ಭಕ್ತಿ ಗೀತೆಯನ್ನು ಬಿ ಕೆ ಸುಮಿತ್ರ ಹಾಗೂ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀಚಂದ್ರ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಬಿ ವಿ ಶ್ರೀನಿವಾಸ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಈಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಜಯ ವಾರಿಯರ್ಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಮಂಜುನಾಥ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಸಂಜೆ 4:30 ರಕ್ಷಿತ ಹೊಳ್ಳ ಅವರು ನಡೆಸಿಕೊಡುವಂತಹ ಒಂದು ಭಾವ ಬಾನುಲಿ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಹೊರನಾಡ ತಾಯಿಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಾವೆಲ್ಲರೂ ಕೇಳಿ ಆನಂದಿಸಿ. ಹಾಗೆ ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿ ಭಾನುವಾರ ರಾತ್ರಿ 9:30 ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕುಂಕುಮ ತಂದಿರುವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆರ್ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಹನುಮಂತ ಆಚಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಭಕ್ತಿ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.